ಕಾಯುವಿಕೆಯಲ್ಲಿ ಸುಖವಿದೆ. ಸಂದೇಹವಿದ್ದರೆ ಶಬರಿಯನ್ನು ಕೇಳಿ. ಅದೆಂಥ ಪ್ರತೀಕ್ಷೆ ಶಬರಿಯದ್ದು! ಕ್ಷಣ ಕ್ಷಣ, ಗಂಟೆ ಗಂಟೆ, ದಿನ ದಿನ, ತಿಂಗಳು ತಿಂಗಳು, ವರ್ಷ ವರ್ಷಗಳು ಉರುಳಿದವು. ಕಾಲಚಕ್ರವೇ ಉರುಳಿತು ಶಬರಿಯ ಪ್ರತೀಕ್ಷೆಯಲ್ಲಿ. ಜಗತ್ತೇ ಬದಲಾಯಿತು, ಆದರೆ ಶಬರಿ ಬದಲಾಗಲಿಲ್ಲ. ತನ್ನ ಮನಸ್ಸಿನ ಮೂಲೆ ಮೂಲೆಯಲ್ಲಿ, ಮೈಯ ಕಣಕಣದಲ್ಲಿ ರಾಮನನ್ನೇ ತುಂಬಿಕೊಂಡು ಕಾದಳು ಶಬರಿ, ಕಾದಿರುವಳು ಶಬರಿ ರಾಮ ಬರುವನೆಂದು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಸೆಪ್ಟೆಂಬರ್ 12 ಶನಿವಾರ. ಶ್ರೀಶಕ 1943, ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಚಾಂದ್ರಮಾನ, ಶ್ರಾವಣ ಮಾಸ. ಯೋಗ ಶುಭ, ಕರಣ ಭವ, ಸೌರಸಿಂಹ 26. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ಅರುಣೋದಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಶ್ವೇತಾ ಬಿಡೆ ಅವರ ಒಂದು ನೀತಿ ಕತೆ ಪ್ರಸಾರವಾಗಲಿದೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇತರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಹಾಗೆ ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕತೆಗಳು ಇರಲಿವೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ವರ್ಲ್ಡ್ ಡಾಲ್ಫಿನ್ ಡೇ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 9:00 ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ತಾರಾದೇವಿ ದೇವಸ್ಥಾನದ ಪರಿಚಯ ಮಾಡಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಬೆಳಕಿನ ನಕ್ಷತ್ರ ಎನ್ನುವ ಕತೆಗಳನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಬಾಳೆಕಾಯಿ ರೆಸಿಪಿಯ ಮಾಹಿತಿ ಇರಲಿದೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಸ್ಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಸ್ಲೀಪ್ ಜರ್ಕ್ ಕುರಿತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನ ಮಾತನಾಡಲಿದ್ದಾರೆ. ಸಂಜೆ 6:30 ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಟೋನಿ ಅಂಡ್ ಗಾಯ್ ಸಲೂನ್ ಅವರ ಬಿಸ್ನೆಸ್ ಬಗ್ಗೆ ಮಾಹಿತಿ ಇರಲಿದೆ. ಸಂಜೆ 7:00 ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ರೇಷ್ಮೆ ಕೃಷಿ ಮಾಹಿತಿ ಇರಲಿದೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ, ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರವರು. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 to 9:30 ಸುಬ್ರಹ್ಮಣ್ಯಂ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿಬರಲಿದೆ.
ರಾತ್ರಿ 8:30 ಬೆಳಗ್ಗೆ 6 ಗಂಟೆಯವರೆಗೆ ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರಿಗೆ ಕಳುಹಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಸುಂದರವಾದ ಮುಂಜಾನೆಯ ಸೂರ್ಯನ ಕಿರಣಗಳ ಜೊತೆ, ನಿಮ್ಮನೆಯ ಕಾಫಿ ಕಪ್ ಘಮದ ಜೊತೆ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಾ ಎಲ್ಲರೂ? ಆರಾಮ? ಚೆನ್ನಾಗಿದ್ದೀರಾ ಅಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ಕೆಲವರು ಇನ್ನು ಹಾಸಿಗೆಯಲ್ಲೇ ಇರ್ತೀರಾ, ಇನ್ನು ಕೆಲವರು ಆಲ್ರೆಡಿ ಜಾಗಿಂಗ್ ಮುಗಿಸಿರ್ತೀರಾ. ಅಂದ ಹಾಗೆ ಕಾಫಿ ಆಯ್ತಾ ಎಲ್ಲರದು? ಅಥವಾ ಇನ್ನು ಆ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಲೋಟಕ್ಕೆ ಕೈ ಹಾಕ್ಬೇಕಾ? ನನಗಂತೂ ಒಂದು ಸ್ಟ್ರಾಂಗ್ ಕಾಫಿ ಬೀಳದೆ ತಲೆನೇ ಓಡಲಪ್ಪ. ಸೊ ಸ್ನೇಹಿತರೆ, ಏನ್ ಸಮಾಚಾರ? ಇವತ್ತು ಬೆಳಗ್ಗೆ ಎದ್ದಾಗ ಮೈಂಡ್ ನಲ್ಲಿ ಯಾವ ಥಾಟ್ ಬಂತು? ಇವತ್ತಿನ ದಿನ ಹೊಸ ಭರವಸೆಯಿಂದ ಶುರು ಮಾಡೋಣ ಅಲ್ವಾ? ಹೊರಗಡೆ ಹವಾಮಾನ ಸಖತ್ತಾಗಿದೆ, ಮನಸ್ಸು ಕೂಡ ಅಷ್ಟೇ ಖುಷಿಯಾಗಿರ್ಲಿ. ಸೊ ಈಗ ನನ್ ತಲೆಯಲ್ಲಿ ಏನ್ ಓಡ್ತಾ ಇದೆ ಗೊತ್ತಾ? ನಾವೆಲ್ಲ ಲೈಫ್ ನಲ್ಲಿ ಒಂಚೂರ್ ಕಷ್ಟ ಬಂತು ಅಂದ ತಕ್ಷಣ, ಅಯ್ಯೋ ದೇವ್ರೆ ನನ್ಗೆ ಯಾಕಿಷ್ಟು ಕಷ್ಟ ಕೊಡ್ತೀಯಾ ಅಂತ ಕಂಪ್ಲೇಂಟ್ ಮಾಡ್ತೀವಿ ಅಲ್ವಾ? ಆದ್ರೆ ಇವತ್ತು ಒಂದು ಸತ್ಯವನ್ನ ಹೇಳ್ತೀನಿ ಕೇಳಿ. ಚಿನ್ನ ಹೊಳೆಯುವ ಒಡವೆ ಆಗ್ಬೇಕು ಅಂತಂದ್ರೆ ಬೆಂಕಿಯಲ್ಲಿ ಕಾಯಿಸ್ಲೇಬೇಕು. ಆ ತಾಮ್ರ ಕರೆಂಟ್ ಪಾಸ್ ಮಾಡೋ ತಂತಿ ಆಗ್ಬೇಕು ಅಂದ್ರೆ ಏಟು ತಿನ್ಲೇಬೇಕು. ಅಷ್ಟೇ ಯಾಕೆ, ದಾರಿಯಲ್ಲಿದ್ದ ಕಲ್ಲು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಮೂರ್ತಿ ಆಗ್ಬೇಕು ಅಂದ್ರೆ ಶಿಲ್ಪಿಯ ಉಳಿಪೆಟ್ಟನ್ನ ಸಹಿಸ್ಕೊಳ್ಳೇಬೇಕು ಅಲ್ವಾ ಸ್ನೇಹಿತರೆ? ಸೊ ಇದರ ಸಿಂಪಲ್ ತಾತ್ಪರ್ಯ ಇಷ್ಟೇ. ನಿಮ್ಮ ಲೈಫ್ ನಲ್ಲಿ ನೋವು ಹೆಚ್ಚಾಗ್ತಾ ಇದೆ ಅಂತಂದ್ರೆ ನಿಮ್ಮ ಮೌಲ್ಯ ಕೂಡ ಹೆಚ್ಚಾಗ್ತಾ ಇದೆ ಅಂತಾನೆ ಅರ್ಥ. ನೀವು ಪಡ್ತಾ ಇರೋ ಪ್ರತಿ ಪೆಟ್ಟು ನಿಮ್ಮನ್ನ ಒಬ್ಬ ಬೆಸ್ಟ್ ವರ್ಷನ್ ಆಗಿ ರೂಪಿಸ್ತಾ ಇದೆ ಅಂತ ಅರ್ಥ. ಹಾಗಾಗಿ ಸೋತು ಕೂರ್ಬೇಡಿ ಸ್ನೇಹಿತರೆ, ಆ ನೋವನ್ನೇ ನಿಮ್ಮ ಶಕ್ತಿಯನ್ನಾಗಿ ಮಾಡ್ಕೊಳ್ಳಿ. ಯಾಕಂದ್ರೆ ಪೆಟ್ಟು ತಿಂದ ಮೇಲೇನೆ ಬೆಲೆ ಜಾಸ್ತಿ ಅನ್ನೋದು ಈ ಪ್ರಕೃತಿಯ ನಿಯಮ. ಸೊ ಜೀವನದಲ್ಲಿ ಬರೋ ಕಷ್ಟಗಳನ್ನ ನೋಡಿ ಸ್ಮೈಲ್ ಮಾಡಿ. ಬರ್ಲಿ ಬಿಡು, ನಾನು ಇನ್ನು ಸ್ಟ್ರಾಂಗ್ ಆಗ್ತೀನಿ ಅಂತ ಅನ್ಕೊಳ್ಳಿ. ಇದೇ ಇವತ್ತಿನ ಪಾಸಿಟಿವ್ ವೈಬ್ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಜೀವನದಲ್ಲಿ ಓಟ ಎಷ್ಟು ಮುಖ್ಯವೋ ಆ ಓಟದ ನಡುವೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಅಲ್ವಾ? ಅದಕ್ಕೆ ಅಲ್ವಾ ಹೇಳೋದು, ವಿರಾಮದಲ್ಲೂ ಇದೆ ಆರಾಮ. ನೀವು ಬಿಸಿಬಿಸಿ ಫಿಲ್ಟರ್ ಕಾಫಿ ಹೀರ್ತಾ ಇರ್ತೀರಾ ಅಂತ ಗೊತ್ತು. ಕಾಫಿ ಕುಡಿತಾ ಇವತ್ತಿನ ದಿನಚರಿ ಏನಪ್ಪ ಅಂತ ಯೋಚನೆ ಮಾಡ್ತಾ ಕೂತಿರ್ತೀರಾ. ಏನೇ ಮಾಡ್ತಿದ್ರು ಮನಸ್ಸಿಗೆ ಸ್ವಲ್ಪ ಶಾಂತಿ ಕೊಡಿ ಸ್ನೇಹಿತರೆ. ಎಷ್ಟೋ ದಿನಗಳಿಂದ ಓಡ್ತಾನೆ ಇದ್ದೀರಿ, ಇವತ್ತು ನಿಮಗಾಗಿ ಒಂದು ಕ್ಷಣ ಮೀಸಲಿಡಿ. ಈ ಸುಂದರ ಬೆಳಗಿನ ಕ್ಷಣಗಳು ನಿಮ್ಮ ಇಡೀ ದಿನವನ್ನ ಚೈತನ್ಯದಾಯಕವಾಗಿರ್ಲಿ. ಹಾಗೆ ನಾನೀಗ ಇವತ್ತು ನಿಮಗೊಂದು ಒಳ್ಳೆ ಕಥೆಯನ್ನ ತಿಳಿಸ್ತೀನಿ. ಈ ಕಥೆ ಲೇಖಕಿ ಶ್ವೇತಾ ಬಿಡಿ ಅವರು ಚಿಂತೆ ಬಿಡಿ ಚಿಲ್ ಮಾಡಿ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಕಥೆಯ ಹೆಸರು ವಿರಾಮದಲ್ಲೂ ಇದೆ ಆರಾಮ. ನಂಗೆ ಸುಮ್ನೆ ಕೂರೋದು ಅಂದ್ರೆ ಆಗಲ್ಲ, ನನ್ ಕೈ ಕಾಲು ಸುಮ್ನೆ ಇರೋದಿಲ್ಲ. ಈ ರೀತಿಯ ಮಾತುಗಳನ್ನ ಸರ್ವೆ ಸಾಮಾನ್ಯವಾಗಿ ನೀವು ಕೇಳ್ತಾ ಇರ್ತೀರಾ, ಅಥವಾ ನೀವು ಹೇಳ್ತಾ ಇರಲೂಬಹುದು. ಇವತ್ತು ಈ ರೀತಿಯ ಸ್ಪರ್ಧಾತ್ಮಕ ಜಗತ್ತು ಜಿದ್ದಿಗೆ ಬಿದ್ದಂತೆ ಕಾಣ್ತಾ ಇದೆ. ಇತ್ತೀಚೆಗೆ ಕೇಳ್ತಾ ಇರೋ ಸಾವಿನ ಸುದ್ದಿಗಳು ನಮ್ಮ ಎದೆಯನ್ನು ನಡಗಿಸೋದಲ್ದೆ ನಾಳೆ ಇನ್ನೇನ್ ಕೇಳ್ಬೇಕೋ ಏನೋ ಅನ್ನೋ ಚಿಂತೆಯಲ್ಲಿ ಬದುಕ್ತಾ ಇರ್ತೀವಿ. ಈ ಹಾಳಾದ ಚಿಂತೆಗಳು ನಮ್ಮನ್ನ ಏನೇನೋ ಮಾಡೋದಕ್ಕೆ ಪ್ರೇರೇಪಿಸ್ತಾ ಇರ್ತವೆ. ಒಂದ್ ಕಡೆಯಿಂದ ನಾಳೆ ನಾವು ಇರ್ತೀವೋ ಇಲ್ವೋ ಅಂತ ಇವತ್ತು ಎಲ್ಲವನ್ನೂ ಅನುಭವಿಸ್ಬಿಡ್ಬೇಕು ಅಂತ ಸಿಕ್ಕದ್ದನ್ನೆಲ್ಲ ತಿನ್ನುವ ಆಸೆ ಆಗಿರುತ್ತೆ. ಹಾಗೆ ಸಿಕ್ಕ ಸಿಕ್ಕ ಕಡೆಗಳಿಗೆ ಓಡಾಡುವ ಆಸೆ, ಕಂಡಿದ್ದನ್ನೆಲ್ಲ ಕೊಳ್ಳುವ ಅಭ್ಯಾಸಗಳಿಗೆ ತಳಪಾಯ ಹಾಕುತ್ತಿರುವುದೇ ಈ ಅಭದ್ರತೆಗಳು ಅಂತಾನೆ ಹೇಳಬಹುದು. ಇನ್ನೊಂದು ಕಡೆ ನಾನು ನಾಳೆ ಇಲ್ದೆ ಹೋದ್ರೆ ನನ್ನ ನಂಬಿರೋರ್ ಕತೆ ಏನಾಗುತ್ತೆ? ಮಗಳು ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ, ಅವಳಿಗೆ ಇಷ್ಟೆಲ್ಲವನ್ನೂ ಕೂಡಿಡಬೇಕು, ಇನ್ನ ಮಗನಿಗೆ ಹೊಸ ಗಾಡಿ ಕೊಡಿಸ್ಬೇಕು, ಮನೆಗೆ ಅಂತ ಮಾಡಿಟ್ಟ ಒಂದಷ್ಟು ಸಾಲದ ಕಂತುಗಳನ್ನ ಕಟ್ಟಬೇಕು, ನಿವೃತ್ತ ಜೀವನವನ್ನ ಸಾಗಿಸೋದಕ್ಕೆ ಸ್ವಲ್ಪ ಹಣವನ್ನ ಉಳಿತಾಯ ಮಾಡಬೇಕು ಅಂತ ಸಣ್ಣ ಪುಟ್ಟ ಖರ್ಚುಗಳನ್ನ ಮುಂದೆ ಹಾಕಿ ಕುಟುಂಬಕ್ಕಾಗಿ ತನ್ನವರ ಹಿತಕ್ಕಾಗಿ ಅವಿರತ ದುಡಿಯುವ ವರ್ಗ ಇನ್ನೊಂದ್ ಕಡೆ ಆಗಿರುತ್ತೆ ಅಲ್ವಾ ಸ್ನೇಹಿತರೆ? ಸ್ವಲ್ಪ ತಾಳಿ ಸ್ನೇಹಿತರೆ, ನಿಧಾನಿಸಿ. ಯಾವತ್ತಾದ್ರೂ ನಿಮ್ಮ ದುಡ್ಡಲ್ಲಿ ನಿಮಗೆ ಬೇಕಾದ ವಸ್ತುವನ್ನ ತಗೊಂಡಿದ್ದೀರಾ? ನಿಮ್ಮ ಪ್ರೀತಿ ಪಾತ್ರರಿಗೆ ಅವರು ಇಷ್ಟ ಆಗಿದ್ದನ್ನ ಕೊಡಿಸಿ ಅವರ ಕಣ್ಣುಗಳ ಕಾಂತಿಯನ್ನ ಗಮನಿಸಿದ್ದೀರಾ? ಅಪರೂಪಕ್ಕೊಂದು ಸಣ್ಣ ಟ್ರಿಪ್ ಆದ್ರೂ ಹೋಗಿದ್ದೀರಾ? ಹೋಗ್ಲಿ, ಮನೆಗೆ ಬಂದ್ ಕೂಡ್ಲೇ ಅಲ್ಲೇ ಆಡ್ತಾ ಇರೋ ನಿಮ್ಮ ಮಕ್ಕಳಿಗೆ ಇವತ್ತಿನ ದಿನದಲ್ಲಿ ಏನೆಲ್ಲ ಮಾಡಿದ್ರಿ ಅಂತ ಕೇಳಿದ್ದೀರಾ? ಇನ್ನ ವಸ್ತುಗಳ ವ್ಯಾಮೋಹ ಇರೋರಾದ್ರೆ ಅವುಗಳನ್ನು ಕೆಲವು ದಿನಗಳವರೆಗೆ ಖರೀದಿಸೋದಿಲ್ಲ ಅಂತ ನಿರ್ಧರಿಸಿ ಆ ಹಣವನ್ನ ಯಾವತ್ತಾದ್ರೂ ಸದ್ವಿನಿಯೋಗ ಮಾಡಿದ್ದೀರಾ? ಹೋಗ್ಲಿ ಬಿಡಿ, ಸ್ವಲ್ಪ ದಿನಗಳ ಮಟ್ಟಿಗೆ ವೀಕೆಂಡ್ ಪಾರ್ಟಿ ಬದಲು ಆರಾಮಾಗಿ ಆ ದಿನಗಳಲ್ಲಿ ವ್ಯಾಯಾಮ ಮಾಡಿ ನೋಡಿದ್ದೀರಾ? ಅದು ಇಲ್ವಾ? ಹೋಗ್ಲಿ ಬಿಡಿ, ಯಾವಾಗ್ಲೂ ಅಡಿಗೆ ಮನೆಯಿಂದ ಓಡಾಡ್ತಾ ಬಡಿಸುವ ಅಮ್ಮನಿಗೆ ಒಂದು ದಿನ ಅಮ್ಮ ನೀನ್ ಕೂತ್ಕೋ, ಇವತ್ತು ನಾನಿದ್ದೀನಿ, ನಾನ್ ಅಡಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀರಾ? ಅವರಿವರ ಬೇಡಿಕೆಗಳನ್ನೇ ಪೂರೈಸುವಲ್ಲಿ ಕಳೆದು ಹೋದವರು ನಿಮಗಾಗಿಯೇ ಒಂದು ಕಪ್ ಚಹಾ ಅಥವಾ ಕಾಫಿ ಜೊತೆಗೆ ನಿಮ್ಮಿಷ್ಟದ ಬುಕ್ ಹಿಡ್ದುಕೊಂಡು ಕೂತ್ಕೊಂಡಿದ್ದೀರಾ? ಎಸ್, ಅದು ಬಿಡಿ, ಯಾವಾಗ್ಲೂ ಹೊರಗೆ ತಿನ್ನೋ ಬದಲು ಇಲ್ಲೇ ಏನಾದ್ರೂ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಆದ್ರೂ ಪಟ್ಟಿದ್ದೀರಾ ಸ್ನೇಹಿತರೆ? ಸೊ ಇದನ್ನೆಲ್ಲ ಯೋಚನೆ ಮಾಡ್ತಾ ಇರಿ. ಅಷ್ಟರಲ್ಲಿ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಲೇಖಕಿಯಾದ ಶ್ವೇತಾ ಭಿಡೆ ಅವರು ಚಿಂತೆ ಬಿಡಿ ಚಿಲ್ ಮಾಡಿ ಅನ್ನೋ ಪುಸ್ತಕದಲ್ಲಿ ವಿರಾಮದಲ್ಲೂ ಇದೆ ಆರಾಮ ಅನ್ನೋ ಕಥೆಯನ್ನ ಉಲ್ಲೇಖಿಸಿದ್ರು. ಆ ಒಂದು ಕಥೆಯನ್ನ ತಿಳಿಸ್ತಾ ಇದೆ. ಅದರಲ್ಲಿ ಒಂದಿಷ್ಟು ಪ್ರಶ್ನೆಗಳು ಇದ್ವು. ಆ ಪ್ರಶ್ನೆಗಳ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರಿ ಅಂತ ನಾನು ತಿಳಿಸಿದ್ದೆ. ಸೊ ಈ ಜಂಜಾಟಗಳಲ್ಲಿ ನಿಮ್ಮನ್ನ ನೀವು ಕೇಳ್ಕೊಳ್ಬೇಕಾಗಿದ್ದು ಈ ಪ್ರಶ್ನೆ, ನಾನೇನು ಮಾಡದೇ ಇದ್ರೆ ಖುಷಿಯಾಗಿರಬಹುದಾ ಅಂತ. ಹೌದು, ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ. ಎಲ್ಲಾ ಸಮಯದಲ್ಲೂ ಏನನ್ನಾದ್ರೂ ಮಾಡಬೇಕು ಅಂತಾನೆ ಏನಿಲ್ಲ. ದಿನ ಓಡಾಟಗಳ ನಡುವೆ ಸುಮ್ಮನೆ ಕೂರೋದು ಕೂಡ ನೆಮ್ಮದಿ ಕೊಡುತ್ತೆ. ನನ್ನದು ಸಿಕ್ಕಾಪಟ್ಟೆ ಶೆಡ್ಯೂಲ್ ಅನ್ನೋರಿಗೆ ಆ ಶೆಡ್ಯೂಲ್ ಇಲ್ಲದೆ ಬೆಳಗ್ಗೆ ಮೆಲ್ಲನೆ ಎದ್ದು ಬೆಡ್ ಕಾಫಿ ಕುಡಿಯೋದು ಕೂಡ ಹಿತವೆನಿಸಬಹುದು. ದಿನಂಪ್ರತಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋರಿಗೆ ಒಂದು ದಿನ ಏನು ಮಾಡ್ದೇನೆ ಇರು ಅಂತ ಯಾರಾದ್ರೂ ಹೇಳಿದ್ರೆ ಸಾಕಪ್ಪ ಅಂತನೂ ಕೂಡ ಅನ್ನಿಸ್ಬಹುದು ಅಲ್ವಾ? ಕೆಲವು ಸಲ ಮೌನ, ಪ್ರಾಣಾಯಾಮ, ಮಾತಿಲ್ಲದೆ ಪ್ರಕೃತಿಯ ನಡುವೆ ಕಾಲ ಕಳೆಯೋದು, ಸುಮ್ಮನೆ ಕೈ ಕಟ್ಟಿ ಆಕಾಶವನ್ನ ನೋಡ್ತಾ ನಿಲ್ಲೋದು, ಸೂರ್ಯನ ಕೆಂಪು ರಂಗನ್ನ ಕಣ್ಣಿಗೆ ತುಂಬಿಸ್ಕೊಳ್ಳೋದು, ಚಂದ್ರನ ತಂಪಲ್ಲಿ ನಕ್ಷತ್ರಗಳನ್ನು ಎಣಿಸುವುದಿದೆಯಲ್ಲ, ಅದೆಷ್ಟೇ ಡಾಲರ್ ನೀಡಿದರೂ ಸಿಗದ ಸಂತೋಷವನ್ನು ನೆಮ್ಮದಿಯನ್ನು ನೀಡ್ಬಿಡುತ್ತೆ. ಅಂತಹ ನಿರಾಳ ದಿನಗಳಲ್ಲಿಯೇ ನಾವು ನಾವಾಗಿಯೇ ಜೀವಿಸಬಹುದು. ಯಾವಾಗ್ಲೂ ಏನೋ ಮಾಡುವುದು, ಇನ್ನೇನೋ ಟಾರ್ಗೆಟ್ಟು, ಮತ್ಯಾವುದೋ ಆಸೆಗಳನ್ನ ಬೆನ್ ಹತ್ತಿ ಹೋಗುವಾಗ ಒಂದಿಷ್ಟು ಸಮಯ ನಿಮಗಾಗಿ ಮೀಸಲಿಡಬಾರದು ಯಾಕೆ? ನಿಮ್ಮನ್ನು ನೀವು ರೀಚಾರ್ಜ್ ಮಾಡ್ಕೊಳ್ಳದೆ ಗಾಣದೆತ್ತಿನ ಹಾಗೆ ಮಾಡಿದ್ದೇ ಮಾಡೋದ್ರಿಂದ ನೆಮ್ಮದಿ ಸಿಗುತ್ತೆ ಅಂತ ಅನ್ಕೊಳ್ಬೇಡಿ. ಈ ಸತ್ಯವನ್ನ ತಿಳ್ಕೊಳ್ಳಿ. ಒಂದು ಸಣ್ಣ ಬ್ರೇಕ್ ನಿಂದ ಪ್ರಮಾದವನ್ನ ಉಂಟು ಮಾಡೋದಿಲ್ಲ, ಅದು ಬೆಸ್ಟ್ ಹೀಲರ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೂ ಪ್ರಯತ್ನಗಳು ಬೇಕು. ಮಾಡ್ತೀರಲ್ವಾ? ಓಕೆ ಸ್ನೇಹಿತರೆ, ನಾವು ದಿನಪೂರ್ತಿ ಓಡಾಡ್ತಾನೆ ಇರ್ತೀವಿ. ಈ ಓಟದ ಮಧ್ಯೆ ನಾವು ಮರ್ತು ಹೋಗಿರೋದು ಒಂದೇ ವಿಷಯ, ಅದೇ ವಿರಾಮ. ನಾವು ಮಷಿನ್ ಅಲ್ಲ ಅಲ್ವಾ? ಸ್ಟ್ರೆಸ್ ಅನ್ನೋದು ಇವತ್ತಿನ ಕಾಲದಲ್ಲಿ ಫ್ರೀ ಆಗಿ ಸಿಗೋ ಐಟಮ್ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಇವತ್ತು ನಿಮ್ಗೆ ಲೇಖಕಿ ಶ್ವೇತಾ ಬಿಡೆ ಅವರು ಚಿಂತೆ ಬಿಡಿ ಚಿಲ್ ಮಾಡಿ ಅನ್ನೋ ಪುಸ್ತಕದಲ್ಲಿ ವಿರಾಮದಲ್ಲೂ ಇದೆ ಆರಾಮ ಅನ್ನೋ ಕಥೆಯನ್ನ ತಿಳಿಸಿದ್ದಾಯ್ತು. ಈ ಕತೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಗು ಅನ್ನೋದು ಕೇವಲ ಒಂದು ಭಾವನೆಯಲ್ಲ, ಅದು ನಮ್ಮ ಆರೋಗ್ಯ ಮತ್ತು ಸಂತೋಷವನ್ನ ಹೆಚ್ಚಿಸುವ ಒಂದು ಅದ್ಭುತ ಸಾಧನ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಜೀವನದಲ್ಲಿ ನಗುವಿನ ಪ್ರಾಮುಖ್ಯತೆಯ ಬಗ್ಗೆ ಸ್ವಲ್ಪ ಜನರಿಗೆ ಮಾತ್ರ ತಿಳಿದಿರುತ್ತೆ. ಸೊ ಹಾಗಾಗಿ ಹಾಸ್ಯ ಚಟಾಕಿಯನ್ನ ಕೇಳಿ, ಆಗ ನಾವು ಹೆಚ್ಚು ಹಗುರವಾಗಿರ್ತೀವಿ, ಹಾಗೆ ಸಂತೋಷದಿಂದ ಇರ್ತೀವಿ. ಹಾಗಾಗಿ ಪ್ರತಿದಿನ ನಗೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈಗ ಹಾಸ್ಯ ಚಟಾಕಿಯನ್ನ ಕೇಳಿರಿ. ಕಲ್ಲೇಶಿ ಮಲ್ಲೇಶಿ ಅಂತ ಫ್ರೆಂಡ್ಸ್ ಇರ್ತಾರೆ.
1: ಮಲ್ಲೇಶಿ, ಈ ದೆವ್ವ ಭೂತಗಳು ಯಾಕೆ ಒಂಟಿಯಾಗಿ ತಿರುಗ್ತವೆ
0: ಅಂತ ಕೇಳ್ತಾನೆ. ಅದಕ್ಕೆ ಮಲ್ಲೇಶಿ ಹೇಳ್ತಾನೆ,
2: ಸಿಂಗಲ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಸತ್ ಮೇಲೆ ಗೊತ್ತಾಗಿರುತ್ತೆ. ಅದಕ್ಕೆ
0: ಮತ್ತೊಂದು ಹಾಸ್ಯ ಚಟಾಕಿ. ಪಿಂಕಿ ಹೇಳ್ತಾಳೆ,
3: ಡಾರ್ಲಿಂಗ್, ಪ್ರೀತಿ ಹುಟ್ಟಿದ್ದು ಎಲ್ಲಿಂದ ಅಂತ ಗೊತ್ತಾ?
0: ಅದಕ್ಕೆ ಪಂಕಜ್ ಹೇಳ್ತಾನೆ,
1: ಅಷ್ಟು ಗೊತ್ತಿಲ್ವಾ, ಚೀನಾದಿಂದ ಹುಟ್ಟಿದೆ
0: ಅಂತ ಹೇಳ್ತಾನೆ. ಅದಕ್ಕೆ ಪಿಂಕಿ,
3: ಅದು ಹೇಗೆ ಅಷ್ಟು ನಿಖರವಾಗಿ ಹೇಳ್ತಿದೀಯಾ
0: ಅಂತ ಕೇಳ್ತಾಳೆ. ಅದಕ್ಕೆ ಪಂಕಜ್ ಹೇಳ್ತಾನೆ,
1: ಚೀನಾ ವಸ್ತುಗಳಂತೆ ಪ್ರೀತಿಗೂ ಗ್ಯಾರಂಟಿ ವಾರಂಟಿ ಎರಡೂ ಇರೋದಿಲ್ಲ.
0: ಮತ್ತೊಂದು ಹಾಸ್ಯ ಚಟಾಕಿ. ಸುಮಾ ಹೇಳ್ತಾಳೆ,
3: ಹಿಂದೆ ಹಿಂದೆ ತಿರುಗ್ತಾ ಇದ್ರೆ ಹಲ್ಲು ದುರಿಸ್ತೀನಿ ಅಂತ ರಾಧಾ ಹೇಳಿದ್ರು, ಅವಳ ಹಿಂದೆ ಯಾಕೆ ಬರ್ತಾ ಇದೀಯಾ
0: ಅಂತ ಮಿಕ್ಕಿಗೆ ಕೇಳ್ತಾಳೆ. ಆಗ ಮಿಕ್ಕಿ,
1: ಅಲ್ಲ, ಮೇಲಿನ ಹಲ್ಲೋ ಅಥವಾ ಕೆಳಗಿನ ಹಲ್ಲೋ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ, ಅದನ್ನ ತಿಳಿದುಕೊಳ್ಳೋಣ ಅಂತ ಹಿಂಬಾಲಿಸ್ತಿದ್ದೀನಿ ಅಷ್ಟೇ.
0: ಮತ್ತೊಂದು ಹಾಸ್ಯ ಚಟಾಕಿ. ಪುಟ್ಟಿ ಹೇಳ್ತಾಳೆ,
4: ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ, ಆಮೇಲೆ ಕಾಲ್ ಮಾಡಿ ಮಾತಾಡ್ತೀನಿ, ಸರಿನಾ?
0: ಅದಕ್ಕೆ ಪಿಂಟು ಹೇಳ್ತಾನೆ,
1: ಯಾಕೆ, ಏನಾಯ್ತು?
0: ಅದಕ್ಕೆ ಪುಟ್ಟಿ ಹೇಳ್ತಾಳೆ,
4: ನನ್ನ ತಮ್ಮ ಮಾತಾಡ್ತಿಲ್ಲ, ನಡೀತಾನೂ ಇಲ್ಲ, ಅದಕ್ಕೆ.
1: ಅಯ್ಯೋ, ಏನಾಯ್ತು, ಯಾಕೆ ಹಾಗಾಗಿದೆ ನಿನ್ನ ತಮ್ಮನಿಗೆ
0: ಅಂತ ಪಿಂಟು ಕೇಳ್ತಾನೆ. ಅದಕ್ಕೆ ಪುಟ್ಟಿ ಹೇಳ್ತಾಳೆ,
4: ಇವಾಗ ತಾನೇ ಹುಟ್ಟಿದ್ದಾನೆ, ಹುಟ್ಟಿ ಇನ್ನು 3 ಗಂಟೆ ಆಗಿಲ್ಲ.
0: ಓಕೆ, ಸೊ ಸ್ನೇಹಿತರೆ ಕೇಳಿಸ್ಕೊಡ್ರಿ ಅಲ್ವಾ, ಈ ಒಂದು ಹಾಸ್ಯ ಚಟಾಕಿಗಳು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ, ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

ಎಲ್ಲರಿಗೂ ನಮಸ್ಕಾರ. ಗಾಂಧಿ ಕಥನ, ಈ ಕಥೆಯನ್ನ ನೇರವಾಗಿ ಕೇಳಿಸಿಕೊಳ್ತಾ ಇದ್ದೀರಿ, ಕೆಲವರು ರೆಕಾರ್ಡ್ ಮೂಲಕ ಇನ್ನೊಂದಷ್ಟು ಜನ ಕೇಳಿಸಿಕೊಳ್ತಾ ಇದ್ದೀರಿ, ಒಳ್ಳೆ ಪ್ರತಿಕ್ರಿಯೆ ನೀಡ್ತಾ ಇದ್ದೀರಿ. ನನಗೆ ಕತೆ ಹೇಳಲಿಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ. 670 ಪುಟಗಳ ಪುಸ್ತಕ ಇದು, ಸುಮಾರು 125 ಪುಟ ಇವತ್ತಿಗೆ ಮುಗಿಸ್ತಾ ಇದ್ದೇವೆ, ಇನ್ನೂ ಸುಮಾರು 40 ಭಾಗ ಆಗ್ಬೋದು. ಇಷ್ಟ ಆದಾಗ ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಳ್ಳೋದು ತುಂಬ ಬೆಂಬಲ ಕೊಡುತ್ತೆ. ಒಂದು ರಾಶಿ ಪ್ರೀತಿಯ ಧನ್ಯವಾದಗಳು. ಈಗ ಕಥನವನ್ನು ಮುಂದುವರಿಸೋಣ. ನಿನ್ನೆ ಹೇಳಿದ ಹಾಗೇನೆ, ರಹದಾರಿ ಪತ್ರಗಳನ್ನು ಸಾರ್ವಜನಿಕವಾಗಿ ಸುಡುವ ಕ್ರಿಯೆ ತುಂಬ ವ್ಯಾಪಕವಾಗಿ ನಡೆಯಿತು. ಅದನ್ನು ಇಂಗ್ಲಿಷ್ ಪತ್ರಿಕೆಗಳು ಕೂಡ ಪ್ರಕಟಪಡಿಸಿದ್ವು ಈ ಥರ ನಡೀತಾ ಇರೋದನ್ನು. ಸ್ಮಾರ್ಟ್ಸ್ಗೆ ಬೇಕಿದ್ರೂ ಬೇಡದಿದ್ರೂ ಗಾಂಧಿಯನ್ನು ಸಂಪರ್ಕಿಸುವುದು ಅನಿವಾರ್ಯ ಆಗ್ತದೆ. ಗಾಂಧೀಜಿಯವರನ್ನ ಮತ್ತೊಮ್ಮೆ ಮಾತುಕತೆಗೆ ಕರೀತಾರೆ. ಈಗ ಒಂದು ರಿಯಾಯಿತಿ ಕೊಡಲಿಕ್ಕೆ ಸ್ಮಾರ್ಟ್ಸ್ ಪ್ರಯತ್ನ ಮಾಡೋದು. ಅದೇನಂತಂದ್ರೆ, ಟ್ರಾನ್ಸ್ವಾಲ್ ಗಡಿ ದಾಟಬಾರ್ದು ಅಂತ ಇದ್ದದ್ದಲ್ಲ, ಈಗ ವರ್ಷಕ್ಕೆ 6 ಜನ ವಿದ್ಯಾವಂತ ಭಾರತೀಯರನ್ನು ಟ್ರಾನ್ಸ್ವಾಲ್ ಒಳಗೆ ಬರಲಿಕ್ಕೆ ಬಿಡ್ತೇವೆ. ಇದು ಟ್ರಾನ್ಸ್ವಾಲ್ ಒಳಗೆ ಬರುದು ಅಂತಂದ್ರೆ ಆಫ್ರಿಕದ್ದೇ ಬೇರೆ ಜಾಗಗಳಿಂದ, ನೇಟಾಲ್ ಪ್ರಾಂತ್ಯದಿಂದ, ಎಲ್ಲ ಪ್ರಾಂತ್ಯದಿಂದಲೂ ಟ್ರಾನ್ಸ್ವಾಲ್ ಒಳಗೆ ಬರಲಿಕ್ಕೆ. ಗಾಂಧಿ ಹೇಳ್ತಾರೆ, ನೀವು ಪ್ರವೇಶದ ಅರ್ಹತೆಗೆ ವಿದ್ಯಾವಂತಿಕೆಯ ಮಟ್ಟ ಅದೆಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಶಾಸನದ ಮೂಲ ಆಧಾರ ಇದೆಯಲ್ಲ ಈ ವರ್ಣಭೇದ ತತ್ವ, ಇದನ್ನ ನಮ್ಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ, ಇದನ್ನ ಭಾರತೀಯರಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಬಿಳಿಯರು ಮತ್ತೆ ವರ್ಣೀಯರು ಎಲ್ಲ ರೀತಿ ಸಮಾನ ಅಂತ ನೀವು ತೋರಿಸ್ಬೇಕಾದ್ರೆ ನೀವು ಏಷ್ಯಾಟಿಕ್ ಶಾಸನವನ್ನ ಹಿಂತೆಗೋಬೇಕು. ಹಾಗೆ ಹಿಂತೆಗೊಂಡ್ರೆ ಮಾತ್ರ ನೀವು ತಾತ್ವಿಕವಾಗಿ ಭಾರತೀಯರನ್ನ ಸಮಾನ ಅಂತ ಒಪ್ಪಿಕೊಂಡ ಹಾಗೆ ಆಗ್ತದೆ ಅಂತ ಆಗ್ರಹಿಸ್ತಾರೆ. ಆದ್ರೆ ಸ್ಮಾರ್ಟ್ಸ್ ಹೇಳ್ತಾರೆ, ಅದು ಸಾಧ್ಯ ಇಲ್ಲ, ಯಾಕಂದ್ರೆ ನೀವು ಅದಕ್ಕೆ ಆಗ್ರಹಿಸಿದ್ರೆ ಇಲ್ಲಿಯ ಬಿಳಿಯರು ಅದರ ವಿರುದ್ಧವಾಗಿ ಆಗ್ರಹಿಸ್ತಾರೆ. ನನಗೆ ಎಲ್ಲವನ್ನು ಕೂಡ ನಿಭಾಯಿಸ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ, ಅದಕ್ಕೆ ಪ್ರಬಲವಾದ ವಿರೋಧ ಬಿಳಿಯರಿಂದ ಬರ್ತದೆ, ಹಾಗಾದ ಕಾರಣ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸಂಧಾನ ವಿಫಲ ಆಗ್ತದೆ, ಆಮೇಲೆ ಮತ್ತೆ ರಹದಾರಿ ಪತ್ರಗಳ ದಹನ ಶುರುವಾಗ್ತದೆ. ಸತ್ಯಾಗ್ರಹ ಕೂಡ ಮುಂದುವರಿತದೆ. ಈಗ ಏನು ಇರೋದು ಶಾಸನ, ಟ್ರಾನ್ಸ್ವಾಲ್ ಗಡಿ ದಾಟಬಾರದು. ಸತ್ಯಾಗ್ರಹ ಏನು? ಗಡಿ ದಾಟ್ತಾ ಇರೋದು, ಏನ್ ಬೇಕಾದ್ರೂ ಮಾಡ್ಲಿ ಗಡಿ ದಾಟೋದು. ಅದಕ್ಕಾಗಿ ಸ್ವಲ್ಪ ಹಿರಿಯರು ಮತ್ತೆ ಸ್ವಲ್ಪ ಇಂಗ್ಲಿಷ್ ಎಲ್ಲ ಗೊತ್ತಿರುವಂತ ಒಂದಿಬ್ಬರನ್ನ ಮೊದಲು ನೇಮಿಸ್ತಾರೆ. ಹಿರಿಯ ವ್ಯಾಪಾರಿ ಆಗಿರುವಂತ ಸೇಠ್ ದಾವೂದ್ ಮೊಹಮ್ಮದ್ ಮತ್ತೆ ಹಿರಿಯ ಫಾರ್ಸಿ ಗಣ್ಯ ರುಸ್ತುಂಜಿ ಅವರು, ಇವರಿಬ್ಬರನ್ನ ಮೊತ್ತ ಮೊದಲಿಗೆ ಗಡಿ ದಾಟಿಸ್ಲಿಕ್ಕೆ ಕಳಿಸ್ತಾರೆ. ಇವರು ಗಡಿ ದಾಟುವಾಗ ಟ್ರಾನ್ಸ್ಫಾಲ್ ಪೊಲೀಸ್ ಅವರನ್ನ ಬಂಧಿಸೋದಿಲ್ಲ, ಪುನಃ ನೇಟಾಲ್ಗೆ ಕರ್ಕೊಂಡು ಬಂದು ಬಿಡ್ತಾರೆ. ಇವರು ಪುನಃ ದಾಟ್ತಾರೆ, ಅವರು ಪುನಃ ನೇಟಾಲ್ಗೆ ಕರ್ಕೊಂಡು ಬಂದು ಬಿಡ್ತಾರೆ. ಆದ್ರೆ ಹಠ ಬಿಡದೆ ಪದೇ ಪದೇ ಇವರು ದಾಟ್ತಾರೆ ಮತ್ತೆ ಬಂಧನಕ್ಕೆ ಒಳಗಾಗ್ತಾರೆ. ಇದೊಂಥರ ಕಿರಿಯರಿಗೆ ಮಾದರಿ ಆಗ್ತದೆ. ಆಮೇಲೆ ಅಷ್ಟೊತ್ತಿಗೆ ಗಾಂಧೀಜಿಯ ಎಲ್ಲ ಅಸಮಾಧಾನಗಳ ಮಧ್ಯೆ ಹರಿಲಾಲ ಕೂಡ ಆಫ್ರಿಕಕ್ಕೆ ಬಂದಿರ್ತಾರೆ. ಹರಿಲಾಲ ಮತ್ತೆ ಕೆಲವು ಯುವಕರು ಕೂಡ ಗಡಿ ದಾಟ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಅಡ್ಡಿ ಇದ್ದದ್ದು, ಅನುಮತಿ ಪತ್ರ ಇಲ್ಲದೆ ವ್ಯಾಪಾರ ಮಾಡಬಾರದು. ಟ್ರಾನ್ಸ್ವಾಲ್ನ ವರ್ತಕರು ಅನುಮತಿ ಪತ್ರ ತೋರಿಸ್ಲಿಕ್ಕೆ ನಿರಾಕರಿಸ್ತಾರೆ, ವ್ಯಾಪಾರ ಮಾಡ್ತಾರೆ, ಅವರು ಬಂಧನಕ್ಕೆ ಒಳಗಾಗ್ತಾರೆ. ಸೆರೆಮನೆಗಳು ತುಂಬಿ ತುಳುಕಾಡ್ಲಿಕ್ಕೆ ಶುರುವಾಗ್ತದೆ. ಗಾಂಧೀಜಿಯವರು ಕೂಡ ಗಡಿ ದಾಟುವಾಗ ರಹದಾರಿ ಪತ್ರ ತೋರಿಸೋದಿಲ್ಲ, ಬೆರಳಚ್ಚು ನೀಡ್ಲಿಕ್ಕೆ ನಿರಾಕರಿಸ್ತಾರೆ, ಗಾಂಧಿಯವರನ್ನು ಕೂಡ ಬಂಧನ ಮಾಡ್ತಾರೆ. ಈ ಸರ್ತಿ 2 ತಿಂಗಳ ಸಶ್ರಮ ಶಿಕ್ಷೆ, ಅಂದ್ರೆ ಬಿಸಿಲಿನಲ್ಲಿ ಕಲ್ಲೊಡಿಬೇಕು, ಪಿಕಾಸಿ ಹಿಡಿದು ಹಳ್ಳ ತೋಡ್ಬೇಕು, ಇಂಥದ್ದೆಲ್ಲ ಭಯಂಕರ ಶ್ರಮದ ಕೆಲಸಗಳನ್ನ ಕೊಡ್ತಾರೆ. ಗಾಂಧೀಜಿಯವರ ಕೈಗಳಲ್ಲೆಲ್ಲ ಬೊಕ್ಕೆ ಹೇಳಲಿಕ್ಕೆ ಶುರು ಆಗ್ತದೆ, ತುಂಬಾ ನೋವಾಗ್ತದೆ. ಇದೆಲ್ಲ ಕೂಡ ಹೊಸ ಅನುಭವ ಗಾಂಧೀಜಿಗೆ. ಆದರೂ ಕೂಡ ಸೆರೆಮನೆಯ ಶೌಚಾಲಯವನ್ನ ಸ್ವಚ್ಛ ಮಾಡುವಂತ ಕೆಲಸ ಸ್ವಯಂ ಪ್ರೇರಣೆಯಿಂದನೇ ಮಾಡ್ತಿರ್ತಾರೆ. ಗಾಂಧೀಜಿಯವರ ಬಂಧನ, ಈ ತರ ಶಿಕ್ಷೆ ಆಗ್ತಾ ಇರೋದು ಭಾರತದಿಂದ, ಇಂಗ್ಲೆಂಡಿಂದ ಎಲ್ಲ ಖಂಡನೆಗಳು ಬರ್ತವೆ. ಮತ್ತೆ ಅದನ್ನು ಖಂಡನೆಗಳು ಬರುವಾಗ ಟ್ರಾನ್ಸ್ವಾಲ್ ಸರ್ಕಾರ ಕೆರಳಿ ಗಾಂಧಿ ಮೇಲೆ ಇನ್ನಷ್ಟು ಕಠಿಣ ಕ್ರಮ ತೆಗೆದುಕೊಳ್ತಾರೆ.
ಮೂರನೇ ದರ್ಜೆ ಡಬ್ಬಿಯಲ್ಲಿ ಬೋಗಿಯಲ್ಲಿ ಅವರನ್ನ ಜೊಹಾನ್ಸ್ಬರ್ಗಿಂದ ಬರ್ಗೆಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಟೇಷನ್ನಿಂದ ಸೆರೆಮನೆ ತನಕ ಕೈದಿಯ ಬಟ್ಟೆಯಲ್ಲೇ ಅವರ ಸಾಮಾನುಗಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ತರ ನಡೆಸ್ತಾರೆ, ಅವಮಾನ ಆಗ್ಲಿ ನಾಚಿಗೆ ಆಗ್ಲಿ ಅಂತ. ಆ ಥರದ ಕಠಿಣ ಶಿಕ್ಷೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಇಷ್ಟೊತ್ತಿಗೆ ಗಾಂಧೀಜಿಗೆ ಒಂದು ಸುದ್ದಿ ಬರ್ತದೆ, ಕಸ್ತೂರ್ಬಾ ಅವರು ಒಂಥರ ಮಾರಣಾಂತಿಕವಾಗಿ ಅಸ್ವಸ್ಥ ಆಗಿದ್ದಾರೆ ಅಂತ, ಹುಷಾರಿಲ್ಲ ಅವರಿಗೆ ಅಂತ. ತುಂಬ ಬೇಸರ ಆಗ್ತದೆ ಗಾಂಧೀಜಿ. ಅವರ ತಳಮಳವನ್ನ ಅವರು ಬರೆದ ಪತ್ರವನ್ನೇ ಓದಿ ನಿಮ್ಗೆ ತಿಳಿಸ್ತೇನೆ ನಾನು. ಸುದ್ದಿ ಕೇಳಿ ನನ್ನ ಹೃದಯ ಹಾರಿ ಹೋಗಿದೆ, ಆದರೆ ನಾನು ಬರುವ ಸ್ಥಿತಿಯಲ್ಲಿ ಇಲ್ಲ. ಬಂದರೆ ದಂಡ ಪಾವತಿಸಿ ಬರಬೇಕು, ಅದು ನಮ್ಮ ಹೋರಾಟವನ್ನೇ ಅವಮಾನಿಸಿದಂತೆ. ನೀನು ಧೈರ್ಯದಿಂದಿರು, ಪಥ್ಯ ಪಾಲಿಸಿದರೆ ಹುಷಾರಾಗುವುದು ಖಂಡಿತ. ನೀನು ಅಕಸ್ಮಾತ್ ಕೊನೆಯುಸಿರೆಳೆದರೂ ನಾನು ಬದುಕಿದ್ದಾಗಲೇ ಮತ್ತು ನನ್ನಿಂದ ದೂರವಾಗಿದ್ದಾಗ ಸಂಭವಿಸುವ ಸಾವು ಕೆಟ್ಟದ್ದೇನಲ್ಲ, ಅದು ಸತ್ಯಾಗ್ರಹದ ಭಾಗವೇ ಆಗುವುದು. ನನ್ನ ಹೋರಾಟ ಕೇವಲ ರಾಜಕೀಯ ಸ್ವರೂಪದ್ದಲ್ಲ, ಅದು ಸಾರ್ವತ್ರಿಕ ಒಳಿತಿಗಾಗಿ ನಡೆದಿರುವ ಹೋರಾಟ, ಹಾಗಾಗಿ ಅದು ಶುದ್ಧವಾಗಿದೆ. ಇಂತಹ ಅರಿವಿನಲ್ಲಿ ಬದುಕು ಸಾವುಗಳ ನಡುವೆ ಅಂತಹ ಅಂತರವೇನೂ ಇರುವುದಿಲ್ಲ. ಹಾಗಾಗಿ ನೀನು ಈ ಎರಡನ್ನೂ ಮನದಲ್ಲಿ ಸಮನಾಗಿ ಕಂಡು ಎಲ್ಲವನ್ನೂ ಸಹಿಸುವೆ ಎಂದು ಭಾವಿಸುವೆ. ಇದಷ್ಟನ್ನೇ ನಾನು ನಿನ್ನಿಂದ ಅಪೇಕ್ಷಿಸುವುದು. ಈ ತರ ಪತ್ರ ಬರೀತಾರೆ. ಆಮೇಲೆ ಒಂದು ಎರಡು ತಿಂಗಳ ನಂತರ ಗಾಂಧಿಯವರ ಬಿಡುಗಡೆ ಆಗ್ತದೆ. ಈ ಮಧ್ಯೆ ಆಫ್ರಿಕಾದಲ್ಲಿ ಎಎಸ್ ಅಯ್ಯರ್ ಅಂತ ಇನ್ನೊಬ್ಬ ವ್ಯಕ್ತಿ ಒಂದು ಭಿನ್ನ ಧ್ವನಿ ತಗೊಂಡು ಬರ್ತಾರೆ. ಇವರು 1898 ಡರ್ಬನ್ನಲ್ಲಿ ಬಂದು ಅಲ್ಲಿಯ ಸ್ಥಳೀಯ ಹುಡುಗಿಯನ್ನು ಮದುವೆಯಾಗಿ ಆಫ್ರಿಕನ್ ಕ್ರಾನಿಕಲ್ ಅಂತ ಒಂದು ಪತ್ರಿಕೆ ನಡೆಸ್ತಾ ಇರ್ತಾರೆ. ಮತ್ತೆ ಅವರಿಗೊಂದು ಭಾವನೆ, ಇಂಡಿಯನ್ ಒಪಿನಿಯನ್ನಲ್ಲಿ ತಮಿಳರ ಧ್ವನಿ ಕಡಿಮೆ ಆಗಿದೆ, ಅದಕ್ಕಾಗಿ ಒಂದು ಪ್ರತ್ಯೇಕ ಪತ್ರಿಕೆ ಅವರಿಗಾಗಿ ಬೇಕು. ಮತ್ತೆ ಈ ವಾರ್ಷಿಕ 3 ಪೌಂಡ್ಗಳು ಒಂದು ಕಟ್ಟಬೇಕಲ್ಲ, ಅದೊಂದು ಒಪ್ಪಂದ ಮೊದಲೇ ಆಗಿತ್ತಲ್ಲ, ಅದರ ವಿರುದ್ಧ ಕೂಡ ಒಂದು ಪ್ರತ್ಯೇಕ ಹೋರಾಟ ನಡಿಬೇಕು ಅಂತ ಇವರು ಇದನ್ನ ನಡೆಸ್ತಾ ಇರ್ತಾರೆ. ಇದು ಒಂದು ಕಡೆಯಲ್ಲಿ ನಡೀತಾ ಇರ್ತದೆ. ಗಾಂಧಿಯ ವಿರುದ್ಧ ಏನು ಇರೋದಿಲ್ಲ, ಗಾಂಧಿಯವರ ಬಗ್ಗೆ ಕೂಡ ಅದರಲ್ಲಿ ಅವರು ಬರೀತಾ ಇರ್ತಾರೆ. ಇದು ಇನ್ನೊಂದು ಸಣ್ಣ ಕಾಲುವೆ ಅಲ್ಲಿ ಶುರುವಾಗಿರ್ತದೆ. ಈಗ ಜೊಹಾನ್ಸ್ಬರ್ಗ್ ನ್ಯಾಯಾಲಯದಲ್ಲಿ ಗಾಂಧಿ ಸತ್ಯಾಗ್ರಹಗಳ ಪರ ವಾದಿಸ್ತಾ ಇರ್ತಾರೆ. ಏಷ್ಯಾಟಿಕ್ ಕುರಿತ ವಿವಾದ ಬಗೆಹರಿಯೋದಿಲ್ಲ. ಇದರ ಜೊತೆಗೆ ನಿಧಾನ ಆಗ್ತದಲ್ಲ ಇದೆಲ್ಲ, ಅಷ್ಟು ಬೇಗ ಆಗುದಿಲ್ಲ ಅಲ್ಲ, ಎಷ್ಟೋ ಜನಕ್ಕೆ ತಮ್ಮ ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಗುಜರಾತಿ ವ್ಯಾಪಾರಿಗಳಿಗೆ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ, ಇದೆಂತ ಅವಸ್ಥೆ, ನಾವು ಹೀಗೆ ಮಾಡಿದ್ರೆ ಎಲ್ಲಿ ತನಕ ಅಂತ. ಅವರು ಮೆಲ್ಲಗೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಭಾರತೀಯ ಗುಂಪಿನಲ್ಲಿ ಎರಡು ಗುಂಪು ಆಗ್ತದೆ, ಒಂದು ಗಾಂಧಿಯ ಪರವಾಗಿ ಸ್ಥಿರವಾಗಿ ನಿಲ್ಲುವವರು, ಇನ್ನೊಂದು ಇದೆಲ್ಲ ನಮ್ಮಿಂದ ಆಗ್ಲಿಕ್ಕಿಲ್ಲ, ನಾವು ಲಾಸ್ ಆಗ್ತದೆ ನಮಗೆ ಅಂತೇಳಿ ಮತ್ತೆ ಆ ಅನಿವಾರ್ಯ ಸ್ಥಿತಿಗೆ ಒಪ್ಪಿಕೊಳ್ಳುವವರು. ಅಷ್ಟೇ ಅಲ್ಲ, ಅವರ ಮಧ್ಯೆ ಸ್ವಲ್ಪ ಹಗೆತನ ಕೂಡ ಬರ್ತದೆ. ಆ ಸಮಯದಲ್ಲಿ ಗಾಂಧಿ ತಮ್ಮ ಆಪ್ತ ಮಗನ್ಲಾಲ್ಗೆ ಒಂದು ಪತ್ರ ಬರೀತಾರೆ. ಅದರಲ್ಲಿ ಅವರು ಬರೀತಾರೆ, ನನಗೆ ನಮ್ಮ ಸಮುದಾಯದಿಂದಲೇ ಸಾವು ಬರುವ ಸಾಧ್ಯತೆ ಇದೆ, ಇರಲಿ, ಇದರಿಂದ ಹಿಂದೂ ಮುಸ್ಲಿಂ ಏಕತೆ ಸಾಧ್ಯವಾಗೋದಾದ್ರೆ ನಾನು ಧನ್ಯ ಅಂತ. ಅಂದ್ರೆ ತನ್ನನ್ನು ಕೊಲ್ಲಬಹುದು ಅನ್ನೋ ಒಂದು ಭಾವನೆ ಅಷ್ಟೊತ್ತಿಗೆ ಗಾಂಧೀಜಿಯವರಿಗೆ ಬರಲಿಕ್ಕೆ ಶುರುವಾಗ್ತದೆ. ಇನ್ನು ಈಗ ಅಸ್ವಸ್ಥ ಹೆಂಡತಿಯನ್ನ ನೋಡ್ಕೊಳ್ಳಕ್ಕೆ ಫೀನಿಕ್ಸ್ ಆಶ್ರಮಕ್ಕೆ ಬರ್ತಾರೆ. ಕಸ್ತೂರ್ಬಾ 3 ತಿಂಗಳಿಂದ ರಕ್ತಸ್ರಾವ ಆಗಿ ಜೀವಚ್ಛವಾಗಿ ಬಿಟ್ಟಿದ್ದಾರೆ. ಡಾಕ್ಟರ್ ನಂಜಿ ಅನ್ನುವರ ಚಿಕಿತ್ಸಾಲಯದಲ್ಲಿ ಅವರಿಗೆ ಚಿಕಿತ್ಸೆಗೆ ವ್ಯವಸ್ಥೆ ಆಗ್ತದೆ, ಶಸ್ತ್ರಚಿಕಿತ್ಸೆ ಕೂಡ ಆಗ್ತದೆ, ಅವರು ಅಲ್ಲೇ ಇರ್ತಾರೆ. ಈ ಮಧ್ಯೆ ಹರಿಲಾಲ್ನ ಹೆಂಡತಿಗೆ ಚಂಚಲ್ ಅವರ ಹೆಸರು, ಗಾಂಧಿ ಪತ್ರ ಬರೆದು ಹರಿಲಾಲ್ ಸತ್ಯಾಗ್ರಹದಲ್ಲಿ ತೊಡಗಿದಾನೆ, ನೀನು ಅಲ್ಲಿ ನೆಮ್ಮದಿಯಿಂದ ಇರು, ಮಗುವಿಗೆಲ್ಲ ಎದೆ ಹಾಲು ಸರಿಯಾಗಿ ಕೊಡ್ತಾ ಇರು, ಇಲ್ಲಿಗೆ ಬರಬೇಕಾಗಿಲ್ಲ ಅಂತ ಪತ್ರ ಬರೀತಾರೆ.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀಯಾ?
4: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
3: ನಿನ್ ಮಾತಿನ ಅರ್ಥ,
4: ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
5: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
10: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
9: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ ಜೊತೆಗಿವತ್ತು ಶ್ರೀಮತಿ ಗೌರಿ ಪ್ರಸನ್ನ ಅವರು ನಮ್ ಜೊತೆಗಿದ್ದಾರೆ. ಇವರು ಬಸವಣ್ಣನವರು ಲಿಂಗ ಸಮಾನತೆಯ ಕುರಿತು ಹೇಳಿರುವ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಗಜ್ಯೋತಿ ಬಸವಣ್ಣನವರ ವಿಚಾರಧಾರೆಯನ್ನ ತಿಳಿಸಬಹುದಾ?
12: ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವಣ್ಣನವರ ಒಂದು ವಚನ ಲಿಂಗ ಸಮಾನತೆಯನ್ನ ಕುರಿತಂತ ಒಂದಷ್ಟು ವಚನಗಳನ್ನ ನೋಡೋಣ. ವಿಷಯವೆಂಬ ಹಸುರನಿನ್ನ ಮುಂದೆ ತಂದು ಪಸರಿಸಿದೆಯಯ್ಯ, ಪಶುವೇನ ಬಲ್ಲದು ಹಸುರೆಂದೆಳಿಸುವುದು, ವಿಷಯ ರಹಿತನ ಮಾಡಿ ಭಕ್ತಿರಸವ ದಣಿಯೇ ಮೇಯಿಸಿ ಸುಭೂತಿ ಎಂಬ ಉದಕವನೆರೆದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಪ್ರಾರ್ಥನೆ. ಮಾನವರೆಲ್ಲರೂ ಒಂದರ್ಥದಲ್ಲಿ ಪಶುಗಳಿದ್ದ ಹಾಗೆ, ಪಶು ತನ್ನ ಹಸಿವೆಯನ್ನ ಹಿಂಗಿಸಿಕೊಳ್ಳಲು ಹಸಿರು ಕಂಡಲ್ಲಿ ಬಾಯಿಯನ್ನ ಹಾಕುವುದು, ಮೇಯುವುದು ಸಹಜ. ಅದು ಯಾರ ಹೊಲ, ಈ ಹೊಲದ ಒಡೆಯ ಯಾರು ಎಂದು ಪಶು ಯೋಚನೆಯನ್ನು ಮಾಡುವುದೇ ಇಲ್ಲ. ಆಗ ಹೊಲದ ಮಾಲೀಕ ಇದು ಯಾರ ಹಸು ಎಂದು ಅದರ ಮಾಲೀಕನನ್ನ ಬೈತಾನೆ, ಹಸುವಿಗೆ ಏಟು ಕೊಡ್ತಾನೆ. ಅದರಂತೆ ನಾನೂ ಸಹ ಒಂದು ಹಸಿವಿನೋಪಾದಿಯಲ್ಲಿರುವೆ, ನನ್ನನ್ನು ವಿಷಯ ರಹಿತನ ಮಾಡಿ ಭಕ್ತಿರಸವನ್ನ ತೃಪ್ತಿಯಾಗುವಂತೆ ಕುಡಿಸಿ ಸುಬುದ್ಧಿ ಎನ್ನುವ ನೀರನ್ನೆರೆದು ಸಲಹು ಎಂದು ಶಿವನಲ್ಲಿ ಕೇಳುವವರು ಬಸವಣ್ಣನವರು. ಇವತ್ತು ನಾವು ಸಹ ನಮ್ಮ ಅಂತರಂಗದಲ್ಲಿ ಈ ರೀತಿಯ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಇಂತಹ ಪ್ರಾರ್ಥನೆಯ ಮೂಲಕ ವ್ಯಕ್ತಿಗತ ಬದುಕಿನ ಕಳಂಕಗಳನ್ನು ಕಳೆದುಕೊಂಡಾಗ ವ್ಯಕ್ತಿ ಶಕ್ತಿಯ ಪಡೆದುಕೊಳ್ಳಲು ಸಾಧ್ಯ. ಶಕ್ತಿ ಬರುವುದು ಪುಷ್ಟಿದಾಯಕ ಆಹಾರ ಸ್ವೀಕರಿಸುವುದರಿಂದ ಮಾತ್ರ ಅಲ್ಲ, ಹೆಚ್ಚು ಹೆಚ್ಚು ಸಂಪತ್ತನ್ನು ಸಂಪಾದನೆ ಮಾಡುವುದರಿಂದನೂ ಅಲ್ಲ, ಮನೆ ಕಟ್ಟುವುದರಿಂದನೂ ಅಲ್ಲ, ಯೋಗಾಸನ ಮಾಡುವುದರಿಂದನೂ ಕೂಡ ಅಲ್ಲ. ನಿಜವಾದ ಶಕ್ತಿ ಬರುವುದು ವ್ಯಕ್ತಿ ತನ್ನೊಳಗೆ ತಾನು ನೋಡಿಕೊಂಡು ತನ್ನ ಅವಗುಣಗಳನ್ನು ತಿದ್ದಿಕೊಳ್ಳುತ್ತಾ ಹೋದಾಗ. ಆಗ ಲಿಂಗ ಸಮಾನತೆಯ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎನ್ನುವುದು ಬಸವಣ್ಣನವರ ಈ ವಚನದಲ್ಲಿ ನೋಡ್ತೇವೆ. ಇಂದು ಸಹ ಹೆಣ್ಣು ಗಂಡು ಎನ್ನುವ ಲಿಂಗ ಅಸಮಾನತೆ ಹಿಂದುಳಿದವ ಮುಂದುವರಿದವ ಎನ್ನುವ ಜಾತಿ ತಾರತಮ್ಯವ ಇವನು ಬಡವ ಇವನು ಶ್ರೀಮಂತ ಎನ್ನುವ ಆರ್ಥಿಕ ಅಸಮಾನತೆಗಳು ಇವೆ. ಅಂತರಂಗದ ಆಳಕ್ಕೆ ಇಳಿದಾಗ ಈ ಬಾಹ್ಯ ಅಸಮಾನತೆಗಳು ಮಂಜಿನಂತೆ ಕರಗಿ ಹೋಗುವ ಸಾಧ್ಯತೆಗಳು ಇರುವುದನ್ನ ನಾವು ನೋಡ್ತೇವೆ.
11: ಬಸವಣ್ಣನವರು ಲಿಂಗ ಅಸಮಾನತೆಯನ್ನ ಕೇವಲ ವ್ಯಕ್ತಿಗಳು ಹೊರ ನೋಟದಿಂದ ಮಾತ್ರ ಗುರುತಿಸೋದಲ್ಲ, ವ್ಯಕ್ತಿಯ ಅಂತರಂಗದಿಂದಲೇ ಬರಬೇಕು ಎಂಬುದನ್ನ ಅವರ ವಚನಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಎಂಬುದನ್ನ ಶ್ರೀಯುತ ಗೌರಿ ಪ್ರಸನ್ನ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಇವ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಬಸವಣ್ಣನವರ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ ಕೇಳೋಣ.
13: ಅದಕ್ಕೂ ಮೊದಲು ಒಂದ್ ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್.
3: ಇದುವರೆಗೆ ಬೀರೂರಿನವರೇ ಆದಂತಹ ಹಾಗೆ ಕರ್ನಾಟಕ ರಾಜ್ಯ ವಿಜ್ಞಾನ ಸಂಶೋಧನಾ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಗೌರಿ ಪ್ರಸನ್ನ ಅವರು ಬಸವಣ್ಣನವರ ವಚನಗಳಲ್ಲಿ ಲಿಂಗ ಸಮಾನತೆಯ ಕುರಿತಾಗಿ ವ್ಯಕ್ತಿಗಳ ಅಂತರ್ಗತ ಅಭಿಪ್ರಾಯದ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬಂದು
4: ಆದ್ಯ ವಚನಕಾರರ ಒಂದು ಪ್ರತೀತಿ ಇರುವ ದಾಸಿಮಯ್ಯನವರ ಲಿಂಗ ಸಮಾನತೆಯನ್ನ ಕುರಿತು ಹೇಳುವ ಒಂದು ವಚನವನ್ನ ನಾವು ಗಮನಿಸಬಹುದು. ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಂಬರು, ನಡುವೆ ಸುಳಿವ ಆತ್ಮನು ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಕಾಣರಾಮನಾಥ ಅಂತೇಳಿ ಹೇಳ್ತಾರೆ. ಅಂದರೆ ಬಾಹ್ಯ ನೋಟದಿಂದ ಒಬ್ಬರನ್ನು ಹೆಣ್ಣೆಂದು ಮತ್ತೊಬ್ಬರನ್ನು ಗಂಡೆಂದು ನಾವು ಗುರುತಿಸಬಹುದೇ ಹೊರತು ಅವರಿಬ್ಬರೊಳಗೆ ಇರುವ ಚೈತನ್ಯ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಎನ್ನುವ ಎಚ್ಚರ ಬಂದರೆ ಕಾಮನೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಸಾಧ್ಯ. ಆಗ ಒಬ್ಬ ಮಹಿಳೆ ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಗೆಳತಿಯಾಗಿ ನಾವು ಕಾಣಬಹುದು. ಶರಣರು ಹೆಣ್ಣನ್ನು ಹಾಗೆ ನೋಡಿದಂಥವರು. ಶರಣರ ದೃಷ್ಟಿಯಲ್ಲಿ ಹೆಣ್ಣಿರಲಿ ಗಂಡಿರಲಿ ಅವರು ಸತಿಯಾಗಬೇಕು. ಅಂದರೆ ಭೂಮಿ ಮೇಲಿರುವ ಎಲ್ಲ ಮಾನವರು ಸತಿಯಾಗಬೇಕು. ಅಂದರೆ ಅದನ್ನೇ ಅಕ್ಕಮಹಾದೇವಿ ಶರಣ ಸತಿ ಲಿಂಗ ಪತಿ ಎಂದು ಹೇಳಿದ್ದು. ಆಧ್ಯಾತ್ಮಿಕ ನೆಲೆಯಲ್ಲಿ ಹೆಣ್ಣು ಗಂಡು ಎನ್ನುವ ಅಂತರವೇ ಇಲ್ಲ. ಅವರಿಬ್ಬರು ಪರಮಾತ್ಮನೆಂಬ ಪತಿಗೆ ಸತಿಯರಾಗಿ ನಡೆದುಕೊಳ್ಳಬೇಕು. ಈ ಸತಿ ಪತಿ ಭಾವ ಮನದಾಳದಲ್ಲಿ ಮನೆ ಮಾಡಿದಾಗ ಹೆಣ್ಣು ಗಂಡು ಎನ್ನುವ ತಾರತಮ್ಯವೇ ಹೊರಟು ಹೋಗುವುದು, ಸಮಾನತೆ ನೆಲೆಗೊಳ್ಳುವುದು. ಈ ಸಮಾನತೆಗೆ ಸಂಸ್ಕಾರ ಬೇಕು. ಸಂಸ್ಕಾರ ಮನೆ ಮಠ ಸಮಾಜದಿಂದ ದೊರೆಯುತ್ತದೆಯೇ? ಇಲ್ಲ. ಅದಕ್ಕೆ ಕಾರಣ ಆಂತರಿಕವಾಗಿ ಮಾನವನ ಹೊಟ್ಟೆಯಲ್ಲಿರುವ ಹೊಟ್ಟೆಯ ಕಿಚ್ಚು, ನಾನು ನಾನು ಎನ್ನುವ ಅಹಂಕಾರ. ಅದನ್ನೇ ಬಸವಣ್ಣನವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದೆನೆನ್ನದಿರ ಲಿಂಗಕ್ಕೆ ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ನಾನು ಮಾಡಿದೆ ನಾನೇ ಮಾಡಿದ್ದು ಎನ್ನುವ ಈ ಅಹಂಕಾರ ತೊರೆದಾಗಲೇ ಶಿವನ ಸಾಕ್ಷಾತ್ಕಾರ ಸಾಧ್ಯ. ನಾನು ಎನ್ನುವ ಅಹಂಕಾರ ತೊಲಗದಿದ್ದರೆ ಶಿವ ನಮ್ಮಲ್ಲಿ ನೆಲೆಗೊಳ್ಳುವುದಿಲ್ಲ. ನಾವು ನಿತ್ಯ ಶಿವನ ಗುಡಿಗೆ ಹೋಗಿ ಬರ್ತೇವೆ ಎನ್ನುವುದು, ಅಲ್ಲಿ ಶಿವ ಇಲ್ಲ, ಅಲ್ಲಿರುವುದು ಕೇವಲ ಜಡ ಪ್ರತಿಮೆ ಎನ್ನುವಂದನ್ನು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ಅಂದರೆ ಶಿವನಿರುವುದು ಚೈತನ್ಯ ರೂಪದಲ್ಲೇ ಹೊರತು ಅವನು ನಮ್ಮೊಳಗೆ ಇದ್ದಾನೆ. ಒಳಗೆ ಶಿವ ಇಲ್ಲ ಎಂದರೆ ಆತ ಹೊರಗೂ ಇರಲು ಸಾಧ್ಯವಿಲ್ಲ. ಒಳಗೆ ಶಿವ ಇದ್ದಾಗ ಮಾತ್ರ ಲಿಂಗ ತಾರತಮ್ಯ ಅಸಮಾನತೆ ತನ್ನಷ್ಟಕ್ಕೆ ತಾನೇ ಮರೆಯಾಗ್ತದೆ. ಇದು ಪಾರಮಾರ್ಥಿಕ ದೃಷ್ಟಿಯಿಂದ ಭಗವಂತ ಪ್ರತಿಯೊಬ್ಬರಿಗೂ ಒಂದೇ ತೆರನಾದ ಬುದ್ಧಿಯನ್ನು ಕರುಣಿಸಿದ್ದಾನೆ. ಬಸವಣ್ಣನವರಿಗೆ ಒಂದು ಬುದ್ಧಿ ಕೊಟ್ಟಿದ್ದಾನೆ, ನನಗೊಂದು ಬುದ್ಧಿ, ನಿಮಗೊಂದು ಬುದ್ಧಿಯನ್ನು ಕರುಣಿಸಲು ಸಾಧ್ಯವಿಲ್ಲ. ಎಲ್ಲರಿಗೂ ಕೊಟ್ಟಿರುವುದು ಒಂದೇ ಬುದ್ಧಿಯನ್ನು.
3: ಬಸವಣ್ಣನವರು, ಜೇಡರ ದಾಸಿಮಯ್ಯ, ಅಕ್ಕ ಮಹಾದೇವಿ ಇವರೆಲ್ಲರೂ ಕೂಡ ಸಮಾಜದಲ್ಲಿರುವಂತಹ ಎಲ್ಲರೂ ಸಮಾನರು. ಇಲ್ಲಿ ಗಂಡು ಹೆಣ್ಣು ಎಂಬ ಭೇದ ಇಲ್ಲ. ಶಿವನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಅದನ್ನೇ ನಾವು ಕೂಡ ಪಾಲಿಸಬೇಕು ಎಂಬುದನ್ನ ಶಿವಶರಣರು ಎಲ್ಲರೂ ಪಾಲಿಸ್ಕೊಂಡು ಬಂದವರು. ಅಂತಹ ವಿಚಾರಗಳನ್ನ ಗೌರಿ ಪ್ರಸನ್ನ ಅವರು ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್.
1: ಇದುವರೆಗೆ ಬೀರೂರಿನವರೇ ಆದಂತಹ ಹಾಗೆ ಕರ್ನಾಟಕ ರಾಜ್ಯ ವಿಜ್ಞಾನ ಸಂಶೋಧನಾ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಗೌರಿ ಪ್ರಸನ್ನ ಅವರು ಬಸವಣ್ಣನವರ
2: ವಚನಗಳು, ಹಾಗೆ ದಾಸಿಮಯ್ಯವರ ವಚನ, ಅಕ್ಕ ಮಹಾದೇವಿಯವರ ವಚನ, ಈ ಎಲ್ಲ ವಚನಗಳಲ್ಲಿ ಕೂಡ ಲಿಂಗ ಸಮಾನತೆಯ ಕುರಿತಾಗಿ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
3: ಬಸವಣ್ಣನವರು ಅದನ್ನೇ ಹೇಳ್ತಾರೆ. ಇನ್ನೊಂದು ಕಡೆ ಶಿರ ಹೊನ್ನ ಕಳಸ ಎನ್ನುವುದನ್ನ ಬಸವಣ್ಣನವರ ಸಂದೇಶ. ಅಂದರೆ ಎಲ್ಲರ ತಲೆಯಲ್ಲೂ ಒಂದೇ ರೀತಿಯ ಮಿದುಳು ಇದೆ, ಅದನ್ನು ನಾವು ಸರಿಯಾಗಿ ಬಳಕೆ ಮಾಡಿಕೊಂಡರೆ ಬಸವಣ್ಣ, ಅಕ್ಕ ಮಹಾದೇವಿ ಅಲ್ಲಮರಾಗಲು ಸಾಧ್ಯವಾಗ್ತದೆ. ಆದರೆ ಆ ಪ್ರಯತ್ನವೇ ನಡೆದಿಲ್ಲ ಅಂದರೆ ಕಾರಣ ವ್ಯಕ್ತಿ ಬಹುತೇಕ ಬಹಿರ್ಮುಖಿಯಾಗಿರುವುದು. ಬಹಿರ್ಮುಖಿಯಾಗುವುದು ಬೇಡವೆಂದಲ್ಲ, ಅಂತರ್ಮುಖಿಯಾಗದೆ ಕೇವಲ ಬಹಿರ್ಮುಖಿಯಾದರೆ ವ್ಯಕ್ತಿ ಏನೆಲ್ಲ ದುಷ್ಟ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವವನು. ತನ್ನ ಬುದ್ಧಿಯನ್ನು ತಾನೇ ಹಾಳು ಮಾಡಿಕೊಂಡು ಒಂದು ಸಗಣಿಯ ಹುಳದಂತೆ ಆ ದಿನನೇ ಹುಟ್ಟಿ ಸತ್ತು ಹೋಗುವ ಪರಿಸ್ಥಿತಿ ತಂದುಕೊಳ್ತಾನೆ ತನಗೆ ತಾನೇ. ವ್ಯಕ್ತಿ ಸಗಣಿಯ ಹುಳದಂತೆ ಸಾಯಬಾರದು ಎಂದರೆ ಬಹಿರ್ಮುಖ ಮತ್ತು ಅಂತರ್ಮುಖದ ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು. ಆಗ ಹೆಣ್ಣು ಗಂಡು ಎನ್ನುವ ಅಂತರವೇ ಇರುವುದಿಲ್ಲ. ಅಕ್ಕ ತನ್ನ ಅನೇಕ ವಚನಗಳಲ್ಲಿ ಮಾಯೆ ಬಗ್ಗೆ ಹೇಳಿರುವುದನ್ನು ನಾವು ನೋಡ್ತೇವೆ. ಒಂದು ವಚನದಲ್ಲಿ ಹೀಗೆ ಹೇಳ್ತಾಳೆ ಅಕ್ಕ, ಪುರುಷನ ಮುಂದೆ ಮಾಯೆ, ಸ್ತ್ರೀ ಎಂಬ ಅಭಿಮಾನವ ಕಾಡುವುದು. ಸ್ತ್ರೀಯ ಮುಂದೆ ಮಾಯೆ, ಪುರುಷನೆಂಬ ಅಭಿಮಾನವಾಗಿ ಕಾಡುವುದು. ಲೋಕವೆಂಬ ಮಾಯೆಗೆ ಶರಣಚಾರಿತ್ರ್ಯ ಮರುಳಾಗಿ ತೋರುವುದು. ಚನ್ನ ಮಲ್ಲಿಕಾರ್ಜುನ ನೊಲಿದ ಶರಣಂಗೆ ಮಾಯೆಯಿಲ್ಲ, ಮರುಹಿಲ್ಲ, ಅಭಿಮಾನವೂ ಇಲ್ಲ ಅಂತ ಹೇಳ್ತಾಳೆ. ಅಂದರೆ ಬಹುತೇಕ ಜನರು ಹೆಣ್ಣು ಎಂದರೆ ಮಾಯೆ, ಮೋಹಿನಿ, ಪುರುಷನ ಬದುಕನ್ನೇ ಕಿತ್ತುಕೊಳ್ಳುವಂಥವಳು, ಆಕೆ ರಾಕ್ಷಸಿ ಎಂದೆಲ್ಲ ಭಾವಿಸಿರುವುದನ್ನು ನಾವು ನೋಡ್ತೇವೆ. ಅದಕ್ಕೆ ಅಕ್ಕ ಹೇಳುವುದು, ಪುರುಷನ ದೃಷ್ಟಿಯಲ್ಲಿ ಹೆಣ್ಣು ಮಾಯೆ, ಆದರೆ ಹೆಣ್ಣಿನ ದೃಷ್ಟಿಯಲ್ಲಿ ಪುರುಷನೂ ಮಾಯೆಯಾಗಿ ಅವಳನ್ನು ಕಾಡುವನು. ಶರಣರಿಗೆ ಮಾತ್ರ ಇಂಥ ಮಾಯೆ ಎನ್ನುವ ಭಾವ ಇಲ್ಲವೇ ಇಲ್ಲ. ಬದಲಾಗಿ ಇಬ್ಬರೂ ಶಿವನ ಮಕ್ಕಳು, ಇಬ್ಬರಲ್ಲೂ ಶಿವನಿದ್ದಾನೆ. ಹಾಗಾಗಿ ಶಿವನೊಲಿದವರಿಗೆ ಮಾಯೆ, ಮರವು, ಅಭಿಮಾನವಿಲ್ಲ ಎನ್ನುವ ಅರಿವನ್ನು ಮೂಡಿಸ್ತಾಳೆ ಅಕ್ಕ. ಈ ನೆಲೆಯಲ್ಲೇ ಅನುಭವ ಮಂಟಪದಲ್ಲಿ ಅಪರೂಪದ ಚರ್ಚೆ ನಡೆಯುವುದನ್ನು ಮಹಾದೇವಿಯಕ್ಕ ಕೌಶಿಕನನ್ನು ತೊರೆದು ಅನುಭವ ಮಂಟಪಕ್ಕೆ ಸದಸ್ಯಳಾಗಲು ಬಂದಾಗ ಮಹಾಜ್ಞಾನಿ ಅನುಭಾವಿ ಅಲ್ಲಮ ಪ್ರಭುದೇವರು ಕೇಳುವ ಪ್ರಶ್ನೆಗಳಿಗೆ ಅಕ್ಕ ಆಕೆ ಎಂಥ ಆ ತಾಯಿ ಎಂಥ ದಿಟ್ಟ ಉತ್ತರವನ್ನು ನೀಡಿದ್ದಳು ಎನ್ನುವುದನ್ನು ನಾವು ನೀವು ನೋಡಬಹುದು ಮುಂದಿನ ವಚನಗಳಲ್ಲಿ. ಮತ್ತೊಮ್ಮೆ ಎಲ್ಲರಿಗೂ ಗೌರವದ ಶರಣು, ಶರಣಾರ್ಥಿಗಳು.
1: ಧನ್ಯವಾದಗಳು ಮೇಡಮ್. ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸವಣ್ಣನವರ ವಚನ, ದಾಸಿಮಯ್ಯ ಅವರ ವಚನ, ಅಕ್ಕ ಮಹಾದೇವಿಯವರ ವಚನಗಳಲ್ಲಿ ಲಿಂಗ ಸಮಾನತೆಯ ಕುರಿತಾಗಿ, ಹಾಗೆ ವ್ಯಕ್ತಿ ಬಹಿರ್ಮುಖಿಯಾಗಿ ಅಂತರ್ಮುಖಿಯಾಗಿ ಹೇಗೆಲ್ಲ ಸಮಾನವಾಗಿ ಕಾಣಬೇಕು ಎಂಬುದನ್ನು ವಚನಗಳಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ, ಈ ಎಲ್ಲ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಉಪಾಧ್ಯಕ್ಷರಾದಂಥ ಶ್ರೀಮತಿ ಗೌರಿ ಪ್ರಸನ್ನ ಅವರು ಭಾಗವಹಿಸಿ ವಚನ ಸಾಹಿತ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗ

0: ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ. ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
1: LIC ಹರ್ ಪಲ್ ಆಪ್ಕೆ ಸಾಥ್.
2: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸೃಷ್ಟಿಯದ್ಭುತ. ಸೃಷ್ಟಿಯದ್ಭುತ ಶಕ್ತಿಯುಳ್ಳವರನಿರಲು ನಮ್ಮಿಷ್ಟಗಳನರಿತು ನೀಡುವುದವನಿಗರಿದೆಂ. ಇಷ್ಟವಾತನೊಳುದಿಸುವಂತೆ ಚೋದಿಪುದೆಂತೂ ಕಷ್ಟ ನಮಗಿಹುದಷ್ಟೇ ಮಂಕುತಿಮ್ಮ. ಸೃಷ್ಟಿಯದ್ಭುತ ಶಕ್ತಿಯುಳ್ಳೋರ್ವನಿರಲು. ಸೃಷ್ಟಿಯ ಅದ್ಭುತ ಶಕ್ತಿ ಉಳ್ಳ ಓರ್ವನು ಇರಲು ಅಂತ. ಅಂದರೆ ಸೃಷ್ಟಿಯ ಅದ್ಭುತ ಶಕ್ತಿ ಇರುವಂತಹ ಒಬ್ಬನು ಇದ್ದಾಗ ನಮ್ಮಿಷ್ಟಗಳ ನರಿತು, ನಮ್ಮ ಇಷ್ಟ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನೀಡುವುದವನಿಗರಿದೆ. ನೀಡುವುದು ಅವನಿಗೆ ಅರಿದೇಂ, ತಿಳಿಯದ ಅವನಿಗೆ ಏನು ಕೊಡಬೇಕು ಅನ್ನೋದು ಗೊತ್ತಿಲ್ವಾ. ಇಷ್ಟವಾತನೊಳುದಿಸುವಂತೆ, ಇಷ್ಟವು ಆತನೊಳು ಉದಿಸುವಂತೆ, ಅವನಲ್ಲೇ ಇಷ್ಟ ಕಷ್ಟಗಳೆಲ್ಲ ಉದಿಸುವ ಹಾಗೆ, ಹುಟ್ಟೋ ಹಾಗೆ. ಚೋದಿಪುದೆಂತು, ಚೋದಿಪ್ಪುದು ಅಂದರೆ ಪ್ರಚೋದಿಸುವುದು. ಎಂತ ಕಷ್ಟ ನಮಗಿಹುದಷ್ಟೇ, ನಮಗೆ ಇದೇ ಕಷ್ಟ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಸೃಷ್ಟಿಯದ್ಭುತ ಶಕ್ತಿಯುಳ್ಳೋರ್ವನಿರಲು ನಮ್ಮಿಷ್ಟಗಳ ನರಿತು ನೀಡುವುದವನಿಗರಿದೇ. ಇಷ್ಟವಾತನೊಳುದಿಸುವಂತೆ ಚೋದಿಪುದೆಂತೂ ಕಷ್ಟ ನಮಗಿಹುದಷ್ಟೇ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಸೃಷ್ಟಿಯಲ್ಲಿ ಅದ್ಭುತವಾದ ಶಕ್ತಿಯನ್ನು ಕಂಡಾಗ ಅದಕ್ಕೊಬ್ಬ ಕರ್ತ ಇರಬೇಕು ಅಂತ ಅನ್ಸೋದು ಸಹಜ. ಅವನಿಗೆ ನಮ್ಮ ನಮ್ಮ ಬಯಕೆಗಳನ್ನು ತಿಳಿದು ಈಡೇರಿಸೋದು ಕಷ್ಟನಾ? ನಮ್ಮ ಇಷ್ಟಗಳನ್ನು ಅನುಗ್ರಹಿಸೋ ಹಾಗೆ ಮಾಡೋದು ಹೇಗೆ? ಅದು ಒಂದೇ ಕಷ್ಟ ನೋಡಿ, ಹೌದಲ್ವಾ? ಈ ಸೃಷ್ಟಿಯೇ ಒಂದು ಅದ್ಭುತ. ಈ ಅಪರಂಪಾರ ವಿಶ್ವವನ್ನು ಸೃಷ್ಟಿ ಮಾಡಿದವನು ಇನ್ನೆಷ್ಟು ಅದ್ಭುತ ಶಕ್ತಿ ಇರುವಂಥವನು ಆಗಿರಬಹುದು. ಅವನು ಸರ್ವಾಂತರ್ಯಾಮಿ ಕೂಡ ಹೌದು, ಸರ್ವಶಕ್ತನೂ ಹೌದು. ಹಾಗಾಗಿ ನಮ್ಗೆ ಯಾವ್ದು ಬೇಕು, ಎಷ್ಟು ಬೇಕು ಅನ್ನೋದು ಅವನಿಗೆ ಗೊತ್ತಿರಬೇಕಲ್ವಾ? ಅವನೇನು ಸರ್ಕಾರಿ ಅಧಿಕಾರಿನಾ? ಏನು ಬೇಕು ಅನ್ನೋದನ್ನು ಅರ್ಜಿ ಹಾಕಿ ಕೇಳ್ಕೊಳ್ಳೋದಕ್ಕೆ ಅವನಿಗೆ ಗೊತ್ತಿದ್ರೆ ಯಾಕೆ ಅವನು ನಾವು ಬೇಡಿಕೊಳ್ಳೋದಕ್ಕೂ ಮುಂಚೆನೆ ಎಲ್ರಿಗೂ ಹಂಚ್ತಾ ಇಲ್ಲ, ಅಥವಾ ನಮಗೆ ಬೇಡೋದಿಕ್ಕೆ ಬರ್ತಾ ಇಲ್ವಾ? ಇಲ್ಲಿ ಗೋಪಾಲದಾಸರು ಅದನ್ನು ಕೇಳ್ತಾರೆ ನೋಡಿ. ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿರಲಾಗಿ ಅಂತ. ಈ ಕೀರ್ತನೆಯಲ್ಲಿ ಅವರು ಬೇಡಿ ವಿಫಲರಾದವರ ಪಟ್ಟಿನೇ ಕೊಡ್ತಾರೆ. ತಾಯಿನ ಬೇಡಿದ್ರೆ ಅವಳು ಸುರುಚಿ ಧ್ರುವನಿಗೆ ಏನು ಕೊಟ್ಲು? ಕಾಡಿಗಟ್ಟಿ ಬಿಟ್ಲು. ತಂದೆನ ಬೇಡಿದ ಪ್ರಹ್ಲಾದನಿಗೆ ತಂದೆಯಾದ ಆ ಹಿರಣ್ಯಕಶಿಪು ಎಷ್ಟು ಚಿತ್ರಹಿಂಸೆ ಕೊಟ್ಟ. ಸಹೋದರನನ್ನ ಬೇಡಿದ್ರೆ ತಮ್ಮ ಸುಗ್ರೀವನೇ ಅಣ್ಣ ವಾಲಿಯ ವಧೆ ಮಾಡಿಸ್ಬಿಟ್ಟ. ಇದೊಂದು ಸಂದಿಗ್ಧ ಪರಿಸ್ಥಿತಿ. ಅವನು ನಾವು ಬೇಡಿದ್ದನ್ನೆಲ್ಲ ಕೊಡೋದಿಲ್ಲ, ನಮಗೆ ಬೇಡೋದಕ್ಕೂ ಗೊತ್ತಿಲ್ಲ. ಯಾಕಂದ್ರೆ ಮನುಷ್ಯ ಬೇಡಿದ್ದನ್ನೆಲ್ಲ ದೇವ್ರು ಕೊಟ್ರೆ ಅದು ಒಳ್ಳೆದೇ ಆಗ್ಬಹುದು ಅನ್ನೋ ಹಾಗಿಲ್ಲ. ಹಾಗಾದ್ರೆ ನಮ್ಮ ಇಷ್ಟಗಳನ್ನ ಪೂರೈಸೋ ಭಗವಂತನನ್ನ ಪ್ರಚೋದಿಸೋದು ಹೇಗೆ? ಅಥವಾ ಬೇಡಿದ್ರೆ ಏನು ಬೇಡಬೇಕು? ಇದೇ ನಮಗಿರೋ ಕಷ್ಟ. ಗೋಪಾಲದಾಸರು ಸಹ ಭಗವಂತ ಬೇಡೋದು ನನ್ನ ಕರ್ಮ, ಕೊಡೋದು ಬಿಡೋದು ನಿನ್ನಿಚ್ಛೆ ಅಂತ ಹೇಳ್ತಾ ಮಾರ್ಮಿಕವಾದ ಮಾತನ್ ಸಹ ಹೇಳ್ತಾರೆ. ಭಗವಂತ ಪರರನ್ನ ಬೇಡದ ಹಾಗೆ ಅವ್ರ ಮುಂದೆ ನಿನ್ ಮುಂದೆ ಕೈ ಚಾಚದಂತ ಬುದ್ಧಿ ಕೊಡು ಅಂತ ಹೇಳ್ತಾರೆ. ಬೇಡದಿರೋ ಮನಸ್ಸೇ ಭಗವಂತನನ್ನ ನೀಡೋ ಹಾಗೆ ಪ್ರಚೋದಿಸಬಹುದು ಅಂತ ಅದ್ರ ಅರ್ಥ ನೋಡಿ. ಜಗತ್ ಸೃಷ್ಟಿಯಲ್ಲಿರೋದು ಎಲ್ಲವನ್ನೂ ಸೃಜಿಸೋ ಶಕ್ತಿ ಇರೋದು ಆ ಪರಮಾತ್ಮನಿಗೆ ಮಾತ್ರ. ಬಾಕಿ ಎಲ್ಲರೂ ಅದನ್ನು ಅನುಭವಿಸೋದಕ್ಕಾಗಿ ಸೃಷ್ಟಿಸಲ್ಪಟ್ಟವರು. ಬೆಳಕು, ಗಾಳಿ, ನೀರು, ಭೂಮಿ ಮತ್ತು ಇವೆಲ್ಲವುಗಳ ಸಮ್ಮಿಲನದಿಂದಾಗೋ ಮರುಸೃಷ್ಟಿ ಎಲ್ಲವನ್ನ ಕಾಲಕಾಲಕ್ಕೆ ನಡೆಸ್ತಾ ಇರೋದೇ ಆ ಪರಮಶಕ್ತಿ. ಹಾಗಾಗಿ ಸಕಲ ಚರಾಚರಗಳಲ್ಲಿ ಯಾರಿಗೆ ಏನು ಯಾವ ಹೊತ್ತಿಗೆ ಬೇಕು ಅನ್ನೋದು ಆ ಶಕ್ತಿಗೆ ತಿಳಿದಿರುತ್ತೆ. ಸಾಮೂಹಿಕ ಅವಶ್ಯಕತೆಗಳನ್ನು ಅಂದರೆ ಗಾಳಿ, ಬೆಳಕು, ನೀರು ನಾವು ಕೇಳಿದೆ ನಮಗೆ ಸಿಗುತ್ತೆ, ಇವುಗಳನ್ನು ನಾವು ಬೇಡೋದು ಇಲ್ಲ. ನಮ್ಮ ವಿಚಾರ ಏನಿದ್ರೂ ನಮ್ಮ ವೈಯಕ್ತಿಕ ಅವಶ್ಯಕ

0: ಅವಶ್ಯಕತೆಗಳನ್ನ ಕುರಿತೇ ಆಗಿರುತ್ತೆ. ಈ ನಮ್ಮ ವೈಯಕ್ತಿಕ ಅವಶ್ಯಕತೆಗಳ ಪೂರೈಕೆಗಾಗಿ ನಾವು ಆ ಪರಮಾತ್ಮನಲ್ಲಿ ಮೊರೆ ಇಟ್ಟು ಪೂಜೆ, ಜಪ, ತಪ ಹೋಮ, ಹವನ ಮುಂತಾದವುಗಳನ್ನು ಮಾಡ್ತೀವಿ. ಆ ಪರಮಾತ್ಮನನ್ನ ನಮ್ಮ ಬೇಡಿಕೆಗಳನ್ನು ತೀರಿಸೋದಕ್ಕೆ ಪ್ರಚೋದಿಸ್ತೀವಿ. ಆದರೆ ಕಷ್ಟ ಇರೋದೇ ಇಲ್ಲಿ ನೋಡಿ, ನಮಗೆ ನಮ್ಮ ಪೂರ್ವದ ಕರ್ಮದ ಅರಿವಿಲ್ಲ. ಹಾಗಾಗಿ ನಾವು ಏನೆಲ್ಲ ಪಡೆಯೋ ಕರ್ಮನ ಹೊತ್ತು ಬಂದಿದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಇನ್ನು ನಮ್ಗೆ ಏನು ಬೇಕು ಅನ್ನೋ ಸ್ಪಷ್ಟ ಕಲ್ಪನೆ ಸಹ ನಮಗಿಲ್ಲ. ಮತ್ತೆ ನಮಗೆ ಒಳಿತ್ಯಾವುದು, ಕೆಡ್ಕಾವುದು ಅನ್ನೋದು ಸಹ ನಮಗೆ ಗೊತ್ತಿಲ್ಲ. ಹಾಗಾಗಿ ಏನೇನನ್ನೋ ಬೇಡ್ತೀವಿ. ನಾವು ಬೇಡಿದ್ದೆಲ್ಲ ನಮಗೆ ಸಿಕ್ಕರೆ ನಮ್ಮನ್ನು ಹಿಡಿಯೋರು ಯಾರು? ನಾವು ಬೇಡುವ ಮತ್ತು ನಮಗೆ ಸಿಗೋದ್ರಲ್ಲಿ ಬಹಳ ಅಂತರ ಇದೆ. ಹಾಗಾಗಿ ನಾವು ದುಃಖಿಗಳು. ಇದೊಂಥರ ವಿಷಮ ಸ್ಥಿತಿ. ನಾವು ಬೇಡದಿದ್ರೆ ನಮ್ಗೆ ಯಾವುದು ಸೂಕ್ತವೋ ಮತ್ತು ಹಿತನೋ ನಮಗೆ ಸಿಗುತ್ತೆ. ಬೇಡಿದ್ರೆ ಬೇಡಿದ್ದು ಸಿಗ್ಬೋದು. ಆದರೆ ಬೇಡಿ ಪಡೆದುಕೊಂಡದ್ರಿಂದ ಬರೋ ಕಷ್ಟ ಸುಖಗಳನ್ನು ನಾವೇ ಅನುಭವಿಸಬೇಕು. ಹಾಗಾಗಿ ಬೇಡೋದಕ್ಕೆ ಹೋಗಬಾರ್ದು. ನಮ್ಮ ಪೂಜೆ ಮೂಲಕ ನಮ್ಮನ್ನು ನಾವು ಮಾನಸಿಕವಾಗಿ ಆ ಪರಮಶಕ್ತಿಗೆ ಸಮರ್ಪಿಸಿಕೊಳ್ಬೇಕು, ಶರಣಾಗಬೇಕು. ಆಗ ನಮಗೆ ಯಾವುದು ಸರಿಯಾದದ್ದೋ ಅದೇ ನಮಗೆ ಸಿಗುತ್ತೆ. ಸಿಕ್ಕಿದ್ದನ್ನು ಅಥವಾ ಸಿಗದೇ ಇರೋದನ್ನು ಆ ಪರಮಾತ್ಮನ ಪ್ರಸಾದ ಅಂತ ಸ್ವೀಕರಿಸಿ ತೃಪ್ತಿಯ ಮನೋಭಾವ ಬೆಳೆಸಿಕೊಂಡಲ್ಲಿ ಆನಂದದಿಂದ ಇರಬಹುದು. ಅಪೇಕ್ಷೆ ಇಲ್ಲದೆ ಪೂಜೆ ಮಾಡುವ, ಅಪೇಕ್ಷೆ ಇಲ್ಲದೆ ಶರಣಾಗೋ ಸ್ವಭಾವವನ್ನು ಬೆಳೆಸಿಕೊಳ್ಳೋದು ಸಾಧನೆ. ಅದೊಂದು ಮುಕ್ತ ಸ್ಥಿತಿ. ಅಂತಹ ಸ್ಥಿತಿಯನ್ನು ತಲುಪೋದಕ್ಕೆ ನಾವು ಪ್ರಯತ್ನ ಪಡಬಹುದು. ಪ್ರಯತ್ನದಿಂದ ಖಂಡಿತ ಸಾಧಿಸಬಹುದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
5: ಹೂ ಕಣಕ್ಕ, ಒಸಿ ತರಕಾರಿ ದಿನಸಿ ತರಬೇಕಿತ್ತು.
4: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
5: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು?
4: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
5: ಹಂಗ ಅದ್ಯಾಕಂತೆ?
4: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
5: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೆ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
1: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ಇವರು ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತ, ವೈಭವ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
8: ಪೊನ್ನಜ್ಜಿ, ಕೌರವರು ಎಷ್ಟು ಜನ? ಏ ಅಷ್ಟು ಗೊತ್ತಿಲ್ವಾ?
9: ಪೊನ್ನಜ್ಜಿನೇ ಬೇಕಾದಷ್ಟು ಸಲ ಹೇಳಿದ್ದಾಳೆ.
8: ಕೌರವರು 100 ಜನ ಮತ್ತೆ ದುಶ್ಚಳೆ ಅನ್ನೋ ಒಬ್ಳೆ ಒಬ್ಬ ಮಗಳಿದ್ಲು. ಅಲ್ಲಿಗೆ ಅವರು 101 ಜನ ಅಂತ ಆಯ್ತು ಅಲ್ವಾ ಪೊನ್ನಜ್ಜಿ?
10: ಮಕ್ಕಳೇ, ಕೌರವರು 100 ಜನ ಮತ್ತೆ ದುಶ್ಚಲೆ ಅವರ ಸಹೋದರಿ ಅನ್ನೋ ಸಂಗತಿ ಎಲ್ಲರಿಗೂ ಗೊತ್ತು. ಆದರೆ ಧೃತರಾಷ್ಟ್ರನಿಗೆ ಇನ್ನೊಬ್ಬ ಮಗ ಇದ್ದ ಅನ್ನೋ ಸಂಗತಿ ಹೆಚ್ಚು ಕಮ್ಮಿ ಯಾರಿಗೂ ಗೊತ್ತಿಲ್ಲ.
8: ಏನು, ಇನ್ನೊಬ್ಬ ಮಗ ಇದ್ನ? ಯಾರವನು?
10: ತಡೀರಿ, ಇವತ್ತು ನಾನು ಆ ಇನ್ನೊಬ್ಬ ಮಗನ ಬಗ್ಗೆ ಹೇಳ್ತೀನಿ.
8: ಹೇಳು ಹೇಳು, ನಮಗೆ ತುಂಬಾ ಕುತೂಹಲ ಆಗ್ತಿದೆ.
10: ನಿಮ್ಮ ಕುತೂಹಲ ತಣಿಸೋಕೆ ಈ ಕಥೆಯನ್ನು ಹೇಳ್ತೀನಿ ಕೇಳಿ. ಜುಜುಸ್ಸು ಕೌರವರಲ್ಲಿ ಒಬ್ಬನಾಗಿದ್ದ. ಗಾಂಧಾರಿಗೆ ದುರ್ಯೋಧನ ಸೇರಿ 100 ಜನ ಮಕ್ಕಳಿದ್ರು, ಮತ್ತೆ ದುಶ್ಚಲೆ ಏಕಮಾತ್ರ ಪುತ್ರಿಯಾಗಿದ್ಲು. ಅಲ್ಲಿಗೆ ಗಾಂಧಾರಿ 101 ಮಕ್ಕಳ ಮಹಾಮಾತೆ ಅಂತ ಅನ್ಸ್ಕೊಂಡಿದ್ಲು. ಆದರೆ ಧೃತರಾಷ್ಟ್ರನಿಗೆ ಇನ್ನೊಬ್ಬ ಮಗ ಇದ್ದ, ಅವನೇ ಯುಯುಸ್ಸು. ಅವನ ತಾಯಿ ಗಾಂಧಾರಿಯ ದಾಸಿ ಸುಗದ ಆಗಿದ್ಲು. ಹಸ್ತಿನಾವತಿಯ ರಾಜ ಪಾಂಡು ಆಗಿದ್ದ. ಅವನು ತನ್ನ ರಾಜ್ಯವನ್ನು ವಿಸ್ತರಿಸಬೇಕು ಅಂತ ಅನೇಕ ಯುದ್ಧಗಳನ್ನು ಕೈಗೊಳ್ತಾನೆ, ಅದರಲ್ಲಿ ವಿಜಯಿ ಕೂಡ ಆಗ್ತಾನೆ. ಆದರೆ ಕೊನೆಗೆ ಅವನಿಗೆ ರಾಜ್ಯಭಾರದಲ್ಲಿ ಬೇಸರ ಮೂಡುತ್ತೆ. ಆಗ ಅವನು ತನ್ನ ಹೆಂಡತಿಯರಾದ ಕುಂತಿ ಮತ್ತು ಮಾದ್ರಿಯರ ಜೊತೆಗೆ ಕಾಡಿಗೆ ತೆರಳ್ತಾನೆ. ಅಲ್ಲೇ ಹಲವಾರು ವರ್ಷಗಳು ಹಾಗೆ ಕಳೆದು ಹೋಗುತ್ತೆ. ಆಗ ಕುಂತಿಗೆ ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯ ಅನ್ನೋ ಒಬ್ಬ ಮಗ ಹುಟ್ಟುತ್ತಾನೆ. ಈ ಸುದ್ದಿ ಧೃತರಾಷ್ಟ್ರನಿಗೆ ತಿಳಿಯುತ್ತೆ. ಧೃತರಾಷ್ಟ್ರನಿಗೆ ಸುದ್ದಿ ತಿಳಿದು ತುಂಬ ಅಸಹನೆ ದುಃಖ ಉಂಟಾಗುತ್ತೆ. ನಾನೇ ಹಿರಿಯವನು, ಆದರೆ ನನಗಿನ್ನೂ ಮಕ್ಕಳಾಗಲಿಲ್ಲ. ನನ್ನ ತಮ್ಮ ಪಾಂಡುವಿಗೆ ಈಗಾಗಲೇ ಮಗ ಹುಟ್ಟುಬಿಟ್ಟಿದ್ದಾನೆ ಅಂತ ಆತ ಒಳಗೊಳಗೆ ಸಂಕಟ ಪಡ್ತಾನೆ. ಮತ್ತು ಮದುವೆಯಾಗಿ 2 ವರ್ಷ ಕಳೆದರೂ ತನ್ನ ಹೆಂಡತಿ ಗಾಂಧಾರಿ ಗರ್ಭವತಿ ಆಗಿಲ್ವಲ್ಲ, ಏನು ಮಾಡೋದು ಅಂತ ಆತ ತಲೆ ಕೆಡಿಸ್ಕೊಳ್ತಾನೆ. ಆಗ ಗಂಡ ಹೆಂಡತಿ ಇಬ್ಬರು ವೇದವ್ಯಾಸರ ಮೊರೆ ಹೋಗ್ತಾರೆ. ವೇದವ್ಯಾಸರು ಗಾಂಧಾರಿಗೆ ಅನೇಕ ಕಠಿಣ ವ್ರತ ನಿಯಮಗಳನ್ನು ಸೂಚಿಸ್ತಾರೆ. ಗಾಂಧಾರಿ ಆ ವ್ರತ ನಿಯಮಗಳನ್ನು ಪುತ್ರ ಸಂತಾನಕ್ಕಾಗಿ ಮಾಡೋಕ್ಕೆ ಶುರು ಮಾಡಿದ್ಲು. ಇಂಥ ಸಮಯದಲ್ಲಿ ಪತಿಯ ಸೇವೆಯನ್ನು ಮಾಡೋಕ್ಕೆ ಅಂತ ಅವಳು ತನ್ನ ದಾಸಿ ಸುಗದಳನ್ನು ನೇಮಿಸ್ತಾಳೆ. ಧೃತರಾಷ್ಟ್ರನಿಗೆ ತನ್ನ ಪತ್ನಿ ತನ್ನನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾಳೆ, ಯಾವಾಗ ನೋಡಿದರೂ ಪೂಜೆ ಪುನಸ್ಕಾರ ಅಂತ ಅದರಲ್ಲೇ ಇರ್ತಾಳೆ ಅನ್ನುವ ಒಂದು ಅಸಹನೆ ಇತ್ತು. ಆದರೆ ಜೊತೆಗೆ ಹಸ್ತಿನಾವತಿಗೆ ಮುಂದಿನ ವಾರಸುದಾರ ತನ್ನ ಮಗನೇ ಆಗಬೇಕು ಅನ್ನುವಂತಹ ಇಚ್ಛೆ ಕೂಡ ಇತ್ತು. ಆಗ ಧೃತರಾಷ್ಟ್ರ ದಾಸಿ ಸುಗದಳಿಂದನಾದರೂ ತಾನೊಂದು ಮಗನನ್ನು ಪಡಿಬೇಕು ಅಂತ ಬಯಸ್ತಾನೆ. ಸುಗದಳಿಗೆ ತನ್ನ ರಾಣಿಗೆ ದ್ರೋಹ ಬಗೆಯೋಕ್ಕೆ ಇಷ್ಟ ಇಲ್ಲದೇ ಇದ್ದರೂ ಮಹಾರಾಜನ ಮಾತನ್ನು ಅಲ್ಲಗಳಿಲಾರದೆ ಅವನ ಮಾತಿಗೆ ಒಪ್ತಾಳೆ. ಹೀಗೆ ಧೃತರಾಷ್ಟ್ರ ಮತ್ತು ಸುಗದರಿಂದ ಜನಿಸಿದವನೇ ಯುಯುಸ್ಸು. ಇಷ್ಟರಲ್ಲಿ ವೃತ ನಿಯಮಗಳ ಫಲದಿಂದ ಗಾಂಧಾರಿ ಕೂಡ ಗರ್ಭವತಿ ಆಗ್ತಾಳೆ. ಆದರೆ 2 ವರ್ಷ ಕಳೆದರೂ ಅವಳಿಗೆ ಹೆರಿಗೆನೇ ಆಗೋದಿಲ್ಲ. ಕುಂತಿಯ ಮೇಲಿನ ಅಸೂಹೆ ಅವಳಿಗಿದ್ದೇ ಇತ್ತು. ಆಗ ಅವಳು ತನ್ನ ಉಬ್ಬಿದ ಉದರವನ್ನು ಕೈಯಿಂದ ಹೊಸಗಿ ಬಿಡ್ತಾಳೆ. ಆಗ ಅವಳ ಗರ್ಭದಿಂದ ಮಾಂಸದ ಮುದ್ದೆ ಒಂದು ಹೊರಬರುತ್ತೆ. ವಿಷಯ ತಿಳಿದ ವೇದವ್ಯಾಸರು ಆ ಮಾಂಸದ ತುಂಡನ್ನು 101 ಭಾಗಗಳಾಗಿ ಮಾಡಿ 101 ತುಪ್ಪದ ಮಡಿಕೆಗಳಲ್ಲಿ ಕಟ್ಟಿಡ್ತಾರೆ. ಅದರ ಫಲವಾಗಿ ಮೊದಲು ದುರ್ಯೋಧನನ ಜನನವಾಗುತ್ತೆ. ಅದೇ ಸಮಯದಲ್ಲಿ ಭೀಮಾ ಮತ್ತು ಯುಯುಸ್ಸುವಿನ ಜನನ ಕೂಡ ಆಗುತ್ತೆ. ಕೆಲವೊಂದು ಮಾಹಿತಿಯ ಪ್ರಕಾರ ಯುಯುಸ್ಸು ದುರ್ಯೋಧನಿಗಿಂತ ಹಿರಿಯವನು ಅಂತ ಕೂಡ ಹೇಳಲಾಗುತ್ತೆ. ಯುಯುಸ್ಸುವನ್ನೇ ಹಸ್ತಿನಾವತಿಯ ರಾಜನನ್ನಾಗಿ ಮಾಡ್ತೀನಿ ಅಂತ ಧೃತರಾಷ್ಟ್ರ ಸುಗದಳಿಗೆ ಮಾತು ಕೊಟ್ಟಿದ್ದ. ಆದರೆ ದುರ್ಯೋಧನ ಹುಟ್ಟಿದ ಮೇಲೆ ದುರ್ಯೋಧನನೇ ಮುಂದಿನ ರಾಜ ಅಂತ ಆತ ನಿರ್ಣಯಿಸ್ತಾನೆ. ಹೀಗೆ ಹುಟ್ಟಿದ ಯುಯುಸ್ಸು ಕೌರವರ ಜೊತೆಗೆ ಒಬ್ಬನಾಗಿ ಬೆಳೀತಾನೆ. ಸುಗದ ಮಾತ್ರ ಯಾವುದೇ ಕೋರಿಕೆ ಇಲ್ಲದೆ ತನ್ನ ಮಗನನ್ನು ಒಳ್ಳೆಯ ವಿಚಾರಗಳನ್ನು ತಿಳಿ ಹೇಳಿ ಬೆಳೆಸ್ತಾಳೆ. ಅವನು ಬೆಳೀತಾ ಬೆಳೀತಾ ಧರ್ಮನಿಷ್ಠನಾಗಿ ಬೆಳೀತಾನೆ. ಕೌರವರ ಕುನೀತಿ ಕುತಂತ್ರ ಇದ್ಯಾವುದೂ ಅವನಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಆಗಾಗ ದುರ್ಯೋಧನಿಗೆ ಧರ್ಮ ನೀತಿಯ ಬಗ್ಗೆ ತಿಳಿ ಹೇಳೋಕ್ಕೆ ಯುಯಸ್ಸು ಪ್ರಯತ್ನ ಪಡ್ತಾ ಇದ್ದ. ಪಾಂಡವರು ಹಸ್ತಿನಾವತಿಗೆ ಬಂದ ಮೇಲೆ ಆತ ಹೆಚ್ಚಾಗಿ ಅವ್ರ ಜೊತೆನೇ ಕಾಲ ಕಳೀತಾ ಇದ್ದ. ಅವರ ಧರ್ಮ ಪರಾಯಣತೆ ನ್ಯಾಯ ನೀತಿಗಳು ಅವನಿಗೆ ಬಹಳವಾಗಿ ಮೆಚ್ಚುಗೆ ಆಗ್ತಾ ಇತ್ತು. ದುರ್ಯೋಧನ ಅಸೂಯೆ ದ್ವೇಷದಿಂದ ಭೀಮನಿಗೆ ವಿಷಪ್ರಾಶನ ಅಂದರೆ ವಿಷವನ್ನು ಕೊಡಲಿಕ್ಕೆ ಸಂಚೊಂದನ್ನು ಹೂಡ್ತಾನೆ. ಇದನ್ನು ತಿಳ್ಕೊಂಡ ಯುಯಸ್ಸು ವಿಷಯವನ್ನು ಪಾಂಡವರಿಗೆ ತಿಳಿಸ್ತಾನೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ದುರ್ಯೋಧನನ ಕುಟಿಲತೆಯ ಮಾಹಿತಿಯನ್ನು ಪಾಂಡವರಿಗೆ ಕೊಟ್ಟು ಅವರನ್ನು ಅಪಾಯದಿಂದ ರಕ್ಷಣೆ ಮಾಡ್ತಾ ಇದ್ದ. ಕೌರವರಲ್ಲಿ ಯುಯಸ್ಸು ಮತ್ತು ವಿಕರ್ಣ ಇವರಿಬ್ಬರು ದ್ರೌಪದಿಯ ವಸ್ತ್ರಾಪರಣವನ್ನು ವಿರೋಧ ಮಾಡಿ ತಮ್ಮ ಮಾನವೀಯತೆಯನ್ನು ತೋರಿದವರಾಗಿದ್ದರು. ಯುಯಸ್ಸು ಧೃತರಾಷ್ಟ್ರನ ಪ್ರಿಯ ಪುತ್ರ ಆಗಿದ್ದರೂ ಕೂಡ ದುರ್ಯೋಧನ ಮುಂತಾದ ಕೌರವರಲ್ಲಿ ದಾಸಿಪುತ್ರ ದಾಸಿಪುತ್ರ ಎಂಬ ಅವಹೇಳನಕ್ಕೆ ಗುರಿಯಾಗಿದ್ದ. ಕುರುಕ್ಷೇತ್ರ ಯುದ್ಧ ನಡೆಯದೇ ಇರುವ ಹಾಗೆ ಅನೇಕ ಪ್ರಯತ್ನಗಳು ನಡೆಯುತ್ತೆ. ಆದರೆ ಅವುಗಳೆಲ್ಲ ವಿಫಲವಾಗಿ ಕೊನೆಗೆ ಈ ಘೋರ ಸಂಗ್ರಾಮ ನಡೆದೇ ಬಿಡುತ್ತೆ. ಯುದ್ಧ ಆರಂಭವಾದ ದಿನ ಪಾಂಡವರ 7 ಅಕ್ಷೋಹಿಣಿ ಮತ್ತು ಕೌರವರ 11 ಅಕ್ಷೋಹಿಣಿ ಸೇನಾಪಡೆ ಎದುರು ಬದರಾಗಿ ಯುದ್ಧಕ್ಕೆ ಸಜ್ಜಾಗಿ ನಿಂತಿದ್ವು. ಆಗ ಪಾಂಡವರ ಕಡೆಯಿಂದ ಧರ್ಮರಾಯ ಒಂದು ಘೋಷಣೆಯನ್ನು ಕೂಗಿ ಹೇಳ್ತಾನೆ. ಇಲ್ಲಿ ಧರ್ಮಯುದ್ಧಕ್ಕಾಗಿ ನಾವೆಲ್ಲರೂ ದೇಶದ ನಾನಾ ಭಾಗಗಳಿಂದ ಬಂದು ಸೇರಿದ್ದೀವಿ. ಈ ಯುದ್ಧದಲ್ಲಿ ನಿಮ್ಮ ಪಕ್ಷವನ್ನು ಆರಿಸಿಕೊಳ್ಳುವಂತಹ ಸ್ವಾತಂತ್ರ್ಯ ನಿಮಗಿರುತ್ತೆ. ಹಾಗಾಗಿ ಕೌರವ ಪಕ್ಷದಿಂದ ಪಾಂಡವ ಪಕ್ಷಕ್ಕೆ ಬರೋಕ್ಕೆ ಇಷ್ಟಪಡುವವರು ಮತ್ತು ಪಾಂಡವ ಪಕ್ಷದಿಂದ ಕೌರವ ಪಕ್ಷಕ್ಕೆ ಹೋಗೋಕ್ಕೆ ಇಚ್ಛಿಸುವವರು ಈಗ ತಮ್ಮ ಪಕ್ಷವನ್ನು ಬದಲಾಯಿಸ್ಬೋದು ಅಂತ ಘೋಷಣೆ ಕೂಗ್ತಾನೆ. ಅವನ ಮಾತನ್ನು ಕೇಳಿ ದುರ್ಯೋಧನ ಮುಂತಾದ ಕೌರವರು ಇದೆಂಥ ಅಸಂಬದ್ಧ ಘೋಷಣೆ ಅಂತ ಗಹಗಹಿಸಿ ನಕ್ಬಿಡ್ತಾರೆ. ಅರೇ ಕ್ಷಣ ಎರಡೂ ಕಡೆಯವರು ಸ್ತಬ್ಧರಾಗಿ ಬಿಡ್ತಾರೆ. ಅಷ್ಟರಲ್ಲಿ ಕೌರವ ಪಕ್ಷದಿಂದ ನಾನು ಪಾಂಡವರಿಗಾಗಿ ಯುದ್ಧ ಮಾಡ್ತೀನಿ ಅನ್ನುವ ಒಂದು ಕೂಗು ಕೇಳಿಬರುತ್ತೆ. ಅದನ್ನು ಕೌರವರಲ್ಲಿ ಒಬ್ಬನಾದ ಯುಯಸ್ಸು ಘೋಷಣೆ ಮಾಡಿದ್ದ.
11: ಅಬ್ಬ, ಆಗ್ಬೋದು ಅವನ ಎದೆಗಾರಿಕೆ. ಅಣ್ಣನನ್ನೇ ಧಿಕ್ಕರಿಸಿ ಪಾಂಡವರ ಪಕ್ಷ ಸೇರಿದ್ನಲ್ಲ.
10: ಹೌದು, ನಮಗೆ ಆಶ್ಚರ್ಯವಾದ ಹಾಗೆ ಅವನ ಮಾತನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ. ದುರ್ಯೋಧನ ಯುಯಸ್ಸಿನ ಮಾತನ್ನು ಕೇಳಿ ಕೆಂಡಾಮಂಡಲನಾಗ್ತಾನೆ. ತನ್ನ ಅಣ್ಣ ಅಂತ ಅನ್ಸ್ಕೊಂಡವನು ತನ್ನ ಪಕ್ಷವನ್ನು ಧಿಕ್ಕರಿಸಿ ತಮ್ಮ ವೈರಿ ಪಕ್ಷವನ್ನು ಸೇರೋಕ್ಕೆ ಹೊರಟಿದಾನಲ್ಲ ಅಂತ ರೋಷಾವೇಶಗೊಳ್ತಾನೆ. ಅಲ್ಲದೆ ಯುಯಸ್ಸು ಮಹಾಪರಾಕ್ರಮಿಯಾಗಿದ್ದ. 11 ಅತಿರಥರಲ್ಲಿ ಯುಯಸ್ಸು ಕೂಡ ಒಬ್ಬನಾಗಿದ್ದ. ಅತಿರಥ ಅಂದರೆ 720,000 ಸೈನಿಕರ ಜೊತೆಗೆ ಏಕಕಾಲದಲ್ಲಿ ಯುದ್ಧ ಮಾಡಬಲ್ಲವನನ್ನು ಅತಿರಥ ಅಂತ ಕರೀತಾ ಇದ್ರು. ಅಂತಹ ಮಹಾರಥಿಯನ್ನು ಕಳ್ಕೊಳ್ತಾ ಇದ್ದೀನಲ್ಲ ಅನ್ನುವ ಒಂದು ಸಂಕಟ ಇನ್ನೊಂದೆಡೆ ಅವನಿಗಿತ್ತು. ಆದರೆ ಯುಯಸ್ಸು ಧರ್ಮದ ಹಾದಿಯನ್ನು ತಂದಾಗಿ ಮಾಡಿಕೊಂಡ. ಕುರುಕ್ಷೇತ್ರ ಯುದ್ಧದಲ್ಲಿ ವೀರಾವೇಶದಲ್ಲಿ ಹೋರಾಡ್ತಾನೆ. ಒಮ್ಮೆ ಭೀಮ ಅಪಾಯದಲ್ಲಿದ್ದಾಗ ಅವನ ರಕ್ಷಣೆಯನ್ನು ಮಾಡ್ತಾನೆ. ಕೊನೆಗೆ ಕುರುಕ್ಷೇತ್ರ ಯುದ್ಧ ಮುಗಿದು ಪಾಂಡವರು ವಿಜಯವನ್ನು ಸಾಧಿಸ್ತಾರೆ. ಆಗ ಉಳಿದ 11 ಜನ ಅತಿರಥರಲ್ಲಿ ಯುಯಸ್ಸು ಕೂಡ ಒಬ್ಬ ಆಗಿದ್ದ. 100 ಜನ ಕೌರವರು ಯುದ್ಧದಲ್ಲಿ ಹತರಾಗಿ ಹೋಗಿದ್ರು. ಅವರಲ್ಲಿ ಉಳಿದವನು ಧೃತರಾಷ್ಟ್ರ ಮತ್ತು ಸುಗದಳ ಮಗ ಯುಯಸ್ಸು ಮಾತ್ರ ಆಗಿದ್ದ. ಸತ್ಯದ ಪಥ ಹಿಡಿದ ಯುಯಸ್ಸು ತನ್ನ ಸೋದರರ ಅಧರ್ಮವನ್ನು ಖಂಡಿಸೋಕೆ ಅಂತಲೇ ಅವರನ್ನು ತೊರೆಯುವಂತಹ ಎದೆಗಾರಿಕೆಯನ್ನು ತೋರ್ದ. ಮುಂದೆ ಧರ್ಮರಾಯ ಹಸ್ತಿನಾಪುರದ ಚಕ್ರವರ್ತಿ ಆಗ್ತಾನೆ. ಆಗ ಆತ ಯುಯಸ್ಸುವನ್ನು ಇಂದ್ರಪ್ರಸ್ಥದ ದೊರೆಯನ್ನಾಗಿ ಮಾಡ್ತಾನೆ. ಧರ್ಮರಾಯ ಅವನ ಮೇಲೆ ತೋರಿದ ಪ್ರೀತಿಗೆ ತಕ್ಕ ನಿಷ್ಠೆಯನ್ನು ತೋರಿ ಯುಯಸ್ಸು ಇಂದ್ರಪ್ರಸ್ಥವನ್ನು ಸಮರ್ಥವಾಗಿ ಆಳ್ತಾನೆ. ಮುಂದೆ ಧರ್ಮರಾಯ 36 ವರ್ಷಗಳ ಆಳ್ವಿಕೆಯನ್ನು ಮಾಡ್ತಾನೆ. ನಂತರ ಕೃಷ್ಣನ ಅವಸಾನವಾಗುತ್ತೆ. ಇದರಿಂದ ವಿರಕ್ತನಾದ ಧರ್ಮರಾಯ ರಾಜ್ಯವನ್ನು ಪರಿತ್ಯಾಗ ಮಾಡಿ ಸ್ವರ್ಗಾರೋಹಣಕ್ಕೆ ಸಿದ್ಧನಾಗ್ತಾನೆ. ಆಗ ಅವನ ಉಳಿದ ಸಹೋದರರು ಮತ್ತು ದ್ರೌಪದಿ ಕೂಡ ಅವರನ್ನು ಜೊತೆಗೂಡ್ತಾರೆ. ಹೋಗೋಕ್ ಮುಂಚೆ ಧರ್ಮರಾಯ ಅರ್ಜುನನ ಮೊಮ್ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತನನ್ನ ಹಸ್ತಿನಾವತಿಯ ಚಕ್ರವರ್ತಿಯನ್ನಾಗಿ ಮಾಡ್ತಾನೆ, ಮತ್ತೆ ಯುಯುತ್ಸುವನ್ನ ಹಸ್ತಿನಾವತಿಯ ಉಸ್ತುವಾರಿಗಾಗಿ ನೇಮಿಸ್ತಾನೆ. ಹೀಗೆ ತನ್ನ ಸಹೋದರರಾದ ಕೌರವರು ನಡೆಸುವಂತಹ ಅಧರ್ಮ ದುಷ್ಟತನದ ನಡುವೆ ಇದ್ದೂ ಕೂಡ ಯುಯುತ್ಸು ಕೆಸರಿನಲ್ಲಿನ ಕಮಲವಾಗಿ ಅರಳಿ ನಿಲ್ತಾನೆ, ಚೊಕ್ಕ ಬಂಗಾರವಾಗಿ ಹೊರಹೊಮ್ಮುತ್ತಾನೆ.
11: ದುರ್ಯೋಧನ ಕೂಡ ಹೀಗೆ ಪ್ರೀತಿಯಿಂದ ಇದ್ದಿದ್ರೆ ಆಗಿರೋದು. ಯುಯುತ್ಸು ಕೆಟ್ಟವ್ರ ನಡುವೆ ಇದ್ರೂ ಒಳ್ಳೆಯವನಾಗೇ ಇದ್ದ.
10: ಹೌದು, ನಾವು ಎಲ್ಲೇ ಇದ್ರೂ ನಮ್ಮ ಒಳ್ಳೆಯತನವನ್ನು ಬಿಡಬಾರ್ದು. ಎಂತಹ ಸಂದಿಗ್ಧ ಸಂದರ್ಭದಲ್ಲೂ ಧರ್ಮದ ರಕ್ಷಣೆಯನ್ನ ನಾವು ಮಾಡಬೇಕು.
7: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತ, ವೈಭವ ಇವರಿಗೆ ಧನ್ಯವಾದಗಳು.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
8: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
9: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
10: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
11: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ಮಾನಸ ಟ್ರಸ್ಟ್ನ ಮಾನಸ ವೃತ್ತಿ ತರಬೇತಿ ಕೇಂದ್ರದ ವತಿಯಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ವೃತ್ತಿ ಕೌಶಲ್ಯ ತರಬೇತಿ ಕೋರ್ಸ್ಗೆ ದಾಖಲಾತಿ ನಡೆಯುತ್ತಿದೆ. ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ NCVT ಮಾನ್ಯತೆ ಹೊಂದಿರುವ ನರ್ಸಿಂಗ್ ಅಸಿಸ್ಟೆಂಟ್ ತರಬೇತಿಗೆ 10ನೇ ತರಗತಿ ಉತ್ತೀರ್ಣರು ಹಾಗೂ PUC ಪೂರ್ಣಗೊಳಿಸಿದ ವಿದ್ಯಾರ್ಥಿನಿಯರು ಅರ್ಜಿ ಸಲ್ಲಿಸಬಹುದು. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿನಿಯರಿಗೆ ಆದ್ಯತೆ ನೀಡಲಾಗುವುದು. ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳು 900 ರೂಗಳ ಸ್ಟೈಫಂಡ್, ಉಚಿತ ಊಟ ಹಾಗೂ ವಸತಿ ಸೌಲಭ್ಯ ಕಲ್ಪಿಸಲಾಗುತ್ತದೆ. 2 ವರ್ಷಗಳ ತರಬೇತಿ ಪೂರ್ಣಗೊಂಡ ಬಳಿಕ ಉತ್ತಮ ಉದ್ಯೋಗ ಅವಕಾಶಗಳು ಲಭ್ಯವಾಗಲಿವೆ. ಗ್ರಾಮೀಣ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಹೆಣ್ಣುಮಕ್ಕಳು ಕೋರ್ಸ್ಗೆ ಸೇರಲು ಇನ್ನೂ 15 ದಿನಗಳ ಕಾಲಾವಕಾಶವಿದೆ ಎಂದು ಮಾನಸ ನರ್ಸಿಂಗ್ ಹೋಂನ ಮುಖ್ಯಸ್ಥೆ ಡಾ ಪ್ರೀತಿ ಶಾನಭಾಗ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆಸಕ್ತರು ಮಾನಸ ನರ್ಸಿಂಗ್ ಹೋಂ ಕಚೇರಿಯನ್ನು ಖುದ್ದಾಗಿ ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ 9848-88-4849 ಸಂಪರ್ಕಿಸಬಹುದು. ಮುಂದಿನ ವಿವರ. ಜಿಲ್ಲೆಯಲ್ಲಿ ಗಣೇಶ ಹಬ್ಬದ ಆಚರಣೆ ಮತ್ತು ಮೆರವಣಿಗೆಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಶಾಂತಿ ಹಾಗೂ ಸೌಹಾರ್ದತೆ ಕಾಪಾಡುವ ಉದ್ದೇಶದಿಂದ ದಿನಾಂಕ 14/9/2026 13/10/2026 30 ದಿನಗಳ ಕಾಲ ಡಿಜೆ ಸಿಸ್ಟಮ್, ಕಲರ್ ಪೇಪರ್ ಬ್ಲಾಸ್ಟಿಂಗ್, ಸಿಡಿಮದ್ದುಗಳನ್ನು ಸಿಡಿಸುವುದನ್ನು ಮತ್ತು ಬೈಕ್ ರ್ಯಾಲಿಗಳನ್ನು ನಿಷೇಧಿಸಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಆದೇಶ ಹೊರಡಿಸಿದ್ದಾರೆ. ಸೆಪ್ಟೆಂಬರ್ 14 ಜಿಲ್ಲಾದ್ಯಂತ ಗಣೇಶ ಹಬ್ಬ ನಡೆಯಲಿದ್ದು ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ವಯಸ್ಕರಿಗೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ತೊಂದರೆಯಾಗುವುದರೊಂದಿಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುವ ಸಾಧ್ಯತೆಗಳಿರುತ್ತವೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಧೀಕ್ಷಕರ ಶಿಫಾರಸಿನಂತೆ ಮುಂಜಾಗ್ರತಾ ಕ್ರಮವಾಗಿ ಕರ್ನಾಟಕ ಪೊಲೀಸ್ ಕಾಯ್ದೆ 1963 ಕಲಂ 35-36 ಅಡಿಯಲ್ಲಿ ನೀಡಲಾದ ಅಧಿಕಾರವನ್ನು ಚಲಾಯಿಸಿ ಜಿಲ್ಲಾದ್ಯಂತ ಸೆಪ್ಟೆಂಬರ್ 14 ರಿಂದ ಅಕ್ಟೋಬರ್ 13 ಈ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯು 2026-27 ಜಿಲ್ಲಾ ವಲಯ ಮೀನುಗಾರಿಕೆ ಯೋಜನೆಯಡಿ ಮೀನುಮರಿ ಖರೀದಿಗೆ ಸಹಾಯಧನ ಪಡೆಯಲು ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಸ್ವಂತ ಕೊಳ ಅಥವಾ ಇಲಾಖೆಯಿಂದ ಗುತ್ತಿಗೆ ಹರಾಜಿನಲ್ಲಿ ಪಡೆದ ಕೆರೆಗಳಲ್ಲಿ ವೈಜ್ಞಾನಿಕವಾಗಿ ಮೀನುಮರಿ ಬಿತ್ತನೆ ಅಥವಾ ಸ್ವಂತ ಕೊಳ ನಿರ್ಮಿಸಿಕೊಂಡು ಮೀನುಮರಿ ಪಾಲನೆಗೆ ಬಳಸಲು ಖರೀದಿಸುವವರಿಗೆ ಮಾತ್ರ ಸಹಾಯಧನ ನೀಡಲಾಗುವುದು. ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲೆಗಳೊಂದಿಗೆ ಜಿಲ್ಲಾ ಪಂಚಾಯತ್ ಯೋಜನೆಗಳ ಅಧಿಕೃತ ಪೋರ್ಟಲ್ https://shimoga.nic.in ಮುಖಾಂತರ ಆನ್ಲೈನ್ನಲ್ಲಿ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಆಯಾ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ 9989860901, ಭದ್ರಾವತಿ 9743370815, ಶಿಕಾರಿಪುರ 9686939028, ಸಾಗರ 9538044365, ಸೊರಬ 9535386449, ತೀರ್ಥಹಳ್ಳಿ 8655132438 ಇವರುಗಳನ್ನು ಸಂಪರ್ಕಿಸಬಹುದೆಂದು ಮೀನುಗಾರಿಕೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಎಲ್ಲರಿಗೆ ಕೇಳ್ತಾ ಇರಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಆಯೋಜಿಸಿರುವ ಕಲಾ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರವು ದಿನಾಂಕ 25/9/2026 27/9/2026 ಕಲಾಸಂಗಮ ಕನ್ನಡ ಪುಸ್ತಕ ಮಾರಾಟ ಮೇಳ 2026 ರವೀಂದ್ರ ಕಲಾಕ್ಷೇತ್ರ ಆವರಣ ಜೆಸಿ ರಸ್ತೆ ಬೆಂಗಳೂರು ಇಲ್ಲಿ ಏರ್ಪಡಿಸಿದೆ. ಈ ಪುಸ್ತಕ ಮೇಳದಲ್ಲಿ ಕನ್ನಡ ಪ್ರಕಾಶಕರು ಅಥವಾ ಮಾರಾಟಗಾರರು ಭಾಗವಹಿಸಬಹುದಾಗಿದ್ದು ಮಳಿಗೆಯೊಂದಕ್ಕೆ 1,000 ರುಗಳ ಭದ್ರತಾ ಠೇವಣಿ ಡಿಡಿಯನ್ನು ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಅವರ ಹೆಸರಿನಲ್ಲಿ ಡಿಡಿ ಸಲ್ಲಿಸಬೇಕು. ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಪ್ರಕಾಶಕರು ಅಥವಾ ಮಾರಾಟಗಾರರು ನಿಗದಿತ ಅರ್ಜಿ ನಮೂನೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ಕಚೇರಿ ಅಥವಾ ಪ್ರಾಧಿಕಾರದ ವೆಬ್ಸೈಟ್ https://kpp.karnataka.gov.in ನಲ್ಲಿ ಉಚಿತವಾಗಿ ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಡಿಡಿಯೊಂದಿಗೆ ದಿನಾಂಕ 29/2026 ಸಂಜೆ 5 ಗಂಟೆಯ ಒಳಗೆ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ಇವರಿಗೆ ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಸಲ್ಲಿಸಲು ಕೋರಲಾಗಿದೆ. ಸೀಮಿತ ಮಳಿಗೆಗಳು ಲಭ್ಯವಿರುವುದರಿಂದ ಮೊದಲು ಪ್ರಾಧಿಕಾರದಲ್ಲಿ ಸ್ವೀಕೃತವಾದ ಅರ್ಜಿಗಳಿಗೆ ಆದ್ಯತೆಯ ಮೇರೆಗೆ ಹಂಚಿಕೆ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ದೂರವಾಣಿ ಸಂಖ್ಯೆ 0802-22-4845-16 ಸಂಪರ್ಕಿಸಬಹುದಾಗಿದೆ ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ. ಮುಂದಿನ ವಿವರ. ದಿನಾಂಕ 14/9/2026 ಸಾರ್ವತ್ರಿಕ ಗಣೇಶೋತ್ಸವ ಇರುವುದರಿಂದ ನಗರದ ಉಪವಿಭಾಗ 3 ಮೆಸ್ಕಾಂ ಶಿವಮೊಗ್ಗ ವ್ಯಾಪ್ತಿಯಲ್ಲಿ ಏಕಗವಾಕ್ಷಿ ಪದ್ಧತಿಯಲ್ಲಿ ಮೆಸ್ಕಾಂ ವತಿಯಿಂದ ವಿದ್ಯುತ್ ಮಂಜೂರಾತಿ ನೀಡಲು ಸೆಪ್ಟೆಂಬರ್ 9-14 ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನಗರ ಉಪವಿಭಾಗ 3 ಮೆಸ್ಕಾಂ ಗುಡ್ಲಕ್ ವೃತ್ತದ ಹತ್ತಿರ ಸ್ವಾಮಿ ವಿವೇಕಾನಂದ ಬಡಾವಣೆ ಶಿವಮೊಗ್ಗ ಇಲ್ಲಿ ಕೆಲಸ ನಿರ್ವಹಿಸಲಾಗುವುದು. ಸದರಿ ಅವಕಾಶವನ್ನು ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಆಧುನಿಕ ಲಾಂಡ್ರಿ, ಬೆಂಗಳೂರು ಮತ್ತು ಮೈಸೂರು ನಗರ ಧೋಬಿ ಘಾಟುಗಳಲ್ಲಿ ಮಡಿವಾಳ ಸಮಾಜದವರಿಗೆ ವಾಷಿಂಗ್ ಮಷಿನ್ ಮತ್ತು ಐರನಿಂಗ್ ಮಷಿನ್ ಇತ್ಯಾದಿ ಸಾಮಗ್ರಿಗಳನ್ನು ಒಳಗೊಂಡಂತೆ ತಲಾ 75 ಲಕ್ಷ ರುಗಳ ವೆಚ್ಚದಲ್ಲಿ ಆಧುನಿಕ ಲಾಂಡ್ರಿಗಳನ್ನು ಸ್ಥಾಪಿಸುವುದು ಈ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 2A ಸೇರಿದ ಮಡಿವಾಳ ಮತ್ತು ಅದರ ಉಪಜಾತಿಗಳಿಗೆ ಸೇರಿದ ಸಮುದಾಯಗಳ ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು. ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 2024-25 ಮತ್ತು 2025-26 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1 ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ kmmd.karnataka.gov.in ರಲ್ಲಿ ಹಾಗೂ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ, 1ನೇ ತಿರುವು, ಗಾಂಧಿನಗರ, ಶಿವಮೊಗ್ಗ, ದೂರವಾಣಿ ಸಂಖ್ಯೆ 0818222-22-9634 ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಎಲ್ಲರಿಗೂ. ಕೇಳ್ತಾ ಇರಿ ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹ ವಾಹಿನಿ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘವು 2025-26 ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಸೆಪ್ಟೆಂಬರ್ 24 ಬೆಳಗ್ಗೆ 10:30 ನಗರದ ಗಾಂಧಿ ಪಾರ್ಕ್ ಎದುರು ಮಥುರಾ ಪ್ಯಾರಡೈಸ್ ಸಭಾಂಗಣದಲ್ಲಿ ನಡೆಯಲಿದ್ದು, ಸಂಘದ ಸದಸ್ಯರು ನಿಗದಿತ ಸಮಯದಲ್ಲಿ ಹಾಜರಾಗುವಂತೆ ಸಂಘದ ಕಾರ್ಯದರ್ಶಿಗಳು ತಿಳಿಸಿರುತ್ತಾರೆ. ಮುಂದಿನ ವಿವರ. ಕರ್ನಾಟಕ ಆರ್ಯವೈಶ್ಯ ಸಮುದಾಯದ ಅಭಿವೃದ್ಧಿ ನಿಗಮದ ವತಿಯಿಂದ 2026-27 ಸಾಲಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಬ್ಯಾಂಕ್ಗಳ ಸಹಯೋಗದೊಂದಿಗೆ ಆರ್ಯವೈಶ್ಯ ಆಹಾರ ವಾಹಿನಿ ಅಥವಾ ವಾಹಿನಿ ಯೋಜನೆ, ವಾಸವಿ ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ನೇರ ಸಾಲ ಯೋಜನೆಗಳ ಅಡಿಯಲ್ಲಿ ಆರ್ಯವೈಶ್ಯ ಸಮುದಾಯದ ಆಸಕ್ತರು ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಸಾಮಾನ್ಯ ವರ್ಗದಲ್ಲಿನ ಆರ್ಯವೈಶ್ಯ ಸಮುದಾಯಕ್ಕೆ ಸೇರಿದವರಾಗಿದ್ದು, ನಮೂನೆ ಜಿಯಲ್ಲಿ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು. ಅರ್ಜಿದಾರರು ಆಧಾರ್ ಜೋಡಣೆಯಾದ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಆಧಾರ್ ಕಾರ್ಡಿನಲ್ಲಿರುವಂತೆ ಅರ್ಜಿದಾರರ ಹೆಸರು, ಇತರೆ ದಾಖಲಾತಿಗಳಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ ಪುಸ್ತಕದಲ್ಲಿ ಇರುವಂತೆ ಹೊಂದಾಣಿಕೆಯಾಗಿರಬೇಕು. ಆಸಕ್ತ ಆರ್ಯವೈಶ್ಯ ಸಮುದಾಯದ ಅರ್ಜಿದಾರರು ವೆಬ್ ಪೋರ್ಟಲ್ https://kscdc.karnataka.gov.in ಮೂಲಕ 15 ಒಳಗೆ ಅರ್ಜಿ ಸಲ್ಲಿಸುವಂತೆ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ದೂರವಾಣಿ ಸಂಖ್ಯೆ 9448451111 ಅಥವಾ 9611612302 ಅಥವಾ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಭವನ, ಬಾಲರಾಜ ಅರಸ್ ರಸ್ತೆ, KEB ಸರ್ಕಲ್ ಹತ್ತಿರ, ಶಿವಮೊಗ್ಗ. ಕಚೇರಿಯ ದೂರವಾಣಿ ಸಂಖ್ಯೆ 08182222964 ಸಂಪರ್ಕಿಸಬಹುದು. ಮುಂದಿನ ವಿವರ. ಕಂದಾಯ ಇಲಾಖಾ ನೌಕರರ ವಸತಿ ಸಹಕಾರ ಸಂಘವು 2025-26 ಸಾಲಿನ ಸರ್ವ ಸದಸ್ಯರ ಸಭೆಯನ್ನು ಸೆಪ್ಟೆಂಬರ್ 20 ಬೆಳಗ್ಗೆ 11:25 ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಜಿಲ್ಲಾ ನಿವೃತ್ತ ನೌಕರರ ಸಂಘದ ಕಟ್ಟಡದಲ್ಲಿ ಸಂಘದ ಅಧ್ಯಕ್ಷ ಶಿವಮೂರ್ತಿ ಎಕೆ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಸಂಘದ ಸದಸ್ಯರು ನಿಗದಿತ ಸಮಯದಲ್ಲಿ ಹಾಜರಾಗುವಂತೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಡಿ ದಾನಪ್ಪ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕಿ ಶ್ರೀಮತಿ ಶಾರದಾ ಪೂರ್ಯ ನಾಯ್ಕ ಅವರು ಸೆಪ್ಟೆಂಬರ್ 12 ಬೆಳಗ್ಗೆ 10 ಹಾರನಹಳ್ಳಿಯ ಅಂಬೇಡ್ಕರ್ ಭವನದಲ್ಲಿ ಹಾರನಹಳ್ಳಿ ಹೋಬಳಿ ಮಟ್ಟದ ಪ್ರಜಾಸೇವೆ ಆಂದೋಲನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಸಾರ್ವಜನಿಕರು ತಮ್ಮ ಅಹವಾಲುಗಳು ಸೇರಿದಂತೆ ಸರ್ಕಾರ ವಿವಿಧ ಯೋಜನೆಗಳ ಸವಲತ್ತು ಪಡೆಯಲು ಅರ್ಜಿ ಸಲ್ಲಿಸಿ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳುವಂತೆ ಶಿವಮೊಗ್ಗ ತಾಲೂಕು ತಹಶೀಲ್ದಾರ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. 2026-27 ಸಾಲಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಪರಿಶಿಷ್ಟ ವರ್ಗ ಜನಾಂಗದ ಏಳಿಗೆಗಾಗಿ ಶ್ರಮಿಸಿದ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಶೈಕ್ಷಣಿಕ, ಸಾಮಾಜಿಕ, ಸಾಹಿತ್ಯ ಹಾಗೂ ಇನ್ನಿತರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಸ್ಮರಣಾರ್ಥ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಅರ್ಜಿಯನ್ನು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ, ಶ್ರೀ ಮಹರ್ಷಿ ವಾಲ್ಮೀಕಿ ಭವನ, ಕಂಟ್ರಿ ಕ್ಲಬ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸೆಪ್ಟೆಂಬರ್ 30 ಒಳಗಾಗಿ ಪೂರ್ಣ ದಾಖಲಾತಿಗಳೊಂದಿಗೆ ಈ ಕಚೇರಿಗೆ ಸಲ್ಲಿಸುವಂತೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ SG ಶ್ರೀನಿವಾಸ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಮಾನತ್ತು ಪಡಿಸಿಕೊಂಡ 2 ಟ್ರ್ಯಾಕ್ಟರ್ ಟ್ರಾಲಿಗಳನ್ನು ನ್ಯಾಯಾಲಯದ ಆದೇಶದಂತೆ ವಿಲೇವಾರಿ ಮಾಡಲು ಸೆಪ್ಟೆಂಬರ್ 15 ಬೆಳಗ್ಗೆ 10 ಹರಾಜು ನಡೆಸುತ್ತಿದ್ದು, ಆಸಕ್ತರು ನಿಗದಿತ ಅವಧಿಯಲ್ಲಿ ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿ ನಡೆಯುವ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
4: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
3: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
4: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
5: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
6: ನಂದಿನಿ. ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
9: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
10: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ? ಹಿಂದೆ ಬನ್ನಿ, ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ.

ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂವು, ಈ ಎಲ್ಲಾ ವಿಷಯವನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹೀಗಿರುವಾಗ ಇವತ್ತು ಕ್ಯಾಲೆಂಡರ್ ನೋಡುವಾಗ ಅಲ್ಲಿ ಒಂದು ಡೇಟ್ ನೆನಪಾಯ್ತು, ಯಾವ್ದಪ್ಪ ಅಂದ್ರೆ ಸೆಪ್ಟೆಂಬರ್ 12. ಸರಿ ಅರ್ಪಿತ, ಸೆಪ್ಟೆಂಬರ್ 12 ಏನ್ ಸ್ಪೆಷಲ್ ಅಂತ ಕೇಳುದಾದ್ರೆ, ಇವತ್ತು ಒಂದು ಸ್ಪೆಷಲ್ ಡೇ ಇದೆಯಪ್ಪ. ಏನ್ ಗೊತ್ತಾ, ಬೆಳಗ್ಗೆ ಸಮಯದಲ್ಲಿ ಕಾಫಿ ಟೀ ಕುಡಿತಾ ಈ ಒಂದು ಕ್ಷಣದಲ್ಲಿ ನಿಮ್ಮ ಮುಖದಲ್ಲಿ ಒಂದು ಮುದ್ದಾದ ಸ್ಮೈಲ್ ತರೋದಕ್ಕೆ ನಾನು ಬಂದಿದ್ದೀನಿ. ಇವತ್ತು ಸೆಪ್ಟೆಂಬರ್ 12 ವಿಶ್ವ ಡಾಲ್ಫಿನ್ ದಿನ. ಸಾಗರದಲ್ಲಷ್ಟೇ ಅಲ್ಲ, ನೋಡುಗರ ಮನಸ್ಸಲ್ಲೂ ತೇಲಿ ತೇಲಿ ಜಂಪ್ ಹೊಡೆಯೋ ಈ ಕ್ಯೂಟ್ ಡಾಲ್ಫಿನ್ಗಳ ದಿನ ಇವತ್ತು. ಹೌದು, ಎಲ್ಲರಿಗೂ ಒಂದು ದಿನ ಇದೆ ಅನ್ನೋ ಹಾಗೆ ಈ ಡಾಲ್ಫಿನ್ಗಳಿಗೆ ಕೂಡ ಒಂದು ದಿನ ಇದೆ. ಡಾಲ್ಫಿನ್ಗಳು ಸಮುದ್ರದಲ್ಲಿರುತ್ತೆ, ನೀರಲ್ಲಿರುತ್ತೆ, ಇದೇನು ಮೀನಾ ಅಂತ ನೀವು ಕೇಳೋದಾದ್ರೆ, ನೋಡಕ್ಕೆ ದೊಡ್ಡ ಮೀನ್ ತರ ಕೂಡ ಇದೆಯಲ್ಲ ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಡಾಲ್ಫಿನ್ಗಳು ಮೀನಲ್ಲ, ಸಸ್ತನಿ ಡಾಲ್ಫಿನ್ಗಳು ಖಂಡಿತವಾಗ್ಲೂ ಮೀನುಗಳಲ್ಲ. ಇವು ನಮ್ಮಂತೆಯೇ ಶ್ವಾಸಕೋಶದ ಮೂಲಕ ಗಾಳಿಯನ್ನ ಉಸಿರಾಡುವಂತ ಸಸ್ತನಿಯ ಪ್ರಾಣಿಗಳು. ವಿಶೇಷವಾಗಿ ನಿದ್ರೆ ಮಾಡುವಾಗ ಮೆದುಳಿನ ಅರ್ಧ ಭಾಗ ಮಾತ್ರ ನಿದ್ದೆ ಮಾಡುತ್ತೆ, ಇನ್ನರ್ಧ ಭಾಗ ಎಚ್ಚರವಾಗಿರುತ್ತೆ. ಉಸಿರಾಡೋದಕ್ಕೆ ಹಾಗೆ ಶತ್ರುಗಳಿಂದ ಬಚಾವಾಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದು ಒಂದ್ ರೀತಿ ವಿಶೇಷ ಅಲ್ಲ, ನಾವೇನಾದ್ರು ನಿದ್ದೆ ಮಾಡ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ 100% ನಿದ್ದೆ ಮಾಡ್ತೀವಿ, ನಮ್ಮ ಮೆದುಳು ಕೂಡ ರೆಸ್ಟ್ ಮಾಡ್ತಿರತ್ತೆ. ಆದ್ರೆ ಈ ಡಾಲ್ಫಿನ್ಗಳ ವಿಷಯದಲ್ಲಿ ಇದೆಯಲ್ಲ, ಆ ತರ ಅಲ್ಲ. ಅರ್ಧ ಭಾಗ ಮಾತ್ರ ನಿದ್ದೆ ಮಾಡುತ್ತೆ, ಅರ್ಧ ಭಾಗ ಎಷ್ಟ್ರ ಇರುತ್ತೆ ಕಣ್ರಿ. ಇದು ಡಾಲ್ಫಿನಿಗೆ ಇರುವಂತ ಒಂದು ಸ್ಪೆಷಲ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಇನ್ನು ವಿಜ್ಞಾನಿಗಳು ಹೇಳೋ ಪ್ರಕಾರ, ಡಾಲ್ಫಿನ್ಗಳು ವಿಶಿಷ್ಟವಾದಂತಹ ಶಬ್ದ ಅಂದ್ರೆ ವಿಜಿಲ್ ಮಾಡಿ ತಮ್ಮ ಗುಂಪಿನಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಹೆಸರಿಟ್ಟು ಕರೆಯುತ್ತೆ ಅಂತ ಹೇಳ್ತಾರೆ. ನೋಡಿ, ಮನುಷ್ಯರಿಗಷ್ಟೇ ಹೆಸರಲ್ಲ, ಈ ಡಾಲ್ಫಿನ್ಗಳು ಕೂಡ ತಮ್ಮಲ್ಲೇನೆ ಒಂದೊಂದು ಹೆಸರು ಇಟ್ಕೊಂಡು ವಿಜುವಲ್ ಮಾಡೋ ಮುಖಾಂತರ ಹೆಸರಿಟ್ಟು ಕರೆಯುತ್ತೆ. ಆದ್ರೆ ಒಂದ್ ವಿಷಯ ಏನ್ ಗೊತ್ತಾ ಕೇಳುಗರೆ, ಇದು ಒಂಥರ ವಿಷಾದವಾದಂತಹ ಸಂಗತಿನೂ ಹೌದು. ಸಮುದ್ರಕ್ಕೆ ನಾವು ಎಸೆಯುವಂತಹ ಪ್ಲಾಸ್ಟಿಕ್ ಆಗಿರ್ಬೋದು, ಮಾಲಿನ್ಯಗಳಾಗಿರ್ಬೋದು, ಇನ್ನು ಅನಗತ್ಯ ಮೀನುಗಾರಿಕೆ ಬಲೆಗಳಿಂದಾಗಿ ಈ ಮುದ್ದಾದ ಜೀವಿಗಳು ಕಷ್ಟದಲ್ಲಿದ್ದಾರೆ. ಸಾಗರ ಪರಿಸರ ಚೆನ್ನಾಗಿದ್ರೆ ಮಾತ್ರ ಈ ಜೀವ ಜಗತ್ತು ಸುರಕ್ಷಿತವಾಗಿರುತ್ತೆ. ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿದ್ರೆ ಈ ಒಂದು ಜೀವಿಗಳು ಕೂಡ ಸುರಕ್ಷಿತವಾಗಿರ್ಬೋದು. ನೀವೆಷ್ಟೋ ಸರಿ ಅನ್ಕೊಳ್ತಾ ಇರ್ತೀರಾ, ನಾವು ಮನೆಯಲ್ಲಿ ಎಸೆಯುವಂತಹ ಪ್ಲಾಸ್ಟಿಕ್ಗಳು ಹೇಗಪ್ಪ ಸಮುದ್ರದವರೆಗೂ ರೀಚ್ ಆಗುತ್ತೆ, ಅಲ್ಲಿರುವಂತಹ ಜೀವಿಗಳಿಗೆ ತೊಂದರೆ ಕೊಡುತ್ತೆ ಅಂತ ಕೇಳುಗರೆ, ಭೂಮಿ ತಿರುಗ್ತಾ ಇರುತ್ತೆ, ಭೂಮಿ ಗುಂಡಾಗಿರುತ್ತೆ, ಇಲ್ಲಿ ನಾವೇನೇ ಮಾಡಿದ್ರು ಕೂಡ ಅಲ್ಲಿ ಮತ್ತೊಂದ್ ಕಡೆ ಹಾನಿ ಆಗುತ್ತೆ. ಅದಕ್ಕಾಗಿ ಪ್ಲಾಸ್ಟಿಕ್ ಬಳಕೆಯನ್ನ ನಿಯಂತ್ರಿಸಬೇಕು. ಎಷ್ಟೋ ಜಲಜೀವಿಗಳು ಬದುಕಬೇಕು ಅಂದ್ರೆ ಪ್ಲಾಸ್ಟಿಕ್ ನಿಂದ ಮುಕ್ತವಾಗಿರುವಂತಹ ಸಮುದ್ರ ನೀರು ಅವುಗಳಿಗೆ ಬೇಕಾಗಿರುತ್ತೆ. ಕೇಳುಗರೆ, ಈ ಒಂದು ಡಾಲ್ಫಿನ್ ಡೇ ಏನಿದೆ, ಇದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆಚರಿಸ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆಚರಿಸ್ತಾರೆ. ಇನ್ನು ಪ್ರತಿ ವರ್ಷ ಏಪ್ರಿಲ್ 14 ರಾಷ್ಟ್ರೀಯ ಡಾಲ್ಫಿನ್ ದಿನ ಅಂತ ಆಚರಿಸ್ತಾರೆ. ಆದ್ರೆ ಪ್ರಪಂಚದಾದ್ಯಂತ ಪ್ರತಿ ವರ್ಷ ಸೆಪ್ಟೆಂಬರ್ 12 ವಿಶ್ವ ಡಾಲ್ಫಿನ್ ದಿನ ಅಂತ ಆಚರಿಸಲಾಗುತ್ತೆ. ಇನ್ನು ನಮ್ಮ ಭಾರತದಲ್ಲಿ ಗಂಗಾ ನದಿಯ ಡಾಲ್ಫಿನ್ ಅನ್ನ ರಾಷ್ಟ್ರೀಯ ಜಲಚರ ಅಂತ ಕೂಡ ಘೋಷಿಸಿದ್ದಾರೆ. ಹಾಗಿದ್ರೆ ಈ ಡಾಲ್ಫಿನ್ ಬಗ್ಗೆ ತಿಳ್ಕೊಳ್ಳೋಕೆ, ಮಾತಾಡೋಕೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯ ಬಾಕಿ ಇದೆ. ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಒಂದು ಸೂಪರ್ ಆಗಿರೋ ಸಾಂಗ್ ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೇ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಡಾಲ್ಫಿನ್ ಜೀವಿಯ ಬಗ್ಗೆ ಮಾತಾಡ್ತಾ ಇದೆ. ಇದೊಂದು ಸಸ್ತನಿಯಾಗಿದ್ದು ವಿಶೇಷತೆಯನ್ನ ಹೊಂದಿರುವಂತಹ ಜೀವಿ ಕೂಡ ಆಗಿದೆ. ಇನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 12 ವಿಶ್ವ ಡಾಲ್ಫಿನ್ ದಿನವನ್ನ ಆಚರಣೆ ಮಾಡ್ತಾರೆ. ಸರಿ ಅರ್ಪಿತಾ, ಈ ಒಂದು ಆಚರಣೆ ಪ್ರಾರಂಭ ಆದದ್ದು ಯಾವಾಗ ಅಂತ ಕೇಳ್ತಾ ಇದ್ದೀರಾ? ಖಂಡಿತ ಉತ್ತರವನ್ನ ಕೊಡ್ತೀನಿ. ನಿಮಗೆ ಗೊತ್ತಾ ಕೇಳುಗರೆ, ಸೀ ಶೆಪರ್ಡ್ ಅನ್ನೋ ಒಂದು ಜಾಗತಿಕ ಸಮುದ್ರ ಸಂರಕ್ಷಣಾ ಸಂಸ್ಥೆ 2022 ಈ ದಿನದ ಆಚರಣೆಯನ್ನ ಪ್ರಾರಂಭಿಸಿತು. ಹಾಗಿದ್ರೆ ಈ ದಿನದ ಆಚರಣೆಯ ಉದ್ದೇಶ ಏನು ಅನ್ನೋದಾದ್ರೆ, ಮೊದಲನೇದಾಗಿ ಜಾಗೃತಿ ಮೂಡಿಸೋದು ಹೌದು. ಸಾಗರ ಹಾಗೆ ನದಿಗಳಲ್ಲಿ ಡಾಲ್ಫಿನ್ಗಳು ಎದುರಿಸ್ತಾ ಇರುವಂತಹ ಪ್ಲಾಸ್ಟಿಕ್ ಮಾಲಿನ್ಯ

ಅರಣ್ಯ, ಅಕ್ರಮ ಬೇಟೆ, ಮೀನುಗಾರಿಕೆ ಬಲೆಗೆ ಸಿಲುಕೋದು ಹಾಗೆ ಆವಾಸ ಸ್ಥಾನಗಳ ನಾಶದಂತಹ ಬೆದರಿಕೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು ಇದರ ಮುಖ್ಯ ಉದ್ದೇಶ ಕೂಡ ಹೌದು. ಮತ್ತೊಂದು ಸಂರಕ್ಷಣೆ ಹೌದು. ಅತ್ಯಂತ ಬುದ್ಧಿವಂತ ಹಾಗೆ ಸಾಮಾಜಿಕ ಜೀವಿಗಳಾದ ಡಾಲ್ಫಿನ್ಗಳ ತಳಿಗಳನ್ನು ರಕ್ಷಿಸೋಕೆ, ಜೊತೆಗೆ ಸಮುದ್ರದ ಪರಿಸರ ವ್ಯವಸ್ಥೆಯನ್ನ ಸಮತೋಲನದಲ್ಲಿಡೋಕೆ ಉತ್ತೇಜನ ನೀಡೋದು ಕೂಡ ಇದರ ಮುಖ್ಯ ಉದ್ದೇಶ. ಹಾಗಿದ್ರೆ ಈ ಒಂದು ಡಾಲ್ಫಿನ್ಗಳ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮಗೆ ನೀಡೋದಾದ್ರೆ, ಕೇಳುಗರೆ, ಈ ಡಾಲ್ಫಿನ್ಗಳು ವಿಶೇಷವಾಗಿ ಸೂಪರ್ ಫ್ಯಾಕ್ಟ್ಗಳನ್ನ ಹೊಂದಿದೆ. ಹೌದು, ಕನ್ನಡಿಯನ್ನ ಗುರುತಿಸುತ್ತೆ. ಇನ್ನು ಮನುಷ್ಯರು ಮಾತ್ರ ಕನ್ನಡಿಗಳು ಗುರುತಿಸೋದು ಅಂತ ನೀವು ಅನ್ಕೊಂಡ್ರೆ ತಪ್ಪು. ಡಾಲ್ಫಿನ್ಗಳು ಕೂಡ ಕನ್ನಡಿಯನ್ನ ಗುರುತಿಸುತ್ತೆ. ಮನುಷ್ಯರು ಹಾಗೆ ಆನೆಗಳಂತೆ ಡಾಲ್ಫಿನ್ಗಳು ಸಹ ಕನ್ನಡಿಯಲ್ಲಿ ತಮ್ಮ ಪ್ರತಿಬಿಂಬವನ್ನ ಗುರುತಿಸಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿದೆ. ನೀವು ಕೆಲವು ಜೀವಿಗಳಲ್ಲಿ ಗಮನಿಸಿದ್ರೆ ಕನ್ನಡಿಯನ್ನ ನೋಡಿದಾಗ ಭಯ ಪಡುತ್ತೆ, ಅಯ್ಯೋ ಮತ್ತೊಂದು ಯಾವುದು ಜೀವಿ ಇದೆಯಪ್ಪ ಅಂತ ಹೆದರುತ್ತೆ. ಆದ್ರೆ ಈ ಒಂದು ಡಾಲ್ಫಿನ್ಗಳು ಇಲ್ಲ, ಇದು ತನ್ನದೇ ಪ್ರತಿಬಿಂಬ ಅಂತ ಗುರುತಿಸುವ ಸಾಮರ್ಥ್ಯವನ್ನ ಹೊಂದಿದೆ. ನಾನಾಗ್ಲೇ ಹೇಳಿದೆ, ಇವುಗಳು ಹೆಸರಿಟ್ಟು ಕರೆಯುತ್ತೆ ವಿಶಿಲ್ ಮುಖಾಂತರ ಅಂತ. ಇವು ಹುಟ್ಟಿದ ಕೆಲವೇ ದಿನಗಳಲ್ಲಿ ತಮಗಾಗಿ ಒಂದು ವಿಶಿಷ್ಟ ಶಬ್ದವನ್ನ ರಚಿಸಿಕೊಳ್ಳುತ್ತೆ, ಅದು ಅವುಗಳ ಹೆಸರಿನಂತೆ ಕೆಲಸ ಮಾಡುತ್ತೆ. ಇನ್ನು ಇವುಗಳಿಗೆ ನೀರಿನ ಮೇಲೆ ಜೊತೆಗೆ ಒಳಗೆ ಅದ್ಭುತ ದೃಷ್ಟಿ ಇರುತ್ತೆ. ಈಗ ನಾವು ಸ್ವಿಮ್ ಮಾಡುವಾಗ ಕಣ್ಣು ಬಿಡೋಕಾಗಲ್ಲ, ಕಣ್ಣಲ್ಲಿ ನೀರ್ ಹೋಗಿ ಕಣ್ಣು ಉರಿಯುತ್ತೆ, ಕಣ್ಣು ಮುಚ್ಕೋಬಿಡ್ತೀವಿ. ಆದ್ರೆ ಡಾಲ್ಫಿನ್ಗಳಿದೆಯಲ್ಲ, ನೀರೊಳಗೂ ಕಣ್ಣು ಬಿಡುತ್ತೆ, ನೀರ್ ಹೊರಗೂ ಕಣ್ಣು ಬಿಡುತ್ತೆ. ಇದರ ದೃಷ್ಟಿ ಅಷ್ಟು ಅದ್ಭುತವಾಗಿದೆ. ಜೊತೆಗೆ ಇಕೋಲೇಷನ್ ಅಂದ್ರೆ ಶಬ್ದದ ಅಲೆಗಳನ್ನ ಬಳಸಿ ವಸ್ತುವಿನ ದೂರ ಹಾಗೆ ಆಕಾರವನ್ನ ಕತ್ತಲಲ್ಲೂ ಕೂಡ ಪತ್ತೆ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನೊಂದೇನು ಗೊತ್ತಾ, ನಾವೆಲ್ಲರೂ ಕೂಡ ಆಹಾರ ತಿನ್ಬೇಕು ಅಂದ್ರೆ ಅಗಿಯೋದಕ್ಕೆ ಹಲ್ಲು ಬೇಕು ರೀ. ಆದ್ರೆ ಈ ಡಾಲ್ಫಿನ್ಗಳಿಗೆ ಹಲ್ಲುಗಳಿದೆ, ಆದ್ರೆ ಅಗಿಯಲ್ಲ. ಅರೆ ಅರ್ಪಿತಾ, ಹಲ್ಲುಗಳಿದ್ರೂ ಅಗಿಯಲ್ಲ ಅಂದ್ರೆ ಮತ್ತೆ ಇದು ಆಹಾರವನ್ನ ಹೇಗೆ ತಿಂದು ಜೀರ್ಣಿಸಿಕೊಳ್ಳುತ್ತೆ ಅಂತ ಕೇಳ್ತಾ ಇದೀರಾ? ಇಲ್ಲಿದೆ ನೋಡಿ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಡಾಲ್ಫಿನ್ಗಳಿಗೆ ಸುಮಾರು 80-100 ಹಲ್ಲುಗಳಿರುತ್ತೆ, ಆದ್ರೆ ಅವು ಆಹಾರವನ್ನ ಅಗಿಯೋದಿಲ್ಲ, ಸಂಪೂರ್ಣವಾಗಿ ನುಂಗುತ್ತೆ. ಹಲ್ಲುಗಳನ್ನ ಕೇವಲ ಇರಿಯೋಕೆ ಹಿಡಿಯೋಕೆ ಬಳಸುತ್ತೆ. ಇನ್ನು ಮನುಷ್ಯರು ಕೂಡ ತಮ್ಮೊಡನೆ ತಮ್ಮೂರ್ ಕೂಡ ಇರಬೇಕು ಅಂತ ಹೇಳಿ, ಜೊತೆಯಾಗಿ ಬದುಕಬೇಕು ಅಂತ ಹೇಳಿ ಸಹಬಾಳ್ವೆಯಿಂದ ಬದುಕ್ತಾರೆ ಅಲ್ವಾ? ಹಾಗೆ ಡಾಲ್ಫಿನ್ಗಳು ಕೂಡ ಗುಂಪಾಗಿ ಒಂದಕ್ಕೊಂದು ಹೆಲ್ಪ್ ಮಾಡಿಕೊಂಡು ಬಾಳುತ್ತೆ. ನಾವು ಕೂಡ ಇವತ್ತು ನಮ್ಮ ಸುತ್ತಮುತ್ತಲಿರೋರಿಗೆ ಒಂದು ಸಣ್ಣ ಹೆಲ್ಪ್ ಮಾಡಬೇಕು. ಪ್ರಾಣಿ ಪಕ್ಷಿಗಳಿಂದ ನೋಡಿ ಕಲಿಯುವಂತ ಅಂಶಗಳು ಕೂಡ ತುಂಬಾ ಇರುತ್ತಲ್ವಾ? ಜೀವನದಲ್ಲಿ ಎಷ್ಟೇ ಟೆನ್ಷನ್ ಇದ್ರೂ ಡಾಲ್ಫಿನ್ ಜಂಪ್ ಹೊಡೆಯೋದನ್ನ ನೋಡಿದ್ರೆ ಮೈಂಡ್ ರಿಫ್ರೆಶ್ ಆಗುತ್ತೆ. ನಮ್ ಲೈಫಲ್ಲೂ ಈ ತರ ಜಂಪಿಂಗ್ ಹ್ಯಾಪಿನೆಸ್ ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಒತ್ತಡದ ಜೀವನ ಇದ್ದೇ ಇರುತ್ತೆ. ಆ ಒತ್ತಡವನ್ನ ಸ್ವಲ್ಪ ಬದಿಗಿಟ್ಟು ನಮ್ಮ ಖುಷಿಯನ್ನ ಕಂಡುಕೊಳ್ಳುವಂತ ಸಾಮರ್ಥ್ಯ ಆಲೋಚನೆ ನಾವೇ ಮಾಡಬೇಕು. ನಮ್ಮ ಖುಷಿಗಾಗ್ಲಿ ಅಥವಾ ನಮ್ಮ ದುಃಖಕ್ಕಾಗ್ಲಿ ನಾವೇ ಕಾರಣಕರ್ತರಾಗಿರ್ತೀವಿ ಅಲ್ವಾ ಕೇಳುಗರೆ? ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಲ್ಫಿನ್ಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಿಮಗೆ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಸಾಂಗ್ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಡಾಲ್ಫಿನ್ಗಳ ಬಗ್ಗೆ ಮಾತಾಡ್ತಿದ್ವಿ. ಯಾಕಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ವರ್ಲ್ಡ್ ಡಾಲ್ಫಿನ್ ಡೇನ ಆಚರಣೆ ಮಾಡ್ತಿದ್ದಾರೆ. ಡಾಲ್ಫಿನ್ಗಳು ಯಾವುದೇ ಮೀನಿನಂತೆ ನೀರಿನಲ್ಲಿ ಈಜಬಹುದು, ಆದ್ರೆ ಅವುಗಳು ಮೀನುಗಳಲ್ಲ. ಇನ್ನು ವಿಶೇಷವಾಗಿ ಬಿಸಿ ರಕ್ತದ ಜೀವಿಗಳು ಕಿವಿರುಗಳ ಮೂಲಕ ಅಲ್ಲ, ಶ್ವಾಸಕೋಶಗಳ ಮೂಲಕ ಉಸಿರನ್ನಾಡತ್ತೆ. ತಮ್ಮ ಮರಿಗಳಿಗೆ ಹಾಲು ಉತ್ಪಾದಿಸುತ್ತೆ, ದೇಹದ ಮೇಲೆ ಕೂದಲಿರುತ್ತೆ, ಹಾಗೆ ತಮ್ಮ ಮರಿಗಳಿಗೆ ಹಾಲನ್ನ ಉಣಿಸುತ್ತೆ. ಇನ್ನು ಡಾಲ್ಫಿನ್ಗಳು ವಿಶ್ವದ ಅತ್ಯಂತ ಬುದ್ಧಿವಂತ ಪ್ರಾಣಿಗಳಲ್ಲಿ ಒಂದೆಂದು ಪರಿಗಣಿಸಿದರೆ, ಇನ್ನು ಇವುಗಳ ಹಲವಾರು ಅರಿವಿನ ಸಾಮರ್ಥ್ಯಗಳನ್ನ ಹೊಂದಿದ್ದು ಅವುಗಳನ್ನ ಪ್ರತ್ಯೇಕಿಸುತ್ತೆ. ಇನ್ನು ಡಾಲ್ಫಿನ್ಗಳು ಹೆಚ್ಚಾಗಿ ಅಮೆಜಾನ್ ನದಿ ಡಾಲ್ಫಿನ್, ಗಂಗಾ ನದಿ ಡಾಲ್ಫಿನ್,

ಕಾಮರ್ಸ್ನನ್ ಡಾಲ್ಫಿನ್, ರಿಸೋರ್ಸ್ ಡಾಲ್ಫಿನ್, ಸ್ಪಿನ್ನರ್ ಡಾಲ್ಫಿನ್ ಗಳಂತೇಳಿ ಸಾಕಷ್ಟು ಬಗೆಗಳು ಕೂಡ ಇದೆ. ಅದರಲ್ಲೂ ದಿ ಹವರ್ ಗ್ಲಾಸ್ ಡಾಲ್ಫಿನ್, ಪಟ್ಟಿ ಡಾಲ್ಫಿನ್ ಅಂತ ಕೂಡ ಇರುವಂತದ್ದು. ಈ ಬಾಟಲ್ ನೋಸ್ ಡಾಲ್ಫಿನ್ ಏನಿದೆ, ಇದು ನೋಡುವಾಗ ಬಾಟಲ್ ಮುಚ್ಚಳ ತರ ಕಾಣಿಸುತ್ತೆ. ಅದಕ್ಕಾಗಿ ಬಹುಶಃ ಇದಕ್ಕೆ ಯಾರೋ ಬಾಟಲ್ ನೋಸ್ ಡಾಲ್ಫಿನ್ ಅಂತ ಹೆಸರಿಟ್ಟಿರ್ಬೇಕು. ಹಾಗೆ ಇವುಗಳ ಆವಾಸ ಸ್ಥಾನ ಎಲ್ಲಿರೋದು ಅಂತ ಕೇಳೋದಾದ್ರೆ, ಡಾಲ್ಫಿನ್ಗಳು ಉಷ್ಣವಲಯ ಹಾಗೆ ತಂಪಾದ ಇನ್ನು ಹೆಚ್ಚು ಸಮಶೀತೋಷ್ಣ ನೀರಿನಲ್ಲಿ ಬೆಳೆಯುತ್ತೆ. ಮಾನವರು ಕರಾವಳಿಯ ಬಳಿ ಜೊತೆಗೆ ಹಿಂದೂ ಮಹಾಸಾಗರದಂತಹ ಆಳವಾದ ಕಡಲಾಚೆಯ ನೀರಿನಲ್ಲಿ ಡಾಲ್ಫಿನ್ಗಳ ಪಾಡ್ಗಳನ್ನ ಕಂಡಿದ್ದಾರೆ. ಕೇಳುಗರೆ, ಡಾಲ್ಫಿನ್ ಆವಾಸ ಸ್ಥಾನಗಳು ಪ್ರಪಂಚದಾದ್ಯಂತ ಕಂಡು ಬರುತ್ತೆ. ಇನ್ನು ಉಷ್ಣವಲಯದಿಂದ ಸಮಶೀತೋಷ್ಣ ಪ್ರದೇಶಗಳವರೆಗೆ ಅವು ಬೆಚ್ಚಗಿನ ರಕ್ತದ ಪ್ರಾಣಿಗಳಾಗಿದ್ರು ಆಕ್ವಿಕ್ ಹಾಗೆ ಅಂಟಾರ್ಟಿಕಾ ಬಳಿಯ ಸಾಗರಗಳನ್ನ ತಾಪಿಸುತ್ತೆ. ಅತ್ಯಂತ ಪ್ರಸಿದ್ಧ ಜಾತಿಗಳಲ್ಲಿ ಒಂದಾದ ಬಾಟಲ್ ನೋಸ್ ಡಾಲ್ಫಿನ್ 50-90 ಡಿಗ್ರಿ ಫ್ಯಾರನ್ ಹೀಟ್ ನಡುವಿನ ನೀರನ್ನ ಆದ್ಯತೆ ನೀಡುತ್ತೆ. ಇನ್ನು ಪ್ರತಿಯೊಂದು ಜಾತಿಯು ತನ್ನದೇ ಆದ ಆದ್ಯತೆಗಳನ್ನ ಹೊಂದಿದೆ. ನಾನಾಗ್ಲೇ ಹೇಳಿದೆ, ಡಾಲ್ಫಿನ್ ಅಲ್ಲಿ ಎಷ್ಟೊಂದು ಬಗೆಗಳಿದೆ. ಆ ಬಗೆಗಳಲ್ಲಿ ಅವುಗಳಿಗೆ ಬೇಕಾದಂತಹ ಆವಾಸ ಸ್ಥಾನಗಳನ್ನ ಹುಡ್ಕೊಳ್ಳುತ್ತೆ, ತಮ್ಮದೇ ಆದ ಆದ್ಯತೆಗೆ ಪ್ರಾಮುಖ್ಯತೆಯನ್ನ ನೀಡುತ್ತೆ. ಹಾಗಿದ್ರೆ ಈ ಡಾಲ್ಫಿನ್ಗಳು ಅಳಿವಿನಂಚಿನಲ್ಲಿ ಇದೆಯಾ ಅಂತ ನೀವು ಕೇಳೋದಾದ್ರೆ, ಹೌದು ಕೇಳುಗರೆ, ಅಳಿವಿನಂಚಿನಲ್ಲಿ ಇದೆ. ಇನ್ನು ಈಗ ಅಳಿದುಳಿದ ಸ್ವಲ್ಪ ಮಾತ್ರ ಡಾಲ್ಫಿನ್ಗಳ ಜಾತಿಗಳಿದೆ. ಅಪಾಯದಲ್ಲಿರುವಂತಹ ಕೆಲವು ಪ್ರಭೇದಗಳು ಮನುಷ್ಯರೊಂದಿಗೆ ಹೆಚ್ಚಾಗಿ ಸಂಪರ್ಕಕ್ಕೆ ಬರುತ್ತೆ. ಇದರಲ್ಲಿ ಯಾಂಗ್ಜಿ, ನದಿ ಡಾಲ್ಫಿನ್, ಮಾಯಿ ಡಾಲ್ಫಿನ್, ಗಂಗಾ ನದಿ ಡಾಲ್ಫಿನ್ ಹಾಗೆ ಸಣ್ಣ ಕೊಕ್ಕಿನ ಸಾಮಾನ್ಯ ಡಾಲ್ಫಿನ್ಗಳು ಕೂಡ ಸೇರಿದೆ. ಪ್ರತಿಯೊಂದು ಪ್ರಭೇದಗಳು ತಮ್ಮ ಭವಿಷ್ಯಕ್ಕಾಗಿ ಗಮನಾರ್ಹ ಸವಾಲುಗಳನ್ನ ಕೂಡ ಎದುರಿಸ್ತಾ ಇದೆ. ಕೇಳುಗರ, ಈ ಆರೋಗ್ಯಕರ ಜಲವಾಸಿಗಳಲ್ಲಿ ಒಂದಾದಂತಹ ಈ ಡಾಲ್ಫಿನ್ಗಳು ಪರಿಸರ ವ್ಯವಸ್ಥೆಯನ್ನ ಕಾಪಾಡೋಕೆ ಸಹಕಾರಿಯಾಗಿದೆ. ಹೀಗಾಗಿ ಈ ಡಾಲ್ಫಿನ್ಗಳ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸೋದಕ್ಕಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 12 ವಿಶ್ವ ಡಾಲ್ಫಿನ್ ದಿನವನ್ನ ಆಚರಿಸಲಾಗುತ್ತೆ. ಸೊ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಇದು ಡಾಲ್ಫಿನ್ ಬಗ್ಗೆ ಇರುವಂತಹ ವಿಶೇಷ ಮಾಹಿತಿ. ಪ್ರತಿಯೊಂದು ಜೀವಿ ಕೂಡ ಅದರದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿದೆ, ಹಾಗೆ ಈ ಭೂಮಿ ಮೇಲೆ ಅದರದೇ ಆದಂತಹ ಮಹತ್ವ ಇದೆ. ಎಲ್ಲಾ ಜೀವಿಗಳು ಕೂಡ ಇರಬೇಕು ಅಲ್ವಾ? ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನ್ನಿಸ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?

0: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
1: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
2: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
4: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
3: ರೇಡಿಯೋದಲ್ಲಿ ಕತೆನಾ?
4: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
1: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಬ್ರೋ, ನಿನ್ನೆ ರಾತ್ರಿ 1:10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
9: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
8: 9000085006. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
10: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ? ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ.
7: ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ. ಹಾಗೆ ನಾನಿವತ್ತು ಒಂದು ಅದ್ಭುತವಾಗಿರುವಂತಹ ಸ್ಥಳವನ್ನ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ಹಾಗೆ ಈ ಸ್ಥಳ ನಮ್ಮ ಶಿವಮೊಗ್ಗಕ್ಕೆ ತುಂಬಾ ಸಮೀಪವಾಗಿರುವಂತಹ ಸ್ಥಳವಾಗಿದೆ. ಯಾವುದಪ್ಪ ಆ ಸ್ಥಳ ಅಂತ ಹೇಳಿದ್ರೆ ಸೂಳೆಕೆರೆ ಅಂತ ಹೇಳಿ ಇದನ್ನ ಈಗ ಶಾಂತಿ ಸಾಗರ ಅಂತ ಹೇಳಿ ಕರೀತಾರೆ. ಇದು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಇದೆ. ಹಾಗೆ ಈ ಒಂದು ಸೂಳೆಕೆರೆ ಎನ್ನುವಂತಹ ಕೆರೆಯ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಈ ಸೂಳೆಕೆರೆ ಕೆರೆ ಏನಿದೆ ಇದು ಏಷ್ಯಾದ ಎರಡನೇ ಅತಿದೊಡ್ಡ ಮತ್ತೆ ಕರ್ನಾಟಕದ ಅತಿದೊಡ್ಡ ಕೆರೆಯಾಗಿದೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವ ಈ ಕೆರೆ 6,500 ಎಕರೆಗಿಂತಲೂ ಕೂಡ ಹೆಚ್ಚು ವಿಸ್ತಾರವಾಗಿದ್ದು 50 ಹೆಚ್ಚು ಹಳ್ಳಿಗಳಿಗೆ ಕುಡಿಯುವ ನೀರು ಮತ್ತೆ ಕೃಷಿಗೆ ನೀರಾವರಿಯನ್ನು ಒದಗಿಸುತ್ತೆ. ಹಾಗಿದ್ರೆ ಇಷ್ಟೆಲ್ಲ ಇತಿಹಾಸ ವಿಶೇಷತೆಯನ್ನ ಹೊಂದಿರುವಂತಹ ಸೂಳೆಕೆರೆಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಸುತ್ತಮುತ್ತಲು ಇರುವಂತಹ ಸ್ಥಳದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಸೂಳೆಕೆರೆ ಬಗ್ಗೆ. ಹಾಗೆ ಇದನ್ನು ಈಗ ಶಾಂತಿ ಸಾಗರ ಅನ್ನೋದಾಗಿ ಕರೀತಾರೆ ಅಂತ ಹೇಳ್ತಾ ಇದೆ. ಇನ್ನು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಇದು ಇದೆ. ಹಾಗೆ ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ ಆಗಿದೆ ಇದು ಅನ್ನೋದಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಈ ಕೆರೆಯ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ, ಹಾಗೆ ಈ ಕೆರೆಯ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಈ ಒಂದು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಅಥವಾ ಈ ಒಂದು ಏನು ಕೆರೆ ಸೂಳೆಕೆರೆ ಏನಿದೆ, ಇದು ಶಿವಮೊಗ್ಗದಿಂದ ಸುಮಾರು 52 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಇದು 11ರಿಂದ 12ನೇ ಶತಮಾನದಲ್ಲಿ ಶಾಂತವ್ವ ಅಥವಾ ಶಾಂತಲಾದೇವಿ ಎಂಬ ರಾಜಪುತ್ರಿ ತನ್ನ ಮೇಲಿದ್ದ ಕಳಂಕ ಹೋಗಲಾಡಿಸುವುದಕ್ಕೆ ಈ ಕೆರೆ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿನ ಇತಿಹಾಸ ಹೇಳುತ್ತೆ. ಹಾಗೆಯೇ ಇನ್ನೊಂದು ನಿಮಗೆ ಅನ್ನಿಸ್ತಾ ಇರ್ಬೋದು, ಇದೇನಪ್ಪ ಈ ಕೆರೆಗೆ ಈ ರೀತಿಯ ಒಂದು ಹೆಸರು ಯಾಕೆ ಬಂತು, ಸೂಳೆಕೆರೆ ಅನ್ನೋ ಹೆಸರಿಗೆ ಕಾರಣ ಏನು ಅನ್ನೋದಾಗಿ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಈ ಕೆರೆಗೆ ಈ ಹೆಸರು ಬರಲಿಕ್ಕೆ ಕೂಡ ಒಂದು ಕಾರಣ ಇದೆ. ರಾಜಪುತ್ರಿಯು ವೇಶ್ಯರು ವಾಸಿಸ್ತಾ ಇದ್ದಂತಹ ಪ್ರದೇಶದಲ್ಲಿ ಕೆರೆ ನಿರ್ಮಾಣವನ್ನು ಮಾಡಿದರು. ಅವರ ಷರತ್ತಿನಂತೆ ಇದಕ್ಕೆ ಸೂಳೆಕೆರೆ ಅಂತ ಹೇಳಿ ಹೆಸರಿಡಲಾಯಿತು. ಇನ್ನು ಇದು ಸುಮಾರು 40 ಕಿಲೋಮೀಟರ್ ಸುತ್ತಳತೆ ಹೊಂದಿದೆ. ತುಂಗಭದ್ರಾ ನದಿಯ ಉಪನದಿಯಾದ ಹರಿದ್ರಾ ನದಿಯಿಂದ ನೀರು ಬರುತ್ತೆ. ಕೆರೆಯ ಒಡ್ಡಿನ ಉತ್ತರ ದಿಕ್ಕಿನಲ್ಲಿ ಪುರಾತನ ಸಿದ್ದೇಶ್ವರ ದೇವಾಲಯವನ್ನು ಕೂಡ ನೋಡಬಹುದಾಗಿದೆ. ಇಲ್ಲಿ ಬೋಟಿಂಗ್ ಸೌಲಭ್ಯ ಕೂಡ ಇದೆ. ಸೊ ಹಾಗೆ ಈ ಒಂದು ತಾಣ ತುಂಬ ಪ್ರವಾಸಿಗರಿಗೆ ತುಂಬ ಇಷ್ಟವಾಗಿರುವಂತಹ ಸ್ಥಳ ಇದಾಗಿದೆ. ಎಷ್ಟೊಂದು ವಿಶೇಷತೆಯನ್ನು ಹೊಂದಿದೆ ಅಲ್ವಾ, ಇಷ್ಟು ದೊಡ್ಡ ಕೆರೆಯನ್ನು ನಿರ್ಮಾಣ ಮಾಡ್ತಾರೆ, ಈ ಒಂದು ಹೆಸರನ್ನು ಇಡ್ತಾರೆ ಅಂತೆಲ್ಲ ಹೇಳಿದ್ರೆ, ಇಷ್ಟೊಂದು ದೊಡ್ಡ ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ, ಅದು ಕೂಡ ಇಷ್ಟು ದೊಡ್ಡ ಕೆರೆಯಿಂದ ನಮ್ಮ ಜಿಲ್ಲೆಯ ಬಳಿಯೇ ಇದೆ, ನಮ್ಮ ಜಿಲ್ಲೆಯ ಪಕ್ಕದ ಜಿಲ್ಲೆಯಲ್ಲೇ ಇದೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಇನ್ನು ದೈವ ಭಕ್ತನಾಗಿದ್ದಂತಹ ಅರಸನಿಗೆ ಬಹಳ ಸಮಯದ ನಂತರ ಹೆಣ್ಣು ಸಂತಾನ ಆಯಿತು. ಇದರಿಂದ ಸಂತಸಗೊಂಡಂತಹ ಅವನು ಆಕೆಗೆ ಶಾಂತವ್ವ ಎಂಬ ಹೆಸರನ್ನ ಇಡ್ತಾನೆ. ಬೆಳೆಸಿದ ಶಾಂತವ್ವಯು ಬೆಳೆಯುತ್ತಾ ತನ್ನ ರಾಜ್ಯದಲ್ಲಿ ನೀರಿನ ಕೊರತೆ ಇರೋದನ್ನು ಕಂಡು ಈ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾರೆ. ಇನ್ನು ದುರಾದೃಷ್ಟವಶಾತ್ ಆ ಕೆರೆಯು ಅತಿ ವಿಶಾಲವಾಗಿ ರೂಪುಗೊಂಡು ಶಾಂತವ್ವಯ್ಯ ತಂದೆಯ ರಾಜ್ಯವನ್ನೇ ಮುಳುಗಿಸಿ ಅಪಾರ ಪ್ರಮಾಣದ ಜೀವಹಾನಿಯಾಗುತ್ತೆ. ಇದರಿಂದ ತನ್ನ ಮಗಳ ಮೇಲೆ ಕೋಪಗೊಂಡ ರಾಜ ಆಕೆಗೆ ಸೂಳೆ ಅಂತ ಹೇಳಿ ಶಾಪವನ್ನು ನೀಡ್ತಾನಂತೆ. ಹಾಗಾಗಿ ಈ ಕೆರೆಗೆ ನಂತರದ ಸಮಯದಲ್ಲಿ ಇದಕ್ಕೆ ಸೂಳೆಕೆರೆ ಅನ್ನೋ ಹೆಸರು ಬಂದಿದೆ ಅನ್ನುವಂತಹದ್ದು ಕೂಡ ಇಲ್ಲಿಯ ಒಂದು ಇತಿಹಾಸ ಇದೆ. ಆದರೆ ಇದು ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದಕ್ಕೆ ಯಾವುದೇ ರೀತಿಯ ಪುರಾವೆಗಳು ಕೂಡ ಇಲ್ಲ. ಆದರೆ ಇದು ಬಾಯಿಂದ ಬಾಯಿಗೆ ಬಂದಂತಹ ಒಂದು ಮಾತಾಗಿದೆ. ಇನ್ನು ಈ ಹೆಸರು ಕೇಳಿಸ್ಕೊಳ್ಳೋದಕ್ಕಷ್ಟು ಸೂಕ್ತವಾಗಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಇದನ್ನ ಶಾಂತಿ ಸಾಗರ ಅಂತ ಹೇಳಿ ಮರುನಾಮಕರಣ ಮಾಡಲಾಗುತ್ತೆ. ಆದರೂ ಸಹ ಸಾಕಷ್ಟು ಜನರು ಇದರ ಮೊದಲ ಹೆಸರಿನಿಂದಲೇ ಇದನ್ನು ಗುರುತಿಸೋದು. ಶಾಂತಿ ಸಾಗರ ಅಂದರೆ ಇದು ಯಾವುದಪ್ಪ ಇದು ಅಂತ ಹೊಸದಾಗಿ ಅನಿಸುತ್ತೆ. ಆದರೆ ಸೂಳೆಕೆರೆ ಅಂತಲೇ ಇಂದಿಗೂ ಕೂಡ ಜನಜನಿತವಾಗಿದೆ ಅಂತಲೇ ಹೇಳಬಹುದು. ಇನ್ನು 6,000 ಎಕರೆಗಿಂತಲೂ ಕೂಡ ಹೆಚ್ಚಿನ ವಿಸ್ತಾರವಾದ ಪ್ರದೇಶದಲ್ಲಿ ಈ ಕೆರೆಯ ನೀರು ಆವರಿಸಿದ್ದು, ಸುಮಾರು 4,500 ಎಕರೆಗಳಷ್ಟು ನೀರಾವರಿ ಭೂಮಿ, ಹಾಗೆ 50 ಹಳ್ಳಿಗಳಿಗೆ ಇದು ನೀರಿನ ಮೂಲವಾಗಿದೆ. ಹಾಗೆಯೇ ನೀವು ಸೂಳೆಕೆರೆಗೆ ಹೋಗಿ ಇಲ್ಲಿನ ಒಂದು ಕೆರೆಯನ್ನು ನೋಡ್ತೀರಾ ಅಂತ ಹೇಳಿದ್ರೆ ಕೆರೆ ಅಂತ ಅನಿಸೋದೇ ಇಲ್ಲ, ಇದು ಯಾವುದೋ ಒಂದು ಸಮುದ್ರವನ್ನು ನೋಡ್ತಾ ಇದ್ದೀರೇನೋ, ಸಮುದ್ರ ತೀರಕ್ಕೆ ನೀವು ಬಂದಿದ್ದೀರೇನೋ ಅನ್ನುವಂಥ ಅನುಭವ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಕೆರೆ ಇದಾಗಿರೋದ್ರಿಂದ ಆ ರೀತಿಯ ಒಂದು ಅನುಭವ ನಿಮಗಾಗುತ್ತೆ ಅಂತಲೇ ಹೇಳಬಹುದು. ಹಾಗಿದ್ರೆ ಈ ಕೆರೆಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆಯೇ ಸೂಳೆಕೆರೆ ಅಥವಾ ಶಾಂತಿ ಸಾಗರಕ್ಕೆ ಹೋದರೆ ಇನ್ನು ಯಾವೆಲ್ಲ ಸ್ಥಳಗಳಿಗೆ ನೀವು ಭೇಟಿಯನ್ನು ನೀಡಬಹುದು, ಹತ್ತಿರದಲ್ಲಿ ಇನ್ನು ಯಾವೆಲ್ಲ ಸ್ಥಳ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೊಂದು ಅದ್ಭುತವಾಗಿರುವಂತಹ ಸ್ಥಳದ ಬಗ್ಗೆ ಹೇಳ್ತಾ ಇದ್ದೆ. ಅದು ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪಕ್ಕದ ಜಿಲ್ಲೆ ಅಂದರೆ ದಾವಣಗೆರೆಯಲ್ಲಿರುವಂತಹ ಚನ್ನಗಿರಿ ಹತ್ತಿರದಲ್ಲೇ ಇರುವಂತಹ ಏಷ್ಯಾದ ಎರಡನೇ ಅತಿ ಉದ್ದವಾದ ದೊಡ್ಡದಾದ ನದಿಯಾಗಿರುವಂತಹ ಶಾಂತಿ ಸಾಗರ ಅಥವಾ ಸೂಳೆಕೆರೆಯ ಬಗ್ಗೆ ಹೇಳ್ತಾ ಇದೆ. ಹಾಗೆ ಈ ಸ್ಥಳಕ್ಕೆ ಈ ಹೆಸರು ಬರಲಿಕ್ಕೆ ಕಾರಣ ಏನು, ಇಲ್ಲಿನ ಇತಿಹಾಸ ಏನು, ಯಾರು ಈ ಕೆರೆಯನ್ನು ನಿರ್ಮಾಣ ಮಾಡಿದ್ರು ಅನ್ನೋದಾಗಿ ಎಲ್ಲ ಹೇಳ್ತಾ ಇದೆ. ಹಾಗಿದ್ರೆ ಈ ಸ್ಥಳದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಶಾಂತಿ ಸಾಗರದ ಒಡ್ಡಿನ ಉತ್ತರ ದಿಕ್ಕಿನಲ್ಲಿ ಒಂದು ಚಿಕ್ಕ ಗುಡ್ಡ ಒಂದು ಇದೆ. ಅದರ ಮೇಲೆ ಸಿದ್ದೇಶ್ವರನಿಗೆ ಮುಡಿಪಾದಂತಹ ದೇವಾಲಯ ಇದೆ. ಈ ದೇವಾಲಯವನ್ನು ಕಲ್ಲಿನ ದ್ವಾಪರ ಮೂಲಕ ಪ್ರವೇಶಿಸಬಹುದಾಗಿದೆ. ದಾವಣಗೆರೆಯಿಂದ ಅಥವಾ ಚನ್ನಗಿರಿಯಿಂದ ಸುಲಭವಾಗಿ ಈ ಕೆರೆಯನ್ನು ತಲುಪಬಹುದು. ಇನ್ನು ಗುಡ್ಡಗಳಿಗೆ ಹೊಂದ್ಕೊಂಡಿರುವಂತಹ ಕೆರೆಯ ಏರಿಯಲ್ಲಿ ದಾವಣಗೆರೆ ಚನ್ನಗಿರಿ ರಾಜ್ಯ ಹೆದ್ದಾರಿ ಇದ್ದು, ಪ್ರಯಾಣ ಮಾಡುವಾಗ ಕೆರೆ ಮತ್ತು ಗುಡ್ಡಗಳ ಸೌಂದರ್ಯವನ್ನು ಸವಿಯಬಹುದಾಗಿದೆ. ಇನ್ನು ಬೋಟಿಂಗ್ನಲ್ಲಿ ಕೆರೆ ಮಧ್ಯಕ್ಕೆ ಹೋಗಿ ನಿಂತು ಸುತ್ತಲೂ ನೋಡುವುದು ತುಂಬ ಖುಷಿಯನ್ನು ಕೊಡುತ್ತೆ. ಈ ತಾಣದಲ್ಲಿ ಈಗ ಯಾತ್ರಿ ನಿವಾಸ್ ಮೂಲಕ ವಸತಿ ಮತ್ತು ಹೋಟೆಲ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಾಗೆ ಗುಡ್ಡ ಕಡಿದು ನಿರ್ಮಿಸಿರುವಂತಹ ಯಾತ್ರಿ ನಿವಾಸದ ಬಳಿ ನಿಂತುಕೊಂಡು ಕೆರೆಯನ್ನು ನೋಡಬಹುದು. ವಸತಿ, ಹೋಟೆಲ್, ಬೋಟಿಂಗ್ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಇಮ್ಮಡಿಗೊಂಡಿದೆ. ಹಾಗೆ ಈ ಒಂದು ಸೂಳೆಕೆರೆಯ ಸೊಬಗನ ಕಣ್ ತುಂಬಿಕೊಂಡು ಹೋಗುವಾಗ ಇಲ್ಲಿಂದ 14 ಕಿಲೋಮೀಟರ್ ದೂರದಲ್ಲಿರುವಂತಹ ಸಿನಿಮಾ ಶೂಟಿಂಗ್ ಸ್ಪಾಟ್ಗಳಲ್ಲಿ ಒಂದಾದ ಸಂತೆಬೆನ್ನೂರು ಐತಿಹಾಸಿಕ ಪುಷ್ಕರಣಿಗೆ ಕೂಡ ನೀವು ಹೋಗ್ಬೋದು. ಅಲ್ಲಿಂದ ಇತ್ತ ದಾವಣಗೆರೆ, ಚನ್ನಗಿರಿ, ಚಿತ್ರದುರ್ಗ ಸೇರಿಕೊಳ್ಳಲು ಉತ್ತಮವಾದಂತಹ ರಸ್ತೆ ಇರೋದ್ರಿಂದ ಪ್ರವಾಸಿಗರು ಆರಾಮವಾಗಿ ಈ ಎಲ್ಲ ಪ್ಲೇಸ್ಗಳನ್ನ ಕೂಡ ಕವರ್ ಮಾಡಿಕೊಂಡು ಹೋಗಬಹುದು ಅಂತಾನೆ ಹೇಳಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ಶಾಂತಿ ಸಾಗರ ಅಥವಾ ಸೂಳೆಕೆರೆಯ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಹಾಗೆ ಇಲ್ಲಿನ ಒಂದು ವಿಶೇಷತೆ ಇರಬಹುದು, ಹಾಗೆ ಈ ಕೆರೆ ನೋಡೋದಕ್ಕೆ ಹೇಗಿದೆ, ಹಾಗೆ ಇಲ್ಲಿನ ಇತಿಹಾಸದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ಹಾಗೆ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನೆಕ್ಸ್ಟ್ ಟೈಮ್ ದಾವಣಗೆರೆ ಸೈಡ್ ಏನಾದರೂ ಹೋಗ್ತಾ ಇದ್ರೆ ಅಲ್ಲೇ ಸುತ್ತಮುತ್ತಲು ಯಾವುದಾದ್ರೂ ಪ್ಲೇಸ್ಗಳನ್ನೆಲ್ಲ ಕವರ್ ಮಾಡ್ಕೊಂಡು ಬರಬೇಕು, ನೋಡ್ಕೊಂಡು ಬರಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಸೂಳೆಕೆರೆಗೆ ನೀವು ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ, ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686927960962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
0: ಹೌದಾ, ಅದ್ ಹೇಗೆ?
1: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು

ಇದ್ದಾಗ ಮಾತ್ರ ಅದು ಕೆಲವರಿಗೆ ಮಾತ್ರ ಸಾಧ್ಯ. ಅದಕ್ಕೆ ಹೇಳಿದ್ದು, ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತೆ, ಆದರೆ ಆರಿಸ್ಕೊಳ್ಳೋದು ಕೆಲವರನ್ನ ಮಾತ್ರ ಅಂತ. ಇಲ್ಲಿ ಕಲೆ ಅನ್ನುವಂಥದ್ದು ಒಂದು ವಿಷಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕಲಾಕೃತಿಯ ಸೃಷ್ಟಿಯಲ್ಲಿ ದೈಹಿಕ ಮತ್ತು ಮಾನಸಿಕ ಶ್ರಮ ಮುಖ್ಯವಾಗತ್ತೆ. ಒಂದು ಕಲಾಕೃತಿಯನ್ನು ಸೃಷ್ಟಿ ಮಾಡುವಾಗ ದೈಹಿಕ, ಮಾನಸಿಕ ಶ್ರಮ, ಕೌಶಲ್ಯ ಮತ್ತು ಸೃಜನಶೀಲತೆ ಮುಖ್ಯವಾಗತ್ತೆ. ಇದು ಕಲಾಕೃತಿಯ ಮೌಲ್ಯವನ್ನು ಹೆಚ್ಚಿಸುತ್ತೆ. ಇಂತಹ ಕಲೆ ಕೇವಲ ಪೇಂಟಿಂಗ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಜಾನಪದ ಕಲೆ, ನೃತ್ಯ ಕಲೆ, ಸಂಗೀತ ಕಲೆ, ವಾಸ್ತುಶಿಲ್ಪದ ಕಲೆ, ಜೊತೆಗೆ ಯಕ್ಷಗಾನ ಕಲಾವಿದರ ಕಲೆ, ಶಾಸ್ತ್ರೀಯ ಸಂಗೀತದ ಕಲೆ, ಭರತನಾಟ್ಯ ಕಲೆ, ಎಲ್ಲದು ಕೂಡ ಒಂದು ರೀತಿಯ ವಿಶಿಷ್ಟವಾಗಿರುವಂತಹ ಕಲೆ ಸ್ನೇಹಿತರೆ. ವಾಸ್ತುಶಿಲ್ಪ ಸೇರಿದಂತೆ ಎಲ್ಲ ಕಲಾ ಪ್ರಕಾರಗಳಲ್ಲಿಯೂ ಇದು ಇದ್ದೇ ಇರುತ್ತೆ. ಈ ಆಧುನಿಕ ಜಗತ್ತಿನಲ್ಲಿ ಈ ಶ್ರಮಕ್ಕೆ ಒಳ್ಳೆಯ ಬೆಲೆ ಸಿಕ್ಕಾಗ ಮಾತ್ರ ಕಲಾವಿದರ ಶ್ರಮ ಕೂಡ ಸಾರ್ಥಕವಾಗುತ್ತೆ. ಇಲ್ಲಿ ಕೌಶಲ್ಯ ಮತ್ತು ತಾಂತ್ರಿಕತೆ ಅನ್ನುವಂಥದ್ದು ಕಲಾಕಾರನಿಗೆ ಇರುವಂತಹ ವಿಶೇಷ ಜ್ಞಾನ ಮತ್ತು ಕೌಶಲ್ಯದ ಬಳಕೆ ಮುಖ್ಯವಾಗುತ್ತೆ. ಇದರೊಟ್ಟಿಗೆ ಸೃಜನಶೀಲತೆ ಮತ್ತು ಭಾವನಾತ್ಮಕತೆ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಶ್ರಮ, ದೈಹಿಕ ಮತ್ತು ಮಾನಸಿಕ ಪರಿಶ್ರಮ, ಪರಂಪರೆಯನ್ನು ಮುಂದುವರಿಸೋದು, ಇದೆಲ್ಲದೂ ಕೂಡ ಕಲೆ ಮತ್ತು ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸಲು ಮಾಡುವಂತಹ ಒಂದು ನಿರಂತರ ಪ್ರಯತ್ನ. ಇಲ್ಲಿ ಕಲೆ ಮತ್ತು ಕಲಾವಿದರ ಶ್ರಮದ ಬಗ್ಗೆ ನಾವು ಹೇಳಲೇಬೇಕು ಸ್ನೇಹಿತರೆ. ಕಲಾವಿದರ ಶ್ರಮವು ಕಲೆ ಮತ್ತು ಸಂಸ್ಕೃತಿಯನ್ನು ನಾಶವಾಗದಂತೆ ಉಳಿಸುತ್ತೆ. ಜೊತೆಗೆ ಆ ಕಲೆಗಳನ್ನು ನೋಡುಗರಿಗೆ ವಿಶಿಷ್ಟ ಅನುಭವ, ಸೌಂದರ್ಯ ಮತ್ತು ಆಳವಾದ ಅರ್ಥವನ್ನು ನೀಡುತ್ತೆ. ಯಾವುದೇ ಒಂದು ಕಲೆಯನ್ನು ತೋಳಿ ಸ್ನೇಹಿತರೆ, ಅದರಲ್ಲಿ ಒಂದು ವಿಶಿಷ್ಟತೆಯನ್ನು ನಾವು ಕಾಣ್ತೀವಿ, ಹೊಸ ಹೊಸತನ್ನ ಕಲಿತೀವಿ. ಓ, ಈ ರೀತಿಯ ಕಲೆ ಕೂಡ ಒಂದಿದೆಯಾ ಅಂತ ನಮಗೆ ಆಶ್ಚರ್ಯ ಆಗತ್ತೆ. ಅದನ್ನು ಉಳಿಸಿ ಬೆಳೆಸುವಲ್ಲಿ ನಿರಂತರ ಪ್ರಯತ್ನ ಪಡ್ತಾರಲ್ವಾ, ಅವರ ಶ್ರಮ ತುಂಬನೇ ಇಲ್ಲಿ ಗ್ರೇಟ್ ಅನ್ಸುತ್ತೆ. ಈ ಜಾನಪದ ಕಲೆಗಳು, ಗ್ರಾಮೀಣ ಕ್ರೀಡೆಗಳನ್ನು ಮತ್ತು ಪ್ರದರ್ಶನಗಳನ್ನು ಯುವ ಪೀಳಿಗೆಗೆ ಸಂಸ್ಕೃತಿಯನ್ನು ಪರಿಚಯಿಸುತ್ತೆ. ಏನೇ ಹೇಳಿ ಸ್ನೇಹಿತರೆ, ಈ ಕಲೆ ಮತ್ತು ಕಲಾವಿದರ ಶ್ರಮ ಕೇವಲ ಒಂದು ಕಲಾಕೃತಿಯನ್ನು ಸೃಷ್ಟಿ ಮಾಡುವಂಥದ್ದಲ್ಲ, ಅದು ಒಂದು ಪರಂಪರೆ, ಸಂಸ್ಕೃತಿ ಮತ್ತು ಸೃಜನಶೀಲತೆಯ ನಿರಂತರ ಹೋರಾಟವಾಗಿದೆ. ಖಂಡಿತ ಅಲ್ವಾ, ಯಾವುದೇ ಒಂದು ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ನಿರಂತರ ಶ್ರಮ ಇದ್ದೇ ಇರುತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಜಿಲ್ಲೆಯ ಸಹ್ಯಾದ್ರಿ ನಗರದ ಅನಸೂಯ ಶಾಸ್ತ್ರಿ ಮೇಡಮ್ ಅವರು ಕಲೆ ಮತ್ತು ಕಲಾವಿದರ ಶ್ರಮ ಹೇಗಿರುತ್ತೆ, ಆ ಕಲಾವಿದರ ಶ್ರಮವನ್ನು ನಾವು ಹೇಗೆ ಉಳಿಸಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಅನಸೂಯ ಶಾಸ್ತ್ರಿ ಮೇಡಮ್ ಅವರಿಂದ ಕಲೆ ಮತ್ತು ಕಲಾವಿದರ ಶ್ರಮದ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಸಹ್ಯಾದ್ರಿ ನಗರದ ಅನಸೂಯ ಶಾಸ್ತ್ರಿ ಮೇಡಮ್ ಅವರಿದ್ದಾರೆ. ಅನಸೂಯ ಶಾಸ್ತ್ರಿ ಮೇಡಮ್ ಅವರು ಈ ದಿನ ನಮ್ಮೆಲ್ರಿಗೂ ಕೂಡ ಕಲೆ ಮತ್ತು ಕಲಾವಿದರ ಶ್ರಮ ಅನ್ನುವಂತಹ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಕಲೆ ಮತ್ತು ಕಲಾವಿದರ ಶ್ರಮದ ಬಗ್ಗೆ ಅನಸೂಯ ಮೇಡಮ್ ಅವರ ಅಭಿಪ್ರಾಯವೇನು, ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅನ್ನೋದನ್ನ ಅವರಿಂದ ಕೇಳೋಣ.
3: ನಾನು ಅನಸೂಯ ಶಾಸ್ತ್ರಿ, ಸಹ್ಯಾದ್ರಿ ನಗರ, ಶಿವಮೊಗ್ಗ. ನಾನು ಮಾತನಾಡ್ತಿರುವ ವಿಷಯ ಕಲೆ ಮತ್ತು ಕಲಾವಿದರ ಶ್ರಮ

0: సంగీత జ్ఞానము భక్తి ಅನುಭವಾಗಮ್ಯ ವಾದ ಆನಂದವನ್ನು ವಾಗ್ಯೇಂದ್ರಿಯಗಳಿಂದ ಮೂಲಕ ವಿವರಿಸಲು ನಾವು ಎಷ್ಟು ಪ್ರಯತ್ನಿಸಿದರೂ ಆ ಆನಂದದ ಅನುಭವ ಸಮ ಪ್ರಮಾಣದಲ್ಲಿ ಮಾತಿನ ಮೂಲಕ ನಿರೂಪಿಸಲಾರೆವು. ಯಾವುದೊಂದು ಮಾಹಿತಿಯನ್ನು ನಮಗೆ ಒದಗಿ ಬಂದಂತೆ ಇನ್ನೊಬ್ಬರಿಗೆ ಮಾತಿನ ಮೂಲಕವೇ ತಿಳಿಸಬಲ್ಲೆವು. ಆದರೆ ನಮಗಾದ ಅನುಭವವನ್ನು ಅದು ಒದಗಿ ಬಂದಂತೆ ತಿಳಿಸಲಾರವೆಂಬುದು ನಮ್ಮೆಲ್ಲ ಅನುಭವಕ್ಕೆ ಬಂದ ವಿಷಯವಾಗಿದೆ. ಕೇವಲ ಲೌಕಿಕವಾದ ಅನುಭವಗಳನ್ನೇ ಹೀಗೆ ತಿಳಿಸಲಾರೆವು. ಇನ್ನು ಅದಕ್ಕಿಂತ ಮೇಲಿನ ಅನುಭವಗಳನ್ನು ಹೇಗೆ ತಿಳಿಸಬಹುದು? ಉದಾಹರಣೆಗೆ ಹಸಿವಾದಾಗ ದೊರಕಿದ ಗಂಜಿ ಊಟದ ಅನುಭವವನ್ನು, ಅದೇ ಕಾಲದಲ್ಲಿ ದೊರಕಿದ ಷಡ್ರಸೋಪೇತವಾದ ಭೋಜನದ ಅನುಭವವನ್ನು, ಹಸಿವಿಲ್ಲದಾಗ ದೊರಕಿದ ವಿಶೇಷ ಭೋಜನದ ಅನುಭವವನ್ನು ನಾವು ಬಲ್ಲೆವು. ಅವುಗಳ ವ್ಯತ್ಯಾಸಗಳನ್ನು ಬಲ್ಲೆವು. ಆದರೆ ಆ ಅನುಭವಗಳ ಮಟ್ಟಕ್ಕನುಗುಣವಾಗಿ ಅದನ್ನು ವಿವರಿಸಲು ನಮ್ಮಿಂದ ಸಾಧ್ಯವಿಲ್ಲ. ಅದಿರಲಿ, ಪಾಯಸ, ಹೋಳಿಗೆ, ಜಿಲೇಬಿ, ಕೇಸರಿಬಾತು, ಈ ಎಲ್ಲವೂ ಸಿಹಿ ರುಚಿಯ ಭಕ್ಷ್ಯಗಳು. ಇವುಗಳನ್ನು ಸವಿದ ಅನುಭವವನ್ನು ಹೊಂದಿರುವ ನಾವು ಈ ಸಿಹಿ ರುಚಿಗಳ ವ್ಯತ್ಯಾಸವನ್ನು ಸಮರ್ಪಕವಾಗಿ ಮಾತಿನ ಮೂಲಕ ಹೇಳಲಾಗುವುದಿಲ್ಲ. ಅದು ಇರಲಿ, ಮಾವಿನ ಹಣ್ಣು, ಬಾಳೆಹಣ್ಣು, ಹಲಸಿನ ಹಣ್ಣು, ಕಿತ್ತಳೆ ಹಣ್ಣು, ಇವುಗಳನ್ನು ತಿಂದಾಗ ಆಗುವ ಅನುಭವಗಳನ್ನು ಅವುಗಳ ರುಚಿ ವ್ಯತ್ಯಾಸದ ಹಿನ್ನೆಲೆಯಲ್ಲಿ ಸ್ಪಷ್ಟವಾಗಿ ಮಾತಿನ ಮೂಲಕ ಹೇಳಲಾಗುತ್ತದೆಯೇ? ಇಲ್ಲ, ಅದು ಅನುಭವಕ್ಕೆ ಸಮಾನವಾಗಿ ಸಾಧ್ಯವಾಗುವುದಿಲ್ಲವೆಂದೇ ಆಗಿದೆ. ಆದುದರಿಂದ ಮಾತು ಅನುಭವದ ಮಟ್ಟಕ್ಕೆ ಏರಲಾರುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಲೌಕಿಕ ಅನುಭವಗಳ ಸ್ಥಿತಿಯೇ ಹೀಗಾದರೆ ಅದಕ್ಕೆ ಮೀರಿದುದು ಎಂದು ಹೇಳಲಾಗುವ ಕಲಾನುಭವ. ಅದಕ್ಕೂ ಮೀರಿದ ಆನಂದ ಅನುಭವಗಳನ್ನು ಹೇಗೆ ರೂಪಿಸಬಹುದು? ಆನಂದವನ್ನು ಅನುಭವಿಸುವ ಸಾಮರ್ಥ್ಯ ಅಷ್ಟಿಷ್ಟು ವ್ಯತ್ಯಾಸದಿಂದ ಎಲ್ಲರಿಗೂ ಇದ್ದೇ ಇರುತ್ತದೆ. ಅದನ್ನು ನಿರೂಪಿಸುವ ಸಾಮರ್ಥ್ಯವು ಅಷ್ಟಿಷ್ಟು ವ್ಯತ್ಯಾಸದಿಂದ ಹಲವರಿಗೆ ಇರುತ್ತದೆ. ಆದರೆ ಆ ಆನಂದ ಅನುಭವವನ್ನು ಉಂಟು ಮಾಡುವ ಸಾಮರ್ಥ್ಯ ಹಲವರಿಗೆ ಇರುವುದಿಲ್ಲ. ಹೊಸತು ಹೊಳೆದು ಬರುವ ಪ್ರಜ್ಞೆ ಇರುವವರಿಗೆ ಆನಂದ ಅನುಭವವನ್ನು ಇತರರಲ್ಲಿಯೂ ಉಂಟು ಮಾಡುವ ಸಾಮರ್ಥ್ಯವಿರುತ್ತದೆ. ಅವರೇ ನಿಜವಾದ ಪ್ರತಿಭಾವಂತರು.
1: ಖಂಡಿತವಾಗ್ಲೂ ಈ ಅನುಭವ ಅನ್ನುವಂಥದ್ದನ್ನ ಮಾತಿನ ಮೂಲಕ ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯ ಸಂತೋಷವನ್ನ ಕಾಣ್ತಾರೆ ಅವರವರ ಕೆಲಸ ಕಾರ್ಯಗಳ ಮೂಲಕ, ಅನುಭವಗಳ ಮೂಲಕ. ನಾವು ಅದ್ರ ಬಗ್ಗೆ ವಿವರಣೆ ಕೊಡ್ಬೋದು, ಆದ್ರೆ ಸ್ವತಃ ಅವರೇ ಆ ಒಂದು ಕೆಲಸದಲ್ಲಿ ಅನುಭವವನ್ನು ಪಡ್ಕೊಂಡಾಗ ಅದು ಹೇಗಿರುತ್ತೆ, ಯಾವ ರೀತಿ ಇರುತ್ತೆ, ಆ ಕೆಲಸ ಎಷ್ಟು ಕಷ್ಟ ಆಗತ್ತೆ ಅನ್ನೋದು ಅವರಿಗೆ ಆಗ ಗೊತ್ತಾಗತ್ತೆ. ಆ ಕೆಲಸದ ಒಂದು ಅನುಭವ, ಆ ಕೆಲಸದ ಒಂದು ಬೆಲೆ ನೋಡಲಿಕ್ಕೆ ದೂರದಿಂದ ಎಲ್ಲಾ ಕೆಲಸಗಳು ಸುಲಭ ಅನ್ಸತ್ತೆ, ಆದರೆ ಅನುಭವಕ್ಕೆ ಬಂದಿರೋದಿಲ್ಲ. ನಾವು ಆ ಅನುಭವವಿಲ್ಲದೆ ಆ ಕೆಲಸದ ಬಗ್ಗೆ ತುಂಬ ಉದಾಸೀನವಾಗಿ ಕೆಲವೊಮ್ಮೆ ಮಾತಾಡ್ಬಿಡ್ತೀವಿ. ಯಕ್ಷಗಾನ ಇರ್ಬೋದು, ಸಂಗೀತ ಕಲೆ ಇರ್ಬೋದು, ಡ್ಯಾನ್ಸ್ ಮಾಡೋದಿರ್ಬೋದು, ಒಂದು ಮಡಕೆ ಮಾಡೋದಿರ್ಬೋದು, ಒಂದು ಕಲ್ಲನ್ನು ಕೆತ್ತನೆ ಮಾಡೋದಿರ್ಬೋದು, ಡಿಸೈನ್ ಮಾಡೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಒಂದು ಮನೆ ಕಟ್ಟೋದಿರ್ಬೋದು, ಬುಟ್ಟಿ ಎಣೆಯೋದಿರ್ಬೋದು, ಎಲ್ಲದೂ ಕೂಡ ಒಂದು ಅದ್ಭುತವಾದ ಕಲೆ. ಅದನ್ನು ದೂರದಿಂದ ನೋಡಿದಾಗ ಏ ಬಿಡು ಆರಾಮಾಗಿ ಮಾಡ್ಬೋದು ಅಂತ ಅನ್ಸತ್ತೆ. ಆದರೆ ಆ ಅನುಭವವನ್ನು ನಾವು ಪಡ್ಕೊಂಡಾಗ ಅದರ ಒಂದು ಮಹತ್ವ ಗೊತ್ತಾಗತ್ತೆ. ಆಗ ಆನಂದ ಕೂಡ ಉಂಟಾಗತ್ತೆ. ಓ, ಈ ಕೆಲಸದಲ್ಲಿ ಇಷ್ಟೊಂದು ಪರಿಶ್ರಮ ಇದೆ ಅನ್ನುವಂಥದ್ದು ಮನದಟ್ಟಾಗತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅನಸೂಯ ಶಾಸ್ತ್ರಿ ಮೇಡಮ್ ಅವರು ಅನುಭವ ಅನ್ನುವಂಥದ್ದನ್ನು ಮಾತಿನ ಮೂಲಕ ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಕಲೆ ಮತ್ತು ಕಲಾವಿದರ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಕೂಡ ಸಿಗಬೇಕು ಅನ್ನುವಂಥದ್ದು ಇವರ ಮಾತಿನ ಒಂದು ತಾತ್ಪರ್ಯ ಕೂಡ ಆಗಿದೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಇವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಸಹ್ಯಾದ್ರಿ ನಗರದ ಅನಸೂಯ ಶಾಸ್ತ್ರಿ ಮೇಡಮ್ ಅವರಿದ್ದಾರೆ. ಕಲೆ ಮತ್ತು ಕಲಾವಿದರ ಶ್ರಮದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಅನುಭವದ ವಿಷಯಕ್ಕೆ ಬಂದರೆ ಪ್ರತಿಯೊಂದು ಕಷ್ಟವೂ ಅನುಭವವನ್ನು ನೀಡುತ್ತೆ, ಪ್ರತಿಯೊಂದು ಅನುಭವವೂ ವ್ಯಕ್ತಿಯನ್ನು ಬದಲಾವಣೆ ಮಾಡುತ್ತೆ. ಸೊ ಅನುಭವವೇ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಅನಸೂಯ ಶಾಸ್ತ್ರಿ ಮೇಡಮ್ ಅವರಿಂದ ಕೇಳೋಣ.
3: ಪ್ರತಿ ಕ್ಷಣವು ಹೊಸದಾಗಿ ತೋರುವುದು ರಮಣೀಯತೆಯ ಲಕ್ಷಣವೆಂದು ಲಾಕ್ಷಣಿಕರು ಹೇಳುವುದುಂಟು. ಇಂಥ ರಮಣೀಯತೆಯ ಸಂದರ್ಭಗಳನ್ನು ಉಂಟು ಮಾಡಲು ಯೋಗ್ಯತೆ ಇರುವುದು ನಿಜವಾದ ಪ್ರತಿಭಾವಂತರಿಗೆ ಮಾತ್ರ. ಅಂಥ ಪ್ರತಿಭಾವಂತರಿಗೆ ತಾವು ಅನುಭವಿಸಿದ ಆನಂದವನ್ನು ಇತರರಿಗೆ ನೀಡಿ ಆ ಸಹೃದಯರಲ್ಲಿ ಆನಂದವನ್ನು ಉಂಟು ಮಾಡುವ ವಿಶೇಷ ಸಾಮರ್ಥ್ಯವು ಸತತ ಅಭ್ಯಾಸದಿಂದ ಬೆಳೆದಿರುತ್ತದೆ. ಯಾವುದೇ ಕಲೆ ಮನಸ್ಸಿಗೆ ಸಂತೋಷವನ್ನುಂಟು ಮಾಡುವುದಲ್ಲದೆ ಸಾಮಾನ್ಯ ಲೌಕಿಕ ಅನುಭವಕ್ಕಿಂತ ಹೆಚ್ಚಿನ ಅಥವಾ ಕೇವಲ ಲೌಕಿಕವಲ್ಲದ ಆನಂದವನ್ನುಂಟು ಮಾಡುವುದೆಂದು ಭಾರತೀಯ ಚಿಂತಕರ ಅಭಿಪ್ರಾಯವಾಗಿದೆ. ಕಲೆಗಳಿಂದ ಉಂಟಾಗುವ ವಿಶೇಷ ಅನುಭವವು ಪರಮಾನುಭವವಾದ ಬ್ರಹ್ಮಾನಂದಕ್ಕಿಂತ ಒಂದಿಷ್ಟು ಮಾತ್ರ ಕಡಿಮೆ ಎಂದು ಆ ಆನಂದಕ್ಕೆ ಬ್ರಹ್ಮಾನಂದ ಸಹೋದರ ಸ್ಥಾನವನ್ನು ಕೊಡಬಹುದೆಂದು ಲಾಕ್ಷಣಿಕರು ನಿರೂಪಿಸಿದ್ದುಂಟು. ಅಂಥ ಆನಂದವನ್ನು ನೀಡುವ ಕಲೆಗಳಲ್ಲಿ ಸಂಗೀತ ಕಲೆಯು ಮುಖ್ಯವಾದುದು ಮತ್ತು ವಿಶೇಷವಾದ ಗೌರವ ಆಧಾರಗಳಿಗೆ ಪಾತ್ರವಾದುದು. ಯಾವುದೇ ವ್ಯಕ್ತಿಗೆ ಯಾವುದೇ ಕಲೆಯು ಸತತವಾದ ಅಭ್ಯಾಸ ಇಲ್ಲದೆ ಸುಮ್ಮನೆ ಒಲಿದು ಬರುವುದಿಲ್ಲ. ಅಭ್ಯಾಸಕ್ಕೆ ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ. ಕಲೆಯ ನಿರೂಪಣೆಗೆ ಎಷ್ಟೆಷ್ಟೋ ನಿಯಮಗಳು ಇರುತ್ತವೆ. ಆ ನಿಯಮಗಳನ್ನು ಅನುಸರಿಸಿಕೊಂಡ ಪರಂಪರೆ ಇರುತ್ತದೆ. ಆ ನಿಯಮಗಳನ್ನು ನಿರೂಪಿಸಿರುವ ಗ್ರಂಥಗಳು ಇರುತ್ತವೆ. ಆ ನಿಯಮಗಳನ್ನು ಅಳವಡಿಸಿಕೊಂಡು ಕೆಲವು ಬಾರಿ ಅವುಗಳನ್ನು ಮೀರಿ ತಮ್ಮ ಸಾಧನೆಯ ಮೂಲಕ ಆ ನಿಯಮಗಳನ್ನು ಸಾರ್ಥಕವಾಗಿಸಿಯೂ ತಮ್ಮತನವನ್ನು ಮೆರೆದ ಕಲಾವಿದರು ಇರುತ್ತಾರೆ. ಹೀಗೆ ಕಲೆಯೊಂದು ಆನಂದ ಅನುಭವವನ್ನು ಉಂಟು ಮಾಡುವ ಪ್ರಕ್ರಿಯೆಯಲ್ಲಿ ಪ್ರತಿಭೆ ಇರುತ್ತದೆ, ಅಭ್ಯಾಸವಿರುತ್ತದೆ, ಶಾಸ್ತ್ರವಿರುತ್ತದೆ, ಮಾರ್ಗದರ್ಶನವಿರುತ್ತದೆ, ಪರಂಪರೆಯ ಪ್ರಜ್ಞೆ ಇರುತ್ತದೆ. ಪರಂಪರೆಯನ್ನು ಮೀರಿದಂತೆ ತೋರಿಯು ಪರಂಪರೆಯಲ್ಲಿ ಅಂತರ್ಗತವಾಗುವ ವ್ಯಕ್ತಿ ವೈಶಿಷ್ಟ್ಯಗಳು ಸಹ ಇರುತ್ತವೆ. ಹಿನ್ನೆಲೆಯ ಎಲ್ಲಾ ವಿಷಯಗಳಿದ್ದು ವ್ಯಕ್ತಿ ವೈಶಿಷ್ಟ್ಯಗಳನ್ನು ಸಾಧಿಸಿ ಕಲೆಗೆ ಮೆರುಗನ್ನು ಕೊಟ್ಟ ಕಲಾವಿದರು ಹಿರಿಯ ಪ್ರತಿಭಾವಂತ ಕಲಾವಿದರೆಂದು ಕಲಾ ಮಾರ್ಗವನ್ನು ಒಂದಷ್ಟು ಪರಿಷ್ಕರಿಸಿದ ಮತ್ತು ಪರಿಣಾಮಕಾರಿಯಾಗಿಸಿದ ಸುಧಾರ್ಕರೆಂದು ಹೆಸರು ಪಡೆಯುತ್ತಾರೆ. ಸಂಗೀತವೆಂಬುದು ಮನಸ್ಸನ್ನು ಬಹಳ ಬೇಗನೆ ಸೆಳೆಯುವ ಒಂದು ಕಲೆ. ಸಂಗೀತ ಕಲೆಯು ಮನುಷ್ಯರ ಮೇಲೆ ಮಾತ್ರವಲ್ಲ ಇತರ ಜೀವಿಗಳ ಮೇಲೂ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂದು ಪುರಾತನ ಹೇಳಿಕೆಗಳು ಇವೆ. ಅದು ಇಂದಿಗೂ ಸಹ ನಮ್ಮ ಅನುಭವಕ್ಕೆ ಬರುತ್ತಿದೆ. ಪಶುರ್ವೆತ್ತಿ ಶಿಶುರ್ವೆತ್ತಿ ವೇತಿ ಗಾನ ರಸಂಪಣಿ ಅಂದರೆ ಇದರ ಅರ್ಥ ಸಂಗೀತದುಂಟಾಗುವ ಪರಿಣಾಮವನ್ನು ಅಥವಾ ಆನಂದವನ್ನು ಪಶುಗಳು ಶಿಶುಗಳು ಅಂದರೆ ಪಶು ಪ್ರಾಣಿಗಳು ಮತ್ತೆ ಸಣ್ಣ ಮಕ್ಕಳು ಅಲ್ಲದೆ ಸರ್ಪವೂ ಕೂಡ ಅನುಭವಿಸುವುದೆಂದು ಈ ಮಾತಿನ ಅರ್ಥ. ಪ್ರಾಣಿಗಳು ಮಾತ್ರವಲ್ಲ ಸಸ್ಯಗಳು ಸಂಗೀತದಿಂದ ಪರಿಣಾಮ ಹೊಂದುತ್ತವೆ ಎಂದು ವಿಜ್ಞಾನಿಗಳು ಹಲವು ಪ್ರಯೋಗಗಳ ಮೂಲಕ ಕಂಡುಕೊಂಡಿದ್ದಾರೆ. ಸಂಗೀತ ಕಲೆಗೆ ಸಂಬಂಧಿಸಿದ ಶಾಸ್ತ್ರವನ್ನು ತಿಳಿಯದವರು ಕೂಡ ಸಂಗೀತದಿಂದ ಉಂಟಾಗುವ ಸಂತೋಷವನ್ನು ಅನುಭವಿಸಬಲ್ಲರು. ಸಂಗೀತ ಶಾಸ್ತ್ರ ವಿಷಯವನ್ನರಿತವರು ಸಂಗೀತದ ಬೇರೆ ಬೇರೆ ರೀತಿಯ ನಡೆಗಳ ವೈಶಿಷ್ಟ್ಯವನ್ನು ಚೆನ್ನಾಗಿ ತಿಳಿಯಬಲ್ಲವರಾದುದರಿಂದ ಸಾಮಾನ್ಯ ಜನಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಂತೋಷವನ್ನು ಅನುಭವಿಸಬಲ್ಲರು. ಎಂದರೆ ಕಲೆಯ ಬಗೆಗಿನ ಶಾಸ್ತ್ರಜ್ಞಾನವನ್ನು ಹೊಂದಿದವರು ಕಲೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲರು, ಕಲೆಯಲ್ಲಿ ಅವಗಾಹನ ಸೌಖ್ಯವನ್ನು ಪಡೆಯಬಲ್ಲರು. ಈ ಹಿನ್ನೆಲೆಯಿಂದ ನೋಡಿದಾಗ ಕಲೆ ಅಮೂರ್ತವಾದುದು, ಕಲೆಯ ಪರಿಣಾಮ ಅಮೂರ್ತವಾದುದು ಎಂದರೆ ಕಲಾನುಭವ ಅಮೂರ್ತವಾದುದು ಮೂರ್ತ ರೂಪದ ಕಲಾವಿದ, ಮೂರ್ತ ರೂಪದ ಸಹೃದಯರಿಗೆ ಅನುಭವದಲ್ಲಿ ಆ ಮೂರ್ತ ಕಲಾ ಪರಿಣಾಮವನ್ನು ಸಂವಹನ ಮಾಡುತ್ತಾನೆ. ಆದುದರಿಂದ ಅಮೂರ್ತತೆಯನ್ನು ಅನುಭವಿಸಲು ಮೂರ್ತತೆಯು ಒಂದು ಸಾಧನವಾಗಿ ಅಥವಾ ಮಾರ್ಗವಾಗಿ ಒದಗಿ ಬರುತ್ತದೆ. ಸಂಗೀತವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡರೆ ಅಮೂರ್ತವೆನ್ನಬಹುದಾದ ಸಂಗೀತವು ಮೊದಲು, ಅದನ್ನು ಸಂವಹನಗಳಿಸಿದ ಮೂರ್ತ ರೂಪದ ಕಲಾವಿದ ಅನಂತರ. ಅವ್ಯಕ್ತವಾಗಿರುವುದನ್ನು ವ್ಯಕ್ತಗೊಳಿಸುವ ಪ್ರಯತ್ನ ಕಲಾವಿದರದ್ದು. ಅವನ ಪ್ರಯತ್ನ ಎಷ್ಟು ಫಲಪ್ರದ, ಎಷ್ಟು ಪರಿಣಾಮಕಾರಿ ಎಂಬುದು ಕಾಲ ಸಂದರ್ಭಗಳಿಗೂ, ಅನುಭವಿಸುವವನ ಮನಸ್ಸಂಸ್ಕಾರ ಕಲಾಶಾಸ್ತ್ರಾಭ್ಯಾಸಗಳಿಗೂ ಬಿಟ್ಟ ವಿಷಯ. ಆದರೂ ಆ ಅನುಭವವನ್ನು ಪಡೆಯಲು ಸಾಮಾನ್ಯವಾಗಿ ಕಲಾವಿದನೆಂಬ ಮಾಧ್ಯಮ ಅತ್ಯವಶ್ಯ. ಈ ಹಿನ್ನೆಲೆಯಿಂದ ನೋಡಿದಾಗ ಕಲೆ ಅಮೂರ್ತವಾದುದು, ಅಂದರೆ ಯಾವ ಕಾಲಕ್ಕೂ ಯಾವ ಭಾವನೆಗೂ ನಿಲುಕದ್ದು. ಕಲೆಯ ಪರಿಣಾಮ ಅಮೂರ್ತವಾದುದು, ಇದರ ಪರಿಣಾಮ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಆನಂದವನ್ನು ಕೊಡುವಂತಹದ್ದು ಮತ್ತು ಮನರಂಜನೆಯನ್ನು ಕೊಡುವಂತಹದ್ದು. ಎಂದರೆ ಕಲಾನುಭವ ಅಮೂರ್ತವಾದುದು, ಅಂದರೆ ನಾವು ಅನುಭವಿಸಿದಾಗ ಅದನ್ನು ಹೇಳಲಿಕ್ಕೆ ಸಾಧ್ಯವಾಗದೆ ಆನಂದವನ್ನು ನಮಗೆ ಹೇಳಿಕೊಳ್ಳಲಾಗದಷ್ಟು ಆನಂದಕ್ಕೆ ನಿಲುಕುವಂತಹದ್ದು. ಮೂರ್ತ ರೂಪದ ಅಂದ್ರೆ ಒಬ್ಬ ಕಲಾವಿದ, ಮೂರ್ತ ರೂಪದ ಸಹೃದಯನಿಗೆ ಅಂದ್ರೆ ಇನ್ನೊಬ್ಬ ಒಂದು ವ್ಯಕ್ತಿಗೆ ಅನುಭವ ರೂಪದಲ್ಲಿ ಆ ಅಮೂರ್ತದ ಕಲೆಯ ಪರಿಣಾಮವನ್ನು ಸಂವಹನ ಮಾಡ್ತಾನೆ ಅಂದ್ರೆ ಉಂಟು ಮಾಡ್ತಾನೆ. ಅಂದ್ರೆ ಕಲಾವಿದರು ಶ್ರೋತೃಗಳಿಗೆ ಕೊಡುವ ಆನಂದದ ಒಂದು ವಿವರಣೆಯು ಇದಾಗಿರುತ್ತದೆ. ಆದ್ದರಿಂದ ಅಮೂರ್ತತೆಯನ್ನು ಅನುಭವಿಸಲು ಮೂರ್ತತೆಯು ಒಂದು ಸಾಧನವಾಗಿ ಮಾರ್ಗವಾಗಿ ಒಂದು ಒದಗಿ ಬರುತ್ತದೆ. ಅಂದ್ರೆ ಕಲೆಯಿಂದಾಗಲಿ, ಯಾವುದೇ ಒಂದು ರುಚಿಯಿಂದಾಗಲಿ, ಯಾವುದೇ ಒಂದು ಅನುಭವ ಆಗಲಿ, ಅದನ್ನು ತಾನು ಅನುಭವಿಸಿ ಇನ್ನೊಬ್ಬರಿಗೂ ಅನುಭವವನ್ನು ಹಂಚುವುದಕ್ಕೆ ಇದನ್ನು ಕಲೆಯನ್ನು ಅಥವಾ ಯಾವುದೇ ಒಂದು ಮಾಧ್ಯಮವನ್ನು ಉಪಯೋಗಿಸಿಕೊಳ್ಳುತ್ತಾರೆ ಎಂದು ಹೇಳಬಹುದು. ಧನ್ಯವಾದಗಳು.
2: ಖಂಡಿತವಾಗ್ಲು ಕಲೆಗೆ ಒಂದು ಅದ್ಭುತವಾದ ಶಕ್ತಿ ಇದೆ. ಜೊತೆಗೆ ಕಲೆ ಒಲಿಯುವಂಥದ್ದು, ಬರುವಂಥದ್ದು, ನಮ್ಮೊಟ್ಟಿಗೆ ಇರುವಂಥದ್ದು ನಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ. ಅದರಲ್ಲಿ ನಾವು ದೇವರನ್ನ ಕಾಣ್ತೀವಿ, ಭಕ್ತಿಯನ್ನ ಕಾಣ್ತೀವಿ, ಶಕ್ತಿಯನ್ನ ಕಾಣ್ತೀವಿ. ಅದು ಅನುಭವ ಗಮ್ಯವಾದದ್ದು. ಆ ಕಲೆ ಅನುಭವಕ್ಕೆ ಬಂದಾಗ ಮಾತ್ರ ಅದರ ಒಂದು ಮೌಲ್ಯ ಕೂಡ ನಮಗೆ ತಿಳಿತಾ ಹೋಗುತ್ತೆ. ಅಂತಹ ಕಲೆ ಮತ್ತು ಕಲಾವಿದರ ಶ್ರಮದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಂತಹ ಅನಸೂಯಾ ಶಾಸ್ತ್ರಿ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವೆಲ್ರು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆ ನಾನು ಯಾರು ಅಂತ ಗೊತ್ತಾಯ್ತಲ್ವಾ? ನಿಮ್ಮ ನೆಚ್ಚಿನ ಆರ್ ಜೆ ರಕ್ಷಿತಾ ಹೊಳ್ಳ. ಸೊ ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಅಂತೂ ಸ್ಟಾರ್ಟ್ ಆಗಿದೆ. ಇವತ್ತಿನ ಟಾಪಿಕ್ ಏನಪ್ಪ, ಇವತ್ತೇನು ವಿಷಯ ತಂದಿದ್ದಾರೆ ರಕ್ಷಿತಾ ಹೊಳ್ಳ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು ಅಲ್ವಾ? ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಕೂಡ ಫೇವ್ರೆಟ್ ಆಗಿರೋ ಟಾಪಿಕ್, ಅದೇ ನಿಮ್ಮ ನೆಚ್ಚಿನ ಹಾಡುಗಳನ್ನು ಹಾಡಬಹುದು ಅಂತ ಹೇಳಿ. ಸೊ ನಿಮಗೆ ತುಂಬ ಇಷ್ಟವಾಗಿರೋ ನಿಮ್ಮ ಫೇವ್ರೇಟ್ ಹಾಡುಗಳನ್ನ ಇವತ್ತು ಹಾಡಬಹುದಾಗಿದೆ. ಸೊ ಹಾಡಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ? ನಮ್ಮ ಸಂಖ್ಯೆ 9686297926. ಈ ಸಂಖ್ಯೆಗೆ ಕರೆ ಮಾಡಿ, ನನ್ನ ಜೊತೆ ಮಾತಾಡಿ, ಹಾಗೆ ನಿಮ್ಮ ನೆಚ್ಚಿನ ಹಾಡನ್ನು ಹಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹೆಲೋ ಹೆಲೋ ಹೆಲೋ ಹಲೋ.
1: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
0: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ಆಯ್ತಾ ತಿಂಡಿ?
1: ತಿಂಡಿ ಆಯ್ತು ಮೇಡಮ್. ಚಿತ್ರಾನ್ನ ನೀವೇನ್ ಮಾಡ್ಕೊಂಡ್ ಬಂದ್ರಿ ಮೇಡಮ್?
0: ನಮ್ದು ಇವತ್ತು ಪುಳಿಯೋಗರೆ ಸರ್.
1: ಸೂಪರ್ ಮೇಡಮ್.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಗೊತ್ತಾಗಿದೆ ಮೇಡಮ್. ನಮ್ಮ ನೆಚ್ಚಿನ ಗೀತೆ ಒಂದು ಆಡ್ಬೇಕಲ್ವಾ ಮೇಡಮ್?
0: ಹೌದು, ನಿಮ್ಮ ನೆಚ್ಚಿನ ಗೀತೆ ಯಾವ್ದು ಸರ್?
1: ಸರಿ ಮೇಡಮ್, ನಂಗೆ ಬಹಳಷ್ಟು ಎಚ್ ಜನಕಮ್ಮ ಅವ್ರ ಸಾವಿರಾರು ಗೀತೆ ಇಷ್ಟ. ಅದ್ರಲ್ಲಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ವಾಣಿಜ್ಯರ ಮಾಡಿರೋದು ಒಂದ್ ಗೀತೆ ತಗೊಂಡಿದ್ದೀನಿ, ವಸಂತ ಗೀತ ಚಿತ್ರದ ಅಂತ ತಗೊಂಡಿದ್ದೀನಿ
0: ಮೇಡಮ್.
1: ಆಟವೇನು ನೋಟವೇನು, ನನಗೆ ಹೇಳಿದ ಮಾತೇನು, ಮನದಲ್ಲೇನಿದೆ ಅದನ್ನು ಹೇಳಿದೆ, ಏತಕ್ಕೆ ಕಾಡಿದೆ ನನ್ನ ಆಸೆ, ಕಣ್ಣ ಭಾಷೆ ತಿಳಿಯಲಾರದ ಒಗಟೇನು, ಏಕೆ ಸುಮ್ಮನೆ ಸುಳ್ಳು ಹೇಳುವೆ ನಿನ್ನ ಬಲ್ಲೆನು, ಮೆರೆದಾಡಿದೆ ರೋಷದಿ ಅಂದು ಮನಸಾಯಿತೆ ನನ್ನಲ್ಲಿ ಇಂದು, ಮೆರೆದಾಡಿದೆ ರೋಷದಿ ಅಂದು ಮನಸಾಯಿತೆ ನನ್ನಲ್ಲಿ ಇಂದು, ಏತಕ್ಕೆ ಈ ಬಗೆ ಏತಕ್ಕೆ ಈ ಬಗೆ, ನಿನ್ನ ರೀತಿ ತಿಳಿದನೀಗ ನಿನ್ನ ಪ್ರೀತಿ ಅರಿತನೀಗ, ನನ್ನನ್ನು ಮನ್ನಿಸು ನಲ್ಲನೆ ಪ್ರೀತಿಸು. ಆಟವೇನು ನೋಟವೇನು, ನನಗೆ ಹೇಳಿದ ಮಾತೇನು, ಏಕೆ ಸುಮ್ಮನೆ ಸುಳ್ಳು ಹೇಳುವೆ ನಿನ್ನ ಬಲ್ಲೆನು.
0: ಓಕೆ ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವಕಾಶ ಕೊಡಲಿಕ್ಕೆ.
0: ಥ್ಯಾಂಕ್ ಯು. ಎಸ್, ಸುಬ್ರಹ್ಮಣ್ಯ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಾಗೆ ಅವರ ನೆಚ್ಚಿನ ಹಾಡು ಯಾವುದು ಅಂತ ಹೇಳಿ ಕೇಳೋಣ. ಹಲೋ
2: ಮೇಡಮ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಓಕೆ,
0: ಊಟ ಆಯ್ತಾ?
2: ಆಯ್ತು ಮೇಡಮ್.
0: ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್?
2: ಗೊತ್ತಾಯ್ತು ಮೇಡಮ್, ನಿಮ್ಮ ಇಷ್ಟದ ಹಾಡುಗಳು ಅಂತ.
0: ಹೌದು, ನಿಮ್ಮ ಇಷ್ಟದ ಹಾಡು ಯಾವ್ದು
2: ಮೇಡಮ್? ಅದು ನೀವು ಯಾವ ಸಿನಿಮಾ ನೀವೇ ಪತ್ತೆ ಮಾಡ್ಬೇಕು.
0: ಓಕೆ, ನನಗೆ ಟಾಸ್ಕ್ ಕೊಡ್ತಾ ಇದ್ದೀರಾ?
2: ಹಾ ಮೇಡಮ್, ನಿಮಗೆ ಒಂದು ಟಾಸ್ಕ್.
0: ಓಕೆ,
2: ಇದು ನಾವೆಲ್ಲ ಖುಷಿಯಾಗಿದ್ದಾಗ ಮರ್ಮರಿಂಗ್ ಅಂತಾರಲ್ಲ ಹಾಗೆ ನಾವು ಗುಣಗುಸ್ತಾಯಿರ್ತೀವಿ. ನಾವು ಇದನ್ನ ಒಂದು ತುಣುಕು ಆಡ್ತೀನಿ ಮೇಡಮ್.
0: ಓಕೆ.
2: ಕೈಗಾರಿದ ಮುತ್ತೊಂದು ಕೈ ಸೇರಿತು ತಾದೊಂದು, ಹೊಸ ಋಷ ಪ್ರತಿ ನಿಮಿಷ ಶಾಂತಿ ನೀಡಿತು ನನಗಿಂದು, ನಿನಗಸರೇ ನಾನಾಗಿ ನನ್ನ ಕೈ ಸೇರೆ ನೀನಾಗಿ, ಕನಸುಗಳು ನನಸಾಗಿ ಬಾಳು ಹುಣ್ಣಿನ ಕಡಲಾಗಿ ಹೊಸತನ ಕಾಣುವ ಹಾಯಾಗಿ ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ನೀನಿರುವೆ ನನಗಾಗಿ ನಾನಿರುವುದೇ ನಿನಗಾಗಿ ನನ್ನ ಆಸೆಯ ಹೂವಾಗಿ ನನ್ನ ಲವಿನ ಜೇನಾಗಿ ಜೊತೆಯಲ್ಲೇ ಒಂದಾಗಿ ಬಾಳು ಹೊನ್ನಿನ ಕಡಲಾಗಿ ನಾ ಹಾಡುವ ಹಾಡಾಗಿ ನನ್ನ ಬಾಳಿನ ಕಣ್ಣಾಗಿ ಬೆಳಕಾಗಿ ಸೇರು ನನ್ನಲ್ಲಿ ಹಿತವಾಗಿ ಹೊಸತನ ಕಾಣುವ ಹಾಯಾಗಿ ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ನೀನಿರುವೆ ನನಗಾಗಿ ನಾನಿರುವುದೇ ನಿನಗಾಗಿ.
0: ಓಕೆ, ಸೊ ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ನಾನಿರುವುದೇ ನಿನಗಾಗಿ ಚಿತ್ರದ ಹಾಡಲ್ವಾ?
2: ಖಂಡಿತ, ನಿಜ ಮೇಡಮ್.
0: ಓಕೆ, ಸೂಪರ್ ಸರ್, ಚೆನ್ನಾಗಿ
2: ಹಾಡಿದ್ರಿ.
0: ಸರ್ ಧನ್ಯವಾದಗಳು, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ
3: ಹಲೋ,
0: ನಮಸ್ತೆ.
3: ನೀವು ಕರೆ ಮಾಡಿರ್ಬೋದ್ರ?
0: ಓಕೆ, ಕರೆ ಕಟ್ ಆಗಿದೆ, ಬಹುಶಃ ಏನೋ ಸಮಸ್ಯೆ ಆಗಿರ್ಬೇಕು, ಸರಿಯಾಗಿ ಕೇಳಿಸ್ತಾ ಇರ್ಲಿಲ್ಲ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
4: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ ರೀ, ನಮಸ್ತೆ ಸರ್, ಹೆಂಗಿದ್ದೀರಿ?
4: ಆರಾಮದೇವ್ರಿ ಮೇಡಮ್, ನೀವು ಆರಾಮದಿರಿ?
0: ನಾವು ಆರಾಮಿದೀವ್ರಿ.
4: ನಾಷ್ಟಾ ಏನ್ ಮಾಡಿ ಬಂದ್ರಿ ಮೇಡಮ್?
0: ನಾಷ್ಟಾ ಇವತ್ತು ಪುಳಿಯೋಗರೆ ಆಯ್ತ್ರಿ. ನಿಮ್ದೇನಾಯ್ತ್ರಿ?
4: ನಮ್ದು ಬದನೆಕಾಯಿ ಪಲ್ಯ ಚಪಾತಿ ರೀ ಮೇಡಮ್ ಇವತ್ತು.
0: ಸೂಪರ್ ರೀ.
4: ಹ್ಞೂನ್ರಿ ಮೇಡಮ್, ಒಳ್ಳೆ ಟಾಪಿಕ್ ತಂದ್ರಿ. ನಮ್ಮ ನೆಚ್ಚಿನ ಹಾಡು ಹಾಡ್ಬೇಕ್ರಿ. ನಾವು ಒಂದು ರಾಜ್ಕುಮಾರ್ ಅವ್ರ ಹಾಡ್ತೀನಿ ಮೇಡಮ್, ಬಹದ್ದೂರ್ ಗಂಡು ಚಿತ್ರದ ಅಂದ್ರಿ.
0: ಓಕೆ, ಹಾಡ್ರಿ ಹಾಡ್ರಿ.
4: ಹ್ಞೂನ್ರಿ ಮೇಡಮ್. ಹಾಡುವ ದನಿಯಲ್ಲಿ ಶ್ರುತಿ ಸೇರಬೇಕು, ಆಡುವ ಮಾತಿನಲ್ಲಿ ನೋಡುವ ನೋಟದಲ್ಲಿ ಹಿತ ಕಾಣಬೇಕು, ಆಡುವ ಮಾತಿನಲ್ಲಿ ಪ್ರೀತಿ ಇರಬೇಕು. ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಚಿರಿತನವೆಂದು ಶಾಶ್ವತವಲ್ಲ, ಬಡ ಜನರೇನೋ ಪ್ರಾಣಿಗಳಲ್ಲ, ದೇವರಾಟ ಬಲ್ಲವರಿಲ್ಲ, ಬಾಳಿನ ಮರ್ಮ ಅರಿತವರಿಲ್ಲ. ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಪಾಪ, ಇಂದು ಮಣ್ಣೆ ಗತಿಯಾಯ್ತು ಈ ಮೈಗೆ, ಇಂದು ಆಳಾಗ ಬಲ್ಲವನೇ ಅರಸಾಗುವ, ಅಳ್ಳೆ ಅರಸಾಗುವ. ಹೇ ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ, ಕಪ್ಪನೆ ಮೋಡ ಕರಗಲಬೇಕು, ಅಗಸದಿಂದ ಇಳಿಯಲಬೇಕು, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ, ಮಿಷೆ ತಿರುವಿ ಕುಣಿದವರೆಲ್ಲ ಮಣ್ಣಾದರು. ಇನ್ನ ನೀನವ ಲೆಕ್ಕ ಹೇಳು ಸುಕುಮಾರಿಯೇ, ಅಯ್ಯೋ ಹೆಮ್ಮಾರಿಯೇ. ಹೇ ಸಿರಿತ ಮಂತಿಕೆಯು ಮೆರೆಯಲು ಅಲ್ಲ, ರಾಜಕುಮಾರಿ ದೇವತೆ ಅಲ್ಲ, ಹಸುವೇನಿದ್ದೆ ಕೋಪ ತಪ ನಮಗೂ ಇದೆ, ನಿನ್ನಂತ ರೋಷವೇಷ ನಮಗೂ ಇದೆ. ಈ ನಿಜವನ್ನು ಅರಿತಾಗ ಹೆಣ್ಣಾಗುವೆ, ಇಲ್ಲ ಮಣ್ಣು ತಿನ್ನುವೆ. ಹೇ ಮುತ್ತಿನಂತ ಮಾತಂದು ಗೊತ್ತೇ ನಮ್ಮ. ಧನ್ಯವಾದ ಮೇಡಮ್, ಧನ್ಯವಾದ ರೀ.
0: ಓಕೆ, ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಹಾಡನ್ನ ಹಾಡಿದ್ರಿ. ನವಾಸ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
5: ಹಲೋ ಹಲೋ ಮೇಡಮ್,
0: ನಮಸ್ತೆ.
5: ನಮಸ್ತೆ ಮೇಡಮ್.
0: ಸುಧಾ ಮೇಡಮ್, ಹೇಗಿದ್ದೀರಾ?
5: ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ?
0: ನಾನು ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ಆಯ್ತಾ ತಿಂಡಿ?
5: ಆಯ್ತು ನೋಡ್ರಿ, ಬೆಣ್ಣೆ ದೋಸೆ ಇವತ್ತು.
0: ಓ ಏನ್ರಿ, ದಾವಣಗೆರೆ ಬೆಣ್ಣೆ ದೋಸೆ ತಿನ್ಬಿಟ್ಟಿದೀರಾ ಗಂಗಾವತಿಲಿ?
6: ಹೌದೌದು ಮೇಡಮ್.
0: ಓಕೆ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
6: ಹಾ ಮೇಡಮ್, ನಮ್ಮ ನೆಚ್ಚಿನ ಗೀತೆ ಅಲ್ಲ ಮೇಡಮ್.
0: ಹೌದು, ನಿಮ್ಮ ನೆಚ್ಚಿನ ಗೀತೆ ಯಾವ್ದು? ನಿಮ್ಮ ನೆಚ್ಚಿನ ಗೀತೆ
6: ಜಾನಕಮ್ಮನು, ಚಿತ್ರಮ್ಮನು, ಎಲ್ಲ ಹಾಡುಗಳು ಇಷ್ಟ ಮೇಡಮ್.
0: ಓಕೆ, ಯಾವ ಹಾಡನ್ನ ಹಾಡ್ತಿದ್ದೀರಾ ಈಗ?
6: ಈಗ ಜಾನಕಮ್ಮಂದೇ ಒಂದ್ ತಗೋತಿದ್ದೀನಿ ಮೇಡಮ್.
0: ಓಕೆ ಓಕೆ, ಹಾಡಿ.
6: ನಲ್ಲ ಎನ್ನಲೆ ನಿನ್ನ ಇನಿಯ ಎಂದು ಕೂಗಲೆ ನಿನ್ನ, ನನ್ನೆದೆಯಾಳದಲ್ಲಿ ನೆಲೆಸಿರುವ ದೇವನಿ ನಿನ್ನ, ಏನೆಂದು ಕರೆಯಲಿ ಏನೆಂದು ಬರೆಯಲಿ, ಗೆಳೆಯ ಪ್ರಿಯ ಗೆಳೆಯಾ

0: ಮಾಡುವೆ ಒಲವಿನ ಗೆಳೆಯನೆ ನಿನಗೆ ಕೈ ಮುಗಿವೆ ನಾ ಬರುವೆ ನನ್ನ ನೋಡಿ ನೆನಪಾಗುತ್ತೆ.
1: ಪರವಾಗಿಲ್ರಿ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಸುಧಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕತೆ ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ. ಉಮಾ ಮೇಡಮ್ ಹೇಗಿದ್ದೀರಾ?
2: ಆರಾಮಿದ್ದೀವಪ್ಪ, ನೀವು ಆರಾಮಿದ್ದೀರಾ?
1: ನಾನು ಕೂಡ ಆರಾಮಿದ್ದೀನಿ. ಆಯ್ತಾ ತಿಂಡಿ?
2: ಇಲ್ಲಮ್ಮ, ಇನ್ನು ಬೆಂಡೆಕಾಯಿ ಪಲ್ಯ ರೊಟ್ಟಿ.
1: ಓಕೆ.
2: ನಿಮ್ದಮ್ಮ?
1: ನಮ್ದು ಇವತ್ತು ಪುಳಿಯೋಗರೆ.
2: ಓಕೆಮ್ಮ.
1: ಓಕೆ. ಸೊ
2: ನೆಚ್ಚಿನ ಹಾಡನ್ನು ಹಾಡ್ಬೇಕಾಗಿರೋದು.
1: ಹೌದು,
2: ನಮಗೆ ರಾಜ್ಕುಮಾರ್ ಅಂದ್ರೆ ಬಿಡಿ ಸಿಗಲ್ಲ, ಹಂಗಾಗಿ ಒಲವು ಗೆಲವು ತಗೊಂಡಿದ್ದೀನಮ್ಮ.
1: ಓಕೆ.
2: ನನ್ನೆದೆ ಕೋಗಿಲೆಯ

0: ಆನಂದ ಹೊಸ ಹೊಸ ಬಯಕೆಯು ನಿನ್ನಿಂದ ಹೇ ಹೇ ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಬಾವ ನೀ ತಂದೆ. ಧನ್ಯವಾದ ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ.
1: ನಿಮಗೂ ಕೂಡ ಧನ್ಯವಾದಗಳು, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು.
1: ಉಮಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಗೆ ನಿಮ್ಮ ನೆಚ್ಚಿನ ಹಾಡನ್ನ ಹಾಡಬಹುದಾಗಿದೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಇವರನ್ನ ಕೂಡ ಮಾತನಾಡ್ಸೋಣ. ಓಕೆ, ಕರೆ ಕಟ್ ಆಗಿದೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ,
2: ನಮಸ್ತೆ ಮೇಡಮ್. ಸತೀಶ್ ವಿದ್ಯಾನಗರ.
1: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ?
2: ಸೂಪರ್ ಫೇವರೇಟ್ ಇರ್ತವೆ. ಅದ್ರಲ್ಲಿ ಒಂದು ಆರ್ತಿ ಮೇಡಮ್, ಯಾಮಿನಿ ಅಂತ ಒಂದು, ಯಾಮಿನಿ ಅಂತ ಇದು ಕದಂಬ ಪಿಕ್ಚರ್ ಒಂದು.
1: ಓಕೆ, ಹಾಡಿ ಸರ್.
2: ಯಾಮಿನಿ ಯಾರಮ್ಮ ನೀನು, ಯಾಮಿನಿ ಯಾಮಿನಿ ಯಾರಮ್ಮ ನೀನು, ಯಾಮಿನಿ ನಿನ್ನ ಚಂದವು ಚಂದ ಯಾಮಿನಿ, ನಿನ್ನ ಮುಗುಣಕ್ಕೂ ಚಂದ ಯಾಮಿನಿ, ನಿನ್ನ ಸ್ಪರ್ಶವು ಚಂದ ಯಾಮಿನಿ, ಯಾಮಿನಿ ಯಾಮಿನಿ ನಿನ್ನ ಬಿಂಕವು ಚಂದ ಯಾಮಿನಿ, ನಯನಾಚಿಕೆ ಚಂದ ಯಾಮಿನಿ, ಶಿಶು ಕಾಟವು ಚಂದ ಯಾಮಿನಿ, ಯಾಮಿನಿ ಯಾಮಿನಿ ಯಾಮಿನಿ ಯಾರಮ್ಮ ನೀನು, ಯಾಮಿನಿ ನಕ್ಕರೆ ಚಂದನಿಗೆ ಸ್ಫೂರ್ತಿ, ನಡೆದರೆ ನೈಲುಗಳಿಗೆ ಸ್ಫೂರ್ತಿ, ಆಡಲು ಕೋಗಿಲೆಗೆ ಸ್ಫೂರ್ತಿ, ಕುಣಿದರೆ ಅರಗಿನಿಗೆ ಸ್ಫೂರ್ತಿ. ಸೌಂದರ್ಯ ಅನ್ನೋದು
1: ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್.

0: ಇವರು ಎಸ್ ಸತೀಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಹಾಗೆಯೇ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಾಗೆ ಅವರ ನೆಚ್ಚಿನ ಹಾಡು ಯಾವುದು ಏನು ಅಂತ ಹೇಳಿ ಕೇಳೋಣ. ಹಲೋ ಹಲೋ
1: ಹಲೋ,
0: ನಮಸ್ತೆ
1: ಮೇಡಮ್. ಶಿವಮೊಗ್ಗದಿಂದ ಶಾಂತಾ ನಾವಸ್ಕರ್ ಅಂತ.
0: ನಮಸ್ತೆ ಶಾಂತಾ ಮ್ಯಾಮ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್.
0: ತಿಂಡಿ ಆಯ್ತಾ?
1: ಓಕೆ, ಒಂದು ಚಿಕ್ಕದೊಂದು ಹಾಡು ಹೇಳ್ತೀನಿ.
0: ಓಕೆ, ಹಾಡಿ ಹಾಡಿ.
1: ಓಕೆ. ಧನವೆ ನೀಡುವ ಧರ್ಮದಾತ, ವಿದ್ಯೆ ಕಲಿಸುವ ಪಾಠ ಶಾ

ಹೇಳುವ ಈ ಸಮಾಜ, ನೀತಿ ಹೇಳುವ ಈ ಸಮಾಜ, ತಂದೆ ಪ್ರೀತಿಯ ತೋರ್ವರಿ, ತಾಯಿ ಬಹುಮತಿಯ ಕೊಡುವರಿ, ತಂದೆ ಪ್ರೀತಿಯ ತೋರ್ವರಿ, ತಾಯಿ ಮಮತೆಯ ಕೊಡುವರಿ, ತಾಯಿಯ ಕಂಡಿಯ

0: ಜಗದಲು ಮಹಿಳ. ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಶಾಂತಾ ಮ್ಯಾಮ್, ಚೆನ್ನಾಗಿ ಹಾಡಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಎಸ್, ಶಾಂತಾ ಅವರು ಕರೆ ಮಾಡಿದ್ರು, ಶಿವಮೊಗ್ಗದಿಂದ ಚೆನ್ನಾಗಿ ಹಾಡ್ತಿದ್ರು. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ಗುಡ್ ಮಾರ್ನಿಂಗ್ ಮೇಡಮ್.
1: ಗುಡ್ ಮಾರ್ನಿಂಗ್ ರಾಘವೇಂದ್ರ ಸರ್, ಹೇಗಿದ್ದೀರಾ?
2: ಫೈನ್ ಮೇಡಮ್.
1: ತಿಂಡಿ ಆಯ್ತಾ ಸರ್?
2: ತಿಂಡಿ ಆಯ್ತು.
1: ಏನ್ ತಿಂಡಿ ತಿಂದ್ರಿ?
2: ಉದ್ದಿನ ದೋಸೆ ಚಟ್ನಿ.
1: ಉದ್ದಿನ ದೋಸೆ ಚಟ್ನಿ,
2: ಸೌತೆಕಾಯಿ ಸಾಂಬಾರ್.
1: ಓಕೆ, ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹೇಳ್ತೇವೆ ಮೇಡಮ್, ವೆಂಕಟರಮಣ ಸ್ವಾಮಿ.
1: ಏನ್ ಸರ್?
2: ವೆಂಕಟರಮಣ ಸ್ವಾಮಿ
1: ಅಲ್ಲ ಸರ್, ನಿಮ್ಮ ನೆಚ್ಚಿನ ಹಾಡನ್ನ ಹಾಡ್ಬೇಕು.
2: ಹೌದೇ, ಅದೇ
1: ಅದ್ರಲ್ಲಿ ನಿಮ್ದು ವೆಂಕಟರಮಣ ಸ್ವಾಮಿದು ಸಾಂಗ್ ನೆಚ್ಚಿಂದ.
2: ವೆಂಕಟ ಚಲ ನಿಲಯಂ ವೈಕುಂಠಪುರವಾಸಂ, ವೆಂಕಟ ಚಲ ನಿಲಯಂ ವೈಕುಂಠಪುರವಾಸಂ, ಪಂಕಜನೇತ್ರಂ ಪರಮ ಪವಿತ್ರಂ ಶಂಖಚಕ್ರಹರ ಚಿನ್ಮಯ ರೂಪಂ, ವೆಂಕಟ ಚಲ ನಿಲಯಂ ವೈಕುಂಠಪುರವಾಸಂ, ಅಂಬುಜೋದ್ಭವಂತ ಗಣಿತ ಗುಣನಾಮಂ, ತುಂಬುರು ನಾರದ ತುಂಬುರು ನಾರದ. ರೈಲ್ ಸಿಕ್ಕೆ.
1: ಹಲೋ,
2: ರೈಲ್ ಸಿಕ್ಕೆ.
1: ಏನಾಯ್ತು ಸರ್?
2: ಸ್ಟ್ರಕ್ ಆಯ್ತು.
1: ಸ್ಟ್ರಕ್ ಆಯ್ತಾ? ದೋಸೆ ಖಾಲಿ ಆಯ್ತಾ ಅಂತ ತಿಂದಿದ್ದು ಹೊಟ್ಟೆಲಿ. ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಎನರ್ಜಿ ಹಾಡಿದ್ರಲ್ಲ, ಅದಕ್ಕೆ ಕೊನೆ ಖಾಲಿ ಆಗ್ತಾ ಬಂತ ನೋಡಿ ದೋಸೆ. ಅದಕ್ಕೆ ಹೀಗಾದದ್ದು. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ರಾಘವೇಂದ್ರ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು, ಹಾಗೆ ಎಲ್ಲರೂ ಕೂಡ ಚೆನ್ನಾಗಿ ಹಾಡ್ತಾ ಅವರ ನೆಚ್ಚಿನ ಹಾಡುಗಳನ್ನ ಹಾಡಿ ಎಂಜಾಯ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಸೊ ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯುಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ?

0: ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹುಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಹಾಡಬಹುದು ಅಂತ ಹೇಳಿ ವಿಷಯ ತಂದಿದ್ದೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಡುಗಳನ್ನ ಹಾಡ್ತಾ ಇದ್ರಿ. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ಇನ್ನಷ್ಟು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಕೂಡ ಮಾತನಾಡಿಸೋಣ. ಅವರ ನೆಚ್ಚಿನ ಹಾಡು ಯಾವುದು, ಏನು ಅಂತ ಹೇಳಿ ಕೇಳೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
4: ನಮಸ್ಕಾರ ಮೇಡಮ್.
3: ನಮಸ್ತೆ, ಯಾರಿದು?
4: ಸೋಮಶೇಖರ್ ತಟ್ಟಿ ಮೇಡಮ್.
3: ಸೋಮಶೇಖರ್ ಸರ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ಸರ್. ತಿಂಡಿ ಆಯ್ತಾ?
4: ಆಯ್ತು ಮೇಡಮ್. ನಿಮ್ದು?
3: ನಮ್ದು ಕೂಡ ಆಯ್ತು ಸರ್.
4: ಆಡ್ತೀನಿ ನೋಡ್ರಿ.
3: ಓಕೆ.
4: ಅರಳಿದೆ ಅರಳಿದೆ ಮುದುಡಿದ ತಾವರೆ, ಅರಳಿದೆ ಬಯಸಿದೆ ಬಯಸಿದೆ ಪ್ರಿಯತಮನಾಸರೆ, ಬಯಸಿದೆ ಅರೆಯದ ಕರೆ ಸರಿದಿದೆ ತೆರೆ, ಅರೆಯದ ಕರೆ ಸರಿದಿದೆ ತೆರೆ

0: ಶಬರಿಯ ಮುಕುತಿಗೆ ಜಾನಕಿ ರಾಮನು ನೀನಾದೆ, ಕಮರಿದ ಬದುಕಿಗೆ ಆಸೆಯ ಸಿಲುಮೆಯು ನೀನಾದೆ. ಶಬರಿಯ ಮುಕುತಿಗೆ ಜಾನಕಿ ರಾಮನು ನೀನಾದೆ, ಕಮರಿದ ಬದುಕಿಗೆ ಆಸೆಯ ಸಿಲುಮೆಯು ನೀನಾದೆ. ನೀಡಿದಿದೆ ಮನ ರಸಮಯ ಕ್ಷಣ, ನೀಡಿದಿದೆ ಮನ ರಸಮಯ ಕ್ಷಣ, ಪ್ರೀತಿಗೆ ಸೇವೆಗೆ ಬಾಗಿದೆ ಚರಣಕ್ಕೆ, ಜೀವ ಭಾವ ಇನದೆ ಅರಳಿದೆ ಅರಳಿದೆ, ಮುದುಡಿದ ತಾವರೆ ಅರಳಿದೆ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಥ್ಯಾಂಕ್ ಯು ಸರ್, ಚೆನ್ನಾಗಿ ಹಾಡನ್ನು ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಎಸ್ ಸೋಮಶೇಖರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
1: ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್, ಇವತ್ತು ರೊಟ್ಟಿ ಮೇಡಮ್.
1: ರೊಟ್ಟಿ, ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು ಮೇಡಮ್, ನಿಮ್ಗೆ ಇಷ್ಟವಾದ ಹಾಡು ಹಾಡಿ ಅಂತ ಹೇಳಿದ್ದೆ.
1: ಹೌದು, ನಿಮ್ಮ ಇಷ್ಟದ ಹಾಡು ಯಾವ್ದು?
2: ನಾನೊಂದು ಶಿವನ್ ಹಾಡ್ತೀನಿ ಮೇಡಮ್.
1: ಓಕೆ, ಹಾಡಿ.
2: ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ.

0: ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವೂ ಇಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು, ದೀನಾನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಇಷ್ಟ ಆಯ್ತು ಮೇಡಮ್.
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು. ಪ್ರೇಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ನಿಮ್ಮ ನೆಚ್ಚಿನ ಹಾಡನ್ನ ಹಾಡಬಹುದಾಗಿದೆ. ಸೊ ಹಾಗೆ ನಿಮ್ಮ ನೆಚ್ಚಿನ ಹಾಡನ್ನ ಹಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ. ನಮ್ಮ ಸಂಖ್ಯೆ 9686927962 9. ಈ ಸಂಖ್ಯೆಗೆ ಕರೆಯನ್ನ ಮಾಡಬೇಕು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಇವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ಕಾರ ಚಿಕ್ಕಪ್ಪ ಅವರೇ, ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ?
2: ನಮ್ದ ತಿಂಡಿ ಆಯ್ತು, ಉಪ್ಪಿಟ್ಟು ತಿಂದಿವೆ ಮೇಡಮ್ ಅವರೇ. ನಿಮ್ದು ಆಯ್ತ್ರಾ?
1: ನಮ್ದು ಆಯ್ತ್ರಿ, ಪುಳಿಯೋಗರೆ ಆಯ್ತು.
2: ಹುನ್ರಿ.
1: ಸೊ ಹಾಗೆ ಇದ್ರೆ ಟಾಪಿಕ್ ಅಂತೂ ಗೊತ್ತಾಗಿದೆ ಅಲ್ವಾ?
2: ಹಾಡು ಹೇಳ್ಬೇಕಲ್ರಿ, ನಮ್ ಇಷ್ಟ ಬಂದದ.
1: ಹೌದು, ನಿಮ್ಮ ಇಷ್ಟದ ಹಾಡನ್ನ ಹಾಡ್ಬೇಕು. ನಿಮ್ಮ ಇಷ್ಟದ ಹಾಡು ಯಾವ್ದು ಸರ್?
2: ನಾನು ಹಾಡ್ತೇನೆ ಮೇಡಮ್ ಅವ್ರೆ, ಹಾಡಿದ್ಮೇಲೆ ಗೊತ್ತಾಗುತ್ತೆ ಹಾಡು ಯಾವ್ದು ಅಂತ.
1: ಹಾಗೆ ಓಕೆ, ಹಾಡಿ ಹಾಡಿ.
2: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಈ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಈ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಹೇಳು ನೀ ಹೇಳು, ಹೇಳು ನೀ ಹೇಳು, ಎಲ್ಲ ಗುಣಗಳು ನಿನ್ನಲೇ ಅಡಗಿ ಕಾಳಗ ಮಾಡುತ್ತಿದೆ. ಎಲ್ಲ ಗುಣಗಳು ನಿನ್ನಲೇ ಅಡಗಿ ಕಾಳಗ ಮಾಡುತ್ತಿವೆ. ಮನ ತುಂಬಿರುವ ಶಾಂತಿಯ ನುಂಗಿ ಕೊನೆಯನ್ನು ನೋಡುತ್ತಿದೆ. ರೋಷವ ಬಿಡುವೆಯ, ದ್ವೇಷವ ಮರವೆಯ, ರೋಷವ ಬಿಡುವೆಯ, ದೇಶವ ಮರವೆಯ, ರಕ್ಕಸವ ಇಷ ಗಾಳಿಯ ನುಂಗದೆ ಬದುಕಿಗೆಲ್ಲರ ಉಳಿಸುವೆಯ, ಬದುಕಿಗೆಲ್ಲರ ಉಳಿಸುವೆಯ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಈ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಧನ್ಯವಾದಗಳು ಸರ್ ಮೇಡಮ್ ಅವರೇ.
1: ಥ್ಯಾಂಕ್ ಯು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಒಂದೊಳ್ಳೆ ಅರ್ಥಪೂರ್ಣವಾಗಿರುವಂತಹ ಹಾಡು. ಧನ್ಯವಾದಗಳು ಕರೆ ಮಾಡಿ.
2: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
1: ಥ್ಯಾಂಕ್ ಯು. ಎಸ್ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಾಗೆ ಅವರು ಯಾವ ಹಾಡನ್ನ ಹಾಡ್ತಾರೆ ಅಂತ ಹೇಳಿ ಕೇಳೋಣ. ಹಲೋ.
3: ಹಲೋ, ಶ್ವೇತಾ?
1: ಶ್ವೇತಾ ಅಲ್ಲ, ರಕ್ಷಿತಾ.
3: ರಕ್ಷಿತಾ? ಅಯ್ಯೋ, ನಾನೇ ಅವಳು ರಕ್ಷಿತಾ. ಶ್ವೇತಾ ನನ್ ಬರ್ತ ಸ್ಮೈಲ್ ಮಾಡಿದ್ಲು, ಅದಕ್ಕೆ ತಕ್ಷಣ ಸ್ಮೈಲ್ ಅದೇ. ಅದು ಆಯ್ತಪ್ಪ ತಿಂಡಿ?
1: ತಿಂಡಿ ಆಯ್ತು ಆಶಾ ಮ್ಯಾಮ್, ನಿಮ್ದು ಆಯ್ತಾ?
3: ಇದು ಟೊಮೆಟೊ ಬಾತ್ ಮಾಡಿಟ್ಟಿದ್ದೀನಿ, ಒಂದ್ ಕಾಲ್ ಮಾಡೋಣ. ಈ ನಡುವೆ ತುಂಬಾನೇ ಸಿಕ್ತಿಲ್ಲ ಕಣ ನನ್ಗೆ ಕಾಲು.
1: ಅದಕ್ಕೆ ಇವಾಗ ಇವತ್ತು ಸಿಕ್ಕಿದೆ ನೋಡಿ.
3: ಹಾ ಸಿಕ್ಕಿದೆ. ಅದಕ್ಕೆ ಶ್ವೇತ
1: ನಿಮ್ಮ ನೆಚ್ಚಿನ ಹಾಡು ಯಾವ್ದು ಮ್ಯಾಮ್?
3: ನನ್ ಮೆಚ್ಚಿನ ಹಾಡು ಯಾವ್ದು ಅಂತ ಹೇಳಿ, ಎಲ್ಲಾನು ಮೆಚ್ಚಿನ ಹಾಡು ಕಣ.
1: ಅದ್ರಲ್ಲಿ ತುಂಬಾ ಇಷ್ಟವಾಗಿದ್ ಯಾವ್ದು ಆಗಾಗ ಗುಣಕ್ತಿರೋ ಹಾಡು?
3: ಆಗಾಗ ಗುಣಕ್ತಿರೋದು ಯಾವ್ದು ಇದು ಹೇಳ್ತೀನಿ. ಅದೆಂತದ್ದು ಇದು ಅವ್ರ ರಾಜ್ಕುಮಾರ್ ಡಬಲ್ ಆಕ್ಟಿಂಗ್ ಎಂತದಪ್ಪ ಅದು ಇವನು ಎಮ್ಮೆ ತಮ್ಮನ.
1: ಹಾಡಿ ಹಾಡಿ
3: ಹೇಳ
1: ಹೇಳಿ.

0: ಕೈ ಒಬ್ಬಳ್ಳಿ ನಾಚು ಇಂದ ಹಾಗೆ ಹೇಳ್ತಿದ್ದೀರ
1: ಮ್ಯಾಮ್, ಒಬ್ರಿಗೆ ಒಂದೇ ಅವಕಾಶ ಇರೋದು ಮ್ಯಾಮ್. ಎಸ್, ಆಶಾ ಪ್ರಕಾಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೇನೆ, ದಯವಿಟ್ಟು ಒಬ್ಬರಿಗೆ ಒಂದು ಅವಕಾಶ ಸಿಕ್ಕಾಗ ಒಂದೇ ಹಾಡನ್ನ ಆಯ್ಕೆ ಮಾಡ್ಕೊಳ್ಳಿ. ಎರಡೆರಡು ಹಾಡಿದ್ರೆ ಸಮಯದ ಅಭಾವ ಆಗುತ್ತೆ. ಸೊ ಹಾಗಾಗಿ, ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಹಾಗೆ ನಿಮ್ಮ ನೆಚ್ಚಿನ ಹಾಡು ಯಾವುದು ಅಂತ ಹೇಳಿ ತಿಳಿಸಿ ಹಾಡನ್ನು ಹಾಡಬಹುದಾಗಿದೆ. ಸೊ ಹಾಗೆ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಹಾಡುಗಳನ್ನು ಹಾಡ್ತಾ ಇದ್ರೆ ನಿಮ್ಮ ನೆಚ್ಚಿನ ಹಾಡುಗಳನ್ನು, ಹಾಗೆ ನೀವು ಕೂಡ ನಿಮ್ಮ ನೆಚ್ಚಿನ ಹಾಡನ್ನು ಹಾಡಬಹುದಾಗಿದೆ. ಸೊ ಆಗಾಗ ಗುಣುಕ್ತಾ ಇರು ಹಾಡು ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಹಾಡುಗಳು ನೆಚ್ಚಿನ ಹಾಡು ಅಂತ ಅಂದಾಗ ತುಂಬ ಜನಕ್ಕೆ ತುಂಬಾ ಹಾಡುಗಳು ಇಷ್ಟವಾಗ್ತಾ ಇರುತ್ತೆ. ಅದರಲ್ಲಿ ಒಂದನ್ನು ಹಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಬಟ್ ಅದರಲ್ಲಿ ತುಂಬ ಇಷ್ಟವಾಗಿರೋ ಹಾಗೆ ಇಲ್ಲಿ ತನಕ ಹಾಡದೇ ಇರುವಂತಹ ಹಾಡು ಯಾವುದಾದ್ರೂ ಇದ್ರೆ ಅಂತಹ ಹಾಡನ್ನೇ ಆಯ್ಕೆ ಮಾಡಿಕೊಂಡು ಹಾಡಿ ಅಂತ ಹೇಳ್ತಾ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಅವರನ್ನ ಮಾತನಾಡಿಸೋಣ. ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ ಗುಣ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್, ದೋಸೆ ಪಲ್ಯ ಚಟ್ನಿ. ನಿಮ್ದು?
1: ಓಕೆ, ನಮ್ದು ಇವತ್ತು ಪುಳಿಯೋಗರೆ.
2: ಓಕೆ, ನನ್ನ ಇಷ್ಟ ಅದು.
1: ಓಕೆ, ಸೊ ಹಾಗೆ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಮ್ಯಾಮ್?
2: ಮೇಡಮ್, ಕಲ್ಲು ವೀಣೆ ನುಡಿಯಿತು, ಶಂಕರ್ನಾಗ್ ಆರತಿ ಅವ್ರದ್ದು.
1: ಓಕೆ,
2: ಒಂದು ವಾಣಿ ಜೈರ ಮಾಡಿರಂತ ಹಾಡು. ತುಂಬಾ ದಿನ ಆಗಿತ್ತು ಈ ಹಾಡು ಆಡಿ, ಇವಾಗ ಆಗ್ತಾ ಇದೀನಿ. ನನ್ನ ಇಷ್ಟವಾದ ಹಾಡುಗಳಲ್ಲಿ ಇದು ಒಂದು.
1: ಓಕೆ ಓಕೆ
2: ಓಕೆ.
3: ನಂದೇವನ ಚೆಲುವಿನ ಜೀವ ಒಲವಿನ ಭಾವ ಸನಿಹವ ಬಿಡೆನು ನಿನಗಾಗಿ ಜೀವನ.

0: ശി ചെന്തി നൂരാറു ആസയല്ലി നഗേഹോവരാശി ചെല്ലി മായയ തന്തേ മരയലി നിന്തേ മായയ തന്തേ മരയലി നിന്തേ ನಿನ್ನಲ್ಲಿ ಮನಸೋತೆನ ನನ್ನ ದೇವನ.
1: ಸಾಕಲ್ಲ ಮೇಡಮ್?
2: ಸಾಕು ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
1: ಥ್ಯಾಂಕ್ ಯು ಮೇಡಮ್.
2: ಥ್ಯಾಂಕ್ ಯು. ಗುಣಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
3: ಹಲೋ.
2: ಹಲೋ ಮಹೇಶ್ ಸರ್, ನಮಸ್ತೆ.
3: ನಮಸ್ಕಾರ ಮೇಡಮ್,
2: ಹೇಗಿದ್ದೀರಾ ಸರ್?
3: ಆರಾಮಿದ್ದೆ ಮೇಡಮ್.
2: ಓಕೆ, ಸೊ ತಿಂಡಿ ಅಂತೂ ಆಗಿಲ್ಲ ಅಲ್ವಾ?
3: ತಿಂಡಿ ಅಂತ ಆಗಿಲ್ಲ, ನಿಮಗೆ ಗೊತ್ತು.
2: ಓಕೆ, ಸೊ ಹಾಗೆ ನಿಮ್ಮ ನೆಚ್ಚಿನ ಹಾಡು ಯಾವುದು ಸರ್?
3: ಓಕೆ ಮೇಡಮ್, ಒಂದು ಸಾಂಗ್ ಹೇಳ್ತೀನಿ ಮೇಡಮ್.
2: ಹಾಡಿ ಹಾಡಿ.
3: ನೀನು ನೋಡು ಆಸೆ, ನೀನು ಹೇಳು ಆಸೆ, ಸವಿ ಮಾತನ್ನು ಆಡಲು ಏತಕ್ಕೆ, ನಿನ್ನ ಕಣ್ಣಲ್ಲಿ ತುಂಬಿದೆ ನಾಚಿಕೆ, ಚೆಲುವೆ ಸ್ನೇಹಕ್ಕೆ ನೀಡಲೇ ಕಾಣಿಕೆ, ನಿನ್ನೆ

0: ಪ್ರೀತಿಯ ಗೀತೆಯ ಹಾಡುತ್ತ ಬಂದಿರಲು ಈ ಸಾಂಗ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಓಕೆ ಮೇಡಮ್,
1: ಥ್ಯಾಂಕ್ ಯು. ಮಹೇಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಿದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ,
2: ಚಂದ್ರಶೇಖರ್ ಅಂತ ಹೇಳಿ ಶಿವಮೊಗ್ಗದಿಂದ.
1: ಶಿವಮೊಗ್ಗದಿಂದ ಚಂದ್ರಶೇಖರ್ ಅವರು, ಏನ್ ಮಾಡ್ಕೊಂಡಿರೋದು ಸರ್ ತಾವು?
2: ಮುದ್ದೆ
1: ತಿಂದಿದ್ದೀರಾ ಅಂದ್ರೆ ಫುಲ್ ಎನರ್ಜಿ ಹಾಡ್ಬೇಕು ಈಗ.
2: ಹೌದು ಮೇಡಮ್, ಫುಲ್ ಎನರ್ಜಿ ಮೇಡಮ್. ಈಗ
1: ಹಾಡಿ ಸರ್.
2: ಮೇಡಮ್ ಅಮೃತ ವರ್ಷಿಣಿ ಫಿಲ್ಮಿಂದ.

0: ಓ ಕೆ
1: ತುಂತುರು ಅಲ್ಲಿ ನೀರ ಹಾಡು ಕುಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ ನನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ಥ್ಯಾಂಕ್ ಯು ಮೇಡಮ್.
0: ಓಕೆ ಓಕೆ ಥ್ಯಾಂಕ್ ಯು ಸರ್, ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಎಸ್. ಚಂದ್ರಶೇಖರ್ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ಹಾಯ್ ರಕ್ಷಿತಾ, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಕುಸುಮ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೇನೆ ರಕ್ಷಿತಾ, ತಿಂಡಿ ಪಡ್ಡು ತಿಂದಾಯ್ತು. ನಿಮ್ ತಿಂಡಿ ಏನು?
0: ನಮ್ದು ಇವತ್ತು ಪುಳಿಯೋಗರೆ ಆಯ್ತು.
2: ಪುಳಿಯೋಗರೆ.
0: ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ, ನೆಚ್ಚಿನ ಗೀತೆ.
0: ಹೌದು,
2: ಇವತ್ತು ಏನೋ ಅನ್ನಿಸ್ತು, ಹಾಳು ಆಡ್ತಾ ಇದೀನಿ. ಇದು ಹಳೆ ಫಿಲಂ ಇದು,
0: ಓಕೆ,
2: ಮಾಂಗಲ್ಯ ಭಾಗ್ಯ ಅಂತ. ಮೋಸ್ಟ್ಲಿ ನೀವು ನೋಡಿರಕ್ಕಿಲ್ಲ, ಆಯ್ತಾ?
0: ಓಕೆ, ಹಾಡಿ ಹಾಡಿ.

0: ಥ್ಯಾಂಕ್ ಯು ರಕ್ಷಿತಾ ಅವಕಾಶಕ್ಕಾಗಿ.
1: ಥ್ಯಾಂಕ್ ಯು ಕುಸುಮ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದ.
0: ನೋಡಿದೀರಾ ರಕ್ಷಿತಾ ಇದು?
1: ಇಲ್ಲ ಫಿಲಂ ನೋಡಿಲ್ಲ, ಬಟ್ ಹಾಡನ್ನಂತೂ ಕೇಳಿದ್ದೆ.
0: ಹೌದೌದು, ತುಂಬಾ ಹಳೆ ಫಿಲಂ ಅಲ್ವಾ?
1: ಹೌದು ಹೌದು.
0: ಥ್ಯಾಂಕ್ ಯು ರಕ್ಷಿತಾ.
1: ಥ್ಯಾಂಕ್ ಯು ಕುಸುಮ ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ಕುಸುಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಹಾಡಬಹುದು ಅಂತ ಹೇಳಿ ಟಾಪಿಕ್ ತಂದಿದೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಡುಗಳನ್ನ ಹಾಡ್ತಾ ಇದ್ರೆ, ಸೊ ಹಾಗಿದ್ರೆ ಈ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಇನ್ನಷ್ಟು ಕರೆಗಳು ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ, ಹಾಗೆ ಹಾಡುಗಳನ್ನ ಕೂಡ ಕೇಳೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ತನಿ ಅವರನ್ನ ಮಾತನಾಡಿಸೋಣ. ಹಲೋ.
7: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ.
7: ತಿಂಡಿ ಆಯ್ತಾ ಮೇಡಮ್? ಪುಳಿಯೋಗರೆ ತಿನ್ಕೊಂಡ್ಬಂದಿದ್ದೀರಾ?
1: ಹೌದು, ತಿಂಡಿ ಆಯ್ತು. ಯಾರಿದು? ಕಲ್ಪನಾ ಅವರು. ವಾಯ್ಸ್ ಯಾಕೋ ಚೇಂಜ್ ಆಗ್ಬಿಟ್ಟಿದೆ.
7: ತಿಂಡಿ ತಿಂತಾ ಇದ್ವಿ.
1: ಓಕೆ,
7: ಕಾಲ್ ಮಾಡೋದು, ಒಂದ್ಸಲ ತಿಂಡಿ ತಿನ್ನೋದು, ಒಂದೆಂತ ತಿಂಡಿ ಆಯ್ತು.
1: ಕಾಲ್ ಸಿಕ್ತು,
7: ಎರಡು ಆಯ್ತು.
1: ಓಕೆ, ಸೊ ಹಾಗೆ ಯಾವ್ದು ನಿಮ್ಮ ನೆಚ್ಚಿನ ಹಾಡು ಮ್ಯಾಮ್?
7: ನಮ್ಮ ನೆಚ್ಚಿನ ಹಾಡು ವಿಷ್ಣುವರ್ಧನ್ ಭವ್ಯ ಅವ್ರದ್ದು ಒಂದು ಫಿಲಂ ಇಂದ ಮೇಡಮ್, ಅದು ಮರ್ತೋಗಿದೆ ಫಿಲಂ.
1: ಓಕೆ, ಹಾಡಿ.
7: ಹಲರೆ ಹಲಾರೆ ಮುಕುಂದ ಮುಲಾರೆ ಗೋಪಾಲ ಬಾರಯ್ಯ ಬಾರೋ, ನೀ ಕೃಷ್ಣ ನೀ ಬೇಗ ಬಾರೋ, ನೀ ಕೃಷ್ಣ ನೀ ಬೇಗ ಬಾರೋ, ನಿನ್ನ ನಿನ್ನ ಕಣ್ಣಲ್ಲಿ ನನ್ನ ಹೋಯ್ತು ಮೇಡಮ್. ಅವಾಗಿಂದ ಗುನು ಒಬ್ಳೆ ಹೇಳ್ಕೊಂಡು ಹೇಳ್ಕೊಂಡು ಹಾಡೇ ಮರ್ತೋಯ್ತು.
1: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮಿಸ್ ಕಲ್ಪನಾ ಅವರು ಕರೆ ಮಾಡಿದ್ರು, ಸೊ ಹಾಗೆ ಲಿರಿಕ್ಸ್ ಮರ್ತು ಹೋಯ್ತು ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಲೋ.
8: ಹಲೋ,
1: ನಮಸ್ತೆ.
8: ನಮಸ್ಕಾರಗಳು
1: ಸತೀಶ್ ಸರ್, ಹೇಗಿದ್ದೀರಾ?
8: ನಾವು ಸೂಪರ್ ಕಣ್ರಿ, ನಮ್ಮ ಹೊಳ್ಳರು ಹೇಗಿದ್ದೀರಿ?
1: ನಾವು ಕೂಡ ಚೆನ್ನಾಗಿದ್ದೇವೆ.
8: ಹೌದಾ, ಆಯ್ತು ಬಿಡಿ, ಹೀಗೆ ಚೆನ್ನಾಗಿರ್ಬೇಕ್ರಿ, ನೀವು ಎಲ್ಲರನ್ನು ನಡೆಸ್ಬೇಕಲ್ರಿ.
1: ಹೌದ್ರಿ ಹೌದ್ರಿ
8: ಅಲ್ವಾ?
1: ಹೌದು ಖಂಡಿತವಾಗಿ.
8: ಹೀಗೆ ನೀವು ಕಿಲ ಕಿಲ ಅಂತ ನಕ್ಕ ಎಲ್ಲರನ್ನು ನಗಿಸ್ತಾ ಇರಿ.
1: ಓಕೆ ಸರ್, ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
8: ವಿಷಯ ನಮ್ಮ ಇಷ್ಟದ ಹಾಡು.
1: ಹೌದು, ನಿಮ್ಮ ನೆಚ್ಚಿನ ಹಾಡನ್ನ ಹಾಡ್ಬೇಕು.
8: ನೆಚ್ಚಿನ ಹಾಡು, ನಮ್ಮ ನೆಚ್ಚಿನ ಹಾಡು ಇದು. ನಮ್ಮ ಫ್ರೆಂಡ್ಸ್ ವಸಂತ್ ಮತ್ತೆ ಯೂಸುಫ್ ಅಂತ ಇದ್ದಾರೆ, ಅವ್ರು ಕೇರಳದಲ್ಲಿ ಜಾಬ್ ಮಾಡ್ತಾ ಇದ್ದಾರೆ, ಅವ್ರು ಕೇಳಿಸ್ಕೊಳ್ತಾರೆ ಈ ಕಾರ್ಯಕ್ರಮ. ಮತ್ತೆ ಸುರೇಶ್ ಅಂತ ಮತ್ತೊಬ್ರು ಬಾರ್ಕೂರಿನವ್ರು, ಅವರು ನಮ್ಮ ಫ್ರೆಂಡ್ ಎಲ್ಲ ಇದೆ, ಅವರು ಕೇಳಿಸ್ಕೊಳ್ತಾರೆ. ಅವರಿಗಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ.
1: ಮತ್ತೆ ವಿಶೇಷ ಹಾಡ್ತಾ ಇದ್ದೀರಾ?
8: ಹೌದು ಆಯ್ತು, ನಿಮ್ಗೆ ಕೂಡ ಆಯ್ತು. ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಪ್ರಿಯೇ ನಿನ್ನ ನುಡಿ ಸವಿ ಎಂದು ನೀನೇ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಆಸೆ ನೂರು ಅರಳುತ್ತಿದೆ ಕಾಡಿನರಮಿಸುತ್ತಿದೆ ನೀನು ತಂದ ಮಾತಿನಲ್ಲಿ ಪ್ರೀತಿ ತುಂಬಿ ಹರಿಯುತ್ತಿದೆ ಮನಸ್ಸುಗಳ ಮಿಲನವಿದು ಅರರರೆಯಂತ ಪುಳಕವಿದು ಹೃದಯಗಳ ಸ್ಪರ್ಶವಿದು ಅರರರೈದು ಬಲು ಸೊಗಸು ನಿನ್ನವನೇ ನಾನು ನನ್ನೊಳಗೆ ನೀನು ಸಂಭ್ರಮದಾಯಿ ಸವಿಯ ಹೇಳಲಾರೆ ತಾಳಲಾರೆ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಪ್ರಿಯೇ ನಿನ್ನ ನುಡಿ ಸವಿ ಸದಾ ಎಂದು ನೀನೇ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ.
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
8: ಆಯ್ತು, ಕಾರ್ಯಕ್ರಮನು ಚೆನ್ನಾಗಿ

0: ಮೂಡಿ ಬರ್ತಾ ಇದೆ.
1: ಧನ್ಯವಾದಗಳು,
0: ಮತ್ತೊಮ್ಮೆ ಧನ್ಯವಾದ, ವಂದನೆ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಸತೀಶ್ ಅವರು ಉಡುಪಿಯಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೇನೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ರಕ್ಷಿತ ಅವರಿಗೆ, ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳುವ ಮಿತ್ರರಿಗೂ ಮತ್ತು ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ರಕ್ಷಿತ,
1: ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್. ಶಾಂತ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ?
1: ನಾವೆಲ್ಲ ಚೆನ್ನಾಗಿದ್ದೀವಿ. ತಿಂಡಿ ಪುಳಿಯೋಗರೆ ಆಯ್ತು, ನಿಮ್ದೇನಾಯ್ತು?
2: ತಟ್ಟೆ ಇಡ್ಲಿ ಚಟ್ನಿ ಪಲ್ಯ.
1: ಓ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು ರಕ್ಷಿತ. ಎಲ್ಲ ಎಷ್ಟೊಂದು ಹಾಡುಗಳಿದೆ, ಅದರಲ್ಲಿ ಒಂದು ತುಂಬಾ ಇಷ್ಟವಾದ ಹಾಡು ಇದು ವೀರಕೇಸರಿ. ಇದು ಹಾಡಿಲ್ಲ ಅಲ್ಲ? ಅದ
1: ಇಲ್ಲ, ಹಾಡಿ.
2: ಮೆಲ್ಲು ಸಿರೆ ಸವಿಕಾನ, ಎದೆ ಝಲ್ಲನೆ ಹೂವಿನ ಪಾಣ. ರಕ್ಷಿತಾ,

0: ಥ್ಯಾಂಕ್ ಯು ರಕ್ಷಿತಾ.
1: ಥ್ಯಾಂಕ್ ಯು ಶಾಂತ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು ಎಸ್. ಶಾಂತ ಅವರು ಶ್ರೀರಾಮ್ಪುರದಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ತೆ ರಕ್ಷಿತಾ.
1: ನಮಸ್ತೆ ವೀನಾ ಮೇಡಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಪ್ಪ. ಈಗ ಕೈ ಮಗ ಸಿಗುತ್ತೋ ಇಲ್ವೋ ಅಂತ ಸದ್ಯ ಸಿಕ್ತಲ್ಲಪ್ಪ.
1: ಸಿಕ್ತು. ಓಕೆ, ಹಾಗೆ ರೇಡಿಯೋ ವಾಲ್ಯೂಮ್ ನ ಕಮ್ಮಿ ಮಾಡಿ ಮ್ಯಾಮ್. ಓಕೆ, ತಿಂಡಿ ಆಯ್ತಾ ಮ್ಯಾಮ್?
2: ಹ್ಮ್ ಆಯ್ತಪ್ಪ. ಇವತ್ತು ರೊಟ್ಟಿನು ಬದನೆಕಾಯಿದು ಚಟ್ನಿ.
1: ಓಕೆ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಅಂತೂ ಗೊತ್ತಾಗಿದೆ ಅಲ್ಲ,
2: ನಮ್ಮ ಇಷ್ಟದ ಹಾಡು ಅಂತ ಹೇಳಿದಿರಲ್ವಾ?
1: ಹೌದು,
2: ನಾನು ಇದು ಒಂದು ಹಳೆ ಫಿಲಂ ಶ್ರೀ ರಾಮಾಂಜನೇಯ ಯುದ್ಧ ಅಂತ.

0: ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು ಬೀನಾ ಮ್ಯಾಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಓಕೆ, ಥ್ಯಾಂಕ್ ಯು.
1: ಥ್ಯಾಂಕ್ ಯು ಎಸ್. ಬೀನಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
3: ನಮಸ್ತೆ.
1: ನಮಸ್ತೆ ನಮಸ್ತೆ ವಿಶ್ವನಾಥ್ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತಾ ಸರ್?
3: ತಿಂಡಿ ಆಯ್ತು.
1: ಎಂತಾಯ್ತು ತಿಂಡಿ?
3: ತಿಂಡಿ ಇಡ್ಲಿ ಚಟ್ನಿ.
1: ಓಕೆ, ಸೂಪರ್. ಸೊ ಹಾಗೆ

0: ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ನಮಗೆ ಇಷ್ಟ ಬಂದಿದ್ದು ಇದು ಮಾಡ್ಬೋದಲ್ಲ.
0: ಹೌದು, ನಿಮ್ಮ ನೆಚ್ಚಿನ ಹಾಡನ್ನು ಹಾಡ್ಬೋದು.
1: ಜೀನಿನ ಹೊಳೆಯು ಹಾಲಿನ ಮಳೆಯು ಸುತ್ತು ಕನ್ನಡ ಸವಿ ನೊಡೆಯು ವಾಣಿಯ ವೀಣೆಯ ಸುರ ಮಾಧುರಿಯು ಸುಮಧುರ ಸುಂದರ ನುಡಿಯು ಜೀನಿನ ಹೊಳೆಯು ಹಾಲಿನ ಮಳೆಯು ಸುದೆಯು ಕನ್ನಡ ಸವಿ ನೋಡಿ.
0: ಓಕೆ ಓಕೆ ಸರ್, ಚೆನ್ನಾಗಿ ಹಾಡಿದ್ರಿ.
1: ಇನ್ನೊಬ್ಬರು ಹಾಡ್ಲಿ ಅಂತ ಹೇಳಿ
0: ಅದಕ್ಕೆ ಬೇಗ ಮುಗಿಸಿದ್ರಾ? ಓಕೆ, ಥ್ಯಾಂಕ್ ಯು. ಓಕೆ, ಎಸ್, ವಿಶ್ವನಾಥ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ, ನಮಸ್ತೆ.
0: ನಮಸ್ತೆ ಅಕ್ಕ ಮಹಾದೇವಿ ಮ್ಯಾಮ್, ಹೇಗಿದ್ದೀರಾ?
2: ಆರಾಮಿದ್ದೀವ್ರಿ ನೀವು?
0: ನಾವು ಆರಾಮಿದ್ದೀವ್ರಿ. ನಾಷ್ಟ ಆಯ್ತೇನ್ರಿ?
2: ರೊಟ್ಟಿ ಪಲ್ಯವ್ರಿ.
0: ಓ ಸೂಪರ್ ರೀ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ಲೇನ್ರಿ?
2: ಗೊತ್ತಾಯ್ತ್ರಿ, ನಮ್ಗೆ ಇಷ್ಟ ಬಂದು ಆಡ್ಬೋದಲ್ಲ.
0: ಹೌದ್ರಿ, ನಿಮ್ ಇಷ್ಟದ ಹಾಡು ಯಾವ್ದ್ರಿ?
2: ಮೈಸೂರು ಮಲ್ಲಿಗೆ ಚಿತ್ರದಿಂದ ಒಂದು ಆಡ್ತೇನ್ರಿ.
0: ಹಾಡ್ರಿ ಹಾಡ್ರಿ
2: ಆಡ್ತೇನ್ರಿ.

0: ನಲಿವಿಗೆ ಕನ್ನಡಿ ನಿವಾಸೇ, ಮಾನವ ಹೃದಯದ ಕೊಡಗಿಯ ನೋವಿಗೆ ನೆಲವಾಗುವ ದನಿಯಾಗುವ ಹಾಸೆ. ಹಲೋ
1: ಹಲೋ, ಓಕೆ, ಚೆನ್ನಾಗಿ ಹಾಡಿದ್ರಿ ಅಕ್ಕಮಹಾದೇವಿ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು, ನಿಮ್ಗೆ ಕೂಡ
1: ಥ್ಯಾಂಕ್ ಯು. ಎಸ್ ಅಕ್ಕ ಮಹಾದೇವಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಭಾಗವಹಿಸಿ ಅವರ ನೆಚ್ಚಿನ ಹಾಡುಗಳನ್ನ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು ಅಂತಾನೆ ಹೇಳಬಹುದು. ಸೊ ಹಾಗೆ ಇವತ್ತೊಂದು ವಿಶೇಷ ದಿನ ಇದೆ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಮ್ಮ ರೇಡಿಯೋ ಆರ್ ಜೆ ಆಗಿರುವಂತಹ ಮಹಾಲಕ್ಷ್ಮಿ ಅವರ ಜನ್ಮದಿನ ಇದೆ. ಸೊ ಹಾಗಾಗಿ ನಾನು ಮತ್ತೆ ನನ್ನ ಜೊತೆಗೆ ಶ್ವೇತಾ ಅವರು ಕೂಡ ಬಂದಿದ್ದಾರೆ. ಹಾಯ್ ಶ್ವೇತಾ.
2: ಹಾಯ್ ರಕ್ಷಿತಾ,
1: ಹೇಗಿದ್ದೀರಾ? ಶ್ವೇತಾ,
2: ಸೂಪರ್ ಆಗಿದ್ದೀವಿ.
1: ಓಕೆ,
2: ಇವತ್ತು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಚಕಲಕ ಚಕಲಕ ಅಂತ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ವಿ.
1: ಹೌದು ಹೌದು.
2: ಓಕೆ, ಇವತ್ತು ಸ್ನೇಹಿತರೆ, ಇವತ್ತ ನಮ್ಮ ರೇಡಿಯೋ ಜಾಕಿಯಾದಂತಹ ಮಹಾಲಕ್ಷ್ಮಿ ಅವರ ಹುಟ್ಟಿದ ಹಬ್ಬ. ಅವರಿಗೆ ನಮ್ಮ ರೇಡಿಯೋ ತಂಡದ ಕಡೆಯಿಂದ ಹ್ಯಾಪಿ ಬರ್ತ್ಡೇ. ಎಸ್, ವಿಶ್ ಯು ಹ್ಯಾಪಿ ಬರ್ತ್ಡೇ ಮಹಾಲಕ್ಷ್ಮಿ. ಹೀಗೆ ನಗ್ತಾ ಇರಿ ನಗ್ತಾ ಇರಿ ಅಂತ ಹೇಳ್ತಾ ಪಂಚಿಂಗ್ ಮಹಾಲಕ್ಷ್ಮಿ ಅಂತಾನೆ ನಾವ್ ಹೇಳ್ತೀವಿ. ಅವಾಗ ಅವಾಗ ಡೈಲಾಗ್ಸ್ ನ ಹೊಡಿತಾ ಇರ್ತಾರೆ.
1: ಹೌದು ಹೌದು, ಲೈವ್ ಅಲ್ಲಿ ಕೂಡ ಆಗಾಗ ಡೈಲಾಗ್ಸ್ ನ ಹೊಡಿತಾ ಇರ್ತಾರೆ. ಸೊ ಹಾಗೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಖುಷಿ ಜಾಸ್ತಿ ಆಗ್ಲಿ, ಖುಷಿಯ ಕ್ಷಣಗಳೇ ಹೆಚ್ಚಾಗ್ಲಿ ಅಂತ ಹೇಳಿ ನಾವು ಕೂಡ ವಿಶ್ ಮಾಡ್ತಾ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಮಹಾಲಕ್ಷ್ಮಿ.
2: ಓಕೆ, ಎಸ್, ಅವರಿಗೋಸ್ಕರ ಒಂದು ಹಾಡನ್ನು ಡೆಡಿಕೇಟ್ ಮಾಡೋಣ ಅಂತ ಇವತ್ತು ನಮ್ಮ ರಕ್ಷಿತ್ ಅವರು ಕೂಡ ಒಂದೊಳ್ಳೆ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಅವರ ಇಷ್ಟವಾದಂತಹ ನಿಮ್ಮ ಇಷ್ಟವಾದಂತಹ ಹಾಡುಗಳನ್ನು ಹಾಡಿ ಅಂತ. ನೀವು ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರಿ.
1: ಸೊ ಹಾಗೆಯೇ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ. ಮತ್ತೊಮ್ಮೆ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ಮಹಾಲಕ್ಷ್ಮಿ ಅವರ ಜನ್ಮದಿನದ ಪ್ರಯುಕ್ತ ಅವರಿಗಾಗಿ ಒಂದು ಹಾಡನ್ನ ಕೂಡ ಇವತ್ತು ನಾವು ಪ್ಲೇ ಮಾಡ್ತಾ ಇದ್ದೀವಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಮಹಾಲಕ್ಷ್ಮಿ.

0: ಮತ್ತೊಮ್ಮೆ ಮಹಾಲಕ್ಷ್ಮಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಕೂಡ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಾಮ ಸಂಖ್ಯೆ 9686926279 ಈ ಸಂಖ್ಯೆಗೆ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ. ನೀವಿಷ್ಟೊತ್ತು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನವ ಬಾನುಲಿ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇ ಈಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು

ಎಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ. ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ, ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ. ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ. ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇವತ್ತು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಇವತ್ತು ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವ್ದಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಮುರಿದ ಓಟದ ಹಾದಿ ಅಂತ ಹೇಳಿ. ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಮುರಿದ ಓಟದ ಹಾದಿಯಲ್ಲಿ ಗೆಲುವಿನ ನಡಿಗೆ, ಅಪಘಾತದಿಂದ ಅದ್ಭುತ ಸಾಧನೆಯವರೆಗೆ. ಅಜಯ್ ಒಬ್ಬ ಅಪ್ರತಿಮ ಅಥ್ಲೆಟ್. ಬಾಲ್ಯದಿಂದಲೂ ಗಾಳಿಯ ವೇಗದಲ್ಲಿ ಓಡುವುದೆಂದ್ರೆ ಅವನಿಗೆ ಪಂಚ ಪ್ರಾಣ. ರಾಜ್ಯ ಮಟ್ಟದ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಸತತವಾಗಿ ಚಿನ್ನದ ಪದಕ ಗೆಲ್ಲುತ್ತಿದ್ದ ಅಜಯ್ಗೆ ಒಲಿಂಪಿಕ್ಸ್ನಲ್ಲಿ ಭಾರತದ ಧ್ವಜವನ್ನ ಹಾರಿಸಬೇಕೆಂಬ ಬಲವಾದ ಕನಸಿತ್ತು. ಹಗಲು ರಾತ್ರಿ ಮೈದಾನದಲ್ಲಿ ಕಳೆಯುತ್ತಿದ್ದ ಅವನಿಗೆ ಓಟವೇ ಜೀವನವಾಗಿತ್ತು. ಆದರೆ ವಿಧಿಯ ಆಟವೇ ಬೇರೆಯಿತ್ತು. ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಕ್ಕೆ ತೆರಳುವ ಮುನ್ನ ದಿನ ಸಂಭವಿಸಿದ ಭೀಕರ ಬೈಕ್ ಅಪಘಾತದಲ್ಲಿ ಅಜಯ್ನ ಬಲಗಾಲು ಬಲು ಕೆಟ್ಟ ರೀತಿಯಲ್ಲೇ ಜಖಂಗೊಂಡಿತ್ತು. ಆಸ್ಪತ್ರೆಯಲ್ಲಿ ಕಣ್ಣು ಬಿಟ್ಟ ಅಜಯ್ಗೆ ವೈದ್ಯರು ನೀಡಿದ ಸುದ್ದಿ ಸಿಡಿಲು ಬಡಿದಂತಾಗಿತ್ತು. ಇನ್ನು ಮುಂದೆ ನೀನು ಓಡಲು ಸಾಧ್ಯವಿಲ್ಲ, ನಡೆಯೋದು ದೊಡ್ಡ ಮಾತು ಎಂದಿದ್ರು ವೈದ್ಯರು. ಓಟದ ಮೈದಾನದಲ್ಲಿ ಗಾಳಿಯಂತೆ ನುಗ್ಗುತ್ತಿದ್ದವನಿಗೆ ಚಕ್ರದ ಕೂರ್ಚಿ ಮತ್ತು ಕಾಲುಗಳಿಗೆ ಹಾಕಿದ್ದ ಕಬ್ಬಿಣದ ರಾಡುಗಳು ಶಾಪದಂತೆ ಕಂಡವು. ತಿಂಗಳುಗಟ್ಟಲೆ ಆಸ್ಪತ್ರೆಯ ಮಂಚದ ಮೇಲೆ ಮಲಗಿದ್ದಾಗ ಅವನ ಕನಸುಗಳು ಅವನ ಕಣ್ಣೆದುರೇ ಕಮರಿ ಹೋಗುತ್ತಿದ್ದವು. ಸಹ ಕ್ರೀಡಾಪಟುಗಳು ಪದಕ ಗೆಲ್ಲುತ್ತಿದ್ರೆ ಅಜಯ್ ಒಳಗೆ ದುಃಖದಿಂದ ಮುಖ ಕಿವುಚುತ್ತಿದ್ದ. ಮನೆಯ ಆರ್ಥಿಕ ಪರಿಸ್ಥಿತಿಯು ಹದಗೆಟ್ಟಿತ್ತು. ಅಜಯ್ನ ತಂದೆ ಒಬ್ಬ ಸಣ್ಣ ಫ್ಯಾಕ್ಟರಿ ಕಾರ್ಮಿಕರಾಗಿದ್ರು. ಮಗನ ಚಿಕಿತ್ಸೆಗಾಗಿ ಅವರು ಮಾಡಿದ ಸಾಲದ ಹೊರೆ ಬೆಟ್ಟದಂತಾಗಿತ್ತು. ಅಜಯ್ ತನ್ನನ್ನು ತಾನು ನಿಷ್ಪ್ರಯೋಜಕ ಎಂಬ ಭಾವಿಸಿ ಗಾಢವಾದ ಖಿನ್ನತೆಗೆ ಒಳಗಾದ. ಓಡಲಾರದ ಅಥ್ಲೆಟ್ ಬದುಕಿದ್ದು ಏನು ಪ್ರಯೋಜನ ಎಂಬ ಪ್ರಶ್ನೆ ಅವನನ್ನ ದಿನವೂ ಕಾಡುತ್ತಿತ್ತು. ಒಂದು ದಿನ ಕಿಟಕಿಯ ಹೊರಗೆ ಮಳೆ ಬೀಳುತ್ತಿದ್ದುದನ್ನ ನೋಡುತ್ತಿದ್ದಾಗ ಅಜಯ್ಗೆ ಒಂದು ದೃಶ್ಯ ಕಂಡಿತು. ಒಂದು ಪುಟ್ಟ ಹಕ್ಕಿ ರೆಕ್ಕೆ ಮುರಿದಿದ್ರೂ ಮಳೆಯ ನಡುವೆ ಹಾರಲು ಪ್ರಯತ್ನಿಸುತ್ತಿತ್ತು. ಹಲವಾರು ಸಲ ಬಿದ್ದರೂ ಅದು ತನ್ನ ಪ್ರಯತ್ನವನ್ನ ಬಿಡಲಿಲ್ಲ. ಆ ಕ್ಷಣ ಅಜಯ್ಗೆ ಅರಿವಾಯಿತು, ನನ್ನ ಕಾಲು ಮುರಿದಿರಬಹುದು, ಆದ್ರೆ ನನ್ನೊಳಗಿನ ಕ್ರೀಡಾ ಸ್ಫೂರ್ತಿ ಇನ್ನೂ ಜೀವಂತವಾಗಿದೆ. ಅವನು ತನ್ನ ನೋವನ್ನ ಶಕ್ತಿಯನ್ನಾಗಿ ಪರಿವರ್ತಿಸಲು ನಿರ್ಧರಿಸ್ತಾನೆ. ಓಡಲು ಸಾಧ್ಯವಿಲ್ಲದಿದ್ರೆ ಏನಂತೆ, ಇತರರನ್ನ ಓಡಿಸಬಲ್ಲೆ ಎಂಬ ಹಠಾತೊಟ್ಟ. ತನ್ನ ಕಾಲಿನ ಚಿಕಿತ್ಸೆ ಪಡೆಯುತ್ತಲೇ ಕ್ರೀಡಾ ವಿಜ್ಞಾನ ಮತ್ತು ತರಬೇತಿಯ ಬಗ್ಗೆ ಆನ್ಲೈನ್ ಕೋರ್ಸ್ಗಳನ್ನು ಓದಲು ಆರಂಭಿಸಿದ. ವಿದೇಶಿ ತರಬೇತುದಾರರ ವಿಡಿಯೋಗಳನ್ನು ನೋಡಿ ತಂತ್ರಗಳನ್ನ ಕರಗತ ಮಾಡಿಕೊಂಡ. ಅಜಯ್ ತನ್ನ ಹಳ್ಳಿಯ ಸಣ್ಣ ಮೈದಾನದಲ್ಲಿ ಬಡ ಮಕ್ಕಳಿಗೆ ಉಚಿತವಾಗಿ ತರಬೇತಿ ನೀಡಲು ಶುರು ಮಾಡಿದ. ಆರಂಭದಲ್ಲಿ ಜನರು ಅವನನ್ನು ನೋಡಿ ನಡೆಯಲು ಬಾರದವನು ಓಡೋದನ್ನ ಕಲಿಸ್ತಾನಂತೆ ಎಂದು ವ್ಯಂಗ್ಯವಾಡಿದ್ರು. ಆದರೆ ಅಜಯ್ ಯಾವುದನ್ನೂ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಅವನು ಅನುಸರಿಸುತ್ತಿದ್ದ ಅತ್ಯಾಧುನಿಕ ತರಬೇತಿ ವಿಧಾನಗಳು ಮತ್ತು ಆಹಾರ ಕ್ರಮಗಳಿಂದಾಗಿ ಅವನ ಶಿಷ್ಯರು ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಅದ್ಭುತ ಪ್ರದರ್ಶನ ನೀಡತೊಡಗಿದ್ರು. ಅವನ ತರಬೇತಿಯ ಕೀರ್ತಿ ಹರಡುತ್ತಿದ್ದಂತೆ ಅವನು ಅಜಯ್ಯ ಸ್ಪೋರ್ಟ್ಸ್ ಅಕಾಡೆಮಿ

ಅಕಾಡೆಮಿ ಎಂಬ ಸಣ್ಣ ಸಂಸ್ಥೆಯನ್ನ ಸ್ಥಾಪಿಸಿದ. ತಾನು ಕ್ರೀಡಾಪಟುವಾಗಿ ಪಟ್ಟ ಕಷ್ಟಗಳು ತನ್ನ ವಿದ್ಯಾರ್ಥಿಗಳಿಗೆ ಆಗಬಾರದೆಂದು ಅವನು ಪ್ರಾಮಾಣಿಕವಾಗಿ ಶ್ರಮಿಸಿದ. ಪ್ರತಿಭಾವಂತ ಆದ್ರೆ ಬಡತನದಲ್ಲಿರುವ ಮಕ್ಕಳಿಗೆ ಅವನು ಉಚಿತವಾಗಿ ವಸತಿ ಮತ್ತೆ ಊಟದ ವ್ಯವಸ್ಥೆ ಮಾಡಿದ. ತನ್ನ ಅಕಾಡೆಮಿಯ ಹಣದ ಲೆಕ್ಕಾಚಾರದಲ್ಲಿ ಅತ್ಯಂತ ಪಾರದರ್ಶಕತೆ ಕಾಯ್ಕೊಂಡಿದ್ದ. ಅವನ ನ್ಯಾಯಯುತ ನಡೆ ಮತ್ತೆ ಪರಿಶ್ರಮದ ಫಲವಾಗಿ ಸರ್ಕಾರವು ಅವನ ಅಕಾಡೆಮಿಗೆ ಅನುದಾನ ನೀಡಿತು. ಅಪಘಾತ ಸಂಭವಿಸಿ 10 ವರ್ಷಗಳು ಕಳೆದಿದೆ. ಇಂದು ಅಜಯ್ ತರಬೇತಿ ನೀಡಿದ 3 ಯುವಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪ್ರದರ್ಶಿಸುತ್ತಿದ್ದಾರೆ. ಅಜಯ್ನ ಕಾಲುಗಳಲ್ಲಿ ಈಗಲೂ ಮೊದಲಿನ ವೇಗವಿಲ್ಲದಿರಬಹುದು, ಆದರೆ ಅವನ ನಿರ್ದೇಶನದಲ್ಲಿ ಓಡುವ ಸಾವಿರಾರು ಕಾಲುಗಳು ಅವನ ಕನಸನ್ನ ನನಸು ಮಾಡುತ್ತಿವೆ. ಅವನು ಕೇವಲ ತರಬೇತುದಾರನಾಗಿ ಉಳಿಯಲಿಲ್ಲ, ಬದಲಾಗಿ ಹತಾಶೆಗೆ ಒಳಗಾದ ಯುವಕರಿಗೆ ಜೀವನದಲ್ಲಿ ಪ್ಲಸ್ ಬಿ ಯಾವಾಗಲೂ ಇರುತ್ತೆ ಎಂದು ತೋರಿಸಿಕೊಟ್ಟ ಮಾರ್ಗದರ್ಶಿಯಾದ. ಜೀವನ ನಮಗೆ ಓಟದ ಸ್ಪರ್ಧೆಯಲ್ಲಿ ಬೀಳಿಸಬಹುದು, ಆದರೆ ಎದ್ದು ನಿಂತು ಬೇರೆಯವರಿಗೆ ದಾರಿ ತೋರಿಸುವುದು ನಿಜವಾದ ಗೆಲುವು. ಇದು ಅಜಯ್ ಇಂದಿನ ಯುವ ಪೀಳಿಗೆಗೆ ನೀಡುವ ಸಂದೇಶ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ, ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಅಂತಾನೆ ಹೇಳಬಹುದು. ನನಗಂತೂ ಈ ಕಥೆ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ನಿಮಗಾಗಿ ಈಗ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತೀನಿ, ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನು ಹೇಳೋ ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಆಗಲೇ ನಿಮಗಾಗಿ ಒಂದು ಕಥೆಯನ್ನು ಹೇಳಿದ್ದೆ, ಈಗ ಇನ್ನೊಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಅಕ್ಷರ ಮೀರಿಸಿದ ಜ್ಞಾನ ಅಂತ ಹೇಳಿ. ಅಕ್ಷರ ಮೀರಿಸಿದ ಅರಿವು ಕೊಲೆಯಿಂದ ಕ್ರಾಂತಿಯವರೆಗೆ. ಲಕ್ಕಮ್ಮ ಎಂಬಾಕೆ ಹಳ್ಳಿಯ ಕಡು ಬಡತನದಲ್ಲಿ ಬೆಳೆದವರು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೇಡವೆಂಬ ಅಂದಿನ ಕಾಲದ ಕಟ್ಟುಪಾಡುಗಳಿಂದ ಅವರು ಶಾಲೆಯ ಮೆಟ್ಟಿಲು ಹತ್ತಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗಿ ಕುಡುಕ ಪತಿಯ ಕಾಟಕ್ಕೆ ಸಿಲುಕಿ ಜೀವನ ನರಕವಾಗಿತ್ತು. ಮನೆಯಲ್ಲಿ ತಿನ್ನಲು ಅನ್ನವಿಲ್ಲದಿದ್ರೂ ಪತಿ ತರುತ್ತಿದ್ದ ಅಲ್ಪ ಸ್ವಲ್ಪ ಹಣವನ್ನು ಕುಡಿತಕ್ಕೆ ವ್ಯಯಿಸುತ್ತಿದ್ದ. ಹಸಿವಿನಿಂದ ಕಂಗಾಲಾದ ಮಕ್ಕಳು ಮತ್ತೆ ಬಡತನದ ಕ್ರೂರ ಮುಖ ಲಕ್ಷ್ಮಮ್ಮನನ್ನ ನಡುಗಿಸುತ್ತಿದ್ದವು. ಲಕ್ಷ್ಮಮ್ಮ ಹಗಲಿಡೀ ಕಲ್ಲು ಗಾರಿಯ ಕೆಲಸಕ್ಕೆ ಹೋಗ್ತಿದ್ರು. ತಲೆ ಮೇಲೆ ಕಲ್ಲು ಹೊತ್ತು ಸಾಗುವಾಗ ಆಗುತ್ತಿದ್ದ ಬೆನ್ನು ನೋವಿಗಿಂತ ಅಕ್ಷರ ಬಾರದೆ ಸಮಾಜದಲ್ಲಿ ಅನುಭವಿಸುತ್ತಿದ್ದ ಅವಮಾನ ಅವರಿಗೆ ದೊಡ್ಡದಾಗಿ ಕಾಣುತ್ತಿತ್ತು. ಅಂಗಡಿಯಲ್ಲಿ ಸಾಲ ಕೇಳಲು ಹೋದ್ರೆ ಸಹಿ ಮಾಡಲಾಗದ ನಿನ್ನ ನಂಬೋದು ಹೇಗೆ ಎಂದು ಗೇಲಿ ಮಾಡ್ತಿದ್ರು. ಸಾಲ ಕೊಟ್ಟವರು ಬಡ್ಡಿಯ ಲೆಕ್ಕದಲ್ಲಿ ಲಕ್ಷ್ಮಮ್ಮನನ್ನ ವಂಚಿಸ್ತಾ ಇದ್ರು. ಅಜ್ಞಾನ ಎಂಬುದು ಬಡತನಕ್ಕಿಂತ ದೊಡ್ಡ ಶಾಪ ಎಂಬುದು ಅವರಿಗೆ ಅರಿವಾಯಿತು. ಲಕ್ಷ್ಮಮ್ಮ ಸೋಲಲಿಲ್ಲ. ರಾತ್ರಿ ವೇಳೆ ಹಳ್ಳಿಯ ಮಕ್ಕಳು ಓದುವಾಗ ಅವರ ಬಳಿ ಕುಳಿತು ಅಕ್ಷರ ಕಲಿಯಲು ಶುರು ಮಾಡಿದ್ರು. 50 ಹರಿಯದಲ್ಲಿ ಅಕ್ಷರ ತಿದ್ದುವಾಗ ಹಳ್ಳಿಯವರು ನಕ್ರು. ಆದರೆ ಅವರು ಛಲ ಬಿಡಲಿಲ್ಲ. ಓದಲು ಕಲಿತ ಮೇಲೆ ಅವರಿಗೆ ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳಿಯಿತು. ತನ್ನಂತೆ ನೊಂದ ಇತರ 10 ಮಹಿಳೆಯರನ್ನ ಸೇರಿಸಿಕೊಂಡು ಸ್ವಸಹಾಯ ಸಂಘವನ್ನು ಆರಂಭಿಸಿದ್ರು. ಕುಡಿತದ ವಿರುದ್ಧ ಹೋರಾಡಿ ಹೆಣ್ಣು ಮಕ್ಕಳು ಸಣ್ಣ ಉಳಿತಾಯ ಮಾಡುವಂತೆ ಪ್ರೇರೇಪಿಸಿದ್ರು. ತನ್ನ ಸಂಘದ ಮೂಲಕ ಬ್ಯಾಂಕ್ನಿಂದ ಸಾಲ ಪಡೆದ ಲಕ್ಷ್ಮಮ್ಮ ಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಸ್ಥಾಪಿಸಲು ಮುಂದಾದ್ರು. ಯಾರು ಅವಳನ್ನ ಅಜ್ಞಾನಿ ಎಂದಿದ್ದರೋ ಅವರೇ ಹಾಲು ಪಡೆಯಲು ಲಕ್ಷ್ಮಮ್ಮನ ಬಳಿ ಬರಬೇಕಾಯಿತು. ಅವರು ಅತ್ಯಂತ ಪಾರದರ್ಶಕವಾಗಿ ವ್ಯವಹಾರ ನಡೆಸಿದ್ರು. ಪ್ರತಿಯೊಂದು ಪೈಸೆಗೂ ಲೆಕ್ಕ ಕೊಟ್ರು. ಹಾಲಿನ ವ್ಯವಹಾರದಿಂದ ಬಂದ ಲಾಭವನ್ನ ಹಳ್ಳಿಯ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸಲು ನಿರ್ಧರಿಸಿದ್ರು. ಅವರ ಈ ಪ್ರಾಮಾಣಿಕ ಹೋರಾಟ ಈಗ ಎಷ್ಟು ಬೆಳೆದಿದೆ ಎಂದ್ರೆ, ಆ ಹಳ್ಳಿಯ ಪ್ರತಿಯೊಬ್ಬ ಹೆಣ್ಣು ಮಗಳು ಇಂದು ಸ್ವಾವಲಂಬಿಯಾಗಿದ್ದಾಳೆ. ಲಕ್ಷ್ಮಮ್ಮ ಕಟ್ಟಿದ ಸಂಘ ಇಂದು ಜಿಲ್ಲೆಯಲ್ಲೇ ಮಾದರಿಯಾಗಿದೆ. ಲಕ್ಷ್ಮಮ್ಮ ಇಂದು ಕೇವಲ ಒಬ್ಬ ಮಹಿಳೆಯಲ್ಲ, ಸಾವಿರಾರು ಜನರಿಗೆ ಅಕ್ಕನಾಗಿ ಮಾರ್ಗದರ್ಶನ ನೀಡುತ್ತಿದ್ದಾರೆ. ನನಗೆ ಶಾಲೆಯ ಸರ್ಟಿಫಿಕೇಟ್ ಇಲ್ಲದಿರಬಹುದು, ಆದರೆ ಬದುಕಿನ ಪರೀಕ್ಷೆಯಲ್ಲಿ ನಾನು ಪಾಸಾಗಿದ್ದೇನೆ ಎಂದು ಅವರು ಹೆಮ್ಮೆಯಿಂದ ಹೇಳ್ತಾರೆ. ಅಕ್ಷರ ಬಾರದಿದ್ದರೂ ಅರಿವು ಇದ್ದರೆ ಜಗತ್ತನ್ನೇ ಬದಲಾಯಿಸಬಹುದು ಎಂಬುದಕ್ಕೆ ಲಕ್ಷ್ಮಮ್ಮನೇ ಸಾಕ್ಷಿ. ಬಡತನ ಹುಟ್ಟಿನಿಂದ ಬರಬಹುದು, ಆದರೆ ಸಾಧನೆಗೆ ಅದು ಅಡ್ಡಿಯಾಗಬಾರದು. ಜ್ಞಾನ ಎಂಬುದು ಕೇವಲ ಪುಸ್ತಕದಲ್ಲಿಲ್ಲ, ಅದು ನಾವು ಮಾಡುವ ಕೆಲಸದ ಕೌಶಲ್ಯದಲ್ಲಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಒಂದು ಕಥೆ? ನನಗಂತೂ ಕಥೆ ತುಂಬಾನೇ ಇಷ್ಟ ಆಯಿತು. ಹಾಗೆ ನಿಮಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9682796860962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3580-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-2404142, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಎಸ್ಎಸ್ಎಲ್ಸಿ ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
1: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
0: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
1: ಕೋರ್ಸ್ ಮುಗಿದ ತಕ್ಷಣ ಕೈತುಂಬ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
0: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
1: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: the beginning.
1: 신춘아, 아글레 온 카테 헬데라. 툼바 쩨나기토. 엘 헬데?
2: 하, 아다. 라디오 시범오가달 헬데 카네.
1: 라디오 달리 카테나.
2: 하우두. ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
0: ಓ, ಯಾವ್ದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಸವರಾಜು ಬಿಸಿ, ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ನಾನು ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಬರೆದಿರುವ ಕೃಷಿಯನ್ನು ಒಂದು ರಾಷ್ಟ್ರೀಯ ಕೈಗಾರಿಕೆಯನ್ನಾಗಿ ಪರಿಗಣಿಸಬೇಕು ಎನ್ನುವ ಭಾಗವನ್ನು ಓದ್ತಾ ಇದ್ದೀನಿ. ಇದನ್ನು ಓದೋದಕ್ಕೂ ಮೊದಲು ಇದಕ್ಕೆ ಪೂರಕವಾಗಿ ಒಂದೆರಡು ವಿಷಯಗಳನ್ನ ಹಂಚಿಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ಕೃಷಿ ಬಿಕ್ಕಟ್ಟಿನಲ್ಲಿದೆ, ಭಾರತೀಯ ರೈತನೂ ಕೂಡ ಬಿಕ್ಕಟ್ಟಿನಲ್ಲಿದ್ದಾನೆ. ಇದು ಈಗಿನ ಕಥೆ ಅಲ್ಲ, ಕಳೆದ ಹಲವು ದಶಕಗಳಿಂದಲೇ ಭಾರತೀಯ ಕೃಷಿ ಮತ್ತು ರೈತ ಇಬ್ಬರು ಬಿಕ್ಕಟ್ಟಿನಲ್ಲಿದ್ದಾರೆ. ಈ ಕೃಷಿ ಬಿಕ್ಕಟ್ಟಿನಲ್ಲೇನಿದೆ, ಇದಕ್ಕೆ ಪರಿಹಾರವಾಗಿ ನಮ್ಮೆಲ್ಲ ಸರ್ಕಾರಗಳು ಕಂಡುಕೊಂಡಿದ್ದು ಖಾಸಗೀಕರಣ. ಕಡೆಯ 2-3 ದಶಕಗಳಿಂದ ಈಚೆಗೆ ಕೃಷಿಗೆ ಸಂಬಂಧಿಸಿದ ಅನೇಕ ಚಟುವಟಿಕೆಗಳನ್ನು ಖಾಸಗೀಕರಣಗೊಳಿಸುವುದರ ಮೂಲಕ, ಬಹುತೇಕ ಪರೋಕ್ಷವಾಗಿ ಕೃಷಿಯಲ್ಲಿನ ಬಿಕ್ಕಟ್ಟಿಗೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಬಂದಿವೆ, ಯಾವುದೇ ಸರ್ಕಾರ ಇರಲಿ. ಆದರೆ ಖಾಸಗೀಕರಣಗೊಳಿಸಿದರೂ ಕೂಡ ಪರೋಕ್ಷವಾಗಿ ರೈತರ ಆತ್ಮಹತ್ಯೆಗಳು ನಿಂತಿಲ್ಲ, ಕಡಿಮೆಯೂ ಆಗಿಲ್ಲ, ಬಿಕ್ಕಟ್ಟು ಕೂಡ ಪರಿಹಾರ ಆಗಿಲ್ಲ. ಕೃಷಿಯಲ್ಲಿನ ಬಿಕ್ಕಟ್ಟು, ರೈತನ ಬಿಕ್ಕಟ್ಟು ಜಾಸ್ತಿ ಆಗ್ತಾನೆ ಇದೆ. ಆದರೆ ಸರ್ಕಾರ ಮಾತ್ರ ಖಾಸಗೀಕರಣವೇ ಉತ್ತರ ಎಂಬಂತೆ ಇತ್ತೀಚೆಗೆ ಇಡೀ ಕೃಷಿಯನ್ನು ಸಂಪೂರ್ಣವಾಗಿ ಖಾಸಗಿಯವರ ಕೈಗೆ ಕೊಡುವಂಥ ಮಸೂದೆಗಳನ್ನು ಕೂಡ ಜಾರಿಗೊಳಿಸಿದೆ. ಇನ್ನೊಂದು ಕಡೆ ಕೃಷಿಯಲ್ಲಿನ ಬಿಕ್ಕಟ್ಟಿನ ನಡುವೆಯೂ ಕೂಡ ನಮ್ಮ ದೇಶದಲ್ಲಿ ಹಲವಾರು ಕಡೆ ರೈತರು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಸಹಕಾರಿ ಕೃಷಿಯನ್ನು ಕೂಡ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಯಾರು ಈ ಸಹಕಾರಿ ಕೃಷಿಯನ್ನು ಮಾಡಿದ್ದಾರೆ ಅಂಥ ರೈತರು ಮಾತ್ರ ಒಂದು ಮಟ್ಟಿಗೆ ಯಶಸ್ಸನ್ನು ಕಂಡಿರೋದು ನಮ್ಮ ಮುಂದೆ ಇದೆ. ಯಶಸ್ಸು ಅಂದರೆ ಅವರ ಬೆಳೆಗೆ ತಕ್ಕ ಬೆಲೆ, ದುಡಿಮೆಗೆ ತಕ್ಕ ಆದಾಯ ಎಲ್ಲಿ ರೈತರು ಸಹಕಾರಿ ಕೃಷಿಯನ್ನು ಮಾಡಿದ್ದಾರೋ ಅಲ್ಲಿ ಅವ್ರಿಗೆ ಸಿಕ್ಕಿದೆ. ನಮ್ಮ ಮುಂದೆ ಕೇರಳ ಅದಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿ ನಿಂತಿದೆ. ಅಂದರೆ ಕೃಷಿಯ ಬಿಕ್ಕಟ್ಟಿಗೆ, ರೈತನ ಬಿಕ್ಕಟ್ಟಿಗೆ ಖಾಸಗೀಕರಣ ಉತ್ತರವಲ್ಲ, ಒಂದು ಮಟ್ಟದ ಸಹಕಾರಿ ಕೃಷಿನೇ ಉತ್ತರ ಅಂತ ಒಂದು ಮಟ್ಟಿಗೆ ನಮಗೆ ಈಗ ಗೊತ್ತಾಗ್ತಾ ಇದೆ. ಆದರೆ ಇದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 40-50 ದಶಕದಲ್ಲೇ ಕಂಪ್ಲೀಟಾಗಿ ರೈತರ ಕೃಷಿ ಒಟ್ಟು

0: ಹೀಗಾಗಿ ಸಾಮೂಹಿಕ ಕೃಷಿ ಯೋಜನೆಯನ್ನು ಆದಷ್ಟು ಬೇಗ ಜಾರಿಗೊಳಿಸಬೇಕು. ಆದರೆ ಸಂವಿಧಾನ ಜಾರಿಗೆ ಬಂದ 10 ವರ್ಷದ ಅವಧಿಯೊಳಗೆ ಅದು ಜಾರಿಯಾಗತಕ್ಕದ್ದೇ ಹೊರತು ಯಾವುದೇ ಕಾರಣಕ್ಕಾಗಿ ಈ ಅವಧಿಯನ್ನು ವಿಸ್ತರಿಸಲಾಗದು. ಈ ಇಷ್ಟು ಅಂಶಗಳು ಅಂಬೇಡ್ಕರ್ರವರು ಆಗಲೇ ಸಾಮೂಹಿಕ ಕೃಷಿಯ ಬಗ್ಗೆ ಅಥವಾ ಸಹಕಾರಿ ಕೃಷಿಯ ಬಗ್ಗೆ ಅಥವಾ ಕೃಷಿಯ ರಾಷ್ಟ್ರೀಕರಣದ ಬಗ್ಗೆ ಹೇಳಿರುವಂಥಕ್ಕದ್ದು. ಸೊ ಕೃಷಿಯಲ್ಲಿನ ಬಿಕ್ಕಟ್ಟನ್ನು ನೋಡಿದಾಗ ಖಾಸಗೀಕರಣ ಅನ್ನುವುದು ಕೃಷಿಯ ಬಿಕ್ಕಟ್ಟನ್ನು ಪರಿಹಾರ ಮಾಡಿಲ್ಲ ಅಂತ ನಾವು ನೋಡ್ತಾ ಇರುವಾಗ, ಅಲ್ಲಲ್ಲಿ ನಡೀತಾ ಇರುವಂಥ ಸಹಕಾರಿ ಕೃಷಿಗಳು ಒಂದು ಮಟ್ಟಿಗೆ ರೈತನಿಗೆ ಆದಾಯವನ್ನು ಯಶಸ್ಸನ್ನು ತಂದುಕೊಟ್ಟಿರುವಾಗ ನಮಗೆ ಸ್ಪಷ್ಟವಾಗಿ ಅನ್ನಿಸ್ತದೆ ಅಂಬೇಡ್ಕರ್ರವರು ಸಾಮೂಹಿಕ ಕೃಷಿ ಬಗ್ಗೆ, ಕೃಷಿಯ ರಾಷ್ಟ್ರೀಕರಣದ ಬಗ್ಗೆ ಏನು ಹೇಳಿದರೋ ಅಲ್ಲಿ ನಮಗೆ ಕೃಷಿಯ ಬಿಕ್ಕಟ್ಟಿಗೆ ಒಂದು ಮಟ್ಟಿನ ಪರಿಹಾರ ಇದೆ ಅಂತ. ಹಾಗಾಗಿ ಅಂಬೇಡ್ಕರ್ರವರು ಏನು ರಾಷ್ಟ್ರೀಕೃತ ಕೃಷಿ ಅಥವಾ ಸಾಮೂಹಿಕ ಕೃಷಿ ಬಗ್ಗೆ ಹೇಳಿದರೋ ಅದನ್ನು ಇವತ್ತಿನ ಸಂದರ್ಭಕ್ಕೆ ತಕ್ಕನಾಗಿ ಒಂದು ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಬದಲಾಯಿಸಿಕೊಂಡು ಅಳವಡಿಸಿಕೊಳ್ಳುವುದರಲ್ಲಿ ಕೃಷಿಯ ಬಿಕ್ಕಟ್ಟಿಗೆ ಒಂದು ರೀತಿಯ ಒಂದು ಮಟ್ಟದ ಪರಿಹಾರ ಇದೆ ಅಂತ ಅನಿಸುತ್ತೆ. ಎಲ್ಲರಿಗೂ ಧನ್ಯವಾದಗಳು.
1: ನನ್ನ ಹೆಸರು ಆರ್ ಮಮತಾ. ನಾನು ಶಾಲಾ ಶಿಕ್ಷಕಿಯಾಗಿ ಚಳ್ಳಕೆರೆ ತಾಲೂಕಿನ ಚಿತ್ರನಾಯಕನಹಳ್ಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಅಂಬೇಡ್ಕರ್ ಓದು ಸರಣಿಯಲ್ಲಿ ನಾನು ಅಂಬೇಡ್ಕರ್ ಅವರ ಸುಪ್ರಸಿದ್ಧ ಭಾಷಣವಾದಂತಹ ಈ ದೇಶವನ್ನು ನಾವೇ ಆಳುತ್ತೇವೆ ಎಂಬ ಪುಟ್ಟ ಭಾಷಣವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇದೇ ಭಾಷಣವನ್ನು ಏಕೆ ಆಯ್ಕೆ ಮಾಡಿಕೊಂಡಿದ್ದೇನೆಂದರೆ, ಸ್ವತಂತ್ರ ಭಾರತದ ನಂತರ ಯಾರಿಗೆ ಸ್ವಾತಂತ್ರ್ಯ ಲಭಿಸಿದೆ, ಯಾರಿಗೆ ಸ್ವಾತಂತ್ರ್ಯ ಲಭಿಸಬೇಕಾಗಿತ್ತು, ಅದರಲ್ಲೂ ನಿಜಾರ್ಥದಲ್ಲಿ ಯಾವ ಸಮುದಾಯಕ್ಕೆ ಸ್ವತಂತ್ರ ಬೇಕಿತ್ತು ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೂ ನಮ್ಮಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಹುಟ್ಟಿಕೊಂಡಿವೆ, ನಾವು ಯಾವ ರಾಜಕೀಯ ಪಕ್ಷಕ್ಕೆ ಬೆಂಬಲ ನೀಡಬೇಕು ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಮಹಿಳೆಯರು ಹಿಂದುಳಿಯದೆ ಎಲ್ಲಾ ರೀತಿಯ ವಿಚಾರಗಳಲ್ಲಿ ಹೋರಾಟ ಸಂಘಟನೆಗಳಲ್ಲಿ ತೊಡಗಿಕೊಂಡರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂಬುದನ್ನು ವಿಶೇಷವಾಗಿ ತಿಳಿಸಿದ್ದಾರೆ. ಈ ಪುಟ್ಟ ಭಾಷಣವು ಜನವರಿ 26, 1941 ಕಾನ್ಪುರದಲ್ಲಿ ಈ ಭಾಷಣವನ್ನು ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಭಾಷಣದ ಶೀರ್ಷಿಕೆ ಈ ದೇಶವನ್ನು ನಾವೇ ಆಳುತ್ತೇವೆ. ಬಂಧುಗಳೇ, ನಾವು ಭಾವಿ ಸ್ವತಂತ್ರ ಭಾರತದ ಶಾಸಕರಾಗುವವರಿದ್ದೇವೆ ಎಂಬುದರ ಬಗ್ಗೆ ನೀವು ವಿಶ್ವಾಸ ತಾಳಿರಿ. ಇಲ್ಲಿಯವರೆಗೆ ನೌಕರರಂತೆ ಗುಲಾಮರಂತೆ ನಮ್ಮನ್ನು ನಡೆಸಿಕೊಳ್ಳಲಾಯಿತು. ಇನ್ನು ಮುಂದೆ ಇಂತಹ ಪರಿಸ್ಥಿತಿಯೂ ಬಾರದು. ಸ್ವತಂತ್ರ ಭಾರತದಲ್ಲಿ 3 ಮುಖ್ಯ ಶಕ್ತಿಗಳಾಗುತ್ತವೆ. ಅವು ಹಿಂದೂ, ಮುಸಲ್ಮಾನ ಹಾಗೂ ಅನುಸೂಚಿತ ಜಾತಿಯವರು. ಒಬ್ಬರ ಮೇಲೊಬ್ಬರು ಹಕ್ಕು ಸಾಧಿಸುವ ಕಾಲ ಹೋಯಿತು. ಅನುಸೂಚಿತ ಜಾತಿಯವರು ತಮ್ಮ ಹಕ್ಕುಗಳಿಗಾಗಿ ಸಂಘರ್ಷ ಮಾಡಲು ನಿಶ್ಚಯಿಸಿ ಇದ್ದಾರೆಂದು ನಾನು ಸ್ಪಷ್ಟವಾಗಿ ಹೇಳಬಯಸುತ್ತೇನೆ. ಭಾರತೀಯ ಶಾಸಕರಲ್ಲಿ ನಾವು ನಮ್ಮ ಸಮಪಾಲು ಪಡೆಯದೆ ಬಿಡಲಾರೆವು. ಎಲ್ಲಿಯವರೆಗೆ ಶಾಸಕರಲ್ಲಿ ನಮ್ಮ ಸಮಪಾಲು ದೊರೆಯುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ದುಃಖ ದಾರಿದ್ರ್ಯ ಹೋಗಲಾಡಿಸುವುದು ಅಸಾಧ್ಯ. ಅದಕ್ಕಾಗಿ ಇಂದು ನಾವು ನಮ್ಮ ರಾಜಕೀಯ ಹಕ್ಕುಗಳಿಗಾಗಿ ಸಂಘರ್ಷ ಮಾಡಬೇಕಾಗಿದೆ. ನಾನು ಈ ದೇಶದಲ್ಲಿಯ ಶಾಸನದ ಹಕ್ಕುಗಳಲ್ಲಿ ನಮ್ಮ ಸಮಪಾಲು ಪಡೆಯದೆ ಬಿಡಲಾರೆ. ಏಕೆಂದರೆ ರಾಜಕೀಯ ಹಕ್ಕು ಸಿಗದ ಹೊರತು ನಮ್ಮ ಬಾಂಧವರ ದುಃಖ ಹೋಗಲಾಡಿಸುವುದು ಅಸಾಧ್ಯ. ನನ್ನ ಶ್ರಮಜೀವಿ ಬಾಂಧವರಿಗೆ ತಿಂಗಳಿಗೆ 30 ರೂಪಾಯಿ ಸಂಬಳ, ಬಾಡಿಗೆಯ ಮನೆ, ವೃದ್ಧಾಪ ಕಾಲಕ್ಕೆ ಪೆನ್ಷನ್ ಸಿಗಲು ನಾನು ಪ್ರಯತ್ನಿಸುವೆ. ನನಗೆ ಕಾಂಗ್ರೆಸ್ ಸೇರಲು ಅನೇಕರು ಒತ್ತಾಯ ತರುತ್ತಿದ್ದಾರೆ. ಅವರಿಗೆ ನನ್ನ ಹೇಳಿಕೆ ಏನೆಂದರೆ, ಭಾರತೀಯ ಅನುಸೂಚಿತ ಜಾತಿಯವರ ಸ್ವತಂತ್ರ ಸಂಗ್ರಾಮಕ್ಕೆ ನಾನು ಕಾಂಗ್ರೆಸ್ ಪಕ್ಷಕ್ಕಿಂತಲೂ ಬಹಳಷ್ಟು ಮಹತ್ವ ಕೊಡುತ್ತೇನೆ. ಯಾಕೆಂದರೆ ಅನುಸೂಚಿತ ಜಾತಿಯವರನ್ನು ಸುಮಾರು 2000 ವರ್ಷಕ್ಕಿಂತಲೂ ಹೆಚ್ಚಿನ ಕಾಲ ಹತ್ತಿಕ್ಕಲಾಗಿದೆ. ದೇಶದ ಸ್ವಾತಂತ್ರ್ಯಕ್ಕಿಂತಲೂ ಈ ನನ್ನ ದೀನದಲಿತ ಬಾಂಧವರ ಉದ್ಧಾರ ನನ್ನ ಕೈಯಿಂದಾದರೆ ನಾನು ಧನ್ಯನೆಂದು ತಿಳಿದುಕೊಳ್ಳುತ್ತೇನೆ. ಒಂದು ವೇಳೆ ಜವಾಬ್ದಾರಿ ಇರುವಂತಹ ಕಾಂಗ್ರೆಸಿಗರು ಅನುಸೂಚಿತ ಜಾತಿಯ ಸದಸ್ಯನಾಗಿರುವುದು ಅವರಿಗೆ ಅಭಿಮಾನದ ಸಂಗತಿ ಹಾಗೂ ಆ ಜಾತಿಯವರ ಹಿತರಕ್ಷಣೆ ಹಾಗೂ ಅವರ ಪ್ರಗತಿಗಾಗಿ ಕಂಕಣಬದ್ಧರಾಗಿದ್ದೇವೆ ಎಂದು ಹೇಳಿದರೆ ನಾನು ಕಾಂಗ್ರೆಸ್ ಸೇರುವ ಬಗ್ಗೆ ವಿಚಾರ ಮಾಡಬಹುದು. ಆದರೆ ಕಾಂಗ್ರೆಸ್ಸಿನ ನೇತಾರರು ಜಾತಿಭೇದ, ವರ್ಗಭೇದ ಹಾಗೂ ಧರ್ಮಭೇದ ಇವುಗಳ ಮೇಲೆ ವಿಶ್ವಾಸವಿರುವವರಾಗಿದ್ದರಿಂದ ಅವರ ಮೇಲೆ ನಾನು ಎಂದೂ ವಿಶ್ವಾಸವಿಡಲಾರೆ.

0: ಬಾಂಧವರೇ, ಸಾವಿರಾರು ವರ್ಷಗಳಿಂದ ನಮ್ಮ ಮೇಲೆ ಅನ್ಯಾಯ ನಿರಂತರವಾಗಿ ಸಾಗಿದೆ. ಇದಕ್ಕೆ ಕಾರಣವೇನು? ನೀವೆಲ್ಲರೂ ವಿಚಾರ ಮಾಡಬೇಕಾಗಿದೆ. ನಿಮ್ಮ ಈ ದುಃಖಕ್ಕೆ ಪ್ರಮುಖ ಕಾರಣ ನೀವು ಹಿಂದೂಗಳಾಗಿರುವುದಾಗಿದೆ. ಜಗತ್ತಿನ ಎಲ್ಲ ಧರ್ಮಗಳಲ್ಲಿ ಹಿಂದೂ ಧರ್ಮ ಮಾತ್ರ ಜಾತಿ ಭೇದ ಹಾಗೂ ಅಸ್ಪೃಶ್ಯತೆಯನ್ನು ಮನ್ನಿಸುತ್ತದೆ. ಇದೇ ಕಾರಣಕ್ಕಾಗಿ ಹಿಂದೂಗಳು ಅಸ್ಪೃಶ್ಯರ ಮೇಲೆ ಅತ್ಯಾಚಾರ ಮಾಡುತ್ತಿದ್ದಾರೆ. ಇಂದಿಗೂ ಹಳ್ಳಿಯಲ್ಲಿಯ ಅಸ್ಪೃಶ್ಯರು ಸಮಾನತೆಯ ಜೀವನ ಸಾಗಿಸಲಾರರು. ಇದನ್ನು ನಾನು ಅತ್ಯಂತ ದುಃಖದಿಂದ ಹೇಳುತ್ತಿದ್ದೇನೆ. ಸಾವಿರಾರು ವರ್ಷಗಳಿಂದ ನಮ್ಮ ಮೇಲಾಗುತ್ತಿರುವ ಅನ್ಯಾಯ ಅತ್ಯಾಚಾರಗಳಿಂದ ಮುಕ್ತರಾಗಲು ನಾವು ಧರ್ಮಾಂತರ ಮಾಡಬೇಕಾಗಿದೆ. ಬಾಂಧವರೇ, ನಿಮ್ಮ ಶಕ್ತಿ ನೀವು ತಿಳಿದುಕೊಳ್ಳಿ. ನೀವು ಎಂದೂ ನೀಚ ಜಾತಿಯವರೆಂದು ತಿಳಿದುಕೊಳ್ಳಬೇಡಿರಿ. ನೀವು ಯಾವುದೇ ಅನ್ಯ ಜಾತಿಯವರಿಗಿಂತಲೂ ಕಡಿಮೆ ಜಾತಿಯವರಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಮೂಡಬೇಕಾಗಿದೆ. ಅಂದರೆ ಸ್ವಾಭಿಮಾನ ನಿಮ್ಮಲ್ಲಿ ಜಾಗೃತಗೊಳ್ಳಬೇಕಾಗಿದೆ. ಅಂತಹ ಕಾರ್ಯಕ್ಕಾಗಿಯೇ ನಾನು ನನ್ನ ಜೀವನ ಮುಡಿಪಾಗಿಟ್ಟಿರುವೆ. ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್, ಇದು ನಿಮ್ಮ ರಾಜಕೀಯ ಪಕ್ಷ. ಅದಕ್ಕೆ ನಿಮ್ಮ ಬೆಂಬಲ ಕೊಟ್ಟು ಅದನ್ನು ಶಕ್ತಿಯುತವಾಗಿ ಮಾಡುವುದು ನಿಮ್ಮ ಕರ್ತವ್ಯ. ಬ್ರಿಟಿಷ್ ಸರ್ಕಾರ ಯಾವಾಗಲೂ ಮುಸಲ್ಮಾನರ ಪಕ್ಷ ವಹಿಸಿ ಮಾತನಾಡುತ್ತದೆ. ನನ್ನ ಬಾಂಧವರೇ, ನೀವು ವಿಚಾರ ಮಾಡಿರಿ. ಕಾಂಗ್ರೆಸ್ಸಿನ ಪ್ರಮುಖರು ಸೆರೆಮನೆಯಿಂದ ಬಿಡುಗಡೆ ಹೊಂದಿದ ಮೇಲೆ ಮುಸಲ್ಮಾನರು ಕೂಡ ಸಹಮತರಾಗಿ ಭಾರತವನ್ನು ಭಾಗ ಮಾಡಿ ಪರಸ್ಪರ ಹಂಚಿಕೊಂಡರೆ ನಿಮ್ಮ ಪರಿಸ್ಥಿತಿ ಏನಾಗಬಹುದು? ನಿಮಗೂ ಭಾರತದಲ್ಲಿ ಭಾಗ ಸಿಗಬೇಕಾದರೆ ನೀವೆಲ್ಲರೂ ನಿಮ್ಮ ಶಕ್ತಿಗೂಡಿಸಿ ಒಂದಾಗಬೇಕು ಮತ್ತು ನಿಮ್ಮ ಹಕ್ಕುಗಳಿಗಾಗಿ ನೀವು ಸಂಘರ್ಷ ಮಾಡಬೇಕು. ಕೇವಲ ಸಂಖ್ಯೆಯಲ್ಲಿ ಮಾತ್ರ ಹೆಚ್ಚಾಗದೆ ನಿಮ್ಮ ಶಕ್ತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ. ಇನ್ನೊಂದು ಮಾತು, ಎಲ್ಲಿಯವರೆಗೆ ನಮ್ಮ ಈ ಸಂಘರ್ಷದಲ್ಲಿ ಮಹಿಳೆಯರು ಭಾಗ ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಈ ಸಂಘರ್ಷ ಸಂಪೂರ್ಣವಾಗಲಾರದು. ಆದ್ದರಿಂದ ಪ್ರತಿ ಪಟ್ಟಣದಲ್ಲಿ ಮಹಿಳಾ ದಳ ಸ್ಥಾಪಿಸಿರಿ. ಅದರ ಸ್ವಯಂ ಸೇವಕರು ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲಿಯ ಮನೆ ಮನೆಗೆ ಭೇಟಿ ನೀಡಿ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ದ ಪ್ರಚಾರ ಮಾಡಬೇಕು. ನೀವು ಜಾತಿ ಭೇದ ಹೋಗಲಾಡಿಸಲು ಸಂಘರ್ಷ ಮಾಡುತ್ತಿರುವಿರಿ. ಮೊದಲು ನಿಮ್ಮಲ್ಲಿಯ ಜಾತಿ ಭೇದ ಹೊಡೆದೋಡಿಸಿರಿ. ಅದಕ್ಕಾಗಿ ಇಂತಹ ಸಂಘರ್ಷದಲ್ಲಿ ಮಹಿಳೆಯರು ಹಿಂದುಳಿಯದಂತೆ ನೋಡಿಕೊಳ್ಳಿ. ಮಹಿಳೆಯರು, ವಿದ್ಯಾರ್ಥಿಗಳು, ನವಯುವಕರು ಸಮಾಜ ಸೇವೆಯ ಬಗ್ಗೆ ಕಂಕಣಬದ್ಧರಾಗಬೇಕು. ಯಾಕೆಂದರೆ ಈಗ ಯಾವುದೇ ಪರಿಸ್ಥಿತಿ ಇದ್ದರೂ ಭವಿಷ್ಯತ್ತಿನಲ್ಲಿ ಅವರೇ ಅಸ್ಪೃಶ್ಯರ ಕಲ್ಯಾಣಕಾರಿ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ತೆಗೆದುಕೊಳ್ಳಬೇಕಾಗುತ್ತದೆ. ಅಂದರೆ ಶಾಸಕಾಂಗದಲ್ಲಿ ಅವರು ನಾಯಕರಾಗಿ ಗುರುತಿಸಿಕೊಳ್ಳಬೇಕಾಗುತ್ತದೆ. ಧನ್ಯವಾದಗಳು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
3: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
4: ನಿಮ್ಮ ಮನೆ ಮನದ ಕೈರುಚಿ.
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
2: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಪ್ರತಿದಿನ ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ವಿಭಿನ್ನವಾಗಿರುವಂತಹ ರೆಸಿಪಿಗಳ ಬಗ್ಗೆ ತಿಳಿತಾ ಇದ್ದೀವಿ. ಈ ದಿನನೂ ಕೂಡ ಒಂದು ವಿಶೇಷವಾಗಿರುವಂತಹ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಹಣ್ಣಿನಿಂದ ಮಾತ್ರ ಅಲ್ಲ, ಈ ಕಾಯಿಯಿಂದ ಕೂಡ ತುಂಬಾ ಉಪಯೋಗ ಇದೆ. ಬಾಳೆಹಣ್ಣು ತಿನ್ನಲಿಕ್ಕೆ ಆರೋಗ್ಯಕ್ಕೆ ಎಷ್ಟು ಉತ್ತಮವೋ ಹಾಗೆ ಬಾಳೆಕಾಯಿ ಕೂಡ ಅಷ್ಟೇ ಉತ್ತಮ. ಬಾಳೆಕಾಯಿ ಸೇವನೆ ಮಾಡೋದ್ರಿಂದ ಕೂಡ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಬಾಳೆಕಾಯಿಯಲ್ಲಿ ವಿಟಮಿನ್, ಪೊಟ್ಯಾಷಿಯಂ ಮತ್ತು ನಾರಿನಂಶ ಯಥೇಚ್ಛವಾಗಿ ಸಿಗತ್ತೆ, ಯಥೇಚ್ಛವಾಗಿ ಇರುತ್ತೆ ಕೂಡ. ಜೀರ್ಣಕ್ರಿಯೆ ಸುಧಾರಣೆ ಮಾಡಲಿಕ್ಕೆ, ಜೊತೆಗೆ ತೂಕ ಇಳಿಸ್ಲಿಕ್ಕೆ ತುಂಬಾ ಸಹಕಾರಿ. ಅಷ್ಟೇ ಅಲ್ಲದೆ ಇದು ಕರುಳಿನ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ, ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಈ ಹಸಿ ಬಾಳೆಕಾಯಿಯಲ್ಲಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇಷ್ಟೆಲ್ಲ ಉಪಯೋಗವಿರುವಂತಹ ಬಾಳೆಕಾಯಿಯಿಂದ ಕೂಡ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು ಸ್ನೇಹಿತರೆ. ಬಾಳೆಕಾಯಿಯಿಂದ ಪಲ್ಯ ಮಾಡ್ಬೋದು, ಬಜ್ಜಿ ಮಾಡ್ಬೋದು, ಪಕೋಡ ಮಾಡ್ಬೋದು, ಬಾಳೆಕಾಯಿ ಫ್ರೈ ಮಾಡ್ಬೋದು, ಜೊತೆಗೆ ಬಾಳೆಕಾಯಿ ಗೊಜ್ಜು, ಬಾಳೆಕಾಯಿ ಪಲ್ಯ, ಬಾಳೆಕಾಯಿ ಸಾಂಬಾರ್, ಬಾಳೆಕಾಯಿ ಹುಳಿ, ಇದರೊಟ್ಟಿಗೆ ಸ್ಪೆಷಲ್ಲಾಗಿ ಎಲ್ರಿಗೂ ಇಷ್ಟವಾಗುವಂತಹ ಬಾಳೆಕಾಯಿ ಚಿಪ್ಸು ಸ್ನೇಹಿತರೆ. ಸಾಮಾನ್ಯವಾಗಿ ಬಾಳೆಕಾಯಿ ಚಿಪ್ಸ್ನ ತುಂಬ ಜನ ಇಷ್ಟಪಡ್ತಾರೆ. ಸೊ ಈ ದಿನ ಅಡುಗೆ

ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಈ ಬಾಳೆಕಾಯಿಯನ್ನು ಬಳಸ್ಕೊಂಡು ಫ್ರೈಯನ್ನು ಮಾಡ್ತಾ ಇದ್ದಾರೆ ಶಿವಮೊಗ್ಗದ ಶುಭಾ ಮೇಡಮ್ ಅವರು. ಈ ಬಾಳೆಕಾಯಿಯಿಂದ ಏನೆಲ್ಲ ರೆಸಿಪಿಗಳನ್ನು ಮಾಡ್ಬೋದು ಅನ್ನೋದನ್ನು ತಿಳಿಸಿದೆ ಸ್ನೇಹಿತರೆ. ಈ ದಿನ ಶಿವಮೊಗ್ಗದ ರತ್ನಗಿರಿ ನಿವಾಸಿಯಾದ ಶುಭಾ ಮೇಡಮ್ ಅವರು ಬಾಳೆಕಾಯಿಯಿಂದ ಫ್ರೈ ಮಾಡ್ತಾ ಇದ್ದಾರೆ. ಸೊ ತಡ ಮಾಡೋದು ಬೇಡ, ಈ ಬಾಳೆಕಾಯಿಯನ್ನು ಬಳಸಿ ಫ್ರೈಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರಿಂದ ತಿಳಿಯೋಣ. ಆ ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೋಗಿ ಬರಲಿ.
1: ಊರಿಗೆಲ್ಲ ಇವನೇ ಒಬ್ಬ ಶೂರ, ಹೋಗಿ ಬಾರತರಲ್ಲೇ.
0: ಹೋಗ್ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ, ಹೇ ಜಂಭವೇ ಇವಳಿಗೆ ಲಾಂಛನ.

0: ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಾಳೆಕಾಯಿಯನ್ನು ಬಳಸಿ ಮಾಡಬಹುದಾದಂತಹ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಆ ರೆಸಿಪಿಯನ್ನು ಶಿವಮೊಗ್ಗದ ಶುಭ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ರೆಸಿಪಿ ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ, ಈ ಬಾಳೆಹಣ್ಣು ಸ್ನೇಹಿತರೆ ವರ್ಷ ಪೂರ್ತಿ ಸಿಗುವಂತಹ ಹಣ್ಣಾಗಿದೆ, ಬಾಳೆಕಾಯಿ ಕೂಡ. ಇದರಲ್ಲಿ ಏಲಕ್ಕಿ ಬಾಳೆ ಇರ್ಬೋದು, ರಸಬಾಳೆ, ಪಚ್ಚಬಾಳೆ, ಕರ್ಪೂರವಲ್ಲಿ ಬಾಳೆ, ಚಂದ್ರಬಾಳೆ, ಕೆಂಪು ಬಾಳೆ, ಹೀಗೆ ಸಾಕಷ್ಟು ತಳಿಗಳಿವೆ. ಈ ಎಲ್ಲ ತಳಿಗಳ ಬಾಳೆಹಣ್ಣುಗಳು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇನ್ನು ಈ ಅಡುಗೆ ಮಾಡಲಿಕ್ಕೆ ಬಾಳೆಕಾಯಿಗಳನ್ನು ಬಳಸೋದುಂಟು. ಅದರಲ್ಲೂ ಕೂಡ ಈ ನೇಂದ್ರ ಬಾಳೆ, ಮಟ್ಟಿ ಬಾಳೆ, ಬಾಳೆಕಾಯಿ, ನಂಜನಗೂಡು ರಸಬಾಳೆ, ಬೂದ್ಬಾಳೆ, ಮೈಸೂರು ಬಾಳೆ, ರಾಜಬಾಳೆ, ಈ ರೀತಿಯ ವಿಭಿನ್ನ ತಳಿಗಳಿವೆ. ಒಂದೊಂದು ತಳಿಗಳು ಕೂಡ ಒಂದೊಂದು ರೀತಿಯಲ್ಲಿ ವಿಶೇಷತೆಯನ್ನು ಪಡೆದಿವೆ. ಅದರಲ್ಲೂ ಸ್ಪೆಷಲ್ಲಾಗಿ ಈ ರೆಸಿಪಿಗಳನ್ನು ಮಾಡಲಿಕ್ಕೆ, ಈ ಪಲ್ಯ, ಬಜ್ಜಿ, ಪಕೋಡ, ಚಿಪ್ಸು, ಹಾಗೆ ಬಾಳೆಕಾಯಿ ಗೊಜ್ಜು ಮಾಡಲಿಕ್ಕೆ ಕೆಲವೊಂದು ತಳಿಗಳು ಫೇಮಸ್ ಆಗಿದೆ. ಇನ್ನು ಬಾಳೆಕಾಯಿಯಿಂದ ಏನೆಲ್ಲ ಉಪಯೋಗ ಇದೆ ಹೆಲ್ತಿಗೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ದೆ ಸ್ನೇಹಿತರೆ. ಸೊ ಹಾಗಾದರೆ ಇಂತಹ ಬಾಳೆಕಾಯಿಯನ್ನು ಬಳಸಿ ಯಾವ ಒಂದು ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಶುಭ ಮೇಡಮ್ ಅವರು ಅನ್ನೋದನ್ನ ಅವರಿಂದ ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶುಭ. ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಕೆಲವೊಂದು ರುಚಿಕರವಾದ ತರಕಾರಿಗಳ ಫ್ರೈ ಮಾಡುವ ವಿಧಾನವನ್ನ ತಿಳಿಸುತ್ತೇನೆ. ಸ್ನೇಹಿತರೆ, ಏನಪ್ಪ ಈ ಮೇಡಮ್ಮು ಬರೀ ಸೊಪ್ಪು ಸದೆ ಮನೆ ಮದ್ದಿನ ಬಗ್ಗೆ ಹೇಳ್ತಿದ್ರು, ಇವತ್ತು ಫ್ರೈ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ಕೋಬೇಡಿ. ಕೆಲವೊಮ್ಮೆ ಸ್ವಾದಿಷ್ಟ ಆಹಾರವನ್ನು ಸೇವಿಸ್ಬೇಕಲ್ವೇ, ಇದು ಒಂದೊಂದು ಸಾರಿ ನಾಲ್ಗೆನೂ ರುಚಿ ಕೇಳುತ್ತೆ ಅಲ್ವಾ. ಹಾಗೆ ಯಾವ್ಯಾವ ತರಕಾರಿಯಲ್ಲಿ ಮಾಡಬಹುದು ತಿಳಿಯೋಣ. ಮೊದಲು ಬಾಳೆಕಾಯಿ, ಬದನೆಕಾಯಿ, ಬದನೆ ಉಡುಪಿಗುಳ್ಳ, ಹೀರೆಕಾಯಿ, ಆಲೂಗೆಡ್ಡೆ, ಜೀಹಲ್ಸು, ಎಲೆಕೋಸು, ಹೀಗೆ ಅನೇಕ ಸಾಕಷ್ಟು ತರಕಾರಿಗಳಲ್ಲಿ ಫ್ರೈ ಮಾಡಬಹುದು. ಈಗ ಬಾಳೆ ಫ್ರೈ ಮಾಡಲು ಬಳಸಬೇಕಾದ ಸಾಮಗ್ರಿಗಳನ್ನು ತಿಳಿಸುತ್ತೇನೆ. ಮೊದಲು ಬಾಳೆಕಾಯಿಯನ್ನು ತೆಗೆದುಕೊಳ್ಳೋಣ. ಈ ಬಾಳೆಕಾಯಿಗೆ, ಎರಡು ಬಾಳೆಕಾಯಿಗೆ 2 tsp ಸಾಂಬಾರ್ ಪುಡಿ, 1 tsp ಧನಿಯಾ ಪುಡಿ, 1 ಚಿಟಿಕಿ ಅರಿಶಿಣ, 1/2 tsp ಹುಣಸೆ ರಸ, 1/2 tsp ರುಚಿಗೆ ತಕ್ಕಷ್ಟು ಉಪ್ಪು, 1/2 tsp ಅಕ್ಕಿ ಹಿಟ್ಟು, 1/4 tsp ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಗೆ ಮಾಡುವ ವಿಧಾನ, ಈ ಎಲ್ಲ ಸಾಮಗ್ರಿಗಳನ್ನು ಒಟ್ಟಿಗೆ ಚೆನ್ನಾಗಿ ಕಲಸಿ 1/2 ಗಂಟೆ ಯಾವ ತರಕಾರಿಯಲ್ಲಿ ಫ್ರೈ ಮಾಡಬೇಕು ಅನಿಸುತ್ತೋ ಅದಕ್ಕೆ ಚೆನ್ನಾಗಿ ಹಚ್ಚಿ 1/2 ಗಂಟೆ ಬಿಟ್ಟು ಚಿರೋಟಿ ರವೆ ಅದ್ದಿ ಹಂಚಿನಲ್ಲಿ ಎಣ್ಣೆ ಸ್ವಲ್ಪ ಹಾಕ್ತಾ ಕಾಯಿಸ್ಬೇಕು. ಹೀಗೆ ನಿಧಾನ ಸಣ್ಣ ಉರಿನಲ್ಲಿ ಕಾಯಿಸ್ತಾ ತಿರುಗಿಸಿ ಕಾಯಿಸ್ತಾ ಇರಬೇಕು. ಹೀಗೆ ಫ್ರೈ ಮಾಡ್ತಾ ಬೆಂದಿದೆಯೋ ಇಲ್ಲ ಅಂತ ತಿಳ್ಕೊಂಡು ಅದನ್ನು ತೆಗಿಬೇಕು. ಹೀಗೆ ಮಾಡೋದ್ರಿಂದ ಫ್ರೈ ತುಂಬ ರುಚಿಕರವಾಗಿರುತ್ತದೆ, ಮೀನ್ ಫ್ರೈ ತಿಂದ ಹಾಗೇನೆ ಇರುತ್ತದೆ.
2: ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಈ ಬಾಳೆಕಾಯಿ ಇಷ್ಟನೋ, ಈ ಬಾಳೆಕಾಯಿಯಿಂದ ಕೇವಲ ಪಲ್ಯ, ಗೊಜ್ಜು, ಪಕೋಡವನ್ನ ಮಾಡ್ಕೊಳ್ದೆ ಈ ರೀತಿಯ ಫ್ರೈಯನ್ನ ಕೂಡ ಮಾಡ್ಕೊಳ್ಬಹುದು. ಇದು ಸೊಪ್ಪಿನ ಸಾಂಬಾರ್ಗೆ, ರಸಂಗೆ, ಜೊತೆಗೆ ತರಕಾರಿ ಸಾಂಬಾರ್ಗೂ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಖಂಡಿತವಾಗ್ಲೂ ಶುಭ ಮೇಡಮ್ ಅವರು ಹೇಳ್ದಾಗೆ ಮೀನ್ ಫ್ರೈ ತಿಂದಷ್ಟೇ ಖುಷಿ ಆಗತ್ತೆ ಈ ಬಾಳೆಕಾಯಿ ಫ್ರೈನ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಸೊ ಮಾರ್ಕೆಟಲ್ಲಿ ಬಾಳೆಕಾಯಿ ಸಿಕ್ಕೇ ಸಿಗತ್ತೆ. ನೀವು ಕೂಡ ಈ ಬಾಳೆಕಾಯಿಯನ್ನು ಬಳಸಿ ಬಜ್ಜಿ, ಪಕೋಡ, ಪಲ್ಯ ಜೊತೆಗೆ ಕೂಟನ್ನು ಮಾಡ್ಕೊಳ್ಳೋದ್ರ ಒಟ್ಟೊಟ್ಟಿಗೆ ಈ ರೀತಿಯ ಫ್ರೈಯನ್ನು ಕೂಡ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿ ಬಗ್ಗೆ ತಿಳಿಯೋಣ ಶುಭ ಮೇಡಮ್ ಅವರಿಂದ. ಅದು ಯಾವ ರೆಸಿಪಿಯನ್ನು ತಿಳಿಸ್ತಾರೆ ಅನ್ನೋದನ್ನು ಹೇಳ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಗ್ತದೆ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮಹಾಲಕ್ಷ್ಮಿ ಸ್ವೀಟ್ಸ್.
4: ಮತ್ತೊಮ್ಮೆ

0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ರತ್ನಗಿರಿ ನಿವಾಸಿಯ ಶುಭ ಮೇಡಮ್ ಅವರು ಇದ್ದಾರೆ. ಶುಭ ಮೇಡಮ್ ಅವರು ಬಾಳೆಕಾಯನ್ನು ಬಳಸಿ ಯಾವ ರೀತಿ ಫ್ರೈ ಮಾಡ್ಕೊಳ್ಬೇಕು ಸುಲಭವಾಗಿ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಇದೇ ರೀತಿಯಲ್ಲಿ ಮತ್ತೊಂದು ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ರೆಸಿಪಿ, ಯಾವ ತರಕಾರಿಯಿಂದ ಮಾಡಿದ್ದು ಅನ್ನೋದನ್ನ ಅವರಿಂದ ಕೇಳೋಣ.
1: ನಂತರ ಮತ್ತೊಂದು ಫ್ರೈ ವಿಧಾನವನ್ನು ತಿಳಿಸುತ್ತೇನೆ. ಅದು ಎಲೆಕೋಸಿನಿಂದ ತಯಾರಿಸುವ ಫ್ರೈ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ಮೊದಲು ಎಲೆಕೋಸು. ಎಲೆಕೋಸನ್ನು ಬಿಸಿ ನೀರಿನಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ತೊಳೆದುಕೊಳ್ಬೇಕು. ನಂತರ ಅದನ್ನು ಸಣ್ಣಗೆ ಹೆಚ್ಚಿಕೊಂಡು ಹೆಚ್ಚಿದ ಕೋಸಿಗೆ ಒಂದು ಬಟ್ಟಲು ಕೋಸು, ಅರ್ಧ ಬಟ್ಟಲು ತೊಗರಿಬೇಳೆ, ಅರ್ಧ ಬಟ್ಟಲು ಕಡಲೆಬೇಳೆ, ಕಾಲು ಬಟ್ಟಲು ಹೆಸರು ಬೇಳೆ, ಖಾರದ ಪುಡಿ 1 ಟೀಸ್ಪೂನ್, ಧನಿಯಾ ಪುಡಿ 1 ಟೀಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕಿ ಅರಿಶಿನ, ಹಾಗೆ ಸ್ವಲ್ಪ ಹುಣಸೆ ರಸ 1/4 ಟೀಸ್ಪೂನ್ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ, ಮೊದಲು ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ ಇಷ್ಟನ್ನು 1 ಗಂಟೆ ನೆನೆಸಿಟ್ಕೊಂಡು, ನಂತರ ಸ್ವಲ್ಪ ತೆರಿ ತುಂಬ ತೆರಿನೂ ಬೇಡ, ಸ್ವಲ್ಪ ತೆರಿ ಹಾಗೆ, ಮತ್ತೆ ನುಣ್ಣಗೂ ಬೇಡ, ಹಾಗೆ ರುಬ್ಕೋಬೇಕು. ನಂತರ ಇದಕ್ಕೆ ಮೇಲೆ ಹೇಳಿದೆಲ್ಲ ಸಾಮಗ್ರಿಗಳನ್ನು ಹಾಕಿ ಹೆಚ್ಚಿದ ಕೋಸನ್ನು ಬೆರೆಸಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಆಗುವಂತೆ ಕಲಿಸ್ಬೇಕು. ನಂತರ ಎಷ್ಟು ಬೇಕೋ ಅಷ್ಟು ಸೈಜ್ ನೋಡಿಕೊಂಡು ಉಂಡೆ ಥರ ಮಾಡಿ ನಂತರ ಅಗಲವಾಗಿ ತಟ್ಟಬೇಕು. ಕೈಯಲ್ಲಾದರೂ ತಟ್ಬೋದು ಅಥವಾ ಎಣ್ಣೆ ಕವರಲ್ಲಾದರೂ ತಟ್ಬೋದು. ನಂತರ ಇದಕ್ಕೆ ಚಿರೋಟಿ ರವೆಯನ್ನು ಅದ್ದಿ ಹಂಚಿನಲ್ಲಿ ಎಣ್ಣೆ ಸ್ವಲ್ಪ ಹಾಕುತ್ತಾ ನಿಧಾನವಾದ ಉರಿಯಿನಲ್ಲಿ, ಅಂದರೆ ಸಣ್ಣ ಉರಿಯಿನಲ್ಲಿ ಕಾಯಿಸ್ಬೇಕು. ರುಚಿಕರವಾದ ಕೋಸ್ ಫ್ರೈ ರೆಡಿ. ಮಾಡಿ ನೋಡಿ. ಇಷ್ಟೆಲ್ಲ ಅಡುಗೆ ವಿಧಾನವನ್ನು ತಿಳಿಸಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹಾಗೂ ಆರ್ ಜೆ ಮಹಾಲಕ್ಷ್ಮಿ ಅವರಿಗೂ ಧನ್ಯವಾದಗಳು.
0: ನಿಮಗೂ ಕೂಡ ಧನ್ಯವಾದಗಳು ಶುಭ ಮೇಡಮ್. ನೀವು ತಿಳಿಸಿಕೊಟ್ಟಂತಹ ಈ ಎರಡು ರೆಸಿಪಿಗಳು ಕೂಡ ಆರೋಗ್ಯದಾಯಕ ರೆಸಿಪಿಗಳಾಗಿವೆ, ಜೊತೆಗೆ ಕ್ಯಾಬೇಜು ಕೂಡ. ಸ್ನೇಹಿತರೆ, ಕ್ಯಾಬೇಜಿನ ಬಗ್ಗೆ ನಾನು ರೀಸೆಂಟಾಗಿ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೆ. 2026 ಅಂದರೆ ಈ ವರ್ಷದ ಸೂಪರ್ ಫುಡ್ ಆಗಿ ಐಡೆಂಟಿಫೈ ಆಗಿದೆ ಈ ಎಲೆಕೋಸು. ಎಲೆಕೋಸಿನ ಬಣ್ಣ ರುಚಿಯಿಂದ, ಜೊತೆಗೆ 4-5 ದಿನ ಇಟ್ಟರೂ ಕೂಡ ಏನೂ ಆಗದೇ ಇರೋ ಕಾರಣಕ್ಕೆ ಇದು ಈ ವರ್ಷದ ಸೂಪರ್ ಫುಡ್ ಅಂತ ಗುರುತಿಸ್ಕೊಂಡಿದೆ. ಈಗ ಫಾರ್ ಎಕ್ಸಾಂಪಲ್, ನಾವು ಸೊಪ್ಪು ಅದು ಇದು ತಂದರೆ ಬೇಗನೆ ಮಾಡಬೇಕಾಗತ್ತೆ. 1 ದಿನ ಅಥವಾ 2 ದಿನ ಫ್ರಿಡ್ಜಲ್ಲಿಟ್ಟರೆ ನಡೆಯುತ್ತೆ ಸೊಪ್ಪು. ಅದೇ 3-4 ದಿನ ಆದರೆ ಕೊಳ್ತೋಗ್ಬಿಡತ್ತೆ. ಆದರೆ ಎಲೆಕೋಸು ಹಾಗಲ್ಲ, ಈ 4-5 ದಿನ ಕೂಡ ಇಡ್ಬೋದು ಈ ಎಲೆಕೋಸನ್ನು. ಅದಕ್ಕೋಸ್ಕರ 2026 ಸೂಪರ್ ಫುಡ್ ಅಂತ ಹೆಸರನ್ನು ಪಡೆದಿದೆ ಈ ಎಲೆಕೋಸು. ಜೊತೆಗೆ ಈ ಎಲೆಕೋಸನ್ನು ಬಳಸಿ ಸಾಕಷ್ಟು ಖಾದ್ಯಗಳನ್ನು ಕೂಡ ಮಾಡ್ಕೊಳ್ಬೋದು. ಅದರಲ್ಲಿ ಫೇಮಸ್ ಖಾದ್ಯ ಅಂದರೆ ಅದು ಮಂಚೂರಿ. ಎಲೆಕೋಸ್ ಮಂಚೂರಿ ಫೇಮಸ್ ಆಗಿದೆ ಕೂಡ. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಕೆ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮ್ಯಾಂಗ್ನೀಸ್ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿದೆ. ಅಷ್ಟೇ ಅಲ್ಲದೆ ಇದರಲ್ಲಿರುವಂತಹ ನಾರಿನಾಂಶ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ. ಹಾಗೆ ಎಲೆಕೋಸಿನ ಖಾದ್ಯಗಳು ಕರುಳಿಗೆ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ನೀಡುತ್ತವೆ. ಇದರಲ್ಲಿರುವಂತಹ ಪೊಟ್ಯಾಷಿಯಂ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಮೂಳೆಯ ಆರೋಗ್ಯಕ್ಕೆ ಅಗತ್ಯವಿರುವಂತಹ ವಿಟಮಿನ್ ಕೆ ಇದರಲ್ಲಿ ಸಮೃದ್ಧವಾಗಿದೆ. ಇದರಲ್ಲಿ ಕ್ಯಾಲೋರಿ ಮತ್ತು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದ್ದು ನಾರಿನಾಂಶ ಹೆಚ್ಚಿರೋದ್ರಿಂದ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಸರಿಯಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. 1 ಕಪ್ ಹಸಿ ಎಲೆಕೋಸಲ್ಲಿ ಕ್ಯಾಲೋರಿಯ ಅಂಶ 22% ಇದ್ದರೆ ಕೊಬ್ಬಿನ ಅಂಶ 0.1 ಗ್ರಾಮ್ ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ 5.2 ಗ್ರಾಮ್ ಇರುತ್ತೆ. ನಾರಿನಾಂಶ 2.2 ಗ್ರಾಮ್. ಸೋಡಿಯಂ 16 ಮಿಲಿಗ್ರಾಮ್. ಪ್ರೋಟೀನ್ 1.1 ಗ್ರಾಮ್ ಇರುತ್ತೆ. ಅದಕ್ಕೋಸ್ಕರ ಈ ವರ್ಷ 2026 ಜಾಗತಿಕ ಪೌಷ್ಟಿಕಾಂಶ ಲೆಕ್ಕಾಚಾರದಲ್ಲಿ ಎಲೆಕೋಸು ಸೂಪರ್ ಫುಡ್ ಅಂತ ಹೆಸರನ್ನು ಮಾಡಿದೆ. ಹಾಗಾದರೆ ಈ ಸೂಪರ್ ಫುಡ್ಡನ್ನು ಬಳಸಿ ಯಾವ ರೀತಿಯಲ್ಲಿ ಪಲ್ಯವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು ಶುಭ ಮೇಡಮ್ ಅವರು. ನೀವು ಕೂಡ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಈ ದಿನ ಬಾಳೆಕಾಯಿ ಫ್ರೈ ಮತ್ತು ಕೋಸಿನ ಪಲ್ಯವನ್ನು ತಿಳಿಸ್ಕೊಟ್ಟಂತಹ ಶುಭ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ಗುಡ್ ಫುಡ್ ಗುಡ್ ಮೂಡ್ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅನ್ನಿಸ್ತಾನೆ. ಹಾಗೆಯೇ ನಾವು ಕೂಡ ಕೆಲವರಿಗೆ ಒಳ್ಳೆಯವರು ಅನ್ನಿಸ್ಬೋದು, ಇನ್ ಕೆಲವರಿಗೆ ಕೆಟ್ಟವರು ಅಂತಾನೂ ಅನ್ನಿಸ್ಬೋದು. ಅದಕ್ಕೆ ಯಾವತ್ತೂ ನಮ್ಮ ಯೋಚನೆಯಂತೆ ಬದುಕಬೇಕು, ಜನರ ಯೋಚನೆ ಅಂತಲ್ಲ. ಅವ್ರು ಹಾಗನ್ಕೊಳ್ತಾರೆ, ಇವ್ರು ಹೀಗ್ ಅನ್ಕೊಳ್ತಾರೆ ಅಂತ ನೀವು ಅವ್ರಿವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀವ್ ಇಷ್ಟಪಟ್ಟಂತೆ ಬದುಕೋದ್ ಯಾವಾಗ ಅಲ್ವಾ? ನಿಮ್ಗೋಸ್ಕರ ಕೂಡ ನೀವು ಜೀವಿಸಿ. ಆಲ್ ಇಸ್ ವೆಲ್. ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: SSLC ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತಹ ಅವಕಾಶ.
4: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
3: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
4: ಕೋರ್ಸ್ ಮುಗಿದ ತಕ್ಷಣ ಕೈತುಂಬ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
3: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
4: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.
5: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ವತಿಯಿಂದ September 11-18 ನಗರದ ಮೆಗ್ಗನ್ ಆಸ್ಪತ್ರೆ ಮುಂಭಾಗದಲ್ಲಿರುವ ಪೊಲೀಸ್ ಭವನದಲ್ಲಿ ಸಾಬೂನು ಮೇಳ ಆಯೋಜಿಸಲಾಗಿದೆ ಎಂದು KSDL ಪ್ರಧಾನ ವ್ಯವಸ್ಥಾಪಕ ಎಂ ಗಂಗಪ್ಪ ತಿಳಿಸಿದರು. ಶುಕ್ರವಾರ ಮೇಳ ಉದ್ಘಾಟನೆ ಕಾರ್ಯಕ್ರಮದ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗ್ಗೆ 9:30 ರಾತ್ರಿ 9 ಗಂಟೆಯವರೆಗೆ ಮೇಳ ನಡೆಯಲಿದೆ. ಸಂಸ್ಥೆಯು ಉತ್ಪಾದಿಸುತ್ತಿರುವ 80ಕ್ಕೂ ಹೆಚ್ಚು ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ನಡೆಯಲಿದೆ. ಗ್ರಾಹಕರಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ಸಾಬೂನು ಸೇರಿದಂತೆ ಇನ್ನಿತರ ಉತ್ಪನ್ನಗಳ ಮಾರಾಟ ಮಾಡಲಾಗುತ್ತಿದ್ದು ಇದರ ಪ್ರಯೋಜನ ಪಡೆಯುವಂತೆ ಕೋರಿದರು. ಬಹುರಾಷ್ಟ್ರೀಯ ಸಂಸ್ಥೆಗಳ ತೀವ್ರ ಪೈಪೋಟಿ ನಡುವೆಯೂ ಸಂಸ್ಥೆ ಹೆಚ್ಚಿನ ವಹಿವಾಟು ಹೊಂದಿದೆ. ವರ್ಷದಿಂದ ವರ್ಷಕ್ಕೆ ಪ್ರಗತಿಯ ದಾಪುಗಾಲು ಇಡುತ್ತಿದೆ. 2025-26 2016 ಕೋಟಿ ರೂಪಾಯಿ ವಹಿವಾಟು ನಡೆಸಿ 522 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. August 2026 ಮಾರಾಟವು 780 ಕೋಟಿ ರೂಪಾಯಿ ತಲುಪಿದೆ. ಇದನ್ನು 2500 ಕೋಟಿ ರೂಪಾಯಿಗೆ ವಿಸ್ತರಿಸುವ ಗುರಿ ಇದೆ. ಗ್ರಾಹಕರಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಮೈಸೂರು ಸ್ಯಾಂಡಲ್ ಮಿಲೇನಿಯಂ ಸೂಪರ್ ಪ್ರೀಮಿಯಂ ಸಾಬೂನನ್ನು 2012 ಮತ್ತು 2024 ಹ್ಯಾಂಡ್ ವಾಶ್ ಮತ್ತು ವೇವ್ ಸೋಪಿನ್ ವಿಭಿನ್ನ ಸುವಾಸನೆಯುಳ್ಳ ಸಾಬೂನುಗಳನ್ನು ಬಿಡುಗಡೆ ಮಾಡಿದೆ. ಗ್ರಾಹಕರಿಂದ ಉತ್ತಮ

ನಿಂದನೆಯೂ ಇದೆ ಎಂದರು. 2017 ಫ್ರೆಶ್ನಾಲ್ ಮಲ್ಲಿಗೆ ರೋಸ್ ಅಗರಬತ್ತಿ, 2019 ವಿವಿಧ ಬಗೆಯ ಮೈಸೂರು ಸ್ಯಾಂಡಲ್ ಹ್ಯಾಂಡ್ ವಾಶ್, 2025-26 ಕೊಬ್ಬರಿ ಎಣ್ಣೆ, ಧೂಪಸ್ಟಿಕ್ಗಳು ಸೇರಿದಂತೆ ಸುಮಾರು 20 ಹೆಚ್ಚು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ ಎಂದು ವಿವರಿಸಿದರು. ರಾಜ್ಯದಲ್ಲಿ 7,000 ಲೀಟರ್ ಶ್ರೀಗಂಧ ಎಣ್ಣೆಗೆ ಬೇಡಿಕೆ ಇದೆ, ಆದರೆ ಅಷ್ಟೊಂದು ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಬೇರೆಯ ರಾಜ್ಯಗಳಿಂದ ಶ್ರೀಗಂಧ ಮರಗಳನ್ನು ಆಮದು ಮಾಡಿಕೊಳ್ಳುವ ಸ್ಥಿತಿ ಇದೆ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕೆಂಬ ಉದ್ದೇಶದಿಂದ ಶ್ರೀಗಂಧ ಬೆಳೆಸಲು ರಾಜ್ಯದಲ್ಲಿ 780 ರೈತರೊಂದಿಗೆ ತಿಳುವಳಿಕೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಉತ್ತರ ಕರ್ನಾಟಕದಲ್ಲಿ ಮೈಸೂರು ಸ್ಯಾಂಡಲ್ ಸೋಪನ್ನು ವಿಸ್ತರಿಸಬೇಕೆಂಬ ಉದ್ದೇಶದಿಂದ ವಿಜಯಪುರದಲ್ಲಿ 50 ಜಮೀನು ಖರೀದಿಸಿದ್ದು ಘಟಕ ಸ್ಥಾಪಿಸಲಾಗುವುದು ಎಂದು ಹೇಳಿದರು. ಸಂಸ್ಥೆಯ ಶಾಖಾ ವ್ಯವಸ್ಥಾಪಕಿ ಸುಷ್ಮಾ, ಹಿರಿಯ ಅಧಿಕಾರಿಗಳಾದ ಅಶೋಕ್ ಕುಮಾರ್, ಸುರೇಶ್ ಇದ್ದರು. ಸಾಬೂನು ಮೇಳಕ್ಕೆ ಸಂಸದ ಬಿವೈ ರಾಘವೇಂದ್ರ ಚಾಲನೆ ನೀಡಿದರು. ಮುಂದಿನ ವಿವರ. ಪತ್ರಿಕಾ ಪ್ರಕಟಣೆಯ ಕೃಪೆಗಾಗಿ ಶಿವಮೊಗ್ಗದ ಮಾನಸ ಟ್ರಸ್ಟ್ ಮಾನಸ ವೃತ್ತಿ ತರಬೇತಿ ಕೇಂದ್ರದ ವತಿಯಿಂದ 2 ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ವೃತ್ತಿ ಕೌಶಲ್ಯ ತರಬೇತಿ ಕೋರ್ಸ್ಗಳಿಗೆ ದಾಖಲಾತಿ ನಡೆಸಲಾಗುತ್ತಿದೆ. ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ 2 ರೋಗಿಗಳ ಆರೈಕೆ ಕುರಿತ ನರ್ಸಿಂಗ್ ಅಸಿಸ್ಟೆಂಟ್ ತರಬೇತಿ ಕೋರ್ಸ್ಗಳಿಗೆ ದಾಖಲಾತಿ ನಡೆಯುತ್ತಿದೆ. ಈ ಕೋರ್ಸಿಗೆ ದಾಖಲಾಗಲು 10 ತರಗತಿ ಉತ್ತೀರ್ಣರಾದ ಅಥವಾ ಯಾವುದೇ ಪಿಯುಸಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಅವಕಾಶವಿದೆ. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಂದ ಬಂದ ವಿದ್ಯಾರ್ಥಿನಿಯರಿಗೆ ಈ ದಾಖಲಾತಿಗೆ ಆದ್ಯತೆ ಇದೆ. ಅವಧಿಯುದ್ದಕ್ಕೂ ಪ್ರತಿ ತಿಂಗಳು 900 ಸ್ಟೈಫಂಡ್ ಪಡೆಯಲು ಅವಕಾಶವಿದ್ದು, ವಿದ್ಯಾರ್ಥಿಗಳಿಗೆ ಉಚಿತ ಊಟ ಹಾಗೂ ವಸತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. 2 ತರಬೇತಿಯ ನಂತರ ವಿದ್ಯಾರ್ಥಿಗಳಿಗೆ ಉತ್ತಮ ಉದ್ಯೋಗದ ಅವಕಾಶಗಳು ಲಭ್ಯವಾಗುತ್ತದೆ. ಕೇಂದ್ರದ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆಯನ್ನು ಈ ಕೋರ್ಸ್ ಹೊಂದಿದೆ. ಆದುದರಿಂದ ಗ್ರಾಮೀಣ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಹೆಣ್ಣು ಮಕ್ಕಳು ಈ ಕೋರ್ಸಿಗೆ ಸೇರಲು ಇನ್ನೂ 15 ಅವಕಾಶವಿದೆ ಎಂದು ಮಾನಸ ನರ್ಸಿಂಗ್ ಹೋಮ್ನ ಮುಖ್ಯಸ್ಥರಾದ ಡಾಕ್ಟರ್ ಪ್ರೀತಿ ಶಾನುಭಾಗ್ರವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಆಸಕ್ತ ಅಭ್ಯರ್ಥಿಗಳು ಮಾನಸ ನರ್ಸಿಂಗ್ ಹೋಮ್ನ ಕಚೇರಿಯನ್ನು ಖುದ್ದಾಗಿ ಭೇಟಿ ಮಾಡಲು ಈ ಮೂಲಕ ಸೂಚಿಸಲಾಗಿದೆ ಅಥವಾ ದೂರವಾಣಿ ಸಂಖ್ಯೆ 9448284849 ಈ ನಂಬರಿಗೆ ಸಂಪರ್ಕಿಸಲು ತಿಳಿಸಲಾಗಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ವೀರ ಸಾವರ್ಕರ್ ಹಿಂದೂ ಸಂಘಟನಾ ಮಹಾಮಂಡಳಿ ವತಿಯಿಂದ 82ನೇ ವರ್ಷದ ಗಣೇಶೋತ್ಸವವನ್ನು ಸೆಪ್ಟೆಂಬರ್ 14 ರಿಂದ 25 ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ರಾಜ್ಯ ಬ್ರಾಹ್ಮಣ ಮಹಾಮಂಡಳಿ ನಿರ್ದೇಶಕ ವಿಎಂ ಮಾಲತೇಶ್ ತಿಳಿಸಿದರು. ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, 1945 ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ವರ್ಷ 82ನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸಲಾಗುತ್ತಿದ್ದು, ಹಿಂದೂ ಧರ್ಮಾಭಿಮಾನಿಗಳ ಸಹಕಾರದೊಂದಿಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಸೆಪ್ಟೆಂಬರ್ 14 ಸೋಮವಾರ ಬೆಳಗ್ಗೆ 11:30 ಕೋಟೆ ಶ್ರೀ ಭೀಮೇಶ್ವರ ದೇವಸ್ಥಾನದಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯ ಪ್ರತಿಷ್ಠಾಪನೆ ನೆರವೇರಲಿದೆ. ಸೆಪ್ಟೆಂಬರ್ 14 ಪ್ರತಿದಿನ ಸಂಜೆ 7 ಗಂಟೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ಮುಂದಿನ ವಿವರ. ವೆಂಕಟೇಶ್ ನಗರದ ಚಾನಲ್ ಏರಿಯಾ ಮೇಲಿನ ರಸ್ತೆಯಲ್ಲಿ ಪಾದಚಾರಿ ರಸ್ತೆ ಒತ್ತುವರಿ ಮಾಡಿಕೊಂಡಿದ್ದನ್ನು ಸಂಚಾರ ಪೊಲೀಸ್ ಠಾಣೆ ಸಿಪಿಐ ದೇವರಾಜ್ ನೇತೃತ್ವದಲ್ಲಿ ಗುರುವಾರ ತೆರವುಗೊಳಿಸಲಾಯಿತು. ನಗರದ ನಿರ್ಮಲಾ ಆಸ್ಪತ್ರೆ ಹಿಂಭಾಗದ ಚಾನಲ್ನಿಂದ ಶರಾವತಿ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಗೂ ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿಕೊಂಡು ತಮ್ಮ ಧನಗಳನ್ನು ಕಟ್ಟಿಕೊಂಡಿದ್ದರಿಂದ ಪಾದಚಾರಿಗಳ ಸಂಚಾರ ಹಾಗೂ ಸಾರ್ವಜನಿಕ ವಾಹನಗಳ ಸುಗಮ ಸಂಚಾರಕ್ಕೆ ತೊಂದರೆಯಾಗುತ್ತಿತ್ತು. ಅದೇ ರೀತಿ ಲಕ್ಷ್ಮೀ ಟಾಕೀಸ್ನಿಂದ ಜೈಲ್ ಸರ್ಕಲ್ವರೆಗೆ ರಸ್ತೆಯ ಹಾಗೂ ಫುಟ್ಪಾತ್ನ ಭಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದ ಹಣ್ಣಿನ ಅಂಗಡಿಗಳು ಹಾಗೂ ವಿವಿಧ ಅಂಗಡಿಗಳ ರ್ಯಾಂಪ್ಗಳನ್ನು ತೆರವುಗೊಳಿಸಲಾಯಿತು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿ ಸಹಾಯಕರೊಂದಿಗೆ ರಸ್ತೆ ಮತ್ತು ಫುಟ್ಪಾತ್ನಲ್ಲಿದ್ದ ಒತ್ತುವರಿಯನ್ನು ತೆರವುಗೊಳಿಸಲಾಯಿತು. ಮುಂದಿನ ವಿವರ. ಜಿಲ್ಲಾ ಭೋವಿ ವಿದ್ಯಾವರ್ಧಕ ಸಂಘದಿಂದ 2025-26 ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅಧಿಕ ಅಂಕ ಗಳಿಸಿದ ಸಮಾಜದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಗರದ ಬಾಲರಾಜ ಅರಸ್ ರಸ್ತೆಯಲ್ಲಿರುವ ಭೋವಿ ಭವನದಲ್ಲಿ ಸೆಪ್ಟೆಂಬರ್ 13 ಬೆಳಗ್ಗೆ 10:30 ಸನ್ಮಾನಿಸಲಾಗುವುದು ಎಂದು ಸಂಘದ ಅಧ್ಯಕ್ಷ ಎಸ್ ರವಿಕುಮಾರ್ ತಿಳಿಸಿದರು. ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಚಿತ್ರದುರ್ಗ ಬಾಗಲಕೋಟೆ ಭೋವಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಶಿಕ್ಷಣ ಸಚಿವ ಎಸ್ ಮಧು ಬಂಗಾರಪ್ಪ ಕಾರ್ಯಕ್ರಮ ಉದ್ಘಾಟಿಸುವರು. ಸಂಸದ ಬಿವೈ ರಾಘವೇಂದ್ರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸುವರು. ಜಿಲ್ಲೆಯ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಮಾಜವು ಆರ್ಥಿಕವಾಗಿ ಹಿಂದುಳಿದಿದ್ದರೂ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುತ್ತಿದೆ. ಈ ಬಾರಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು, ಪ್ರತಿಯೊಬ್ಬರಿಗೂ ತಲಾ 5,000 ರೂಪಾಯಿ ನಗದು ಹಾಗೂ ನೆನಪಿನ ಕಾಣಿಕೆ ಪ್ರದಾನ ಮಾಡಲಾಗುವುದು. ಸಂಘಕ್ಕೆ ನೂತನವಾಗಿ ಸದಸ್ಯತ್ವ ಪಡೆದ 40 ಮಂದಿಗೆ ಗುರುತಿನ ಚೀಟಿ ವಿತರಿಸಲಾಗುವುದು ಎಂದರು. ಸಂಘದ ನಿರ್ದೇಶಕ ಧೀರರಾಜ್ ಹೊನ್ನವಿಲೆ ಮಾತನಾಡಿ, ಮುಂದಿನ ದಿನಗಳಲ್ಲಿ ತಾಂತ್ರಿಕ ಶಿಕ್ಷಣದಲ್ಲೂ ಪ್ರತಿಭಾ ಪುರಸ್ಕಾರ ನೀಡಲು ಉದ್ದೇಶಿಸಲಾಗಿದೆ.

ಇದೆ. ಸಮಾಜದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ನಿಲಯ ಸ್ಥಾಪಿಸುವ ಗುರಿಯೂ ಇದೆ ಎಂದರು. ಕೃಷಿ ವಿವಿ ಆಡಳಿತ ಮಂಡಳಿ ಸದಸ್ಯ ಎಚ್ಡಿ ದೇವಿಕುಮಾರ್, ಉಪಾಧ್ಯಕ್ಷ ಎಚ್ಎಚ್ ಬಸವರಾಜಪ್ಪ, ಕಾರ್ಯದರ್ಶಿ ಕೆಎನ್ ವೀರೇಶಪ್ಪ, ಖಜಾಂಚಿ ಪಿ ಲೋಕೇಶ್, ನಿರ್ದೇಶಕರಾದ ಬಿಟಿ ನಾಗರಾಜ್, ವೀರಭದ್ರ ಪೂಜಾರಿ, ಡಿ ಬಸವರಾಜ್, ಕೌಶಿಕ್ ಚಂದನ್ ಇತರರಿದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ವಯೋಸಹಜ ಮಂಡಿ ನೋವು ಹಾಗೂ ತೀವ್ರ ಮಾದರಿ ಕೀಲು ನೋವಿನಿಂದ ಬಳಲುತ್ತಿರುವವರಿಗೆ ಶಿವಮೊಗ್ಗದ ಸಾಗರ ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಮಂಡಿ ನೋವು ತಪಾಸಣಾ ಶಿಬಿರಕ್ಕೆ ವ್ಯಾಪಕ ಸ್ಪಂದನೆ ದೊರೆತ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 15-19 ಬೆಳಗ್ಗೆ 10-3 ಮಂಡಿ ನೋವು ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಮಂಡಿ ನೋವಿನಿಂದ ಯಾತನೆ ಅನುಭವಿಸುತ್ತಿರುವ ಪ್ರತಿಯೊಬ್ಬರಿಗೂ ಶಿಬಿರ ಉಪಯುಕ್ತವಾಗಿದೆ. ಬಿದ್ದು ಗಾಯಗೊಂಡು ಕಾಲು ಊನವಾಗಿರುವವರು, ಸುದೀರ್ಘ ಅವಧಿಯಿಂದ ಹಳೆಯ ಮಂಡಿ ನೋವಿನಿಂದ ಬಳಲುತ್ತಿರುವವರು, ಕುಳಿತರೆ ಏಳಲು ಆಗದವರು, ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಕೊರತೆಯಿಂದ ಮೂಳೆ ಸವೆತ ಹಾಗೂ ಕೀಲು ನೋವು ಎದುರಿಸುತ್ತಿರುವವರು ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬಹುದು. ಅನುಭವಿ ಮೂಳೆ ಶಸ್ತ್ರಚಿಕಿತ್ಸಕರು ಸಮರ್ಪಕ ತಪಾಸಣೆ ಮಾಡಿ ಸೂಕ್ತ ಸಲಹೆ ಚಿಕಿತ್ಸೆ ನೀಡುವರು. ಪ್ರಥಮ ಬಾರಿಗೆ ಸಮಾಲೋಚನೆ ಪಡೆಯುತ್ತಿರುವವರಿಗೆ ನೋಂದಣಿ ಶುಲ್ಕ ಮಾತ್ರ ಅನ್ವಯಿಸುತ್ತದೆ. ಶಿಬಿರದಲ್ಲಿ ಪಾಲ್ಗೊಳ್ಳುವ ರೋಗಿಗಳಿಗೆ ಅಗತ್ಯವಿರುವ ರಕ್ತ ಪರೀಕ್ಷೆಗಳು ಹಾಗೂ ರೋಗ ನಿರ್ಣಯ ಪರೀಕ್ಷೆಗಳ ಮೇಲೆ 20% ವಿಶೇಷ ರಿಯಾಯಿತಿ ನೀಡಲಾಗುತ್ತಿದೆ. ಮೂಳೆ ತಜ್ಞರ ಜೊತೆ ನುರಿತ ಫಿಸಿಯೋಥೆರಪಿಸ್ಟ್, ಆಹಾರ ಪದ್ಧತಿ ತಿಳಿಸಲು ಆಹಾರ ತಜ್ಞರು, ಸೈಕಾಲಜಿಸ್ಟ್ಗಳು ಲಭ್ಯ ಇರುತ್ತಾರೆ. ಮುಂದಿನ ವಿವರ. ಹೃದ್ರೋಗ ವಿಭಾಗಕ್ಕೆ ಬರುವ ರೋಗಿಗಳಿಗೆ ತುರ್ತಾಗಿ ಚಿಕಿತ್ಸೆ ದೊರೆಯುವ ವ್ಯವಸ್ಥೆ ಮಾಡಬೇಕು. ಸಾಲಿನಲ್ಲಿ ನಿಂತು ರೋಗಿಗಳು ಬಳಲುವಂತಾಗಬಾರದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸೂಚಿಸಿದರು. ಮೆಗ್ಗನ್ ಆವರಣದಲ್ಲಿರುವ ಹೃದ್ರೋಗ ಆಸ್ಪತ್ರೆಗೆ ಶುಕ್ರವಾರ ಭೇಟಿ ನೀಡಿ ಕಾರ್ಯವೈಖರಿ ಹಾಗೂ ಸೌಕರ್ಯ ಪರಿಶೀಲಿಸಿ ಮಾತನಾಡಿ, ರೋಗಿಗಳು ಅಥವಾ ಸಾರ್ವಜನಿಕರು ನೀಡುವ ದೂರುಗಳ ಬಗ್ಗೆ ಗಮನ ನೀಡಬೇಕು ಎಂದು ತಿಳಿಸಿದರು. ಆಧುನಿಕ ವೈದ್ಯಕೀಯ ತಂತ್ರಜ್ಞಾನ ಬಳಸಿ ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಲಾದ 4 ಮಾಡ್ಯುಲರ್ ಶಸ್ತ್ರಚಿಕಿತ್ಸಾ ಕೊಠಡಿ ಹಾಗೂ ಕ್ಯಾತ್ ಲ್ಯಾಬ್ ಸೌಕರ್ಯ ವೀಕ್ಷಿಸಿ ಉಪಕರಣಗಳ ಗುಣಮಟ್ಟ ಹಾಗೂ ಲಭ್ಯವಿರುವ ಮೂಲ ಸೌಕರ್ಯ ಕುರಿತು ಮಾಹಿತಿ ಪಡೆದರು. ಹೃದ್ರೋಗ ವಿಭಾಗದ ಮುಖ್ಯಸ್ಥರು, ವಿಶೇಷ ಅಧಿಕಾರಿಗಳು ಹಾಗೂ ತಜ್ಞ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿದರು. ಮೆಡಿಕಲ್ ಡೀನ್ ಡಾಕ್ಟರ್ ರಮೇಶ್ ಬಾಬು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಕೊರತೆ ಕುರಿತು ಸಚಿವರ ಗಮನಕ್ಕೆ ತಂದರು. 4 ಮಾಡ್ಯುಲರ್ ಶಸ್ತ್ರಚಿಕಿತ್ಸಾ ಕೊಠಡಿಗಳಿಗೆ ಅಗತ್ಯವಿರುವ ಬಾಕಿ ಯಂತ್ರೋಪಕರಣಗಳ ಅಳವಡಿಸಲು 6 ಕೋಟಿ ರೂಪಾಯಿ ಅಗತ್ಯವಿದೆ ಎಂದು ಮನವಿ ಮಾಡಿದರು. ಮನವಿಗೆ ಸ್ಪಂದಿಸಿದ ಸಚಿವರು, ಲಿಖಿತ ಮನವಿ ಸಲ್ಲಿಸಿದ್ದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರೊಂದಿಗೆ ಚರ್ಚಿಸಿ ಅಗತ್ಯ ಅನುದಾನ ಒದಗಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಹೃದ್ರೋಗ ರೋಗಿಗಳನ್ನು ಭೇಟಿಯಾಗಿ ಚಿಕಿತ್ಸೆ ಬಗ್ಗೆ ವಿಚಾರಿಸಿದರು. ಹೃದ್ರೋಗ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಪರಮೇಶ್ವರ, ಹೃದಯ ರೋಗ ತಜ್ಞ ಡಾಕ್ಟರ್ ಮಹೇಶಮೂರ್ತಿ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ತಿಮ್ಮಪ್ಪ, ಜಿಲ್ಲಾ ಸರ್ಜನ್ ಡಾಕ್ಟರ್ ನಾಗೇಶ್ ಇದ್ದರು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ஜான அறிமை.
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನು ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
0: ವಿಸ್ಮಯಕ್ಕಿಂತ ವಿಸ್ಮಯ. ಹೇಳಿ ಮಾಡಿಸಿದ ಗಂಡು ಹೆಣ್ಣಿನ ಜಗಳ. ಸುಮಾರು 100 ಕೋಟಿ ವರ್ಷಗಳಿಗೂ ಹಿಂದೆ ಜೀವಿಗಳು ಲಿಂಗ ಪ್ರಜನನಕ್ಕೆ ಎಳೆಸಿದಾಗ ಅವು ತಮಗೂ ಇಂದು ವಿಕಾಸವಾದವನ್ನು ಅಧ್ಯಯನ ಮಾಡುತ್ತಿರುವ ವಿಜ್ಞಾನಿಗಳಿಗೂ 2 ಸಮಸ್ಯೆಗಳನ್ನು ಎದುರುಗಿಟ್ಟವು. ಮೊದಲನೆಯದು ಈ ಲಿಂಗ ಪ್ರಜನನ ಕ್ರಿಯೆಯ ವೆಚ್ಚದ ಕುರಿತಾದದ್ದು. ನಿರ್ಲಿಂಗ ಪ್ರಜನನ ಇರುವ ಜೀವಿಗಳಲ್ಲಿ ಪ್ರತಿಯೊಂದು ಜೀವಿಯೂ ಸಂತಾನಗಳನ್ನು ಹುಟ್ಟಿಸುತ್ತವೆ. ಅದೇ ಲಿಂಗ ಪ್ರಜನನ ಇರುವ ಜೀವಿಗಳಲ್ಲಿ ಪ್ರತಿ ಸಂತಾನವನ್ನು ಹುಟ್ಟಿಸಲು 2 ಪೋಷಕರು ಬೇಕು. ಅಂದರೆ ಅರ್ಥ, ಆ ಜೀವಿಯ ಸಮುದಾಯವು ನಿರ್ಲಿಂಗ ಜೀವಿಯ ಸಮುದಾಯವು ಬೆಳೆಯುವುದಕ್ಕಿಂತ ಅರ್ಧದಷ್ಟು ವೇಗದಲ್ಲಿ ಮಾತ್ರ ಹೆಚ್ಚಬಲ್ಲದು. ಲಿಂಗ ಪ್ರಜನನ ಎನ್ನುವ ಈ ಕ್ರಿಯೆಯ ದುಪ್ಪಟ್ಟು ವೆಚ್ಚ ವಿಕಾಸವಾದದ ದೃಷ್ಟಿಯಿಂದ ಹೇಗೆ ಲಾಭಕರ ಎನ್ನುವ ಬಗ್ಗೆ ಸಾಕಷ್ಟು ಅಧ್ಯಯನಗಳು, ಚರ್ಚೆಗಳು ಆಗಿವೆ. 2ನೆಯ ಸಮಸ್ಯೆ ಈ ಲೈಂಗಿಕ ಪ್ರಜನನದಿಂದ ಉಂಟಾಗುವ ಲಿಂಗಗಳ ನಡುವಣ ಘರ್ಷಣೆ. ಈ ಘರ್ಷಣೆಯಲ್ಲಿಯೂ 2 ಬಗೆಗಳಿವೆ. ಮೊದಲನೆಯದು ಏನೆಂದರೆ, ನಮ್ಮನ್ನು ಹೆಣ್ಣುಗಳನ್ನಾಗಿ ಮಾಡುವ ತಳಿಗುಣಗಳ ಬಗೆಗಳೇ ಗಂಡುಗಳನ್ನು ಮಾಡಲು ಬೇಕಾಗುವುದಿಲ್ಲ. ಹೀಗಾಗಿ ನಿಸರ್ಗ ಗಂಡು ಮತ್ತು ಹೆಣ್ಣುಗಳಲ್ಲಿ ಬೇರೆ ಬೇರೆ ಬಗೆಯ ಜೀನ್ಗಳನ್ನು ಆಯ್ಕೆ ಮಾಡುತ್ತದೆ. ಮುಂದಿನ ಸಂತಾನದಲ್ಲಿ ಇವೆರಡೂ ಜೊತೆಯಾಗುವುದರಿಂದ ಮೊದಲಿನ ಆಯ್ಕೆಯನ್ನು ತಿದ್ದಬೇಕಾಗುತ್ತದೆ. ಹೀಗೆ ನಾವು ಯಾರೂ ಕೂಡ ನಿಸರ್ಗ ಆಯ್ಕೆ ಮಾಡಬಹುದಾದ ಅತ್ಯುತ್ತಮರಲ್ಲ. ಆದರೆ ಅತ್ತ ಉತ್ತಮ ಹೆಣ್ಣು ಅಲ್ಲದ, ಇತ್ತ ಉತ್ತಮ ಗಂಡಿನದೂ ಅಲ್ಲದ ಸಂಯೋಗಗಳ ನಡುವೆ ಇರುವ ಇದ್ದುದರಲ್ಲಿ ಉತ್ತಮವೆನಿಸುವ ಜೀನ್ಗಳ ಫಲ ಎನ್ನಬಹುದು. ಈ 2ನೆಯ ಸಮಸ್ಯೆಗೆ ಕಾರಣ ಗಂಡು ಹೆಣ್ಣು ಲಿಂಗಗಳ ನಡುವಣ ಸ್ಪರ್ಧೆ. ಲಿಂಗಗಳ ನಡುವಣ ಈ ಸ್ಪರ್ಧೆ ಗಂಡು ಹೆಣ್ಣುಗಳು ಪದೇ ಪದೇ ಹಲವು ಸಂಗಾತಿಗಳ ಜೊತೆಗೆ ಕೂಡುವಂತಹ ಜೀವಿಗಳಲ್ಲೂ ಬಲು ಹೆಚ್ಚು. ಅಂದರೆ ಹೆಣ್ಣಿನಲ್ಲೋ ಗಂಡಿನಲ್ಲೋ ಇರುವ ಜೀನ್ಗಳಲ್ಲಿ ಅನ್ಯಲಿಂಗದ ಜೀವಿಯನ್ನು ಪ್ರಭಾವಿಸುವಂತಹ ಜೀನ್ಗಳ ಬಗ್ಗೆ ನಿಸರ್ಗ ಹೆಚ್ಚು ಒಲವು ತೋರಬೇಕು. ಅದೇ ಅನ್ಯಲಿಂಗದಲ್ಲಿರುವ ಜೀನ್ಗಳಲ್ಲಿ ಈ ಪ್ರಭಾವಗಳನ್ನು ಸಮರ್ಥವಾಗಿ ಎದುರಿಸುವಂತಹ ಜೀನ್ಗಳನ್ನು ನಿಸರ್ಗ ಆಯ್ಕೆ ಮಾಡಬೇಕು. ಇದು ಕೇವಲ ಊಹೆಯಲ್ಲ. 2 ಲಿಂಗಗಳ ನಡುವಣ ಈ ಹಗ್ಗಜಗ್ಗಾಟದ ಫಲವಾಗಿ ವಿಕಾಸವಾದ ಕೆಲವು ಭಯಂಕರ ವಿದ್ಯಮಾನಗಳನ್ನು ನಾವು ಕಂಡಿದ್ದೇವೆ. ಕೆಲವು ಕೀಟಗಳಲ್ಲಿ ಗಂಡುಗಳು ತಮ್ಮ ವೀರ್ಯದ ಜೊತೆಗೆ ಕೆಲವು ಹಾನಿಕರ ರಾಸಾಯನಿಕಗಳನ್ನು ಹೆಣ್ಣುಗಳ ದೇಹದೊಳಗೆ ಸೇರಿಸಿಬಿಡುತ್ತವೆ. ಈ ಗಂಡು ವಿಷಗಳು ಹೆಣ್ಣು ಇಡೀ ಜೀವಮಾನದಲ್ಲಿ ಇಡಬಹುದಾದ ಮೊಟ್ಟೆಗಳೆಲ್ಲವನ್ನು ಆಗಲೇ ಸುಟ್ಟು ಸಾಯುವಂತೆ ಮಾಡಬಹುದು. ಖಂಡಿತವಾಗಿಯೂ ಇದು ಹೆಣ್ಣಿಗೆ ಒಳ್ಳೆಯದಲ್ಲ. ಆದರೆ ಹೆಣ್ಣಿನ ಎಲ್ಲ ಸಂತಾನಗಳಿಗೂ ಗಂಡೇ ತಂದೆಯಾಗಿರುತ್ತದೆ. ಇಂತಹ ಜೀವಿಗಳಲ್ಲಿ ಹೆಣ್ಣುಗಳು ಈ ಗಂಡು ವಿಷಗಳನ್ನು ನಿಷ್ಕ್ರಿಯಗೊಳಿಸುವುದು ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಇನ್ನೂ ಕೆಲವು ಹೆಣ್ಣುಗಳು ಇನ್ನೂ ಒಂದು ಹೆಜ್ಜೆ ಮುಂದುವರೆದು ತಮ್ಮ ಸಂಗಾತಿಗಳನ್ನೇ ಹಿಡಿದು ತಿಂದು ಬಿಡುವುದು ಉಂಟು. ಆದರೆ ಈ ವಿಷಯದಲ್ಲಿ ಗಂಡು ಹೆಣ್ಣುಗಳ ನಡುವೆ ಕುತೂಹಲಕರವಾದ ಅಸಮತೋಲನವಿದೆ. ಸಾಮಾನ್ಯವಾಗಿ ಗಂಡುಗಳು ಸಂತಾನಾಭಿವೃದ್ಧಿಗೆ ವ್ಯಯಿಸುವ ಶಕ್ತಿ ಮತ್ತು ಸಮಯಗಳು ಹೆಣ್ಣುಗಳು ವ್ಯಯಿಸುವುದಕ್ಕಿಂತಲೂ ಕಡಿಮೆಯೇ. ಆ ಕಾರಣ ಗಂಡುಗಳು ಹೆಣ್ಣುಗಳಿಗೆ ಸಾಧ್ಯವಾಗುವುದಕ್ಕಿಂತಲೂ ಹೆಚ್ಚು ಸಂತಾನಗಳನ್ನು ಪಡೆಯಬಹುದು. ಹೀಗಾಗಿ ಗಂಡುಗಳೊಳಗೆ ತಮ್ಮ ಸಂಗಾತಿಗಳಿಗಾಗಿ ಬಲು ತೀವ್ರವಾಗಿ ಸ್ಪರ್ಧೆ ಇರುತ್ತದೆ. ಅಂದರೆ ಗಂಡುಗಳೇ ಹೆಚ್ಚು ಇರುವಂತಹ ಸಮೂಹಗಳಲ್ಲಿ ಗಂಡುಗಳ ನಡುವೆ ಹೆಚ್ಚೆಚ್ಚು ಸ್ಪರ್ಧೆ ಉಂಟು ಮಾಡುವ ಗುಣಗಳಿಗೆ ನಿಸರ್ಗ

0: ಬಿಟ್ಟುಕೊಡುತ್ತದೆ. ವ್ಯತಿರಿಕ್ತವಾಗಿ ಹೆಣ್ಣುಗಳೇ ಹೆಚ್ಚಿರುವ ಸಮೂಹದಲ್ಲಿ ಗಂಡುಗಳ ನಡುವೆ ಸ್ಪರ್ಧೆ ಹಾಗೂ ಹೋರಾಟ ಕಡಿಮೆ ಇರುವಂತೆ ನಿಸರ್ಗ ಆಯ್ದುಕೊಳ್ಳುತ್ತದೆ. ಸಹಜವಾಗಿಯೇ ನಿಸರ್ಗದಲ್ಲಿ ಇರುವ ಗಂಡು ಹೆಣ್ಣುಗಳ ಸಂಖ್ಯೆಯ ಪರಿಮಾಣವನ್ನು ಗಮನಿಸಿದರೆ ಈ ಊಹೆಗೆ ಪುರಾವೆ ಸಿಗುತ್ತದೆ. ಆದರೆ ತಕ್ಷಣದಲ್ಲಿಯೇ ಇಂತಹ ಘರ್ಷಣೆಗಳನ್ನು ಹೆಚ್ಚು ಕಡಿಮೆ ಮಾಡಿ ಅದಕ್ಕೆ ಅನುಗುಣವಾಗಿ ಗಂಡು ಹೆಣ್ಣುಗಳ ಪರಿಮಾಣವೂ ಬದಲಾಗುತ್ತದೆಯೋ ಎಂದು ಗಮನಿಸಬಹುದಾದರೆ ಅದೆಷ್ಟು ಅದ್ಭುತವಾಗಿದ್ದೀತು. ಹೀಗೊಂದು ಪುರಾವೆಯನ್ನು ನಾವು ನೋಡಲಾದೀತೆ. ಸಾಮಾನ್ಯವಾಗಿ ವಿಕಾಸದ ಪ್ರಕ್ರಿಯೆ ಬಲು ನಿಧಾನ ಎಂಬ ನಂಬಿಕೆ ಇರುವುದರಿಂದ ಇಂತಹ ಯಾವುದೇ ಊಹೆಯನ್ನು ಪ್ರಯೋಗಗಳ ಮೂಲಕ ಪರೀಕ್ಷಿಸುವುದು ಅಸಾಧ್ಯ. ಈ ಬಗ್ಗೆ ಡಾರ್ವಿನ್ ಹೀಗೆ ಹೇಳಿದ್ದ: ನಿಸರ್ಗ ಹಗಲು ರಾತ್ರಿಯೂ ಪ್ರತಿ ಗಂಟೆಯೂ ಪ್ರಪಂಚದಲ್ಲಿ ಎಲ್ಲೆಡೆಯೂ ಅವಕಾಶ ಸಿಕ್ಕಾಗಲೆಲ್ಲ ಸದ್ದಿಲ್ಲದೆಯೇ ಯಾರಿಗೂ ಗೊತ್ತಾಗದ ಹಾಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನೂ ಗಮನಿಸಿ ಅವುಗಳಲ್ಲಿ ಕೆಟ್ಟವನ್ನು ಬಿಸಾಡಿ ಒಳ್ಳೆಯದನ್ನೆಲ್ಲ ಕೂಡಿಸುತ್ತಾ ಕಾಪಾಡುತ್ತಾ ಇರುತ್ತದೆ ಎಂದು ಹೇಳಬಹುದು ಎಂದಿದ್ದ. ಇಷ್ಟು ಕಾವ್ಯಮಯವಾಗಿ ನಿಸರ್ಗದ ಆಯ್ಕೆಯನ್ನು ವಿವರಿಸಿದ ಮೇಲೆ ಆತನದೊಂದು ದೂರು ಇತ್ತು. ಕಾಲನ ನಡೆ ಯುಗಗಳನ್ನು ಕಳೆಯುವವರೆಗೂ ನಮಗೆ ಈ ಬದಲಾವಣೆಗಳು ಆಗುತ್ತಿರುವುದು ಕಾಣುವುದೇ ಇಲ್ಲ. ಭೂಮಿಯ ಚರಿತ್ರೆಯ ಭೂತಕಾಲವನ್ನು ನೋಡುವ ನಮ್ಮ ದೃಷ್ಟಿ ಎಷ್ಟು ಅಪಕ್ವವಾಗಿದೆ ಎಂದರೆ ನಾವು ಕೇವಲ ಇಂದಿರುವ ಜೀವಿಗಳ ಸ್ವರೂಪ ಹಿಂದೆ ಇದ್ದುದಕ್ಕಿಂತ ಬೇರೆ ಎಂಬುದನ್ನಷ್ಟೇ ಕಾಣಬಲ್ಲೆವು ಎಂದಿದ್ದ. ಸುದೈವದಿಂದ ಇದಕ್ಕೆ ಕೆಲವು ಸುಪ್ರಸಿದ್ಧ ಅಪವಾದಗಳೂ ಇವೆ. ಉದಾಹರಣೆಗೆ ಬಿಸ್ಟನ್ ಬೆಟ್ಯುಲೇರಿಯಾ ಎನ್ನುವ ಚುಕ್ಕೆ ಚುಕ್ಕೆ ಪತಂಗ. ಹೆಸರೇ ಹೇಳುವ ಹಾಗೆ ಇದರ ರೆಕ್ಕೆಯ ಮೇಲೆಲ್ಲ ಬಿಳಿ ಹಾಗೂ ಕಪ್ಪು ಬಣ್ಣದ ಚುಕ್ಕೆಗಳಿವೆ. ಕಲ್ಲು ಹೂವುಗಳಿರುವ ಮರಗಳ ತೊಗಟೆಯ ಮೇಲೆ ಕುಳಿತಾಗ ಈ ಬಣ್ಣದಿಂದಾಗಿ ಅವು ಗೋಚರವಾಗುವುದಿಲ್ಲ. ಆದರೆ ಕೆಲವೊಮ್ಮೆ ಸಂಪೂರ್ಣ ಕಪ್ಪಾಗಿರುವಂತಹ ಕರಿಬಣ್ಣದ ಮೆಲಾನಿನ್ ಎನ್ನುವ ರೂಪವೂ ತಾಳಬಹುದು. ಅವನ್ನು ಹಕ್ಕಿಗಳು ತಕ್ಷಣವೇ ಪತ್ತೆ ಮಾಡಿ ಹಿಡಿದು ನುಂಗಿಬಿಡುತ್ತವೆ. ಇಂಗ್ಲೆಂಡ್ ಮತ್ತು ಅಮೆರಿಕೆಯ ಪ್ರಕೃತಿ ವಿಜ್ಞಾನಿಗಳು ನಿಸರ್ಗದ ಆಯ್ಕೆಗೆ ಒಳಗಾದ ಈ ಚುಕ್ಕೆ ಪತಂಗ ಹಾಗೂ ಕಪ್ಪು ಪತಂಗಗಳ ವಿಧಿಯನ್ನು ಗಮನಿಸಿದ್ದಾರೆ. ಕೈಗಾರಿಕೀಕರಣ ಆಗುತ್ತಿದ್ದಂತೆ ಹೆಚ್ಚೆಚ್ಚು ಕಾರ್ಖಾನೆಗಳು ಹೊಗೆ ಉಗುಳಲು ಆರಂಭಿಸಿದವು. ಈ ಹೊಗೆ ಮರದ ತೊಗಟೆಯ ಮೇಲಿದ್ದ ಕಲ್ಲು ಹೂಗಳನ್ನು ಕೊಂದು ತೊಗಟೆಯನ್ನು ಕಪ್ಪಾಗಿಸಿಬಿಟ್ಟಿತ್ತು. ಹೀಗೆ ತನ್ನ ರಕ್ಷಣೆಯನ್ನು ಕಳೆದುಕೊಂಡ ಚುಕ್ಕೆ ಪತಂಗದ ಸಂಖ್ಯೆ ಇಳಿಯಿತು. ಅದೇ ವೇಳೆ ಕಪ್ಪು ಪತಂಗಗಳು ಮರೆಮಾಚಿಕೊಳ್ಳಬಹುದಾದ್ದರಿಂದ ಸಂಖ್ಯೆಯಲ್ಲಿ ಹೆಚ್ಚಿದವು. ತದನಂತರ ಮಾಲಿನ್ಯ ನಿಯಂತ್ರಣ ಕಾಯ್ದೆಗಳು ಜಾರಿಯಾಗಿ ಕಲ್ಲು ಹೂಗಳು ಮತ್ತೆ ಬೆಳೆಯಲಾರಂಭಿಸಿದಾಗ ಈ ಚುಕ್ಕೆ ಪತಂಗಗಳು ಮರಳಿದ್ದನ್ನು ಪ್ರಕೃತಿ ವಿಜ್ಞಾನಿಗಳು ದಾಖಲಿಸಿದ್ದಾರೆ. ಇದನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ದಾಖಲಿಸಿದ ಇಂಗ್ಲೆಂಡಿನ ವೈದ್ಯ ಪ್ರಕೃತಿ ವಿಜ್ಞಾನಿ ಬರ್ನಾರ್ಡ್ ಕೆಟಲ್ವೆಲ್ ನಿಸರ್ಗದಲ್ಲಿ ವಿಕಾಸದಿಂದಾಗಿ ಆದ ಬದಲಾವಣೆಯನ್ನು ಮಾನವನಿಗೆ ತೋರಿಸುವ ಹೊಣೆ ಬೇರಾವ ಜೀವಿಗಳಿಗಿಂತಲೂ ಚಿಟ್ಟೆ ಪತಂಗಗಳಿರುವ ಕೀಟಗಳ ಗುಂಪು ಲೆಪಿಡಾಪ್ಟೆರಾದ ಹೆಗಲೇರಿದೆ ಎಂದಿದ್ದಾನೆ. ಇಂತಹದ್ದೇ ಇನ್ನೊಂದು ಸುಪ್ರಸಿದ್ಧ ಉದಾಹರಣೆ ಎಂದರೆ ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದ ಪೀಟರ್ ಮತ್ತು ರೋಸ್ಮೆರಿ ಗ್ರ್ಯಾಂಟ್ ಗಲಪಗೋಸ್ ದ್ವೀಪಗಳಲ್ಲಿ ಇರುವ ಡಾರ್ವಿನ್ನ ಫಿಂಚ್ ಎನ್ನುವ ಹಕ್ಕಿಗಳ ಮೇಲೆ 40 ವರ್ಷಗಳ ಕಾಲ ನಡೆಸಿದ ಅಧ್ಯಯನ. ಈ ದ್ವೀಪಗಳಿಗೆ ವಲಸೆ ಹೋದ ಒಂದೇ ಒಂದು ಪೂರ್ವಜನಿಂದ 13 ಪ್ರಭೇದಗಳ ಹಕ್ಕಿಗಳು ವಿಕಾಸವಾಗಿವೆ ಎಂದು ಅವರು ತೋರಿಸಿದ್ದಾರೆ. ಆದರೆ ಇಂದಿನ ನಮ್ಮ ಚರ್ಚೆಗೆ ಮುಖ್ಯವಾಗಿದ್ದು ಡಾಫ್ನೆ ಮೇಜರ್ ಎನ್ನುವ ದ್ವೀಪದಲ್ಲಿ ಇರುವ ಜಿಯೋಸ್ಪೈಜಾ ಫಾರ್ಟಿಸ್ ಎನ್ನುವ ಮಧ್ಯಮ ಗಾತ್ರದ ನೆಲ ಹಕ್ಕಿಯ ಬಗ್ಗೆ ಅವರು ನಡೆಸಿದ ಅಧ್ಯಯನದ ವಿವರ. ಚುಕ್ಕೆ ಪತಂಗದ ಕಥೆಯಂತೆಯೇ ಇರುವ ಈ ಫಿಂಚ್ ಹಕ್ಕಿಗಳ ಸಮೂಹದ ಮೇಲೆ ನಿಸರ್ಗದ ಆಯ್ಕೆಯ ಪ್ರಭಾವ ಇನ್ನೂ ಕಡಿಮೆ ಕಾಲದಲ್ಲಿ ನಡೆದಿದೆ ಎಂದು ಗ್ರಾಂಟ್ ದಾಖಲಿಸಿದ್ದಾರೆ. ಕಣ್ಣ ಮುಂದೆಯೇ ಸಣ್ಣ ಕೊಕ್ಕಿನ ಫಿಂಚ್ ಹಕ್ಕಿಗಳ ಸಮೂಹವು ದಪ್ಪ ಕೊಕ್ಕಿನ ಹಕ್ಕಿಗಳಾಗಿ ಆನಂತರ ಮರಳಿ ಸಣ್ಣ ಕೊಕ್ಕಿನವುಗಳಾಗಿದ್ದನ್ನು ಅವರು ದಾಖಲಿಸಿದ್ದಾರೆ. ಇಲ್ಲಿ ತಿನ್ನಲು ಯೋಗ್ಯವಾದ ಬೀಜ ಸಿಗದೆ ಹೋದದ್ದೇ ನಿಸರ್ಗದ ಆಯ್ಕೆಯ ಸಾಧನವಾಗಿತ್ತು. ದ್ವೀಪಕ್ಕೆ ಬಡಿದ ಕ್ಷಾಮವೊಂದು ಸಣ್ಣ ಬೀಜಗಳು ದೊರೆಯದಂತೆ ಮಾಡಿ ಸಣ್ಣ ಕೊಕ್ಕಿನ ಹಕ್ಕಿಗಳೆಲ್ಲವೂ ನಾಶವಾಗುವಂತೆ ಮಾಡಿತ್ತು. ಉಳಿದ ಕೆಲವೇ ಕೆಲವು ದೊಡ್ಡ ಕೊಕ್ಕಿನ ಹಕ್ಕಿಗಳು ಮರಿಮಾಡಿ ವಂಶ ಬೆಳೆಸಿದವು. ಕೆಲವು ವರ್ಷಗಳ ನಂತರ ಬಂದ ಧಾರಾಕಾರ ಮಳೆ ದೊಡ್ಡ ಬೀಜಗಳನ್ನು ನಾಶಗೊಳಿಸಿ ದೊಡ್ಡ ಕೊಕ್ಕಿನ ಹಕ್ಕಿಗಳನ್ನು ಕೊಂದಿತು. ಸಣ್ಣ ಕೊಕ್ಕಿನ ಹಕ್ಕಿಗಳಷ್ಟೇ ವಂಶ ಮುಂದುವರೆಸಲು ಉಳಿದವು. ಇವು ಎಷ್ಟೇ ಸುಸ್ಪಷ್ಟ ಎನಿಸಿದರೂ ಶೀಘ್ರಗತಿಯ ವಿಕಾಸವನ್ನು ಗಮನಿಸಲು ಅನುವು ಮಾಡಿಕೊಡುವಂತಹ ಇಂತಹ ಉದಾಹರಣೆಗಳು ಬಲು ಕಡಿಮೆ ಹಾಗೂ ಅಪರೂಪ. ಜೊತೆಗೆ ಸಂಶೋಧಕರಿಗೆ ಈ ವಿಕಾಸದ ತೀವ್ರತೆಯನ್ನಾಗಲಿ ಗುರಿಯನ್ನಾಗಲಿ ನಿಯಂತ್ರಿಸುವ ಅವಕಾಶಗಳು ಕಡಿಮೆ. ಅಂದರೆ ನಿಸರ್ಗದಲ್ಲಿರುವ ವಿಕಾಸವು ನಮ್ಮಿಚ್ಛೆಗನುಗುಣವಾಗಿ ಇರುವುದಿಲ್ಲ. ಆದರೆ ನಾವೀಗ ಚರ್ಚಿಸುತ್ತಿರುವ ವಿಕಾಸ ವಿಜ್ಞಾನದ ವಿಚಾರಗಳನ್ನು ಪರೀಕ್ಷಿಸಬೇಕೆಂದರೆ ಈ ನಿಯಂತ್ರಣ ಬೇಕೇ ಬೇಕು. ಹೀಗೆ ವಿಕಾಸವನ್ನು ನಮ್ಮ ಇಚ್ಛಾನುವರ್ತಿಯಾಗಿಸಿ ನಿಸರ್ಗದ ಆಯ್ಕೆ ಹೇಗಿರುತ್ತದೆ ಎನ್ನುವುದನ್ನು ನೋಡಲು ಒಂದು ಮಾರ್ಗವಿದೆ. ಸಂಶೋಧಕನ ಜೀವಿತ ಕಾಲದೊಳಗೆ ಯಾಕೆ, ಒಬ್ಬ PhD ಮಾಡುವ ಅವಧಿಯೊಳಗೆ ನಿಸರ್ಗದ ಆಯ್ಕೆಯನ್ನು ನಾವು ನೋಡಬಹುದು. ಇದಕ್ಕೆ ಬೇಕಾಗಿದ್ದು ಸ್ವಲ್ಪ ಚೌಕಟ್ಟನ್ನು ಮೀರಿದ ಯೋಚನೆ. ನಾವು ಇಂದು ಕಾಣುವ ಹಿಂದೆ ನಡೆದ ವಿಕಾಸದ ಹಾದಿಯಲ್ಲಿ ನಿಸರ್ಗದ ಆಯ್ಕೆಯ ಪರಿಣಾಮಗಳನ್ನು ವಿವರಿಸಲು ಡಾರ್ವಿನ್ ಕೃತಕ ಆಯ್ಕೆಯಿಂದ ಸ್ಫೂರ್ತಿ ಪಡೆದಿದ್ದ. 1859 ಈ ಬಗ್ಗೆ ತಾನು ಬರೆದ ಆರಿಜಿನ್ ಆಫ್ ಸ್ಪೀಶೀಸ್ ಪುಸ್ತಕದಲ್ಲಿ ಪಶುಸಂಗೋಪಕರು ಹಾಗೂ ತೋಟಗಾರಿಕೆಯವರು ಮೂಲ ಸಮೂಹದಿಂದ ನಿರ್ದಿಷ್ಟ ಗುಣಗಳಿರುವ ತಳಿಗಳನ್ನಷ್ಟೇ ಆಯ್ದು ಬೆಳೆಸುವ ಮೂಲಕ ಬೇಕಾದ ಗುಣವಿರುವಗಳನ್ನು ಹೇಗೆ ಪಡೆಯುತ್ತಾರೆ ಎನ್ನುವುದರ ಬಗ್ಗೆ ಒಂದು ಅಧ್ಯಾಯವನ್ನೇ ಮೀಸಲಾಗಿಟ್ಟಿದ್ದ. ಪ್ರತಿ ಸಂತತಿಯಲ್ಲಿಯೂ ಸಂತಾನಾಭಿವೃದ್ಧಿಗೆ ನಿಶ್ಚಿತ ಗುಣವಿರುವ ತಂದೆ ತಾಯಿಗಳನ್ನೇ ಆಯ್ದುಕೊಂಡು ಉಳಿದವನ್ನು ಬಿಟ್ಟು ಬಿಡುವುದೇ ಆ ಉಪಾಯವಾಗಿತ್ತು. ತಮ್ಮದೇ ನಿಯಂತ್ರಣದಲ್ಲಿ ಪ್ರಯೋಗಾಲಯದೊಳಗೆ ಪಶುಸಂಗೋಪಕರು ಹಾಗೂ ತೋಟಗಾರಿಕೆಯವರಂತೆ ನಿರ್ದಿಷ್ಟ ಬಗೆಯ ಆಯ್ಕೆಯ ಒತ್ತಡವನ್ನು ಹೇರಲು ವಿಜ್ಞಾನಿಗಳು ಕಲಿತದ್ದು ಡಾರ್ವಿನ್ನ ಈ ಪುಸ್ತಕ ಪ್ರಕಟವಾಗಿ 100 ವರ್ಷಗಳು ಕಳೆದ ಮೇಲಷ್ಟೇ. ಆದರೆ ಒಮ್ಮೆ ಈ ಉಪಾಯ ಕೈಗೆಟುಕಿದ ಮೇಲೆ ಉಳಿದದ್ದು ಕೇವಲ ಮುನ್ನಡೆಯಷ್ಟೇ. ಪ್ರಯೋಗಾಲಯದಲ್ಲಿ ಪ್ರಾಯೋಗಿಕವಾಗಿ ವಿಕಾಸ ಕ್ರಿಯೆಯ ಅಧ್ಯಯನ ಈಗ ವಿಕಾಸದ ಅಧ್ಯಯನಕ್ಕೆ ಒಂದು ಪ್ರಬಲ ಸಾಧನವಾಗಿದೆ. ಇದು ನಾವು ತರ್ಕಿಸಿದ ವಿಕಾಸದ ನಡೆಗಳನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ ಅಷ್ಟೇ ಅಲ್ಲ, ಹಲವು ವಿಸ್ಮಯಗಳನ್ನೂ ಮುಂದಿಡುತ್ತದೆ. ನಾವು ನಿರೀಕ್ಷಿಸಿದಕ್ಕಿಂತಲೂ ಅಧಿಕವಾದ ಗುಣಗಳು ವಿಕಾಸವಾಗುತ್ತವೆ. ಇವನ್ನು ಪೂರಕ ಪ್ರತಿಫಲ ಅಥವಾ ಕೊರಿಲೇಟೆಡ್ ರೆಸ್ಪಾನ್ಸ್ ಎಂದು ವಿಕಾಸ ವಿಜ್ಞಾನಿಗಳು ಹೆಸರಿಸಿದ್ದಾರೆ. ಪ್ರಯೋಗಾಲಯದಲ್ಲಿ ನಡೆಸುವ ಇಂತಹ ಪರೀಕ್ಷೆಗಳು ವಿಕಾಸ ಹೇಗೆ ಸಾಗುತ್ತದೆಂದು ನಾವು ಮಾಡಿದ ಊಹೆಗಳು ಸಂಪೂರ್ಣ ತಪ್ಪು ಇರಬಹುದು ಎನ್ನುವ ಅರಿವನ್ನೂ ತರಬಹುದು. ಮಿಶಿಗನ್ ಸ್ಟೇಟ್ ವಿಶ್ವವಿದ್ಯಾನಿಲಯದ ರಿಚರ್ಡ್ ಲೆನ್ಸ್ಕಿ ಈ ರೀತಿಯಲ್ಲಿ ಬ್ಯಾಕ್ಟೀರಿಯಾಗಳ ಸಾವಿರಾರು ಸಂತತಿಗಳನ್ನು ವಿಕಾಸದ ಒತ್ತಡಕ್ಕೆ ಒಳಪಡಿಸುವುದರಲ್ಲಿ ಸುಪ್ರಸಿದ್ಧ. ದುರದೃಷ್ಟವಶಾತ್ ಬ್ಯಾಕ್ಟೀರಿಯಾದ ಜಟಿಲ ಸ್ವರೂಪ ಹಾಗೂ ನಡವಳಿಕೆಯಿಂದಾಗಿ ಹಲವು ಸ್ವಾರಸ್ಯಕರ ಪ್ರಶ್ನೆಗಳಿಗೆ ಈ ಪರೀಕ್ಷೆಗಳು ಉತ್ತರ ನೀಡದಾಗಿವೆ. ಹೀಗಾಗಿ ಈಗ ಮಾನವ ಕಂಡಂತಹ ಸುಸ್ಪಷ್ಟವಾದ ವಿಕಾಸದ ಬದಲಾವಣೆಗಳಿಗೆ ಪುರಾವೆ ಒದಗಿಸುವ ಹೊಣೆ ಡ್ರೊಸೊಫಿಲಾ ಮಲನೋಗ್ಯಾಸ್ಟರ್ ಎನ್ನುವ ಹಣ್ಣು ನೊಣದ ಹೆಗಲೇರಿದೆ. ಈ ಹಣ್ಣು ನೊಣಗಳನ್ನು ಪ್ರಯೋಗಗಳಿಗೆ ಬಳಸಿದ ಮೊದಲಿಗನಲ್ಲದಿದ್ದರೂ ಅವನ್ನು ಪ್ರಯೋಗಗಳಿಗೆ ಮಾದರಿ ಪಶುವನ್ನಾಗಿ ಫಲಪ್ರದವಾಗಿ ಬಳಸಿಕೊಂಡವರಲ್ಲಿ ಅಮೆರಿಕೆಯ ಜೀವವಿಜ್ಞಾನಿ ಥಾಮಸ್ ಹಂಟ್ ಮೋರ್ಗನ್ ಮೊದಲಿಗನೆ. ಈತ ಮತ್ತು ಈತನ ವಿದ್ಯಾರ್ಥಿಗಳು ನ್ಯೂಯಾರ್ಕಿನ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಹಣ್ಣು ನೊಣಗಳದ್ದೇ ಕೋಣೆಯನ್ನು ಸೃಷ್ಟಿಸಿದ್ದರು. ಇವರ ಜೀವನ ಚರಿತ್ರೆ ಬರೆದ ಗರೆತ್ ವಿಲಿಯಮ್ಸ್ ಹೇಳುವ ಹಾಗೆ 3 ಮಿಲಿಮೀಟರ್ ಉದ್ದ ಹಾಗೂ ಕಿಲೋಗ್ರಾಮಿನ 1/10,000 ಹಗುರವಾದ ಈ ನೊಣಗಳನ್ನು ಸಾಕುವುದು ಸುಲಭ. ಅದರಲ್ಲೂ ಇದನ್ನು ಬೆಳೆಸುವ ಹಾಲಿನ ಬಾಟಲಿಗಳನ್ನು ಮ್ಯಾನ್ಹಾಟನ್ನಲ್ಲಿ ಬೆಳ್ಳಂಬೆಳಗ್ಗೆ ಎಲ್ಲರ ಮನೆಯ ಮುಂದಿನಿಂದ ಕದ್ದು ತರಬಹುದಾದ್ದರಿಂದ ಇದರ ಕೃಷಿ ಅಗ್ಗವೂ ಕೂಡ. ಡ್ರೊಸೊಫಿಲಾ ಬೆಳೆಯಲು ಅಮೃತವೇನೂ ಬೇಕಿಲ್ಲ, ಕೊಳೆತ ಬಾಳೆಹಣ್ಣು ಸಾಕು. ಜೊತೆಗೆ ಇವುಗಳ ಸಂತಾನ ಕ್ರಿಯೆ ಅತ್ಯದ್ಭುತ. ಹೆಣ್ಣುಗಳಿರುವ ಬಾಟಲಿಯೊಳಗೆ ಬಿಟ್ಟ ಒಂದು ಗಂಡು ನೊಣ ಏನಿಲ್ಲವೆಂದರೂ 1,400 ಸಂತಾನಗಳಿಗೆ ಅಪ್ಪನಾಗುತ್ತದೆ. ಒಂದಿಷ್ಟು ಗಾಜಿನ ಕೊಳವೆಗಳು, ಮೆಕ್ಕೆಜೋಳದ ಹಿಟ್ಟು ಹಾಗೂ ಬಲು ಚತುರ ಬುದ್ಧಿವಂತ ಹಾಗೂ ವಿಜ್ಞಾನಬದ್ಧ ವಿದ್ಯಾರ್ಥಿಗಳ ನೆರವಿನಿಂದ ಮೊಹಾಲಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಸಂಸ್ಥೆಯ ಎನ್ಜಿ ಪ್ರಸಾದ್ ಲಿಂಗಗಳ ನಡುವಣ ಘರ್ಷಣೆಯನ್ನು ನೈಸರ್ಗಿಕ ಆಯ್ಕೆಯಿಂದ ಬೇಕಿದ್ದಾಗ ಇರುವಂತೆ ಬೇಡವಾದಾಗ ಕಾಣೆಯಾಗುವಂತೆ ಮಾಡಬಹುದು ಎಂದು ತೋರಿಸಿದ್ದಾರೆ. ಪ್ರಸಾದ್ ತಮ್ಮ ವಿದ್ಯಾರ್ಥಿಗಳೊಂದಿಗೆ ಬೋಧಿಸತ್ತ ನಂದಿಯ ನೇತೃತ್ವದಲ್ಲಿ ಕೈಗೊಂಡ ಒಂದು ಪ್ರಯೋಗದಲ್ಲಿ ಸುಮಾರು 45 ಸಂತತಿಗಳವರೆಗೆ ಲಿಂಗ ಪರಿಮಾಣ ಗಂಡು ನೊಣಗಳತ್ತಲೇ ವಾಲಿರುವಂತೆ ಮಾಡಿ ಹಣ್ಣು ನೊಣಗಳ ವಿಕಾಸವಾಗುವುದನ್ನು ಅಧ್ಯಯನ ಮಾಡಿದರು. ಪ್ರತಿ ಸಂತತಿಯಲ್ಲಿಯೂ ಪ್ರತಿ ಬಾಟಲಿಯಲ್ಲಿಯೂ ಹೆಣ್ಣುಗಳ ಸಂಖ್ಯೆಗಿಂತಲೂ 3 ಪಟ್ಟು ಗಂಡುಗಳೇ ಇರುವಂತೆ ಕಾಯ್ದುಕೊಂಡರು. ನೊಣಗಳು ಸಮಾನ ಸಂಖ್ಯೆಯಲ್ಲಿ ಗಂಡು ಹೆಣ್ಣುಗಳೆರಡನ್ನೂ ಹುಟ್ಟಿಸಿದರೂ ಇವರ ಮುಂದಿನ ಸಂತತಿಯನ್ನು ಕೃಷಿ ಮಾಡಲು ಹೆಣ್ಣುಗಳ ಸಂಖ್ಯೆಗಿಂತಲೂ 3 ಪಟ್ಟು ಗಂಡುಗಳನ್ನು ನೀಡುತ್ತಿದ್ದರು. ಇದೇ ರೀತಿಯಲ್ಲಿ ಬೇರೆ ಪ್ರಯೋಗಗಳಲ್ಲಿ ಗಂಡುಗಳಿಗಿಂತಲೂ 3 ಪಟ್ಟು ಹೆಣ್ಣುಗಳೇ ಇರುವಂತೆ ಮಾಡಿದರು. ಹೋಲಿಕೆಗೆ ಇರಲಿ ಎಂದು ಸಮಾನ ಸಂಖ್ಯೆಯ ಹೆಣ್ಣು ಮತ್ತು ಗಂಡುಗಳಿರುವ ಸಮೂಹವನ್ನೂ ಕೃಷಿ ಮಾಡಿದ್ದರು. 45ಕ್ಕೂ ಹೆಚ್ಚು ಸಂತತಿಗಳಾದ ಮೇಲೆ ಈ 3 ವಿಭಿನ್ನ ಲಿಂಗ ಪರಿಮಾಣಗಳ ಸಮೂಹಗಳನ್ನು ಪರೀಕ್ಷಿಸಿದರು. ನಿಸರ್ಗ ಇಲ್ಲಿ ಏನು ಆಯ್ದಿದೆ ಎಂದು ನೋಡಿದರು. ಫಲಿತಾಂಶಗಳು ಬೆರಗು ಮೂಡಿಸುವಂತಿದ್ದವು. ನಾನು ಅವರು ಕೊಟ್ಟ ಹೆಸರುಗಳನ್ನೇ ಇಲ್ಲಿ ಹೇಳಲಿದ್ದೇನೆ. ಗಂಡುಗಳಿಗೆ ಆದ್ಯತೆ ಇದ್ದ ತಂಡದ ನೊಣಗಳನ್ನು ಎಂ ಹೆಣ್ಣು ಎಂ ಗಂಡು ಎಂದು ಕರೆದರು. ಹೆಣ್ಣಿಗೆ ಆದ್ಯತೆ ಇದ್ದ ತಂಡದ ನೊಣಗಳನ್ನು ಎಫ್ ಹೆಣ್ಣು ಎಫ್ ಗಂಡು ಎಂದು ಕರೆದರು. ಮೂರನೆಯ ಹೋಲಿಕೆಗೆಂದು ಇದ್ದ ಸಮೂಹದ ನೊಣಗಳನ್ನು ಸಿ ಹೆಣ್ಣು ಸಿ ಗಂಡು ಎಂದು ಹೆಸರಿಸಿದ್ದರು. ಹೆಣ್ಣುಗಳಿಗಾಗಿ ಗಂಡುಗಳಲ್ಲಿಯೇ ಸ್ಪರ್ಧೆ ಹೆಚ್ಚಿರುವುದರಿಂದ ಹಾಗೂ ಗಂಡುಗಳಿಗಾಗಿ ಹೆಣ್ಣುಗಳ ನಡುವೆ ಸ್ಪರ್ಧೆ ಕಡಿಮೆ ಇರುವುದರಿಂದ ಗಂಡುಗಳು ಹೆಚ್ಚಿರುವ ಸಮೂಹಗಳು ಅತಿ ಸ್ಪರ್ಧೆ ಇರುವ ಸಂದರ್ಭಗಳೆನಿಸಿಕೊಳ್ಳುತ್ತವೆ. ಹಾಗೆಯೇ ಹೆಣ್ಣುಗಳೇ ಹೆಚ್ಚಿರುವ ಸಮೂಹಗಳು ಅತಿ ಕಡಿಮೆ ಸ್ಪರ್ಧೆಯ ಸಂದರ್ಭಗಳಾಗುತ್ತವೆ. ಸಿ ಸಮೂಹದಲ್ಲಿ ಇವೆರಡರ ನಡುವಿನ ಪ್ರಮಾಣದ ಸ್ಪರ್ಧೆ ಇರುತ್ತದೆ. 45 ಸಂತತಿಗಳ ನಂತರ ಎಂ ಗಂಡುಗಳು ಹಗುರವಾಗಿಯೂ ಹೆಚ್ಚು ಚಟುವಟಿಕೆಯನ್ನೂ ತೋರಿದವು. ಹೆಣ್ಣುಗಳನ್ನು ಆಕರ್ಷಿಸುವ ಪ್ರಣಯದಾಟಗಳನ್ನೂ ಹೆಚ್ಚು ಆಡಿದವು. ಹೆಚ್ಚು ಹೆಣ್ಣುಗಳಿಗೆ ತೊಂದರೆ ಕೊಟ್ಟವು ಹಾಗೂ ಬಲು ಬೇಗನೆ ಮರಣ ಹೊಂದಿದವು. ಇಂತಹ ಗಂಡುಗಳ ಜೊತೆಗೆ ಕೂಡಿದಾಗ ಮೂಲ ಸಮೂಹದ ಹೆಣ್ಣುಗಳು ಕೂಡ ಬಲು ಬೇಗನೆ ಸತ್ತವಲ್ಲದೆ ಕಡಿಮೆ ಸಂತಾನಗಳನ್ನು ಹುಟ್ಟಿಸಿದವು. ಎಂ ಗಂಡುಗಳು ಸೀಮಿತ ಸಂಖ್ಯೆಯ ಹೆಣ್ಣುಗಳಿಗಾಗಿ ಘೋರವಾಗಿ ಸ್ಪರ್ಧಿಸುತ್ತಾ ತರಾತುರಿಯ ಬದುಕನ್ನು ಬದುಕಿದ್ದವು. ಇದಕ್ಕೆ ವ್ಯತಿರಿಕ್ತವಾಗಿ ಎಫ್ ಗಂಡುಗಳು ಹೆಚ್ಚು ಭಾರವಾಗಿದ್ದು ಕಡಿಮೆ ಚುರುಕಾಗಿದ್ದವು ಹಾಗೂ ಪ್ರಣಯದಾಟಗಳಲ್ಲಿಯೂ ಹೆಚ್ಚು ತೊಡಗಿಕೊಳ್ಳುತ್ತಿರಲಿಲ್ಲ. ಹೆಣ್ಣುಗಳಿಗೆ ಇವುಗಳಿಂದ ತೊಂದರೆಯೂ ಕಡಿಮೆ ಇತ್ತು ಹಾಗೂ ಇವು ದೀರ್ಘಾಯುಷಿಗಳಾಗಿದ್ದವು. ಇಂತಹ ಎಫ್ ಗಂಡುಗಳ ಜೊತೆಗೆ ಕೂಡಿದ ಮೂಲ ಸಮೂಹದ ಹೆಣ್ಣುಗಳು ಹೆಚ್ಚು ಕಾಲ ಬದುಕಿದ್ದಲ್ಲದೆ ಹೆಚ್ಚು ಸಂತಾನೋತ್ಪತ್ತಿಯನ್ನೂ ಮಾಡಿದವು. ಹೆಣ್ಣುಗಳಿಗಾಗಿ ಹೆಚ್ಚು ಸ್ಪರ್ಧಿಸಬೇಕಿಲ್ಲದ ಈ ಎಫ್ ಗಂಡುಗಳು ಸಾವಕಾಶದ ಬದುಕನ್ನು ಜೀವಿಸಿದ್ದುವು. ಪ್ರಸಾದ್ ಮತ್ತು ಅವರ ವಿದ್ಯಾರ್ಥಿಗಳು ಹೀಗೆ ಗಂಡುಗಳಲ್ಲಿ ಸ್ಪರ್ಧಾತ್ಮಕ ಹಾಗೂ ಹೆಣ್ಣುಗಳಿಗೆ ತೊಂದರೆ ನೀಡುವ ಸಾಮರ್ಥ್ಯವನ್ನು ಬೆಳೆಸಿದ್ದಕ್ಕಷ್ಟೇ ಸುಮ್ಮನಾಗಲಿಲ್ಲ. ಈ ಸಂದರ್ಭದಲ್ಲಿ ಹೆಣ್ಣುಗಳು ಕೈಕಟ್ಟಿ ಕುಳಿತುಕೊಳ್ಳುತ್ತವೆ ಎಂದುಕೊಳ್ಳುವುದೂ ತಪ್ಪು. ನಿಸರ್ಗದ ಆಯ್ಕೆ ಎಂದರೆ ಹಗಲು ರಾತ್ರಿಯು ಪ್ರತಿ ಕ್ಷಣವು ಪ್ರತಿಯೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನೂ ಗಮನಿಸಿ ಕೆಟ್ಟದ್ದನ್ನು ಬಿಸಾಡುತ್ತಾ ಒಳ್ಳೆಯದನ್ನು ಆಯ್ದು ಕಾಪಾಡಿಕೊಳ್ಳುವುದೇ ಅಲ್ಲವೇ? ಇದು ಗಂಡಿನಲ್ಲಿ ಆಗುವಷ್ಟೇ ಹೆಣ್ಣಿನಲ್ಲಿಯೂ ಆಗಬೇಕು. ಹಾಗಿದ್ದರೆ ಪ್ರಸಾದ್ ಅವರ ಪ್ರಯೋಗಗಳಲ್ಲಿ ಸಿಲುಕಿದ ಹೆಣ್ಣುಗಳಿಗೇನಾಗಿತ್ತು? ಎಫ್ ಹೆಣ್ಣುಗಳು ಎಂ ಹೆಣ್ಣುಗಳಿಗಿಂತಲೂ ತೂಕವಾಗಿದ್ದವು. ಮೂಲ ಸಮೂಹದ ಗಂಡುಗಳ ಜೊತೆಗೆ ಕೂಡಿದಾಗ ಎಂ ಹೆಣ್ಣುಗಳಿಗಿಂತಲೂ ಹೆಚ್ಚೆಚ್ಚು ಸಂತಾನಗಳನ್ನು ಹುಟ್ಟಿಸಿದವು. ಆದರೆ ಗಂಡುಗಳ ತರುವ ತೊಂದರೆಯನ್ನು ಎದುರಿಸುವ ಸಾಮರ್ಥ್ಯ ಎಫ್ ಹೆಣ್ಣುಗಳಲ್ಲಿ ಎಂ ಹೆಣ್ಣುಗಳಲ್ಲಿ ಬೆಳೆದಷ್ಟು ಬೆಳೆದಿರಲಿಲ್ಲ. ಎಂ ಹೆಣ್ಣುಗಳು ಗಂಡುಗಳು ಉಂಟು ಮಾಡುವ ಅಪಾಯವನ್ನು ಎದುರಿಸಲು ಹೆಚ್ಚು ಶಕ್ತಿಯನ್ನು ಮಾಡುವ ನಿಟ್ಟಿನಲ್ಲಿ ಕಡಿಮೆ ಸಂತಾನೋತ್ಪತ್ತಿ ಹಾಗೂ ಕಡಿಮೆ ತೂಕದ ಹೊರೆಯನ್ನು ಹೊರಬೇಕಾಗಿತ್ತು. ಹೀಗಾಗಿ ಎಂ ಗಂಡು ಹಾಗೂ ಎಂ ಹೆಣ್ಣುಗಳೆರಡೂ ತಮ್ಮ ಪರಿಸರದಲ್ಲಿದ್ದ ಅತೀವ ಸ್ಪರ್ಧೆಯಿಂದ ಹಾನಿಗೊಳಗಾಗಿದ್ದವು. ಇದು ಅಂತಹ ಅಚ್ಚರಿಯ ವಿಷಯವೇನಲ್ಲ ಬಿಡಿ. ಆದರೆ ನಿಸರ್ಗದಲ್ಲಿ ಆಯ್ಕೆ ಎನ್ನುವುದು ಈ ಮೊದಲು ಊಹಿಸಿದಂತೆಯೇ ಹೀಗೆ ವಿಭಿನ್ನ ದಿಕ್ಕುಗಳಲ್ಲಿ ನಡೆಯಬಲ್ಲದು ಎಂಬುದನ್ನು ನಾವು ನೇರವಾಗಿ ಕಾಣಬಹುದಾಯಿತು ಎನ್ನುವುದು ಅಚ್ಚರಿ ಹಾಗೂ ಸಂತಸದ ವಿಷಯ. ಯಾರು ಬೇಕಾದರೂ ಮಾಡಬಹುದಾದಷ್ಟು ಸರಳವಾದ ಚತುರ ಹಾಗೂ ಅಗ್ಗದ ಪ್ರಯೋಗಗಳ ಮೂಲಕ ಪ್ರಸಾದ್ ಮತ್ತು ಅವರ ವಿದ್ಯಾರ್ಥಿಗಳು ತಮಗಿಷ್ಟ ಬಂದಂತೆ ಗಂಡು ಹೆಣ್ಣುಗಳ ಸಮರವನ್ನು ಹೆಚ್ಚು ಕಡಿಮೆ ಮಾಡಿದ್ದಾರಲ್ಲ. ಹೀಗೆ ಪ್ರಸಾದ್ ಮತ್ತು ಅವರ ವಿದ್ಯಾರ್ಥಿಗಳು ರೂಪಿಸಿದ ಅತೀವ ಸ್ಪರ್ಧೆ ಹಾಗೂ ಕಡಿಮೆ ಸ್ಪರ್ಧೆ ಇರುವ ಪರಿಸರದಲ್ಲಿ ವಿಕಾಸವಾದ ನೊಣಗಳ ನಡುವಣ ವ್ಯತ್ಯಾಸ ಎಷ್ಟೆಂದರೆ 100 ಸಂತತಿಗಳ ನಂತರ ಎಂ ಮತ್ತು ಎಫ್ ನೊಣಗಳು ತಮ್ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡಲು ಅಶಕ್ತವಾಗಿ ಬಿಡುತ್ತವೆ. ಇದು ಹೊಸದೊಂದು ಪ್ರಭೇದ ಹುಟ್ಟುವುದರ ಮುನ್ಸೂಚನೆ. ಪ್ರಯೋಗಾಲಯದಲ್ಲಿ ನಡೆಸುವ ಪ್ರಾಯೋಗಿಕ ವಿಕಾಸ ಕ್ರಿಯೆಗಳು ಕೂಡ ಇಚ್ಛಾನುವರ್ತಿ ಹೊಸ ಪ್ರಭೇದವೊಂದನ್ನು ಹುಟ್ಟಿಸಬಲ್ಲವು. ನಿಸರ್ಗದ ಆಯ್ಕೆಯಿಂದ ಹೊಸ ಪ್ರಭೇದಗಳು ಉದಿಸುತ್ತವೆ ಎನ್ನುವ ಡಾರ್ವಿನ್ನ ವಿಕಾಸವಾದಕ್ಕೆ ಇಷ್ಟು ಪುರಾವೆ ಸಾಲದೆ ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಕೊಳ್ಳೆಗಾಲ ಶರ್ಮಾ, ಜಾಣ ಧ್ವನಿ ಡಾಕ್ಟರ್ ಜೆಆರ್ ಮಂಜುನಾಥ. ಲೇಖನದ ಆಂಗ್ಲ ಮೂಲ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ಮೊದಲು ಪ್ರಕಟವಾಗಿತ್ತು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 41ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಟ್ಮಾಸ್ಫಿಯರಿಕ್ ವಿಂಡೋ, ಕನ್ನಡದಲ್ಲಿ ವಾತಾವರಣದ ಕಿಟಕಿ ಅಂದರೆ ವಾತಾವರಣದಲ್ಲಿಯೂ ಸಹ ಒಂದು ಕಿಟಕಿಯನ್ನು ನಾವು ಕಾಣಬಹುದು. ಆದರೆ ಮನೆಗಳಿಗೆ ಇರುವ ಕಿಟಕಿಯಂತೆ ಅಲ್ಲ ಇದು. ಹ್ಯೂಮಕ್ಕೆ ನುಸುಳುವ, ಹ್ಯೂಮ ಅಂದರೆ ಸ್ಪೇಸ್, ನುಸುಳುವ ವಿದ್ಯುತ್ ಕಾಂತೀಯ ವಿಕಿರಣದ ದೀರ್ಘ ತರಂಗಗಳ ಭಾಗ. ಸೊ ಹ್ಯೂಮಕ್ಕೆ ನುಸುಳೋದು ಅಂದರೆ ಸ್ಪೇಸಿಗೆ ಹೊರಟೋಗತಕ್ಕಂಥ ವಿದ್ಯುತ್ ಕಾಂತಗಳು, ಇದನ್ನು ಕಿಟಕಿಯ ಭಾಗ ಎಂದು ಕರೆಯುತ್ತಾರೆ. ಇದು 8.5-11 μm ಉಳ್ಳ ತರಂಗಗಳ ಶ್ರೇಣಿ. ಈ ತರಂಗಗಳ ಶ್ರೇಣಿಯನ್ನು ಅವರು ಕೊಟ್ಟಿದ್ದಾರೆ. 8.5-11 μm ಉಳ್ಳ ತರಂಗ ಶ್ರೇಣಿ ಇದು. ಅಂದರೆ ದೃಷ್ಟಿಗೋಚರ ತರಂಗಗಳಿಗೆ ಸಮೀಪದ್ದು. ಅಂದರೆ ಈ ಹಿಮ ಗೋಚರ ಕಿಟಕಿಯು ನಮಗೆ ಗೋಚರವಾಗುವುದಿಲ್ಲ. ಏಕೆಂದರೆ ನಮ್ಮ ಕಣ್ಣುಗಳಿಗೆ ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ಮಾತ್ರ ಈ ತರಂಗಗಳು ಕಾಣುತ್ತವೆ. ಅವು ಯಾವುದೆಂದರೆ ಈ 7 ಬಣ್ಣಗಳು ಮಾತ್ರ ನಮ್ಮ ಕಣ್ಣಿಗೆ ಗೋಚರವಾಗುತ್ತವೆ. ಈ ಬಣ್ಣವು ಅತ್ಯಂತ ಕಡಿಮೆ ಬ್ಯಾಂಡ್ನಲ್ಲಿ ಇರುತ್ತದೆ. ಸೊ ಅದಕ್ಕಿಂತ ಹೆಚ್ಚು 1 μm ಆದ ನಂತರ ಈ ವಿಕಿರಣ ದೀರ್ಘ ತರಂಗದ ಭಾಗ ಬರುತ್ತದೆ. ಇದು ಭೂಮಿಯ ಮೇಲ್ಮೈಯಿಂದ ಮರುವಿಕಿರಣದ ತರಂಗಗಳು. ಭೂಮಿಗೆ ಬಿದ್ದ ಕಿರಣಗಳು ಪುನಃ ಇವು ಮೇಲೆ ಹ್ಯೂಮಕ್ಕೆ ವಾಪಸ್ ಹೋಗುತ್ತವೆ. ಗಾಳಿಯಲ್ಲಿರುವ ನೀರಾವಿಯು ಈ ತರಂಗಗಳನ್ನು ಸ್ವಲ್ಪ ಮಾತ್ರ ಹೀರಿಕೊಳ್ಳುತ್ತದೆ. ಆದರೆ ಮೋಡಗಳಲ್ಲಿರುವ ನೀರ ಹನಿಗಳು ಇದನ್ನು ನೀರಾವಿಗಿಂತ ಅಂದರೆ ವಾತಾವರಣದ ನೀರಿಗಿಂತ ಹೆಚ್ಚಾಗಿ ಹೀರಿಕೊಳ್ಳುತ್ತವೆ. ಮೋಡಗಳಲ್ಲಿ ನೀರ ಹನಿಗಳು ಹೆಚ್ಚಾಗಿಲ್ಲದಿದ್ದರೆ ಈ ತರಂಗಗಳು ಹ್ಯೂಮಕ್ಕೆ ಸೇರಿಬಿಡುತ್ತವೆ, ಅಂದರೆ ವಾಪಸ್ ಹ್ಯೂಮಕ್ಕೆ ಹೋಗುತ್ತವೆ. ಸೊ ಮೋಡಗಳೇ ಇರುವುದರಿಂದ ಈ ತರಂಗಗಳು ಮೋಡದಲ್ಲೇ ಕ್ಯಾಚ್ ಆಗುವುದರಿಂದ ಅಥವಾ ಅಬ್ಸರ್ವ್ ಆಗುವುದರಿಂದ ನಮಗೆ ಮಳೆ ಬರುವಾಗ ಅತ್ಯಂತ ಹೆಚ್ಚು ಶೆಕೆಯಾಗುತ್ತದೆ. ಇದಕ್ಕೆ ಕಾರಣ ಈ ವಿದ್ಯುತ್ ಕಾಂತೀಯ ವಿಕಿರಣದ ದೀರ್ಘ ತರಂಗಗಳು ಹ್ಯೂಮಕ್ಕೆ ಅಥವಾ ಸ್ಪೇಸ್ಗೆ ವಾಪಸ್ ಹೋಗುವುದಿಲ್ಲ. ಈ ಕಾರಣಕ್ಕಾಗಿಯೇ ಇದನ್ನು ವಾತಾವರಣದ ಕಿಟಕಿ ಎನ್ನುತ್ತಾರೆ. ವಾತಾವರಣದ ಕಿಟಕಿ ಎಂದರೆ ಇದು ಹ್ಯೂಮ ತರಂಗಗಳು ಸ್ಪೇಸಿಗೆ ವಾಪಸ್ ಹೋಗುವ ಜಾಗವನ್ನು ಕಿಟಕಿ ಎಂದು ಕರೆಯುತ್ತಾರೆ. ಹ್ಯೂಮ ಕಿಟಕಿ ಅಥವಾ ವಾತಾವರಣದ ಕಿಟಕಿ ಎನ್ನುತ್ತಾರೆ. ಇದನ್ನು ಅವಕೆಂಪು ಕಿರಣ, ಅವಕೆಂಪು ಅಂದರೆ ಇನ್ಫ್ರಾರೆಡ್ ರೇಸ್, ಅಥವಾ ಶಾಖ ವಿಕಿರಣ ಎನ್ನುತ್ತಾರೆ. ಶಾಖ ಬರುತ್ತೆ. ಇನ್ಫ್ರಾರೆಡ್ ರೇಸನ್ನು ನಾವು ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ, ಆದರೆ ಅದರ ಶಾಖವನ್ನು ನಮ್ಮ ದೇಹವು ಫೀಲ್ ಮಾಡುತ್ತೆ, ಅನುಭವಿಸುತ್ತೆ. ಇದರ ಇರುವಿಕೆಯನ್ನು ಶಾಖದ ಅನುಭವದಿಂದ ನಾವು ಗ್ರಹಿಸಬಹುದು. ಸೊ ಇನ್ಫ್ರಾರೆಡ್ ರೇಸನ್ನು ಸಹ ನಾವು ನೋಡಲು ಆಗುವುದಿಲ್ಲ, ಆದರೆ ಅದನ್ನು ಅನುಭವಿಸಬಹುದು. ಸೊ ಈ ವಾತಾವರಣದಲ್ಲಿರುವ ತರಂಗಗಳನ್ನು ನಾವು ಸ್ವಲ್ಪ ಯೋಚಿಸೋಣ. ಇವುಗಳ ತರಂಗಗಳು ಹ್ರಸ್ವ ತರಂಗ ತರಂಗಗಳು ಹಾಗೂ ವಾತಾವರಣದ ಚಿತಿಗಿ, ನಂತರದ್ದು ದೀರ್ಘ ತರಂಗಾಂತರ. ಹ್ರಸ್ವ ತರಂಗಾಂತರ, ದೀರ್ಘ ತರಂಗಾಂತರ, ಇದರ ಮಧ್ಯಭಾಗದಲ್ಲಿ ಈ ವಾತಾವರಣದ ಕಿಟಕಿ ಅಂದರೆ ಈ ವಿದ್ಯುತ್ಕಾಂತೀಯ ವಿಕಿರಣವನ್ನು ಹೊರಹೋಗುವ ಜಾಗವನ್ನು ನಾವು ವಾತಾವರಣದ ಕಿಟಕಿ ಎಂದು ಕರೆಯುತ್ತೇವೆ. ಈ ವಾತಾವರಣದ ಕಿಟಕಿಯು ಇರುವುದರಿಂದಲೇ ಭೂಮಿಯು ಅಂತ ಬಿಸಿಯಾಗಿರುವುದಿಲ್ಲ. ಈ ವಾತಾವರಣದ ಕಿಟಕಿ ಇಲ್ಲದಿದ್ದರೆ ಈ ಕಿಟಕಿಯನ್ನು ಮೋಡಗಳು ಮುಚ್ಚುತ್ತವೆ. ಮೋಡಗಳು ಇದನ್ನು ಮುಚ್ಚಿದಾಗ ಈ ವಿದ್ಯುತ್ಕಾಂತೀಯ ವಿಕಿರಣಗಳು ಪುನಃ ಭೂಮಿಗೆ ರಿಫ್ಲೆಕ್ಟ್ ಆಗುತ್ತವೆ. ಈ ರಿಫ್ಲೆಕ್ಟ್ ಆದಾಗ ಭೂಮಿಯು ಹೆಚ್ಚು ಬಿಸಿಯಾಗಿರುತ್ತದೆ. ಮಳೆಗಾಲದಲ್ಲಿ ನಾವು ಶೆಕೆಯನ್ನು ಅನುಭವಿಸುವುದಕ್ಕೆ ಕಾರಣ ಈ ಕಿಟಕಿಯಿಂದ ಹೋಗುವ ವಿದ್ಯುತ್ಕಾಂತೀಯ ವಿಕಿರಣಗಳನ್ನು ಮೋಡಗಳು ಸೆರೆ ಹಿಡಿಯುತ್ತವೆ. ತರಂಗಗಳನ್ನು ಮೀಟರ್ಗಳಲ್ಲಿ ಅಳೆಯಬಹುದು. ಇದು 10^-12 ಮೀಟರಿಂದ ಹಿಡಿದು 10^3 ಅಥವಾ 1 ಕಿಲೋಮೀಟರ್ವರೆಗೆ ಇರುತ್ತದೆ. ಎಷ್ಟು ಹೆಚ್ಚು ಸಣ್ಣ ಸಣ್ಣ ತರಂಗಗಳಿರುತ್ತವೆಯೋ ಅಷ್ಟು ಹೆಚ್ಚು ಆ ತರಂಗಗಳಿಗೆ ಶಕ್ತಿ ಇರುತ್ತದೆ. ಈಗ ನೋಡಿ, ಗ್ಯಾಮಾ ತರಂಗಗಳು, ಇವು ಅಟಾಮಿಕ್ ಬಾಂಬನ್ನು ಎಕ್ಸ್ಪ್ಲೋಡ್ ಮಾಡಿದಾಗ ಬರುತ್ತವೆ. ಈ ಗ್ಯಾಮಾ ಕಿರಣಗಳು -11 ಮೀಟರ್ಗಿಂತ ಕಡಿಮೆ ಇರುತ್ತವೆ. -10^-11 ಮೀಟರ್ಗಿಂತ ಕಡಿಮೆ ಇರುತ್ತದೆ. ಸೊ 10^-12 ಅದು ಇನ್ನೂ ಅತಿ ಹೆಚ್ಚಿನ ಶಕ್ತಿಯುತವಾದ ತರಂಗಗಳು. ಸೊ ಎಕ್ಸ್ರೇ ತರಂಗಗಳು -10^12 -8 ಮೀಟರ್ಗಳಷ್ಟು ಇರುತ್ತದೆ. ಸೊ ಈ ಎಕ್ಸ್ರೇಗಳನ್ನು ಉಪಯೋಗ ಮಾಡಿ ಅದನ್ನು ಆರ್ಟಿಫಿಷಿಯಲ್ ಆಗಿ ಉತ್ಪಾದನೆ ಮಾಡಿ ಮನುಷ್ಯನ ಎಲುಬಿನ ಭಾಗವನ್ನು ಅಥವಾ ಯಾವುದೇ ಮನುಷ್ಯನಲ್ಲಿರುವ ಡಿಫೆಕ್ಟ್ಗಳನ್ನು ಕಂಡುಹಿಡಿಯಲು ಈ ಎಕ್ಸ್ರೇಗಳನ್ನು ಉಪಯೋಗ ಮಾಡುತ್ತಾರೆ. 10^-12, 10^-11, 10^-10, 10^-9, 10^-8 ಇಲ್ಲಿವರೆಗೆ ಎಕ್ಸ್ರೇಗಳಿರ್ತವೆ. 10^-8, 10^-7 ಮಧ್ಯದಲ್ಲಿ ನೇರಳಾತೀತ ಕಿರಣಗಳು ಅಥವಾ ಅಲ್ಟ್ರಾವಯೊಲೆಟ್ ರೇಸ್ ಇರುತ್ತವೆ. ಈ ಅಲ್ಟ್ರಾವಯೊಲೆಟ್ ರೇಸ್ ಸಹ ಸೂರ್ಯನಿಂದನೇ ಬರುತ್ತವೆ. ಈ ಎಕ್ಸ್ರೇಗಳು ಸಹ ಸೂರ್ಯನಿಂದನೇ ಬರುತ್ತವೆ. ಈ ಗ್ಯಾಮಾ ವಿಕಿರಣಗಳು ಸಹ ಸೂರ್ಯನಿಂದನೇ ಬರುತ್ತವೆ. ಸೊ 10^-7 ಹಾಗೂ 10^-6 ಮೀಟರ್ಗಳ ಮಧ್ಯದ ಸಣ್ಣ ಭಾಗವೇ ದೃಷ್ಟಿಗೆ ಗೋಚರವಾಗುವ ಕಿರಣಗಳು. ಇವೇ ಆಕ್ಚುಲಿ ವಿಬ್ಗಯಾರ್, 7 ಬಣ್ಣಗಳು. 7 ಬಣ್ಣಗಳ ನಂತರ ಬರುವ ತರಂಗಗಳು 10^-6, 10^-6, 10^-5, 10^-4 ಇಲ್ಲಿಯವರೆಗೆ ಈ ಅವೇ ಕೆಂಪು ಕಿರಣಗಳು ಅಥವಾ ಇನ್ಫ್ರಾ ರೆಡ್ ರೇಸ್ಗಳು ಇರುತ್ತವೆ. ಸೊ ಇದನ್ನು ಸಹ ನಾವು ಕಾಣಲು ಸಾಧ್ಯವಿಲ್ಲ, ಆದರೆ ಇದನ್ನು ಫೀಲ್ ಮಾಡುತ್ತೇವೆ. ಇವು ಸಹ ಸೂರ್ಯನಿಂದನೇ ಭೂಮಿಯನ್ನು ತಲುಪುತ್ತವೆ. ಆದರೆ ಈ ಇನ್ಫ್ರಾ ರೆಡ್ ರೇಸ್ಗಳನ್ನು ಲ್ಯಾಬೊರೇಟ್ರಿಗಳಲ್ಲಿ ನಾವು ತಯಾರಿಸಬಹುದು. ಸೊ ಅದೇ ರೀತಿ ಎಕ್ಸ್ರೇಗಳನ್ನು ನಾವು ಲ್ಯಾಬೊರೇಟ್ರಿಯಲ್ಲಿ ತಯಾರಿಸಬಹುದು. ಅಲ್ಟ್ರಾವಯೊಲೆಟ್ ರೇಸ್ ಅಥವಾ ನೇರಳಾತೀತ ಕಿರಣಗಳನ್ನು ಸಹ ನಾವು ಮನೆಗಳಲ್ಲಿ ಹಾಕುವ ಅಕ್ವಾಗಾರ್ಡ್ ಅಥವಾ ನೀರಿನ ಶುದ್ಧೀಕರಣ ಘಟಕಗಳಲ್ಲಿ ಸಹ ಈ ಅತಿ ನೇರಿನ ಕಿರಣಗಳನ್ನು ಉಪಯೋಗ ಮಾಡಿ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಲಾಗುತ್ತದೆ. ಹಾಗೂ ಗ್ಯಾಮರೇಸ್ಗಳನ್ನು ನಾವು ಯಾವುದೇ ಯುರೇನಿಯಂ-235 ಅಥವಾ ಯುರೇನಿಯಂ-238 ಎಕ್ಸ್ಪೋಸ್ ಮಾಡಿದಾಗ ಗ್ಯಾಮರೇಸ್ಗಳು ಬರುತ್ತವೆ. ಸೊ ಸೂರ್ಯನಲ್ಲಿ ಸದಾ ಈ ಗ್ಯಾಮಾ ರೇಸ್ಗಳು ಅಥವಾ ಗ್ಯಾಮ ಕಿರಣಗಳು ಉತ್ಪತ್ತಿಯಾಗುತ್ತಲೇ ಇರುತ್ತವೆ. ಇದಕ್ಕೆ ಕಾರಣ ಪ್ರತಿ ಸೆಕೆಂಡ್ಗೂ ಹಲವಾರು ಹೈಡ್ರೋಜನ್ ಬಾಂಬ್ಗಳು ಸೂರ್ಯನಲ್ಲಿ ಎಕ್ಸ್ಪ್ಲೋಡ್ ಆಗುತ್ತವೆ. ಇದರಿಂದಾಗಿಯೇ ನಮಗೆ ಅತಿ ನೇರಳೆ ಕಿರಣಗಳು, ಎಕ್ಸ್ರೇ ಕಿರಣಗಳು ಹಾಗೂ ಗ್ಯಾಮ ಕಿರಣಗಳು ಬರುತ್ತವೆ. ಹಾಗಾಗಿ ನಾವು ಸೂರ್ಯನನ್ನು ಬರೀ ಗಣ್ಣಿನಿಂದ ನೋಡಿದರೆ ಸೂರ್ಯನ ಕಿರಣಗಳಿಂದಾಗಿ ರೆಟಿನಗಳು ಸುಟ್ಟು ಹೋಗುತ್ತದೆ. ಆಗ ನಾವು ಕುರುಡರಾಗುತ್ತೇವೆ. ಸೊ ನಂತರ 10^-4 meter, 10^-3 meter, 10^-2 meter, 10^-1 meter, 10^-1 ಆದಮೇಲೆ 1 meter, 10 meter, 100 meter ಹಾಗೂ 1,000 meter ಅಥವಾ 1 kilometer ಉದ್ದದ ತರಂಗಗಳನ್ನು ನಾವು ದೀರ್ಘ ತರಂಗಗಳು ಎಂದು ಕೇಳುತ್ತೇವೆ. ಸೊ 10^-4 10^3 ಅಂದರೆ ಇದು ಪಾಸಿಟಿವ್, ಇದು 10^-4 ಇದು ನೆಗೆಟಿವ್. ಇದರ ಮಧ್ಯದ ತರಂಗಗಳೇ ರೇಡಿಯೋ ತರಂಗಗಳು ಹಾಗೂ ನಾವು ನಮ್ಮ ಟಿ ವಿ ತರಂಗಗಳು. ಈ ತರಂಗಗಳಲ್ಲಿ ನಾವು ಟಿ ವಿಯನ್ನು ಕ್ಯಾಚ್ ಮಾಡುತ್ತದೆ. ಈ ಆಂಟೆನಗಳು ಅಥವಾ ಡಿಶ್ಗಳು ಈ ತರಂಗಗಳನ್ನು ಹಿಡಿದು ನಮಗೆ ಟಿ ವಿಯಲ್ಲಿ ಚಿತ್ರಗಳು ಕಾಣುವಂತೆ ಮಾಡುತ್ತವೆ. ಇದು ಅತ್ಯಂತ ಹೆಚ್ಚು ಉಪಯುಕ್ತವಾದ ಮಾಹಿತಿ. ಇದು ತರಂಗಗಳನ್ನು ಮೀಟರ್ಗಳಲ್ಲಿ ಅಳೆಯುತ್ತಾರೆ. ಸೊ ಈ ತರಂಗದ ಬ್ರಾಡ್ ಸ್ಕೇಲ್ 10^-12 10^3 ಅಂದರೆ ಪ್ಲಸ್ ತ್ರೀ ಅಂದರೆ 1 kilometer ಉದ್ದದ ತರಂಗಗಳು. 10^-12 meter ಈ ತರಂಗಗಳನ್ನು ನಾವು ನೋಡಲು ಸಾಧ್ಯವೇ ಇಲ್ಲ. ದೃಷ್ಟಿಗೋಚರವಾಗುವ ತರಂಗಗಳವರೆಗೆ ಅಥವಾ 10^-6 ಹತ್ತಿರ ಈ ದೃಷ್ಟಿಗೋಚರವಾದ ತರಂಗಗಳು ಅಥವಾ ಕಲ್ಲರ್ ತರಂಗಗಳು ಇರ್ತವೆ. ಅದಕ್ಕಿಂತ ಹಿಂದೆ ಲೆಫ್ಟ್ ಸೈಡ್ ಹೋಗ್ತಕ್ಕಂಥ ತರಂಗಗಳನ್ನು ನಮ್ಮ ಬಾಡಿಯು ಫೀಲ್ ಮಾಡುತ್ತೆ. ಸೊ ಅದಾದಮೇಲೆ ಇನ್ಫ್ರಾರೆಡ್ 10^-4 ನಮ್ಮ ಬಾಡಿಯು ಫೀಲ್ ಮಾಡುತ್ತೆ. ಆದರೆ ಅದಾದ ನಂತರ ಬರುವ ರೇಡಿಯೋ ತರಂಗಗಳನ್ನು ಅತ್ಯಂತ ಕಡಿಮೆ ಶಕ್ತಿಯುತವಾಗಿರುತ್ತವೆ. ಹಾಗಾಗಿ ಇವು ದೇಹವನ್ನು ತಲುಪಿದರೆ, ದೇಹವನ್ನು ಮುಟ್ಟಿದರೆ ಅಥವಾ ಕಣ್ಣಿನಿಂದ ಆ ತರಂಗಗಳನ್ನು ನೋಡಿದರೆ ಮನುಷ್ಯನ ದೇಹಕ್ಕೆ ಯಾವುದೇ ಅಪಾಯವು ಇರುವುದಿಲ್ಲ. ಆಟಮ್ ಅಥವಾ ಪರಮಾಣು ವಸ್ತುವಿನ ಅತ್ಯಂತ ಕನಿಷ್ಠ ಮಾನ. ಅಣುವನ್ನು ರಾಸಾಯನಿಕವಾಗಿ ವಿಭಜಿಸಿದರೆ ದೊರೆಯುವುದೇ ಪರಮಾಣು. ಅಣುವಿನಲ್ಲಿ ನ್ಯೂಟ್ರಾನ್, ಪ್ರೋಟಾನ್ ಹಾಗೂ ಎಲೆಕ್ಟ್ರಾನ್ಗಳು ಇರುತ್ತವೆ. ಸೊ ಪರಮಾಣುವನ್ನು ರಾಸಾಯನಿಕವಾಗಿ ವಿಭಜಿಸಲಾಗುವುದಿಲ್ಲ. ಒಂದು ಧಾತುವಿನ ಪರಮಾಣುಗಳೆಲ್ಲ ಒಂದೇ ರೀತಿ ಇರುತ್ತವೆ ಎಂದು ಡಾಲ್ಟನ್ ಥಿಯರಿ ಪ್ರತಿಪಾದಿಸುತ್ತದೆ. ಪರಮಾಣು ರಚನೆಯನ್ನು ಸರಿಯಾಗಿ ತಿಳಿದ ಮೇಲೆ ಇದು ಸರಿಯಲ್ಲ ಎಂದು ತಿಳಿದು ಬಂದಿದೆ. ಪರಮಾಣುವಿನ ಕೇಂದ್ರದಲ್ಲಿ ಒಂದು ಬೀಜವಿದೆ, ಅದನ್ನೇ ನ್ಯೂಕ್ಲಿಯಸ್ ಎಂದು ಕರೆಯುತ್ತಾರೆ. ಇದರಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿರುತ್ತವೆ. ಈ ಪರಮಾಣು ಬೀಜದ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುತ್ತವೆ. ವಿವಿಧ ಧಾತುಗಳ ಪರಮಾಣು ಸಂಖ್ಯೆ, ತೂಕ ಮತ್ತು ರಾಸಾಯನಿಕ ವರ್ತನೆಗಳು ಬೇರೆ ಬೇರೆಯಾಗಿಯೇ ಇರುತ್ತವೆ. ಆವರ್ತ ಕೋಷ್ಟಕದ ಪಟ್ಟಿಯಲ್ಲಿ ಮಾಡಲಾದ 109 ಧಾತುಗಳು 109 ಪರಮಾಣುಗಳನ್ನು ಗುರುತಿಸಲಾಗಿದೆ. ಎಪಿಸೋಡ್ 41 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 9ನೇ ಪದ್ಯ. ಆ ಪದ್ಯ ಹೀಗಿದೆ. ತಡಕುಂಪಿಟ್ಟೆಯು ಮತ್ತೆ ಮೆಲ್ಲಡಿಗಳಂ ಬಳುಕುತ್ತುಂ ಒಳುಕುತ್ತುಂ ಓರಡಿಗೊರ್ಮೊರ್ಮೆ ಕುಳುತ್ತು ಮೇಳುತ್ತಿರೆ ಕಂಡಿಂತಾಗದಿನ್ನೇಳಿವೆಂದು ಕಂಡು ಇಂತು ಆಗದಿನ್ನೇಳಿವೆಂದು ಒಡನೆ ಅಂದ ಇವರು ಮಂ ನಿಜಾಂಶಯು ಬದಳು ಪೊತ್ತೆತ್ತಿ ತಳ್ಕೂಳುವ ಸೀರುವಿಂದ ಅದ್ಭುತದ ಹಿಡಿಂಬವನ ಮಂ ಪೊಕ್ಕಂ ಅರುನಂದನಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ತಡಕುಂ ಪಿಟ್ಟೆಯುಂ ಒತ್ತೆ ಮೆಲ್ಲಡಿಗಳಂ ಬಳುಕುತ್ತುಂ ಅಳುಕುತ್ತುಂ ಓರಡಿಗೆ ಒರ್ಮೊರ್ಮೆ ಕುಳುತ್ತು ಹೇಳುತ್ತು ಇರೆ ಕಂಡು ಇಂತು ಆಗದು ಇನ್ನು ಏಡಿಂ ಎಂದೇ ಎಂದು ಒಡನೆ ಅಂದ ಐವರು ಮೊಮ್ಮ ನಿಜಾಂಶ ಯುಗದಳು ಪತ್ತು ಎತ್ತಿ ತೂಳುವ ಸೀರು ಉಡುವಿಂದ

ಮೆಲ್ಲಿತ್ತು ಅಡಿ, ಅತ್ಯಂತ ಮೃದುವಾದಂಥ ಪಾದಗಳು. ಯಾಕಂದರೆ ಅರಮನೆಯಲ್ಲಿ ಬೆಳೆದಂಥ ರಾಜಕುಮಾರರು, ಅವರ ಈ ಮೃದು ಪಾದಗಳಿಗೆ ಚೂಪಾದ ಕಲ್ಲು ಮತ್ತು ಮಣ್ಣಿನ ಹೆಂಟೆಗಳು ಒತ್ತುತ್ತಾ ಇದ್ದವಂತೆ. ತಡಕೊಂಬಿಟ್ಟೆಯು ಮತ್ತೆ ಮೆಲ್ಲಡಿಗಳ ಆಗ ಬಳುಕುತ್ತುಂ ಅಳುಕುತ್ತುಂ, ಬಳುಕುತ್ತಾ ಮತ್ತು ಅಳುಕುತ್ತಾ ಹೆದರುತ್ತಾ ಓರಡಿಗೆ ಒರ್ಮೊರ್ಮೆ ಒಂದೊಂದು ಹೆಜ್ಜೆಗೂ ಒಂದೊಂದು ಸಲ ಕುಳುತ್ತುಂ ಹೇಳುತ್ತುಂ ಕುಳುತ್ತುಂ ಹೇಳುತ್ತಾ ಇರೆ, ಕೂತುಕೊಳ್ಳುವುದು ಮತ್ತು ಹೇಳುತ್ತಾ ಇರುತ್ತಿರಲು ಕಂಡು ಇಂತು ಆಗದು, ಈ ರೀತಿಯಲ್ಲಿ ಇದು ಆಗದು ಅಂತ ಭೀಮಸೇನ ನಿರ್ಧಾರಕ್ಕೆ ಬಂದ. ಇಲ್ಲಿ ಹೇಳಿ ಇನ್ನೂ ಹೇಳಿ ಅಂತ ಹೇಳಿ ಎಂದು ಒಡನೆ ಅಂದ. ಇವರು ನಿಜಾಂಶ ಯುಗದಳು, ನೀವು ಈ ಥರ ಮಾಡಿದರೆ ನಮಗೆ ಪ್ರಯಾಣ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಐವರುವನ್ನು, ಅಂದರೆ ನಾಲ್ಕು ಜನ ತಮ್ಮಂದಿರು ಮತ್ತು ತಾಯಿಯನ್ನು ನಿಜಾಂಶ ಯುಗದೊಳು ಹೊತ್ತೆತ್ತಿ ತನ್ನೆರಡು ಭುಜಗಳಲ್ಲಿ ಹೊತ್ತು ಎತ್ತಿ ತಳ್ತು ಊಡುವ, ಅಂದರೆ ಒಟ್ಟಿಗೆ ಶಬ್ದ ಮಾಡುವ ಸೀರುಡುವಿಂದ, ಸೀರುಡು ಅಂದರೆ ಜೀರುಂಡೆಯಿಂದ ಅದ್ಭುತವಾದ ಹಿಡಿಂಬವನವನ್ನು ಹೊಕ್ಕ ಮರುನಂದನ, ಮರುನಂದನ ಅಂದರೆ ಮರುತ್ ನಂದನ, ಮರುತನ ಮಗ ಭೀಮಸೇನ. ಈ ಐವರನ್ನು ಕೂಡ ತನ್ನ ಬಾಹುಬಲದಲ್ಲಿ ಹೊತ್ತುಕೊಂಡು ಹಿಡಿಂಬವನವನ್ನು ಹೊಕ್ಕ. ಇಲ್ಲಿ ಮೊದಲಿಗೆ ನಾನು ಒಂದು ವಿಶೇಷ ಪ್ರಯೋಗದ ಕುರಿತು ಹೇಳಬೇಕು. ಅದು ಕುಳುತ್ತು ಕುಳುತ್ತು ಹೇಳುತ್ತೀರಿ ಎನ್ನುವಂಥದ್ದು ಒಂದು ಪ್ರಯೋಗ ಇಲ್ಲಿ ಆಗಿದೆ. ಈ ಕುಳುತ್ತು ಎನ್ನುವ ಪ್ರಯೋಗಕ್ಕೆ ಪದಕ್ಕೆ ಕುಳಿತು ಎನ್ನುವುದು ಅರ್ಥ. ನಾವೀಗ ಹಳೆ ಹೊಸಗನ್ನಡದಲ್ಲಿ ಕುಳಿತು ಕುಳಿತು ಅಂತ ಹೇಳ್ತೇವೆ, ಆದರೆ ಅದರ ಪ್ರಾಚೀನ ರೂಪ ಕುಳುತ್ತು ಅಂತ. ಈಗ ಕನ್ನಡದ ಯಾವುದೇ ಪ್ರಾದೇಶಿಕ ರೂಪದಲ್ಲಿ ಈ ಕುಳುತ್ತು ಎನ್ನುವ ಪದ ಇರುವುದನ್ನು ನಾನು ಗಮನಿಸಿಲ್ಲ ಮತ್ತು ಕೇಳಿಯೂ ಇಲ್ಲ, ಅಥವಾ ಎಲ್ಲೂ ಅದು ಬಳಕೆ ಆದಾಗೆ ಕಂಡಿಲ್ಲ. ಆದರೆ ಈ ಕುಳುತ್ತುವಿಗೆ ಸಂವಾದಿಯಾದ ಅಥವಾ ಅದೇ ರೀತಿಯ ಪದ ತುಳುವಿನಲ್ಲಿದೆ, ಕುಳ್ಳುತು ಎನ್ನುವುದು ಅದರ ರೂಪ. ಅಂದರೆ ತುಳುವಿನಲ್ಲಿ ಕುಳ್ಳುತು ಅಂತಂದರೆ ಕುಳಿತುಕೊಂಡು ಅಂತೇಳಿ. ಹಾಗಾಗಿ ಒಂದು ಕಾಲಕ್ಕೆ ಕನ್ನಡಿಗರು ಕುಳಿತುಕೊಳ್ಳುವುದು ಅನ್ನುವುದಕ್ಕೆ ಕುಳುತ್ತು ಅಂತಲೇ ಪದ ಪ್ರಯೋಗ ಮಾಡ್ತಿದ್ರು. ಇದರಿಂದ ಒಂದು ಸ್ಪಷ್ಟ ಆಗುತ್ತದೆ, ಈ ಹಳೆಗನ್ನಡದ ಪ್ರಾಚೀನ ರೂಪಗಳು ಇನ್ನೂ ಕೂಡ ತುಳುವಿನಲ್ಲಿ ಹಾಗೆ ಉಳ್ಕೊಂಡಿದ್ದೀವಿ ಅಂತ ಒಂದು. ಎರಡನೇದಾಗಿ ಕನ್ನಡದ ಭಾಷಾ ಲಕ್ಷಣಗಳು ತುಳುವಿನಲ್ಲಿ ತುಂಬ ಢಾಳಾಗಿ ಕಾಣಿಸ್ತವೆ ಎನ್ನುವುದು ಕೂಡ ಅದರಿಂದ ಸ್ಪಷ್ಟ ಆಗುತ್ತೆ. ಯಾಕಂದರೆ ಈ ಅಪರೂಪದ ಪ್ರಯೋಗ ಕುಳುತ್ತು ಎನ್ನುವ ಪದ ಕನ್ನಡದಲ್ಲಿ ಇಲ್ಲವೇ ಇಲ್ಲ, ಕನ್ನಡಿಗರಿಗೆ ಇದು ಅಪರೂಪ ಆಗಿದೆ. ಆದರೆ ತುಳುವಿನಲ್ಲಿ ಈ ಪದ ಅದರ ತನ್ನ ನಿಜ ರೂಪವನ್ನು, ಕುಳುತ್ತು ಅಂದರೆ ಕುಳುತು ಕುಳ್ಳುತು ಕುಳ್ಳುದು ಹಾಗೇ ಬಳಕೆ ಆಗ್ತಿದೆ. ಇದೊಂದು ಅಂದರೆ ಈ ಸಾಮಾನ್ಯವಾಗಿ ಏನು ಮಾತ್ರ ನಾವು ತಿಳ್ಕೊಡ್ತೀವಿ ಅಂದರೆ ಅಥವಾ ನಮ್ಮ ವಾಗ್ವಾದಗಳಲ್ಲಿ ತುಳು ಮಲಯಾಳದ ಪ್ರಭಾವದಿಂದ ಬಂದಿದೆ ಎನ್ನುವ ರೀತಿಯಲ್ಲಿ ಹೇಳುವುದುಂಟು. ಆದರೆ ಹಾಗಲ್ಲ, ತುಳುವಿನಲ್ಲಿ ಹಳೆಗನ್ನಡದ ಅನೇಕ ಪ್ರಾಚೀನ ರೂಪಗಳು ಹಾಗೆ ಉಳಿದುಕೊಂಡಿರುವುದಕ್ಕೆ ಇದು ಸಾಕ್ಷಿಯಾಗಿದೆ. ಇದು ಒಂದು ವಿಶೇಷ. ಇನ್ನೊಂದು, ಭೀಮಸೇನ ಈವರೆಗೆ ನಮಗೆ ಗೊತ್ತಿರುವ ಹಾಗೆ ಈ ಕಾವ್ಯದಲ್ಲಿ ಪ್ರಧಾನವಾದಂಥ ಒಂದು ಪಾತ್ರವಾಗಿ ಬಂದಿಲ್ಲ. ಒಂದು ಸಲ ಆಟ ಆಡುವಾಗ ಈ ಪಾಂಡವರು ಮತ್ತು ಕೌರವರನ್ನು ಮರದಿಂದ ಅಲುಗಾಡಿಸಿ ಬೀಳಿಸಿದ್ದನ್ನು ಬಿಟ್ಟರೆ ಭೀಮಸೇನ ಪರಾಕ್ರಮ ನಮಗೆ ಗೊತ್ತಾಗಿಲ್ಲ. ಯಾಕಂತಂದರೆ ಕಾರಣ ಏನು ಅಂತಂದರೆ ಈ ಕಾವ್ಯದ ಕಥಾನಾಯಕ ಭೀಮಸೇನ ಅಲ್ಲ. ಆದರೆ ಅನಿವಾರ್ಯವಾಗಿ ಪಂಪನಿಗೆ ಭೀಮನನ್ನು ಈಗ ಪ್ರಧಾನ ರಂಗಕ್ಕೆ ತರಲೇಬೇಕಾಗಿದೆ. ಇಲ್ಲಿ ಈಗ ಭೀಮಸೇನ ಪರಾಕ್ರಮ ಮತ್ತು ಇಲ್ಲಿ ಭೀಮಸೇನ ಈಗ ಪ್ರಕಟಗೊಳ್ತಾ ಹೋಗ್ತಾನೆ. ಅವನು ಏನು ಮಾಡಿದ್ದಾನೆ ಅಂತಂದರೆ ವರ್ಣಾವತದಿಂದ ಸುರಂಗ ಮಾರ್ಗದ ಮೂಲಕ ತನ್ನ ತಾಯಿಯನ್ನು ಮತ್ತು ತಮ್ಮಂದಿರನ್ನು ಕರ್ಕೊಂಡು ಬರುವ ಮುಂದಾಳುತನವನ್ನು ಭೀಮಸೇನ ಮಾಡ್ತಾನೆ. ಆದರೆ ಹಾಗೆ ಮಾಡುವಾಗ ಇವರು ಈ ರೀತಿಯ ಒಂದು ಹೊರಟಾದಂಥ ಅಡವಿಯಲ್ಲಿ ಅಥವಾ ಸುರಂಗ ಮಾರ್ಗದಲ್ಲಿ ನಡೆದೇ ಅಭ್ಯಾಸ ಇಲ್ಲ. ಹಾಗಾಗಿ ಅನ್ನೋದು ಒಂದೊಂದು ಹೆಜ್ಜೆಗೂ ಕೂಡ ಅವರು ಕೂತ್ಕೊಳ್ಳೋದು ಹೇಳೋದು ಮಾಡ್ತಾಯಿದ್ರು. ಇದು ಇನ್ನು ಆಗುವುದಿಲ್ಲ ಅಂತೇಳಿ ಭೀಮಸೇನ ತನ್ನ ಅಮಿತವಾದಂಥ ಪರಾಕ್ರಮವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾನೆ. ತನ್ನ ತಾಯಿಯನ್ನು ಅಂದರೆ ಒಂದು ಭುಜದಲ್ಲಿ ತನ್ನ ತಾಯಿಯನ್ನು, ಇನ್ನೊಂದು ಭುಜದಲ್ಲಿ ತನ್ನ ನಾಲ್ವರು ತಮ್ಮಂದಿರನ್ನು ಕೂರಿಸಿಕೊಂಡು ಜಗಜಟ್ಟಿಯ ಹಾಗೆ ಸುರಂಗ ಮಾರ್ಗದಿಂದ ನೇರವಾಗಿ ಹೊರಗೆ ಬರ್ತಾರೆ. ಬಂದರೆ ತೆಂಕಮುಖ ಅಂತ ನಾವು ಹೇಳಿದ್ವಿ, ಅಂದರೆ ಹಸ್ತಿನಾವತಿಯಿಂದ ತೆಂಕಮುಖ ಅಂತ ನಾವು ಇದನ್ನು ಭಾವಿಸಬೇಕು. ಹಸ್ತಿನಾವತಿಯಿಂದ ತೆಂಕಮುಖ ಅಂತ ಅಂದರೆ ನರ್ಮದಾ ನದಿಯ ಕೆಳಗಿನ ಭಾಗ ಅಂತ ತಿಳ್ಕೊಳ್ಬೇಕು. ಅಂದರೆ ದಕ್ಷಿಣಾಪಥ, ದಕ್ಷಿಣ ಭಾರತ ಅಂತ ನಾವು ಇದನ್ನು ತಿಳ್ಕೊಳ್ಬೋದು. ಅಂದರೆ ದಂಡಕಾರಣ್ಯ ಅಂತ ನಾವು ಈಗ ಯಾವ

0: ಭೂಭಾಗ ಅವರು ಕರೀತು, ಆ ಭೂಭಾಗದಲ್ಲೇ ಕಡೆಗೆ ಪ್ರಯಾಣ ಬರ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ಹಾಗೆ ಬಂದಾಗ ಅಲ್ಲಿ ಇದ್ದದು ಹಿಡಿಂಬ ವನ ಎನ್ನುವಂಥ ವನ, ಆ ವನವನ್ನು ಪ್ರವೇಶ ಮಾಡ್ತಾನೆ. ಆ ವನ ಹೇಗಿತ್ತು ಅಂತಂದರೆ ಒಂದು ಅಲ್ಲ, ಸಾಲಾಗಿ ಝೀ ಎನ್ನುವಂಥ ಶಬ್ದ ಮಾಡುವಂತಹ ಅಥವಾ ಝೇಂಕಾರ ಮಾಡುವಂಥ ಊರಿಡುವಂಥ ಜೀರುಂಡೆಗಳು ಸೇರಿಕೊಂಡಿರುವಂಥ ಒಂದು ಭೀಕರವಾದಂಥ ಹಿಡಿಂಬ ವನಕ್ಕೆ ತನ್ನ ಸಂಬಂಧಿರು ಮತ್ತು ತಾಯಿಯ ಜೊತೆಗೆ ಭೀಮ ಪ್ರವೇಶ ಮಾಡುತ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಎಟಿಕ್ವೆಟ್ ಬಗ್ಗೆ, ಅಂದರೆ ಸಭ್ಯತೆ ಶಿಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಭ್ಯನಾಗಿ ಇರಬೇಕು, ಮಾತಾಡಬೇಕು ಅನ್ನೋದು ನನ್ನ ಆಸೆ. ಇನ್ನು ಸಂಕೇತಗಳು, ಸಿಗ್ನಲ್ಸ್, ಪ್ರತಿಯೊಬ್ಬರಿಗೂ ತಿಳ್ಕೊಂಡಿರ್ಬೇಕಾಗಿರುವಂತಹ ವಿಷಯನೇ ಇದು ಸಹ. ಒಂದು ರೋಡಲ್ಲಿ ನಾವೇನಾದರೂ ದಾಟಬೇಕು ಅಂದರೆ, ವೆಹಿಕಲ್ ಇಟ್ಕೊಂಡಿದ್ರೆ, ಅಥವಾ ನಮ್ಮ ಜನರಲ್ ನಾಲೆಜ್ಗೆ, ಮುಂದೆ ನಾವು ಗಾಡಿ ಓಡಿಸೋದಿದ್ರು, ಇನ್ನೊಬ್ಬರು ಗಾಡಿಯಲ್ಲಿ ಕೂತು ನಾವು ಸವಾರಿ ಮಾಡಬೇಕಿದ್ರು ಆ ನಾಲೆಜ್ ನಮಗಿರೋದು ಬಹಳ ಅಗತ್ಯ ಇದೆ. ಹಾಗಾಗಿ ಕೆಲವು ಸಿಂಪಲ್ ಆಗಿರೋ ವಾಕ್ಯಗಳನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅದರಲ್ಲಿ ಮೊದಲನೇ ವಿಷಯ ಅಂದರೆ, ನಾವು ಯಾವುದೇ ಗಾಡಿ ಓಡಿಸೋದಿರಲಿ ಸಾವಧಾನವಾಗಿ ಹೋಗಬೇಕಲ್ವಾ? ಎಷ್ಟೇ ಅರ್ಜೆಂಟಿನ ಕೆಲಸ ಇದ್ದರೂ, ಅರ್ಜೆನ್ಸಿ ಗಡಿಬಿಡಿ ಮಾಡೋದಿದೆಯಲ್ಲ, ನಮ್ಮ ಜೀವಕ್ಕೆ ಕುತ್ತು ತರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ವಾಹನಗಳನ್ನು ಸಾವಧಾನವಾಗಿ ನಾವು ಓಡಿಸಬೇಕು, ಬಿಡಬೇಕು. ಅದನ್ನು ಹೇಗೆ ಹೇಳ್ತೀರಾ? ಡ್ರೈವ್ ಸ್ಲೋಲಿ, ಸ್ಲೋಲಿ, ಡ್ರೈವ್ ಸ್ಲೋಲಿ, ವಾಹನಗಳನ್ನು ಸಾವಧಾನವಾಗಿ ಬಿಡು. ಎಡಬದಿಯಲ್ಲೇ ಹೋಗಬೇಕು, ಕೀಪ್ ಟು ದ ಲೆಫ್ಟ್. ಎಡಬದಿಯಲ್ಲೇ ಹೋಗಿ, ಕೀಪ್ ಟು ದ ಲೆಫ್ಟ್. ನಿಮ್ಗೆಲ್ರಿಗೆ ಗೊತ್ತು, ನಾವು ಗಾಡಿ ಓಡಿಸ್ಬೇಕಾದ್ರೆ ಲೆಫ್ಟಲ್ಲಿ ಇರಲೇಬೇಕು. ಹಾಗಂತ ನೀವು ನಡ್ಕೊಂಡು ಹೋಗ್ತಿದ್ರೆ ಯಾವ ಸೈಡ್ ಹೋಗ್ತೀರಾ? ಆವಾಗಲೂ ಲೆಫ್ಟಲ್ಲಿ ಹೋಗ್ತೀರಾ? ನನಗೆ ತಿಳಿದ ಮಟ್ಟಿಗೆ ನಾವು ನಡ್ಕೊಂಡು ಓಡಾಡ್ತಿರ್ಬೇಕಾದ್ರೆ ರೈಟ್ ಸೈಡಿಗೆ ಹೋಗಬೇಕು. ಯಾಕಂದರೆ ಎದುರುಗಡೆ ವಾಹನ ಬರೋದು ಅವ್ರ ಲೆಫ್ಟಲ್ಲಿ, ಅಂದರೆ ನಾವು ಅದ್ರ ರೈಟಲ್ಲಿ ಇದ್ದಾಗ ನಮ್ಮ ಎದುರು ಏನು ಗಾಡಿ ಬರುತ್ತೆ ಅಂತ ಗೊತ್ತಾಗತ್ತೆ. ಅಕಸ್ಮಾತ್ ನಾವು ಲೆಫ್ಟಲ್ಲೇ ಹೋಗ್ತಾ ಇದ್ರೆ ನಮ್ಮ ಎದುರು ಯಾವುದು ಗಾಡಿ ಬರಲ್ಲ, ಹಿಂದೆ ಬರ್ತಾ ಇರತ್ತೆ. ಹಿಂದೆ ಯಾವ ಗಾಡಿ ಬಂತು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ನಡ್ಕೊಂಡು ಹೋಗ್ತಿದ್ರೆ ಬಲಗಡೆಯಲ್ಲಿ ಹೋಗಬೇಕು ಅನ್ನೋದು ನನ್ನ ನಾಲೆಜು. ನಿಮ್ಗೇನು ಅನ್ನಿಸ್ತು ಈ ವಿಷಯದ ಬಗ್ಗೆ, ಅದನ್ನು ನೀವು ಅನಿಸಿಕೆನ ಕಳಿಸ್ಕೊಡ್ಬೋದು. ಈಗ ಸದ್ಯಕ್ಕೆ ಗಾಡಿ ಎಡಬದಿಲಿ ಹೋಗಬೇಕು, ಹೇಗೆ ಹೇಳ್ತೀರಾ ದಿನ? ಕೀಪ್ ಟು ದ ಲೆಫ್ಟ್. ಮುಂದೆ ಅಪಾಯಕಾರಿ ತಿರುವು ಇರುತ್ತಲ್ವಾ, ಅಲ್ಲಿ ಏನು ಬರೆದಿರ್ತಾರೆ, ಸೈನ್ ಬೋರ್ಡ್ ಕೂಡ ಹಾಕಿರ್ತಾರಲ್ವಾ? ಡೇಂಜರಸ್ ಟರ್ನ್ ಅಹೆಡ್, ಡೇಂಜರಸ್ ಟರ್ನ್ ಅಹೆಡ್. ಮುಂದೆ ಅಪಾಯಕಾರಿ ತಿರುವಿದೆ, ಡೇಂಜರಸ್ ಟರ್ನ್ ಅಹೆಡ್. ಇಲ್ಲಿ ವಾಹನಗಳನ್ನು ನಿಲ್ಲಿಸಬಾರ್ದು, ನೋ ಪಾರ್ಕಿಂಗ್ ಹಿಯರ್. ಬರೀ ನೋ ಪಾರ್ಕಿಂಗ್ ಅಂತ ಕೂಡ ಹಾಕಿರ್ತಾರೆ, ನಾವು ಹೇಳಬೇಕಾದ್ರೆ ನೋ ಪಾರ್ಕಿಂಗ್ ಹಿಯರ್, ಇಲ್ಲಿ ವಾಹನಗಳನ್ನು ನಿಲ್ಲಿಸಬಾರ್ದು. ರಸ್ತೆನ ಇಲ್ಲಿ ದಾಟಿ, ಕ್ರಾಸ್ ಫ್ರಮ್ ಹಿಯರ್. ಪಾದಚಾರಿಗಳಿಗೆಲ್ಲ ಈ ಬೋರ್ಡ್ ಇದ್ದಿರುತ್ತಲ್ವಾ, ರಸ್ತೆನ ಎಲ್ಲಿ ದಾಟಬೇಕು ಅನ್ನೋದು. ಕ್ರಾಸ್ ಫ್ರಮ್ ಹಿಯರ್, ರಸ್ತೆನ ಇಲ್ಲಿ ದಾಟಿ. ಇನ್ನು ಕೆಲವರು ತಮ್ಮ ಸಾಕು ನಾಯಿಗಳನ್ನು ಎಲ್ಲಿ ಬೇಕಲ್ಲಿ ತಗೊಂಡು ಓಡಾಡ್ತಿರ್ತಾರೆ, ಅವಕ್ಕೆ ಪ್ರವೇಶ ಇಲ್ಲಿ ಇಲ್ಲ ಅಂತ ಹೇಗೆ ಹೇಳ್ತಾರೆ? ಡಾಗ್ಸ್ ನಾಟ್ ಪರ್ಮಿಟೆಡ್, ಇಲ್ಲಿ ನಾಯಿಗಳಿಗೆ ಅವಕಾಶ ಇಲ್ಲ. ಡಾಗ್ಸ್ ನಾಟ್ ಪರ್ಮಿಟೆಡ್, PERMITTED, ಪರ್ಮಿಟೆಡ್. ಇನ್ನು ಕೆಲವು ಜಾಗದಲ್ಲಿ ಪ್ರವೇಶನೇ ಇರೋದಿಲ್ಲ, ನೋ ಎಂಟ್ರನ್ಸ್, ಪ್ರವೇಶ ಇಲ್ಲ, ನೋ ಎಂಟ್ರನ್ಸ್. ಹೊರಗೆ ಹೋಗೋ ದಾರಿಗೆ ಎಕ್ಸಿಟ್, ಹೊರಗೆ ಹೋಗೋ ದಾರಿ ಎಕ್ಸಿಟ್ ಅಂತ ಹೇಳಬೇಕಲ್ಲ. ಪ್ರವೇಶದ ದಾರಿಗೆ ಎಂಟ್ರನ್ಸ್, ಪ್ರವೇಶ ಇಲ್ಲ ಅಂದರೆ ನೋ ಎಂಟ್ರನ್ಸ್. ಪ್ರವೇಶ ಇಲ್ಲ ಅಂದರೆ ನೋ ಎಂಟ್ರನ್ಸ್, ಪ್ರವೇಶ ಈ ಕಡೆಯಿಂದ ಹೋಗಬೇಕು ಅನ್ನೋದಕ್ಕೆ ಎಂಟ್ರನ್ಸ್, ಹೊರಗೆ ಹೋಗೋದಕ್ಕೆ ಎಕ್ಸಿಟ್. ಹುಲ್ಲಿನ ಮೇಲೆಲ್ಲ ನಡಿಬೇಡಿ, ಕೀಪ್ ಆಫ್ ದಿ ಗ್ರಾಸ್. ಕೀಪ್ ಆಫ್ ದಿ ಗ್ರಾಸ್. ಎಲ್ಲಿ ಆದರೂ ಹುಲ್ಲು ಕಾಣೋ ಹಾಗಿಲ್ಲ, ಲಾನ್ ಕಾಣೋ ಹಾಗಿಲ್ಲ. ಜನ ಅಲ್ಲಿ ಹೋಗಿ ನಡೀತಾರೆ, ಕುತ್ಕೊಳ್ತಾರೆ, ಅದ್ರ ಮೇಲೆ ಮಲ್ಗೋಕೆ ಹೋಗ್ತಾರೆ. ಬಟ್ ಹುಲ್ ಮೇಲೆಲ್ಲ ನಾವು ನಡೆದ್ರೆ ಅದು ಸತ್ತೋಗ್ಬಿಡತ್ತಲ್ವಾ, ಅಲ್ಲಿ ಬರೀ ಮಣ್ಣೇ ಕಾಣ್ತಿರುತ್ತೆ, ಹುಲ್ ಬೆಳೆಯೋದಿಲ್ಲ. ಸೊ ಏನು ಹೇಳಬೇಕಲ್ಲಿ, ಕೀಪ್ ಆಫ್ ದಿ ಗ್ರಾಸ್ ಅಂತ ಹೇಳಬೇಕು. ಹುಲ್ಲಿನ ಮೇಲೆ ನಡಿಬೇಡಿ, ಅನುಮತಿ ಇಲ್ಲದೆ ಪ್ರವೇಶ ಇಲ್ಲ. ನೋ ಎಂಟ್ರಿ ವಿತೌಟ್ ಪರ್ಮಿಷನ್, ಅನುಮತಿ ಇಲ್ಲದೆ ಪ್ರವೇಶ ಇಲ್ಲ. ನೋ ಎಂಟ್ರಿ ವಿತೌಟ್ ಪರ್ಮಿಷನ್. ಧೂಮಪಾನ ನಿಷೇಧಿಸಿದೆ, ನೋ ಸ್ಮೋಕಿಂಗ್. ಧೂಮಪಾನ ನಿಷೇಧಿಸಿದೆ, ನೋ ಸ್ಮೋಕಿಂಗ್. ನೀವು ಟ್ರೈನಲ್ಲೆಲ್ಲ ಜರ್ನಿ ಮಾಡಿದರೆ ನೀವಲ್ಲಿ ನೋಡಿರ್ತೀರ, ಚೈನ್ ಎಲ್ಲ ಇಟ್ಟಿರ್ತಾರೆ, ಸರಪಳಿ ಎಳೀರಿ, ಪುಲ್ ದ ಚೈನ್ ಅಂತ. ಅದನ್ನ ಎಳೆದ್ಬಿಡ್ತೀರಾ, ಹಾಗೆ ನೋಡಿದ ತಕ್ಷಣ ಏನಾದರೂ ಎಮರ್ಜೆನ್ಸಿ ಸಿಚುವೇಶನ್ ಇದ್ದರೆ, ಏನು ಗಾಡಿ ನಿಲ್ಲಿಸಬೇಕು ಅಂತಿದ್ರೆ ಅದನ್ನು ಎಳಿಬೇಕು ಅಂತಿರುತ್ತೆ. ಸುಮ್ಮ ಸುಮ್ಮನೆ ಎಳೆದ್ರೆ ನಿಮಗೆ ಫೈನ್ ಹಾಕಿಯಾರು. ಮತ್ತು ಸರಪಳಿ ಎಳೀರಿ ಅಂದರೆ ಪುಲ್ ದ ಚೈನ್. ಬಾಡಿಗೆಗಿದೆ ಅಂತ ಬೋರ್ಡ್ ನೋಡಿರ್ತೀರಲ್ವಾ, ಟು ಲೆಟ್, ಟಿ ಒ ಎಲ್ ಇ ಟಿ, ಟು ಲೆಟ್ ಅಂದರೆ ಬಾಡಿಗೆಗಿದೆ. ಮುಂದೆ ಶಾಲೆ ಇದೆ, ಸ್ಕೂಲ್ ಅಹೆಡ್. ಮುಂದೆ ಶಾಲೆ ಇದೆ, ಸ್ಕೂಲ್ ಅಹೆಡ್. ಈ ರಸ್ತೆನ ಮುಚ್ಚಿದ್ದಾರೆ, ರೋಡ್ ಕ್ಲೋಸ್ಡ್. ಈ ರಸ್ತೆನ ಮುಚ್ಚಲಾಗಿದೆ, ರೋಡ್ ಕ್ಲೋಸ್ಡ್. ಮುಂದೆ ರಸ್ತೆ ಕೊನೆಗೊಳ್ಳತ್ತೆ, ಡೆಡ್ ಎಂಡ್ ಅಹೆಡ್. ಅಲ್ಲಿ ಮುಂದೆ ಏನು ದಾರಿ ಇರೋದಿಲ್ಲ, ಹಾಗಾಗಿ ಮುಂದೆ ರಸ್ತೆ ಕೊನೆ ಆಗತ್ತೆ ಅನ್ನೋ ಬೋರ್ಡ್ ಇರುತ್ತಲ್ಲ, ಡೆಡ್ ಎಂಡ್ ಅಹೆಡ್. ಶೌಚಗ್ರಹ, ಇದನ್ನೇನು ಹೇಳ್ತಾರೆ ಗೊತ್ತಾ, ಡಬ್ಲ್ಯೂ ಸಿ ಅಂತ ಹೇಳ್ತಾರೆ ಶಾರ್ಟ್ ಫಾರ್ಮಲ್ಲಿ ಶೌಚಗ್ರಹಕ್ಕೆ. ಹಾಗಂದರೆ ವಾಟರ್ ಕ್ಲೋಸೆಟ್ ಅಂತ. ಆ್ಯಕ್ಚುಲಿ ಇದಕ್ಕೆ ಸಾಮಾನ್ಯ ಭಾಷೆಯಲ್ಲಿ ನಾವು ಟಾಯ್ಲೆಟ್ ಅಂತ ಹೇಳೋದಿದೆ, ಅಥವಾ ಲ್ಯಾವಟ್ರಿ, ಎಲ್ ಎ ವಿ ಎ ಟಿ ಒ ಆರ್ ವೈ, ಲ್ಯಾವಟ್ರಿ ಅಂತ ಕೂಡ ಹೇಳ್ತಾರೆ. ಇನ್ನು ಆರಾಮ ಗ್ರಹ ಅಂತ ಇರುತ್ತೆ, ಅದಕ್ಕೇನು ಹೇಳ್ತಾರೆ ಇಂಗ್ಲೀಷಲ್ಲಿ, ವೈಟಿಂಗ್ ರೂಮ್. ಆರಾಮ ಗ್ರಹ ಅಂದರೆ ವೈಟಿಂಗ್ ರೂಮ್. ದಯವಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಳ್ಳಿ, ಪ್ಲೀಸ್ ಸ್ಟ್ಯಾಂಡ್ ಇನ್ ಅ ಕ್ಯೂ, ಕ್ಯೂ ಯು ಇ ಯು ಇ, ಪ್ಲೀಸ್ ಸ್ಟ್ಯಾಂಡ್ ಇನ್ ಅ ಕ್ಯೂ. ಇದು ಹೆಂಗಸರಿಗೆ ಮಾತ್ರ, ಫಾರ್ ಲೇಡೀಸ್ ಓನ್ಲಿ. ಇದು ಹೆಂಗಸರಿಗೆ ಮಾತ್ರ, ಫಾರ್ ಲೇಡೀಸ್ ಓನ್ಲಿ. ಕೆಲವು ಜಾಗದಲ್ಲಿ ಸಣ್ಣ ಸಣ್ಣ ರೋಡ್ ಇರುತ್ತೆ, ಅಲ್ಲಿ ಭಾರಿ ವಾಹನಗಳಿಗೆ ಪ್ರವೇಶ ಇರೋದಿಲ್ಲ. ಹೆವಿ ವೆಹಿಕಲ್ಸ್ ಆರ್ ನಾಟ್ ಅಲೌಡ್, ಹೆವಿ ವೆಹಿಕಲ್ಸ್ ಆರ್ ನಾಟ್ ಅಲೌಡ್. ಭಾರಿ ವಾಹನಗಳಿಗೆ ಇಲ್ಲಿ ಪ್ರವೇಶ ಇಲ್ಲ. ಕೆಲವು ಜಾಗದಲ್ಲಿ ಫೋಟೋ ತೆಗೆಯೋದನ್ನು ನಿಷೇಧ ಮಾಡಿರ್ತಾರೆ, ಅದಕ್ಕೆ ಫೋಟೋಗ್ರಾಫಿ ಈಸ್ ಪ್ರೊಹಿಬಿಟೆಡ್, ಪಿ ಆರ್ ಒ ಎಚ್ ಐ ಬಿ ಐ ಟಿ ಇ ಡಿ ಅಂದರೆ ನಿಷೇಧ ಅಂತ. ಫೋಟೋ ತೆಗೆಯೋದನ್ನು ನಿಷೇಧಿಸಲಾಗಿದೆ, ಫೋಟೋಗ್ರಫಿ ಈಸ್ ಪ್ರೊಹಿಬಿಟೆಡ್. ನಾಯಿಗಳಿದೆ ಜಾಗ್ರತೆ, ಬಿವೇರ್ ಆಫ್ ಡಾಗ್ಸ್, ಬಿವೇರ್ ಆಫ್ ಡಾಗ್ಸ್, ನಾಯಿಗಳಿದ್ದಾವೆ ಜಾಗ್ರತೆ. ಈ ಜಾಗನ ಕಾದಿರಿಸಿರಲಾಗಿದೆ, ಅದಕ್ಕೆ ರಿಸರ್ವ್ಡ್ ಅಂತೀವಿ. ಹೋಟೆಲ್ಗಳಲ್ಲೆಲ್ಲ ನೀವು ನೋಡಿರ್ತೀರ ಅಲ್ವಾ, ಕೆಲವು ಟೇಬಲ್ನ ಬುಕ್ ಮಾಡಿಟ್ಟಿರ್ತಾರೆ ಮೊದಲೇ, ಕಾಯ್ದಿರಿಸಲಾಗಿದೆ ಅಂತ ಬರೆದಿರ್ತಾರೆ, ಅಥವಾ ರಿಸರ್ವ್ಡ್ ಅಂತಿರುತ್ತೆ. ಮುಂದೆ ಗಾಡಿ ಪಾರ್ಕ್ ಮಾಡಬೇಡಿ, ಟೋ ಅವೇ ಝೋನ್, ಟೋ ಅವೇ ಝೋನ್ ಅಂದರೆ ಮುಂದೆ ಆ ಜಾಗದಲ್ಲಿ ಗಾಡಿ ಪಾರ್ಕ್ ಮಾಡಬೇಡಿ, ಟೋ ಅವೇ ಝೋನ್. ಹೆಚ್ಚಿನ ಕನ್ನಡ ವಾಕ್ಯಗಳು ಇಂಗ್ಲೀಷ್ ನಿಮಗೆ ಪರಿಚಯ ಇತ್ತು, ಯಾಕಂದರೆ ನಾವು ಆಲ್ಮೋಸ್ಟ್ ತುಂಬ ಇಂಗ್ಲೀಷ್ ಪದಗಳನ್ನು ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಬಿಟ್ಟಿದ್ದೀವಿ, ಬಳಸ್ತಿದ್ದೀವಿ. ಹೆಚ್ಚಿನವರು ವೆಹಿಕಲ್ನ ಓಡಿಸ್ತೀವಿ, ಅಥವಾ ವೆಹಿಕಲ್ ಓಡಿಸೋರು ಪಕ್ಕದಲ್ಲಂತೂ ಕೂತಿರ್ತೀವಿ, ಇವೆಲ್ಲ ಸೈನ್ ಬೋರ್ಡ್ಸನ್ನು ನೋಡಿರ್ತೀವಿ. ಆದರೂ ಸಹ ಪರಿಚಯ ಇರಲಿ ಅನ್ನೋ ಕಾರಣಕ್ಕೆ ನಾನು ಈ ಸಂಚಿಕೆನ ತಗೊಳ್ಬೇಕಾಯಿತು. ಇನ್ನು ನಿಮಗೊಂದು ಇಂಪಾರ್ಟೆಂಟ್ ವಿಷಯನ ನಾನಿಲ್ಲಿ ಹೇಳಬೇಕು. ವಿಶೇಷಣ ಮತ್ತು ಕ್ರಿಯಾಪದ ಈ ಥರದ ಶಬ್ದನ ಗುರುತಿಸೋದು ಕೆಲವು ಸಲ ಬಹಳ ಸರಳ ಆಗಿರುತ್ತೆ, ಗೊತ್ತಾ, ಸುಲಭವಾಗಿರುತ್ತೆ. ಉದಾಹರಣೆಗೆ, ಯಾವ ಶಬ್ದದ ಕೊನೆಯಲ್ಲಿ ಎನ್ ಇ ಎಸ್ ಎಸ್ ನೆಸ್ ಇರುತ್ತೋ ಅದು ನಾಮಪದ ಆಗತ್ತೆ. ಉದಾಹರಣೆ ಹೇಳಲಾ, ಲಾಂಗ್ ಇಲ್ನೆಸ್ ಹ್ಯಾಸ್ ಮೇಡ್ ಹಿಮ್ ವೀಕ್, ಲಾಂಗ್ ಇಲ್ನೆಸ್ ಹ್ಯಾಸ್ ಮೇಡ್ ಹಿಮ್ ವೀಕ್ ಅಂದರೆ ತುಂಬ ದೀರ್ಘವಾದ ಕಾಯಿಲೆ, ತುಂಬ ದಿವಸದಿಂದ ಬಳಲ್ತಾ ಇರೋವಂಥ ಕಾಯಿಲೆ ಅವನನ್ನು ಬಲಹೀನಗೊಳಿಸಿದೆ, ಅವನನ್ನು ವೀಕ್ ಮಾಡಿಬಿಟ್ಟಿದೆ ಅಂತ. ಈ ವಾಕ್ಯದಲ್ಲಿ ಇಲ್ನೆಸ್ ಅನ್ನೋ ಪದ ಬಂತು, ಇದು ನಾಮಪದ. ಇಲ್ ಅನ್ನೋ ಪದಕ್ಕೆ ನೆಸ್ ಸೇರಿ ಅದು ವಿಶೇಷಣ ಆಯಿತು, ಇಲ್ಲಿಂದ ಇಲ್ನೆಸ್ ಆಯಿತು. ಅದೇ ರೀತಿ ಇನ್ನು ಕೆಲವು ಪದ ಹೇಳ್ತೀನಿ ನೋಡಿ, ಥಿಕ್ ಥಿಕ್ನೆಸ್, ಗುಡ್ ಗುಡ್ನೆಸ್, ಗ್ರೇಟ್ ಗ್ರೇಟ್ನೆಸ್, ಸ್ಯಾಡ್ ಸ್ಯಾಡ್ನೆಸ್. ಇಲ್ಲಿ ಎಲ್ಲ ನೋಡಿ ಎನ್ ಇ ಎಸ್ ಎಸ್ ನೆಸ್ ಅನ್ನೋ ಪದ ಸೇರಿ ಆ ಪದ ವಿಶೇಷಣವಾಗಿ ಬದಲಾಯಿತು. ಇನ್ನು ಅಸಿಸ್ಟೆನ್ಸ್ ಅನ್ನೋ ಪದ ನೀವು ಕೇಳಿರ್ತೀರ, ಅಂದರೆ ಸಹಾಯ. ಈ ಭಾವಸೂಚಕ ನಾಮಪದ ಅಸಿಸ್ಟ್ ಅನ್ನೋ ಕ್ರಿಯಾಪದದಿಂದ ಆಗಿರೋದು. ಅಸಿಸ್ಟ್ ಇಂದ ಅಸಿಸ್ಟೆನ್ಸ್ ಆಯಿತು. ಇಲ್ಲಿ ಅಸಿಸ್ಟ್ ಅನ್ನೋ ಕ್ರಿಯಾಪದನ ನಾಮಪದವನ್ನಾಗಿ ಬದಲಾಯಿಸೋದಿಕ್ಕೆ ಎ ಎನ್ ಸಿ ಇನ ಸೇರಿಸಿದ್ರು ಅಲ್ವಾ. ಈ ಪ್ರಕಾರ ಇನ್ನೊಂದಷ್ಟು ಶಬ್ದ ರಚಿತವಾಗಿದೆ, ಅದು ಯಾವುದಂತ ನೋಡೋಣ. ಅಸಿಸ್ಟಿಂದ ಅಸಿಸ್ಟೆನ್ಸ್ ಆಯ್ತಲ್ವಾ, ಎ ಎನ್ ಸಿ ಇ ಸೇರಿ. ಅದೇ ರೀತಿ ಅಲೋವಿಂದ ಅಲೋವೆನ್ಸ್ ಅಂದರೆ ಭತ್ಯೆ. ಆಲಿ ಎ ಎಲ್ ಎಲ್ ವೈ ಆಲಿಯಿಂದ ಆಲಿಯನ್ಸ್ ಸಂಬಂಧ. ಆದರೆ ಇಲ್ಲೊಂದು ಬದಲಾವಣೆ ಆಗಿದೆ. ಎ ಎನ್ ಸಿ ಇನ ಹಾಕೋದಕ್ಕೆ ಮುಂಚೆ ವೈ ಎ ಎಲ್ ಎಲ್ ವೈ ಆಲಿನ ವೈನ ತೆಗೆದು ಐ ಬಳಸಿ ಆಮೇಲೆ ಎ ಎನ್ ಸಿ ಇ ಬಂದಿದೆ. ಅಬ್ಸರ್ವ್ ಮಾಡಿದ್ರ ನೀವು ಅಸಿಸ್ಟ್ ಮತ್ತು ಅದರಿಂದ ಅಸಿಸ್ಟೆನ್ಸ್ ಇಲ್ಲಿ ಬರೇ ಎ ಎನ್ ಸಿ ಇ ಬಂತು. ಅಲೋಯಿಂದ ಅಲೋವೆನ್ಸ್ ಇಲ್ಲಿ ಸಹ ಎ ಎನ್ ಸಿ ಇ ಬಂತು. ಆದರೆ ಆಲಿಯಿಂದ ಆಲಿಯನ್ಸ್ ಆಗಬೇಕಾದ್ರೆ ವೈ ಹೋಗಿ ಐ ಬಂದು ಆಮೇಲೆ ಎ ಎನ್ ಸಿ ಇ ಬಂದಿದೆ. ಆದರೆ ಇಲ್ಲಿ ಕ್ಲಿಯರ್ ಕ್ಲಿಯರೆನ್ಸ್ ನೋಡಿ, ಇಲ್ಲಿ ಏನೂ ಆಗಿಲ್ಲ, ಬರೀ ಎ ಎನ್ ಸಿ ಇ ಸೇರಿ ಕ್ಲಿಯರೆನ್ಸ್ ಆಯಿತು. ಅಂದರೆ ವಿಲೇವಾರಿ ಮಾಡು, ಅನುಮತಿ ನೀಡು ಅಂತ ಅರ್ಥ ಆಗತ್ತೆ. ಇನ್ನು ಪರ್ಸ್ಯೂಯಿಂದ ಪರ್ಸ್ಯೂಯನ್ಸ್ ಹಿಂಬಾಲಿಸಿಕೊಂಡು ಹೋಗು. ಇಲ್ಲಿಯೂ ಏನು ಬದಲಾವಣೆ ಆಯಿತು, ಇ ಹೋಗಿ ಎ ಎನ್ ಸಿ ಇ ಬಂತು. ಪರ್ಸ್ಯೂ ಪಿ ಯು ಆರ್ ಎಸ್ ಯು ಇ ಇದೆ ಅಲ್ವಾ, ಆ ಇ ಲೆಟ್ರ್ ಹೋಗಿ ಎ ಎನ್ ಸಿ ಇ ಆ್ಯಡ್ ಆಯ್ತು ಅಷ್ಟೇ. ಪರ್ಸ್ಯೂಯನ್ಸ್ ಅಂದರೆ ಇಲ್ಲಿ ಇ ಅನ್ನೋ ಸ್ವರ ಲೋಪ ಆಗಿದೆ. ಹಾಗಾಗಿ ಈ ಥರ ಕೆಲವು ಎ ಎನ್ ಸಿ ಇ ಈ ಥರ ಪದಗಳು ಸೇರಿ ಹೇಗೆ ವಿಶೇಷಣ ಪದಗಳಾಗಿ ಬದಲಾವಣೆ ಆಯಿತು ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ. ಹೀಗೆ ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ಬೇಕಷ್ಟಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆಯವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
2: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
5: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು?
6: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸಬಾರ್ದು ಅಂತ ಕಾನೂನು ಮಾಡವ್ರೆ.
5: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
6: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
5: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
6: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಖಂಡತ

ಮನೆಗಂಡಕ್ಕಂತ ಹೆಂಗೆಂಗೊಬ್ಬಿದ್ಕಂತ ಮನ್ಸಾರ ಮೆರ್ಕಂಡ್ರೆ ಏನ್ ಬಂತು? ಮುದ್ದೆಲ್ಲ ಇದ್ರು ಶುದ್ಧವಾಗಿ ಬಾಳ್ದಿದ್ರೆ ಮನ್ಸಾಗಿ ಹುಟ್ಟಿನ್ನು ಏನಾಯ್ತು? ಪ್ರಾಣಿಗಳಂಗಕ್ಕಂತ ಹೆಂಗೆಂಗೊಬ್ಬಿದ್ಕಂತ ಮನ್ಸಾರ ಮೆರ್ಕಂಡ್ರೆ ಏನ್ ಬಂತು? ಬುದ್ಧಿಯೆಲ್ಲ ಇದ್ರು ಶುದ್ಧವಾಗಿ ಬಾಳ್ದಿದ್ರೆ ಮನ್ಸಾಗಿ ಹುಟ್ಟಿನ್ನು ಏನಾಯ್ತು? ಎಲ್ಲಾರು ಸರಿಯಾಗಿ ನಡಿಬೇಕು, ನಡಿದೋರ ಸೊಂಟಾವ ಮುರಿಬೇಕು. ಎಲ್ಲಾರು ಸರಿಯಾಗಿ ನಡಿಬೇಕು, ನಡಿದೋರ ಸೊಂಟಾವ ಮುರಿಬೇಕು. ಕಂಡದ್ದ ಕಂಡಂಗೆ ಹೇಳಿದ್ರೆ ನೀವೆಲ್ಲ ಕೆಂದಂತ ಪಾಪ ಮಾಡಬೇಡಿ. ಇದ್ದಂಗೆ ಹೇಳಿದ್ರೆ ನೀವೆಲ್ಲ ಎದ್ದು ಎದೆಗೆ ಒದಿ

0: ಏಹಿ ಏಹಿ ಮಮ್ಮ ಪ್ರಣಯ ಕಾಮಿನಿ ಮನ್ ಮಾನಸಹರ ರುಚಿರ ಸುಹಾಸಿನಿ.
1: ಆಗತ ಅಹಂ ತ್ವಯಿ ಲಗ್ನ ಮಾನಸ ತ್ವದ್ ಬಾಹು ಮಂದಿರ ನಿವಾಸ ಲಾಲಸ
0: ತವ ದಾಸೋಹಂ ವಿಶ್ವಾಮಿತ್ರ
1: ಸಂಪ್ರೀತ ಕಿಲ ಮೇನಕ ಅನುಗ್ರಹೀತ ಮೋಹನ ಕೇಳಿ ಪುಲಕಿತ ದೇಹ.

0: ಮಾತು ನಿಜವನ್ನು ಹಳಿಯುವ ಮನುಜರ ತೊರೆಯಲು ಹೋಗೋಣ ಬಾ.
1: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ. ನಮ್ಮ ಕೈಯಲ್ಲಿರುವಂತ ಎಲ್ಲಾ ಬೆರಳುಗಳು ಒಂದೇ ರೀತಿಯ ಅಳತೆಯನ್ನ ಹೊಂದಿಲ್ಲ, ಆದ್ರೆ ಅವು ಬಗ್ಗಿ ನಿಂತ್ರೆ ಎಲ್ಲವೂ ಕೂಡ ಒಂದೇ ಸಮನಾಗಿರುತ್ತೆ. ಹಾಗೆ ಬದುಕಿನಲ್ಲೂ ಕೂಡ ನಾವು ಬಾಗುವುದಾದ್ರೆ, ಎಲ್ಲಾ ಸನ್ನಿವೇಶಗಳಿಗೆ ಹೊಂದಿಕೊಳ್ಳೋದಾದ್ರೆ ಬದುಕು ಕೂಡ ತುಂಬಾ ಸರಳ. ನಂಗೆ ಅದೇ ಬೇಕು, ಇದೇ ಬೇಕು, ಅಂತ ಜೀವನನೇ ಬೇಕು, ಇಂಥ ಜೀವನನೇ ಬೇಕು ಅಂದಾಗ ನಾವು ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತೀವಿ ಅನ್ನುವಾಗ ಬದುಕು ತುಂಬಾ ಸರಳ ಆಗುತ್ತೆ. ಆಲ್ ಇಸ್ ವೆಲ್.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
0: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
2: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
0: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
9: LIC ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುವಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ ಗ್ಯಾರಂಟೀಡ್ ಅಡಿಷನ್ಸ್.
8: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ LIC ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
9: ಹೆಚ್ಚು ಮಾಹಿತಿಗಾಗಿ LIC ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LIC India.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
10: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ RJS ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಸೆಪ್ಟೆಂಬರ್ 12 ರಾಷ್ಟ್ರೀಯ ಪ್ರೋತ್ಸಾಹ ದಿನ ಇದೆ. ಅಂದರೆ ರಾಷ್ಟ್ರೀಯ ಪ್ರೋತ್ಸಾಹ ದಿನ ಅಂತ ಹೇಳಿದ್ರೆ ಒಂದು ನಮ್ಮ ಸಣ್ಣ ಪ್ರೋತ್ಸಾಹದ ನುಡಿ ಕೂಡ ಒಬ್ಬರ ಜೀವನವನ್ನು ಬದಲಾಯಿಸುವಷ್ಟು ಶಕ್ತಿ ಈ ಪ್ರೋತ್ಸಾಹಕ್ಕಿದೆ ಅಂತಲೇ ಹೇಳ್ಬೋದು. ಹಾಗೆ ಜೀವನದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಕಷ್ಟಗಳನ್ನು ಎದುರಿಸಿರ್ತೀವಿ, ಅಥವಾ ಕೆಲವೊಂದು ಸಮಸ್ಯೆಗಳಲ್ಲೇ ಸಿಕ್ಕಾಕೊಂಡಿರ್ತೀವಿ, ಸವಾಲುಗಳನ್ನು ಎದುರಿಸ್ತಾ ಇರ್ತೀವಿ. ಅಂತಹ ಸಮಯದಲ್ಲಿ ನೀನು ಚಿಂತೆ ಮಾಡಬೇಡ, ಆರಾಮಾಗಿರು, ಆಗುತ್ತೆ ಕೆಲಸ ಅಂತ ಒಂದು ಯಾರಾದರೂ ಒಂದು ಬೆನ್ನತಟ್ಟಿ ಪ್ರೋತ್ಸಾಹವನ್ನು ಕೊಟ್ಟರು ಅಂತ ಹೇಳಿದ್ರೆ ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಧೈರ್ಯ ಬರುತ್ತೆ. ಹಾಗೆ ಧೈರ್ಯದಿಂದ ಮುನ್ನುಗ್ಗಿ ಆ ಕೆಲಸವನ್ನು ಮಾಡಲಿಕ್ಕೆ ಕೂಡ ಪ್ರೋತ್ಸಾಹ ಬಹಳ ಪ್ರಮುಖವಾದಂತಹ ಸ್ಥಾನ ಪಡೆಯುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೀವು ಕೂಡ ಇದೇ ವಿಚಾರವಾಗಿ ಕರೆ ಮಾಡಿ ಮಾತಾಡ್ಬೋದು. ನಿಮ್ಮ ಜೀವನದಲ್ಲಿ ನಿಮಗೆ ಪ್ರೋತ್ಸಾಹಿಸಿದವರ ಕುರಿತು ಅಥವಾ ನೀವು ಯಾರಿಗಾದರೂ ಪ್ರೋತ್ಸಾಹಿಸಿದ್ರ ಅಂತ ಮಾತಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ, ನೋಡೋಣ. ಹಲೋ
11: ನಮಸ್ಕಾರ
10: ಸರ್. ನಮಸ್ತೆ. ಹಲೋ ಸರ್, ಹೆಸರು ಗೊತ್ತಾಗಿಲ್ಲ.
11: ನಮಸ್ಕಾರ ಮೇಡಮ್.
10: ನಮಸ್ತೆ ನಮಸ್ತೆ ಸರ್, ನಿಮ್ಮ ಹೆಸರು?
11: ಸೋಮಶೇಖರ್ ಕಟ್ಟಿ ಮೇಡಮ್.
10: ಸೋಮಶೇಖರ್ ಸರ್ ಸರ್, ಕಾಫಿ ಆಯ್ತಾ ಸರ್?
11: ಕಾಫಿನ ಕುಡಿಬೇಕು ಮೇಡಮ್. ನಿಮ್ದು?
10: ನಮ್ದು ಕಾಫಿ ಆಗಿಲ್ಲ ಸರ್, ಊಟ ಆಯ್ತು.
11: ಕಾಫಿ
10: ಆಗಿಲ್ಲ ಆಗಿಲ್ಲ ಸರ್, ಮುಗ್ದ್ಮೇಲೆ ಸರ್, ನಿಮ್ಮೆಲ್ಲರ ಜೊತೆ ಮಾತಾಡಿದ್ಮೇಲೆ. ಸರ್, ಇವತ್ತು ರಾಷ್ಟ್ರೀಯ ಪ್ರೋತ್ಸಾಹ ದಿನ ಇದೆ. ಹಾ ಸರ್, ಸೋಮಶೇಖರ್ ಸರ್ ಅವರು ಯಾರಿಗಾದ್ರೂ ಪ್ರೋತ್ಸಾಹಿಸಿದ್ರ ಅಥವಾ ನಿಮ್ಗೆ ಯಾರಾದ್ರೂ ಈ ಕೆಲಸವನ್ನ ಮಾಡು ಅಥವಾ ಮುನ್ನುಗ್ಗು ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟಿದ್ದೀಯಾ ಸರ್?
11: ಇದು ನಮ್ಮ ಮಗಂದು 5ನೇ ತರಗತಿ ಪಾಠ, 6ನೇ ತರಗತಿ ಮೊರಾರ್ಜಿ ಸ್ಕೂಲಿಗೆ ಹೋಗಿದ್ರು ಮೇಡಮ್.
10: ಹಾ ಸರ್.
11: ಮತ್ತೆ 15 ದಿವಸ ಆಗಿಂದೆ ನವೋದಯ ರಿಸಲ್ಟ್ ಬಂತು ಮೇಡಮ್.
10: ನವೋದಯ
11: ರಿಸಲ್ಟ್ ಬಂತು, ನಮ್ಮ ಹುಡುಗ ಕೇಳಿದ್ವಿ, ಹೋಗ್ತೇನಪ್ಪ ಅಂತೇಳಿ ಹ್ಞೂ ಅಪ್ಪಾಜಿ ಅಂತ ಅಂದ್ರೆ ಮೇಡಮ್. ನಾವು ನಮ್ಮ ಹಿರೋ ಹುಡುಗನ ಅಲ್ಲೇ ಇದ್ದ ಮೇಡಮ್, ನಾವು ಮತ್ತೆ ಇಬ್ಬರು ಅಣ್ಣ ತಮ್ಮ ಅಲ್ಲೇ ಆಗ್ತಾರೆ ಓದಕ್ಕೆ ಅಂತಂದೆ, ಇರ್ಲಿ ಬಿಡಪ್ಪ ಅನ್ಕೊಂಡಿದ್ದೀರಿ ಮೇಡಮ್ ನಾವು. ಆಮೇಲೆ ಅದು ಬಂದ್ಮೇಲೆ ನಾವು ಒಂದು 8 ದಿನ ಆಗಿತ್ತು ಮೇಡಮ್, ಇರ್ಲಿ ಬಿಡ ಅಂತಂದು ಹೇಳ್ಬಿಟ್ಟಿದ್ವಿ. ಮತ್ತೆ ನಮ್ಮ ದೊಡ್ಡಪ್ಪರ ಮಗ ಅಣ್ಣ ನಮ್ಮ ಅಣ್ಣರು, ನಮ್ಮ ಅಕ್ಕರ ಮಗ ಒಬ್ಬ ವಿಶ್ವನಾಥ್ ಅಂತ ಕಡಿದ್ಗಿರಿ, ಅವರು ಮುತ್ತೂಟ್ ಫೈನಾನ್ಸ್ ಮ್ಯಾನೇಜರ್ ಮೇಡಮ್, ಅವ್ರು ಬಂದು ಕೇಳಿದ್ರು ಮೇಡಮ್ ಏನಾಯ್ತು ನಿಮ್ಮ ಒಂದು
10: ರಿಸಲ್ಟ್ ಏನಾಯ್ತು ಅಂತ.
11: ಅದನ್ನಾಯ್ತು ಮೇಡಮ್ ಅಡ್ಮಿಷನ್ ಗೆ, ಇಲ್ಲ ಇರ್ಲಿ ಬಿಡ್ರಿ ಅಂತಂದೇಳಿ ಅಂದ್ರೆ ಅವ್ರು ನಮಗೆ ಬೇಕ್ರಿ ಮೇಡಮ್, ಅಲ್ರಿ 1 ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತಂದ್ರ ಅಂತ ವಿದ್ಯಾಭ್ಯಾಸ ಸಿಗಲ್ಲ ಏನ ಅಂತಂದೇಳಿ ಅಂದ್ರು. ಅವರೇ ತಿರುಮಾರ ದಿವಸ ನಮ್ಮ ಅಣ್ಣರು ಬಳ್ಳಾರಿ ಕರ್ಕೊಂಡು ಹೋಗಿ ಎಲ್ತ್ ಸರ್ಟಿಫಿಕೇಟ್ ತರಬೇಕಾಯ್ತು ಮೇಡಮ್, ಅವರೇ ಅದನ್ನ ಕರ್ಕೊಂಡು ಹೋಗಿ ಎಲ್ತ್ ಸರ್ಟಿಫಿಕೇಟ್ ತಗೊಂಡ್ ಬಂದು. ಮತ್ತೆ ನಮ್ಮ ವಿಶ್ವನಾಥ್ ನಮ್ಮ ಅಳಿಯರು ಅವರು ಎಲ್ಲಾ ಸರ್ಟಿಫಿಕೇಟ್ ಗಳನ್ನ ತುಂಬಿ ಅಡ್ಮಿಷನ್ ಮಾಡಿಸಿದ್ವಿ ಮೇಡಮ್.
10: ಅವತ್ತವ್ರು ಹಾಗೆ ಹೇಳಿಲ್ಲ ಅಂತ ಹೇಳಿದ್ರೆ ಅಡ್ಮಿಷನ್ ಮಾಡಿಸ್ತಿರ್ಲಿಲ್ಲ, ಬೇರೆ ಕಡೆ ಮಾಡಿಸಿದ್ರಾ?
11: ಇಲ್ಲ, ನಾವು ಅಲ್ಲೇ ಮುರಾರ್ಜಿಯಲ್ಲೇ ಇದ್ರಲ್ಲ, ಇಲ್ಲಿ ಬಿಡಂತ ನಾವು ಬಿಟ್ಟಿದ್ವಿ ಮೇಡಮ್. ಅವ್ರ ಸಂತೋಷದಿಂದ ಇವತ್ತು ನಮ್ಮ ಹುಡುಗ ಫಸ್ಟ್ ಇಯರ್ MBBS ಎಕ್ಸಾಮ್ ಬರೆದಾನೆ ಮೇಡಮ್.
10: ಸೂಪರ್ ಸೂಪರ್ ಸರ್, ನೋಡಿ ಸರ್, ಅಂದ್ರೆ ಈ ಪ್ರೋತ್ಸಾಹ ಅನ್ನೋದು ಒಬ್ರಲ್ಲ ಒಬ್ರು ಈ ರೀತಿ ಹೇಳ್ದಾಗ ನಮ್ಗೆ ಎಷ್ಟೋ ಸರಿ ಗೊತ್ತೇ ಆಗಲ್ಲ ನಮ್ಗೆ ನಾವ್ ಏನ್ ಮಾಡ್ತಿದೀವಿ ಅಂತ, ಈ ತರ ಯಾರಾದ್ರೂ ಹೇಳ್ದಾಗ್ಲೇ ಗೊತ್ತಾಗತ್ತೆ. ಹೌದು ಹಾಗಾಗಿ ನೀವ್ ಯಾವತ್ತೂ ಅವ್ರು ನೆನ್ಪ್ ಮಾಡ್ಕೊಳ್ತೀರ ಹಾಗಾದ್ರೆ. ಇವ್ರು ಹೀಗ್ ಹೇಳಿರೋದ್ರಿಂದ ನನ್ ಮಗ ಈಗ ಚಂದ ಓದ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ. ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿ,
11: ನೆನಪನ್ನ ಇದು ಮಾಡಿಸ್ಕೊತಿದ್ದಕ್ಕೆ ಧನ್ಯವಾದಗಳು.
10: ಓಕೆ ಸರ್, ನೀವು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
11: ಈ ತರ ವಿಷಯಗಳು ಬಂದಾಗ ಅವು ನೆನಪಾಗ್ತವೆ.
10: ನೆನಪಾಗುತ್ತೆ. ಹೌದು ಹೌದು ಸರ್.
11: ಓಕೆ
10: ಸರ್. ಸೋಮಶೇಖರ್ ಸರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಾ ಇದ್ರು, ಅಂದ್ರೆ ಈ ಪ್ರೋತ್ಸಾಹ ಅನ್ನೋದು ಅವ್ರಿಗೆ ಅವ್ರ ಮಗನ ಎಜುಕೇಶನ್ ಅಲ್ಲಿ ಎಷ್ಟು ಸಹಾಯಕವಾಯಿತು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
12: ಹಲೋ ಹಲೋ, ನಮಸ್ತೆ ಮೇಡಮ್.
10: ನಮಸ್ತೆ ಸಂಕಪ್ಪ ಸರ್, ಹೇಗಿದ್ದೀರಾ?
12: ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಕಾಫಿ ಆಯ್ತಾ ಮೇಡಮ್?
10: ನಾನು ಚೆನ್ನಾಗಿದ್ದೀನಿ. ಕಾಫಿ ಆಗಿಲ್ಲ ಸರ್, ಊಟ ಆಯ್ತು. ನಿಮ್ದೇನ್ ಕಾಫಿ ಆಯ್ತಾ?
12: ಕಾಫಿ ಆಗಿ ಕಾರ್ಯಕ್ರಮ ಕೇಳ್ತಾ ಇದೆ. ಪ್ರೋತ್ಸಾಹ
10: ಸರ್,
12: ಪ್ರೋತ್ಸಾಹ ಅಂದ್ರೆ ಎನ್ಕರೇಜ್,
10: ಎನ್ಕರೇಜ್ ಮಾಡೋದು.
12: ಏನ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇದೊಂದು, ಯಾಕೆಂತ ಹೇಳಿದ್ರೆ ಯಾವ್ದೇ ಒಂದು ಒಬ್ಬ ಹಿಂದುಳಿದಿರ್ಲಿ ಅಥವಾ ಯಾವ್ದೋ ಕೆಲಸದಲ್ಲಾಗ್ಲಿ ಒಂದಾಗಿರ್ಲಿ ಬೇಸತ್ತು ಬೇಜಾರಾಗಿದ್ರೆ ಅವನಿಗೆ ಒಂದು ಪ್ರೋತ್ಸಾಹ ಕೊಟ್ರೆ ಅವನು ಮುಂದೆ ಬರ್ತಾನೆ. ಯಾಕೆಂದ್ರೆ ಈ ಕೆಲಸ ಈ ತರ ಮಾಡು ಅಂದ್ರೆ ಮಾಡೇ ಮಾಡ್ತಾನೆ. ಅದಕ್ಕೆ ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡ್ಬೇಕು.
10: ಹೌದು,
12: ಮಾಡು, ಇದು ತೊಂದರೆ ಇಲ್ಲ, ಈ ತರ ಆಗುತ್ತೆ ಅಂತ. ಯಾಕೆಂತ ಹೇಳಿದ್ರೆ ಸಣ್ಣ ಉದಾಹರಣೆ ಅಂದ್ರೆ, ಮೆಣಸಿನ್ಕಾಯಿ ಬೆಳೆದಾಗ ನಾನು 1 ವರ್ಷದಲ್ಲಿ ಖಾಲಿ 30 ರೂಪಾಯಿಗೆ ಒಂದ್ ಮೂಟೆಗೆ ಮಾರಿದ್ದೀನಿ. ಅದು ಸುಂಕ ಬಾಡಿಗೆ ಸೇರಿ 50 ರೂಪಾಯಿ 60 ರೂಪಾಯಿ ಆಗೋದು, ಕುಯ್ಯೋದಕ್ಕೆ ಸೇರಿ 200 ರೂಪಾಯಿ ಆಗೋದು.
10: ಲಾಸ್ ಆಯ್ತು.
12: ಆತರ ಒಂದ್ಸರಿ ಹಸಿರು ಮೆಣಸಿನಕಾಯಿ ರೇಟ್ ಡೌನ್ ಆಗೋಯ್ತು. ಆಮೇಲೆ ನಾನೇನ್ ಮಾಡಿದೆ, ಸುಮಾರು ದುಡ್ಡು ಕೈಯಿಂದ ಕಳ್ಕೊಂಡಾಗ ಇದೇ ತರ ಬೇಜಾರಲ್ಲಿ ಇದ್ದೆ. ಮುಂದೆ ವರ್ಷ ಹಾಕದ್ ಬೇಡ ಅಂತಲೇ ಇದ್ದೆ. ಅಕ್ಕಪಕ್ಕದ ಸ್ನೇಹಿತರು ಸೇರಿ ನನಗೆ ಪ್ರೋತ್ಸಾಹ ಕೊಟ್ರು, ನೋಡು ಈ ಸರಿ ಹಾಕು, ಏನಾದ್ರು ಮಾಡಿ ಚಾಲೆಂಜ್ ಮಾಡಿ ಹಾಕು, ಕಷ್ಟಪಟ್ಟಿದ್ದಕ್ಕೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಸರಿನೂ ಮತ್ತೆ ಸ್ವಲ್ಪ ಇದ್ ಮಾಡ್ಕೊಂಡು ಮಾಡಿದೆ. ಮಾಡಿದಾಗ ಒಂದು ಚೀಲಕ್ಕೆ 750 ರೂಪಾಯಿ ಸಿಕ್ತು ಮೇಡಮ್.
10: ಸೂಪರ್, ನೋಡಿ ಸರ್. ಆಗಲ್ಲ ಅಂತ ಬಿಟ್ಟಿದ್ರೆ ಲಾಸ್.
12: ಬಿಟ್ಟಿದ್ರೆ ಅವರು ಸ್ವಲ್ಪ ಎನ್ಕರೇಜ್ ಮಾಡೋ ಹೊತ್ತಿಗೆ ನಾನು ಆತರ ಆಯ್ತು. ಅದು ಸಣ್ಣ ಒಂದು ಉದಾಹರಣೆ ಹೇಳಿದ್ ನಾನು. ಯಾಕೆಂತ ಹೇಳಿದ್ರೆ ಅಂತರ ಪರಿಸ್ಥಿತಿ ಬಂದಾಗ ಸ್ವಲ್ಪ ಎಲ್ಲರೂ ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ಈ ತರ ಅಲ್ಲ ಈ ತರ ಆಗುತ್ತೆ ಅನ್ನೋ ದೃಷ್ಟಿ ನೋಡಿದ್ರೆ. ಯಾಕಂತ ಹೇಳಿದ್ರೆ ಯಾವ ಟೈಮ್ ನಲ್ಲಿ ಈಗ ಶೇರ್ ಮಾರುಕಟ್ಟೆ ಬಿದ್ದೋದ್ರೆ ರೇಟ್ ಡೌನ್ ಆಗುತ್ತೆ, ಶೇರ್ ಮಾರುಕಟ್ಟೆ ಎತ್ತರ ಆದ್ರೆ ಹೋದ್ರೆ ಸ್ವಲ್ಪ ಬೆಲೆ ಸಿಕ್ಕುತ್ತೆ. ಆತರ ಯಾವುದೇ ವಿಷಯದಲ್ಲ ಒಂದು ಓದೋದಲ್ಲಾಗಲಿ. ಈಗ ನೋಡಿ ಈ ಹೆಣ್ಮಕ್ಳು ಸಮೇತ ಏರೋಪ್ಲೇನ್ ಬಿಡ್ತಾ ಇದಾರೆ ಈಗ.
10: ಹೌದು ಹೌದು,
12: ಪೈಲಟ್ ಆಗಿದ್ದಾರೆ. ನಿಜವಾಗಿ ಹೆಂಗಸರುಗಳು ವಿಮಾನ ಓಡಿಸ್ತಾರೆ ಅಂದ್ರೆ ನಮಗೆ ಒಂಥರ ಆಶ್ಚರ್ಯ ಆಗುತ್ತೆ.
10: ಆಶ್ಚರ್ಯ ಆಗುತ್ತೆ. ಮತ್ತೆ ಅವರ ಮನೆಯವರ ಸಪೋರ್ಟ್ ಎಲ್ಲ ಹೇಗಿತ್ತು?
12: ಸಪೋರ್ಟ್ ಎನ್ಕರೇಜ್, ಐಎಎಸ್ ಐಪಿಎಸ್ ಮಾಡಿ ಎಸ್ ಪಿ ಆಗಿದ್ದಾರೆ, ಡಿಸಿ ಆಗಿದ್ದಾರೆ. ಉದಾಹರಣೆಗೆ ನಮ್ಮ ಹಾಸನದ ಡಿಸಿ ಲೇಡೀಸ್.
10: ಹೌದು.
12: ಹಾಗೆ ಅವ್ರು ಮಾಡಿರುವಂತ ಅವರು ಹೋಗುವಂತ ದಾರಿಗೆ ಅವ್ರಿಗೆ ಎನ್ಕರೇಜ್ ತಂದೆ ತಾಯಿ ಮತ್ತೆ ಸ್ನೇಹಿತರು ಮತ್ತು ಎಲ್ಲಾ ಜನಗಳಿಂದ ಪ್ರೋತ್ಸಾಹ ಸಿಕ್ಕಿದಾಗ ಸ್ವಲ್ಪ ಇದಾಗುತ್ತೆ. ಪ್ರತಿಯೊಂದರಲ್ಲೂ ಛಲ ಹುಟ್ಟಿ ಅಂತ ಎಕ್ಸಾಮ್ ಕಷ್ಟದಲ್ಲೂ ಬರೆದು ಅದನ್ನ ಪಾಸ್ ಮಾಡಿ ಮುಂದೆ ಜೀವನದಲ್ಲಿ ಒಳ್ಳೆ ಉನ್ನತ ಒಂದು ಹುದ್ದೆಗೆ ಹೋಗ್ತಾರೆ.
10: ಹೋಗಿದ್ರೆ
12: ಇದಕ್ಕೆಲ್ಲ ಕಾರಣ ಪ್ರೋತ್ಸಾಹ. ಪ್ರೋತ್ಸಾಹ ಇರಲೇಬೇಕು. ನಾ ಎಕ್ಸಾಮ್ ಅಲ್ಲಿ ಈಗ ನಾನು ಎಸ್ ಎಲ್ ಸಿ ಅಲ್ಲಿ ಪಬ್ಲಿಕ್ ಎಕ್ಸಾಮ್ ಮಾಡಿ ಒಂಥರ ಕಷ್ಟ ಆಗಿತ್ತು ಎಕ್ಸಾಮ್ ಅಂದ್ರೆ ನಾನು 1972 ಎಸ್ ಎಲ್ ಸಿ ಮಾಡಿದಾಗ ಆತರ ಕಷ್ಟ ಇತ್ತು. ಏನ್ ಮಾಡೋದು ಅಂತಂದ್ರೆ ತಲೆ ಕೆಟ್ಟೋಗೋದು. ಎಕ್ಸಾಮ್ ಹಾಲಿಗೆ ಹೋದ್ರೆ ಮುನ್ನ ಹೊರಗಡೆ ಇದ್ರೆ ಚೆನ್ನಾಗಿ ಗೊತ್ತಿರೋದು. ಒಳಗಡೆ ಓದ್ ತಕ್ಷಣ ಕೂತ್ಕೊಂಡು ಆ ನಂಬರ್ ಮೇಲೆ ಕೂತ್ಕೊಂಡಾಗ ಮರ್ತೋಗೋದು.
10: ಹಾಗೆ
12: ಕೆಲವರು ಉಪಾಧ್ಯಾಯರು ಹೇಳ್ತಾ ಇದ್ರು ನಮ್ಗೆ ಪಾಠ ಮಾಡುವಾಗ, ನೀವು ಯಾವ್ದಕ್ಕೂ ಅದು ಎದರ್ಬೇಡಿ, ಯಾವ್ಯಾವ ಕ್ವಶನ್ ಗಳು ಹೆಂಗ್ ಬರುತ್ತವೆ ಫಸ್ಟ್ ಏನ್ ಗೊತ್ತಿದೆ ಅದನ್ನ ಟಿಕ್ ಮಾಡ್ಕೊಂಡು ಆ ಟಿಕ್ ನಂಬರ್ ಹಾಕೊಂಡು ಫಸ್ಟ್ ಬರೀರಿ, ಕೊನೆಗೆ ಬೇರೆ ಪ್ರಶ್ನೆಗಳಿಗೆ ಉತ್ತರ ಮಾಡಿ. ಆಗ ನಿಮ್ಗೆ ನೀವು ಜೀವನದಲ್ಲಿ ನಂಬರ್ ಬಂದೇ ಬರುತ್ತೆ, ಪಾಸ್ ಆಗೇ ಆಗ್ತೀರಾ, ಒಳ್ಳೆ ಇದಾಗುತ್ತೆ ಅಂತ ಹೇಳ್ಬೋದು. ಅದೇ ತರ ಅದೇ ಮಾಸ್ಟರ್ ಒಬ್ಬ ಮಾರ್ಗದರ್ಶನದಲ್ಲಿ ಅದರ ತರ ಮಾಡಿದೆ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಯ್ತು.
10: ನೋಡಿ ಸರ್ ಮಾಡ್ಕೊಳ್ತೀರಾದ್ರೆ ನೀವು.
12: ಹೌದೌದು, ಈ ತರ ಎಲ್ಲ ಯಾಕೆಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಉಪಾಧ್ಯಾಯರು ಮತ್ತೆ ನಮ್ಮ ತಂದೆ ತಾಯಿಗಳು ಪ್ರೋತ್ಸಾಹ. ಅವ್ರ ಬೆನ್ನು ತಟ್ಟಿ ಈ ತರ ಮಾಡು, ಈ ತರ ಹೋಮ್ ವರ್ಕ್ ಮಾಡು, ಈ ತರ ಹಾರ್ಡ್ ವರ್ಕ್ ಮಾಡು, ಈ ತರ ಇಷ್ಟು ಗಂಟೆನೆ ಓದ್ಬೇಕು, ರಾತ್ರಿ ಬೆಳಗು ಓದೋದು ಉರುವಡಿಯೋದು ಬೇಡ, ಇಷ್ಟು ಈ ತರ ಮಾಡ್ಕೊಂಡು ಒಂದು ಟೈಮ್ ಟೇಬಲ್ ಮಾಡ್ಕೊಂಡು ಈ ತರ ಮಾಡು ಅಂತ ಹೇಳಿದ್ರು. ಅದೇ ತರ ಮಾಡಿದೆ, ಕೊನೆಗೆ ಸಕ್ಸಸ್ ಆಯ್ತು ಅದರಲ್ಲಿ. ಅದಕ್ಕೆ ನಾನೇನೇನು ಹೇಳ್ತೀನಿ ಅಂದ್ರೆ ಎಲ್ಲರಿಗೂ ಅಷ್ಟೇ, ಯಾವುದೇ ಕ್ಷೇತ್ರದಲ್ಲಿ, ವಿದ್ಯಾ ಕ್ಷೇತ್ರದಲ್ಲಾಗ್ಲಿ, ಕೃಷಿ ಕ್ಷೇತ್ರದಲ್ಲಾಗ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಾಗ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಜನರಿಗೆ ಒಂದು ಅವ್ರಿಗೆ ಒಂದು ಒಳ್ಳೆ ದಾರಿಗೆ ಹೋಗ್ಬೇಕು ಅಂದ್ರೆ ಪ್ರೋತ್ಸಾಹ ಕೊಟ್ಟು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರೆ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗುತ್ತೆ ಅಂತ ಈ ಮೂಲಕ ಹೇಳ್ತೇನೆ ಮೇಡಮ್.
10: ಖಂಡಿತ ಹೌದು ಸರ್, ಯಾರಾದ್ರೂ ಒಬ್ರು ನಿಮ್ ಕೈಲಿ ಆಗುತ್ತೆ ಸಾಧ್ಯ ಇದೆ ಮಾಡಿ, ಮುಂದಿಟ್ಟಷ್ಟು ಭರವಸೆ ಸಿಗುತ್ತೆ ನಮ್ಗೆ.
12: ಹೌದು, ಕೆಲವು ಪೈಲಟ್ ಗಳು ನೋಡಿ ಲೇಡೀಸ್ ಎಲ್ಲಿಗೆ ಎಲ್ಲಿಂದ ಅಮೆರಿಕ ಎಷ್ಟು ಕಿಲೋಮೀಟರ್ ದೂರ ಓಡಿಸ್ತಾರೆ, ಅವಕ್ಕೆಲ್ಲ ಯಾರು ಪ್ರೋತ್ಸಾಹ, ತಂದೆ ತಾಯಿ ಮತ್ತು ಹೊರಗಡೆ ಸ್ನೇಹಿತರು ಅವರು ಇವರೆಲ್ಲ, ಅದರಿಂದ ಆ ತರ ಮಾಡ್ತಾರೆ. ಈಗ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಗಳು ಸಮೇತ ಲೇಡೀಸ್
10: ಅವರು
12: ಎಲ್ಲಾ ಕ್ಷೇತ್ರದಲ್ಲೂ ಇದಾರೆ. ಯಾವ ಕ್ಷೇತ್ರದಲ್ಲೂ ಇಲ್ಲ ನಾನು ಅಂತ ಇಲ್ಲ, ಹೆಂಗಸರು ಗಂಡಸರಿಗಿಂತ ಒಂದ್ ಪಟ್ಟು ಮೇಲು ಅಂತ ಹೇಳ್ಬೋದು. ಆದ್ರೂ ಇದಕ್ಕೆಲ್ಲ ಹೆಚ್ಚಿನ ಕಾರಣ ಪ್ರೋತ್ಸಾಹ ಅಂತ
10: ಹೇಳ್ಬೋದು. ಓಕೆ ಸಂಕಪ್ಪ ಅವರೇ, ಕರೆ ಮಾಡಿ ವಿಚಾರಗಳನ್ನು ತಿಳಿಸಿದ್ರಿ.
12: ಥ್ಯಾಂಕ್ ಯು, ಧನ್ಯವಾದ.
10: ಹಾಸನದಿಂದ ಸಂಕಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಈ ರೀತಿಯ ಪ್ರೋತ್ಸಾಹ ಒಂದು ಸಿಕ್ತು ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರದಲ್ಲೂ ಮುನ್ನು ನಡಿಲಿಕ್ಕೆ ಸಾಧ್ಯ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
13: ಹಲೋ
10: ಸರ್, ನಮಸ್ತೆ ಚಿಕ್ಕಪ್ಪ ಸರ್.
13: ಮೇಡಮ್ ಅವರೇ ನಮಸ್ಕಾರ.
10: ನಮಸ್ತೆ, ಊಟ ಆಯ್ತಾ ಸರ್?
13: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ? ಮಧ್ಯಾಹ್ನದ ಊಟ ಆಯ್ತಾ?
10: ಊಟ ಆಯ್ತು ಸರ್, ಊಟ ಆಯ್ತು ಸರ್. ಇವತ್ತು ಪ್ರೋತ್ಸಾಹದ ಬಗ್ಗೆ ಮಾತಾಡ್ತಾ ಇದ್ವಿ, ರಾಷ್ಟ್ರೀಯ ಪ್ರೋತ್ಸಾಹ ದಿನ ಇವತ್ತು.
13: ಹೌದು ಮೇಡಮ್ ಅವರೇ, ಒಳ್ಳೆ ಒಂದು ಟಾಪಿಕ್ ತಗೊಂಬಂದಿದ್ದೀರಾ. ಮೊದಲನೇದಾಗಿ ನಾನು 90.8 FM ಸಮುದಾಯ ಬಾನಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನಲಿ ಶಿವಮೊಗ್ಗ ರೇಡಿಯೋ ಆರ್ ಜೆ ಮಹಾಲಕ್ಷ್ಮಿ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಕ್ಕೆ ಇಷ್ಟಪಡ್ತಾ ಇದೀನಿ.
10: ಥ್ಯಾಂಕ್ ಯು ಸರ್, ಹೇಳ್ತೀನಿ ನಾನು.
13: ಯಾಕೆಂದ್ರೆ ನಮ್ಮ ನಮ್ಮ ಎಷ್ಟೋ ಹುಟ್ಟಿದ ಹಬ್ಬಗಳಾಗಿರ್ಲಿ, ಒಂದು ಮದುವೆ ವಾರ್ಷಿಕೋತ್ಸವ ಆಗಿರ್ಲಿ, ಪ್ರತಿಯೊಬ್ಬರಿಗೂ ಒಂದು ಶುಭಾಶಯಗಳನ್ನ ತಿಳಿಸ್ತಿರುವ ಅವರಿಗೆ ನಾವು ಈ ದಿನ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ ಅರ್ಥ ಇರುತ್ತೆ ಮೇಡಮ್ ಅವರೇ?
10: ಅವ್ರಿಗೆ ತುಂಬಾ ಖುಷಿ ಆಯ್ತು ಸರ್,
13: ಅವ್ರ ಖುಷಿ ಆಗ್ಲಿ, ಚೆನ್ನಾಗಿರ್ಲಿ, ನಗ್ನಗ್ತಾ ಇರ್ಲಿ, ಕಾರ್ಯಕ್ರಮನೇ ಇನ್ನೂ ತುಂಬಾ ಚೆನ್ನಾಗಿ ನಡೆಸ್ಕೊಡ್ಲಿ, ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಶುಭವಾಗ್ಲಿ.
10: ನಿಮ್ಮ ಪ್ರೋತ್ಸಾಹದ ಈ ಮಾತು ಅವರಿಗೆ ತಲುಪಿದೆ ಅಂತ ಹೇಳ್ಬೋದು.
13: ಇವತ್ತು ಪ್ರೋತ್ಸಾಹ ದಿನ ಅಂದ್ರೆ ಮನುಷ್ಯನಿಗೆ ಸಹಾಯ ಮಾಡೋದಾಗ್ಲಿ, ಒಂದು ಧೈರ್ಯ ತುಂಬೋದಾಗಿದೆ, ಒಂದು ಪ್ರೋತ್ಸಾಹ ಅಂತ ಹೇಳ್ಬೋದು. ಯಾಕೆಂದ್ರೆ ಒಬ್ರು ಮುಂದೆ ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಕಾಲೆಳಿಯುವಂತ ಕೆಲಸ ಮಾಡಬಾರ್ದು, ಅವ್ರನ್ನ ಮುಂದಕ್ಕೆ ಇನ್ನು ಮುಂದಕ್ಕೆ ಕಳಿಸ್ಬೇಕು. ನಡೀರಿ, ಧೈರ್ಯ ಮಾಡಿ ನಡೀರಿ, ಏನ್ ಆಗೋದಿಲ್ಲ, ನೀವೇನ್ ಯೋಚನೆ ಮಾಡ್ಬೇಡ್ರಿ, ನಡೀರಿ ಮುಂದಕ್ಕೆ ಅಂತ ಕಳಿಸ್ಬೇಕು ಹೊರತು ಹಿಂದಕ್ಕೆ ಎಳೆಯುವಂತ ಕೆಲಸ ಮಾಡಬಾರ್ದು. ಅದು ಪ್ರೋತ್ಸಾಹ ಅಂತ ಅನ್ಸ್ಕೊಳೋದೇ ಇಲ್ಲ ಅದಕ್ಕೆ.
10: ನಮ್ ಕೈಲಿ ಬೇರೆಯವ್ರಿಗೆ ಸಹಾಯ ಅಥವಾ ಈ ರೀತಿ ಪ್ರೋತ್ಸಾಹ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು ನಮ್ ಪಾಡಿಗೆ ನಾವ್ ಇರ್ಬೇಕು.
13: ಹೌದು, ಆತರ ಇರ್ಬೇಕು. ಇಲ್ಲ ನೋಡ್ರಿ, ನಮ್ಮ ಹತ್ರ ದುಡ್ಡು ಇಲ್ಲದ್ರು ಪರವಾಗಿಲ್ಲ, ನಾವು ನಾವು ದುಡ್ಡೇ ಕೊಟ್ಟೆ ಪ್ರೋತ್ಸಾಹ ಮಾಡ್ಬೇಕು ಅಂತ ಏನಿಲ್ಲ ಮೇಡಮ್. ಒಂದು ಒಳ್ಳೆ ಮಾತನ್ನ ಅವ್ರು ಯಾರಾದ್ರು ಒಂದು ಕೆಲ್ಸ ಕೈ ಹಾಕಿದಾಗ ಮಾಡಪ್ಪ ನೀನ್ ಏನು ಯೋಚನೆ ಮಾಡ್ಬೇಡ, ನಾವ್ ನಿಮ್ ಹಿಂದ್ಗಡೆ ನಾವ್ ಒಯ್ದೇವಿ ಅಂತ ಅಂದ್ರೆ ಸಾಕು, ಅವ್ರಿಗೆ ದುಡ್ಡಿಗೇನ್ ಕೊಡೋದ್ ಬೇಕಾಗಿಲ್ರಿ ಮೇಡಮ್ ಅವ್ರೆ, ಆ ಒಂದ್ ಧೈರ್ಯ ಅವ್ರಿಗೆ ಸಾಕು, ಇನ್ನೇನ್ ಬೇಕಾಗಿಲ್ಲ ಮುಂದಕ್ ಹೋಗಕ್ಕೆ.
10: ಆ ಭರವಸೆನೇ ಸಾಕಾಗುತ್ತೆ.
13: ಹೌದು, ಈಗ ನೋಡ್ರಿ ನಮ್ ಮಕ್ಕಳಿಗಾದ್ರು ಕೂಡ ನಾವು ನೋಡವ ನಾವು ನಾವಂತೂ ಓದಕ್ಕಾಗ್ಲಿಲ್ಲ, ನೀವು ಓದ್ರಿ, ನೀವು ನಿಮ್ಗೆ ನಿಮ್ ಬೆನ್ನ ಹಿಂದ್ಗಡೆ ನಾವ್ ಇರ್ತೇವೆ, ನಿಮ್ಗೆ ಏನ್ ಬೇಕೋ ಅದನ್ನ ನಾವು ಸಹಾಯ ಧನವಾಗ್ಲಿ ಏನೇ ಒಂದಾದ್ರೂ ನಾವು ನಿಮಗೆ ರೆಡಿ ಇರ್ತೇವೆ ಅಂತ ಅವ್ರು ಹೇಳಿದಾಗ ನಮ್ಮ ತಂದೆ ತಾಯಿಗಳು ನಮ್ ಹಿಂದೆ ಇದಾರೆ ಅನ್ನೋ ಒಂದು ಧೈರ್ಯದಿಂದ ಅವ್ರು ಮುಂದೆ ಓದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಏನಮ್ಮ ನಮ್ಮ ಹತ್ರ ಏನು ಇಲ್ಲಮ್ಮ ನೀವು ಹೆಂಗ್ರಮ್ಮ ಓದ್ತೀರಾ ಏನು ಅಂತ ಅಂದ್ಬಿಟ್ರೆ ಆ ಮಕ್ಕಳು ಮುಂದಕ್ಕೆ ಓದಕ್ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಅವ್ರಿಗೆ ಯಾವ್ದು ಆಧಾರನೇ ಇದ್ದಂಗ ಆಗ್ಬಿಡುತ್ತೆ,
10: ಆಧಾರನೇ ಇಲ್ದಂಗಾಗುತ್ತೆ, ಮತ್ತೆ ಭರವಸೆನೂ ಇರಲ್ಲ,
13: ಭರವಸೆನೂ ಇರೋದಿಲ್ಲ. ಹೌದು, ಹಂಗಾಗಿ ನಾವು ಯಾವ್ದೇ ಒಂದು ವಿಚಾರದಲ್ಲಾಗ್ಲಿ ನಮ್ ಕೈಯಿಂದ ದುಡ್ಡು ಸಹಾಯ ಮಾಡಕ್ ಆಗದೆ ಇದ್ರು ಪರವಾಗಿಲ್ಲ, ಒಂದು ಒಳ್ಳೆ ಮಾತನ್ನ ಅವ್ರಿಗೆ ಒಂದ್ ಯಾರೇ ಆಗಿರ್ಲಿ, ಒಂದ್ ಅಂಗಡಿ ಮಾಡೋರಾಗ್ಲಿ, ಹೋಟ್ಲು ಮಾಡೋರಾಗ್ಲಿ, ತರಕಾರಿ ಮಾರೋದಾಗ್ಲಿ, ಯಾವ್ದೇ ಒಂದ್ ಅಂಗಡಿ ಓಪನ್ ಮಾಡ್ತಾ ಇದಾರಪ್ಪ, ಒಂದ್ ಏನೋ ಶುರು ಮಾಡ್ತಾ ಇದಾರೆ ಅಂದಾಗ ಅವ್ರಿಗೆ ಅಯ್ಯೋ ಇಲ್ಲಿ ಯಾಕಪ್ಪ ನೀನ್ ಅಂಗಡಿ ಮಾಡಕ್ ಹೋದೆ, ಅಯ್ಯೋ ಇಲ್ಲಿ ಯಾಕಪ್ಪ ನೀನ್ ಹೋಟ್ಲು ಮಾಡಕ್ ಹೋದೆ, ಇಲ್ಲಿ ಯಾರಪ್ಪ ಬರ್ತಾರೆ ಅಂದ್ಬಿಟ್ರೆ ಅವ್ರ ಮನ್ಸೆ ಹಂಗೆ ಕರಿಗೆ ಹೋಗ್ಬಿಡುತ್ತೆ. ಏ ಆಗುತ್ತೆ ದೇವ್ರ ಇದನ್ ಮಾಡಪ್ಪ ಯಾಕೆ ಯೋಚನೆ ಮಾಡ್ತೀರಾ ಅಂತ ಅಂದಾಗ ಅವನಿಗೆ ಒಂದು ಧೈರ್ಯ ಬರುತ್ತೆ. ಯಾಕೆಂದ್ರೆ ಅಷ್ಟೆಲ್ಲ ಬಂಡವಾಳ ಹಾಕಿ ಅವನಿಗೆ ಒಂದು ಒಂದು ನಂಬಿಕೆ ಮೇಲೆ ಮಾಡ್ತಿರ್ತಾನೆ, ಅದಕ್ಕೆ ಇವ್ರು ಅದ ಅವ್ರಿಗೆ ನೀ ಯಾಕೆ ಮಾಡಿದಪ್ಪ ಏನಾಗುತ್ತೆ ಅಂತ ಅಂದ್ ಅನ್ಬಾರ್ದು, ಮಾಡಪ್ಪ ಏನಾಗಲ್ಲ ಮಾಡು, ತುಂಬಾ ನಾವು ಕೂಡ ನಾವು ನಾಲ್ಕು ಜನಕ್ಕೆ ತಿಳಿಸ್ತೇವೆ, ಒಂದು ಚೆನ್ನಾಗಿ ಮಾಡು, ಎಲ್ರೂ ಖುಷಿ ಪಡ್ಬೇಕು, ನಿಮ್ಮ ಊಟ ತಿಂಡಿ ಆಗಿರ್ಬೋದು ಅಥವಾ ನಿಮ್ಮ ತರಕಾರಿ ಮಾರರಾಗಿರ್ಬೋದು ಯಾವ್ದೇ ಒಂದ್ ಆಗಿರ್ಬೋದು, ನಿಮ್ಮಲ್ಲಿ ಚೆನ್ನಾಗೆ ಒಂದು ವಸ್ತುಗಳು ಇದ್ದಾವೆ ಅಂತಂದ್ರೆ ಜನ ಹುಡುಕೊಂಡ್ ಬರ್ತಾರೆ, ನೀವು ಮಾಡ್ರಿ ಅಂತಂದು ಪ್ರೋತ್ಸಾಹ ಕೊಡ್ಬೇಕು ಮೇಡಮ್ ಅವರೇ.
10: ಖಂಡಿತ ಹೌದು, ಒಳ್ಳೆ ಮಾತನ್ನ ಹೇಳಿದ್ರಿ ಸರ್, ಧನ್ಯವಾದ ಸರ್.
13: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
10: ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿ ಅವ್ರು ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಪ್ರೋತ್ಸಾಹ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
14: ಮೇಡಮ್, ನಮಸ್ತೆ
10: ಸರ್. ನಮಸ್ತೆ ಸೋಮಶೇಖರ್ ಸರ್.
14: ಮೇಡಮ್
10: ಸರ್, ಇವತ್ತು ಪ್ರೋತ್ಸಾಹದ ಬಗ್ಗೆ ಮಾತಾಡ್ತಾ ಇದ್ವಿ, ರಾಷ್ಟ್ರೀಯ ಪ್ರೋತ್ಸಾಹ ದಿನ ಇರೋದ್ರಿಂದ.
14: ಖಂಡಿತ ಮೇಡಮ್, ನಿಜ ಒಂದಲ್ಲ ಒಂದ್ ಸಂದರ್ಭದಲ್ಲಿ ಈ ರೀತಿಯ ಪ್ರೋತ್ಸಾಹದ ಮಾತುಗಳಾಗ್ಲಿ ಮತ್ತೆ ಬೇರೆ ರೀತಿಯ ಪ್ರೋತ್ಸಾಹಗಳು ಬೇಕಾಗುತ್ತೆ ಮೇಡಮ್. ಅನೇಕ ಸಂದರ್ಭಗಳಲ್ಲಿ ನಾವು ಕುಸು ಹೋಗ್ಬಿಟ್ಟಿರ್ತೀವಿ ಕೆಲವು ವಿಚಾರಗಳಲ್ಲಿ, ಆಗ ಒಂದ್ ಸ್ವಲ್ಪ ಭರವಸೆ ಮತ್ತೆ ಪ್ರೋತ್ಸಾಹ ತುಂಬಕಂತ ಕೆಲಸ ಆಗ್ಬೇಕಾಗತ್ತೆ. ನಾನು ಸಾಕಷ್ಟು ಆಗ್ಲಿ ಇದನ್ನ ನಾನು ಹೇಳಿದೀನಿ ಮೇಡಮ್. ನಾನು ಓಪನ್ ಯೂನಿವರ್ಸಿಟಿಯಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡುವಾಗ ಒಂದು ಸಬ್ಜೆಕ್ಟ್ ನನಗೆ ಕಬ್ಬಿಣದ ಕಡಲೆ ಆಗ್ಬಿಡುತ್ತೆ ಮೇಡಮ್, ಛಂದಸ್ಸು ದ್ರಾವಿಡ ಭಾಷೆ ಮೂಲ ತತ್ವಗಳು ಅಂತ ಕನ್ನಡ. ಅದು ಏನು ಬುಕ್ ಓದಕ್ ತೆಗೆದ್ರೆ ನನಗೆ ಅದು ತಲೆಗೆ ಹೋಗ್ತಿರ್ಲಿಲ್ಲ, ಮುಚ್ಚಿಟ್ಬಿಡ್ತಿದ್ದೆ ಮೇಡಮ್ ಪರೀಕ್ಷೆ. ಅದಕ್ಕೆ ನಾನು ಬಿಟ್ಬಿಡೋಣ ಈ ಸರಿ ನೆಕ್ಸ್ಟ್ ನೋಡೋಣ ಅನ್ಕೊಂಡಿದ್ದೆ, ಬಟ್ ನಮ್ ತಂದೆಯವರು ಇಲ್ಲ ಇಲ್ಲ ನೀನು ಎರಡು ದಿವಸ ಸಮಯ ಇದೆ ಓದಿ, ನೀನು ನನಗೆ ಕ್ವಶನ್ ಪೇಪರ್ ತಂದು ಕೊಡ್ಲೇಬೇಕು ಅಟೆಂಡ್ ಆಗ್ಲೇಬೇಕು ಅಂದ್ಬಿಟ್ರು. ಗತ್ಯಂತರ ಇಲ್ಲ, ನಾನು ಸ್ವಲ್ಪ ಓದಿ ಓದಿ ಬರದೆ ಮೇಡಮ್ 48 ನಂಬರ್ ಬಂದು 48 ನಂಬರ್ ಬಂದು ಪಾಸ್ ಆಗ್ಬಿಟ್ಟೆ. ಹಂಗಾಗಿ ಪ್ರೋತ್ಸಾಹಗಳು ಬೇಕಾಗುತ್ತೆ ಮೇಡಮ್. ಆಮೇಲೆ ನಾನು ಉಪನ್ಯಾಸಂಗನ ಹೋದ್ಮೇಲೆ ವಿದ್ಯಾರ್ಥಿಗಳಿಗೆ ನಾನು ಈ ತರ ಉರುಳುಮಿಸಿದ್ದೆ. ಈಗ ಟೆಸ್ಟ್ ಮಧ್ಯ ವಾರ್ಷಿಕ ಪರೀಕ್ಷೆ ಎಲ್ಲ ಬರುತ್ತಲ್ಲ ಮೇಡಮ್, ಯಾರು 90 ಹೆಚ್ಚು ನಂಬರ್ ನನ್ನ ಸಬ್ಜೆಕ್ಟ್ ಅಲ್ಲಿ ತೆಗಿತಾರೆ ಅವ್ರಿಗೆ ಬಹುಮಾನ ಇರುತ್ತೆ ಅಂತ ಅನೌನ್ಸ್ ಮಾಡ್ತಿದ್ದೆ.
10: ಸೂಪರ್,
14: ಬಾರಿ ಬುದ್ಧಿವಂತರು ಅವ್ರು. ಇಂತ ವಿಷಯಗಳಲ್ಲೆಲ್ಲ ಅವರು ಸರ್ ನೀವು 89 ನಿಲ್ಸ್ಬಿಟ್ರೆ ಏನ್ ಮಾಡೋದು ಅಂತ, ಅವರು ನೀವು 90 ಬಹುಮಾನ ಕೊಡ್ಬೇಕಾಗತ್ತೆ ಅಂತ 90 ನಂಬರ್ ಕೊಡದಿದ್ರೆ ಏನ್ ಮಾಡೋದು
10: ಅಂಕ ಕೊಡೋರು ನೀವೇ ಅಲ್ವಾ, ಹಾಗಾಗಿ
14: ಹಂಗ ಇಲ್ಲ ಇಲ್ಲ ನೀವು ಬರ್ದಿದ್ರೆ ಕೊಡ್ತೀರಪ್ಪ ನನಗೆ ಬಹುಮಾನ ಕೊಡ್ತೀನಿ ಅಂತ ಸಾಕಷ್ಟು ಜನ ಒಂದ್ 12 ಜನ 90 ದಾಟಿಲ್ಲ ಮೇಡಮ್ ಕೊಡ್ತಿದ್ದೆ ಅವ್ರಿಗೆ ಬುಕ್ಸ್ ಪುಸ್ತಕದ ಬಹುಮಾನಗಳನ್ನ ಕೊಡ್ತಾ ಇದ್ದೆ. ಆಮೇಲೆ ಇನ್ನೊಂದು ಮೇಡಮ್, ಇದು ಪ್ರೋತ್ಸಾಹ ಬೇರೆ ರಾಜ್ಯ ಅವರ ಪ್ರೋತ್ಸಾಹ ಜೊತೆಗೆ ನಮ್ಗೆ ನಮ್ಮ ಬಗ್ಗೆ ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು,
10: ಕಾನ್ಫಿಡೆನ್ಸ್ ಇರಬೇಕು ಅಂತ.
14: ಈಗಲೂ ಅಷ್ಟೇ, ಈಗಲೂ ಮೇಡಮ್ ಇದೊಂದು ಸಣ್ಣ ಉದಾಹರಣೆ ನೋಡಿ, ನಮ್ಮ ಜಮೀನಲ್ಲಿ ಈಗ ಯಾರೋ ಕೇಬಲ್ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಮೇಡಮ್, ಒಂದು 30 ಇದೆ ಈ ಪಂಪ್ ಹೌಸ್ ಮತ್ತೆ ಬೋರ್ವೆಲ್, ಅದು ಟ್ರಂಚ್ ಓಡಿಸಿದ್ದೆ, ಇವತ್ತು ಕೇಬಲ್ ಹಾಕ್ಸಿದೀನಿ ಮೇಡಮ್, ಯಾರು ಲೇಬರ್ ಸಿಗ್ತಾ ಇಲ್ಲ ಅದನ್ನ ಮುಚ್ಚಲಿಕ್ಕೆ ಟ್ರಂಚ. ವಿಧಿ ಇಲ್ಲ. ನಾನ್ ನೋಡ್ರಿ, ನಾನ್ ಇವತ್ ಮಾಡ್ಲೇಬೇಕಾದನ್ನ ಮುಚ್ಚಬೇಕು, ಇವತ್ತು ಬಿಟ್ರೆ ಮತ್ತೆ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಎರಡೂವರೆಯಿಂದ ಕೆಲಸ ಮಾಡ್ತಾ ಇದೀನಿ ಮೇಡಮ್. ಬೆವತ್ತಿಂದ ತೊಯ್ದೋಗಿದ್ದೀನಿ ನಾನು. ಇವತ್ತು
10: ಬೇರೆ ಯಾರು ಬಂದಿಲ್ಲ ಅಂದ್ರೆ ನಾವೇ ಮಾಡೋಣ.
14: ನಾವು ಮಾಡಿ ಮುಗಿಸ್ಬೇಕು ಇವತ್ತು. ನಾನು ಮನೇಲಿ ಹೇಳಿ ಬಂದೀನಿ ಮೇಡಮ್, ತಿಂಡಿ ಕಟ್ ಕೊಟ್ಬಿಡು, ನಾನು 6 ಗಂಟೆಗೆ ಮನೆಗೆ ಬರೋದು
10: ಅಂತ ಕೆಲಸ ಅಂತ ಹೇಳಿ.
14: 80% ಆಗಿದೆ ಮೇಡಮ್, ಇನ್ನೊಂದು 20% ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು ನಾನು ಮಾಡಿ ಮುಗಿಸ್ಕೊಂಡು ಹೋಗ್ತೀನಿ ಅಂದ್ರೆ ಯಾವ್ದೇ ಕೆಲಸ ಆದ್ರೂ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು ಮೇಡಮ್. ನಾನು ಮಾಡ್ತೀನಿ ಇದನ್ನ.
10: ಹೌದು,
14: ಇಲ್ಲ ಅಂತ ಕೈ ಚೆಲ್ಲಿ.
10: ಹೌದು ಸರ್,
14: ಅದೇ ಮೇಡಮ್. ಇಲ್ಲ ಅಂತ ನಾವು ಕೈ ಚೆಲ್ಲಿ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ, ಅದು ಕಾರ್ಯರೂಪಕ್ಕೆ ಬರೋದಿಲ್ಲ,
10: ಬರದೇ ಇಲ್ಲ. ಹೌದು,
14: ಹಾಗಾಗಿ ಸಮಾಜದಲ್ಲಿ ಪ್ರೋತ್ಸಾಹನೂ ಬೇಕು, ಅದ್ರ ಜೊತೆಗೆ ನಾವು ಅದನ್ನ ಮಾಡ್ತೀವಿ ಅನ್ನೋ ನಮ್ಮಲ್ಲಿ ಅಂತ ಶಕ್ತಿ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು ಮೇಡಮ್.
10: ಕಾನ್ಫಿಡೆನ್ಸ್
14: ಬೇಕಷ್ಟು ಜನ ಹೇಳ್ತಾರೆ, ಇಲ್ಲ ನಿಮ್ ಕೈಲಿ ಆಗುತ್ತಪ್ಪ ಮಾಡು ಅಂತ. ನಾವು ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು. ಏ ಅವ್ರು ಹೇಳಿದಾರೆ ಆಗ್ಬಿಡುತ್ತೆ ಅಂತ ಸುಮ್ನೆ ಕೂತ್ಕೊಂಡ್ರು ಆಗೋದಿಲ್ಲ,
10: ನಮ್ಮ ಸ್ವಪ್ರಯತ್ನ ಕೂಡ ಬೇಕಾಗುತ್ತೆ.
14: ಸ್ವಪ್ರಯತ್ನನೂ ಕೂಡ ಬೇಕಾಗತ್ತೆ. ಆಮೇಲೆ ಅದೇ ಸಂದರ್ಭಗಳಲ್ಲಿ ನಿಜ ಮೇಡಮ್, ಎಲ್ಲರಿಗೂ ಅವರು ಏನೋ ಬೇರೆ ಬೇರೆ ಸಂದರ್ಭಗಳಲ್ಲಿ ಕುಸಿದು ಹೋಗಿರ್ತಾರೆ, ಬೇರೆ ಬೇರೆ ಕಾರಣಗಳು ಇರ್ತವೆ ಮೇಡಮ್. ಅವಾಗ ಒಂದ್ ಸ್ವಲ್ಪ ಅವರಿಗೆ ನಾವು ಆರ್ಥಿಕ ಸಹಾಯ ಅಲ್ದೆ ಹೋದ್ರು ಕೂಡ ಮಾರಲ್ ಸಪೋರ್ಟ್ ಅವ್ರು ಬೇಕಾಗುತ್ತೆ ಮೇಡಮ್.
10: ಒಂದು ಕಾಯಿಲೆಯಿಂದ ಸಮಾಜದಲ್ಲಿ
14: ಖಂಡಿತ ಮೇಡಮ್. ಈಗ ಕೆಲವರು ಒಂದ್ ಸಣ್ಣ ಪುಟ್ಟ ಕಾಯಿಲೆಗೆ ಹೆದರಿ ಬಿಡ್ತಾರೆ, ಏ ನಿನ್ ಏನ್ ಆಗಿಲ್ಲಪ್ಪ, ಏ ಇಂಥದ್ ಬೇಕಾದಷ್ಟು ನೋಡಿದೀವಿ, ನೀನ್ ಬೇಗ ಹುಷಾರಾಗಿ ಬರ್ತೀಯ ಅಂತ ಅನ್ನೋ ಒಂದು ಭರವಸೆ ಮಾತು ಸಾಕು ಮೇಡಮ್.
10: ಅರ್ಧ 50% ಹುಷಾರ
14: ಅವರು ಅದರಿಂದ ಇಲ್ಲ ಇಲ್ಲ ನಿಜ ಇಂಥವ್ ನೋಡಿರ್ತಾರ ಅವ್ರು ಹುಷಾರಾಗುತ್ತೆ ಏನ್ ತೊಂದರೆ ಇಲ್ಲ ಅಂತ ಒಂದ್ ಸ್ವಲ್ಪ ಅವರು ಧೈರ್ಯ ತಗೊಳ್ತಾರೆ, ಹಾಗೆ ಬಂದ್ಬಿಡ್ತಾರೆ ಹೊರಗಡೆ. ಹಂಗಾಗಿ ಒಂದಲ್ಲ ಒಂದ್ ಕಾರಣದಿಂದ ಪ್ರತಿಯೊಬ್ಬರಿಗೂ ಕೂಡ ಈ ತರ ಒಂದು ಪ್ರೋತ್ಸಾಹದಾಯಕವಾದ ಮಾತುಗಳಿರ್ಬೋದು, ಅಂತ ಸಹಾಯಗಳು ಬೇಕಾಗುತ್ತೆ. ಇದೊಂದು ಈ ಇಂತ ಒಂದು ದಿನ ಇದೆ ಅಂತ ನಮ್ಗೆ ಈ ನಿಮ್ಮಿಂದ ಖಂಡಿತ ಮೇಡಮ್, ನಾವು ಈ ನಿಮ್ಮ ಶಿವಮೊಗ್ಗ ಮಾಧ್ಯಮದಿಂದ ನಾವು ಕೇಳ್ತಾ ಇರೋ ಪ್ರತಿಯೊಂದು ದಿನಾನು ಯಾವ್ದಾದ್ರು ಒಂದು ವಿಶೇಷ ದಿನ ಇರುತ್ತಲ್ಲ,
10: ಒಂದಲ್ಲ ಒಂದ್ ವಿಶೇಷ ದಿನ ಇರುತ್ತೆ, ನಾವು ಗುರುತಿಸ್ತಿರ್ಲಿಲ್ಲ ಅಷ್ಟೇ.
14: ನಿಜ ಮೇಡಮ್, ಅದಕ್ಕೆ ಅದ್ರ ನಮ್ಮ ಜೀವನದಲ್ಲೂ ಅದು ಹಾಸುಹೊಕ್ಕಾಗಿರುತ್ತಲ್ವೇ ಅನ್ನೋ ಒಂದು ವಿಚಾರಗಳು ಇಲ್ಲಿ ಕಾಡ್ತವೆ ನಮ್ಗೆ. ಹಾಗಾಗಿ ಇಂತ ಒಂದು ವಿಚಾರ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮಗೂ ಕೂಡ ಧನ್ಯವಾದಗಳು ಮೇಡಮ್.
10: ಓಕೆ ಸರ್, ನೀವು ಕೂಡ ತುಂಬಾ ವಿಚಾರಗಳನ್ನು ತಿಳಿಸಿದ್ರಿ, ಧನ್ಯವಾದ ಸರ್ ನಿಮಗೂ ಸರ್.
14: ಧನ್ಯವಾದಗಳು.
10: ಹಾಸನದಿಂದ ಸೋಮಶೇಖರ್ ಸರ್ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಸೋತಾಗ ಇರ್ಬೋದು ಅಥವಾ ಅವ್ರಿಗೇನೋ ಒಂದು ಕಷ್ಟ ಇದೆ ಅಂತ ಹೇಳಿದಾಗ ನಾವು ಹಣದ ಸಹಾಯ ಮಾಡಲಿಕ್ಕಾಗಿಲ್ಲ ಅಂತ ಹೇಳಿದ್ರು ಕೂಡ ನಿನ್ನ ಕೈಯಲ್ಲಿ ಆಗುತ್ತೆ ಮಾಡು ಅನ್ನುವಂಥ ಒಂದು ಪ್ರೋತ್ಸಾಹದ ಮಾತೆ ಒಂದು ಭರವಸೆಯನ್ನು ತುಂಬುತ್ತೆ ಜೀವನದಲ್ಲಿ ಅಂತಲೇ ಹೇಳ್ಬೋದು. ಹಾಗೆ ನಮ್ಮಲ್ಲಿ ಒಂದು ನಂಬಿಕೆ ಅಥವಾ ಒಂದು ಧೈರ್ಯವಾಗಿ ಮುನ್ನುಗ್ಗೋದಕ್ಕಿರ್ಬೋದು ಅಥವಾ ಧನಾತ್ಮಕವಾದಂಥ ವಿಚಾರ ಒಂದು ಪಾಸಿಟಿವ್ ಆಗಿ ನಾವೇನಾದರೂ ಒಬ್ಬರ ಬಗ್ಗೆ ಹೇಳಿದ್ವಿ ಅಂತ ಹೇಳಿದ್ರೆ ಓ ಇವರು ನನ್ನ ಬಗ್ಗೆ ಈ ಥರ ಹೇಳಿದ್ದಾರೆ, ನಾ ಈ ಕೆಲಸವನ್ನು ಮಾಡಬಲ್ಲೆ ಅನ್ನುವಂಥ ಒಂದು ಭರವಸೆ ಅವರಲ್ಲಿ ಮುಟ್ಟುತ್ತೆ ಅಂತ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
16: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
15: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
17: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
18: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
17: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
18: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
19: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
20: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ.
4: ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
20: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
10: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಸೆಪ್ಟೆಂಬರ್ 12, ಇವತ್ತು ರಾಷ್ಟ್ರೀಯ ಪ್ರೋತ್ಸಾಹದ ದಿನ ಇರೋದ್ರಿಂದ ಪ್ರೋತ್ಸಾಹ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಕುರಿತು ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ.
21: ಹಲೋ
10: ಹಲೋ
21: ಹಲೋ, ನಮಸ್ಕಾರ ಮೇಡಮ್.
10: ಗುಡ್ ಈವ್ನಿಂಗ್. ನಮಸ್ತೆ, ಗುಡ್ ಈವ್ನಿಂಗ್ ಬ್ರಹ್ಮಾನಂದ.
21: ನಾನು ಬ್ರಹ್ಮಾನಂದ ಅನಡೆ, ವಿದ್ಯಾನಗರ, ಶಿವಮೊಗ್ಗ. ಊಟ ಆಯ್ತಾ ಮೇಡಮ್?
10: ಊಟ ಆಯ್ತು ಸರ್. ನಿಮ್ದಾಯ್ತಾ?
21: ಊಟ ಆಯ್ತಾ ಮೇಡಮ್?
10: ಆಯ್ತಾಯ್ತು ಸರ್. ನಿಮ್ದಾಯ್ತಾ?
21: ನಮ್ದಾಯ್ತು ಮೇಡಮ್. ಹೇ, ಇವತ್ತೇನ್ ಟಾಪಿಕ್ ಇದೆ
10: ಸರ್? ಇವತ್ತು ಸೆಪ್ಟೆಂಬರ್ 12 ರಾಷ್ಟ್ರೀಯ ಪ್ರೋತ್ಸಾಹ ದಿನ ಇದೆ ಸರ್.
21: ಪ್ರೋತ್ಸಾಹ ಮೇಡಮ್, ನಿಜವಾಗ್ಲು ಇದು ಒಳ್ಳೆ ವಿಷಯ. ಪ್ರೋತ್ಸಾಹಿಸೋದು ಅಂದ್ರೆ ಅದೇ ಉತ್ತೇಜಿಸೋದು, ಅವರಿಗೆ ಉರಿದುಂಬಿಸೋದು, ಆಮೇಲೆ ಅವ್ರಿಗೆ ಚೇರ್ ಅಪ್ ಮಾಡೋದು ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ನಿಜವಾಗ್ಲು ಇದು ಪ್ರೋತ್ಸಾಹ ಅಂತಕ್ಕಂಥದಕ್ಕೆ ನಾವು ಹಲವಾರು ಉದಾಹರಣೆಗಳನ್ನ, ಹಲವಾರು ವಿಷಯಗಳನ್ನ ತಿಳಿಸ್ಬೋದು. ಈಗ ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂತ ಚಿಕ್ಕ ಮಕ್ಕಳಿಗೆ ಏನಾದ್ರೂ ಒಂದು ಸಂಸ್ಕಾರ ಕಲೀಲಿಕ್ಕಾಗ್ಲಿ, ಒಳ್ಳೇದ ಕೆಟ್ಟದ್ ಕಲೀಲಿಕ್ಕಾಗ್ಲಿ, ವಿದ್ಯಾಭ್ಯಾಸ ಕಲೀಲಿಕ್ಕಾಗಿ ನಾವು ಪ್ರೋತ್ಸಾಹಿಸ್ಬೇಕಾಗತ್ತೆ. ಯಾಕಂದ್ರೆ ಅವರು ಚೆನ್ನಾಗಿ ಓದಿ ಒಂದು ಜೀವನದಲ್ಲಿ ಒಂದು ಮುಂದೆ ಸ್ಥಾನ ಗಳಿಸ್ಬೇಕು, ಒಳ್ಳೇದಾಗ್ಬೇಕು ಅಂತೇಳಿ ಅವರಿಗೆ ಪ್ರೋತ್ಸಾಹವನ್ನ ನೀಡ್ತೇವೆ. ಅದ್ರ ಜೊತೆಗೆ ಮತ್ತೆ ಇನ್ನೊಂದು ಹೇಳ್ತಾರೆ, ಕಲೆ ಮತ್ತು ಸಂಸ್ಕೃತಿ ಅಥವಾ ಏನಾದ್ರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ರೆ, ಅವರು ಅದರಲ್ಲಿ ಇಂಟ್ರೆಸ್ಟ್ ಇದ್ರೆ, ಮಕ್ಕಳಿರ್ಲಿ ಯಾರೇ ಇರ್ಲಿ ನಮ್ಮ ಸಂಬಂಧಿಕರಿರ್ಲಿ, ಅವ್ರ ಅದರಲ್ಲಿ ಇಂಟ್ರೆಸ್ಟ್ ಇದ್ರು ಅಂದ್ರೆ ನಾವು ನಿಜವಾಗ್ಲೂ ಅದನ್ನ ಪ್ರೋತ್ಸಾಹಿಸಿ ಬೆಳೆಸ್ಬೇಕು. ಯಾಕಂದ್ರೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತಾರೆ. ಹಂಗಾಗಿ ಅದು ಚಿಕ್ಕದಿದ್ದಾಗ್ಲಿ ನಾವು ಅದನ್ನ ಇದು ಪ್ರೋತ್ಸಾಹ ಕೊಟ್ಟು ಬೆಳೆಸಿದ್ರೆ ಅವರು ಮುಂದೆ ಒಂದು ಒಳ್ಳೆ ಕಲಾವಿದರಾಗ್ತಾರೆ ಅಥವಾ ಯಾವ್ದೋ ಒಂದು ವಿಷಯದಲ್ಲಿ ಒಳ್ಳೆ ಸಾಧನೆಯನ್ನ ಮಾಡ್ತಾರೆ. ಹಾಗಾಗಿ ಪ್ರೋತ್ಸಾಹಿಸಕಂತದ್ದು ಪ್ರತಿ ಒಂದು ಹಂತದಲ್ಲೂ, ಪ್ರತಿ ಒಂದು ಕ್ಷಣದಲ್ಲೂ ನಾವು ನೋಡ್ತಕ್ಕಂತ ಒಂದು ವಿಷಯವಾಗಿದೆ. ಮತ್ತೆ ನಮ್ಮ ನಿತ್ಯ ಜೀವನಗಳಲ್ಲೂ ಸಹ ಅಷ್ಟೇ, ನಾವು ನಮ್ಮ ಸಂಬಂಧಿಕರಾಗ್ಲಿ, ಸ್ನೇಹಿತರಾಗ್ಲಿ, ಮಕ್ಕಳಾಗ್ಲಿ, ಯಾರಾದ್ರೂ ಏನಾದ್ರೂ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ, 4 ಜನಕ್ಕೆ ಉಪಕಾರ ಆಗ್ತಕ್ಕಂತ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ನಾವು ಸಹ ಬೆನ್ನೆಲುಬಾಗಿ ನಿಂತು ಅವರಿಗೆ ಪ್ರೋತ್ಸಾಹ ಕೊಡ್ಬೇಕು. ಆಗ ಅವರು ಅದ ಆ ಕಾರ್ಯವನ್ನ ಮತ್ತಷ್ಟು ಚೆನ್ನಾಗಿ ಮಾಡ್ತಾರೆ, ಅದರಿಂದ ಬರ್ತಕ್ಕಂಥ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಮ FM ಬಗ್ಗೆನೆ ನಾವು ಹೇಳ್ಬೇಕಂದ್ರೆ, ಡೈಲಿ ನಮಗೆ ಬೆಳಿಗ್ಗೆ 10 ಗಂಟೆಗೆ 4 ಗಂಟೆಗೆ ಒಂದೊಂದು ಟಾಪಿಕ್ ಕೊಡ್ತೀರಾ, ಮತ್ತೆ ಅದರೊಂದು ವಿಷಯದ ಬಗ್ಗೆ ಮಾತಾಡಿ ಅಂತ ಹುರಿದುಂಬಿಸ್ತೀರಾ. ಎಷ್ಟೋ ಜನಕ್ಕೆ ಅದೊಂಥರ ಸಂಕೋಚ ಮನೋಭಾವ ಇರುತ್ತೆ, ಆದ್ರೆ ನಿಮ್ಮ FM ಅಲ್ಲಿ ನೀವು ಡೈಲಿ ಅದನ್ನ ಕೊಟ್ಟು ಮಾತಾಡ್ಸಕ್ಕೆ ಅಥವಾ ಏನಾದ್ರು ಕಲೀಲಿಕ್ಕೆ ಅವಕಾಶ ಮಾಡ್ಕೊಡ್ತೀರಾ, ಅದು ಒಂದು ಕೂಡ ಪ್ರೋತ್ಸಾಹ ಅಂತಾನೆ ಹೇಳ್ಬೋದು. ಎಷ್ಟೋ ಜನಕ್ಕೆ ಇದರಿಂದ ಅನುಕೂಲ ಆಗ್ತಾ ಇದೆ, ಇದನ್ನು ಸಹ ನಾವು ಪ್ರೋತ್ಸಾಹ ಅಂತಾನೆ ಹೇಳ್ಬೋದು. ಈಗ ಹಲವಾರು ವಿಚಾರಗಳಿವೆ. ಈಗ ಈ ಕೆಲವು ಕಡೆ ಏನಾಗುತ್ತೆ, ಈಗ ಗೌರ್ಮೆಂಟ್ ಕೆಲವು ಸ್ಕೀಮ್ಗಳಿಗೆ ಪ್ರೋತ್ಸಾಹ ಧನ ಅಂತ ಕೊಡುತ್ತೆ, ಸಹಾಯ ಧನ ಅಂತ ಕೊಡುತ್ತೆ. ಅದನ್ನ ಬಳಸ್ಕೊಂಡು ಕೆಲವರು ಬಡವರು ಅಥವಾ ತುಂಬಾ ನಿರ್ಗತಿಕರಿದ್ದವರು ಏನಾದ್ರೂ ಒಂದು ಜೀವನದಲ್ಲಿ ಒಳ್ಳೆ ಉದ್ಯೋಗ ಅಥವಾ ಏನಾದ್ರೂ ಒಂದು ಲಾಭ ಬರ್ತಕ್ಕಂಥದ್ದು ಅವರ ವೃತ್ತಿಯಲ್ಲಿ ಏನಾದ್ರೂ ಗಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ, ಇದನ್ನು ಸಹ ನಾವು ಇನ್ಸೆಂಟಿವ್ ಸ್ಕೀಮ್ ಅಂತ ಹೇಳ್ತೀವಿ ಗೌರ್ಮೆಂಟ್ ಲೆವೆಲ್ ಅಲ್ಲಿ. ಈಗ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ, ನಾವು ಏನಾದ್ರೂ ಒಂದು ಉತ್ತೇಜನ ನೀಡಿದ್ರೇನೆ ಅವ್ರು ಮುಂದ್ಬರಕ್ ಸಾಧ್ಯ. ಈಗ ಕ್ರೀಡಾ ಇದರಲ್ಲಿ ಹೇಳಕ್ಕೆ, ಕ್ಷೇತ್ರದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಕ್ರೀಡಾಪಟುಗಳಿಗೆ ಸರ್ಕಾರ ಮಟ್ಟದಲ್ಲಿ ಅವರಿಗೆ ಅನೇಕ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ತಾರೆ. ಅವರು ಅದನ್ನೆಲ್ಲ ಕರೆಕ್ಟ್ ಆಗಿ ಬಳಸ್ಕೊಂಡು ಅವ್ರಿಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದ್ರೆ ಅವರು ರಾಜ್ಯ ಮಟ್ಟ, ದೇಶ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸಿ ಒಳ್ಳೆ ಹೆಸರುಗಳನ್ನ ಗಳಿಸ್ತಾರೆ. ಹೀಗೆ ಒಂದು ಯಾವುದೇ ಬಾಹ್ಯಾಕಾಶ ಕ್ಷೇತ್ರ ಇರ್ಲಿ, ನಮ್ಮ ರಕ್ಷಣಾ ಕ್ಷೇತ್ರ ಇರ್ಲಿ, ಅಥವಾ ನಮ್ಮ ದಿನನಿತ್ಯದ ಆಡಳಿತದ ಕ್ಷೇತ್ರ ಇರ್ಲಿ, ಯಾವುದೇ ಆಧ್ಯಾತ್ಮಿಕ ಕ್ಷೇತ್ರ ಇರ್ಲಿ, ಕಲೆ, ಸಾಹಿತ್ಯ, ಸಂಗೀತ, ಎಲ್ಲಾದ್ರಲ್ಲೂ ಪ್ರೋತ್ಸಾಹ ಅಂತಕ್ಕಂಥದ್ದೇ ಮುಖ್ಯವಾಗಿರುತ್ತೆ. ಯಾವತ್ತು ನಾವು ಯಾವುದೇ ಒಂದು ಕಲೆ, ಸಾಹಿತ್ಯ, ಸಂಸ್ಕೃತಿ, ಒಳ್ಳೆ ಕೆಲಸಗಳನ್ನ ಚೂಟಬಾರ್ದು, ಅದಕ್ಕೆ ಪ್ರೋತ್ಸಾಹ ನೀಡಿ ಅದು ಬೆಳೆದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
10: ಖಂಡಿತ ಹೌದು ಸರ್, ನಾವು ಈ ರೀತಿಯ ಪ್ರೋತ್ಸಾಹ ಕೊಟ್ಟಾಗನೇ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ.
21: ನಿಜವಾಗ್ಲು ಮೇಡಮ್, ಈ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡ್ಬೇಕು. ಯಾಕಂದ್ರೆ ಯಾವ್ದನ್ನು ನಾವು ಚೂಟ್ ಹಾಕ್ಬಾರ್ದು, ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಏನಾದ್ರೂ ಒಂದು ಪ್ರತಿಭೆ ಇರುತ್ತೆ, ಏನಾದ್ರೂ ಒಂದು ಕಲೆ ಇರುತ್ತೆ, ಅದನ್ನ ಹುಡುಕಿ ತೆಗೆದು ಪ್ರೋತ್ಸಾಹ ನೀಡಿ ಅದನ್ನ ಬೆಳೆದಕ್ಕೆ ಅವಕಾಶ ಮಾಡಿಕೊಟ್ರೆ ನಮಗೂ ಒಳ್ಳೇದು, ನಮ್ಮ ಸಮಾಜಕ್ಕೂ ಒಳ್ಳೇದು, ದೇಶಕ್ಕೂ ಒಳ್ಳೇದು, ಮತ್ತೆ ಅವರು ಮುಂದಿನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ, ದೇಶಕ್ಕೊಂದು ಕೊಡುಗೆ ಕೊಡಲಿಕ್ಕೆ ಅವಕಾಶ
0: ಆಗುತ್ತೆ. ಒಳ್ಳೆ ವಿಚಾರವನ್ನ ತಿಳಿಸಿದ್ರೆ ಸರ್, ಧನ್ಯವಾದ ಸರ್ ಕರೆ ಮಾಡಿ.
21: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಪ್ರೋತ್ಸಾಹ ಅನ್ನೋದು ಮುಖ್ಯ ಆಗುತ್ತೆ ಅನ್ನೋದು ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಸರ್, ನಮಸ್ತೆ. ಕೆಂಡೇಗೌಡ
1: ಮೇಡಮ್ ನಮಸ್ಕಾರ.
0: ನಮಸ್ತೆ
1: ಮೇಡಮ್. ನಮಸ್ಕಾರ.
0: ಹಾ ಸರ್, ಚೆನ್ನಾಗಿದ್ದೀವಿ.
1: ಮೊದಲನೇದಾಗಿ ಮಹಾಲಕ್ಷ್ಮಿ ಮೇಡಮ್ ನನಗೆ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಕಡೆಯಿಂದ ಮೇಡಮ್.
0: ಓಕೆ ಸರ್, ಅವ್ರ ಕೇಳಿಸ್ಕೊಂಡ್ರು ಸರ್ ಹಾಗಾದ್ರೆ.
1: ಥ್ಯಾಂಕ್ ಯು ದೇವ್ರು ಒಳ್ಳೇದು ಮಾಡಲಿ ಮೇಡಮ್. ಅಂದ್ರೆ ಎಲ್ಲಾ ಅರ್ಜಿಗಳು ಚೆನ್ನಾಗಿ ಪ್ರೋಗ್ರಾಮ್ ಕೊಡ್ತೀರ, ಎಲ್ಲರಿಗೂ ಚೆನ್ನಾಗಿ ದೇವ್ರು ಒಳ್ಳೇದಾಗ್ಲಿ ಮೇಡಮ್.
0: ಓಕೆ ಸರ್, ಧನ್ಯವಾದ ಸರ್. ಹಾಗೆ ಸರ್, ಇವತ್ತು ರಾಷ್ಟ್ರೀಯ ಪ್ರೋತ್ಸಾಹ ದಿನ ಬಗ್ಗೆ
1: ಮಾತಾಡ್ತಾ ಇದ್ದೀನಿ ಪ್ರೋಗ್ರಾಮ್ ಕೇಳ್ತಾ ಇದ್ದೀನಿ. ಮೊದಲನೇದಾಗಿ ಫಸ್ಟ್ ಸ್ಟೆಪ್ ನಮ್ಮ ಮನೇಲಿ ಇರ್ತಕ್ಕಂಥ ನಮ್ಮ ಮಕ್ಕಳಿಗೆ ಮತ್ತೆ ಎಲ್ಲ ನನಗಿಂತ ಕಿರಿಯರಿಗೆ ಎಲ್ಲರೂ ಫಸ್ಟ್ ನಾವು ಪ್ರೋತ್ಸಾಹ ಕೊಡಬೇಕು. ಏನೆಲ್ಲ ಕೆಲಸ ಮಾಡಬೇಕು, ಏನ್ ಮಾಡಬೇಕು, ಏನೋ ಒಂದು ಸಂಸ್ಕಾರ ಆಗ್ಲಿ, ಒಂದು ವಿದ್ಯೆ ಆಗ್ಲಿ, ಒಂದು ಬುದ್ಧಿ ಆಗ್ಲಿ, ಪ್ರತಿಯೊಂದು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಒಳ್ಳೆ ದಾರಿ ನಡ್ಕೊಳಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ಎರಡನೇದಾಗಿ ನಾನು ಏನು ರಿಟೈರ್ಡ್ ಆಗಿ ಬಂದಿದ್ದೀನಿ, ನಮ್ಮ ಊರಿನಲ್ಲಿ ಯಾರೇ ನಮ್ಗೆ ಪರಿಚಯಸ್ಥರ ಮಕ್ಕಳು ಸಿಕ್ಕಿದ್ರೆ ಅವ್ರನ್ನ ನಿಲ್ಸ್ಕೊಳ್ತೀನಿ ಫಸ್ಟ್. ಅವ್ರು ಓದ್ತಾರೆ, ಏನ್ ಓದ್ತಾ ಇದೆಯಪ್ಪ, ಹೌದಾ ಚೆನ್ನಾಗಿ ಓದ್ತಾ ಇದೆ, ವೆರಿ ಗುಡ್, ಚೆನ್ನಾಗಿ ಓದ್ಬೇಕಪ್ಪ ನೋಡು, ನಾನೀಗ ರಿಟೈರ್ಡ್ ಆಗಿ ಬಂದಿದ್ದೀನಿ, ಇವತ್ತು ನನ್ನ ಮನೇಲಿ ಇದ್ರು ನನ್ಗೆ ಗೌರ್ಮೆಂಟ್ ಪೆನ್ಷನ್ ಕೊಡ್ತದೆ, ನಾನು ಜೀವನ ಮಾಡ್ತಾ ಇದ್ದೀನಿ. ನೀನು ಅಷ್ಟೇ ಚೆನ್ನಾಗಿ ಓದ್ಬೇಕು, ಒಂದು ಒಳ್ಳೆ ಕೆಲಸ ಸಿಗಬೇಕು, ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತರಬೇಕು, ಬುದ್ಧಿವಂತನಾಗಿ ಚೆನ್ನಾಗಿರ್ಬೇಕು ಅಂತ ನಾನು ಎಲ್ಲಾ ಮಕ್ಕಳಿಗೂ ಹೇಳ್ತಿರ್ತೀನಿ. ಎದುರಿಗೆ ಸಿಕ್ತ ಮಕ್ಕಳಿಗೆಲ್ಲ
0: ಹೇಳ್ತೀರಾ?
1: ನಾನು ಇಷ್ಟೇ ಸಂಬಳ
0: ಮಕ್ಕಳಿಗೆ ಇದು ಬಹಳ ಮುಖ್ಯ ಆಗುತ್ತೆ.
1: ಹೌದು, ಮಕ್ಕಳಿಗೆ ಯಾರು ಸ್ಕೂಲಿಗೆ ಹೋಗ್ತಾರೆ, ಯಾರ ಮಕ್ಕಳುಗಳು ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಯಾರು ನನಗಿಂತ ಕಿರಿಯರಿದ್ದಾರೆ, ಯಾರೇ ಬಂದ್ರು ಉದ್ಯೋಗದಿಂದ ಈ ಉದ್ಯೋಗ ಇಲ್ದೇ ಇರೋರು, ಓದ್ತಾ ಇರೋರು, ಹಾ ಅವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಒಂದು ಮಾತು ಹೇಳ್ತೀನಿ. ಅವ್ರು ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ನಾನೇನ್ ಪ್ರೋತ್ಸಾಹ ಕೊಡ್ಬೇಕು ನಾನು ಅದನ್ನ ಕೊಡ್ತೀನಿ ಮೇಡಮ್.
0: ಒಳ್ಳೆ ಕೆಲಸವನ್ನು ಮಾಡ್ತಿದ್ದೀರಿ ಸರ್.
1: ಅದು ಅದು ಅದೊಂದು ಸಣ್ಣ ಕೆಲಸ ನನ್ನ ಕೈಲಿ ಆಗೋದು ನಾನು ಮಾಡ್ತಾ ಇದ್ದೀನಿ, ಬೇರೆನೆಲ್ಲ ದೊಡ್ಡ ದೊಡ್ಡ ಪ್ರೋತ್ಸಾಹ ಕೊಟ್ಟು ಇದ್ ಮಾಡಕ್ ಆಗಲ್ಲ. ನನ್ನ ಕೈಲಿಂದ
0: ಸಣ್ಣ ಪ್ರೋತ್ಸಾಹನೇ ಮಕ್ಕಳಿಗೆ ಉತ್ಸಾಹ ಮತ್ತೆ ಮುಂದೆ ನುಗ್ಲಿಕ್ಕೆ ಸಹಾಯವಾಗುತ್ತೆ.
1: ಹೌದು, ಅದು ಹೇಳ್ತೀನಿ. ನನ್ಗೆ ಮೊಮ್ಮಕ್ಳು ಇಬ್ರು ಟ್ವಿನ್ಸ್ ಹೆಣ್ಮಕ್ಳು ಇದಾರೆ, ಅವ್ರಿಗೆ ಹೇಳ್ತೀನಿ ನಿಮ್ ಇಬ್ಬರು ಪೈಲಟ್ ಆಗ್ಲೇಬೇಕು, ನೀವು ಪೈಲಟ್ ಆಗಿ ಚೆನ್ನಾಗಿ ಓದಿ ಪೈಲಟ್ ಆಗ್ಬೇಕಾದ್ರಪ್ಪ ನಮ್ಗೆ ಮೊದ್ಲಿಂದ ಆಸೆ ಇದೆ ಅಂತ ಹೇಳ್ತಿದ್ದೀನಿ ಅವ್ರಿಗೆ. ಅಮ್ರ ಮೊದ್ಲು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ ಅಂತಿದ್ರು, ಇವಾಗ ಅವ್ರಿಗೆ ಹೇಳಿ ಈಗ ನಾವು ಪೈಲಟ್ ಆಗ್ತೀನಿ ಅಂತ ಒಂದು ಮಟ್ಟಕ್ಕೆ ಬಂದಿದ್ದಾರೆ. ಹೌದು, ನನ್ಗೆ ನನ್ನ ಮೊಮ್ಮಕ್ಳು ಹೆಣ್ಮಕ್ಳು ಇಬ್ರು ಪೈಲಟ್ ಆಗ್ಬೇಕು ಅಂತ.
0: ನಿಮ್ಮ ಆಸೆ ನೆರವೇರ್ಲಿ.
1: ಹೌದು, ಥ್ಯಾಂಕ್ ಯು, ಥ್ಯಾಂಕ್ ಯು
0: ಮೇಡಮ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ಲರಿಗೂ. ಎಲ್ಲರಿಗೂ ಸಂಜೆ ವಂದನೆಗಳು, ನಮ್ಮ ಕೇಳುಗರಿಗೆ ಎಲ್ಲರಿಗೂ ಮೇಡಮ್.
0: ಥ್ಯಾಂಕ್ ಯು. ಮಂಡ್ಯದಿಂದ ಕೆಂಡೇಗೌಡರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಾ ಇದ್ರು ಅಂದ್ರೆ ಇಂದಿನ ಮಕ್ಕಳಿಗೂ ಕೂಡ ಈ ರೀತಿಯ ಪ್ರೋತ್ಸಾಹ, ಚೆನ್ನಾಗಿ ಓದ್ತಾ ಇದೀಯಾ, ಚೆನ್ನಾಗಿ ಓದು, ಇಂಥ ಒಳ್ಳೆ ಕೆಲಸವನ್ನ ತಗೋ, ಅಥವಾ ನೀನು ಈ ಕೆಲಸವನ್ನ ಯಾವ ಕೆಲಸ ಮಾಡ್ತಾ ಇದ್ರು ಮಕ್ಕಳು ಅದನ್ನ ಪ್ರೋತ್ಸಾಹನ ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹವನ್ನ ಮಾಡಿದ್ರೆ ಮಕ್ಕಳು ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ, ಅಥವಾ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಡ್ತಾರೆ ಅಂತ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಸರ್, ನಮಸ್ತೆ. ವಿಶ್ವನಾಥ್ ಸರ್. ಸರ್, ವಾಯ್ಸ್ ಸ್ವಲ್ಪ ಸಣ್ಣ ಕೇಳ್ತಾ ಇದೆ. ನಿಮ್ ವಾಯ್ಸ್ ಸ್ವಲ್ಪ ನಿಧಾನ ಕೇಳ್ತಾ ಇದೆ. ಅಲ್ಲ ಸರ್, ಪವಿತ್ರ.
22: ಹಲೋ
0: ಹಲೋ,
22: ಅರ್ಪಿತ್ ಅಲ್ಲ?
0: ಅಲ್ಲ ಅಲ್ಲ ಸರ್, ಪವಿತ್ರ. ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತು ಸರ್ ಇವತ್ತು ಮಹಾಲಕ್ಷ್ಮಿ ಅವರ ಹುಟ್ಟಿದ ಹಬ್ಬ.
22: ಅವರಿಗೆ ಹಾರ್ದಿಕ ಶುಭಾಶಯ.
0: ಓಕೆ ಸರ್.
22: ದಿನ ಎಲ್ಲರ ಹತ್ರ ಒಳ್ಳೆ ನಗುನಗುತ್ತ ಮಾತಾಡಿ ಹಾಡುಗಳನ್ನ ಹಾಡ್ಕೊಂಡಿರ್ಲಿ. ದೇವರವರಿಗೆ ಆಯುಷ್ ಆರೋಗ್ಯ ಭಾಗ್ಯ ಕೊಡ್ಲಿ.
0: ಆಯ್ತು ಸರ್.
22: ಅವ್ರ ಕಾಲ ಚೆನ್ನಾಗಿರ್ಲಿ.
0: ನಿಮ್ಮ ಶುಭ ಹಾರೈಕೆ ಅವರಿಗೆ ತಲುಪ್ತು ಸರ್.
22: ಎಲ್ಲ ಆರ್ಜೆಗಳದ್ದು ಶುಭ ಹಾರೈಕೆ ಇರ್ತದ.
0: ಹೌದೌದು,
22: ಅವರೊಂದು ವಾಣಿ ಜಯರಾಮ ಇದ್ದಂಗೆ ಹಾಡುಗಳು.
0: ಅವ್ರಿಗೆ ತುಂಬಾ ಖುಷಿ ಆಯ್ತು ಹಾಗಾದ್ರೆ. ಸರ್, ಇವತ್ತು
22: ಯಾವಾಗ ಬರ್ತಡೆ
0: ಸರ್? ಮುಗ್ದೋಯ್ತು ಸರ್ ಬರ್ತಡೆ.
22: ಮುಗ್ದೋಯ್ತಾ?
0: ಹಾ ಸರ್. ಇವತ್ತು ರಾಷ್ಟ್ರೀಯ ಪ್ರೋತ್ಸಾಹ ದಿನದ ಬಗ್ಗೆ ಮಾತಾಡ್ತಿದ್ವಿ. ರಾಷ್ಟ್ರೀಯ ಪ್ರೋತ್ಸಾಹ ದಿನ ಅಂದ್ರೆ ಯಾರಿಗಾದ್ರೂ ಒಬ್ರಿಗೆ ನಿನ್ ಕೈಲಿ ಮಾಡ್ಲಿಕ್ಕೆ ಆಗುತ್ತೆ ಈ ಕೆಲಸವನ್ನ ಮಾಡು ಅನ್ನುವಂತ ಬೆನ್ ತಟ್ಟಿ ಪ್ರೋತ್ಸಾಹ ಯಾರು ಮಾಡ್ತಾ ಇಲ್ಲ ಅಂತನಾ? ನಿಮ್ಗೆ ಯಾರಾದ್ರೂ ಅಲ್ಲ ಸರ್, ನಿಮ್ಗೆ ಯಾರಾದ್ರೂ ಈಗ ಬೆನ್ ತಟ್ಟಿ ನಿಮ್ಗೆ ಮಾಡ್ಲಿಕ್ಕೆ ಆಗುತ್ತೆ ಮಾಡಿ
22: ಅವಕಾಶ ಬಂದಿತ್ತು ನನಗೆ 22 ವರ್ಷ ಹಿಂದೆ. ನಾನು ಮನಸ್ಸು ಮಾಡ್ಲಿಲ್ಲ ಬೆಂಗಳೂರಲ್ಲಿ ಒಂದು ಬಿಸ್ನೆಸ್ ಮಾಡಕ್ಕೆ ಹಣ ಎಷ್ಟು ಬೇಗ ಕೊಡ್ತೆ ಅಂತ ಹೇಳಿದ್ರು. ಒಳ್ಳೆ ವ್ಯಕ್ತಿ ಅವರು, ಮಂಗಳೂರು ಅವರು. ಮತ್ತೆ ಅವರು ಪಿಕ್ಚರಾಗ ಒಂದು ಪಿಕ್ಚರ್ ಇದ್ದಾರೆ ಕೆಂಪಯ್ಯ ಐಪಿಎಸ್ ಇದರಲ್ಲಿ, ಒಂದು ವೇಳೆ ಏನ್ ಮಾಡಿದಂತೆ ಅವ್ರ ಎಂತ ದೇವ್ರು ತೋರಿಸ್ತಾರೆ ನಮ್ಗೆ.
0: ಹೌದು,
22: ಅದ್ ನಾವು ಮನ್ಸು ಮಾಡುದಿಲ್ಲ.
0: ಮನ್ಸ ಯಾರಾದ್ರೂ ಬೆಂತಟ್ಟಿ ಪ್ರೋತ್ಸಾಹಿಸಿದಾಗ ನಾವು ಅದನ್ನ ಸ್ವೀಕರಿಸಿ ಮುಂದೆ ಯಶಸ್ವಿ ಆಗುತ್ತೆ.
22: ಹೌದು, ಆತರ ಅವಕಾಶಗಳು ಬರುತ್ತೆ, ನಾವು ಇದ್
0: ಮಾಡುದು.
22: ಇವಾಗೆಲ್ಲ ಕಾಲ ಎಳೆಯವರೇ ಜಾಸ್ತಿ ಆಗ್ಬಿಟ್ಟು.
0: ಹೌದು,
22: ಒಟ್ಟು ದೇವ್ರ ಮೇಲೆ ಭಾರ ಹಾಕೊಂಡು ಜೀವನ
0: ನಡೆಸೋದು. ಓಕೆ ಸರ್,
22: ಮಾತ್ರೆಲ್ಲ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದು.
0: ಹೌದು, ನಮ್ಗೂ ಖುಷಿ ಆಯ್ತು ಕರೆ ಮಾಡಿದ್ದು. ಕರೆ ಮಾಡಿದ್ದು ಖುಷಿ ಆಯ್ತು ಸರ್, ಧನ್ಯವಾದ.
22: ನಮಗೂ ಖುಷಿ ಆಯ್ತು,
0: ಧನ್ಯವಾದ.
22: ಟೈಮ್ ಆಗಿತ್ತು.
0: ಹೌದಾ,
22: ಮಾತಾಡ್ಸಿತ್ತಲ್ಲ ಅಲ್ಲಿ ಬಂದಾಗ.
0: ಹೌದು ಹೌದು,
22: ನೀವು ಮಾತಾಡಿಲ್ಲ, ಒಂದ್ ಬದಿಲಿ ನಿಂತ್ಕೊಂಡಿರ್ತೀರಿ.
0: ಆಯ್ತು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ಉಡುಪಿಯಿಂದ ವಿಶ್ವನಾಥ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಾ? ರಾಷ್ಟ್ರೀಯ ಪ್ರೋತ್ಸಾಹ ದಿನ ಇದೆ ಅಂದ್ರೆ ಯಾರಿಗಾದ್ರೂ ಬೆನ್ತಟ್ಟಿ ನಿನ್ ಕೈಯಲ್ಲಿ ಆಗತ್ತೆ ಮಾಡಪ್ಪ ಅಂತ ಹೇಳಿ ಹೇಳಿ ಎನ್ಕರೇಜ್ ಮಾಡಿದ್ಯಾ, ಅಥವಾ ನಿಮ್ಗೆ ಯಾರಾದ್ರೂ ಬೆನ್ತಟ್ಟಿ ಮಾಡು ಈ ರೀತಿ ಅಂತ ಹೇಳಿದ್ಯಾ ಸರ್?
2: ನಮಗೂ ಹೇಳಿದೀರಾ? ಯಾಕಂತ ಕೇಳಿದ್ರ, ಮನೆಯಾಗಿ ಯಾವುದೇ ಒಂದು ರೀತಿಯಾಗಿ ಮಕ್ಕಳಾಗ್ಲಿ ಮತ್ತೆ ಯಾರೋ ಸ್ವಸ್ಥರ ಇರ್ಲಿ, ಮೊಮ್ಮಕ್ಕಳ ಇರ್ಲಿ, ಯಾರೇ ಇದ್ರು ಪ್ರೋತ್ಸಾಹ ಮಾಡ್ಬೇಕು ಮೇಡಮ್ ನಾವು ಅವ್ರಿಗೆ. ಇದು ಆಗುದಿಲ್ಲ ಬಿಟ್ಟಿರ್ತಾರೆ, ಆದ್ರ ಆಗುದಿಲ್ಲ ನಾವು ಬಿಡಬಾರ್ದು ಮೇಡಮ್, ಅದನ್ನ
0: ಬಿಡಬಾರ್ದು ಅಂತ
2: ಪ್ರಯತ್ನ ನಾವು ಮಾಡಬೇಕು. ಫಲ ಅಲ್ಲ, ದೇವ್ರು ಕೊಡ್ತಾನೆ, ಅದನ್ನ
0: ದೇವ್ರು ಕೊಡ್ತಾನೆ ಅಂತ.
2: ಪ್ರಯತ್ನ ಮಾತ್ರ ನಾವು ಮಾಡಿದಾಗ ಮಾತ್ರ ಫಲ ಸಿಗುತ್ತೆ. ಅದು ಪ್ರಯತ್ನ ಮಾಡಲಿಕ್ಕೆ ಫಲ ಸಿಗುದಿಲ್ಲ ಮೇಡಮ್. ಅದಕ್ಕೆ ಯಾವ್ದೇ ಆಗ್ಲಿ ಶಿಕ್ಷಣ ಕಲೀಲಿ, ಏನ್ ಮಾಡ್ತಾರಪ್ಪ ಶಿಕ್ಷಣ, ಮಕ್ಳು ಹೆಂಗ್ ಕಲಿತಾರ ನೋಡ್ಬೇಕು, ಪ್ರೋತ್ಸಾಹನ ಕೊಡ್ಬೇಕು. ಅದನ್ನ ಯಾರು ಯಾವ ರೀತಿ ನೋಡ್ಬೇಕು ಅನ್ನೋದು ನಾವು ತಿಳ್ಕೊಬೇಕು ಮೇಡಮ್ ಮೊದಲು
0: ತಿಳಿಬೇಕು ಅಂತ.
2: ಯಾಕಂತ ಕೇಳಿದ್ರೆ, ಮಕ್ಳು ಯಾವ ರೀತಿ ಇರ್ತಾರಪ್ಪ ಅನ್ನೋದನ್ನ ಮುಖ್ಯ ಮೊದಲು ನಮಗೆ. ಮಕ್ಕಳು ಒಳ್ಳೆಯವರಾದ್ರೆ ತಾಯಿ ತಂದಿಗೆ ಒಳ್ಳೆ ಹೆಸರು ಬರುತ್ತೆ,
0: ಹೆಸರು ಬರುತ್ತೆ.
2: ಮಕ್ಕಳು ಕೆಟ್ಟವರಾದ್ರೆ ಇಡೀ ಕಾಂದಾನಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ.
0: ಹೌದು,
2: ತಾಯಿ ತಂದಿಗೆ ಅಟ್ಟಬಾರ್ದು ಇಡೀ ಕಾಂದಾನಕ್ಕೆ ಎಂತ ಅಪ್ಪ ಇವ್ರು ಮೆಂತಾರ ಎಂತ ಹುಡ್ತಿದ್ರು ಅಂತ ಅಂದ್ಬಿಡ್ತಾರೆ ಮೇಡಮ್. ಅದಕ್ಕೆ ನಮ್ಮ ಕಾಂದಾನಕ್ಕೆ ಬರುತ್ತೆ. ಅದ್ರ ಸಲುವಾಗಿ ಏನೈತೆಲ್ಲ, ಮಕ್ಕಳ ಶಾಲಿ ಕಲೀಲಿ, ಪ್ರೋತ್ಸಾಹ ಕೊಡ್ಬೇಕು ನಾವು. ಪ್ರೋತ್ಸಾಹ ಕೊಟ್ಟು ಅವ್ರು ಕಲಿತಾರೋ ಇಲ್ಲೋ ಅನ್ನೋದನ್ನ ನಾವು ನಿಗಾ ಇಡ್ಬೇಕು, ಅದ್ರ ಮೇಲೆ
0: ಗಮನಿಸ್ತಾ ಇರ್ಬೇಕು ಅಂತ
2: ಗಮನಿಸ್ತಾ ಇರ್ಬೇಕು. ಯಾವಾಗ ಅದು ತಾಯಿ ತಂದಿಗಳ ಒಂದು ಲಕ್ಷಣ ಮೇಡಮ್, ಅದು
0: ಲಕ್ಷಣ ಅಂತ.
2: ಇಲ್ಲ ಅಂತಂದ್ರೆ ತಾಯಿ ತಂದೆ ಲಕ್ಷಣನೇ ಅಲ್ಲ, ಅದಕ್ಕೆ ಹೇಳ್ತಾರಲ್ಲ, ಬಿದ್ದಿರಲು ಬಂದ ನೋಡದ ತಾಯಿ ಶುದ್ಧ ವೈರಿ ಸರ್ವಜ್ಞ ಅಂತ ಹೇಳ್ತಾರೆ ಮೇಡಮ್.
0: ಸರ್ವಜ್ಞರು ಹಾಗೆ ಹೇಳ್ಬಿಟ್ಟಿದ್ದಾರೆ,
2: ಸರ್ವಜ್ಞ ಸಹಿತ ಹೇಳಿದ್ದಾರೆ. ಅದ್ರ ಸಲುವಾಗಿ ನಾವೇನ್ ಹೇಳ್ತೀವಿ, ಕಲೀಲಿ, ಕಲೀಲಾಗ್ಬೇಡ ಅನ್ನೋದಿಲ್ಲ. ಅವ್ರು ಯಾವ ರೀತಿ ಕಲಿತಾರೋ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮೇಡಮ್. ನಾವು ಅದನ್ನ ಗಮನಿಸ್ಲೇ ಇಲ್ಲ ಅಂದ್ರೆ
0: ಚೆನ್ನಾಗಿ ಕಲೀರಿ ಅನ್ನೋದ್ರ ಜೊತೆಗೆ ನಾವು ಗಮನಿಸ್ತಾ ಇರ್ಬೇಕು ಅಂತ.
2: ಕಲಿಬೇಕು,
0: ಏನ್ ಮಾಡ್ತಾರೆ ಮಕ್ಕಳು ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಅಂತ.
2: ಅಬ್ಸರ್ವ್ ಮಾಡ್ಬೇಕು ನಾವು, ಎಲ್ಲಿ ಅವ್ರು ಎಲ್ಲಿ ಹೋಗ್ತಾರ, ಏನ್ ಮಾಡ್ತಾರ ಅನ್ನೋದನ್ನ ನಾವು ನೋಡ್ಬೇಕು. ಕೆಲವೊಬ್ರು ಹೇಳ್ತಿರ್ತಾರ, ಅವ್ರ ಮಾತ್ ನಾವು ಕೇಳ್ತಾ ಇರ್ಬಾರ್ದು, ಮತ್ತೆ ಅದನ್ನ ಹೇಳ್ತೇನೆ ಮತ್ತೆ
0: ಬೇರೆಯವ್ರ ಮಾತ್ ಕೇಳ್ಬಾರ್ದು ಅಂತ.
2: ಬೇರೆಯವ್ರ ಮಾತ್ ಎಲ್ಲಿ ಕೇಳ್ಬಾರ್ದು, ಕಲ್ಕಿ ಮಾತ ಕಟ್ಟಿದ ಬುತ್ತಿ ಎಂದೂ ಅದು ದಂಡಗಾಣುವಲ್ಲ ಮೇಡಮ್. ನಾವು ಪ್ರತ್ಯಕ್ಷ ಕಂಡು ಪ್ರಮಾಣಿಸ ನೋಡ ಅಂತ ಹೇಳ್ತಾರೆ ಮೇಡಮ್.
0: ಹೇಳ್ತಾರ ಹಾಗೆ,
2: ಪ್ರತ್ಯಕ್ಷ ಕಂಡೈತಿ ಆದ್ರೂ ಪ್ರಮಾಣಿಸಬೇಕು, ಅದನ್ನ ಸುಳ್ಳೋ ಕರೇನೋ
0: ನಿಜನೋ ಅಂತ ಹೇಳಿ.
2: ಈ ರೀತಿ ಮಾಡಿ ನಾವು ಮಕ್ಕಳಾಗ್ಲಿ, ಮೊಮ್ಮಕ್ಕಳಾಗ್ಲಿ, ಹೆಂಡ್ರಾಗ್ಲಿ, ಎಲ್ಲರನ್ನು ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಕಾಂದಾನಿಗೆ ಒಳ್ಳೆ ಹೆಸರು ಬರುತ್ತೆ.
0: ಒಳ್ಳೆ ಹೆಸರು ಬರುತ್ತೆ.
2: ಇಷ್ಟು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡಿ.
0: ಆಯ್ತು ಸರ್, ಧನ್ಯವಾದ ಸರ್. ಧನ್ಯವಾದ.
2: ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್.
0: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
3: ಹಲೋ,
0: ನಮಸ್ತೆ ಗುಣ ಅವ್ರೆ.
3: ಮೇಡಮ್ ನಮಸ್ತೆ.
0: ನಮಸ್ತೆ, ಊಟ ಆಯ್ತಾ?
3: ಆಯ್ತು. ನಿಮ್ದು ಆಯ್ತಾ ಕಾಫಿ?
0: ಕಾಫಿ ಆಗಿಲ್ಲ ಮೇಡಮ್, ಊಟ ಆಯ್ತು.
3: ಆಯ್ತು.
0: ಇವತ್ತು ರಜಾನ ಇತ್ತು?
3: ಇಲ್ಲ, ಮಧ್ಯಾಹ್ನ ಹೋಗಿ ಬಂದೆ ಮೇಡಮ್, ಹೋಗಿ ಬಂದೆ. ರಾಷ್ಟ್ರೀಯ ಪ್ರೋತ್ಸಾಹ ದಿನದ ಸಲುವಾಗಿ ನಿಮ್ಮ ಜೀವನದಲ್ಲಿ ಪ್ರೋತ್ಸಾಹ ನೀಡಿದವ್ರು ಯಾರು?
0: ಅಥವಾ ನೀವು ಯಾರಿಗಾದ್ರು ಪ್ರೋತ್ಸಾಹ ನೀಡಿದ್ರ ಅಂತ?
3: ನೀಡ್ತಾನೆ ಇರ್ತೀವಿ ಮೇಡಮ್. ಸಾಮಾನ್ಯ ನನಗೆ ಕಲಾವಿದ್ರನ್ನ ಕಂಡ್ರೆ ಒಂದ್ ರೀತಿ ಖುಷಿ ಇದೆ. ಇಲ್ಲ ಯಾವ್ದೇ ಒಂದು ನೋಡಿ, ಯಾವ್ದೇ ಒಂದು ಯಾವ್ದೇ ಅದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲರೂ ಅಟೆಂಡ್ ಮಾಡಿದೆ ಅಂದ್ರೆ ಅಲ್ಲಿ ನನಗೆ ಯಾರಾದ್ರೂ ಒಬ್ರು ಕಲಾವಿದ್ರು ಮೆಚ್ಚಿ ಆಯ್ದ್ರು ಅಂದ್ರೆ ಅವ್ರ ನನಗೆ ಪರಿಚಯ ಇಲ್ಲದೆ ಇದ್ರು ಹೋಗಿ ವಿಶ್ ಮಾಡ್ತೀನಿ ನಾನು.
0: ಕಲಾವಿದ ಈ ರೀತಿಯ ಪ್ರೋತ್ಸಾಹಗಳೇ ಇನ್ನಷ್ಟು ಕಲೆಯನ್ನ ಉಳಿಸಿ
3: ಸಾಧನೆಗೆ ದಾರಿ ಆಗುತ್ತೆ.
0: ಹೌದು,
3: ಹಾಗೆ ನನ್ನ ಜೀವನದಲ್ಲಿ ನನಗೆ ತುಂಬಾ ಪ್ರೋತ್ಸಾಹ ಅಂದ್ರೆ ಮೇಡಮ್ ನನ್ನ ತಂದೆ. ಯಾಕೆಂದ್ರೆ ನನ್ನ ತಂದೆಗೆ ಗೊತ್ತಿತ್ತು ನಾನು ಏನು ಅಂತೇಳಿ. ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನ ಒಂದು ಸ್ವಲ್ಪ ಗುರುತಿಸಿದ್ರು, ಗುರುತಿಸೋದ್ಕಿಂತ ಹೆಚ್ಚಾಗಿ ತುಂಬುತ್ತಾ ಹೋದ್ರು. ಜೀವನದಲ್ಲಿ ಅಪರೂಪದ ಜನ್ಮ ಇದು, ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಮ್ಮ, ನಿನಗೆ ಏನಾಗುತ್ತೋ ಅದನ್ನ ಮಾಡು, ದೊಡ್ಡ ದೊಡ್ಡ ಸಾಧನೆ ಅಂತಲ್ಲ, ಸುಮ್ನೆ ಕೂರ್ಬೇಡ, ಯಾವ್ದಾದ್ರು ಒಂದು ಹವ್ಯಾಸಗಳನ್ನ ತೊಡಗಿಸ್ಕೊತ ಚಿತ್ರಕಲೆ ಕಲಿಸಿದ್ರು, ರೇಡಿಯೋ ಕರ್ಕೊಂಡೋದ್ರು, ನಾಟಕಗಳಲ್ಲಿ ಭಾಗವಹಿಸೋದಿಕ್ಕೆ ಅವಕಾಶ ಮಾಡಿಕೊಟ್ರು. ನಮ್ ತಾಯಿ ಗೊತ್ತಿಲ್ಲದಂಗೆ ಪೇಂಟ್ ಬಾಕ್ಸ್ ಎಲ್ಲ ತಂದ್ಕೊಟ್ಟು, ಡ್ರಾಯಿಂಗ್ ಬೋರ್ಡ್ ಹಾಳೆಗಳೆಲ್ಲ ತಂದ್ಕೊಡ್ತಾ ಇದ್ರು. ತುಂಬಾ ಎನ್ಕರೇಜ್ ಮಾಡುವಾದ್ರು ಮೇಡಮ್ ಅವರು. ಅದಕ್ಕೆ ಜೀವನದಲ್ಲಿ ಒಂದ್ ಮಾತಿದೆ, ಯಾವತ್ತು ಕೈ ತಟ್ಟೋರ್ಗಿನ್ನ ಬೆನ್ ತೊಟ್ಟೋರ್ ಮುಖ್ಯ ಆಗುತ್ತೆ ಅಂತೇಳಿ. ಹಾಗಾಗಿ ನನಗೆ ನನ್ನ ಎಲ್ಲದಕ್ಕೂ ಏನೋ ಒಂದು ವ್ಯಕ್ತಿತ್ವ ರೂಪಕೊಳ್ಳೋದಕ್ಕೆ ಒಂದು ಸೃಜನಶೀಲ ಮನಸ್ಸನ್ನ ಬೆಳೆಯೋದಕ್ಕೆ ಪೂರಕವಾಗಿತ್ತು ಮೊದಲನೇದಾಗಿ ನನ್ನ ತಂದೆ. ಇನ್ನು ಆ ನಂತರದ ಜೀವನಗಳಲ್ಲಿ ಬರ್ತಾ ಹೋದ್ರೆ ಫ್ರೆಂಡ್ಸ್ ಗಳು ತುಂಬಾ ಜನ ಆಮೇಲೆ ನನ್ನನ್ನು ಗುರುತಿಸಿದ್ರಲ್ಲ, ಪ್ರೋತ್ಸಾಹ ಮಾಡಿದ್ರು, ಈಗ್ಲೂ ಫೋನ್ ಮಾಡಿ ವಿಶ್ ಮಾಡ್ತಾರೆ, ಇಷ್ಟೆಲ್ಲ ಕೆಲಸ ಕಾರ್ಯಗಳ ನಡುವೆ ಈ ವಯಸ್ಸಿನಲ್ಲೂ ನೀನು ಅಷ್ಟೊಂದಲ್ಲ ಅಟೆಂಡ್ ಮಾಡ್ತಿಲ್ಲ, ನಮಗೆ ಖುಷಿ ಆಗುತ್ತೆ, ನಮ್ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಅಂತ ಹೇಳ್ತಾರಲ್ಲ. ಹಾಗಂತ ನಾನು ಯಾವ್ದು ದೊಡ್ಡ ನ್ಯಾಷನಲ್ ಲೆವೆಲ್ ಆರ್ಟಿಸ್ಟ್ ಅಂತೂ ಖಂಡಿತ ಅಲ್ಲ.
0: ಈ ತರ ಹೇಳಿದಾಗನೆ ನಮಗೆ ಇನ್ನಷ್ಟು ಕೆಲಸದಲ್ಲಿ
3: ಖುಷಿ ಆಗಬೇಕು
0: ಅಂತ ಹೇಳಿ ಎನರ್ಜಿ ಬರುತ್ತೆ ಅಂತ ಹೇಳಿ.
3: ಇನ್ನು ಮುಖ್ಯವಾಗಿ ಅಂದ್ರೆ ಇವತ್ ನಿಮ್ಮ ಹತ್ರ ಏನ್ FM ರೇಡಿಯೋ ಇನ್ಸ್ಟಾಲೇಷನ್ ಮಾಡ್ಕೊಂಡು ನಿಮ್ಗೆ ಪ್ರತಿ ಸಲ ಕಾಲ್ ಮಾಡಿ ನೀವು ಕೂಡ ವಿಷಯಗಳನ್ನೆಲ್ಲ ನಾನು ಮಾತಾಡ್ತೀನಿ ಅಂದ್ರೆ, ಇದಕ್ಕೆ ಮುಖ್ಯ ಒಬ್ರು ಕಾರಣ ಅಂದ್ರೆ ನಮ್ಮ ಅಕ್ಕ ಇದಾರೆ ಮೇಡಮ್ ಶಂಕರ್ ಗಟ್ಟಲಿ, ಅವರು ಹೇಳಿ ನನಗೆ ಲಿಂಕ್ ಕಳಿಸಿ ಇದು ಇನ್ಸ್ಟಾಲ್ ಮಾಡ್ಕೊ, ನಿನ್ ಮಾತುಗಾರಿಕೆ ಇದೆ, ಈ ತರ ಏನೇನೋ ಪ್ರೋಗ್ರಾಮ್ ಗಳು ಬರ್ತಾ ಇರುತ್ತೆ, ನೀನು ಅದ್ರಲ್ಲಿ ಮಾತಾಡು ಅಂತೇಳಿ ಹುರಿದುಂಬಿಸಿ
0: ಅವಳೀಗ ನೋಡಿ.
3: ಪುಷ್ಪ ಮೇಡಮ್ ಅವಳ ಹೆಸರು, ಟಿ ಪುಷ್ಪ ಅಂತೇಳಿ ಅವಳು. ಇದು ಹಂಗೆಂತಳೆ ನೀನು ಮಾತಾಡು ಅಂದ್ರೆ, ಇಲ್ಲ ನನಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ, ಅವಳು BBM ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಮೇಡಮ್, ಅವಳು ಒಳ್ಳೇನೆ ಬ್ರಿಲಿಯಂಟ್ ಸ್ಟೂಡೆಂಟ್ ಏನೆ, ಬಟ್ ಈ ವಿಷಯಕ್ಕೆ ಬಂದಾಗ ನಿನ್ನಷ್ಟು ನಮ್ಗಿಲ್ಲ, ಬಟ್ ನೀನ್ ಚೆನ್ನಾಗ್ ಮಾತಾಡ್ತೀಯಲ್ವಾ ಅಂತ ಹೇಳಿ ಹೇಳಿ ಉರಿದುಂಬಿಸಿ. ಮತ್ತೆ ಈಗ ನಾನ್ ನಿಮ್ ಹತ್ರ ಪ್ರತಿ ಸಲ ರೇಡಿಯೋದಲ್ಲಿ ಮಾತಾಡ್ದಾಗ್ಲೂ ಅವಳು ಕೇಳಿಸ್ಕೊಂತ ಇರ್ತಾರೆ ಮೇಡಮ್, ಆಮೇಲೆ ಅದನ್ನ ನನಗೆ ಫೋನ್ ಮಾಡಿ ಆ ಕ್ಷಣನೇ ಫೋನ್ ಮಾಡಿ ಹೇಳ್ತಾ ಇರ್ತಾಳೆ, ಈ ತರ ಇತ್ತು ಈ ತರ. ನನಗ್ ಅನ್ಸುತ್ತೆ ನೋಡ್ರಿ, 10 ಜನ ಕೇಳೋದ್ಕಿಂತ ಮುತ್ತಿನಂತ ಒಬ್ಬ ಕೇಳಿದ ಸಾಕಲ್ವಾ ಅಂತೇಳಿ. ಅವಳು ಹಂಗೆ ಅಂತೇಳಿ ಏನ್ ವಿಷಯ ಕೊಟ್ರು, ನೀನ್ ಅಷ್ಟು ಚೆನ್ನಾಗ್ ಮಾತಾಡ್ತಿಲ್ಲ, ನಾ ಕೇಳಿಸ್ಕೊಂಡೆ. ಕೆಲವೊಂದು ಸರ ವಾಯ್ಸ್ ಮೆಸೇಜ್ ಅನ್ನ ಬೇರೆ ಅವ್ರ ರಿಲೇಷನ್ ಗಳಿಗೆ ಫಾರ್ವರ್ಡ್ ಮಾಡಿರ್ತಾರೆ. ಅಂದ್ರೆ ಇಷ್ಟು ಒಂದು ಪ್ರೋತ್ಸಾಹ ಯಾರು ಕೊಡ್ತಾರೆ ಮೇಡಮ್ ಜೀವನದಲ್ಲಿ, ಏನ್ ಬೇಕಾದ್ರು ಮಾಡ್ಬೋದು ಅಂದ್ರೆ. ಅದೇ ಹೇಳೋದು, ಜೀವನದಲ್ಲಿ ಬೆನ್ನು ತಟ್ಟೋರ್ ಮುಖ್ಯ ಆಗ್ಬಿಡ್ತಾರೆ ಮೇಡಮ್, ಗೆದ್ಮೇಲೆ ಕೈ ತಟ್ಟೋರ್ ಸಾವಿರಾರು ಜನ ಇರ್ತಾರೆ, ಮುಂದೆ ನುಗ್ಗುತ್ತಾ ಇರ್ತದೆ ಆಗಿರುತ್ತೆ. ಹಾಗಾಗಿ ಈಗ ಎಲ್ಲೋ ಒಂದ್ ಕಡೆ ಅವಳು ಗುರುತಿಸ್ಬಿಟ್ಟು ಒಂಥರ ಎಲ್ಲದನ್ನ, ಅವಳಿಗೆ ಈರ್ಷ್ಯ ಬುದ್ಧಿ ಇಲ್ಲ ಮೇಡಮ್, ಈಗ ಈರ್ಷ್ಯನ

0: ಶಂಕರಘಟ್ಟದಿಂದ ಗುಣ ಅವ್ರು ಕರೆ ಮಾಡಿದ್ರು. ಅವರಿಗೆ ಈ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದಂಥ ಅವ್ರ ತಂದೆ ಇರ್ಬೋದು, ಹಾಗೆ ಅವರ ಸಿಸ್ಟರ್ ಬಗ್ಗೆ ಕೂಡ ತಿಳಿಸಿದ್ರು. ಅಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ಕ್ಷಣದಲ್ಲಿ ನಮಗೆ ನೆನಪಾಗ್ತಾರೆ. ಈ ರೀತಿಯ ಸಿಚುವೇಶನಲ್ಲಿ ನಮಗಿಂಥವ್ರು ಸಹಾಯ ಮಾಡಿದ್ರು ಅಥವಾ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನೀ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಮಾಡು ಅಂತ ಹೇಳಿದ್ರು ಅಂತ ಅಂಥವ್ರು ನಾವು ಯಾವತ್ತೂ ಮರೆಯೋದೇ ಇಲ್ಲ ಜೀವನದಲ್ಲಿ. ಅವತ್ತು ಅವ್ರು ಹೇಳಿದಂಥ ಆ ಪ್ರೋತ್ಸಾಹದ ಮಾತೇ ನಾವಿವತ್ತು ಇಲ್ಲಿ ನಿಲ್ಲಿಕ್ಕೆ ಸಾಧ್ಯ ಅಥವಾ ಈ ಒಂದು ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯ ಅಂಥೇಳಿ ನಾವು ಜೀವನ ಪೂರ್ತಿ ಅಂಥವ್ರನ್ನ ನೆನಪು ಮಾಡ್ಕೊಳ್ತೀವಿ ಅನ್ನೋದನ್ನು ತಿಳಿಸಿದ್ರು ಗುಣ ಅವರು. ಹಾಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತೊಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: SSLC ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
2: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
1: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
2: ಕೋರ್ಸ್ ಮುಗಿದ ತಕ್ಷಣ ಕೈತುಂಬ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
1: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
2: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ಪ್ರೋತ್ಸಾಹ ದಿನ ಇರೋದ್ರಿಂದ ಎಲ್ಲರೂ ಕೂಡ ಪ್ರೋತ್ಸಾಹ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಜೀವನದಲ್ಲಿ ಅಂತೇಳಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಕರೆ ಕಟ್ಟಾಯಿತು. ಸ್ವಾಮಿ ವಿವೇಕಾನಂದವರು ಒಂದು ಮಾತನ್ನು ಹೇಳ್ತಾರೆ, ನಿಮಗೆ ಸಾಧ್ಯವಿದೆ, ಮುನ್ನುಗ್ಗಿ ಮುನ್ನುಗ್ಗಿ ಮಾಡಿ ಅನ್ನುವಂಥ ಒಂದು ಮಾತು ಕತ್ತಲಲ್ಲಿರುವಂತಹ ವ್ಯಕ್ತಿಯನ್ನು ಕೂಡ ಬೆಳಕಿನತ್ತ ಕೊಂಡೊಯ್ಯುವಂಥ ಶಕ್ತಿ ಈ ಪ್ರೋತ್ಸಾಹಕ್ಕಿದೆ ಅಂಥೇಳಿ ಸ್ವಾಮಿ ವಿವೇಕಾನಂದವರು ಹೇಳ್ತಾರೆ. ಹಾಗೆ ಮತ್ತೊಂದು ಕರೆ ಇದೆ, ನೋಡೋಣ ಸ್ನೇಹಿತರೆ. ಹಲೋ, ಹಲೋ.
9: ಹಾಂ, ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮಾ ಮೇಡಮ್, ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ ಮೇಡಮ್.
0: ಊಟ ಆಯ್ತಾ?
9: ಹಾ, ಊಟ ಆಯ್ತು ಮೇಡಮ್. ಕಾಫಿ ಆಗ್ಬೇಕು.
0: ಕಾಫಿ ಆಗ್ಬೇಕಾ? ಇವತ್ತು ರಾಷ್ಟ್ರೀಯ ಪ್ರೋತ್ಸಾಹ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರೋತ್ಸಾಹ,
9: ಪ್ರೋತ್ಸಾಹ ಅನ್ನೋದು ಮನುಷ್ಯನಿಗೆ ಒಂದು ಟಾನಿಕ್ ಇದ್ದಂಗೆ ಮೇಡಮ್. ಹೌದು, ಏನೋ ಒಂದು ಸಣ್ಣ ಸಣ್ಣ ವಿಚಾರ ಆಗ್ಲಿ, ಈಗ ನಾವು ಮನೇಲೆ ಮೇಡಮ್ ಸಿಂಪಲ್ ಆಗಿ ಒಂದು ಅಡಿಗೆ ಮಾಡಿದಾಗ ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಏನೋ ಹೇಳಿದ್ ಸಾಕು, ನಾವು ಒಂದು ಪ್ರೋತ್ಸಾಹ ಕೊಟ್ಟಂಗೆ ಅದು ಸಹ
0: ಮತ್ತೊಂದ್ಸರಿ ಮತ್ತೆ ಮಾಡ್ಬೋದು ಅದನ್ನ ಅಂತೇಳಿ.
9: ಹೌದು ಮೇಡಮ್, ನಾಳೆ ಮತ್ತೆ ಅದಿನ್ನೂ ಒಂಚೆ ಚೆನ್ನಾಗಿ ಮಾಡ್ಬೇಕು ಅನ್ನೋ ಮನ್ಸಲ್ಲಿ ಖುಷಿ ಆಗ್ಬಿಡುತ್ತೆ. ಓ, ಏನ್ ಚೆನ್ನಾಗಿಲ್ಲ ಅಂದಾಗ್ಲೇ ನಮ್ ಮನ್ಸು ಮುದುಡೋಗಿರುತ್ತೆ. ಯಾವ್ದೇ ವಿಚಾರಕ್ಕೂ ಅಷ್ಟೇ ಇಲ್ಲ ಮೇಡಮ್.
0: ಅಲ್ಲ, ಒಂದ್ಸರಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮರುದಿನ ಟ್ರೈ ಮಾಡಕ್ಕೆ ಹೋಗಲ್ಲ ನಾವು.
9: ಹೋಗಲ್ಲ ಚೆನ್ನಾಗಿತ್ತು ಅಂತ ಒಂಥರ ಪ್ರೋತ್ಸಾಹ. ಸಣ್ಣ ಸಣ್ಣ ಒಂದ್ ಮಕ್ಳಿಗಾಗ್ಲಿ ಒಂದ್ ಚಿತ್ರ ಬರೀತಿರ್ತವೆ ಮೇಡಮ್, ಎಷ್ಟ್ ಚೆನ್ನಾಗಿ ಬರ್ದಿದ್ಯಪ್ಪ ಅಂದ್ರೆ ನಾಳೆಗೆ ಇನ್ನೂ ಖುಷಿ ಆಗುತ್ತೆ.
0: ಚಂದ ಬರೀತಾರೆ.
9: ಹೌದು, ಒಂದ್ ಫಂಕ್ಷನ್ ಹೋಗಿರ್ತೀವಿ, ಎಲ್ಲ ಯಾರೋ ಒಬ್ರು ಒಂದು ಹಾಡ್ ಹಾಡ್ತಾರೆ, ಎಷ್ಟು ಚೆನ್ನಾಗಿ ಹಾಡಿದ್ರಿ ಅಂತ ಅವ್ರಿಗೆ ಹೇಳಿದಾಗ ಅವ್ರಿಗೆ ಇನ್ನೊಂದ್ ಧೈರ್ಯ ಬಂದ್ಬಿಡುತ್ತೆ, ಇನ್ನೊಂದ್ಸಲ ಹಾಡ್ಬೇಕು ನಾನು.

0: ಒಂದು ಪ್ರೋತ್ಸಾಹ, ಒಂದು ಭಾಷಣ ಮಾಡಿರ್ತಾರೆ ಯಾರೋ, ಅದ್ರ ಬಗ್ಗೆ ನಾವು ಅವ್ರಿಗೆ ಒಂದು ವಿಶೇಷವಾಗಿ ಹೇಳಿದಾಗ ಅವ್ರಿಗೊಂದು ಖುಷಿ. ಈ ತರ ಸಣ್ಣ ಸಣ್ಣ ವಿಚಾರಗಳು ಮನುಷ್ಯಗೆ ಖುಷಿ ಕೊಡ್ತವೆ ಮೇಡಮ್. ಯಾಕೆಂದ್ರೆ ಆ ಖುಷಿ ಕೊಟ್ಟಾಗ ಅವ್ರಿಗೆ ಮತ್ತೆ ಮುಂದೆ ಇನ್ನೊಂದು ಕೆಲಸ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ಪ್ರೋತ್ಸಾಹ ಅನ್ನೋದು ಎಲ್ಲರೂ ಬಯಸ್ತಾರೆ. ನಾವು ಕೊಡ್ಲೇಬೇಕಾಗುತ್ತೆ ಮೇಡಮ್, ಅದನ್ನ
1: ಕೊಡ್ಲೇಬೇಕಾಗುತ್ತೆ
0: ಮಕ್ಳಿಗಾಗ್ಲಿ ದೊಡ್ಡವ್ರಿಗೆ ಆಗ್ಲಿ, ಚಿಕ್ಕವ್ರಿಗೆ ಆಗ್ಲಿ ದೊಡ್ಡವ್ರಾಗ್ಲಿ, ಎಲ್ಲರೂ ಬಯಸ್ತಾರೆ ಅದನ್ನ, ಪ್ರೋತ್ಸಾಹ ಅನ್ನೋದನ್ನ.
1: ಹೌದು, ನಾವು ಮಾಡಿದ್ವಿ ಯಾವ್ದೋ ಒಂದು ಕೆಲಸ ಮಾಡಿದೀವಿ ಅಂದ್ರೆ ಆ ಚೆನ್ನಾಗಿದೆಯೋ ಇಲ್ವಾ ಅಥವಾ ಆ ಕೆಲಸ ಹೇಗಾಗಿದೆ ಅಂತ ಹೇಳಿ ನಾವು ಬೇರೆಯವರಿಂದ ಕೇಳಕ್ ಕಾತರತೆಯಿಂದ ಕಾಯ್ತಿರ್ತೀವಿ. ಚೆನ್ನಾಗಿ ಆಗಿಲ್ಲ ಅಂತ ಹೇಳ್ಬಿಟ್ರೆ ಇನ್ ಮತ್ತೊಂದ್ಸರಿ ಮಾಡಕ್ಕೆ ಹೋಗಲ್ಲ ನಾವು,
0: ಮಾಡಕ್ಕೆ ಹೋಗಲ್ಲ. ಹಾಗಾಗಿ ಅದೊಂದು ಟಾನಿಕ್ ಇದ್ದಂಗೆ ಮೇಡಮ್. ಮನುಷ್ಯಗೆ ಖುಷಿ ಆಗ್ಬೇಕು ಅಂದ್ರೆ ಅವೆಲ್ಲ ಹೇಳ್ಬೇಕು. ಮನುಷ್ಯ ಒಬ್ರಿಗೆ ಖುಷಿ ಪಡಿಸ್ಬೇಕು, ಅದರಿಂದ ಯಾವುದೇ ವಿಚಾರ ಆಗ್ಲಿ ಖುಷಿ ಪಡಿಸಿದ್ರೆ ನಮಗೂ ಖುಷಿ, ಅವರು ಖುಷಿ ಆಗಿರ್ತಾರೆ. ಹೌದು, ಹಾಗಾಗಿ ಪ್ರೋತ್ಸಾಹ ತುಂಬಾ ಒಳ್ಳೆ ಒಂದು ಇದು ಮೇಡಮ್.
1: ಒಳ್ಳೆ ಟಾನಿಕ್ ಅಂತ ಹೇಳ್ಬಿಟ್ರಿ
0: ಟಾನಿಕ್ ಮೇಡಮ್, ಅದೊಂಥರ ಪ್ರೋತ್ಸಾಹ.
1: ಓಕೆ ಮೇಡಮ್, ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ.
0: ಧನ್ಯವಾದ ಮೇಡಮ್.
1: ಆಲೂರಿನಿಂದ ಪ್ರೇಮ ಅವ್ರು ಕರೆ ಮಾಡಿದ್ರು, ಅವ್ರು ಹೇಳ್ತಾ ಇದ್ರು ಈ ಪ್ರೋತ್ಸಾಹ ಅನ್ನೋದು ಒಂದು ಒಳ್ಳೆಯ ಟಾಣಿಕ್ ಇದ್ದ ಹಾಗೆ ಅಂತ ಹೇಳಿ ಅಂತ. ಯಾಕಂದ್ರೆ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಈ ಪ್ರೋತ್ಸಾಹ ಅನ್ನೋದು ಬೇಕಾಗುತ್ತೆ. ಒಂದು ಮಗು ಏನೋ ಒಂದು ಚಿತ್ರ ಬರೆದಿದೆಯೋ ಅಥವಾ ಅವ್ರು ಹೇಳಿದ ಹಾಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿದಾಗ ಅದು ನೋಡಿ ನಾವು ಬಯ್ಯೋದಕ್ಕಿಂತ ಇಷ್ಟು ಚೆನ್ನಾಗಿ ಮಾಡಿದ್ಯಾ, ಇನ್ನೊಂದ್ಸರಿಗೆ ಇನ್ನೂ ಚೆನ್ನಾಗಿ ಮಾಡ್ತೀಯಾ ಅಂಥೇಳಿ ಒಂದು ಸ್ವಲ್ಪ ಬೆನ್ನತಟ್ಟಿದರೆ ಆ ಮಗು ಇನ್ನಷ್ಟು ಖುಷಿಯಿಂದ ಇನ್ನಷ್ಟು ಆ ಕೆಲಸವನ್ನು ಚೆಂದ ಮಾಡುತ್ತೆ ಅಂತ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ತೆ ಪವಿತ್ರ. ಶುಭ ಸಂಜೆ.
1: ಶುಭ ಸಂಜೆ ಕುಸುಮ ಅವರು, ಹೇಗಿದ್ದೀರಾ?
2: ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ. ಹಬ್ಬದ ತಯಾರಿ ಆಯ್ತಾ?
2: ಹಬ್ಬದ ತಯಾರಿ ಆಗ್ತಾ ಇದೆ.
1: ಆಗ್ತಾ ಇದೆಯಾ?
2: ಆಗ್ತಾ ಇದೆ. ನಿಮಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಗಣೇಶ ಫೆಸ್ಟಿವಲ್ ಆಯ್ತಾ?
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಗಣೇಶ ಬರ್ತಾರಾ? ಇವ್ರು ಬರ್ತಾರಾ? ಅಮ್ಮ ಬರ್ತಾರಾ?
2: ಇಲ್ಲ, ನಾರ್ಮಲ್ ಮಾಡ್ತೀವಿ, ಯಾವ್ದನ್ನು ನಾವು ತಗೊಂಬರಲ್ಲ. ಮನೇಲಿ ನಾರ್ಮಲ್ ಹಬ್ಬ ಮಾಡ್ತೀವಿ. ಅದನ್ನೇ ಮನೇಲಿ ಇರೋದ್ರನ್ನೇ ಚೆನ್ನಾಗಿ ಪೂಜೆ ಮಾಡೋದು.
1: ಇವತ್ ಪ್ರೋತ್ಸಾಹದ ಬಗ್ಗೆ ಮಾತಾಡ್ತಾ ಇದ್ವಿ.
2: ಹೌದು, ಅದಕ್ಕೂ ಮುಂಚೆ ನಾನು ಮಹಾಲಕ್ಷ್ಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೇನೆ.
1: ಇವತ್ ಮಹಾಲಕ್ಷ್ಮಿನೂ ಜೊತೆ ಕರ್ಕೊಂಡ್ ಬಂದಿದ್ರೆ ಚಂದ ಇರ್ತಿತ್ತು.
2: ಚೆನ್ನಾಗಿರ್ತಿತ್ತಲ್ವಾ? ಅವ್ರಿಗೆ ದೇವ್ರ ಆರೋಗ್ಯ ಆಯಸ್ಸು ಒಳ್ಳೆ ಖುಷಿ ಕೊಟ್ಟು ಕಾಪಾಡ್ಲಿ ಅಂತೇಳಿ ಹಾರೈಸ್ತೇನೆ ನಾನು.
1: ಆಯ್ತು ಮೇಡಮ್, ಕೇಳಿಸ್ಕೊಳ್ತಾ ಇದ್ದಾರೆ, ಹಾಗೆ ಹೇಳ್ತೀನಿ ವಿಶೇಷನು ಕೂಡ.
2: ಹೌದು ಹೌದು, ಪ್ರೋತ್ಸಾಹ ತುಂಬಾ ಮುಖ್ಯ ಜೀವನದಲ್ಲಿ ಪವಿತ್ರ. ಯಾಕೆಂದ್ರೆ ಜೀವನದಲ್ಲಿ ಒಂದು ವ್ಯಕ್ತಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ಎಲ್ಲದಕ್ಕೂ ಬೆನ್ನಿಂದೆ ಒಂದು ಪ್ರೋತ್ಸಾಹದ ಒಂದು ಕೈ ಇರ್ಬೇಕು ಯಾವತ್ತಿಗೂ. ಆವಾಗ್ಲೇ ಆ ವ್ಯಕ್ತಿಯ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ಬೋದು, ಅಥವಾ ಜೀವನನೇ ಬದಲಾಯಿಸ್ಲಿಕ್ಕೆ ಒಂದು ಮಾತು ಸಾಕು. ಯಾಕೆಂದ್ರೆ ಆ ಪ್ರತಿಭೆ ನನ್ನಲ್ಲಿ ಇದೆಯೇ ಅಂತಂದೇಳಿ ಗುರ್ತಿಸಿ ಒಬ್ರು ಬೆನ್ನು ತಟ್ಟಿದಾಗ, ಧೈರ್ಯ ತುಂಬಿದಾಗ, ಆ ಬರಂತ ಆತ್ಮವಿಶ್ವಾಸವೇ ಜೀವನದಲ್ಲಿ ಏನನ್ನಾದ್ರೂ ಸಾಧನೆ ಮಾಡ್ಲಿಕ್ಕೆ ಕಾರಣ
1: ಆಗುತ್ತೆ.
2: ಹಾಗಾಗಿ ಪ್ರೋತ್ಸಾಹದ ಒಂದು ಬಹುಮಾನ ಕೊಡೋದಾಗ್ಲಿ ಏನೇ ಕೊಡೋದಕ್ಕಿಂತನೂ ಒಂದು ಮಾತು ಇದೆಯಲ್ಲ, ಒಳ್ಳೆ ಮಾತು, ಬೆಂಬಲಿಸುವಂತದ್ದು, ಗುರುತಿಸಿ ಹೇಳುವಂತದ್ದು ಆ ಇದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ.
1: ಬಹುಮಾನಕ್ಕಿಂತ ಇಂಪಾರ್ಟೆಂಟ್ ಆಗುತ್ತೆ.
2: ಹೌದೌದು, ಬಹುಮಾನಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತದ. ಹಾಗಾಗಿ ಜೀವನದಲ್ಲಿ ಎಲ್ರಿಗೂ ಕೂಡ ಪ್ರೋತ್ಸಾಹ ಇರ್ಲೇಬೇಕು. ಹುಟ್ಟಿದಾಗಿನಿಂದ ತಂದೆ ತಾಯಿಗಳ ಪ್ರೋತ್ಸಾಹ ಆಗಿರ್ಬೋದು, ಆ ನಂತರ ಹೊರಗಡೆ ವರ್ಕ್ ಮಾಡುವಾಗ ಅಲ್ಲಿ ಜೊತೆಗಿರುವಂತಹ ಸ್ನೇಹಿತರ ಒಂದು ಪ್ರೋತ್ಸಾಹ ಆಗಿರ್ಬೋದು, ಆಫೀಸರ್ಗಳ ಸ್ನೇಹಿತರ ಮತ್ತೆ ಎಲ್ರದ್ದು ಒಂದು ಪ್ರೋತ್ಸಾಹ ಇದ್ರೇನೆ ನಾವು ಜೀವನದಲ್ಲಿ ಏನಾದ್ರೂ ಸಾಧಿಸ್ಲಿಕ್ಕೆ ಆಗುತ್ತೆ. ಈ ನನ್ನ ಜೀವನದಲ್ಲಿ ನನಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದು ಅಂದ್ರೆ ನನ್ನ ತಾಯಿ ಹೇಳ್ತಾ ಇದ್ರು ಅಷ್ಟೇ. ನಂತರ ನಾನು ಬೇಗನೆ ಮದುವೆ ಆಗಿದ್ರಿಂದ ನನ್ನ ಅತ್ತೆ ಮತ್ತೆ ನನ್ನ ಮನೆಯವರು ಚಿದಾನಂದ ಅಂತ ಹೆಸರು ಹೇಳಲೇಬೇಕು ಅವ್ರದ್ದು, ತುಂಬಾನೇ ತುಂಬಾ ಅಂದ್ರೆ ಪ್ರೋತ್ಸಾಹ. ನಾನೇನ್ ಆಗಿದ್ದೀನಿ ಇವತ್ತು ಇಷ್ಟೊಂದು, ನಾನೇನಾದ್ರೂ ಮಾಡಿದ್ದೀನಿ ಗುರ್ತಿಸ್ಕೊಂಡಿದ್ದೀನಿ ಅಂತಂದ್ರೆ ಅದಕ್ಕೆ ನನ್ನ ಅತ್ತೆ ಮತ್ತೆ ನನ್ನ ಮನೆಯವರು ಕಾರಣ ಆಗ್ತಾರೆ.
1: ನನ್ನಲ್ಲಿ
2: ನನ್ನ ಅತ್ತೆ ಹೆಸರು ಗೌರಮ್ಮ ಅಂತ ಹೇಳಿ, ಹಾ, ಹೆಸರಿಗೆ ತಕ್ಕನಂತೆ ಒಳ್ಳೆ ಸಂಸ್ಕಾರಯುತವಾದಂತಹ ಒಂದು ಗೌರಮ್ಮ ಅವರು ಹೆಸರಿಗೆ. ನನಗೆ ಏನೂ ಗೊತ್ತಿಲ್ಲದಾಗ ಅವ್ರ ಮನೆಗೆ ಬಂದಾಗ ನನಗೆ ಮಾಡೋ ತಪ್ಪನ್ನೆಲ್ಲ ತಿದ್ದಿ ಈ ರೀತಿ ಮಾಡಬಾರ್ದು, ಹೀಗ್ ಮಾಡ್ಬೇಕು, ಹಿಂಗಿರ್ಬೇಕು ಅಂತ ಹೇಳಿ ಕಲಿಸಿಕೊಟ್ಟಂತ ತಾಯಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಪಡ್ತೀನಿ ಅವತ್ತು. ಇವತ್ತು ಕೂಡ ಅವ್ರು ನೆನ್ಸ್ಕೊಳಕ್ ತುಂಬಾ ಖುಷಿ ಆಗುತ್ತೆ. ಅದ್ರ ನಂತರ ನನಗೆ ನಾನು ಒಂದು ಅವ್ರ ಜೊತೆಗೆ ಒಂದು 10 ವರ್ಷ ಇದ್ದೆ, ನಂತರ ಅವರು ನಾನು ಕಳ್ಕೊಂಡೆ. ಆ ನಂತರ ನಾ ಇನ್ನೆಲ್ಲದೂ ಕೂಡ ತಂದೆ ತಾಯಿ ಸ್ನೇಹಿತ ಆಗಿ ಎಲ್ಲ ಆಗಿ ನನ್ನ ಮನೆಯವರು ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪ್ರೋತ್ಸಾಹ ಅಂತ ಬಂದಾಗ ನಮ್ಗೆ ಏನು ಹೇಳ್ಬೇಕು ಅಂತ ಅಂದ್ರೆ ಫಸ್ಟ್ ಅವರನ್ನೇ ಹೇಳೋದು ನಾನು, ಆತ್ಮವಿಶ್ವಾಸ ನನ್ನಲ್ಲಿ ಬರ್ಲಿಕ್ಕೆ ಅವರೇ ಕಾರಣ. ನಾನು 2nd BA ಇದ್ದಾಗ ಮದ್ವೆ ಆಯ್ತು ಪವಿತ್ರ, ನಂದೇ ಉದಾಹರಣೆ ಕೊಟ್ಬಿಡ್ತೀನಿ. ನಂತರ ನೆಕ್ಸ್ಟ್ ಮತ್ತೆ ಇನ್ನೊಂದ್ ವರ್ಷ ಓದ್ಸಿದ್ರು, ಓದ್ಸಿ ಆದ್ಮೇಲೆ ಟೈಪ್ ರೈಟಿಂಗ್ ಮಾಡ್ಸಿದ್ರು. ನಂತರ ನಾನು ಮತ್ತೆ ಮುಂದೆ ಸಂಸಾರ ಹಿಂಗೆಲ್ಲ ಆಯ್ತು. ನಂತರ ನನಗೆ ಎಂಬ್ರಾಯ್ಡ್ರಿ ಕಲ್ಸಿದ್ರಿಂದ ಹಿಡಿದು ಟೈಲರಿಂಗ್ ಕಲ್ಸಿದ್ರಿಂದ ಹಿಡಿದು ಪ್ರತಿಯೊಂದು ಕೂಡ
1: ಮಾಡ್ಲಿಕ್ಕೆ.
2: ಹೌದೌದು, ಎಲ್ಲ ಜೀವನದಲ್ಲಿ ಏನಿದೆ ನಿನ್ನಲ್ಲಿ ಅಂತ ಕಂಡು ನಮ್ಗೆ ಏನ್ ಬೆನ್ನು ತಟ್ಟಿ ಒಂದು ಆತ್ಮಸ್ಥೈರ್ಯ ತುಂಬಿ ಮಾಡಿಸ್ತಾರಲ್ವಾ, ಹಾಗಾಗಿ ಅದು ನಮ್ಮ ಜೀವನನ್ನೇ ಬದಲಾಯಿಸ್ತದೆ. ಇಲ್ಲ ಅಂದ್ರೆ ಒಂದು ಪ್ರೋತ್ಸಾಹದ ಮಾತು ಇಲ್ಲ ಅಂದ್ರೆ ಯಾರು ಕೂಡ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿರಲ್ಲ ಅಲ್ವಾ.
1: ಹೌದು, ತುಂಬಾ ಸರಿ ಆ ತರ ಆಗುತ್ತೆ. ನಮ್ ಶಕ್ತಿ ನಮಗೆ ಗೊತ್ತಿರಲ್ಲ, ಬೇರೆಯವ್ರು ಹೇಳಿದಾಗ ಪ್ರೋತ್ಸಾಹಿಸಿದಾಗೆ ಗೊತ್ತಾಗೋದು.
2: ಆದ್ರೆ ಆ ಪ್ರೋತ್ಸಾಹ ಅನ್ನೋ ಒಂದು ಮಾತಿದೆಯಲ್ಲ, ಅದು ಎನ್ಕರೇಜ್ ಅಂತ ಹೇಳ್ತೀವಲ್ವಾ, ಅದು ಎಷ್ಟು ಹೇಳಿದ್ರು ಸಾಲದು ಅದು. ಯಾಕೆಂದ್ರೆ ನನ್ನ ಜೀವನದಲ್ಲಿ ನನ್ನ ಒಬ್ಳಿಗೇನೆ ಇರೋಂತ ಈ ಪ್ರೋತ್ಸಾಹ ಮುಂದೆ ಎಲ್ರಿಗೂ ಕೂಡ ಎಲ್ಲರಲ್ಲೂ ಇರೋಂತದನ್ನ ಗುರುಸ್ಲಿಕ್ಕೆ ಕಾರಣ ಆಗುತ್ತೆ ಇದು. ಅದ್ರಲ್ಲೂ ಈಗಿನ ಮಕ್ಳಿಗಂತೂ ಹೋಲಿಕೆ ಮಾಡೋದಕ್ಕಿಂತ ಪ್ರೋತ್ಸಾಹ ಕೊಟ್ಟು ತಪ್ಪು ಮಾಡಿದಾಗ ತಿದ್ದಿ ಹೇಳೋದಿದೆಯಲ್ಲ, ಅವ್ರ ಜೀವನದಲ್ಲಿ ಯಶಸ್ಸು ಸಾಧಿಸ್ಲಿಕ್ಕೆ ಕಾರಣ ಆಗುತ್ತೆ. ವಿದ್ಯಾರ್ಥಿಗಳಿಗಂತೂ ಈ ಪ್ರೋತ್ಸಾಹ ಅನ್ನೋ ಮಾತು ಬೇಕೇ ಬೇಕು ಇವಾಗ.
1: ಹೌದು,
2: ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಏನಾಗಿರುತ್ತೆ ಅದನ್ನ ನಾವು ಅರ್ಥಕೊಂಡು ತಿಳ್ಕೊಂಡು ಒಬ್ರು ಮಾಡಿದ ಕೆಲಸವನ್ನ ತೆಗಳಬಾರ್ದು, ಅವಮಾನ ಮಾಡಬಾರ್ದು. ಅವರು ತಪ್ಪು ಮಾಡಿದಾಗ ತಿದ್ದಿ ಹೇಳ್ಬಿಟ್ಟು ಪ್ರೋತ್ಸಾಹ ಮಾಡ್ಬೇಕು, ಅವ್ರಿಗೆ ಧೈರ್ಯ ತುಂಬಬೇಕು, ಸೋತವರಿಗೆ ಧೈರ್ಯ ತುಂಬಬೇಕು. ಯಾಕೆಂದ್ರೆ ಡಿಸಪಾಯಿಂಟ್ ಆಯ್ತು ಅಂದ್ರೆ ಅವರು ಏನನ್ನೂ ಮಾಡಕ್ ಆಗದೇ ಇಲ್ಲ ಅವರಿಗೆ. ಹಾಗಾಗಿ ಆ ಒಂದು ಆತ್ಮವಿಶ್ವಾಸ ತುಂಬಿಸುವಂತ ಈ ಪ್ರೋತ್ಸಾಹದ ಮಾತು ಏನಿರುತ್ತೆ ಜೀವನದಲ್ಲಿ ಯಾವ್ದೋ ಮಟ್ಟಕ್ಕೆ ತೆಗೆದುಕೊಂಡು ಹೋಗಕ್ ಕಾರಣ ಆಗುತ್ತೆ. ಈಗ ನಾವು ಚಿಕ್ಕ ಚಿಕ್ಕವ್ರು ನೋಡಿರ್ತೀವಿ, ಅವರು ಏನೋ ಗೊತ್ತಿರೋದಿಲ್ಲ, ಅವರು ಸಾಧನೆ ಮಾಡಿ ಅವರಿಗೆ ಹಿಂದೆ ಒಂದು ಶಕ್ತಿ ಇರುತ್ತೆ, ಅದು ಪ್ರೋತ್ಸಾಹದ ಶಕ್ತಿ. ಹಾಗಾಗಿ ಮುಂದೆ ಬಂದಿರ್ತಾರೆ ಅಂತ. ಇಂಥ ಎಲ್ಲ ಒಂದು ಉದಾಹರಣೆ ನೋಡಿದಾಗ ಈ ಪ್ರೋತ್ಸಾಹ ಅನ್ನೋದು ಈ ಸಮಾಜದಲ್ಲಿ ಖಂಡಿತ ಒಬ್ರಿಗೊಬ್ರಿಗೆ ಬೇಕಾಗುತ್ತೆ ಇದು.
1: ಓಕೆ ಕುಸುಮಾರೆ, ತುಂಬಾ ವಿಚಾರಗಳನ್ನು ತಿಳಿಸಿದ್ರಿ, ಧನ್ಯವಾದ.
2: ಥ್ಯಾಂಕ್ ಯು, ಒಳ್ಳೆ ವಿಷಯ ಕೂಡ ಹೌದು ಇದು.
1: ಕೃಷಿ ನಗರದಿಂದ ಕುಸುಮ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಪ್ರೋತ್ಸಾಹದ ಬಗ್ಗೆ ತುಂಬಾ ವಿಚಾರಗಳನ್ನು ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಕರೆ ಕಟ್ಟಾಯ್ತು. ಅಂದ್ರೆ ಈ ಪ್ರೋತ್ಸಾಹ ಅನ್ನೋದು ವಿದ್ಯಾರ್ಥಿಗಳಿಗಂತೂ ಈ ಪ್ರೋತ್ಸಾಹದ ಮಾತುಗಳಿದೆಯಲ್ಲ, ಅವರ ಸರ್ವಾಂಗೀಣ ಬೆಳವಣಿಗೆಗೆ ಬಹಳ ಪರಿಣಾಮ ಬೀರುತ್ತೆ ಅಂತಾನೆ ಹೇಳ್ಬೋದು. ಧನಾತ್ಮಕವಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಬ್ಬ ಮಗು ಓದ್ತಾ ಇದ್ದಾನೆ, ಒಬ್ಬ ವಿದ್ಯಾರ್ಥಿ ಓದ್ತಿದ್ದಾನೆ ಅಂದರೆ ಇನ್ನೆಷ್ಟು ಚೆನ್ನಾಗಿ ಓದಲಿಕ್ಕೆ ಶಕ್ತಿ ಇದೆ, ಓದು ಅಥವಾ ಇನ್ನಷ್ಟು ಕಲೆಗಳಲ್ಲಿ ಅದರಲ್ಲೂ ತೊಡಸ್ಕೊಂಡ್ರೆ ಇನ್ನಷ್ಟು ಕಲೆಯಲ್ಲಿ ತೊಡಸ್ಕೊಳ್ಳೋಕೆ ಸಾಧ್ಯ ಅಂತ ಹೇಳಿದ್ರೆ ಅವರಲ್ಲಿ ಒಂದು ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ, ಜೊತೆಗೆ ಮಾನಸಿಕ ಧೈರ್ಯ ಬರುತ್ತೆ, ಕಲಿಕೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಇದ್ರ ಜೊತೆಗೆ ಅವರು ಎಲ್ಲ ಕೆಲಸವನ್ನು ಮುಂದೆ ನುಗ್ಗಿ ಮಾಡುವಂಥ ಒಂದು ಧೈರ್ಯವನ್ನು ಕಂಡುಕೊಳ್ತಾರೆ ಅಂತಲೇ ಹೇಳ್ಬೋದು. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
3: ಹಲೋ
1: ಸರ್, ನಮಸ್ತೆ.
3: Hello.
4: This call is now being recorded.
3: Hello, namaste madam.
1: Sir, namaste.
3: ನಮಸ್ತೆ. ಒಂದು ಉತ್ತಮ ಒಳ್ಳೆ ವಿಷಯ ತಂದಿದ್ರೆ ಇವತ್ತು.
1: ಹಾ ಸರ್, ಪ್ರೋತ್ಸಾಹ
3: ಎಲ್ಲ ಚೆನ್ನಾಗಿ ಮಾತಾಡ್ತಾ ಇದಾರೆ,
1: ಕೇಳಿಸ್ಕೊಳ್ತಾ ಇದ್ರ?
3: ನನಗೇನೋ ಸ್ವಲ್ಪ ಉಳಿಸಿದ್ರೆ ಅಂತ ಕಾಡ್ತಾ ಇದೆ. ಯಾಕೆಂದ್ರೆ ಪ್ರೋತ್ಸಾಹ ಅನ್ನೋದು ಅದು ನಾವೇನು ಮಾಡಕ್ಕಾಗದ್ರು ಪ್ರೋತ್ಸಾಹ ಅಂತ ಮಾಡಬಹುದು. ಏನ್ ಹಣಕಾಸಿನ ಏನ್ ಸಹಾಯ ಮಾಡಕ್ಕಾದ್ರು ಪ್ರೋತ್ಸಾಹ ಮಾಡೋ ಶಬಾಸ್ ಅನ್ಬಹುದು, ಅದು ಮಾಡಬಹುದು. ಮಾನಸಿಕವಾಗಿ ನಾವು ನಮ್ಮ ಮನಸ್ಸಿದ್ರೆ ಸಾಕು ಮಾಡಬಹುದು, ಯಾರಿಗಾದ್ರೂ ಏನಾಗಬೇಕು ಪ್ರೋತ್ಸಾಹ ಮಾಡಬಹುದು. ಅದನ್ನ ಪರಿಚಯ ಮಾಡ್ಕೊಬಿಡ್ತೇವೆ ಮೇಡಮ್, ಅಂದ್ರೆ ಎಲ್ಲೆಲ್ಲ ಹೋಗ್ತಾರಾ? ಹಲೋ
1: ಹಲೋ, ಹಾ ಸರ್, ಪರಿಚಯ ಮಾಡ್ಕೊಳ್ಳಿ ಸರ್.
3: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿಜೋಡ ಹೊಳೆಸ್ಪುರ ತಾಲೂಕು ಹಾಸನ ಜಿಲ್ಲೆ 573 200 ಅನ್ನೋದು ನಮ್ಮೆಲ್ಲ ಸೋದರ ಸೋದರಿಯರಿಗೂ ನಿಮಗೂ ಸೇರಿದೆ. ನಮಸ್ಕಾರ.
1: ನಮಸ್ತೆ ನಮಸ್ತೆ ಸರ್.
3: ಯಾವುದೇ ಕೆಲಸ ಯಾರೇ ಇರುತ್ತಿರಲಿ, ಏನೇ ಮಾಡಲಿ, ಪ್ರೋತ್ಸಾಹ ಇದ್ದಾಗಲೇ ಮೇಡಮ್ ಅವರು ಜೀವನ ಯಶಸ್ಸು ಮಾಡೋದು.
1: ಹೌದು,
3: ಫಸ್ಟ್ ಕಲಿಕೆ ಇರ್ತದೆ. ಯಾವುದೇ ವ್ಯಕ್ತಿ ಕಲಿ ಮಕ್ಕಳಿಗೆ ಮುಖ್ಯವಾಗಿ ಮಕ್ಕಳಿಗೆ ಪ್ರೋತ್ಸಾಹ ಇರ್ಬೇಕು ಮೇಡಮ್.
1: ಮಕ್ಕಳಿಗೆ ಪ್ರೋತ್ಸಾಹ ಇರ್ಬೇಕು,
3: ಪ್ರೋತ್ಸಾಹ ಇರ್ಬೇಕು. ಅವ್ರು ಏನೇ ತಪ್ಪು ಮಾಡಿ ನಿಧಾನಕ್ಕೆ ಹೇಳ್ಬಿಟ್ಟು ಅವ್ರು ಸಮಾಧಾನ ಮಾಡ್ಬಿಟ್ಟು ಬೈಬಾರ್ದು. ಈಗೆಲ್ಲ ಹಿಂಗ್ ಮಾಡ್ಬೇಕು ಅಂತ ಹೇಳ್ಬೇಕು, ಹಿಂಗ್ ಮಾಡಬಾರ್ದು ಮುಂದೆ ಅಂತ ಹೇಳ್ಬೇಕು. ಮತ್ತೆ ಇನ್ನೊಮ್ಮೆ ಓದೋ ಟೀಮ್ ನಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ನಾವು ಎಲ್ಲಾರು ಅಪೇಕ್ಷೆ ಪಡೋ ಸಹಜ. ಅದು ಬರ್ದಿದ್ದಾಗ ಅವ್ರಿಗೆ ನಾವು ಇನ್ನೊಬ್ರು ಕಂಪೇರ್ ಮಾಡಿ ಹಾಗೆ ಹೀಗೆ ಅಂತ ಅವ್ರನ್ನ
1: ಜರಿಬಾರ್ದು ಅಂತ.
3: ಅವ್ರು ಜರಿದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಇದ್ದಿದ್ದು ಅವ್ರಿಗೆ ಇದಾಗ್ಬಿಡ್ತದೆ, ಒಂಥರ ಮನಸ್ಸು ಇದಾಗ ಮನಸ್ಸು ಬೇಜಾರಾಗುತ್ತೆ. ಮತ್ತೆ ಅವ್ರಿಗೆ ಇನ್ನೂ ನಿರಾಶೆ ಆಗ್ಬಿಡುತ್ತೆ.
1: ನಿರಾಶೆ ಆಗುತ್ತೆ,
3: ಬಿಡು ಪರವಾಗಿಲ್ಲ ಚೆನ್ನಾಗಿ ಓದಿರಿ, ಮುಂದೆ ಚೆನ್ನಾಗಿ ಓದು, ಒಳ್ಳೆ ಮಾರ್ಕ್ಸ್ ಕೊಡು ಅಂತ ಹೇಳ್ಬೇಕು ನಿಧಾನಕ್ಕೆ. ಒಟ್ಟಲ್ಲಿ ಹೋಲಿಕೆ ಮಾಡ್ಲೇಬಾರ್ದು ಮೇಡಮ್, ಯಾರಿಗೆ ಯಾರಿಗೆ ಹೋಲಿಕೆ ಮಾಡ್ಲೇಬಾರ್ದು ಮೇಡಮ್.
1: ಕಂಪೇರ್ ಮಾಡಬಾರ್ದು,
3: ಕಂಪೇರಿಸಮ್ ಇದೆಯಲ್ಲ ಅದು ಅಷ್ಟು ದೊಡ್ಡ ಶತ್ರು ಇದ್ದಂಗೆ
1: ಮೇಡಮ್.
3: ಕಂಪೇರಿಸಮ್ ಮಾಡಿದ್ರೆ ಇದು ಜೀವನ ಹಾಳಾಗ. ನಾವು ಆದ್ರೂ ಅಷ್ಟೇ ಜೀವನದಲ್ಲಿ ಅವ್ರಂಗವ್ರೆ ಇವ್ರ ಹಿಂಗವ್ರೆ ಕಂಪೇರ್ ಮಾಡಕ್ ಹೋದಾಗ ನಾವು ಸುಮ್ನೆ ಜೀವನದಲ್ಲಿ ಕೊರಗ್ ಸಹಾಯಾಗುತ್ತೆ. ನಾವು ಏನಪ್ಪಾ ಅಂದ್ರೆ ನಮ್ಕಿಂತ ಕೆಳಮಟ್ಟದಲ್ಲಿ ನೋಡಿ ಖುಷಿ ಪಟ್ಟು ಪರವಾಗಿಲ್ಲ, ದೇವರು ನಮ್ಗೆ ಇಷ್ಟ ಕೊಟ್ಟವರಲ್ಲ ಅಂತ ನಮ್ಮ ಸಮಾಧಾನ ಪಟ್ಟು ಆತ್ಮತೃಪ್ತಿ ಇರುತ್ತೆ.
1: ಆತ್ಮತೃಪ್ತಿ
3: ಇಲ್ಲ ಅಂದ್ರೆ ನಾವು ಜೀವಮಾನದಲ್ಲಿ ಬರೀ ಕೊರಗೆ ಕೊರಗೆ ಸಹಾಯ. ಹಲೋ.
1: ಹೌದು ಹೌದು ಸರ್.
3: ಅದರಿಂದ ನಾವು ಪ್ರೋತ್ಸಾಹ ಮಾಡ್ಬೇಕು ಯಾವ್ದು ಈ ಆಟ ಕ್ರೀಡೆಯಲ್ಲಾಗ್ಲಿ ಓದೋದಾಗ್ಲಿ ಯಾವ್ದೇ ವಿಷಯದಾಗ್ಲಿ ಯಾವ್ದಾದ್ರು ಕೆಲಸ ಮಾಡ್ತಾರೆ, ಕೆಲವರು ಒಂದ್ ಸ್ವಲ್ಪ ತಪ್ಪು ಮಾಡ್ತಾರೆ, ಅವಾಗ ಈ ತರ ಮಾಡ್ಬಾರ್ದಪ್ಪ ಹಿಂಗ್ ಮಾಡ್ಬೇಕು ಅಂತ ಹೇಳ್ಬೇಕು. ಯಾರು ಹುಡ್ತಾಗ್ಲಿಂದ ಎಲ್ಲಾರು ಏನ್ ಕಲ್ತ್ಕೊಂಡ್ ಬರಲ್ಲ. ಹಾಗಾಗಿ ನಾವು ಇದ ಮಾಡುವಾಗ ತಪ್ಪಾಗ ಸಹಜ, ಅದನ್ನ ತಪ್ಪನ್ನ ನಾವು ಒಳ್ಳೆ ರೀತಿಲಿ ಸರಿಪಡಿಸ್ಬೇಕು. ಬೈದು ಹೇಳ್ಬಾರ್ದು, ಬೈಲೇಬಾರ್ದು. ಮಾನಸಿಕವಾಗಿ ಹಿಂಸೆ ಆಗುತ್ತೆ ಮೇಡಮ್,
1: ಹಿಂಸೆ ಆಗುತ್ತೆ ಅಂತ. ಈಗ ಸರಿಯಾಗಿಲ್ಲ
3: ಅಂದ್ರೆ ಮನಸ್ಸು ಬೇಜಾರ ಪಡ್ತಂದ್ರೆ ಈಗ ಏನಾದ್ರೂ ಅಷ್ಟೇ, ಅವ್ರು ಮಾಡ್ತಾ ಇದ್ರೆ ಪ್ರೋತ್ಸಾಹ ಕೊಟ್ರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ, ಅವ್ರ ಮುಂದೆ ಇನ್ನೂ ಚೆನ್ನಾಗಿ ಮಾಡ್ತಾರೆ
1: ಮಾಡ್ತಾರೆ ಅಂತ.
3: ಇನ್ ಮುಂದೆ ಆ ತಪ್ಪನ್ನ ಇನ್ನ ಲೈಫ್ ಲಾಂಗ್ ಅವ್ರು ಮಾಡಲ್ಲ
1: ಮಾಡಲ್ಲ ಅಂತ
3: ಅವ್ರ ಜೀವನದ ಅರ್ಥ ಮಾಡ್ಕೊತಾರೆ. ಬಟ್ ನಾವಂದ್ರೆ ಯಾವ್ದೇ ಅಲ್ಲಿ ಪ್ರೋತ್ಸಾಹ ಕೊಡ್ಬೇಕು. ನಾವು ಮುಂದೆ ಹೋಗೋದ್ರೆ ಯಾವ್ದು ಆ ಕ್ರೀಡೆಯಲ್ಲಾಗ್ಲಿ ಅವ್ರು ಓಡ್ತಾ ಇದ್ರೆ ಆಟದಲ್ಲಿ ಪಾಠದಲ್ಲಿ ಯಾತ್ರೆಗಳಾದ್ರೂ ಪ್ರೋತ್ಸಾಹ ಕೊಡ್ಬೇಕು. ಮನೇಲೂ ಅಷ್ಟೇ ಕೆಲಸ ಮಾಡ್ತಿದ್ದಾಗ ಮಕ್ಕಳಾಗ್ಲಿ ಹೆಂಗಸರಾಗ್ಲಿ ಮಾಡಿದಾಗ ಪ್ರೋತ್ಸಾಹ ಕೊಟ್ರೆ ಅವರು ನಿರಾಸೆ ಆಗಲ್ಲ, ಅವ್ರಿಗೆ ತುಂಬಾ
1: ಖುಷಿ.
3: ನಾವು ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾವು ಅಡುಗೆ ಗಿಡಿಗೆ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಚೆನ್ನಾಗಿದೆ ಅಂತ ಅನ್ಬೇಕು. ಆಮೇಲೆ ಅವ್ರು ಊಟ ಮಾಡ್ದಾಗ ಗೊತ್ತಾಗುತ್ತೆ ಪರವಾಗಿಲ್ಲ ಇವರು ಚೆನ್ನಾಗಿದೆ ಅಂತ ಅಂದ್ರು ಅಂತ ಅವರೇ ತಪ್ಪನ್ನ ಅವ್ರ ಮೌನವಾಗಿ ಅವರೇ ಸರಿ ಮಾಡ್ಕೊಬಿಡ್ತಾರೆ. ನಾವು ಸುಮ್ನೆ ಜರದ್ ಬಿಟ್ಟು ಅವ್ರಿಗೆ ಏನಾಗುತ್ತೆ ಅಂದ್ರೆ ಬೇಜಾರಾಗುತ್ತೆ, ಮನಸ್ಸಿಗೆ ಬೇಜಾರಾಗ್ಬಿಟ್ರೆ ಅವ್ರಿಗೆ ಅಡಿಗೆ ಮಾಡ್ಬೇಕಾದ್ರೆ ಒಂದು ಕಲೆ ಅದು ಮನಸ್ಸಿದ್ರೆ ಮೇಡಮ್ ಚೆನ್ನಾಗಿ ಬರೋದು,
1: ಚೆನ್ನಾಗಿ ಬರೋದು. ಇದು ಹೌದು ಸರ್.
3: ಇಲ್ಲ ಅಂದ್ರೆ ಅವ್ರ ಅಡಿಗೆ ಮೇಲೆ ಮತ್ತೆ ಬೇಜಾರಾಗಿ ಮಾಡ್ಕೊಂಡು ಹೋದ್ರೆ ಅದು
1: ರುಚಿ
3: ಚೆನ್ನಾಗಲ್ಲ. ಅದು ಅಡಿಗೆ ಮಾಡೋದು ಕಲೆ ಅದು ಮನಸ್ಸು ಇರ್ಬೇಕು, ಇಲ್ಲಾಂದ್ರೆ ಉಪ್ಪು ಜಾಸ್ತಿ ಹಾಕೋದು ಕಡಿಮೆ ಹಾಕೋದು ಏನಾರು
1: ಮಾಡ್ಬೇಕಾಗುತ್ತೆ ಅಂತ ಹೇಳಿ
3: ಏನೋ ಒಂದ್ ಆಗ್ಬಿಡುತ್ತೆ ಅದು.
1: ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
3: ಒಕ್ಕಿ ಚೆಲ್ಲೋಗೋದು ಏನೇನೋ ಒಂದ್ ಆಗುತ್ತೆ, ಅದರಿಂದ ನಾವು ಎಲ್ಲರೂ ಜರಿಬಾರ್ದು, ಪ್ರೋತ್ಸಾಹ ಕೊಡ್ಬೇಕು. ಯಾವ್ದೇ ವಿಷಯಕ್ಕಾದ್ರೆ ಪ್ರೋತ್ಸಾಹ ಕೊಟ್ಟಾಗ ಸಮರ್ಪಕವಾಗಿ ಕೆಲಸ ಆಗುತ್ತೆ, ಯಾವ್ದು ತೊಂದ್ರೆ ಇಲ್ಲ,
1: ಕೆಲಸ ಇಲ್ಲದೆ. ಹೌದು, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
3: ನನಗೆ ಸ್ವಲ್ಪ ಮಾತು ಉಳಿಸಿದ್ರು ಪರವಾಗಿಲ್ಲ.
1: ಇವತ್ತಿನ ಕೊನೆಯ ಕಾಲರ್ ನೀವೇ. ಈಗ ಸಿಕ್ಕಿದೆ ನೋಡಿ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು.
3: ಅದೇನೋ ಮೇಡಮ್ ಸಮಾಧಾನ ಮಾತಾಡ್ತಿದ್ರೆ.
1: ಆಯ್ತು ಸರ್. ಅತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಸರ್ ಅವರು ಕರೆ ಮಾಡಿದ್ರು. ಹೀಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹ ಅನ್ನೋದು ಒಂದು ಸಣ್ಣ ಪ್ರೋತ್ಸಾಹ ಅನ್ನೋದು ವ್ಯಕ್ತಿಯ ಜೀವನವನ್ನೇ, ಇಡೀ ಜೀವನವನ್ನೇ ಬದಲಾಯಿಸುವಂತಹ ಶಕ್ತಿ ಇರುವಂತಹ ಈ ಪ್ರೋತ್ಸಾಹದ ಬಗ್ಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಅನುಭವವನ್ನು ತಿಳಿಸ್ಕೊಟ್ಟಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಮಗ, ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
6: ಓಕೆ,
7: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
6: ಓಕೆ,
8: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
6: ಓಕೆ
9: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
6: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಿವಮೊಗ್ಗದ ಮಾನಸ ಟ್ರಸ್ಟ್ ಮಾನಸ ವೃತ್ತಿ ತರಬೇತಿ ಕೇಂದ್ರದ ವತಿಯಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ವೃತ್ತಿ ಕೌಶಲ್ಯ ತರಬೇತಿ ಕೋರ್ಸ್ಗಳಿಗೆ ದಾಖಲಾತಿ ನಡೆಸಲಾಗುತ್ತಿದೆ. ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ 2 ವರ್ಷಗಳ ರೋಗಿಗಳ ಆರೈಕೆ ಕುರಿತು ನರ್ಸಿಂಗ್ ಅಸಿಸ್ಟೆಂಟ್ ತರಬೇತಿ ಕೋರ್ಸ್ಗಳಿಗೆ ದಾಖಲಾತಿ ನಡೆಸಲಾಗುತ್ತಿದೆ. ಈ ಕೋರ್ಸ್ಗೆ ದಾಖಲಾಗಲು 10ನೇ ತರಗತಿ ಉತ್ತೀರ್ಣರಾದ ಅಥವಾ ಯಾವುದೇ PUC ಮುಗಿಸಿದ ವಿದ್ಯಾರ್ಥಿಗಳಿಗೆ ಅವಕಾಶವಿದೆ. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಂದ ಬಂದ ವಿದ್ಯಾರ್ಥಿನಿಯರಿಗೆ ಈ ದಾಖಲಾತಿಗೆ ಆದ್ಯತೆ ಇದೆ. ಅವಧಿಯುದ್ದಕ್ಕೂ ಪ್ರತಿ ತಿಂಗಳು 900 ಸ್ಟೈಫೆಂಡ್ ಪಡೆಯಲು ಅವಕಾಶವಿದ್ದು, ವಿದ್ಯಾರ್ಥಿಗಳಿಗೆ ಉಚಿತ ಊಟ ಹಾಗೂ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. 2 ವರ್ಷಗಳ ತರಬೇತಿಯ ನಂತರ ವಿದ್ಯಾರ್ಥಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ಲಭ್ಯವಾಗುತ್ತದೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆಯನ್ನ ಈ ಕೋರ್ಸ್ ಹೊಂದಿದೆ. ಆದ್ದರಿಂದ ಗ್ರಾಮೀಣ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಹೆಣ್ಣು ಮಕ್ಕಳು ಈ ಕೋರ್ಸ್ಗೆ ಸೇರಲು ಇನ್ನೂ 15 ದಿನಗಳ ಕಾಲಾವಕಾಶವಿದೆ ಎಂದು ಮಾನಸ ನರ್ಸಿಂಗ್ ಹೋಂ ಮುಖ್ಯಸ್ಥರಾದ ಡಾಕ್ಟರ್ ಪ್ರೀತಿ ಶಾನುಭೋಗ್ ತಿಳಿಸಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಮಾನಸ ನರ್ಸಿಂಗ್ ಹೋಂ ಕಚೇರಿಯನ್ನ ಖುದ್ದಾಗಿ ಭೇಟಿ ಮಾಡಲು ಅಥವಾ ಮೊಬೈಲ್ ಸಂಖ್ಯೆ 9448288489 ಈ ನಂಬರನ್ನ ಸಂಪರ್ಕಿಸಬಹುದು. ಮುಂದಿನ ವಿವರ. ಸರ್ಕಾರದ ನಿರ್ದೇಶನದಂತೆ September 15 ಯುವ ಸಂಸತ್ ಸಭೆಗೆ ಚಾಲನೆ ನೀಡುವ ಮೂಲಕ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಇವುಗಳ ಸಂಯುಕ್ತ ಜಂಟಿ ಸಹಯೋಗದಲ್ಲಿ September 15 ಬೆಳಗ್ಗೆ 10 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ಭವನ ಶಿವಮೊಗ್ಗ ಇಲ್ಲಿ ನಡೆಯಲಿದೆ. ಈ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೂ ಎಲ್ಲ ಇಲಾಖೆಯ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದ್ದಾರೆ. ಮುಂದಿನ ವಿವರ. ನಗರದ ಸಾಂಸ್ಕೃತಿಕ ವೈಭವವನ್ನು ಎತ್ತಿ ಹಿಡಿಯುವ ಪ್ರತಿಷ್ಠಿತ ಶಿವಮೊಗ್ಗ ದಸರಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಯಾವುದೇ ಲೋಪದೋಷಗಳಿಲ್ಲದೆ ಯಶಸ್ವಿಯಾಗಿ ಆಚರಿಸಲು ಎಲ್ಲ ಸಿದ್ಧತೆಗಳನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ SN ಚನ್ನಬಸಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಶಿವಮೊಗ್ಗ ದಸರಾ ಮಹೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೋಟೆ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಾಲಯದಲ್ಲಿ ತಾಯಿ ಚಾಮುಂಡೇಶ್ವರಿ ಮೂರ್ತಿ ಪ್ರತಿಷ್ಠಾಪನೆ, ಸಕ್ರೆಬೈಲು ಆನೆ ಬಿಡಾರದ ಆನೆಗಳನ್ನೊಳಗೊಂಡ ಭವ್ಯ ಜಂಬೂ ಸವಾರಿ ಮೆರವಣಿಗೆ ಹಾಗೂ ಮಕ್ಕಳ ದಸರಾ, ಮಹಿಳಾ ದಸರಾ, ರಂಗ ದಸರಾ ಸೇರಿದಂತೆ 10 ವೈವಿಧ್ಯಮಯ ಸಾಂಸ್ಕೃತಿಕ ಉತ್ಸವಗಳು ಅಚ್ಚುಕಟ್ಟಾಗಿ ನಡೆಯಬೇಕು ಎಂದು ತಿಳಿಸಿದರು. ಈ ಬಹುದಿನಗಳ ಮಹೋತ್ಸವ ಯಶಸ್ವಿ ನಿರ್ವಹಣೆಗಾಗಿ ಪಾಲಿಕೆಯಿಂದ ರಚನೆಯಾಗುವ ಸಾಂಸ್ಕೃತಿಕ ಪ್ರಚಾರ ಮೆರವಣಿಗೆ ಸೇರಿದಂತೆ ಸುಮಾರು 14 ಉಪ ಸಮಿತಿಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ನಗರದ ಸೌಂದರ್ಯೀಕರಣ, ವಿದ್ಯುತ್ ದೀಪಾಲಂಕಾರ, ಸ್ವಚ್ಛತೆ ಮತ್ತು ಬಿಗಿ ಭದ್ರತಾ ವ್ಯವಸ್ಥೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ಸಭೆಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀ ಮಾಯಣ್ಣಗೌಡ, ಪಾಲಿಕೆಯ ವಿವಿಧ ವಿಭಾಗಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನು ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಆಯೋಜಿಸಿರುವ ಕಲಾ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರವು ಸೆಪ್ಟೆಂಬರ್ 25 ಸೆಪ್ಟೆಂಬರ್ 27 ಕಲಾ ಸಂಗಮ ಕನ್ನಡ ಪುಸ್ತಕ ಮಾರಾಟ ಮೇಳ 2026 ರವೀಂದ್ರ ಕಲಾಕ್ಷೇತ್ರ ಆವರಣ, ಜೆಸಿ ರಸ್ತೆ, ಬೆಂಗಳೂರು ಇಲ್ಲಿ ಏರ್ಪಡಿಸಲಾಗಿದೆ. ಈ ಪುಸ್ತಕ ಮೇಳದಲ್ಲಿ ಕನ್ನಡ ಪ್ರಕಾಶಕರು, ಮಾರಾಟಗಾರರು ಭಾಗವಹಿಸಬಹುದಾಗಿದ್ದು, ಮಳಿಗೆಯೊಂದಕ್ಕೆ 1 ಲಕ್ಷ ರುಗಳ ಭದ್ರತಾ ಠೇವಣಿ ಡಿಡಿಯನ್ನ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಅವರ ಹೆಸರಿನಲ್ಲಿ ಡಿಡಿ ಸಲ್ಲಿಸಬೇಕು. ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಪ್ರಕಾಶಕರು, ಮಾರಾಟಗಾರರು ನಿಗದಿತ ಅರ್ಜಿ ನಮೂನೆಯನ್ನ ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು ಇಲ್ಲಿ ಉಚಿತವಾಗಿ ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿಯನ್ನ ಡಿಡಿಯೊಂದಿಗೆ ಸೆಪ್ಟೆಂಬರ್ 22 ಸಂಜೆ 5 ಗಂಟೆಯ ಒಳಗೆ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು ಇವರಿಗೆ ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಸಲ್ಲಿಸಲು ಕೋರಿದೆ. ಸೀಮಿತ ಮಳಿಗೆಗಳು ಲಭ್ಯವಿರುವುದರಿಂದ ಮೊದಲು ಪ್ರಾಧಿಕಾರದಲ್ಲಿ ಸ್ವೀಕೃತವಾದ ಅರ್ಜಿಗಳಿಗೆ ಆದ್ಯತೆಯ ಮೇರೆಗೆ ಹಂಚಿಕೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಮುಂದಿನ ವಿವರ. ಸೆಪ್ಟೆಂಬರ್ 15 ಸಂಜೆ 5 ಗಂಟೆಗೆ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಭಾಂಗಣದಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆ ಹಾಗೂ ಇಂಜಿನಿಯರ್ ಡೇ ಆಚರಿಸಲಾಗುವುದು ಎಂದು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಗೋಪಿನಾಥ್ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಆಗಮಿಸಲಿರುವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷರಾದ ಬಿ ಗೋಪಿನಾಥ್ ವಹಿಸುವರು. ಕೈಗಾರಿಕಾ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ಸಂಘದ ಸದಸ್ಯರು 2 ಕೈಗಾರಿಕಾ ಸಂಸ್ಥೆಗಳಾದ ಎಸ್ಜಿಎಂ ಟೆಕ್ನಾಲಜಿ ಸಾಗರ ರಸ್ತೆ ಶಿವಮೊಗ್ಗ, ಶ್ರೀ ವಾಸವಿ ಫೌಂಡ್ರಿ ಪ್ರೈವೇಟ್ ಲಿಮಿಟೆಡ್ ಭದ್ರಾವತಿ ಇವರುಗಳಿಗೆ 2026 ಸಾಲಿನ ಹೆಮ್ಮೆಯ ಕೈಗಾರಿಕಾ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು. ಕೈಗಾರಿಕಾ ಕ್ಷೇತ್ರದಲ್ಲಿ ದೀರ್ಘಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿದ ಇಬ್ಬರು ಕಾರ್ಮಿಕರಾದ ಭಾಸ್ಕರ್ ಆರ್ ಮತ್ತು ಶಾಂತಲಾ ಸ್ಪೈರೋ ಕ್ಯಾಸ್ಟ್ ಲಿಮಿಟೆಡ್ ಮ್ಯಾಚನಹಳ್ಳಿ ಮತ್ತು ಮೋಹನ್ ಕುಮಾರ್ ಇವರುಗಳಿಗೆ ಅತ್ಯುತ್ತಮ ಕಾರ್ಮಿಕ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಜೊತೆಗೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆ ಪ್ರಯುಕ್ತ ನಗರದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು. ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಥಮ ಸ್ಥಾನ, ದ್ವಿತೀಯ ಹಾಗೂ ತೃತೀಯ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗುವುದು ಹಾಗೂ ಪ್ರಥಮ ಬಹುಮಾನ ಪಡೆದ ಹೈಸ್ಕೂಲ್ ಮತ್ತು ಪಿಯುಸಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪಾರಿತೋಷಕ ನೀಡಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದ ವಿಜೇತ ವಿದ್ಯಾರ್ಥಿಗಳಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತ ಭಾಷಣವಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಸಂಘದ ಸರ್ವ ಸದಸ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರಲಾಗಿದೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಮತ್ತು ಪರಿಸರ ಅಧ್ಯಯನ ಕೇಂದ್ರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಪರಿಸರ ಸ್ನೇಹಿ ಗಣಪತಿ ಹಬ್ಬದ ಆಚರಣೆ ಕುರಿತು ಜಿಲ್ಲಾ ಮಟ್ಟದ ಪರಿಸರ ಸ್ನೇಹಿ ಗಣಪತಿ ಮಾದರಿ ಸ್ಪರ್ಧೆಯನ್ನ ಗಾಜನೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಪ್ರೌಢಶಾಲಾ ವಿಭಾಗದಿಂದ 40 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದರಲ್ಲಿ ಮಣ್ಣಿನ ಗಣಪತಿ, ಹಿಟ್ಟಿನ ಗಣಪತಿ, ಎಲೆಯಿಂದ ಮಾಡಿದ ಗಣಪತಿ, ತರಕಾರಿ ಗಣಪತಿ ಮತ್ತು ಹುಲ್ಲು ಮತ್ತು ತೆಂಗಿನ ಗರಿಯನ್ನ ಬಳಸಿ ಗಣಪತಿಗಳನ್ನ ಮಾಡಲಾಗಿತ್ತು. ಜೊತೆಗೆ ಪ್ರಾಥಮಿಕ ವಿಭಾಗದಲ್ಲಿ 112 ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಇದರಲ್ಲಿ ವಿಶೇಷವಾಗಿ ಎಲ್ಕೆಜಿ ಯುಕೆಜಿಯ 15 ವಿದ್ಯಾರ್ಥಿ

ಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಸ್ಥಳದಲ್ಲಿಯೇ ಗಣಪತಿ ರಚನೆ ಮಾಡಿದ್ದರು. ಜೊತೆಗೆ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳು ವಿಶೇಷವಾಗಿ ಹಿಟ್ಟಿನ ಮತ್ತು ಬೀಜದ ಗಣಪತಿ ಹಾಗೂ ಎಲೆ ಗಣಪತಿ ತಯಾರಿಸಿದರು. 6ನೇ ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳು ನವಿಲಿನ ಗಣಪತಿ, ನಂದಿ ವಾಹನ ಗಣಪತಿ ಮುಂತಾದ ರೀತಿಯ ಗಣಪತಿಗಳನ್ನು ತಯಾರಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮತ್ತು ತೀರ್ಪುಗಾರರಾಗಿ ಪರಿಸರ ಅಧ್ಯಯನ ಕೇಂದ್ರದ ಎಸ್ ಚಂದ್ರಶೇಖರ್, ದಿನೇಶ್ ಹೊಸನಗರ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಉಪ ಪರಿಸರ ಅಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ, ಶಿಕ್ಷಕರಾದ ಶ್ರೀಯುತ ಸುರೇಶ್ ಚಿತ್ರಕಲಾ ಶಿಕ್ಷಕರು, ಶ್ರೀ ಆನಂದ್ ಕರಕುಶಲ ಶಿಕ್ಷಕರು, ಶ್ರೀಮತಿ ಜ್ಯೋತಿ ತೀರ್ಪುಗಾರರಾಗಿ ಭಾಗವಹಿಸಿದ್ದರು. ಶಾಲೆಯ ಮೇಧಾ ಪಾಟ್ಕರ್ ಇಕೋ ಕ್ಲಬ್ನ ಸಂಚಾಲಕರು ಹಾಗೂ ಪ್ರಾಚಾರ್ಯರಾದ ಶ್ರೀಯುತ ಅರುಣ್ ಕುಮಾರ್ ಹಾಗೂ ಎಲ್ಲ ಶಿಕ್ಷಕ ವರ್ಗದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಕೃಷಿ ಕ್ಷೇತ್ರದಲ್ಲಿ 2026-27ನೇ ಸಾಲಿನಲ್ಲಿ ಸಾಧನೆ ಮಾಡಿದ ಜಿಲ್ಲೆಯ ಆಸಕ್ತ ರೈತ ಮತ್ತು ರೈತ ಮಹಿಳೆಯರಿಂದ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಆತ್ಮಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆತ್ಮ ಯೋಜನೆಯಡಿ ಕೃಷಿಯಲ್ಲಿ ಸಮಗ್ರ ಬೆಳೆ ಪದ್ಧತಿ, ಸಮಗ್ರ ನೀರು ನಿರ್ವಹಣೆ, ಸಾವಯವ ಕೃಷಿ, ಯಂತ್ರೋಪಕರಣಗಳ ಬಳಕೆ, ತೋಟಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ರೇಷ್ಮೆ, ಹೈಟೆಕ್ ಹಸಿರು ಮನೆ ಅಳವಡಿಕೆ, ಕೃಷಿ ಸಂಸ್ಕರಣೆ, ಅರಣ್ಯ ಕೃಷಿ, ಆಡು ಕುರಿ ಮೊಲ ಸಾಕಾಣಿಕೆಯಲ್ಲಿ ಸಾಧನೆ ಮಾಡಿದವರು ಪ್ರಶಸ್ತಿಗೆ ಅರ್ಹರು. ಆಸಕ್ತರು ಅರ್ಜಿಯನ್ನ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಿಂದ ಪಡೆದು ಸೆಪ್ಟೆಂಬರ್ 30ರ ಒಳಗೆ ಅರ್ಜಿಯನ್ನ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ತಾಲೂಕುಗಳ ಕೃಷಿ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ರಾಜ್ಯ ವೀರಶೈವ ಲಿಂಗಾಯಿತ ಅಭಿವೃದ್ಧಿ ನಿಗಮವು 2026-27ನೇ ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಂದ ವಿವಿಧ ಯೋಜನೆಗಳಡಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಶೈಕ್ಷಣಿಕ ಸಾಲ ಯೋಜನೆಯಡಿ ಬಸವ ಬೆಳಕು ಯೋಜನೆ ಮತ್ತು ವಿದೇಶಿ ವಿದ್ಯಾ ವಿಕಾಸ್ ಯೋಜನೆ, ಜೀವಜಲ ಯೋಜನೆ, ಕಾಯಕ ಕಿರಣ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆಗಳಡಿ ಸೌಲಭ್ಯ ಪಡೆಯಲು ವೀರಶೈವ ಲಿಂಗಾಯಿತ ಜಾತಿ ಹಾಗೂ ಉಪಜಾತಿಗೆ ಸೇರಿದ ಸಮುದಾಯಗಳ ಆಸಕ್ತರು ಅರ್ಜಿ ಸಲ್ಲಿಸಬಹುದಾಗಿದೆ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30ರ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಥವಾ ಜಿಲ್ಲಾ ವ್ಯವಸ್ಥಾಪಕರು ಕರ್ನಾಟಕ ವೀರಶೈವ ಲಿಂಗಾಯಿತ ಅಭಿವೃದ್ಧಿ ನಿಗಮ, ದೇವರಾಜ್ ಅರಸು ಭವನ, ಬಾಲರಾಜ್ ಅರಸು ರಸ್ತೆ, ಸರ್ವಜ್ಞ ವೃತ್ತ, ಶಿವಮೊಗ್ಗ ಇಲ್ಲಿ ಭೇಟಿ ಮಾಡಿ ಮಾಹಿತಿಯನ್ನ ಪಡೆಯಬಹುದು. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಹಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
3: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
2: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪ್ರತಿದಿನ ನಾವು ಎಷ್ಟೋ ಜನರನ್ನ ನೋಡ್ತಾ ಇರ್ತೀವಿ. ಕೆಲವರು ಬದುಕಿನ ಓಟದಲ್ಲಿ ಗೆದ್ದು ಬೀಗ್ತಾ ಇರ್ತಾರೆ, ಇನ್ನು ಕೆಲವರು ಅನಿವಾರ್ಯವಾಗಿ ರಸ್ತೆ ಬದಿಯಲ್ಲಿ ಬದುಕನ್ನು ಸಾಗಿಸ್ತಾ ಇರ್ತಾರೆ. ಅಂತಹವರ ಬಾಳಲ್ಲೂ ಭರವಸೆಯ ಬೆಳಕು ನೀಡೋದಕ್ಕೆ ಕೇಂದ್ರ ಸರ್ಕಾರ ಒಂದು ಅದ್ಭುತ ಯೋಜನೆಯನ್ನ ತಂದಿದೆ. ಅದರ ಹೆಸರೇ ಸ್ಮೈಲ್ ಯೋಜನೆ. ಹೌದು ಸ್ನೇಹಿತರೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು 12/2/2022 ಸ್ಮೈಲ್ ಜೀವನೋಪಾಯ ಮತ್ತು ಉದ್ಯಮಕ್ಕಾಗಿ ಅಂಚಿನಲ್ಲಿರುವ ವ್ಯಕ್ತಿಗಳಿಗೆ ಬೆಂಬಲ ಎಂಬ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭಿಸಿದೆ. ಇದರಲ್ಲಿ ಮಂಗಳಮುಖಿಯರ ಸಮಗ್ರ ಪುನರ್ವಸತಿಗಾಗಿ ಕೇಂದ್ರ ವಲಯ ಯೋಜನೆ ಮತ್ತು ಭಿಕ್ಷಾಟನೆಯಲ್ಲಿ ತೊಡಗಿರುವ ವ್ಯಕ್ತಿಗಳ ಸಮಗ್ರ ಪುನರ್ವಸತಿಗಾಗಿ ಕೇಂದ್ರ ವಲಯ ಯೋಜನೆ ಎಂಬ ಎರಡು ಉಪಯೋಜನೆಗಳಿವೆ. ಈ ಯೋಜನೆಯಡಿ ಮಂಗಳಮುಖಿಯರು ಮತ್ತು ಭಿಕ್ಷಾಟನೆಯಲ್ಲಿ ತೊಡಗಿರುವವರಿಗೆ ಪುನರ್ವಸತಿ, ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವುದು, ಸಮಾಲೋಚನೆ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಸೇರಿದಂತೆ ಅನೇಕ ರೀತಿಯ ನೆರವು ಒದಗಿಸಲಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನಮ್ಮ ದೈನಂದಿನ ಬದುಕಿನಲ್ಲಿ ನಾವೆಲ್ಲರೂ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ, ರೈಲುಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಅಥವಾ ಬೀದಿ ಬದಿಗಳಲ್ಲಿ ಮಂಗಳಮುಖಿಯರು ಅಥವಾ ಭಿಕ್ಷಕರನ್ನ ನೋಡಿಯೇ ಇರ್ತೀವಿ. ಇವರನ್ನು ನೋಡಿದಾಗ ನಮ್ಮಲ್ಲಿ ಕೆಲವರಿಗೆ ಕನಿಕರ ಹುಟ್ಟಿದರೆ ಇನ್ನೂ ಕೆಲವರಿಗೆ ಕೋಪ, ಅಸಡ್ಡೆ ಮೂಡಿರುತ್ತೆ. ಆದರೆ ಮಂಗಳಮುಖಿಯರು ಸಮಾಜದಿಂದ ದಿನನಿತ್ಯ ಎದುರಿಸ್ತಾ ಇರುವಂತಹ ಅವಮಾನ, ನಿಂದನೆ ಮತ್ತು ಅಸ್ಪೃಶ್ಯತೆಯಂತಹ ನೋವುಗಳನ್ನು ಅವರ ಸ್ಥಾನದಲ್ಲಿ ನಿಂತು ನೋಡಿದಾಗ ಮಾತ್ರ ಅರ್ಥವಾಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ದಶಕಗಳಿಂದ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದು ಕೇವಲ ಭಿಕ್ಷಾಟನೆ ಮತ್ತು ಕಳಂಕಿತ ಬದುಕನ್ನೇ ಆಶ್ರಯಿಸಿದ್ದ ಈ ನಿರ್ಲಕ್ಷಿತ ಸಮುದಾಯಗಳ ಪಾಲಿಗೆ ಸರ್ಕಾರಿ ಸೌಲಭ್ಯಗಳು ಮರೀಚಿಕೆಯಾಗಿದ್ದವು. ಶಿಕ್ಷಣವಿಲ್ಲ, ಉದ್ಯೋಗವಿಲ್ಲ, ಉಳಿದುಕೊಳ್ಳೋದಕ್ಕೆ ಸೂರಿಲ್ಲದೆ ಬೀದಿಯಲ್ಲೇ ಹುಟ್ಟಿ ಬೀದಿಯಲ್ಲೇ ಸಾಯುವ ಅದೆಷ್ಟೋ ಅನಾಥ ಜೀವಿಗಳ ಆಕ್ರಂದನ ಯಾರಿಗೂ ಕೇಳಿಸ್ತಾ ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಕತ್ತಲ ಕೋಪದಲ್ಲಿ ನರಳುತ್ತಿದ್ದ ಈ ಸಮುದಾಯಗಳ ಬದುಕಿಗೆ ಬೆಳಕಿನ ಆಶಾಕಿರಣವೊಂದು ಮೂಡಿದೆ ಅಂತಾನೆ ಹೇಳಬಹುದು. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರವು ಜಾರಿಗೆ ತಂದಿರೋ ಒಂದು ಐತಿಹಾಸಿಕ ಯೋಜನೆ ಈ ಅಂಚಿಗೆ ತಳ್ಳಲ್ಪಟ್ಟ ಜೀವಿಗಳ ಮುಖದಲ್ಲಿ ನಿಜವಾದ ಸ್ಮೈಲ್ ಅಂದ್ರೆ ನಗುವನ್ನ ತರ್ತಾ ಇದೆ. ಭಾರತ ಸರ್ಕಾರವು ಟ್ರಾನ್ಸ್ಜೆಂಡರ್ ಅಂದ್ರೆ ಮಂಗಳಮುಖಿಯರ ಸಮುದಾಯ ಮತ್ತು ಭಿಕ್ಷಾಟನೆಯಲ್ಲಿ ತೊಡಗಿರುವ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಹಾಗೂ ಅವರ ಪುನರ್ವಸತಿಗಾಗಿ ಸ್ಮೈಲ್ ಅಂದ್ರೆ ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸಸ್ ಎಂಬ ಬೃಹತ್ ಯೋಜನೆಯನ್ನು ಜಾರಿಗೊಳಿಸಿದೆ. ಬನ್ನಿ ಸ್ನೇಹಿತರೆ, ದಶಕಗಳಿಂದ ಕಡೆಗಣಿಸಲ್ಪಟ್ಟ ಈ ಸಮುದಾಯಗಳ ಬದುಕಿನಲ್ಲಿ ಕೇಂದ್ರದ ಈ ಯೋಜನೆ ಹೇಗೆ ಕ್ರಾಂತಿಕಾರಿ ಬದಲಾವಣೆ ತರ್ತಾ ಇದೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ವಿವರವಾಗಿ ವಿವರಿಸ್ತೇನೆ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇದು ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಾನು ಕೇಂದ್ರ ಸರ್ಕಾರದ ಸ್ಮೈಲ್ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಈಗ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ, ಕೇಳಿ. ಸ್ಮೈಲ್ ಯೋಜನೆ ಮೂಲಕ ಹೊಸ ಬದುಕು ಏನಿದು? ಸೊ ಭಾರತದಂತಹ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಮತ್ತು ಘನತೆಯಿಂದ ಬದುಕುವ ಅವಕಾಶ ಸಂವಿಧಾನದ ಅಡಿಯಲ್ಲಿ ಕಲ್ಪಿಸಲಾಗಿದೆ ಸ್ನೇಹಿತರೆ. ಆದರೆ ವಾಸ್ತವದಲ್ಲಿ ಮಂಗಳಮುಖಿಯರು ಮತ್ತು ಭಿಕ್ಷುಕರ ಜೀವನದ ಸ್ಥಿತಿಗತಿ ತೀರಾ ಕಳಪೆ ಮಟ್ಟದ್ದಾಗಿದೆ. ಈ ಅಂತರವನ್ನು ಅಳಿಸಿ ಹಾಕೋದಕ್ಕೆ ಮತ್ತು ಅವರನ್ನು ದೇಶದ ಅಭಿವೃದ್ಧಿಯ ಭಾಗವಾಗಿಸಲು ಸ್ಮೈಲ್ ಯೋಜನೆ ಒಂದು ದೊಡ್ಡ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ರೂಪಿಸಿರುವ ಈ ಒಂದು ಯೋಜನೆಗಾಗಿ 2021-22 2025-26 ಅವಧಿಗೆ ಒಟ್ಟು 365 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದರಲ್ಲಿ ಮಂಗಳಮುಖಿಯರ ಸಮಗ್ರ ಅಭಿವೃದ್ಧಿಗೆ 265 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಹಾಗೆ ಭಿಕ್ಷುಕರ ಪುನರ್ವಸತಿಗಾಗಿ 100 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಯೋಜನೆಯು ಕೇವಲ ಆರ್ಥಿಕ ನೆರವು ನೀಡುವುದಕ್ಕಷ್ಟೇ ಸೀಮಿತವಾಗಿಲ್ಲ ಸ್ನೇಹಿತರೆ. ಬದಲಾಗಿ ಈ ವಂಚಿತ ಸಮುದಾಯಗಳಿಗೆ ಸಾಮಾನ್ಯ ನಾಗರಿಕರಿಗೆ ಲಭ್ಯವಿರುವ ಅವಕಾಶಗಳನ್ನ ಗೌರವಯುತ ಬದುಕನ್ನು ಒದಗಿಸಿಕೊಡುವ ಉದ್ದೇಶ ಹೊಂದಿದೆ ಅಂತಾನೆ ಹೇಳಬಹುದು. ಪ್ರಮುಖವಾಗಿ ಶಿಕ್ಷಣ ಆಗಿರಬಹುದು, ಕೌಶಲ್ಯ ತರಬೇತಿ, ಉದ್ಯೋಗಾವಕಾಶ, ವೈದ್ಯಕೀಯ ಸೌಲಭ್ಯಗಳು ಮತ್ತು ಕಾನೂನಾತ್ಮಕ ರಕ್ಷಣೆಯನ್ನು ಒದಗಿಸುವ ಮೂಲಕ ಮಂಗಳಮುಖಿಯರನ್ನು ಮತ್ತು ಭಿಕ್ಷುಕರನ್ನು ಸಮಾಜದ ಗೌರವಾನ್ವಿತ ಪ್ರಜೆಗಳನ್ನಾಗಿ ರೂಪಿಸುವ ಬೃಹತ್ ದೃಷ್ಟಿಕೋನವನ್ನು ಕೇಂದ್ರ ಸರ್ಕಾರದ ಸ್ಮೈಲ್ ಯೋಜನೆ ಹೊಂದಿದೆ. ಇದೇ ಕಾರಣಕ್ಕೆ ಪ್ರತಿ ವರ್ಷದ ಬಜೆಟ್ನಲ್ಲಿ ಈ ಯೋಜನೆಗೆ ನೀಡಲಾಗ್ತಾ ಇರೋ ಅನುದಾನದ ಮೊತ್ತವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ಯಾವುದೇ ಸಮುದಾಯದ ಉನ್ನತಿಗೆ ಶಿಕ್ಷಣವೇ ಅಡಿಪಾಯ ಅಂತಾನೆ ಹೇಳಬಹುದು ಅಲ್ವಾ? ಆದರೆ ಮಂಗಳಮುಖಿ ಮಕ್ಕಳು ಶಾಲೆಗೆ ಹೋದ್ರೆ ಅಲ್ಲಿ ಎದುರಿಸುವ ಹೀಯಾಳಿಕೆ ಅಪಹಾಸ್ಯಗಳಿಂದಾಗಿ ಬಹುತೇಕರು ಅರ್ಧದಲ್ಲೇ ಶಾಲೆಯನ್ನ ಬಿಟ್ಟು ಬಿಡ್ತಾ ಇದ್ದಾರೆ. ಇದನ್ನ ಮನಗೊಂಡಿರುವ ಕೇಂದ್ರ ಸರ್ಕಾರ ಸ್ಮೈಲ್ ಯೋಜನೆಯ ಅಡಿಯಲ್ಲಿ ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿಗಳಿಗೆ ವಿಶೇಷ ವಿದ್ಯಾರ್ಥಿ ವೇತನ ಪರಿಚಯಿಸಿದೆ. 9ನೇ ತರಗತಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿಯವರಿಗೆ ವ್ಯಾಸಂಗ ಮಾಡುವ ಎಲ್ಲ ಮಂಗಳಮುಖಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಆರ್ಥಿಕ ನೆರವು ನೀಡಲಾಗ್ತಾ ಇದೆ. UGC, AICTI ಅಥವಾ NCVT ಮಾನ್ಯತೆ ಪಡೆದ ಯಾವುದೇ ವೃತ್ತಿಪರ ಮತ್ತು ತಾಂತ್ರಿಕ ಕೋರ್ಸ್ಗಳಿಗೂ ಈ ಸ್ಕಾಲರ್ಶಿಪ್ ಅನ್ವಯವಾಗುತ್ತೆ. ನ್ಯಾಷನಲ್ ಪೋರ್ಟಲ್ ಮೂಲಕ ಟ್ರಾನ್ಸ್ಜೆಂಡರ್ ಪ್ರಮಾಣ ಪತ್ರ ಹೊಂದಿರುವ ಯಾವುದೇ ವಿದ್ಯಾರ್ಥಿ ಈ ಸೌಲಭ್ಯವನ್ನು ಸುಲಭವಾಗಿ ಪಡೆಯಬಹುದು. ಇದಲ್ಲದೆ ಮಂಗಳಮುಖಿಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿಸಲು ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಪರಿಚಯಿಸಲಾಗ್ತಾ ಇದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಸ್ಮೈಲ್ ಯೋಜನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಸ್ಮೈಲ್ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಈಗ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ತೀನಿ, ಕೇಳಿ. ಪ್ರಾಯೋಗಿಕ ಹಂತದಲ್ಲಿ ದೇಶದಾದ್ಯಂತ 18 ವಿಶಿಷ್ಟ ಉದ್ಯಮಶೀಲತಾ ತರಬೇತಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಈಗಾಗಲೇ ಸುಮಾರು 1800 ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳಿಗೆ ವ್ಯಾಪಾರ ಯೋಜನೆ, ಮಾರುಕಟ್ಟೆ ವಿಶ್ಲೇಷಣೆ, ಬ್ಯಾಂಕ್ ಸಾಲ ಪಡೆಯುವ ಪ್ರಕ್ರಿಯೆ ಮತ್ತು ಆರ್ಥಿಕ ನಿರ್ವಹಣೆಯ ಕುರಿತು ವೃತ್ತಿಪರ ತರಬೇತಿ ನೀಡಲಾಗ್ತಾ ಇದೆ. ಮಂಗಳಮುಖಿಯರಿಗೆ ಉದ್ಯೋಗ ಯೋಜನೆ ಲಾಭವನ್ನು ಸಾವಿರಾರು ಮಂಗಳಮುಖಿಯರು ಪಡ್ಕೊಳ್ತಾ ಇದ್ದಾರೆ. ಇದನ್ನು ಕೇಂದ್ರ ಸರ್ಕಾರ ಆರಂಭಿಸಿರುವ ಮೌನ ಕ್ರಾಂತಿ ಎಂದೇ ಪರಿಗಣಿಸಬಹುದಾಗಿದೆ ಸ್ನೇಹಿತರೆ. ಹಾಗೆ ಇದರ ಜೊತೆಗೆ ಭಿಕ್ಷಾಟನ ಮುಕ್ತ ಭಾರತದ ಸಂಕಲ್ಪ ಏನಿದು ಅಂತ ನೀವು ಕೇಳಬಹುದು. ಎಸ್, ಒಂದು ದೇಶದ ಆರ್ಥಿಕತೆಯ ಚಿತ್ರಣವನ್ನು ಬದಲಾಯಿಸಬೇಕಾದ್ರೆ ಆ ದೇಶದಲ್ಲಿರುವ ಭಿಕ್ಷಾಟನೆಯ ಪಿಡುಗನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಅತ್ಯಗತ್ಯ ಅಲ್ವಾ? ಸೊ ಇದೇ ನಿಟ್ಟಿನಲ್ಲಿ ಸ್ಮೈಲ್ ಯೋಜನೆಯ ಎರಡನೆಯ ಪ್ರಮುಖ ಭಾಗವಾಗಿ ಭಿಕ್ಷಾಟನೆಯಲ್ಲಿ ತೊಡಗಿರುವ ವ್ಯಕ್ತಿಗಳ ಸಮಗ್ರ ಪುನರ್ವಸತಿ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಭಿಕ್ಷುಕರನ್ನು ರಕ್ಷಿಸಿ, ಅವರಿಗೆ ಕೌಶಲ್ಯ ತರಬೇತಿ ನೀಡಿ, ಸಮಾಜದ ಮುಖ್ಯವಾಹಿನಿಗೆ ತರಲು ಸರ್ಕಾರ 100 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಸ್ನೇಹಿತರೆ, ಭಾರತದ ಪ್ರಮುಖ ನಗರಗಳಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದೆ. ಭಿಕ್ಷಾಟನೆ ಮಾಡುವವರನ್ನು ಗುರುತಿಸಿ ಅವರ ಹಿನ್ನೆಲೆಯನ್ನು ಅರಿತು ಅವರಿಗೆ ಸೂಕ್ತ ಕೌನ್ಸಿಲಿಂಗ್ ನೀಡಲಾಗ್ತಾ ಇದೆ. ಸುಮಾರು ಬಾರಿ ವಯೋವೃದ್ಧರು, ದೈಹಿಕ ವಿಕಲಚೇತನರು ಅಥವಾ ಅನಾಥ ಮಕ್ಕಳು ಭಿಕ್ಷಾಟನೆಯ ಜಾಲಕ್ಕೆ ಸಿಲುಕಿರುತ್ತಾರೆ. ಅಂಥವರನ್ನು ರಕ್ಷಿಸಿ ಅವರಿಗೆ ಆಶ್ರಯ, ಆಹಾರ, ಬಟ್ಟೆ ಮತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸಲಾಗ್ತಾ ಇದೆ. ಸ್ನೇಹಿತರೆ, ಭಿಕ್ಷಾಟನೆಯಿಂದ ರಕ್ಷಿಸಲಾದ ಜನರ ಸಾಮರ್ಥ್ಯಕ್ಕೆ ತಕ್ಕಂತೆ ವೃತ್ತಿಪರ ಕೌಶಲ್ಯ ತರಬೇತಿಯನ್ನು ನೀಡಿ ಅವರು ಸ್ವತಃ ದುಡಿದು ತಿನ್ನುವಂತಹ ವಾತಾವರಣವನ್ನು ನಿರ್ಮಿಸಲಾಗ್ತಾ ಇದೆ. ಇದು ಕೇವಲ ಭಿಕ್ಷುಕರ ಜೀವನ ಮಟ್ಟವನ್ನು ಸುಧಾರಿಸುವುದಷ್ಟೇ ಅಲ್ಲದೆ ಭಿಕ್ಷಾಟನೆ ಮುಕ್ತ, ಸ್ವಚ್ಛ ಮತ್ತು ಸುಂದರ ಭಾರತದ ನಿರ್ಮಾಣಕ್ಕೂ ಬುನಾದಿ ಹಾಕಲಿದೆ ಅಂತಲೇ ಹೇಳಬಹುದು. ಭಿಕ್ಷುಕರನ್ನು ಗುರುತಿಸೋದಕ್ಕೆ ಮತ್ತು ಅವರಿಗೆ ಪುನರ್ವಸತಿ ಕಲ್ಪಿಸೋದಕ್ಕೆ ಸಾರ್ವಜನಿಕರ ನೆರವು ಕೂಡ ಪಡೆಯಲಾಗ್ತಾ ಇದೆ. ಸೊ ಹಾಗಿದ್ರೆ ಇದರ ಬಗ್ಗೆ ಕಾನೂನು ರಕ್ಷಣೆ ಹೇಗಿರುತ್ತೆ ಅಂತ ನೀವು ಕೇಳಬಹುದು. ಎಸ್, ಹಣಕಾಸಿನ ನೆರವು ಮತ್ತು ಶಿಕ್ಷಣದ ಜೊತೆಗೆ ಯಾವುದೇ ನಿರ್ಲಕ್ಷಿತ ಸಮುದಾಯಕ್ಕೆ ಅತ್ಯಂತ ಅವಕಾಶವಾಗಿ ಬೇಕಾಗಿರುವುದು ಕಾನೂನಿನ ರಕ್ಷಣೆ. ಹಾಗಾಗಿ ಮಂಗಳಮುಖಿಯರು ಸಮಾಜದಲ್ಲಿ ಅನೇಕ ದೌರ್ಜನ್ಯ, ದೈಹಿಕ ಮತ್ತು ಮಾನಸಿಕ ಹಿಂಸೆಗಳಿಗೆ ಗುರಿಯಾಗುವುದು ಸಾಮಾನ್ಯವಾಗಿದೆ. ಆದರೆ ಈ ಅನ್ಯಾಯಕ್ಕೆ ಬ್ರೇಕ್ ಹಾಕೋದಕ್ಕೆ ಕೇಂದ್ರ ಸರ್ಕಾರವು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಕಾಯ್ದೆ 2019 ಈ ಕಾಯ್ದೆಯು ಮಂಗಳಮುಖಿಯರ ಗುರುತನ್ನು ಕಾನೂನುಬದ್ಧವಾಗಿ ಅಂಗೀಕರಿಸುವುದಲ್ಲದೆ ಶಿಕ್ಷಣ, ಉದ್ಯೋಗ, ಆರೋಗ್ಯ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ಅವರ ವಿರುದ್ಧ ನಡೆಯುವ ಯಾವುದೇ ರೀತಿಯ ತಾರತಮ್ಯವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸುತ್ತೆ ಅಂತಲೇ ಹೇಳುತ್ತೆ. ಯಾರೇ ಆಗಲಿ ಈ ಕಾನೂನಿನಲ್ಲಿ ಉಲ್ಲೇಖಿಸಿರುವ ನಿಯಮಗಳನ್ನು ಉಲ್ಲಂಘಿಸಿದರೆ ಅಥವಾ ಮಂಗಳಮುಖಿಯರ ಮೇಲೆ ದೌರ್ಜನ್ಯ ಎಸಗಿದರೆ ಕನಿಷ್ಠ 2 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸುವ ಅವಕಾಶ ಈ ಕಾಯ್ದೆಯಲ್ಲಿದೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಇದಲ್ಲದೆ ಈ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಸೆಲ್ಗಳನ್ನು ದೇಶದ ಎಲ್ಲಾ ರಾಜ್ಯಗಳಲ್ಲಿ ಸ್ಥಾಪಿಸುವುದು ಕಡ್ಡಾಯಗೊಳಿಸಲಾಗಿದೆ. ಸೊ ಈಗಾಗಲೇ 20 ಕ್ಕೂ ಹೆಚ್ಚು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪ್ರೊಟೆಕ್ಷನ್ ಸೆಲ್ಗಳು ಕಾರ್ಯಾರಂಭ ಮಾಡಿದ್ದು ದೌರ್ಜನ್ಯ ಪ್ರಕರಣಗಳ ತ್ವರಿತ ದಾಖಲಾತಿ, ತನಿಖೆ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಅಂತಲೇ ಹೇಳಬಹುದು. ಇದರ ಜೊತೆಗೆ 25 ರಾಜ್ಯಗಳಲ್ಲಿ ಟ್ರಾನ್ಸ್ಜೆಂಡರ್ ವೆಲ್ಫೇರ್ ಬೋರ್ಡ್ಗಳನ್ನು ರಚಿಸಲಾಗಿದೆ. ಇದಲ್ಲದೇ ಮನೆಯಿಂದ ಹೊರಹಾಕಲ್ಪಟ್ಟ ಅಥವಾ ಆಸರೆ ಇಲ್ಲದ ಮಂಗಳಮುಖಿಯರಿಗಾಗಿ ಗರಿಮಾ ಗೃಹ ಎಂಬ ವಿಶೇಷ ಆಶ್ರಯ ತಾಣಗಳನ್ನು ನಿರ್ಮಿಸಲಾಗಿದ್ದು ಅಲ್ಲಿ ಅವರಿಗೆ ಊಟ, ವಸತಿ, ವೈದ್ಯಕೀಯ ನೆರವು ಮತ್ತು ಕೌಶಲ್ಯ ತರಬೇತಿಯನ್ನ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗ್ತಾ ಇದೆ. ಇದು ಮಂಗಳಮುಖಿಯರ ಪಾಲಿಗೆ ನಿಜವಾದ ಭದ್ರ ಕೋಟೆಯಾಗಿ ಮಾರ್ಪಟ್ಟಿದೆ ಸ್ನೇಹಿತರೆ. ಒಟ್ಟಿನಲ್ಲಿ ಭಾರತವು ವಂಚಿತ ಸಮುದಾಯಗಳನ್ನು ಮೇಲೆತ್ತುವ ಕಾರ್ಯಕ್ಕೆ ಮುಂದಾಗ್ತಾ ಇದೆ. ಸ್ಮೈಲ್ ಯೋಜನೆಯ ಮೂಲಕ ಮಂಗಳಮುಖಿಯರು ಮತ್ತು ಭಿಕ್ಷುಕರ ಬದುಕನ್ನು ಬದಲಿಸಲು ಸಜ್ಜಾಗಿದೆ ಅಂತಾನೆ ಹೇಳಬಹುದು. ಮುಂದೆ ಬರುವ ದಿನಗಳಲ್ಲಿ ಈ ಯೋಜನೆಯ ಅರ್ಹರಾದ ಎಲ್ಲರನ್ನೂ ತಲುಪಲಿ. ಅವರ ಪ್ರತಿಯೊಂದು ಕಣ್ಣೀರಿನ ಹನಿಯು ಆನಂದ ಭಾಷ್ಪವಾಗಿ ಬದಲಾಗಲಿ ಎಂಬುದೇ ನಮ್ಮೆಲ್ಲರ ಆಶಯ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ.
3: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
7: SSLC ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
8: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
7: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು, ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
8: ಕೋರ್ಸ್ ಮುಗಿದ ತಕ್ಷಣ ಕೈತುಂಬ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
7: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
8: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.
9: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
10: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
9: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
10: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ, ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
9: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
11: LIC ಹರ್ ಪಲ್ ಆಪ್ಕೆ ಸಾಥ್.
12: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
13: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್, ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680962799. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ಖಂಡಿತ ನಿಮಗೂ ಕೂಡ ಅನುಭವಕ್ಕೆ ಬಂದಿದೆ ಅಂತಾನೆ ಅನ್ಕೊಳ್ತೀನಿ. ಏನಪ್ಪ ಅಂತ ಅಂದ್ರೆ, ಎಲ್ಲ ತುಂಬಾನೇ ಟ್ರಾವೆಲ್ ಮಾಡಿರ್ತೀರಾ, ಆರಾಮಾಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳಿ ಹಾಸಿಗೆ ಮೇಲೆ ಮಲ್ಕೊಳ್ತೀರಾ. ಡೇ ಫುಲ್ ಓಡಾಡಿ ತುಂಬಾನೇ ಸುಸ್ತಾಗಿರುತ್ತೆ, ರಾತ್ರಿ ಹಾಸಿಗೆ ಮೇಲೆ ಮಲಗಿದ್ರೆ ನಿದ್ದೆ ತನ್ನಿಂದ ತಾನೇ ಹತ್ತುತ್ತೆ. ಅದೇ ತರನೇ ಈಗ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ. ರಾತ್ರಿ ಚೆನ್ನಾಗಿ ಮಲಗಿರ್ತೀರಾ, ಓಕೆನಾ, ಕಣ್ಣು ನಿಧಾನವಾಗಿ ಮುಚ್ತಾ ಇರುತ್ತೆ, ನೀವು ನಿದ್ದೆಗೆ ಜಾರ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅಷ್ಟರಲ್ಲೇ ಒಂದ್ಸರಿ ಧಡ್ ಅಂತ ನಿಮ್ಮ ದೇಹ ಜರ್ ಕುಡಿಯೋದಕ್ಕೆ ಶುರು ಮಾಡುತ್ತೆ. ಒಂದ್ಸರಿ ಜರ್ ಕೊಟ್ಟ ತಕ್ಷಣ ನಿಮ್ ಕೈಯೋ ಕಾಲೋ ಒಂಥರ ಶೇಕ್ ಆಗುತ್ತೆ, ಕೆಲವೊಂದ್ಸರಿ ಇಡೀ ದೇಹನೇ ಒಂದ್ಸರಿ ಜಿಗಿದಂಗಾಗತ್ತೆ. ಆ ಕ್ಷಣಕ್ಕೆ ನೀವು ಏನಾಯ್ತು ನನಗೆ ಅಂತ ಎದ್ದು ಕೂತ್ಕೋತೀರಾ, ಎಚ್ಚರವಾಗಿ ಯೋಚನೆ ಮಾಡ್ತಾ ಇರ್ತೀರಾ. ಕೆಲವರಿಗೆ ಇನ್ನೂ ವಿಚಿತ್ರ ಆಗಿರ್ಬೋದು, ಮೇಲಿಂದ ಕೆಳಗ್ ಬೀಳ್ತಾರೋ ಹಾಗೆ ಒಂದು ಕನ್ಸ್ ಬಿದ್ದಿರತ್ತೆ. ಅದೇ ಸಮಯದಲ್ಲಿ ದೇಹ ಕೂಡ ಒಂದ್ಸರಿ ಜರ್ ಕೊಡ್ತಿರತ್ತೆ. ನಿಮ್ಗೂ ಕೂಡ ಇದೇ ರೀತಿ ಆಗಿತ್ತಾ? ನನಗಂತೂ ಆಬ್ವಿಯಸ್ಲಿ ಹಾಗೆ ಆಗಿದೆ. ಈ ತರ ಆಗಿದ್ದನ್ನ ನಾನು ನೋಟಿಸ್ ಮಾಡಿದೀನಿ, ಅಂಡ್ ನಿಮಗೂ ಕೂಡ ಈ ತರ ಆಗಿರಬಹುದು ಅಂತ ಅನ್ಕೊಳ್ತೀನಿ. ಆಗಿದ್ರೆ ನಿಮಗೆ ಯಾವ ರೀತಿ ಆಗಿತ್ತು, ಯಾವ ಒಂದು ಇನ್ಸಿಡೆಂಟ್ ಆ ರೀತಿನಲ್ಲಿ ನೆನಪಾಗಿ ಜರ್ಕ್ ಹೊಡೆದಿತ್ತು ನಿಮ್ಮ ಬಾಡಿ ಅನ್ನೋದ್ರ ಬಗ್ಗೆ ಕೂಡ ಮೆಸೇಜ್ ಮಾಡಿ. ಅಂಡ್ ಇವತ್ತಿನ ಶೋನಲ್ಲಿ ನಾನು ಇದ್ರ ಬಗ್ಗೆನೆ ಹೇಳ್ತಾ ಇದೀನಿ. ಇವತ್ತು ನಾನು ಹೇಳ್ತಾ ಇರುವಂತಹ ಈ ವಿಷಯಕ್ಕೆ ಸ್ಲೀಪ್ ಜರ್ಕ್ ಅಂತ ಹೇಳಿ ಕರೀತಾರೆ. ಹಾಗೆ ಇದನ್ನ ವಿಜ್ಞಾನದಲ್ಲಿ ಹಿಪ್ನಿಕ್ ಜರ್ಕ್ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಇದು ಯಾಕಾಗುತ್ತೆ? ನಾವು ನಿದ್ದೆನ ಆರಾಮಾಗಿ ಮಾಡ್ತಾ ಇರ್ಬೇಕಾರೆ ಈ ರೀತಿ ನಮ್ಗೆ ಕನ್ಸ್ ಬಿದ್ದ ತಕ್ಷಣ ನಮ್ಗೆ ಯಾಕೆ ಈ ರೀತಿ ಬಾಡಿ ಜರ್ಕ್ ಹೊಡಿಯುತ್ತೆ ಅಥವಾ ಎಚ್ಚರ ಆಗುತ್ತೆ? ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದೀನಿ. ನಿಮ್ಗೂ ಕೂಡ ಈ ತರ ಆಗಿದೆ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಅನುಭವವನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಕನ್ನಡ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ ನಾಡಿ ಪುನಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ಸ್ಲೀಪ್ ಜರ್ಕ್ ಅನ್ನೋದ್ರ ಬಗ್ಗೆ. ಸೈಂಟಿಸ್ಟ್ಗಳಿಗೆ ತಲೆ ಕೆಡಿಸಿದಂತಹ ಈ ಒಂದು ಸ್ಲೀಪ್ ಜರ್ಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ನೀವು ಕೂಡ ಮಲಗಿದ್ದಾಗ ಈ ರೀತಿ ಏನೋ ಸಡನ್ ಆಗಿ ಎಚ್ಚರ ಆಗೋದು ಅಥವಾ ನಿಮ್ಮ ಕನಸಿನಲ್ಲಿ ನೀವು ಕೆಳಗಡೆ ಬಿದ್ದ ಹಾಗೆ ಆಗುವಂಥದ್ದು, ಈ ಥರದ ಒಂದಷ್ಟು ಅನುಭವಗಳಾಗಿರುತ್ತೆ. ಸೊ ಅದಕ್ಕಾಗಿ ನೀವು ಎಚ್ಚರಗೊಂಡಿರ್ತೀರಾ. ಈ ತರದ ಅನುಭವಗಳು ನಿಮಗೂ ಕೂಡ ಆಗಿದೆ ಅಂತಂದ್ರೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಬಗ್ಗೆ ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಅಂಡ್ ಆಗ್ಲೇ ಸಹ ನಾನು ಹೇಳಿದಾಗೆ ಇದನ್ನ ಸೈಂಟಿಫಿಕ್ ಆಗಿ ಹಿಪ್ನಿಕ್ ಜರ್ಕ್ ಅಂತ ಕೂಡ ಕರೀತಾರೆ. ಇದು ಯಾವುದೇ ರೀತಿಯಾದಂತಹ ಕಾಯಿಲೆ ಅಲ್ಲ, ಆದ್ರೆ ಇದು ಯಾಕಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಸೈಂಟಿಫಿಕಲಿ ಕರೆಯುವಂತಹ ಈ ಒಂದು ಹಿಪ್ನಿಕ್ ಜರ್ಕ್ ಅನ್ನುವಂಥದ್ದೇನಿದೆ, 60-70% ಜನರಲ್ಲಿ ಒಂದಲ್ಲ ಒಂದು ಸರಿ ಆಗೇ ಆಗುತ್ತೆ. ಒಂದು ರಿಸರ್ಚ್ ನ ಪ್ರಕಾರ ಬಂದಿರುವಂತಹ ಈ ಒಂದು ಮಾಹಿತಿ ಸೈಂಟಿಫಿಕಲಿ ಈ ರೀತಿ ಯಾಕಾಗುತ್ತೆ ಅನ್ನುವಂತಹ ಒಂದು ವಿಷಯವನ್ನ ಕೂಡ ತಿಳಿಸಿದೆ. ನಾವು ಮಲಗಿರುವಂತಹ ಸಮಯದಲ್ಲಿ ನಮ್ಮ ದೇಹದಲ್ಲಿರುವಂತಹ ಮಸಲ್ಗಳು ನಿಧಾನವಾಗಿ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಬಟ್ ಈ ರಿಲ್ಯಾಕ್ಸೇಷನ್ ನ ನಮ್ಮ ಮೆದುಳು ಕನ್ಫ್ಯೂಸ್ ಮಾಡಿಕೊಂಡು ನಾವಿಲ್ಲಿಂದ ಬೀಳ್ತಾ ಇದೀವ ಅಥವಾ ಎಲ್ಲೋ ನೀರಿಗೆ ಇಳಿತಾ ಇದೀವ ಈ ತರದ ಒಂದಷ್ಟು ಕನಸುಗಳನ್ನ ಕೊಟ್ಟು ನಮ್ಮನ್ನ ಎಚ್ಚರಗೊಳಿಸುತ್ತೆ. ಮಸಲ್ಸ್ ಗಳಿಗೆ ಮೆಸೇಜ್ ನ ಕೊಟ್ಟು ಈ ರೀತಿಯ ಒಂದು ಜರ್ಕ್ ಆಗುವಂತಹ ಒಂದು ಅನುಭವವನ್ನ ನೀಡುತ್ತೆ. ಅಂಡ್ ಇನ್ನೊಂದು ರಿಸರ್ಚ್ ಹೇಳುವಂತಹ ಪ್ರಕಾರದಲ್ಲಿ ಇದೊಂದು ಬ್ರೈನ್ಸ್ ಮಿಸ್ಇಂಟರ್ಪ್ರಿಟೇಷನ್ ಆಫ್ ಮಸಲ್ ರಿಲ್ಯಾಕ್ಸೇಷನ್ ವಿತ್ ಆನ್ಸೆಟ್ ಅಂತ ಹೇಳುತ್ತೆ. ಜೊತೆಗೆ ಇನ್ನೊಬ್ಬ ರಿಸರ್ಚರ್ ಹೇಳ್ತಾರೆ ಇದೊಂದು ರೆವಲ್ಯೂಷನರಿ ರಿಫ್ಲೆಕ್ಸ್ ಅಂತ ಕರೀತಾರೆ. ಯಾಕಂದ್ರೆ ಹಿಂದೆ ಆದಿಮಾನವರು ಮರಗಳ ಮೇಲೆ ಮಲಗ್ತಾ ಇದ್ರು, ಆ ಸಮಯದಲ್ಲಿ ಅವರು ಕೆಳಗೆ ಬೀಳಬಾರದು ಅಂತ ಹೇಳಿ ಅವರ ಬ್ರೈನ್ ಯಾವಾಗ್ಲೂ ಕೂಡ ಆಕ್ಟಿವ್ ಆಗಿರ್ತಾ ಇತ್ತು. ಒಂದ್ ವೇಳೆ ಅವರಿಗೆ ಬೀಳುವಂತಹ ಮೂಮೆಂಟ್ ಏನಾದ್ರು ಬಂದಿತ್ತು ಅಂದಾಗ ಈ ರೀತಿ ಜರ್ಕ್ ಮೂಮೆಂಟ್ ನ ಕೊಡ್ತಾ ಇತ್ತು. ಸೊ ಆಗ ಅವರು ಎಚ್ಚರ ಆಗಿ ಕೂತ್ಕೊಳ್ತಾ ಇದ್ರು. ಅಂಡ್ ಅದೇ ರೀತಿನಲ್ಲಿ ನಾವೀಗ ಸ್ಟ್ರೆಸ್ ಅಲ್ಲಿ ಇದ್ದಂತಹ ಟೈಮಲ್ಲಿ ಅಥವಾ ಯಾವುದೋ ಒಂದು ಯೋಚನೆಯಲ್ಲಿ ಮಲಗಿದಂತಹ ಟೈಮ್ನಲ್ಲಿ ಅಥವಾ ತುಂಬಾನೇ ಸುಸ್ತಾಗಿ ಮಲಗಿದಾಗ ಈ ರೀತಿ ಜರ್ಕ್ ಆಗುವಂತಹ ಫೀಲ್ ಆಗುತ್ತೆ. ಇದೇ ರೀತಿ ನೀವು ಕೂಡ ನಿಮ್ಮ ನಿದ್ದೆಯಲ್ಲಿ ಜರ್ಕ್ ಆಗಿರುವಂತಹ ಒಂದು ಫೀಲ್ ನಿಮ್ಮ ಗಮನಕ್ಕೆ ಬಂದಿದ್ರೆ, ಸೊ ನಿಮಗೆ ಯಾವ ರೀತಿ ಆಗಿತ್ತು ಅದನ್ನ ನೀವು ಕೂಡ ನಮಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸ್ಕೊಡಬಹುದು. ಹಾಗೇನೆ ನಾನು ಕೂಡ ಇವತ್ತಿನ ಶೋನಲ್ಲಿ ಇದು ಯಾವಾಗ ಆಗುತ್ತೆ ಮತ್ತೆ ಯಾಕೆ ಈ ರೀತಿನಲ್ಲಿ ಆಗುತ್ತೆ, ಹಾಗೆ ಇದಕ್ಕೆ ಬೇರೆ ಬೇರೆ ರೀಸನ್ ಗಳನ್ನ ಕೊಡೋದಾದ್ರೆ ಏನೆಲ್ಲ ರೀಸನ್ ಗಳಿರಬಹುದು, ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದೀನಿ. ಈ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ನಿಮಗೂ ಸಹ ಈ ರೀತಿಯ ಅನುಭವ ಆಗಿತ್ತು ಅಂತಂದ್ರೆ ನಿಮ್ಮ ಒಪಿನಿಯನ್ ಗಳನ್ನ ಕೂಡ ನಮಗೆ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್. ಸೊ ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಆಗ್ಲಿಂದ ಹೇಳ್ತಾ ಇದ್ದೆ ಸ್ಲೀಪ್ ಜರ್ಕ್ ಅನ್ನೋದ್ರ ಬಗ್ಗೆ. ಈ ಸ್ಲೀಪ್ ಜರ್ಕ್ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ಸಮಯ ಆಗೇ ಆಗಿರುತ್ತೆ. ಈ ಅನುಭವ ನಿಮಗೂ ಏನಾದ್ರೂ ಆಗಿದೆ ಅಂತಂದ್ರೆ ಅದನ್ನ ನಮ್ಮ ಜೊತೆನಲ್ಲಿ ಶೇರ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಇವತ್ತಿನ ಶೋನ ಬೆಸ್ಟ್ ಸೆಗ್ಮೆಂಟ್ ಅಂತಂದ್ರೆ ಇದೇ ಏನಂತಂದ್ರೆ, ನಾನೀಗ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತೀನಿ. ಈ ರೀತಿ ನಿಮಗೂ ಕೂಡ ಅನುಭವ ಆಗಿದ್ದು ಅಂತಂದ್ರೆ ಯಾವ ರೀತಿ ಆಗಿತ್ತು ಅದನ್ನು ಕೂಡ ಹೇಳಿ. ಅಂಡ್ ನಿಮ್ಮಲ್ಲಿ ಎಷ್ಟು ಜನರಿಗೆ ಮೆಟ್ಟಿಲಿನಿಂದ ಕೆಳಗ್ ಬೀಳ್ತಿರೋ ಹಾಗೆ, ಮೇಲಿಂದ ಕೆಳಗ್ ಬಿದ್ದ ಹಾಗೆ, ಯಾರೋ ತಳ್ಳಿದ ಹಾಗೆ ಅನುಭವ ಆಗಿದೆ? ಕೆಲವೊಂದ್ಸರಿ ಈ ಒಂದು ಫಾಲಿಂಗ್ ಸೆನ್ಸೇಷನ್ ಮತ್ತೆ ಹಿಪ್ನಿಕ್ ಜರ್ಕ್ ಒಂದೇ ಸಮಯದಲ್ಲಿ ಕಾಣಿಸ್ಕೊಳ್ಬಹುದು. ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಫಾಲಿಂಗ್ ಡ್ರೀಮ್ ಬರಲೇಬೇಕು ಅಂತೇನಿಲ್ಲ. ಕೆಲವರಿಗೆ ಕೇವಲ ಕೈ ಅಥವಾ ಕಾಲು ಜರ್ಕ್ ಆಗುತ್ತೆ, ಇನ್ನು ಕೆಲವರಿಗೆ ಇಡೀ ದೇಹ ಒಮ್ಮೆಲೆ ಜಿಗಿದಾಗುತ್ತೆ. ಸೊ ಈ ರೀತಿ ಅನುಭವಗಳು ಕೂಡ ಆಗ್ತಾ ಇರುತ್ತೆ. ಹಾಗಾದ್ರೆ ಏನ್ ಕಾರಣಗಳಿಂದ ಇದು ಹೆಚ್ಚಾಗಬಹುದು ಅಂತ ಕೇಳಿದ್ರೆ, ಹೆಚ್ಚಾಗೋದಕ್ಕೆ ಕಾರಣ ಹೆಚ್ಚು ಕೆಫೆನ್ ಅಂಶವನ್ನ ತಗೊಂಡಾಗ, ಅಂದ್ರೆ ಕಾಫಿ, ಟೀ ಅಥವಾ ಎನರ್ಜಿ ಡ್ರಿಂಕ್ಸ್ಗಳು, ಈ ರೀತಿಯ ಒಂದಷ್ಟು ಆಹಾರವನ್ನ ನಾವು ತಗೊಂಡಾಗ ನಮಗೆ ಈ ರೀತಿಯ ಅನುಭವಗಳಾಗಬಹುದು. ಅಥವಾ ಸ್ಟ್ರೆಸ್ ಇಂದಲೂ ಕೂಡ ಆಗಿರ್ಬೋದು. ಮನಸ್ಸಿನಲ್ಲಿ ಯಾವುದೋ ಟೆನ್ಷನ್ ಅಲ್ಲಿ ಇದ್ರೆ, ಸ್ಟ್ರೆಸ್ ಇದ್ದಾಗ, ನಿದ್ದೆಯ ಕ್ವಾಲಿಟಿ ಕಡಿಮೆ ಆದಾಗ ಇದು ಆಗಬಹುದು. ಹಾಗೇನೆ ಸರಿಯಾಗಿ ನಿದ್ದೆ ಆಗದಿದ್ದಾಗ ನರ್ವಸ್ ಸಿಸ್ಟಮ್ ಮತ್ತೆ ಸ್ಲೀಪ್ ಟ್ರಾನ್ಸಿಷನ್, ಓವರ್ ಎಕ್ಸಾಷನ್, ತುಂಬಾ ಫಿಸಿಕಲ್ ಫ್ಯಾಟೇಜ್ ಇದ್ದಾಗ ಕೆಲವರಿಗೆ ಹಿಪ್ನಿಕ್ ಜರ್ಕ್ ಅಥವಾ ಈ ರೀತಿಯ ಒಂದಷ್ಟು ಅನುಭವಗಳು ಆಗಬಹುದು. ಮತ್ತೆ ನಿದ್ದೆ ಕಡಿಮೆ ಆದಾಗಲೂ ಕೂಡ ಈ ರೀತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಅಂಡ್ ನಿಮ್ಮ ಅನುಭವಕ್ಕೆ ಬಂದಾಗ, ಈ ಒಂದು ಸ್ಲೀಪ್ ಜರ್ಕ್ ಅನ್ನುವಂಥದ್ದು ಮಲಗಿದ ತಕ್ಷಣ ಆಗಿತ್ತಾ, ಅಥವಾ ಹೆಚ್ಚು ಕಾಫಿ ಕುಡಿದ ದಿನ ಆಗಿತ್ತಾ, ಸ್ಟ್ರೆಸ್ ಇದ್ದಾಗ ಆಗಿತ್ತಾ, ತುಂಬಾ ಕೆಲಸ ಮಾಡಿ ದಣಿವಾದಾಗ ಆಗಿತ್ತಾ, ಅಥವಾ ಯಾವುದೇ ಕಾರಣ ಇಲ್ಲದೆ ರ್ಯಾಂಡಮ್ ಆಗಿ ಆಗ್ತಾ ಇರತ್ತಾ, ಅದ್ರ ಬಗ್ಗೆ ಕೂಡ ನಮಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಬಹುದು. ಅಂಡ್ ಈ ಒಂದು ಸ್ಲೀಪ್ ಜರ್ಕ್ನ ಬಗ್ಗೆ ನಿಮಗೆ ಏನಾದ್ರು ಈ ರೀತಿಯ ಮಿತ್ಸ್ಗಳಿದೆ ಅಂತಂದ್ರೆ, ಅಂದ್ರೆ ಸ್ಲೀಪ್ ಜರ್ಕ್ ಅಂದ್ರೆ ದೇಹದಲ್ಲಿ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ಳೋದು, ಅಥವಾ ನಿದ್ದೆಯಲ್ಲಿ ಜರ್ಕ್ ಆದ್ರೆ ಹೃದಯ ನಿಂತು ಹೋಗುತ್ತೆ ಅಂತ ಅನ್ಕೊಳ್ಳೋದು, ಅಥವಾ ನಿದ್ದೆಗೆ ಹೋಗುವಾಗ ಬೀಳ್ತಾ ಇರುವಂತಹ ಕನಸು ಬಂದ್ರೆ ನಿಜವಾಗ್ಲೂ ದೇಹಕ್ಕೆ ಡೇಂಜರ್ ಇದೆ ಅಂತ ಅನ್ಕೊಳ್ಳುವಂಥದ್ದು. ಇದ್ಯಾವುದು ಕೂಡ ಅಲ್ಲ, ಇದೊಂದು ರೀತಿಯ ಸಹಜ ಅನುಭವ ಆಗಿರುತ್ತೆ. ಯಾಕಂದ್ರೆ ಸ್ಟ್ರೆಸ್ ಆದಂತಹ ಸಮಯದಲ್ಲೆಲ್ಲ ಈ ರೀತಿಯ ಅನುಭವಗಳು ಆಗ್ತಾ ಇರುತ್ತೆ. ಸೊ ಹಾಗಾದ್ರೆ ಇವತ್ತು ನಾನು ತಿಳಿಸಿರುವಂತಹ ಈ ಇನ್ಫಾರ್ಮೇಶನ್ಗಳು ನಿಮಗೂ ಕೂಡ ಇಷ್ಟ ಆಗಿದ್ರೆ, ಅಥವಾ ಈ ರೀತಿ ನಿಮ್ಮ ಮನೆಯಲ್ಲಿ ಅಥವಾ ಯಾರಿಗಾದ್ರೂ ಆಗಿತ್ತು ಅಂದಾಗ ಅವ್ರೇನಾದ್ರು ಈ ರೀತಿ ಭಯ ಪಟ್ಕೊಂಡ್ರೆ ಅವರಿಗೂ ಕೂಡ ಈ ವಿಷಯಗಳನ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
6: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
5: ಹೌದಾ? ಅದ್ ಹೇಗೆ?
6: ಎಲ್ಐಸಿಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ ಎಲ್ಐಸಿ ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ.
7: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಮೈ ಎಲ್ಐಸಿ ಆಪ್ ಡೌನ್ಲೋಡ್ ಮಾಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ.
8: ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
9: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
10: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
9: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
11: ಬಳಸಿ ಪರಿಶುದ್ಧ ನಂದಿನಿ.
10: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
12: ಹೂನೆ, ರೆಡಿ ಆಗ್ತಾ ಇದೆ.
10: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
13: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
14: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
15: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಸಮಯ 6:30 ಆಗಿದೆ ರೀ. ಹಾಗಿದ್ಮೇಲೆ ನಾನಂತೂ ನಿಮ್ಮೊಟ್ಟಿಗೆ ಮಾತನಾಡೋಕ್ ಬಂದಿದ್ದಾಯ್ತು. ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಲೇಟ್ ಮಾಡೋದು ಬೇಡ, ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯ ಬಿಸ್ನೆಸ್ ಬಗ್ಗೆ ಕೂಡ ಇಂಟರ್ವ್ಯೂ ಮಾಡ್ತಾ ಇರ್ತೀವಿ. 5 ರೂಪಾಯಿ ಚಾಕ್ಲೇಟ್ ಮಾರಿದ್ರು ಒಂದು ಬಿಸ್ನೆಸ್, ಹಾಗೆ 5,000 ಒಂದು ಸೀರೆಯನ್ನ ವ್ಯಾಪಾರ ಮಾಡಿದ್ರು ಕೂಡ ಬಿಸ್ನೆಸ್. ತರಕಾರಿ ಮಾರಿದ್ರು ಅದು ಬಿಸ್ನೆಸ್, ಜೊತೆಗೆ ಬಂಗಾರ ಮಾರಿದ್ರು ಅದು ಕೂಡ ಬಿಸ್ನೆಸ್. ಹಾಗಿದ್ಮೇಲೆ ನಾವೆಲ್ಲರೂ ಕೂಡ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ಅಂದವಾಗಿ ಕಾಣಿಸ್ಬೇಕು ಅಂತೇಳಿ ನಮ್ಮ ಚಂದವನ್ನ ಹೆಚ್ಚಿಸ್ಕೊಳ್ಳೋಕೆ ಪಾರ್ಲರಿಗೆ ಹೋಗ್ತೀವಿ, ಸಲೂನ್ಗಳಿಗೆ ಹೋಗ್ತೀವಿ ಆಯ್ತಾ. ಸೊ ಇವತ್ತು ಒಂದು ಯೂನಿಸೆಕ್ಸ್ ಸಲೂನ್ ಬಗ್ಗೆ ಕಾರ್ಯಕ್ರಮ ಮಾಡೋಣ ಅಂತ. ಅದು ನಮ್ಮ ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್ ಒಂದು ಇಂಟರ್ನ್ಯಾಷನಲ್ ಸಲೂನ್ ಸ್ಟಾರ್ಟ್ ಆಗಿರೋದು, ಅದೇನೇ ಟೋನಿ ಅಂಡ್ ಗಾಯ್ ಎಸೆನ್ಷಿಯಲ್. ಈ ಒಂದು ಯೂನಿಸೆಕ್ಸ್ ಸಲೂನ್ ಏನಿದೆ, ಇದರ ಮಾಲೀಕರಾಗಿರುವಂತ ಶ್ರೀಮತಿ ನೇತ್ರಾವತಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನೇತ್ರಾವತಿ ಅವರೇ, ನಮಸ್ತೆ.
16: ನಮಸ್ತೆ.
15: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
16: ಥ್ಯಾಂಕ್ ಯು.
15: ಮ್ಯಾಮ್ ಹೇಗಿದ್ದೀರಾ?
16: ನಾನು ಚೆನ್ನಾಗಿದ್ದೀನಿ.
15: ಓಕೆ, ಕಾಫಿ ಟೀ ಆಯ್ತಾ?
16: ಆಯ್ತು.
15: ಓಕೆ, ಮೊದಲನೇದಾಗಿ ನಮಗೆ ನೇತ್ರಾವತಿ ಮ್ಯಾಮ್ ಪರಿಚಯ ಆಗ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಎಲ್ಲಿ?
16: ನಮ್ಮದು, ನಾವು ಹುಟ್ಟಿದ್ದು ಭದ್ರಾವತಿ ನಿರ್ಮಲ ನರಸಿಂಹಮ್ಮಲ್ಲಿ. ಸೊ ಎಜುಕೇಷನ್ ಎಲ್ಲ ಅಲ್ಲೇ ಆಗಿದ್ದು, ಮ್ಯಾರೇಜ್ ಆಗಿದ್ದು ಶಿವಮೊಗ್ಗ.
15: ಓಕೆ.
16: ತುಂಬ ನನಗೆ ಬ್ಯೂಟಿಷಿಯನ್ ಅಂದರೆ ಫಸ್ಟಿಗೆಲ್ಲ ನಾನು ಸುಮ್ಮನೆ ಹಂಗೆ ಆಸಕ್ತಿ, ಏನೇ ಮಾಡಿದ್ರು ಟಿ ವಿಯಲ್ಲಿ ನೋಡಿ ಕಲಿಯೋದು ತುಂಬ ಅದು ಇದು ಅಂತ ಆಸಕ್ತಿ ಜಾಸ್ತಿ ಇತ್ತು. ಅದೇ ಥರ ನಾನು ಕಲ್ತು ಮತ್ತು ಈಗ ಗೌರ್ಮೆಂಟ್ ಕೋರ್ಸು ಮತ್ತು ಬ್ಯಾಂಗ್ಳೂರಲ್ಲೆಲ್ಲ ಅಕಾಡೆಮಿಯಲ್ಲಿ ಕೋರ್ಸ್ ಮಾಡಿಕೊಂಡು ನಂಗೆ ಬ್ಯೂಟಿಷಿಯನ್ ಬಗ್ಗೆ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಮೇಕಪ್ ಅದು ಇದು ಅಂತ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸೊ ಅಲ್ಲಿ ಲ್ಯಾಕ್ಮಿಯಲ್ಲಿ ಟ್ರೈನಿಂಗ್ ಆಗಿ ವರ್ಕ್ ಮಾಡಿದೆ 8 ವರ್ಷ.
15: ಓಕೆ.
16: ವರ್ಕ್ ಆದಮೇಲೆ ನನಗೆ ಎಲ್ಲ ಸಲೂನ್ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ನಾನು ಸ್ವಲ್ಪ ಸ್ವಲ್ಪನೇ ಇಂಪ್ರೂವ್ ಆಗಿ ಮ್ಯಾನೇಜ್ ಮಾಡ್ತಿರೋದ್ರಿಂದ ಫ್ಯಾನ್ಸಸಿ ತಗೊಂಡು ಮಾಡೋಣ ಅಂತ ಅನ್ನಿಸ್ತು.
17: ಸೊ ಇದೊಂದು ಫ್ರಾಂಚೈಸಿ ಅಲ್ವಾ ಮ್ಯಾಮ್? ಟೋನಿ ಅಂಡ್ ಗೈ
16: ಫ್ರಾಂಚೈಸಿ.
17: ಓಕೆ,
16: ಸೊ ಫ್ರಾಂಚೈಸಿ ತಗೊಂಡು 1 ಇಯರ್ ಆಯ್ತು. ನಂಗೆ ಇಂಟೀರಿಯರ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಹೇಗ್ ಬೇಕೋ ಅದೆಲ್ಲ ಡೆಕೋರೇಟ್ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಆಯ್ತು, ಈಗ ರನ್ ಮಾಡ್ತಾ.
17: ಅಫ್ಕೋರ್ಸ್ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಮ್ಯಾಮ್, ಅಟ್ರಾಕ್ಟಿವ್ ಆಗಿದೆ. ಯಾರೇ ಬಂದ್ರು ಕೂಡ ಇನ್ನೊಂದ್ ಟೈಮ್ ಬರಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದೀರಾ. ಯಾರ್ದಿದು ಪ್ಲಾನ್ಸ್ ಎಲ್ಲ?
16: ಪ್ಲಾನ್ ಯಾರು ಇಲ್ಲ, ಆರ್ಕಿಟೆಕ್ಚರ್ ಮಾಡಿಸೇ ಇಲ್ಲ. ಸೊ ನಾನು ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನಗೆ ಇಲ್ಲಿ ಇದೇ ಬೇಕು, ಇಲ್ಲಿ ಈ ಜಾಗದಲ್ಲಿ ಇದ್ರೆ ಚೆನ್ನಾಗಿರುತ್ತೆ, ಇದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಮೈಂಡಲ್ಲಿ ಹಾಗೆ ಒಂದು ಸೆಟ್ ಇತ್ತು. ಸೊ ಅದೇ ಥರ ಮಾಡ್ಕೊಂಡಿದ್ದೀವಿ.
17: ಓಕೆ ಮ್ಯಾಮ್, ಇದಕ್ಕಿಂತ ಮುಂಚೆ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತಾ ಬೇರೆ ಕಡೆ, ಸಲೂನಲ್ಲಿ ಆಗಿರ್ಬೋದು ಅಥವಾ ಪಾರ್ಲರಲ್ಲಿ ಬಿಸ್ನೆಸ್ ಮಾಡಿದ್ದು?
16: ಹಾಂ, ಸಲೂನಲ್ಲೇ ಇದ್ದೆ ನಾನು, 8 ವರ್ಷ ಸಲೂನ್ ಫೀಲ್ಡಲ್ಲೇ ಇದ್ದೆ. ಫಸ್ಟಿಗೆ ಸ್ಕಿನ್ ಎಕ್ಸ್ಪರ್ಟ್ ಆಗಿ ಸ್ಟಾರ್ಟ್ ಮಾಡಿದೆ. ಸೊ ಆಮೇಲೆ ನಾನು ಹೇರು ಸ್ವಲ್ಪ ಮೇಕಪ್ಪು ಎಲ್ಲ ಅಪ್ಗ್ರೇಡ್ ಆಗ್ತಾ ಬಂತು, ಮತ್ತು ಸಲೂನ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಾ ಇದ್ದೆ ನಾನು, ಮ್ಯಾನೇಜರ್ ಥರ ಸ್ವಲ್ಪ ಎಲ್ಲ ಮಾಡ್ತಾ ಇದ್ದೆ. ಸೊ ನನಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಐಡಿಯಾಸ್ ಇತ್ತು.
17: ಸೊ ಆಲ್ಮೋಸ್ಟ್ 8 ಇಯರ್ ಬೇರೆಯವ್ರ ಹತ್ರ ಎಂಪ್ಲಾಯ್ ಆಗಿ ವರ್ಕ್ ಮಾಡಿದ್ರಿ, ಈಗ 1 ಮಂತಿಂದ ನೀವೇನೇ ಓನರ್ ಆಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಹೇಗಿದೆ ಮ್ಯಾಮ್ ಎಕ್ಸ್ಪೀರಿಯನ್ಸ್?
16: ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ.
17: ಬೇರೆಯವ್ರ ಹತ್ರ ಎಂಪ್ಲಾಯ್ ಆಗಿ ವರ್ಕ್ ಮಾಡೋದು ಬೆಟರ ಅಥವಾ ನೀವೇ ಓನರ್ ಆಗೋದು ಬೆಟರ?
16: ನನಗೇನು ಆ ಥರ ಅಂದ್ಕೊಂಡಿಲ್ಲ, ನನ್ನ ಸಲೂನಲ್ಲಿ ಜಸ್ಟ್ ಓನರ್ ಕಮ್ ವರ್ಕ್ ಎಂಪ್ಲಾಯ್ ಥರನೇ ಇದ್ದೀನಿ ನಾನು. ಯಾಕಂದರೆ ಎಂಪ್ಲಾಯ್ ಆಗಿರೋದ್ರಿಂದ ಎಂಪ್ಲಾಯ್ದು ಏನು ಇದು ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಮೂವ್ ಆಗ್ಬೋದು.
17: ಸೊ ಮ್ಯಾಮ್, ಮುಖ್ಯವಾಗಿ ಈ ಒಂದು ಸಲೂನ್ ಥರ ಪ್ರಾರಂಭ ಮಾಡಬೇಕು ಅಂದರೆ ಏನೆಲ್ಲ ಬೇಕಾಗುತ್ತೆ?
16: ಫಸ್ಟ್ ಇನ್ವೆಸ್ಟ್ಮೆಂಟ್ ಬೇಕು, ಅಮೌಂಟು. ಅದಕ್ಕೆ ಆ ಫೀಲ್ಡಲ್ಲಿ ಗೊತ್ತಿರೋರು ಯಾರಾದರೂ ಒಬ್ಬರು ಇರಬೇಕು. ಸೊ ಅವರಾಗಿ ಇನ್ವಾಲ್ವ್ ಆದರೆ ಮಾತ್ರ ಬಿಸ್ನೆಸ್ನ ರನ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಸ್ವಲ್ಪ ನಮಗೆ ಕೆಲಸ ಗೊತ್ತಿಲ್ಲ, ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದ್ರೂ ಕಷ್ಟ. ಸೊ ಎಲ್ಲದು ಗೊತ್ತಿರೋರು ಇದ್ದರೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು, ಒಂದು ಸ್ವಲ್ಪ ಸಕ್ಸಸ್ ಆಗ್ಬೋದು.
17: ಹೇಗಿದೆ ಈಗ ಬಿಸ್ನೆಸ್?
16: ಚೆನ್ನಾಗಿದೆ ಮ್ಯಾಮ್.
17: ಕಾಂಪಿಟೇಷನ್ ಹೇಗಿದೆ ಮ್ಯಾಮ್?
16: ಕಾಂಪಿಟೇಷನ್ ತುಂಬ ಇದೆ ಶಿವಮೊಗ್ಗದಲ್ಲಿ. ಕಾಂಪಿಟೇಷನ್ ಅಂದರೆ ಲೋಕಲ್ ಸಲೂನ್ಗಳು ತುಂಬ ಆಗಿದ್ದಾವೆ. ಸೊ ಬ್ರ್ಯಾಂಡೆಡ್ ಸಲೂನ್ಗಳು ತುಂಬ ಹೈ ಪರ್ಸನ್ಗಳಿಗೆ ಗೊತ್ತಿರುತ್ತೆ, ಬ್ರ್ಯಾಂಡೆಡ್ ಸಲೂನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಬರ್ತಾರೆ. ಸೊ ಕಾಂಪಿಟೇಷನ್ ಅಂತೂ ತುಂಬ ಇದೆ ಶಿವಮೊಗ್ಗದಲ್ಲಿ.
17: ಓಕೆ, ಕೇಳ್ತಾ ಇದ್ದಿಲ್ಲ ಸ್ನೇಹಿತರೆ, ಶಿವಮೊಗ್ಗದಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಆದರೂ ಕೂಡ ನಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ನೇಮ್ ಇಟ್ಕೊಂಡು ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ನಮ್ಮ ನೇತ್ರಾವತಿಯವರು ಮನಸ್ಸು ಮಾಡಿದರೆ. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ತದಿಗಿಣ ತೋರ್ ತದಿಗಿಣ ತದಿಗಿಣ ತದಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಸಲೂನ್ ಬಿಸ್ನೆಸ್, ಅದರಲ್ಲೂ ಯೂನಿಸೆಕ್ಸ್ ಸಲೂನ್ ಬಿಸ್ನೆಸ್, ಜೊತೆಗೆ ನಮ್ಮ ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್ ಒಂದು ಇಂಟರ್ನ್ಯಾಷನಲ್ ಸಲೂನ್ ಸ್ಟಾರ್ಟ್ ಆಗಿದೆ ಅಂದ್ರೆ

0: ಪ್ರಾಡಕ್ಟು ಒಂದೇ ಇರೋದು. ಹಾಗಾಗಿ ಯು ಕೆದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದೆ, ಪ್ರಾಡಕ್ಟ್ ಇದೆ. ಸೊ ಕ್ಲೈಂಟ್ ಬರ್ತಾರೆ, ಅವ್ರಿಗೆ 100% ಸರ್ವಿಸ್ ಕೂಡ ಸಿಗುತ್ತೆ, ಮತ್ತು ಅವರಿಗೆ ಯಾವುದೇ ಥರದ ಫೇಕ್ ಇರಲ್ಲ. ಒರಿಜಿನಲ್ ಪ್ರಾಡಕ್ಟು ಥ್ರೂ ಕ್ಲೈಂಟ್, ಅಪ್ ಟು ಕಂಪ್ನಿ ಟು ಥ್ರೂ ಕ್ಲೈಂಟಿಗೆ ಸಿಗುತ್ತೆ ಸರ್ವಿಸು.
1: ಓಕೆ,
0: ಸೊ ರಿವ್ಯೂಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ, ತುಂಬ
1: ಇಷ್ಟ. ನೇತ್ರಾವತಿ ಮ್ಯಾಮ್, ಈಗ ಅಟ್ ಪ್ರೆಸೆಂಟಲ್ಲಿ ಟೋನಿ ಆ್ಯಂಡ್ ಗಾ ಎಸೆನ್ಷಿಯಲ್ಸಲ್ಲಿ ಏನೆಲ್ಲ ಸರ್ವಿಸಸ್ ಅವೈಲೇಬಲ್ ಇದೆ ಮ್ಯಾಮ್?
0: ಸರ್ವಿಸಸ್ ಅಂತ ನೋಡಿದ್ರೆ ಮೆನ್ನಿಗೆ ಏರ್ ಕಟ್ ಇದೆ, ಬಿಯರ್ಡ್ ಇದೆ, ಪೆಡಿಕ್ಯೂರ್, ಮೆನಿಕ್ಯೂರ್, ಸೊ ಏನು ಮೇಕಪ್, ಗ್ರೂಮ್ ಮೇಕಪ್ ಕೂಡ ಅವೈಲೇಬಲ್ ಇದೆ. ಲೇಡೀಸಿಗೆ ವ್ಯಾಕ್ಸಿಂಗ್, ಫೇಶಿಯಲ್, ಪೆಡಿಕ್ಯೂರ್, ಮೆನಿಕ್ಯೂರ್, ಮತ್ತು ಮೇಕಪ್, ಗ್ರೂಮ್, ಬ್ರೈಡ್ ಎಲ್ಲ ಇದೆ. ಹೇರು ಪ್ಲಸ್ ಹೇರ್ ಸ್ಪಾ, ಸ್ಕಿನ್ನು ಎಲ್ಲದೂ ಇದೆ.
1: ಅಟ್ ಪ್ರೆಸೆಂಟ್ ಇಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ?
0: ಪ್ರೆಸೆಂಟ್ ಈಗ ನಾವು ಒಂದು 7 ಪೀಪಲ್ಸ್ ಇದ್ದೀವಿ.
1: 7 ಪೀಪಲ್ಸ್ ಇದ್ದೀರಾ? ಸೊ ಕಸ್ಟಮರ್ಸ್ ಕೂಡ ಬರ್ತಾ ಇದ್ದಾರಾ?
0: ಬರ್ತಾ ಇದ್ದಾರೆ ಮ್ಯಾಮ್,
1: ಬರ್ತಾ ಇದ್ದಾರೆ. ಓಕೆ ಮ್ಯಾಮ್, ಇಲ್ಲಿಗೆ ಬರುವಂಥ ಕಸ್ಟಮರ್ಸು ಅಂದರೆ ಕೆಲವೊಂದು ಮೈಂಡ್ ಸೆಟ್ ಇರುತ್ತಲ್ಲ ಮ್ಯಾಮ್, ಓ ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿರೋದು, ಮೇ ಬಿ ಕಾಸ್ಟ್ ಜಾಸ್ತಿ ಇರುತ್ತೇನೋ ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬರ್ತಾರೆ. ಸೊ ಕಾಸ್ಟ್ ವೈಸ್ ಹೇಗೆ ಮ್ಯಾಮ್?
0: ಕಾಸ್ಟ್ ವೈಸು ಸ್ವಲ್ಪ ಕಾಸ್ಟ್ಲಿನೇ ಇದೆ, ಯಾಕಂದರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡು ಅಂದಾಗ ಅದಕ್ಕೆ ತಕ್ಕಂಗೆ ಅವ್ರ ಮೆನುನ ರೆಡಿ ಮಾಡಿದ್ದಾರೆ. ಸೊ ವರ್ಲ್ಡ್ ವೈಸ್ ಒಂದೇ ಥರ ಮೆನು ಇರುತ್ತೆ ಅವ್ರದ್ದು. ಸೊ ನಮ್ಮ Tier 2 cities ಶಿವಮೊಗ್ಗ ಆಗಿರೋದ್ರಿಂದ ನಾವೇನು ಮಾಡಿದ್ವಿ, ಸ್ವಲ್ಪ ಡಿಸ್ಕೌಂಟ್ಸ್ ಆ್ಯಡ್ ಮಾಡ್ತಾ ಇದ್ದೀವಿ ಕ್ಲೈಂಟ್ಗಳಿಗೆ. ಸ್ವಲ್ಪ ಜನ ನಮ್ಮ ಶಿವಮೊಗ್ಗದ ಲೆವೆಲಿಗೆ ಇರಲಿ ಅನ್ನೋ ಥರ ನಾವು ಡಿಸ್ಕೌಂಟ್ಸನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೀವಿ ಅವ್ರಿಗೆ.
1: ಓಕೆ ನೇತ್ರಾವತಿ ಮ್ಯಾಮ್, ಆ್ಯಸ್ ಎ ಓನರ್ ಆಗಿ ನೀವು ಬರುವಂಥ ಕಸ್ಟಮರ್ಸ್ ಜೊತೆ ಹೇಗೆಲ್ಲ ಇರಬೇಕಾಗತ್ತೆ ಮ್ಯಾಮ್? ಅಂದರೆ ಒಬ್ಬ ಬಿಸ್ನೆಸ್ ವುಮೆನ್ಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕಾಗತ್ತೆ?
0: ಕ್ವಾಲಿಟೀಸ್ ಅಂದರೆ ಫಸ್ಟು ರಿಕ್ವೈರ್ಮೆಂಟ್ ಕ್ಲೈಂಟಿಂದ ಏನಿದೆಯೋ ಅದಕ್ಕೆ 100% ಅವ್ರು ಸ್ಯಾಟಿಸ್ಫೈಡ್ ಆಗಬೇಕು. ಸೊ ಆ ಥರ ನಾವು ನಡ್ಕೊಬೇಕು. ನಾವು ಏನು ಒಂದು ಡಿಸಿಪ್ಲಿನಾಗಿ ನಡ್ಕೊಂಡ್ರೆ ಅವರು ಅದನ್ನು ಹ್ಯಾಪಿ ಆಗ್ತಾರೆ.
1: ಓಕೆ, ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿದೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಒಂದಿದ್ರೆ ಸಾಕ ಮ್ಯಾಮ್, ಬಿಸ್ನೆಸ್ ವುಮೆನ್ಗೆ ಬೇರೆ ಏನು ಬೇಡವಾ?
0: ಬೇಕಾಗತ್ತೆ, ಅಂದರೆ ಅಟ್ರಾಕ್ಷನು ಕೂಡ ಬೇಕು, ಮತ್ತು ನಮ್ಮ ವರ್ಕ್, ನಮ್ಮ ವರ್ಕ್ ನೋಡಿ ನಮಗೆ ಕ್ಲೈಂಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ. ಯಾಕಂದರೆ ನಾವು ಜಸ್ಟ್ ನಾನು ಅಟ್ರಾಕ್ಟಿವ್ ಆಗಿದ್ದು ವರ್ಕ್ ಅವರಿಗೆ 100% ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಮತ್ತೆ ರಿಟರ್ನ್ ಬರಲ್ಲ ಕ್ಲೈಂಟು. ಸೊ ಅವ್ರು ಇಲ್ಲಿ ಬರೋದು ಏನು ಒಂದು ಪರ್ಪಸ್ಸು ಅಂತಂದರೆ, ಅವ್ರಿಗೆ ಈಗ 50 ರುಪೀಸ್ ಐಬ್ರೋಸಿಗೆ ಅವ್ರು ಇಲ್ಲಿ ನನ್ನನ್ನು ಹುಡ್ಕೊಂಡು ಬರ್ತಾರೆ ಅಂತಂದರೆ 100 ರುಪೀಸ್ ಖರ್ಚು ಮಾಡ್ಕೊಂಡು ಬರ್ತಾರೆ ಅಂದರೆ ನಾ ಕ್ವಾಲಿಟಿ ಸರ್ವಿಸ್ ಕೊಟ್ಟಿರೋದ್ರಿಂದ ಕ್ಲೈಂಟು ಸರ್ಚ್ ಮಾಡ್ಕೊಂಡು ಬರ್ತಾರೆ.
1: ಓಕೆ, ಅಟ್ ದ ಸೇಮ್ ಟೈಮ್ ನೀವೇ ಹೇಳಿದ್ರಿ ನಮ್ಮ ಶಿವಮೊಗ್ಗದಲ್ಲಿ ಲೋಕಲ್ ಪಾರ್ಲರ್ಸ್ಗಳು ಹೆಚ್ಚು ಆಗಿದೆ ಅಂತ. ಜನ ಆದರೂ ಆ ಲೋಕಲ್ ಪಾರ್ಲರ್ನ ಬಿಟ್ಟು ಈ ಒಂದು ಟೋನಿ ಆ್ಯಂಡ್ ಗಾಯ್ ಎಸೆನ್ಷಿಯಲ್ಸ್ಗೆ ಯಾಕೆ ಬರಬೇಕು? ವಾಟ್ಸ್ ದ ಸ್ಪೆಷಾಲಿಟಿ ಆಫ್ ಯೂನಿವರ್ಸ್ ಸಲೂನ್?
0: ಹಾಂ, ಅದು ಕೇಳಿದ್ರೆ ನಿಮಗೆ ಈಗ ಲೋಕಲ್ ಪಾರ್ಲರಲ್ಲಿ 100 ರುಪೀಸಿಗೂ ಸಮೇತ ಕಿಟ್ ಇರುತ್ತೆ, ಫೇಶಿಯಲ್ ಕಿಟ್. ಸೊ ನಮ್ಮಲ್ಲಿ ಆ ಥರ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ನಮಗೆ ಬಿಡಲ್ಲ. ಎವ್ರಿ ಡೇ ಆಡಿಟ್ರು ಮತ್ತು ಎವ್ರಿ ಮಂತ್ ಮಂತ್ಲಿ 2x or 3x ಆಡಿಟ್ ಇರುತ್ತೆ ನಮಗೆ. ಪ್ರಾಡಕ್ಟ್ ಚೆಕ್ ಮಾಡ್ತಾರೆ, ನಿಮ್ಮ ಮುಂದೆ ಪ್ರಾಡಕ್ಟ್ನ ಶೋ ಮಾಡಿ ನಾವು ಕ್ಲೈಂಟಿಗೆ ವರ್ಕನ್ನು ಮಾಡ್ತೀವಿ. ಸೊ 100% ಇದಿರುತ್ತೆ, ಗ್ಯಾರಂಟಿ ಇರುತ್ತೆ. ನಿಮ್ಮ ಸ್ಕಿನ್ನಿಗಾಗಲಿ ಏರಿಗಾಗಲಿ ಏನೇ ಒಂದಾದ್ರೂ ಕಂಪ್ನಿ ಥ್ರೂ ನಿಮಗೆ ಅವರು ಅಶ್ಯೂರ್ಡ್ ಇರುತ್ತೆ ನಿಮಗೆ. ಸೊ ಹಂಗಾಗಿ ನೀವು ಯಾವುದೇ ಭಯ ಇಲ್ಲದೆ ವಿಸಿಟ್ ಮಾಡ್ಬೋದು.
1: ಓಕೆ, ಕೇಳ್ತಾ ಇದ್ದಿಲ್ಲ ಸ್ನೇಹಿತರೆ, ಈ ಟೋನಿ ಆ್ಯಂಡ್ ಗಾಯ್ ಎಸೆನ್ಷಿಯಲ್ ಸಲೂನ್ಗೆ ಯಾಕೆ ವಿಸಿಟ್ ಮಾಡಬೇಕು, ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳಿ ಇದರ ಓನರ್ ಆಗಿರುವಂತಹ ನೇತ್ರಾವತಿ ಅವರು ಮಾತಾಡ್ತಾ ಇದ್ರು. ಸೊ ನಮ್ಮ ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್ ಒಂದು ಇಂಟರ್ನ್ಯಾಷನಲ್ ಸಲೂನ್ ಬಂದಿರೋದು ತುಂಬ ಖುಷಿ ಕೂಡ ಆಗ್ತಾ ಇದೆ. ಹಾಗಿದ್ರೆ ಇವ್ರ ಜೊತೆ ಮಾತುಕತೆ ನಾ ಮುಂದುವರಿಸ್ತೀನಿ, ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಮಾತಾಡೋದು ಬಾಕಿ ಇದೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಒಂದು ಸಲೂನ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ಇಂಟರ್ನ್ಯಾಷನಲ್ ಸಲೂನ್ ಸ್ಟಾರ್ಟ್ ಆಗಿದೆ, ಅದೇನೇ ಟೋನಿ ಅಂಡ್ ಗಾಯ್ ಎಸೆನ್ಷಿಯಲ್. ಸೊ ಇದರ ಮಾಲೀಕರಾಗಿರುವಂತಹ ನೇತ್ರಾವತಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆನ ಮುಂದುವರೆಸೋಣ. ನೇತ್ರಾವತಿ ಮ್ಯಾಮ್, ಈಗಿನ ಯಂಗ್ ಜನರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡ್ಬೇಕಂತಿರ್ತಾರೆ. ಬರೀ ಸಲೂನ್ ಬಿಸ್ನೆಸ್ ಅಂತಲ್ಲ, ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕೂಡ ಅವರು ಒಂದಿಷ್ಟು ಪಾಯಿಂಟ್ಸ್ ನ ಮೈಂಡ್ ಅಲ್ಲಿ ಇಟ್ಕೋಬೇಕು ಅನ್ನೋದಾದ್ರೆ ನೀವು ಏನ್ ಸಜೆಷನ್ಸ್ ಕೊಡ್ತೀರಾ ಮ್ಯಾಮ್?
3: ಐ ಥಿಂಕ್ ಎಲ್ಲದು ಗೊತ್ತಿರಬೇಕು ಅನ್ಸುತ್ತೆ, ಯಾಕಂದ್ರೆ ನಾವೇನೆ ತುಂಬಾ ರಿಸ್ಕ್ ಅಂತ ಅನ್ನಿಸ್ತೇವೆ. ಯಾಕಂದ್ರೆ ಫಸ್ಟ್ ಟೈಮ್ ನನಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ರು, ಇಂಟೀರಿಯರ್ ಮಾಡಿಸೋದಿರ್ಬೋದು, ಅದರಲ್ಲೆಲ್ಲ ನಾವು ಸ್ವಲ್ಪ ವೆಂಡರ್ಗಳ ಹತ್ರ ಎಲ್ಲ ಸ್ವಲ್ಪ ಇದಾಯಿತು. ಸೊ ಅದೆಲ್ಲ ಅಂದರೆ ಪಕ್ಕ ಪ್ಲ್ಯಾನಿಂಗ್ ಇಟ್ಕೊಂಡು ಇಷ್ಟರಲ್ಲೇ, ಯಾಕಂದರೆ ನಾವು ಬಜೆಟ್ ಇಟ್ಕೊಂಡಿದ್ದು ಕಡಿಮೆ, ಬಟ್ ನಮಗೆ ಡಬಲ್ ಡಬಲ್ ಖರ್ಚಾಯಿತು. ಸೊ ಅದೆಲ್ಲ ಅವರು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ಟೇಕ್ ಓವರ್ ಆಗ್ಬೋದು ಅಂತ ನನ್ನ ಅನಿಸಿಕೆ.
2: ಹಾಗೆ ಒನ್ ಮೋರ್ ಲಾಸ್ಟ್ ಕ್ವೆಶನ್ ಮ್ಯಾಮ್, ಏನಪ್ಪ ಅಂದರೆ ಈಗಿನ ಮಹಿಳೆಯರು ಅಂಡ್ ತುಂಬಾ ಜನ ಕಾರ್ಯಕ್ರಮ ಕೇಳ್ತಾ ಇರುವಂತಹ ಮಹಿಳೆಯರು ಸೊ ಮನೇಲಿ ಕೂಡ ಇರ್ತಾರೆ ಆಯ್ತಾ, ಅಂತ ಮಹಿಳೆಯರಿಗೆ ಅವರು ಯಾಕೆ ಇಂಡಿಪೆಂಡೆಂಟ್ ಆಗಬೇಕು, ಯಾಕೆ ಅರ್ನಿಂಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ನಿಮ್ಮದೇ ಆದಂಥ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀರಾ?
3: ಖಂಡಿತ ಮ್ಯಾಮ್, ಯಾಕೆಂದರೆ ಯಾವುದೇ ಹೆಣ್ಮಕ್ಳಾಗಲಿ ಸುಮ್ಮನೆ ಕೂರಬಾರ್ದು ಮನೇಲಿ. ಸೊ ಅವರಿಗೆ ಅಂತ ಯಾವುದಾದ್ರೂ ಒಂದು ಸ್ಕಿಲ್ ಇರುತ್ತೆ, ಅದು ಅವರಿಗೆ ಗೊತ್ತಿರಲ್ಲ, ಅವರು ಅದನ್ನು ಸ್ವಲ್ಪ ಕಂಡುಹಿಡಿಬೇಕು. ನಾವು ಮನೆ ಕೆಲಸದ ಜೊತೆಗೇ ನನಗೆ ಯಾವುದ್ರಲ್ಲಿ ಹೇಬಲ್ ಇದೆ ಅನ್ನೋದನ್ನ ಅವ್ರು ನೋಡಿಕೊಂಡು ಅದರಲ್ಲಿ ಅವರು ಸ್ಟ್ಯಾಂಡಪ್ ಆಗಿ ಖಂಡಿತ ಎವ್ರಿ ವುಮೆನ್, ಯಾವುದೇ ಹೆಣ್ಮಕ್ಳಾಗಿರಲಿ, ಅವ್ರ ಸ್ವಂತ ದುಡಿಮೆಯಲ್ಲಿ ಅವ್ರು ಸ್ವಲ್ಪನಾದರೂ ಅರ್ನ್ ಮಾಡೋಂಗಿರಬೇಕು. ಅಟ್ಲೀಸ್ಟ್ ಅವ್ರ ಖರ್ಚಿಗೆ ಅವ್ರ ಫ್ಯಾಮಿಲಿನ ಸಾಕಲಿಲ್ಲ ಅಂದ್ರೂ ಅವ್ರು ಇಂಡಿಪೆಂಡೆಂಟ್ ಆಗಿರಬೇಕು ಯಾವಾಗಲೂ. ಸೊ ಯಾರದು ಒಂದು ಇದರಲ್ಲಿ ರೆಶಾಡೋದಲ್ಲಿ ಇರಬಾರ್ದು, ಅವರಾಗಿ ಅವರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹೆಣ್ಮಕ್ಳು ಇರಬೇಕು ಈಗಿನ ಜನ್ರೇಷನಿಗೆ, ಅದು ತುಂಬ ಇಂಪಾರ್ಟೆಂಟ್ ಆಗಿ.
2: ಎಸ್, ಹಾಗೆ ಒನ್ ಮೂರ್ ಕ್ವೆಶನ್ ಮ್ಯಾಮ್, ಏನಪ್ಪ ಅಂದರೆ ಈಗ ಟೋನಿ ಅಂಡ್ ಗಾಯ್ ಎಸೆನ್ಷಿಯಲ್ ಏನಿದೆ, ಇದೊಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂತ ಹೇಳಿದ್ರಿ, ಇಲ್ಲಿ ನೀವು ಬಳಸುವಂತಹ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಈ ಒಂದು ಈ ಸಲೂನ್ ಹೇಗೆ ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತೀರಾ, ಅದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್?
3: ಅದಕ್ಕೆ ನಾವು ಇಬ್ಬರು ಹೌಸ್ ಕೀಪಿಂಗ್ನ ಇಟ್ಟಿದ್ದೀವಿ ಮ್ಯಾಮ್, ಯಾಕಂದರೆ ನಮಗೆ ಕಂಪ್ನಿ ಕಡೆಯಿಂದ ಈವನ್ ಪ್ಯಾಂಟ್ರಿ ಸಮೇತ ಡಸ್ಟ್ಬಿನ್ ಸಮೇತ ಚೆಕ್ ಮಾಡ್ತಾರೆ, ಅದನ್ನು ಎಷ್ಟು ನೀಟಾಗಿ ನಾವು ಮೇಂಟೈನ್ ಮಾಡ್ತೀವಿ ಅನ್ನೋದು ಕೂಡ ಅವರು ವಿತ್ ಫೋಟೋ ಸಮೇತ ಕಂಪ್ನಿಗೆ ಅಪ್ಲೋಡ್ ಮಾಡ್ತಾರೆ. ಸೊ ಹೇರ್ ಕಟ್ಟಿಂದಾಗಿರ್ಬೋದು, ಏನೇ ಆಗಿರ್ಬೋದು, ಇಮಿಡಿಯೇಟ್ ಹೌಸ್ ಕೀಪಿಂಗು, ನಾವು ಸ್ಟಗ್ಲೈಸರ್ ಯೂಸ್ ಮಾಡೋದಾಗಿರ್ಬೋದು, ಸೊ ಎವ್ರಿ ಸೀಸರ್ಸು ಸಮೇತ, ಮತ್ತು ನಾವು ಪೆಡಿಕ್ಯೂರಿಗೆ ಯೂಸ್ ಮಾಡೋ ಟೂಲ್ಸ್ ಆಗಿರ್ಬೋದು, ಪ್ರತಿಯೊಂದನ್ನ ನಾವು ಸ್ಟಗ್ಲೈಸ್ ಮಾಡಿ ಯೂಸ್ ಮಾಡ್ತೀವಿ ಕ್ಲೈಂಟಿಗೆ ಒಂದು, ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡ್ತೀವಿ ಎವ್ರಿ ಕ್ಲೈಂಟಿಗೂ, ನಾವು ಸ್ಕಿನ್ನನ್ನು ಟಚ್ ಮಾಡೋಕ್ಕಿಂತ ಮುಂಚೆ ಸ್ಯಾನಿಟೈಸ್ ಯೂಸ್ ಮಾಡ್ತೀವಿ. ಸೊ ಸಲೂನ್ದು ಎಸ್ ಒ ಪಿ ಅಂತ ಒಂದು ಇರುತ್ತೆ. ಸೊ ಈ ಥರನೇ ನಾವು ಕ್ಲೈಂಟನ್ನು ಮೇಂಟೈನ್ ಅಂದರೆ ಟಚ್ ಮಾಡಿ ನೋಡಬೇಕು ಅಂತ ನಮಗೆ ಅದೆಲ್ಲ ಡೈರೆಕ್ಷನ್ ಕೊಡ್ತಾರೆ. ಸೊ ಅದೇ ಥರ ನಾವು ಯೂಸ್ ಮಾಡ್ತೀವಿ, ಮತ್ತು ಎವ್ರಿ ಕ್ಲೈಂಟಿಗೆ ನಾವು ಡಿಸ್ಪೋಸಿಬಲ್ ಯೂಸ್ ಮಾಡ್ತೀವಿ, ಡಿಸ್ಪೋಸಿಬಲ್ ವೈಪ್ಸ್ ಯೂಸ್ ಮಾಡ್ತೀವಿ. ಸೊ ಲೋಕಲಲ್ಲಿ ಏನಂದರೆ ಒಂದೇ ಸ್ಪಾಂಜನ್ನು ಎಲ್ಲರಿಗೂ ಯೂಸ್ ಮಾಡ್ತಾರೆ, ನಾವು ಆ ಥರ ಯೂಸ್ ಮಾಡಲ್ಲ. ಒಂದು ಫೇಶಿಯಲಿಗೆ ಒಂದು ಕ್ಲೈಂಟಿಗೆ ಡಿಸ್ಪೋಸಿಬಲ್ ವೈಪ್ಸ್ ಯೂಸ್ ಮಾಡ್ತೀವಿ, ಕಾಟನ್ ಸಪ್ರೇಟ್ ಯೂಸ್ ಮಾಡ್ತೀವಿ. ಸೊ ಮತ್ತು ಡಿಸ್ಪೋಸಿಬಲ್ ಬೆಡ್ಶೀಟ್ ಯೂಸ್ ಮಾಡ್ತೀವಿ, ಡಿಸ್ಪೋಸಿಬಲ್ ಗೌನ್ ಕೊಡ್ತೀವಿ ಒನ್ಲಿ ಒನ್ ಕ್ಲೈಂಟಿಗೆ. ಸೊ ಅವರಿಗೆ ಅದೇ ಒಂದು 100 ರುಪೀಸ್ ಅಷ್ಟು ಆಗುತ್ತೆ ಅವ್ರಿಗೆ ಕೊಡೋ ಕಿಟ್ಟೇನೆ ನಾವು, ಆದರೂ ನಮ್ಮ ಹೈಜೆನಿಕ್ಕಿಗೋಸ್ಕರ ನಾವು ಮಾಡ್ತಾ ಇದ್ದೇವೆ.
2: ಓಕೆ ಮ್ಯಾಮ್, ಇದು ಫಸ್ಟ್ಲಿ ಹೇಳಿದ ಹಾಗೇ ಫ್ರಾಂಚೈಸಿ ಆಯಿತಾ, ಫ್ರಾಂಚೈಸಿನ ತೊಗೋಬೇಕಂದ್ರೆ ಏನೆಲ್ಲ ಸ್ಟ್ರಗಲ್ಸ್ಗಳಿದೆ ಅಥವಾ ಚಾಲೆಂಜಸ್ ಇದೆ ಮ್ಯಾಮ್?
3: ತುಂಬಾ ಚಾಲೆಂಜಸ್ ಇದೆ, ತುಂಬಾ ಕಷ್ಟ ಇದೆ ಈ ಫೀಲ್ಡಲ್ಲಿ ಅದನ್ನು ತಗೊಳ್ಳೋಕ್ಕೆ, ತುಂಬಾ ಚಾಲೆಂಜಿಂಗ್ ಇದೆ, ಬಟ್ ಏನೋ ದೇವರ ಅನುಗ್ರಹ ಅನ್ಸುತ್ತೆ ನಮಗೆ ಸಿಕ್ಕಿದ್ದು.
2: ಓಕೆ ಮ್ಯಾಮ್, ನಿಮ್ಮ ಸಮಯ ಬಿಡ ಮಾಡಿಕೊಂಡು ನಿಮ್ಮೆಲ್ಲ ಬಿಸ್ನೆಸ್ ಇನ್ಫಾರ್ಮೇಷನ್ ನಮಗೆ ನೀಡಿದ್ರೆ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಂಡ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು ಮ್ಯಾಮ್.
3: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ನೇತ್ರಾವತಿಯವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಹಾಗೆ ಒಂದು ಫ್ರಾಂಚೈಸಿ ಬಿಸ್ನೆಸ್ ತಗೋಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ರು. ಜೊತೆಗೆ ಈ ಟೋನಿ ಅಂಡ್ ಗಾಯ್ ಎಸೆನ್ಷಿಯಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ, ಜೊತೆಗೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಂದಿಷ್ಟು ಒಳ್ಳೆ ಸಜೆಷನ್ಸ್ಗಳನ್ನ ಕೊಟ್ಟರು. ಸೊ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವಿಷ್ಟೋ ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ, ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686279687926 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಬೆಳೆದು ನಂತರ ತಮ್ಮ ಓದನ್ನು ಮುಗಿಸಿ ಉಪನ್ಯಾಸಕರಾಗಿ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಇವರು ಕೃಷಿ ಕುಟುಂಬದಲ್ಲಿ ಬೆಳೆದಿದ್ದರಿಂದ ಕೃಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಲಿದೆ. ಹಾಗೆ ಇವರು ಕೂಡ ತಮ್ಮ ವೃತ್ತಿಯ ಜೊತೆಗೇನೆ ಪ್ರವೃತ್ತಿಯಾಗಿ ಕೃಷಿಯಲ್ಲಿ ನಾನು ಕೂಡ ತೊಡಗಿಸ್ಕೊಳ್ಬೇಕು ಅಂಥೇಳಿ ಜೇನು ಕೃಷಿಯನ್ನು ಆರಂಭ ಮಾಡ್ತಾರೆ. ಜೇನು ಕೃಷಿಯನ್ನು ಆರಂಭದ ದಿನಗಳಲ್ಲಿ ಪ್ರವೃತ್ತಿಯಾಗಿ ಆರಂಭ ಮಾಡಿ ಈಗ ಅದನ್ನೇ ಉಪವೃತ್ತಿಯಾಗಿ ಮಾಡಿಕೊಂಡು ಮತ್ತೆ ಅದನ್ನೇ ಮುಖ್ಯ ವೃತ್ತಿಯಾಗಿ ಕೂಡ ಮಾಡಿಕೊಳ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲೇ ಸುಮಾರು 20 ವರ್ಷಗಳಿಗಿಂತ ಹೆಚ್ಚಿನ ಅನುಭವ ಈ ಜೇನು ಕೃಷಿನಲ್ಲಿ ಅವರಿಗಿದೆ. ಸೊ ಅವಾಗಲಿಂದಲೂ ಕೂಡ ಜೇನು ಕೃಷಿಯನ್ನು ಮಾಡ್ತಾ ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ನಮಗೆಲ್ಲ ಗೊತ್ತಿರೋ ಹಾಗೆ ಸಮಗ್ರ ಕೃಷಿಯ 5ನೇ ಪ್ರಮುಖ ಘಟಕ ಅಂದರೆ ಅದು ಜೇನು ಕೃಷಿ. ಸೊ ಜೇನು ಕೃಷಿಯನ್ನು ಮಾಡ್ತಾ ಎಷ್ಟೋ ಜನ ಉತ್ತಮ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಜೇನು ಕೃಷಿಯಲ್ಲಿ ಬರೀ ಜೇನಿಗಷ್ಟೇ ಅಥವಾ ಜೇನಿನ ಹನಿಯಿಂದ ಮಾತ್ರ ನಾವು ಆದಾಯವನ್ನು ಗಳಿಸೋದಲ್ಲ, ಜೇನಿನಿಂದ ಹಲವಾರು ಉಪಯೋಗಗಳು ಕೂಡ ಇದೆ. ಹಾಗೆ ಉತ್ತಮ ಆದಾಯ ಕೂಡ ಜೇನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಜೇನನ್ನು ಸಾಕಾಣಿಕೆ ಮಾಡೋದ್ರಿಂದ ನಮ್ಮ ಹೊಲಗಳಲ್ಲಿ ತೋಟಗಳಲ್ಲಿ ನಾವು ಪರಾಗಸ್ಪರ್ಶದಿಂದ ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೂ ಕೂಡ ಸಾಧ್ಯ ಇದೆ. ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಜೇನು ಕೃಷಿಯನ್ನು ಮಾಡೋದು ಯಾವತ್ತೂ ಕೂಡ ಲಾಸ್ ಅಲ್ಲ. ಹಾಗೆ ಜೇನು ಕೃಷಿಯಿಂದ ನಾವು ತಿಳ್ಕೊಳ್ಳುವಂತಹ ವಿಚಾರಗಳು ಕೂಡ ಸುಮಾರಿದ್ದಾವೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಕುರಿತಂತೆ ಮಾತಾಡೋದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯನ್ನು ಮಾಡ್ತಾ ಅವರ ಜೇನು ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಸೊ ನಮ್ಮ ಜೊತೆಗೆ ಅವರ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಇರುವಂತಹ ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನವರು. ವೃತ್ತಿಯಲ್ಲಿ ಆಗಲೇ ಹೇಳಿದಾಗೆ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಹೆಸರು ವಿಘ್ನೇಶ್ ಅಂತ ಹೇಳಿ. ಸೊ ವಿಘ್ನೇಶ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರು ಜೇನು ಕೃಷಿನ ಯಾವ ರೀತಿಯಲ್ಲಿ ಆರಂಭ ಮಾಡಿದ್ರು, ಹಾಗೆ ಅವರ ಆರಂಭದ ದಿನಗಳು ಹೇಗಿತ್ತು, ಎಷ್ಟು ಜೇನು ಪೆಟ್ಟಿಗೆಗಳಿಂದ ಅವರ ಜೇನು ಕೃಷಿಯನ್ನು ಆರಂಭ ಮಾಡಿದ್ರು, ಇದೆಲ್ಲದರ ವಿಚಾರವಾಗಿ ಅವರ ಜೊತೆ ನಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಘ್ನೇಶ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವಿಘ್ನೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ತಮ್ಮ ಪರಿಚಯವನ್ನು ತಿಳಿಸ್ಕೊಡಿ, ಹಾಗೆ ನಿಮ್ಮ ಜೇನು ಕೃಷಿ ಆರಂಭದ ದಿನಗಳು ಹೇಗಿತ್ತು, ಮತ್ತೆ ಎಷ್ಟು ಪೆಟ್ಟಿಗೆಯಿಂದ ನೀವು ಜೇನು ಕೃಷಿಯನ್ನು ಆರಂಭ ಮಾಡಿದ್ರಿ, ಇದ್ರ ಬಗ್ಗೆ ಹೇಳ್ಬೋದಾ?
6: ನನ್ನ ಹೆಸರು ವಿಘ್ನೇಶ, ಊರು ತಲಕಾಲ್ಕೊಪ್ಪ. ವೃತ್ತಿಯಲ್ಲಿ ನಾನು ಪದವಿ ಕಾಲೇಜು ಉಪನ್ಯಾಸಕ, ಆದರೆ ಜೇನು ಕೃಷಿ ನನ್ನ ಪ್ರವೃತ್ತಿ. ಹಾಗೆಯೇ ಇವತ್ತಿನ ದಿನಗಳಲ್ಲಿ ಇದು ಉಪವೃತ್ತಿ ಮತ್ತು ಮುಖ್ಯ ವೃತ್ತಿ ಕೂಡ ಆಗ್ತಾಯಿದೆ. ನಾನು 20-21 ವರ್ಷದಿಂದ ಜೇನು ಸಾಕಾಣಿಕೆಯಲ್ಲಿ ತೊಡ್ಕೊಂಡಿದ್ದೀನಿ.

ಸಾಕಾಣಿಕೆ ಇದೆಲ್ಲ ಉಪಕಸುಬಾಗಿ ಎಲ್ಲರೂ ಮಾಡುವಂಥದ್ದು. ಸೊ ನಾನು ಕೂಡ ಆ ಸಂದರ್ಭದಲ್ಲಿ ಜೇನು ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದೆ. ಒಂದು 2-3 ಪೆಟ್ಟಿಗೆಯನ್ನು ಇಟ್ಟು ಸಾಕಾಣಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಮರದಲ್ಲಿ ಅಥವಾ

0: ಕೃಷಿಯನ್ನು ಪ್ರಾರಂಭ ಮಾಡಿದೆ. ನನ್ನ ದೃಷ್ಟಿಯಲ್ಲಿ ಜೇನು ಸಾಕಾಣಿಕೆ ಬೇರೆ ಮತ್ತು ಜೇನು ಕೃಷಿ ಬೇರೆ. ಸಾಕಾಣಿಕೆ ಅಂದರೆ ಪೆಟ್ಟಿಗೆಯನ್ನು ಇಡೋದು, ಇದರಲ್ಲಿ ಬರುವಂತಹ ತುಪ್ಪವನ್ನಷ್ಟೇ ಪಡೆದುಕೊಳ್ಳುವಂಥದ್ದು. ಆದರೆ ಜೇನು ಕೃಷಿ ಅಂದರೆ ಹಾಗಲ್ಲ, ಕೃಷಿ ಅಂದರೆ ವೈಜ್ಞಾನಿಕ ರೀತಿಯಲ್ಲಿ ಮಾಡುವಂಥದ್ದು. ಜೇನು ಕೃಷಿಯಲ್ಲಿ ಹೇಗೆ ಅಂತಂದರೆ, ಒಂದು ಜೇನು ಕುಟುಂಬವನ್ನು 3, 4, 5, 6 ವಿಭಾಗಗಳಾಗಿ ವಿಂಗಡಿಸುವಂಥದ್ದು, ಅಂದರೆ ನಾವು ಡಿವಿಷನ್ ಮಾಡ್ತಾ ಹೋಗುವಂಥದ್ದು. ಜೊತೆಗೆ ಅದರಿಂದ ಸೀಸನ್ನಲ್ಲಿ ಬರುವಂತಹ ತುಪ್ಪವನ್ನು ಅಧಿಕ ಪ್ರಮಾಣದಲ್ಲಿ ತೆಗೆಯೋಕ್ಕೆ ಮಷಿನ್ ಯೂಸ್ ಮಾಡುವಂಥದ್ದು, ಇದೆಲ್ಲ ಸಹಿತ ಜೇನು ಕೃಷಿಯಲ್ಲಿ ಬಂದಿರುವಂಥದ್ದು. ನಾನು 5ನೇ ಕ್ಲಾಸಿಂದ ಪ್ರಾರಂಭ ಮಾಡಿದ್ದು ಜೇನು ಕೃಷಿಯನ್ನು, ಜೇನು ಸಾಕಾಣಿಕೆಯನ್ನು. ಫಸ್ಟಿಗೆ 4 ಅಥವಾ 5 ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿದೆ. ಇವಾಗ ನನ್ನ ಹತ್ರ 150 ಜೇನು ಕುಟುಂಬಗಳಿದೆ. ಹಾಗೆ ಕಳೆದ ವರ್ಷ ಒಂದು 400 ಕುಟುಂಬಗಳನ್ನು ಸರಬರಾಜು ಅಂದರೆ ಮಾರಾಟ ಮಾಡಿದ್ದೀನಿ. ಹಾಗೆ ಒಂದು ಜೇನು ಕುಟುಂಬದಲ್ಲಿ ಅಂದರೆ ಸುಮಾರು ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳಲ್ಲಿ ನಮಗೆ ಜೇನು ತುಪ್ಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೇನು ತುಪ್ಪ ನಾನು ಒಂದು ಪೆಟ್ಟಿಗೆಯಲ್ಲಿ ಸುಮಾರು ಒಂದು 5-7 ಕೆಜಿವರೆಗೂ ತುಪ್ಪವನ್ನು ತೆಗಿಬೋದು. ಸೀಸನ್ ತುಂಬ ಚೆನ್ನಾಗಿತ್ತು ಅಂತಂದರೆ 10 ಕೆಜಿವರೆಗೆ ಬಂದಿದ್ದು ಇದೆ. ಮುಖ್ಯವಾಗಿ ಜೇನಲ್ಲಿ 4 ವಿಭಾಗಗಳನ್ನು ನೋಡ್ತೀವಿ, ಅಥವಾ 4 ಜಾತಿಯ ಜೇನನ್ನು ನೋಡ್ತೀವಿ. ಹೆಜ್ಜೇನು, ತುಡುವಿ ಜೇನು, ಕೋಲ್ ಜೇನು ಮತ್ತು ನಸರಿ ಜೇನು. ತುಡುವಿ ಜೇನು ಮತ್ತು ನಸರಿ ಜೇನು ಮಾತ್ರ ನಾವು ಸಾಕುವಂಥದ್ದು. ಈ ತುಡುವಿ ಜೇನಲ್ಲೂ ಕೂಡ ನಮ್ಮ ದೇಶದ ತಳಿ ಎಪಿಸೆರೆನಾ ಅಂತ ಕರಿತೀವಿ, ಮತ್ತು ವಿದೇಶಿ ತಳಿ ಅದನ್ನ ಮಲ್ಲಿಫೆರಾ ಅಂತ ಕರಿತೀವಿ. ಹಾಗಾಗಿ ನಮ್ಮ ಮಲೆನಾಡು ಭಾಗಕ್ಕೆ ಹೆಚ್ಚಾಗಿ ನಾವು ಸಾಕುವಂಥದ್ದು ನಾವು ಭಾರತೀಯ ತುಡುವಿ ಜೇನು ಮಾತ್ರ. ಮತ್ತು ನಸರಿ ಜೇನು ಅಥವಾ ಮುಜೆಂಟಿ ಜೇನು ಅಂತ ಕರಿತೀವಿ, ಅದನ್ನು ಕೂಡ ಸಾಕ್ಬೋದು. ಈ ನಾವು ತುಡುವಿ ಜೇನು ಸಾಕಲಿಕ್ಕೆ ಬೇಕಾಗುವಂಥ ಜೇನು ಪೆಟ್ಟಿಗೆ ಮಾದರಿ ಯಾವ ಥರ ಇರುತ್ತೆ ಅಥವಾ ಪೆಟ್ಟಿಗೆ ಪಾರ್ಟ್ಗಳು ಯಾವುದು ಅಂತ ನೋಡೋದಾದರೆ, ಒಂದು ಅಡಿಮಣೆ ಅಂತ ನೋಡ್ತೀವಿ, ಮತ್ತೊಂದು ಸಂಸಾರ ಕೋಣೆ ಅಂತ ನೋಡ್ತೀವಿ, ಮತ್ತು ತುಪ್ಪದ ಕೋಣೆ ಅಂತ ನೋಡ್ತೀವಿ, ಮುಚ್ಚಳ. ಇದಿಷ್ಟು ಒಂದು ಜೇನು ಪೆಟ್ಟಿಗೆಯ ಭಾಗಗಳು. ಒಂದು ಜೇನು ಕುಟುಂಬದಲ್ಲಿ ಮುಖ್ಯವಾಗಿ 3 ರೀತಿಯ ಜೇನುನೊಣವನ್ನು ನೋಡ್ಬೋದು. ಅದು ಯಾವ್ದಾವುದು ಅಂದರೆ ರಾಣಿ ಜೇನು, ಗಂಡು ನೊಣ ಮತ್ತು ಹೆಣ್ಣು ಜೇನು ಅಥವಾ ಹೆಣ್ಣು ನೊಣ ಅಂತ ಕರಿತೀವಿ. ಅದನ್ನ ವರ್ಕರ್ ಬೇಸ್ ಅಂತ ಕೂಡ ಕರಿತೀವಿ. ರಾಣಿ ಮುಖ್ಯವಾಗಿ ಕಂಟ್ರೋಲ್ ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ, ಫ್ಯಾಮಿಲಿಯನ್ನು ಕಂಟ್ರೋಲ್ ಮಾಡೋದೇ ರಾಣಿ ಆಗಿರುತ್ತೆ. ರಾಣಿ ಪ್ರತಿನಿತ್ಯ 100 ಮೊಟ್ಟೆಗಳನ್ನು ಇಡ್ತಾ ಹೋಗುತ್ತೆ. ಸೀಸನ್ನಲ್ಲಿ ಅಂದರೆ ತುಂಬ ವಾತಾವರಣ ಚೆನ್ನಾಗಿದ್ದಾಗ ಅಂದರೆ ಹೆಚ್ಚು ಪರಾಗ ಮಕರಂದ ಸಿಗುವಂಥ ಸಂದರ್ಭದಲ್ಲಿ 600 ಮೊಟ್ಟೆಗಳವರೆಗೂ ಇರುತ್ತೆ. ಮಳೆಗಾಲದಲ್ಲಿ ತುಂಬ ಕಡಿಮೆ ಮೊಟ್ಟೆಯನ್ನು ಇರುತ್ತೆ. ಮತ್ತು ಪೋಲಾನ್ ಮತ್ತು ನೆಕ್ಟರ್ ಅಂದರೆ ಪರಾಗ ಮಕರಂದ ಯಾವಾಗ ಸಿಗಲ್ವೋ ಆ ಸಂದರ್ಭದಲ್ಲಿ ತುಂಬ ಕಡಿಮೆ ಮೊಟ್ಟೆಗಳನ್ನು ಇಡುತ್ತೆ, ಕೆಲವೊಮ್ಮೆ ಮೊಟ್ಟೆಗಳನ್ನೇ ಇಡಲ್ಲ. ಹಾಗಾಗಿ ಮಳೆಗಾಲದಲ್ಲಿ ನಾವು ಅದಕ್ಕೆ ಕೃತಕ ಆಹಾರವನ್ನು ಕೊಡಬೇಕು. ಈಗ ಹೇಗೆ ಬೇಸಿಗೆಕಾಲ, ಮಳೆಗಾಲ ಮತ್ತು ಚಳಿಗಾಲ ಅಂತಿದೆಯೋ ಆ ಥರ ಜೇನು ಕೃಷಿಯಲ್ಲಿ ನೋಡೋದಾದರೆ ಅಭಾವ ಕಾಲ, ಅಭಿವೃದ್ಧಿ ಕಾಲ, ಜೇನುಕಾಲ ಅಂತ 3 ರೀತಿಯಲ್ಲಿ ವಿಭಾಗವನ್ನು ಮಾಡ್ಬೋದು.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಘ್ನೇಶ್ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಅವರು ಅವರ ಜೇನ ಕೃಷಿಯ ಬಗ್ಗೆ ಹೇಳ್ತಾ ಇದ್ರು. ಸೊ ಅವ್ರ ಜೊತೆಯಲ್ಲಿ ಜೇನು ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ವಿಘ್ನೇಶ್ ಅವ್ರ ಜೊತೆನಲ್ಲಿ. ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನವರು. ಸೊ ಇವರು ಇವರ ವೃತ್ತಿ ಉಪನ್ಯಾಸಕರಾಗಿದ್ರು ಕೂಡ ಜೇನು ಕೃಷಿಯನ್ನು ಮಾಡಬೇಕು ಅಂತೇಳಿ ತುಂಬ ಆಸಕ್ತಿಯಿಂದ ಜೇನು ಕೃಷಿಯನ್ನು ಆರಂಭ ಮಾಡ್ತಾರೆ. ಸೊ ಇವರು ಪ್ರವೃತ್ತಿಯಾಗಿ ಆರಂಭ ಮಾಡಿದಂತಹ ಈ ಒಂದು ಜೇನು ಕೃಷಿ ಈಗ ಉಪವೃತ್ತಿಯಾಗಿ ಹಾಗೆ ಮುಖ್ಯ ವೃತ್ತಿಯಾಗಿ ಕೂಡ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವರ ಜೇನು ಕೃಷಿಯನ್ನು ಮಾಡ್ತಾ ಇವರು ಖುಷಿಯನ್ನು ಕಾಣ್ತಾ ಇದ್ದಾರೆ. ಹಾಗೆಯೇ ಇವರಿಗೆ ಒಂದು 20 ವರ್ಷಕ್ಕಿಂತ ಹೆಚ್ಚಿನ ಅನುಭವ ಈ ಒಂದು ಜೇನು ಕೃಷಿಯಲ್ಲಿ ಇರುವಂಥದ್ದು. ಸೊ ಹಾಗೆ ಇವರು ಜೇನು ಕೃಷಿಯನ್ನು ಮಾಡುವಂತಹ ಸಮಯದಲ್ಲಿ ಎಷ್ಟು ಪೆಟ್ಟಿಗೆಯಿಂದ ಆರಂಭ ಮಾಡಿದ್ರು, ಹಾಗೆ ಜೇನು ಕೃಷಿಯಲ್ಲಿ ಯಾವ ರೀತಿ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆನಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿಘ್ನೇಶ್ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವಿಘ್ನೇಶ್ ಅವರೇ. ನೀವಾಗಲೇ ಹೇಳ್ತಾ ಇದ್ರಿ ಜೇನು ಕೃಷಿನಲ್ಲಿ ಜೇನನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ, ಜೇನು ಪೆಟ್ಟಿಗೆಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕಾಗತ್ತೆ ಅಂತೇಳಿ. ಹಾಗೆ ಕೊನೆಯಲ್ಲಿ ನೀವು ಹೇಳ್ತಾ ಇದ್ರಿ ಜೇನು ಸಾಕಾಣಿಕೆನಲ್ಲಿ ಅಭಾವ ಕಾಲ, ಅಭಿವೃದ್ಧಿ ಕಾಲ ಮತ್ತು ಜೇನುಕಾಲ ಅಂಥೇಳಿ ಮೂರು ವಿಭಾಗಗಳನ್ನು ಮಾಡ್ಕೊಳ್ತೀವಿ ಅಂಥೇಳಿ. ಸೊ ಇದ್ರ ಬಗ್ಗೆ ಹೇಳ್ಬೋದಾ ಸರ್, ಯಾಕೆ ಈ ರೀತಿಯಲ್ಲಿ ವಿಭಾಗ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ?
5: ಜೇನು ಕೃಷಿಯಲ್ಲಿ ನೋಡೋದಾದರೆ ಅಭಾವ ಕಾಲ, ಅಭಿವೃದ್ಧಿ ಕಾಲ, ಜೇನುಕಾಲ ಅಂತ ಮೂರು ರೀತಿಯಲ್ಲಿ ವಿಭಾಗವನ್ನು ಮಾಡ್ಬೋದು. ಅಭಾವ ಕಾಲ, ಮಳೆಗಾಲ, ಮಳೆಗಾಲದಲ್ಲಿ ಅದಕ್ಕೆ ಹೆಚ್ಚು ಆಹಾರಗಳು ಸಿಗಲ್ಲ, ಹಾಗಾಗಿ ಅಭಾವ ಕಾಲ ಅಂತ ಕರಿತೀವಿ. ಆ ನಂತರದಲ್ಲಿ ಚಳಿಗಾಲ ಅಥವಾ ನಾವು ಅಭಿವೃದ್ಧಿ ಕಾಲ, ಆ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಮೊಟ್ಟೆಗಳನ್ನು ಇಟ್ಟು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಹಾಗೆ ಅಭಿವೃದ್ಧಿ ಕಾಲ, ಆ ಸಂದರ್ಭದಲ್ಲೇ ನಾವು ಜೇನನ್ನ ಡಿವೈಡ್ ಮಾಡುವಂಥದ್ದು ಅಂದರೆ ಪಾಲು ಮಾಡುವಿಕೆ ಅಂತ ಕರಿತೀವಿ. ಪಾಲು ಮಾಡುವಂಥದ್ದು ಆ ಸಂದರ್ಭದಲ್ಲೇ ಮಾಡ್ತೀವಿ. ಮತ್ತು ಜೇನುಕಾಲ, ಜೇನುಕಾಲದಲ್ಲಿ ನಾವು ಅಂದರೆ ಡಿವೈಡನ್ನು ಮಾಡ್ತಾ ಹೋಗಲ್ಲ, ಜೇನುತುಪ್ಪವನ್ನು ತೆಗಿತೀವಿ. ರಾಣಿ ಮೂರು ರೀತಿಯ ಮೊಟ್ಟೆಗಳನ್ನು ಇರುತ್ತೆ. ಒಂದು ರಾಣಿ ಮೊಟ್ಟೆ, ಮತ್ತು ಹೆಣ್ಣು ನೊಣಗಳ ಮೊಟ್ಟೆ, ಮತ್ತು ಗಂಡು ನೊಣಗಳ ಮೊಟ್ಟೆ. ಮುಖ್ಯವಾಗಿ ಸೈಂಟಿಫಿಕ್ಕಾಗಿ ನೋಡೋದಾದರೆ ರಾಣಿ ಇಡುವಂಥದ್ದು ಎರಡು ರೀತಿಯ ಮೊಟ್ಟೆಗಳು, ಒಂದು ಫರ್ಟೈಲ್ಡ್ ಎಗ್, ಇನ್ನೊಂದು ಅನ್ಫರ್ಟೈಲ್ಡ್ ಎಗ್. ಫರ್ಟೈಲ್ಡ್ ಎಗ್ಗಿಂದ ನಾವು ರಾಣಿ ಮತ್ತು ಕೆಲಸಗಾರ ನೊಣವನ್ನು ನೋಡ್ತೀವಿ, ಕೆಲಸಗಾರ ನೊಣಗಳು ಹೊರಬರೋದು ನೋಡ್ತೀವಿ. ಅನ್ಫರ್ಟೈಲ್ಡ್ ಎಗ್ಗಿಂದ ಗಂಡು ನೊಣಗಳು ಹೊರಗಡೆ ಬರುತ್ತೆ. 21 ದಿನಕ್ಕೆ ಕೆಲಸಗಾರ ನೊಣ ಮರಿಯಾಗಿ ಹೊರಗೆ ಬರುತ್ತೆ, ಅದೇ ಗಂಡು ನೊಣ ಆದರೆ ಅದು 24 ದಿನಕ್ಕೆ ಹೊರಗೆ ಬರುತ್ತೆ, ಮತ್ತು ರಾಣಿ ನೊಣ ಆದರೆ ಸುಮಾರು 15-16 ದಿನಕ್ಕೆ ಹೊರಗೆ ಬರುತ್ತೆ. ರಾಣಿ ಮೊಟ್ಟೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಕೆಳಗಡೆ ಭಾಗದಲ್ಲಿ ಒಂದು ರೀತಿಯ ಕುರಿ ಮೊಲೆ ಟೈಪಲ್ಲಿ ಕೆಳಗಡೆ ಉದ್ದವಾಗಿ ಬಂದಿರುತ್ತೆ, ಅದು ರಾಣಿ ನೊಣದ ಮೊಟ್ಟೆ ಅಂತ. ಅಂದರೆ ರಾಣಿ ಮತ್ತೊಂದು ರಾಣಿಯಾಗಿ ಹೊರಗೆ ಬರುತ್ತೆ ಅಂತ. ಗಂಡು ನೊಣ ಎಲ್ಲ ಸಂದರ್ಭದಲ್ಲಿ ಇರಲ್ಲ, ಕೆಲವು ಸಂದರ್ಭದಲ್ಲಿ ಡಿವಿಷನ್ ಆಗುವಂಥ ಸಂದರ್ಭದಲ್ಲಿ. ಯಾಕೆಂತಂದರೆ ಹೊಸ ರಾಣಿ ಗೂಡಿಂದ ಹೊರಗೆ ಬಂತು ಅಂತಂದರೆ ಅದು ಫಸ್ಟು ಒಂದು 4-5 ದಿನಕ್ಕೆ ಗಂಡು ನೊಣದ ಜೊತೆ ಮೀಟ್ ಆಗುತ್ತೆ. ಗಂಡು ನೊಣದ ಜೊತೆ ಮೀಟ್ ಆಗಿ ಬಂದು ಮೊಟ್ಟೆ ಇಡಕ್ಕೆ ಪ್ರಾರಂಭ ಮಾಡುತ್ತೆ, ಅಂದರೆ ಮತ್ತೆ ಒಂದು ವಾರದೊಳಗೆ ಮೊಟ್ಟೆ ಇಡಕ್ಕೆ ಪ್ರಾರಂಭ ಮಾಡುತ್ತೆ. ಒಂದು ರಾಣಿ ಜೇನು 3 ವರ್ಷ ಬದುಕುತ್ತೆ. ಆ 3 ವರ್ಷದಲ್ಲಿ ಒಂದೇ ಸಲ ಏನು ಹುಟ್ಟಿ ಒಂದು ವಾರಕ್ಕೆ ಅದು ಗಂಡು ನೊಣ ಮೀಟ್ ಮಾಡುತ್ತೆ, ಮೀಟ್ ಆದ ನಂತರ ಮಾತ್ರ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಫಲ್ಲೇ ಒಂದೇ ಸಲ ಮಾತ್ರ ಗಂಡು ನೊಣವನ್ನು ಮೀಟ್ ಆಗುತ್ತೆ. ಹಾಗಾಗಿ ಗಂಡೋಣ ಮುಖ್ಯ ಕಾರ್ಯನೇ ಹೆಣ್ಣೋಣ ಅಂದರೆ ರಾಣಿ ನೋಣ ಜೊತೆಗೆ ಮೀಟ್ ಆಗುವಂಥದ್ದು ಅಂತ. ಎಲ್ಲ ಸಂದರ್ಭದಲ್ಲಲ್ಲ, ರಾಣಿ ಹೊಸ ರಾಣಿ ಬಂದಂತಹ ಸಂದರ್ಭದಲ್ಲಿ ರಾಣಿ ನೋಣದೊಂದಿಗೆ ಮೀಟ್ ಆಗಲಿಕ್ಕೆ ಮಾತ್ರ ಗಂಡೋಣ ಇರುವಂಥದ್ದು. ಹಾಗೆ ಕೆಲಸಗಾರ ನೋಣಗಳು 40-50 ದಿನ, ಹೆಚ್ಚು ಅಂದರೆ 60 ದಿನ ಕೂಡ ಬದುಕುವಂಥ ಸಂದರ್ಭ ಇರುತ್ತೆ. ಗಂಡು ನೋಣ ಹಾಗಲ್ಲ, ಟೈಮು ಅಂತ ನಾವು ಹೇಳಲಿಕ್ಕೆ ಬರಲ್ಲ, ಯಾಕೆಂದರೆ ಯಾವ ಯಾವಾಗ ಬೇಕಾಗುತ್ತೆ ಆ ಟೈಮಲ್ಲಿ ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ಆಹಾರ ಅಭಾವ ಕಾಲ ಇದೆ ಅಂತಂದರೆ ಆಟೋಮೆಟಿಕ್ಕಾಗಿ ಗಂಡು ನೊಣಗಳನ್ನೆಲ್ಲ ಕಚ್ಚಿ ಸಾಯಿಸುತ್ತೆ ಅಥವಾ ಅದನ್ನ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಮಾಡ್ಕೊಳತ್ತೆ ಅಂತ ಹೇಳ್ಬೋದು. ಕೆಲಸಗಾರ ನೊಣವಿನ ಕಾರ್ಯ ಅಂತ ನೋಡೋದಾದರೆ 20-21 ದಿನಕ್ಕೆ ಏನು ಮೊಟ್ಟೆ ಒಡೆದು ಮರಿ ಹೊರಗೆ ಬರುತ್ತೆ, ಆ ನಂತರದಲ್ಲಿ ಅದು ಕೆಲಸವನ್ನು ಸ್ಟಾರ್ಟ್ ಮಾಡುತ್ತೆ. ಇಮಿಡಿಯೇಟಾಗಿ ಹೊರಗೆ ಬಂದ ತಕ್ಷಣದಿಂದನೇ ತಾನು ಹೊರಗೆ ಬಂದ ಆ ಕಣವನ್ನು ಸ್ವಚ್ಛ ಮಾಡುತ್ತೆ, ಅಲ್ಲಿಂದನೇ ಕೆಲಸ ಪ್ರಾರಂಭ ಮಾಡುತ್ತೆ. ಹಾಗೆಯೇ ನಂತರದಲ್ಲಿ ಅದರ ತಲೆಯಲ್ಲಿ ಒಂದು ರೀತಿಯ ಹಾರ್ಮೋನ್ ಅಥವಾ ರಾಜಶಾಹಿ ರಸ ಉತ್ಪತ್ತಿ ಆಗುತ್ತೆ, ರಾಯಲ್ ಜೆಲ್ಲಿ ಅಂತ ಕೂಡ ಕರಿತೀವಿ. ಅದನ್ನು ಅದು ಎಲ್ಲದಕ್ಕೂ ಉಣಬಡಿಸುತ್ತೆ, ಅಂದರೆ ದಾದಿ ನೊಣಗಳಾಗಿ ಕೆಲಸ ಮಾಡುತ್ತೆ. ಈವನ್ ರಾಣಿಗೆ ಕೂಡ ಆಹಾರವನ್ನು ತಿನ್ನಿಸೋದು ಕೆಲಸಗಾರ ನೊಣಗಳೇ, ಮತ್ತು ಎಲ್ಲ ಮೊಟ್ಟೆಗಳಿಗೆ ಫೀಡಿಂಗ್ ಮಾಡೋದು ಈ ಕೆಲಸಗಾರ ನೊಣಗಳೇ. ಹಾಗೆ ಬೇರೆ ಜೇನು ನೊಣಗಳಿಗೂ ಕೂಡ ಫೀಡಿಂಗ್ ಕೊಡುವಂಥದ್ದು ಕೆಲಸಗಾರ ನೊಣಗಳೇ. ಆ ನಂತರದಲ್ಲಿ ಒಂದು 10-20 ದಿನ ಆದ ನಂತರದಲ್ಲಿ ಅದು ಪರಾಗ ಮತ್ತು ಮಕರನ್ನ ತರಲಿಕ್ಕೆ ಹೊರಗಡೆ ಹೋಗುವಂಥದ್ದು. ಆದರೆ ಮಳೆಗಾಲ ಅಥವಾ ನಮ್ಮ ಅಭಾವ ಕಾಲದಲ್ಲಿ ಅದು ಹೆಚ್ಚಾಗಿ ಪರಾಗ ಮಕರನ್ನವನ್ನು ತರಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಸಂದರ್ಭದಲ್ಲಿ ನಾವು ಕೃತಕವಾಗಿ ಆಹಾರವನ್ನು ಕೊಡಬೇಕು. ಆಹಾರವನ್ನು ಕೊಡಲಿಕ್ಕೆ ನಾವು ಯಾವುದೋ ಒಂದು ಸಣ್ಣ ಈ ರೀತಿಯ ಬೌಲ್ಗಳನ್ನು ಮಾಡ್ಬೋದು. ಅದರಲ್ಲಿ ಒಂದು ದಿನಕ್ಕೆ ಸುಮಾರು ಒಂದು 50 ml ನಾವು ಆಹಾರವನ್ನು ಕೊಡಬೇಕು. ಹಾಗಂತ ಪ್ರತಿನಿತ್ಯ 50 ml ಸಕ್ಕರೆ ಪಾಕವನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ವಾರಕ್ಕೆ ಒಂದ್ಸಲಿ ಅಥವಾ 5 ದಿನಕ್ಕೊಂದ್ಸಲಿ ಅಥವಾ 10 ದಿನಕ್ಕೊಂದ್ಸಲಿ ಈ ರೀತಿಯಲ್ಲಿ ಕೊಡಬೇಕು. ಸುಮಾರು ಅದೇ ರೀತಿ ಆವರೇಜ್ ವಾರಕ್ಕೆ ಕೊಡೋದಾದರೆ ಸುಮಾರು ಒಂದು 350 ml ಅಥವಾ ನಾವು 10 ದಿನಕ್ಕೆ ಕೊಡೋದಾದರೆ ಒಂದು 600-700 ml ಈ ಥರ ಆಹಾರವನ್ನು ಕೊಡ್ತಾ ಬರಬೇಕು. ಆಹಾರ ಕೊಟ್ಟಂಥ ಸಂದರ್ಭದಲ್ಲಿ ಆ ಸಕ್ಕರೆ ಪಾಕದಲ್ಲಿ ಜೇನುನೊಣಗಳು ಬಿದ್ದು ಸಾಯುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಸಾಯಬಾರದು ಅಂತ ಕಡ್ಡಿಗಳನ್ನು ಹಾಕ್ತೀವಿ. ಹಾಕಿ ಅದು ಅಕಸ್ಮಾತ್ ಆಗಿ ಬಿದ್ದರೂ ಕೂಡ ಮೇಲ್ಭಾಗದಲ್ಲಿ ಹತ್ತಿ ಬರುತ್ತೆ. ಸಂಸಾರ ಕೋಣೆ ಅಂದರೆ ಜೇನು ಮೊಟ್ಟೆ ಮರಿ ಮತ್ತು ಜೇನುಗಳಿಗೆ ಬೇಕಾದಂತಹ ತುಪ್ಪಗಳನ್ನು ಮಾತ್ರ ಮಾಡಿಕೊಳ್ಳುತ್ತೆ. ಈ ಸಂಸಾರ ಕೋಣೆಯಲ್ಲಿ ಚೆನ್ನಾಗಿರುವಂಗೆ ನೋಡ್ಕೊಳ್ಳೋ ನಮ್ಮ ಜವಾಬ್ದಾರಿ ಇರುತ್ತೆ. ನಮ್ಮ ಹಕ್ಕು ಸಂಸಾರ ಕೋಣೆಯಲ್ಲಿ ಇಲ್ಲ. ನಮ್ಮ ಹಕ್ಕು ಏನಿದ್ರು ಕೂಡ ನಾವು ತುಪ್ಪ ಏನು ತಗೋತೀವಿ ಅದನ್ನೆಲ್ಲ ನಮ್ಮ ಹಕ್ಕು ಇರುವಂಥದ್ದು ಈ ತುಪ್ಪದ ಕೋಣೆಯಲ್ಲಿ. ತುಪ್ಪದ ಕೋಣೆಯಲ್ಲೂ ಕೂಡ ನಾವು ಫ್ರೇಮ್ಗಳನ್ನು ಇಟ್ಟಿರ್ತೀವಿ, ಆ ಫ್ರೇಮ್ಗಳಲ್ಲಿ ತುಪ್ಪವನ್ನು ಮಾಡಿರುತ್ತೆ. ಇದನ್ನು ನಾವು ಕೃತಕವಾಗಿ ಒಂದು ವ್ಯಾಕ್ಶೀಟ್ ಅಂತ ಸಿಗುತ್ತೆ, ಅದು ಕೂಡ ಜೇನು ಮೇಣದಿಂದ ಮಾಡಿದ್ದು, ಅದನ್ನು ಕಟ್ಟಿದರೆ ಜಾಸ್ತಿ ಇಳುವರಿಯನ್ನು ತಗೋಬೋದು.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಓಕೆ ಕೆಳಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವಿಘ್ನೇಶ್ ಅವರು ಮಾತಾಡ್ತಾ ಇದ್ರು. ಹಾಗೆ ಅವರು ಮಾಡ್ತಾ ಇರುವಂತಹ ಜೇನು ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ಹಾಗೆ ಜೇನನ್ನ 3 ವಿಭಾಗಗಳಲ್ಲಿ ನಾವು ನೋಡ್ಬೋದು. ಸೊ ಅದೇ ರೀತಿಯಲ್ಲೇ ಯಾವ ರೀತಿಯಲ್ಲಿ ಜೇನನ್ನ ನಾವು ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸೊ ಅವ್ರ ಜೊತೆ ಮಾತನ್ನ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬಂದಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಬರೋಣ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪುನಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ವಿಘ್ನೇಶ್ ಅವರ ಜೊತೆ ಮಾತಾಡ್ತಾ ಇದ್ವಿ. ವಿಘ್ನೇಶ್ ಅವರು ಉಪನ್ಯಾಸಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಹಾಗೆ ಜೇನು ಕೃಷಿಯನ್ನು ಕೂಡ ಮುಖ್ಯ ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗೆಯೇ ಇವರು ಜೇನು ಸಾಕಾಣಿಕೆಯ ಜೊತೆ ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಜೇನನ್ನು ಸಾಕಾಣಿಕೆ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡು ನಂತರದಲ್ಲಿ ಉತ್ತಮವಾದಂತಹ ಆದಾಯವನ್ನು ಕೂಡ ಅದರಿಂದ ಗಳಿಸ್ತಾ ಇದ್ದಾರೆ. ಹಾಗೆಯೇ ಅವರ ತೋಟದಲ್ಲಿ ಕೂಡ ಉತ್ತಮ ಇಳುವರಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇವರ ಮಾಡ್ತಾರುವಂತಹ ಈ ಜೇನು ಕೃಷಿಯ ಬಗ್ಗೆ ಇವರ ಅನುಭವಗಳನ್ನು ಕೂಡ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಇದ್ವಿ. ಹಾಗಾದರೆ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿಘ್ನೇಶ್ ಅವರ ಸ್ವಾಗತಿಸೋಣ. ವಿಘ್ನೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವಾಗಲೇ ಹೇಳ್ತಾ ಇದ್ರಿ ಉತ್ತಮ ಇಳುವರಿ ಪಡಿಬೇಕು ಅಂತಂದ್ರೆ ಯಾವ ರೀತಿಯಲ್ಲಿ ನಾವು ಜೇನುಗಳನ್ನ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಾಗೆ ಜೇನು ಸಾಕಾಣಿಕೆಯನ್ನು ಮಾಡುವಂತಹ ಸಮಯದಲ್ಲಿ, ಸೊ ಈಗ ನಾವು ತೋಟದಲ್ಲಿ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ವಿ ಅಂತಂದಾಗ, ಸೊ ಯಾವ್ಯಾವ ರೀತಿ ಚಾಲೆಂಜಸ್ಗಳನ್ನು ಎದುರಿಸಬೇಕಾಗತ್ತೆ, ನಾವು ಯಾವ್ಯಾವ ರೀತಿ ಚಾಲೆಂಜಸ್ಗಳು ಬರುತ್ತೆ ಸರ್ ಈ ಒಂದು ಜೇನು ಕೃಷಿನಲ್ಲಿ?
3: ಕಣಜದ ಹುಳು ಅಂತ, ಕಣಜದ ಹುಳು ತುಂಬ ಜೇನುನೊಣಗಳನ್ನು ತಿನ್ನುತ್ತೆ. ಒಂದು ಕಣಜದ ಹುಳು ಅಥವಾ ಒಂದು ಎರಡು ಕಣಜದ ಹುಳು ಇತ್ತು ಅಂದರೆ ಈ ಜಾಗದಿಂದ ಈ ಜೇನು ಕುಟುಂಬವನ್ನೇ ಹಾರೋ ರೀತಿಯಲ್ಲಿ ಮಾಡುತ್ತೆ, ಅಷ್ಟು ತೊಂದರೆ ಕೊಡುತ್ತೆ. ಯಾವಾಗಲೂ ಬಂದು ಈ ಎಂಟ್ರೆನ್ಸಲ್ಲಿ ಕೂತ್ಕೊಳ್ಳೋವಂಥದ್ದು, ಹಾಗೆಯೇ ಎಲ್ಲ ಕೆಲಸಗಾರ ನೊಣಗಳನ್ನು ತಿಂತಾ ಬರುವಂಥದ್ದು. ಆಗ ಜೇನು ಕುಟುಂಬ ಇಲ್ಲಿಂದ ಪಲಾಯನ ಮಾಡುತ್ತೆ. ಜೇನು ಕುಟುಂಬ ಒಂದು ಕಡೆಯಿಂದ ಒಂದು ಕಡೆಗೆ ಹಾರೋಗುತ್ತೆ ಅಂದರೆ ಮುಖ್ಯವಾಗಿ ಎರಡು ಕಾರಣಗಳಿರುತ್ತೆ. ಒಂದು ಕಾರಣ ಅದಕ್ಕೆ ಏನೋ ತೊಂದರೆ ಆಗ್ತಾಯಿದೆ ಅಂತ, ಇನ್ನೊಂದು ಕಾರಣ ಅಭಾವ, ಆಹಾರಗಳು ಸಿಗ್ತಾ ಇಲ್ಲ ಅಂತ. ಆಹಾರಗಳು ಸಿಗದೇ ಇರೋ ಸಂದರ್ಭದಲ್ಲಿ ನಾವು ಕೃತಕವಾಗಿ ಆಹಾರವನ್ನು ಕೊಡ್ತೀವಿ, ಸಕ್ಕರೆ ನೀರನ್ನು ಕೊಡ್ತೀವಿ, ಮತ್ತು ಕೃತಕವಾಗಿ ಪೋಲಾನ್ ಕೂಡ ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ಆದರೆ ತೊಂದರೆಗಳು ಬರದೇ ಇದ್ದ ಹಾಗೆ ಕೂಡ ನೋಡ್ಕೋಬೇಕಾಗತ್ತೆ. ಮತ್ತು ಇನ್ನು ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆದಮೇಲೆ ಹಕ್ಕಿಗಳು ಸ್ಟಾರ್ಟ್ ಆಗುತ್ತೆ. ಎರಡು ರೀತಿಯ ಹಕ್ಕಿಗಳನ್ನು ನೋಡ್ಬೋದು. ಒಂದು ನಮ್ಮ ಮಲೆನಾಡಲ್ಲಿ ಗಜರಾಜ ಪಕ್ಷಿ ಅಂತ ಕರಿತೀವಿ, ಹಸೂರು ಹಕ್ಕಿ, ಇಷ್ಟು ದಪ್ಪ ಇರುತ್ತೆ. ಅದು ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡು ಕೂಗಕ್ಕೆ ಸ್ಟಾರ್ಟ್ ಮಾಡುತ್ತೆ, ಒಂದು ರೀತಿ ವಿಚಿತ್ರವಾಗಿ ಕೂಗುತ್ತೆ. ಇದು ಅದನ್ನ ಅಟ್ಯಾಕ್ ಮಾಡೋಕ್ಕೆ ಹೋಗುತ್ತೆ, ಆಗ ಅಲ್ಲೇ ಹಿಡ್ಕೊಂಡು ತಿನ್ನುತ್ತೆ. ಇನ್ನೊಂದು ಈ ಲೈನ್ಗಳ ಮೇಲೆ ಕೂರುವಂತಹ ಬೀ ಈಟರ್ ಅಂತ, ಈ ಹೆಚ್ಚಾಗಿ ಈ ಥರ ಲೈನ್ಗಳು ಹೋದಲ್ಲಿ ಸಣ್ಣ ಸಣ್ಣ ಹಕ್ಕಿಗಳು ಕೂತಿರುತ್ತೆ, ಅದನ್ನ ಬೀ ಈಟರ್ ಅಂತ ಕರಿತೀವಿ. ಅದು ತುಂಬ ಸ್ಪೀಡಾಗಿ ಬಂದು ಇದನ್ನ ಹಿಡಿಯುತ್ತೆ. ಇದಿಷ್ಟು ನಮ್ಮ ಬಾಹ್ಯವಾಗಿ ಆಗುವಂಥ ತೊಂದರೆಗಳು. ಇನ್ನು ಆಂತರಿಕವಾಗಿ ಹಲವಾರು ತೊಂದರೆಗಳಿದೆ. ಯಾವ ಸಂದರ್ಭದಲ್ಲಿ ಆ ಏರಿಗಳು ಹಳತಾಗತ್ತೆ, ಕಪ್ಪಾಗತ್ತೆ, ಆ ಸಂದರ್ಭದಲ್ಲಿ ವ್ಯಾಕ್ಸ್ ಮೊತ್ತ ಅಂತ ಕರಿತೀವಿ, ಮೇಣದ ಚಿಟ್ಟೆ, ಅದು ತುಂಬ ತೊಂದರೆ ಕೊಡುತ್ತೆ. ಅಂದರೆ ದಿನ ದಿನ ಆ ಏರಿಗಳನ್ನೇ ತಿಂತಾ ಹೋಗ್ಬಿಡುತ್ತೆ, ಮೊಟ್ಟೆ ಮರಿಗಳನ್ನು ತಿಂತಾ ಹೋಗ್ಬಿಡುತ್ತೆ, ಅದೊಂದು. ಇನ್ನು ರೋಗಗಳು, ರೋಗಗಳು ಅಂತಂದರೆ ಮುಖ್ಯವಾಗಿ ಥೈಸ್ಯಾಕ್ ಬ್ರೂಡ್. ನಮ್ಮ ಮಲೆನಾಡು ಭಾಗದಲ್ಲಿ ಸದ್ಯಕ್ಕೆ ಥೈಸ್ಯಾಕ್ ಬ್ರೂಡ್ ಇಲ್ಲ, ಆದರೆ 92-93 ಇಸವಿಯಲ್ಲಿ ತುಂಬ ಕಡೆ ಥೈಸ್ಯಾಕ್ ಬ್ರೂಡಿಂದ ಜೇನು ಕೃಷಿಯ ನಾಶ ಆಗಿತ್ತು. ಥೈಸ್ಯಾಕ್ ಬ್ರೂಡ್ ಹೇಗೆ ಅಂದರೆ ಮೊಟ್ಟೆ ಕೊಳೆಯುವಂಥ ರೋಗ ಅಂತ. ರಾಣಿ ಮೊಟ್ಟೆ ಇಡುತ್ತೆ, 3 ದಿನಕ್ಕೆ ಮರಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, 4-5 ದಿನಕ್ಕೆ ಲಾರ್ವಾ ಹಂತಕ್ಕೆ ಬರುತ್ತೆ, 7-8 ದಿನಕ್ಕೆ ಅದನ್ನ ಕ್ಯಾಪ್ ಮಾಡುತ್ತೆ. ಆ ಕ್ಯಾಪ್ ಮಾಡಿದಂಥ ಸಂದರ್ಭದಲ್ಲಿ ಮರಿಯಾಗಿ ಹೊರಗೆ ಬರಬೇಕು 21 ದಿನಕ್ಕೆ, ಆದರೆ ಮರಿಯಾಗಿ ಬರೋದೇ ಇಲ್ಲ, ಬದಲಾಗಿ ಅಲ್ಲೇ ಮೊಟ್ಟೆ ಕೊಳಿತಾ ಹೋಗುತ್ತೆ, ಅದು ಥೈಸ್ಯಾಕ್ ಬ್ರೂಡ್. ಇನ್ನು ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಕರಿತೀವಿ. ಕೆಲವೊಂದು ಜೇನುನೊಣಗಳು ಅಂದರೆ ಮರಿ ಆಗೋದಕ್ಕಿಂತ ಮುಂಚೆ ಅಲ್ಲಲ್ಲೇ ತೂತು ಬೀಳುತ್ತೆ, ಆಗದು ಅಥವಾ ಅದೊಂದು ರೀತಿಯ ಒಂದು ಸಣ್ಣ ರೀತಿ ಹೇನು ರೀತಿಯಲ್ಲಿ ಆಗುತ್ತೆ, ಅದೆಲ್ಲ ಕೂಡ ಜೇನು ಕುಟುಂಬ ನಾಶ ಆಗೋಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಇವೆರಡು ಮುಖ್ಯವಾದ ರೋಗಗಳು, ಬಾಹ್ಯವಾಗಿ ತೊಂದರೆ ಜಾಸ್ತಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಜೇನು ಕೃಷಿ ಅಥವಾ ಜೇನುಗಳಿಗೆ ಶತ್ರು ಅಂದರೆ ಮನುಷ್ಯರು ಅಂತ ಹೇಳ್ಬೋದು. ಜೇನಿದೆ ಅಂತಂದರೆ ಜೇನುನೊಣ ಚುಚ್ಚುತ್ತೆ ಅನ್ನೋ ಕಾರಣಕ್ಕೆ ಆ ಜೇನು ಕುಟುಂಬಕ್ಕೆ ಬೆಂಕಿ ಹಾಕ್ತಾರೆ, ಬೆಂಕಿ ಹಾಕಿ ಪೂರ್ತಿ ಜೇನು ಕುಟುಂಬ ನಾಶ ಮಾಡ್ತಾರೆ. 1 ಕೆಜಿ ತುಪ್ಪಕ್ಕಾಗಿ ಇಡೀ ಜೇನು ಕುಟುಂಬ ನಾಶ ಮಾಡ್ತಾರೆ. ಜೇನು ಕುಟುಂಬದ ವಿಭಜನೆ ಅಂದರೆ ಈ ಜೇನು ಅಭಿವೃದ್ಧಿ ಕಾಲದಲ್ಲಿ ನಾವು ಜೇನು ಕುಟುಂಬವನ್ನು ವಿಭಜನೆ ಮಾಡ್ತಾ ಹೋಗ್ತೀವಿ. ಮುಖ್ಯವಾಗಿ 6 ಫ್ರೇಮ್ ಪೆಟ್ಟಿಗೆ ಅಥವಾ 8 ಫ್ರೇಮ್ ಪೆಟ್ಟಿಗೆ ಯಾವುದರಲ್ಲಿ ನಾವು ಜೇನು ಸಾಕಿದ್ದೀವಿ ಅಂತ ನೋಡ್ಕೋಬೇಕಾಗತ್ತೆ. 6 ಫ್ರೇಮ್ ಪೆಟ್ಟಿಗೆ ಅಂತ ಅಂದ್ಕೊಳ್ಳೋಣ. 6 ಫ್ರೇಮ್ ಪೆಟ್ಟಿಗೆಯಲ್ಲಿ ಮೊದಲಿಗೆ ಅಂದರೆ ನಾವು ಚೌತಿ ಹಬ್ಬಕ್ಕಿಂತ ಮುಂಚಿತವಾಗಿ 1 ತಿಂಗಳು ಮುಂಚಿತವಾಗಿ ಸುಮಾರು 8 ತಿಂಗಳಲ್ಲಿ ನಾವು ಅದರಲ್ಲಿರುವಂಥ ಹಳೆಯ ಏರಿಗಳನ್ನು ಕಟ್ ಮಾಡಿ ತೆಗಿಬೇಕಾಗತ್ತೆ. ಕಟ್ ಮಾಡಿ ತೆಗೆದು ಸಕ್ಕರೆ ನೀರನ್ನು ಫೀಡಿಂಗಾಗಿ ಕೊಡಬೇಕಾಗತ್ತೆ. ಆಗ ಅದು ಹೊಸ ಏರಿಗಳನ್ನು ಕಟ್ಟೋಕ್ಕೆ ಪ್ರಾರಂಭ ಮಾಡುತ್ತೆ, ಹಾಗೆ ಅದರಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಯಾವಾಗ ಸ್ಟ್ರೆಂತ್ ಜಾಸ್ತಿ ಆಯಿತು, ಗಂಡು ನೊಣಗಳು ಸ್ಟಾರ್ಟ್ ಆಗೋಕ್ಕೆ ಪ್ರಾರಂಭ ಆಯಿತೋ ಆ ನಂತರದಲ್ಲಿ ನಾವು ವಿಭಜನೆಯನ್ನು ಮಾಡಬೇಕಾಗತ್ತೆ. ವಿಭಜನೆ ಮಾಡೋದು ಹೇಗೆ ಅಂತಂದರೆ, 6 ಫ್ರೇಮ್ ಇರೋವಂಥ ಪೆಟ್ಟಿಗೆಯಲ್ಲಿ ನಾವು 1 ಕಡೆಯಿಂದ 3 ಫ್ರೇಮನ್ನು ತೆಗಿಬೇಕು, ತೆಗೆದು ಇನ್ನೊಂದು ಪೆಟ್ಟಿಗೆಯಲ್ಲಿ ಹಾಕಬೇಕು. ರಾಣಿ ಯಾವುದ್ರಲ್ಲಿದೆ ಅಂತ ಚೆಕ್ ಮಾಡಬೇಕಾಗತ್ತೆ. ರಾಣಿ ಇರುವಂತಹ ಪೆಟ್ಟಿಗೆಯನ್ನು ನಾವು ಇಲ್ಲಿಂದ ಸುಮಾರು ಒಂದು 500 ಮೀಟ್ರ್ ದೂರ ತಗೊಂಡು ಹೋಗಿ ಇಡಬೇಕು. ರಾಣಿ ಇಲ್ಲದ ಪೆಟ್ಟಿಗೆಯನ್ನು ಇಲ್ಲೇ ಇಡಬೇಕು. ಯಾಕೆ ಅಂತಂದರೆ ಇಲ್ಲಿ ಕೆಲಸಕ್ಕೆ ಹೋಗಿರುವಂಥ ಕೆಲಸಗಾರ ನೊಣಗಳು ವಾಪಸ್ ಇದೇ ಜಾಗಕ್ಕೆ ಬರುತ್ತೆ. ಹಾಗಾಗಿ ಕೆಲಸಕ್ಕೆ ಹೋದ ನೊಣಗಳೆಲ್ಲ ಬಂದು ಇದೇ ಜಾಗಕ್ಕೆ ಕೂತಿರೋದ್ರಿಂದ ರಾಣಿ ಇಲ್ಲದ ಪೆಟ್ಟಿಗೆಯಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಆಗ ರಾಣಿ ಕಣವನ್ನು ಪ್ರಿಪೇರ್ ಮಾಡಿ ರಾಣಿಯನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಾವು 500 ಮೀಟ್ರ್ ತಗೊಂಡು ಹೋದಂತಹ ಪೆಟ್ಟಿಗೆಯಲ್ಲಿ ರಾಣಿ ಇರುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಹುಳ ಕಡಿಮೆ ಇದ್ದರೂ ಕೂಡ, ಜೇನುನೊಣ ಕಡಿಮೆ ಇದ್ದರೂ ಕೂಡ ಅಲ್ಲಿ ರಾಣಿ ಮತ್ತೆ ಮತ್ತೆ ಮೊಟ್ಟೆ ಇಡುತ್ತಾ ಇರೋದ್ರಿಂದ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಒಂದು ಜೇನುನೊಣ ಒಂದು ದಿನಕ್ಕೆ ಸುಮಾರು ದೂರ ಹೋಗಿ ಬರುತ್ತೆ. ನಾವು ಕಿಲೋಮೀಟ್ರ್ ಲೆಕ್ಕದಲ್ಲಾದರೆ ಸೈಂಟಿಫಿಕ್ಕಾಗಿ ಹೇಳ್ತಾರೆ 1.25 ಕಿಲೋಮೀಟ್ರನ್ನ 1 ಕಿಲೋಮೀಟ್ರ್ ಹೋಗಿ ಬರುತ್ತೆ ಅಂತ ಒಂದು ಜೇನುನೊಣ ಒಂದು ಸಲ ಹೋಗಿ ಬಂದರೆ. ಈ ಕೆಲಸಗಾರ ನೊಣಗಳು ಗೂಡಿಯಿಂದ ಹೊರಗೆ ಹೋಗಬೇಕಾದ್ರೆ ರಾಣಿ ಒಂದು ರೀತಿಯಲ್ಲಿ ಪೆರಮೋನ್ ಉತ್ಪತ್ತಿ ಮಾಡುತ್ತೆ, ಅದನ್ನು ತಗೊಂಡು ಹೋಗುತ್ತೆ. ಹಾಗಾಗಿ ಈ ಕುಟುಂಬದಿಂದ ಹೋದಂತಹ ಜೇನುನೊಣ ಇದೇ ಕುಟುಂಬಕ್ಕೆ ಬರುತ್ತೆ. ಬೇರೆ ಕುಟುಂಬಕ್ಕೆ ಬಂದರೆ ಅಲ್ಲಿ ಅಕ್ಸೆಪ್ಟ್ ಮಾಡಲ್ಲ. ಎಷ್ಟೊಂದು 4 ಅಡಿ ಡಿಸ್ಟೆನ್ಸಲ್ಲಿ ನಾವು ಒಂದು ಪೆಟ್ಟಿಗೆ ಇಟ್ಟರು ಇಲ್ಲಿಂದ ಹೋಗಿ ಇಲ್ಲಿಗೆ ಬರುತ್ತೆ, ಬೇರೆ ಗೂಡಿ ಯಾವುದಕ್ಕೂ ಸೇರಲ್ಲ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಘ್ನೇಶ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ, ಹಾಗೆ ಅವರು ಕೂಡ ಅವರ ಜೇನು ಕೃಷಿಯ ಬಗ್ಗೆ ಹೇಳ್ತಾ ಇದ್ರು, ಮತ್ತೆ ಜೇನು ಕೃಷಿಯನ್ನು ಮಾಡುವಾಗ ಏನೇನೆಲ್ಲ ಚಾಲೆಂಜಸ್ಗಳಿದೆ ಅನ್ನೋದ್ರ ಬಗ್ಗೆ ಈಗ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತು ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಏನಷ್ಟು ಮಾತಾಡೋಣ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ವಿ ವಿಘ್ನೇಶ್ ಅವ್ರ ಜೊತೆನಲ್ಲಿ. ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನವರು. ಇವರು ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಆ್ಯಂಡ್ ಇವರು ಮಾಡ್ತಿರುವಂತಹ ಜೇನು ಕೃಷಿನಲ್ಲಿ ಉತ್ತಮ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಹಾಗೆ ಇವರ ಕೃಷಿ ಭೂಮಿಯಲ್ಲಿ ಕೂಡ ಉತ್ತಮ ಇಳುವರಿಯನ್ನು ಪಡಿತಾ ಇದ್ದಾರೆ. ಹಾಗೆ ಇವರು ಮಾಡ್ತಿರುವಂತಹ ಈ ಒಂದು ಜೇನು ಕೃಷಿನಲ್ಲಿ ಅವರು ಅಳವಡಿಸ್ಕೊಂಡಿರುವಂತಹ ಪದ್ಧತಿಗಳು, ಹಾಗೆ ಅವರಿಗೆ ಆದಂತಹ ಚಾಲೆಂಜಸ್ಗಳ ಬಗ್ಗೆ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಏನಷ್ಟು ಜೇನು ಕೃಷಿಯ ಕುರಿತಂತೆ ಮಾತಾಡೋಣ. ಮತ್ತೊಮ್ಮೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವಿಘ್ನೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ವಿಘ್ನೇಶ್ ಅವರು, ನೀವಾಗಲೇ ಹೇಳ್ತಾ ಇದ್ರಿ ಈ ಜೇನು ಕೃಷಿಯನ್ನು ಮಾಡುವಾಗ ಏನೇನೆಲ್ಲ ಚಾಲೆಂಜಸ್ ಬರುತ್ತೆ ಅಂತೇಳಿ. ಸೊ ಈಗ ಜೇನು ಕೃಷಿಯನ್ನು ಆರಂಭ ಮಾಡ್ತಿದ್ವಿ ಅಂತಂದಾಗ ಯಾವ ರೀತಿಯ ಉಪಕರಣಗಳನ್ನು ಅದಕ್ಕೆ ಬಳಕೆ ಮಾಡಬೇಕಾಗತ್ತೆ, ಇದರ ಬಗ್ಗೆ ಹೇಳ್ಬೋದಾ?
3: ಮೊದಲಿಗೆ ಜೇನು ಪೆಟ್ಟಿಗೆ ಬೇಕಾಗತ್ತೆ. ISI ಮಾದರಿಯ ಜೇನು ಪೆಟ್ಟಿಗೆ ಅಥವಾ ISI ಮಾದರಿಯ 8 ಫ್ರೇಮಿನ ಜೇನು ಪೆಟ್ಟಿಗೆ, ISI ಮಾದರಿಯ 6 ಫ್ರೇಮಿನ ಜೇನು ಪೆಟ್ಟಿಗೆ, ನಾನ್ ISI ಅಥವಾ ಇದನ್ನ ದಕ್ಷಿಣ ಕನ್ನಡಕದೆ ಯೂಸ್ ಮಾಡುವಂಥ ಬಾಕ್ಸ್ಗಳು, ಸಣ್ಣ ಪೆಟ್ಟಿಗೆ ಅಂತ. ಇದು ಕೂಡ ಇದರಲ್ಲೂ ಕೂಡ ಜೇನನ್ನ ಸಾಕ್ಬೋದು. ಹಾಗಾಗಿ ಬಾಕ್ಸಲ್ಲೂ ಇಷ್ಟು ವೆರೈಟಿಗಳು ಬರುತ್ತೆ. ಬಾಕ್ಸ್ ಮುಖ್ಯವಾಗಿ ಬೇಕೇ ಬೇಕು. ಹಾಗೆಯೇ ಜೇನು ಪೆಟ್ಟಿಗೆಯನ್ನು ಇಡಲಿಕ್ಕೆ ಬೇಕಾಗುವಂತಹ ಸ್ಟ್ಯಾಂಡ್, ಯಾಕೆ ಸ್ಟ್ಯಾಂಡ್ ಬೇಕು ಅಂತಂದರೆ, ಸ್ಟ್ಯಾಂಡಲ್ಲೂ ಕೂಡ ಹಲವಾರು ವೆರೈಟಿ ಇದೆ. ಸ್ಟ್ಯಾಂಡ್ ಯಾಕೆ ಬೇಕು ಅಂತಂದರೆ, ಇರುವೆಗಳು ಹತ್ತೇ ಇದ್ದ ಹಾಗೆ ಇಲ್ಲಿ ನೀರನ್ನು ಹಾಕುವಂಥ ವ್ಯವಸ್ಥೆ ಇರುತ್ತೆ, ಹಾಗಾಗಿ ಸ್ಟ್ಯಾಂಡ್ ಬೇಕಾಗುತ್ತೆ. ಹಾಗೆ ತುಪ್ಪ ತೆಗೆಯುವಂಥ ಸಂದರ್ಭದಲ್ಲಿ ಹನಿ ಎಕ್ಸ್ಟ್ರಾಕ್ಟರ್ ಅಂತ ಕರಿತೀವಿ, ತುಪ್ಪ ತೆಗೆಯುವ ಯಂತ್ರ ಅಂತ.

0: ಹಾಕಿದಾಗ ಸಣ್ಣ ಪ್ರಮಾಣದಲ್ಲಷ್ಟೇ ಹೊಗೆ ಬರುತ್ತೆ, ಜೇನಿಗೇನು ಅಪಾಯ ಆಗಲ್ಲ. ಆದರೆ ನಮಗೆ ಜೇನು ಚುಚ್ಚುವಂಥದ್ದು ಕಡಿಮೆ ಆಗುತ್ತೆ. ಮತ್ತು ಮುಖಪರದೆ, ಮುಖಕ್ಕೆ ಹೊಡೆದ್ರೆ ಕೆಲವರಿಗೆ ಅಲರ್ಜಿ ಆಗುತ್ತೆ, ಹಾಗಾಗಿ ಮುಖಪರದೆಯನ್ನು ಕೂಡ ಯೂಸ್ ಮಾಡ್ಬೋದು. ಕೆಲವೊಂದಿಷ್ಟು ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ಅಂದರೆ ಜೇನು ಗೇಟ್ಗಳು ಬೇಕಾಗುತ್ತೆ, ರಾಣಿ ತಡೆಗೇಟು ಅಂತ ಕರಿತೀವಿ. ಈ ರಾಣಿ ತಡೆಗೇಟಲ್ಲಿ ಕೂಡ ಪ್ಲಾಸ್ಟಿಕ್ಕಿನ ತಡೆ ರಾಣಿ ತಡೆಗೇಟು ಇದೆ, ಸ್ಟೀಲಿಂದ ಕೂಡ ಇದೆ. ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಹೊಸದಾಗಿ ಕಾಡಿನಿಂದ ನಾವೇನಾದ್ರು ಜೇನು ಕುಟುಂಬವನ್ನು ಹಿಡಿತಂದರೆ ಒಂದು ವಾರದ ಕಾಲ ಹಾರೋಗೋಂಥ ಸಾಧ್ಯತೆ ಇರುತ್ತೆ, ಅಂದರೆ ಬಾಕ್ಸಿಂದ ವಾಪಸ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ರಾಣಿ ಜೇನುನೊಣ ಪಾಸ್ ಆಗದೇ ಇರೋ ಹಾಗೆ ಹೋಲಿರುವಂಥದ್ದಿದು, ಇದನ್ನು ಇಲ್ಲಿ ಅಳವಡಿಸ್ತೀವಿ. ಹಾಗಾಗಿ ರಾಣಿ ತಡೆಗೇಟು ಕೂಡ ಬೇಕಾಗತ್ತೆ. ಮತ್ತು ರಾಣಿ ಪಂಜರ ಅಂತ ಕರಿತೀವಿ. ರಾಣಿ ಪಂಜರ ಅಂದರೆ ಕ್ವೀನ್ ಕೇಜ್. ಇದು ನಮಗೆ ಎಲ್ಲೋ ಹೊರಗಡೆ ಒಂದು ಸ್ವಾಮಾಗಿ ಬಂದು ಕೂತಿರುವಂಥ ಜೇನಿರುತ್ತೆ, ರಾಣಿ ನೊಣ ಸಿಗುತ್ತೆ. ಆಗ ನಾವು ರಾಣಿ ನೊಣವನ್ನು ಇದ್ರ ಒಳಗಡೆ ಹಾಕ್ಕೊಬಂತಂದರೆ ಆ ರಾಣಿ ನೊಣಗಳು ಇದ್ದಂತಹ ಸಂದರ್ಭ ರಾಣಿ ಹೊರಗೆ ಬರಲ್ಲ, ಹಾಗೆ ಉಳಿಕೆ ಜೇನು ನೊಣ ಅಷ್ಟು ಇದಕ್ಕೆ ಗುಂಪಾಗಿ ಕೂತ್ಕೊಳ್ಳುತ್ತೆ. ಆಗ ಇದನ್ನ ಹೀಗೆ ತಂದು ಪೆಟ್ಟಿಗೆಯಲ್ಲಿ ಹಾಕ್ಬೋದು. ಹಾಗಾಗಿ ಕ್ವೀನ್ ಕೇಜ್ ಅಂತ ನೋಡ್ತೀವಿ. ಈ ಕ್ವೀನ್ ಕೇಜಲ್ಲಿ ಎರಡು ಮೂರು ವೆರೈಟಿಯ ಕ್ವೀನ್ ಕೇಜ್ ಇದೆ. ಕ್ವೀನ್ ಕೇಜಲ್ಲಿ ನಾವು ರಾಣಿಯನ್ನು ಇಟ್ಟಂಥ ಸಂದರ್ಭದಲ್ಲಿ ಅಥವಾ ಡಿವಿಷನ್ ಮಾಡಿ ನಾವು ರಾಣಿ ಮೊಟ್ಟೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಈ ಕ್ವೀನ್ ಕೇಜನ್ನು ಯೂಸ್ ಮಾಡ್ತೀವಿ. ಇದು ಎರಡು ರೀತಿಯ ಜೇನು ಫ್ರೇಮ್ಗಳಿದೆ. ಇದು ನಾವು ಸೂಪರ್ ಅಂತ ತುಪ್ಪದ ಕೋಣೆಯಲ್ಲಿ ಯೂಸ್ ಮಾಡುವಂಥ ಫ್ರೇಮ್ಗಳು, ಹಾಗೆಯೇ ಇದು ಸಂಸಾರ ಕೋಣೆಯಲ್ಲಿ ಯೂಸ್ ಮಾಡುವಂಥ ಫ್ರೇಮ್ಗಳು. ಯೂಶ್ವಲಿ ನಾವು ISI 8 ಫ್ರೇಮಿನ ಅಂದರೆ 8 ಚೌಕಟ್ಟಿನ ಪೆಟ್ಟಿಗೆಯನ್ನು ತಗೊಳ್ತೀವಿ. ಇನ್ನು ಕೆಲವು ಕಡೆ ISI 6 ಫ್ರೇಮನ್ನು ಕೂಡ ಯೂಸ್ ಮಾಡ್ತಾರೆ. ಆದರೆ 6 ಫ್ರೇಮಿನ ಪೆಟ್ಟಿಗೆಯನ್ನು ತೊಗೊಂಡು ನಮಗೆ ಸರ್ಕಾರದಿಂದ ಯಾವುದೇ ರೀತಿ ಸಬ್ಸಿಡಿಗಳು ಸಿಗೋಲ್ಲ. ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ಸಬ್ಸಿಡಿಯನ್ನು ತಗೊಳ್ಳೋದಾದರೆ ISI ಮಾದರಿಯ 8 ಫ್ರೇಮ್ ಇರುವಂತಹ ಪೆಟ್ಟಿಗೆಯನ್ನೇ ಖರೀದಿ ಮಾಡಬೇಕು. ಆಗ ಮಾತ್ರ ನಮಗೆ ಅಲ್ಲಿ ಸಬ್ಸಿಡಿಯನ್ನು ಸಿಗುತ್ತೆ. ಒಂದು ಜೇನು ಕುಟುಂಬದಲ್ಲಿ ರಾಣಿ ಇಲ್ಲ ಅಂತಂದರೆ ಕೃತಕವಾಗಿ ರಾಣಿಯನ್ನು ಮಾಡ್ಕೊಳ್ಳುತ್ತೆ. ಸಪೋಸ್ ಆ ಸಂದರ್ಭದಲ್ಲೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ, ಸುಮಾರು 21 ದಿನ ಆದರೂ ರಾಣಿ ಆ ಕುಟುಂಬದಲ್ಲಿ ಇಲ್ಲ ಅಂತಂದರೆ ಆಗ ಆ ಎಲ್ಲ ವರ್ಕರ್ಸ್ ಅಥವಾ ಕೆಲಸಗಾರ ನೊಣಗಳೇನಿರುತ್ತೆ ಅದು ಮೊಟ್ಟೆ ಇಡೋಕ್ಕೆ ಪ್ರಾರಂಭ ಮಾಡುತ್ತೆ. ಕೆಲಸಗಾರ ನೊಣಗಳು ಮೊಟ್ಟೆ ಇಟ್ಟರೆ ಅದನ್ನ ಅನ್ಫರ್ಟೈಲ್ಡ್ ಎಗ್ ಅಂತ ಕರಿತೀವಿ. ಹಾಗಾಗಿ ಅದು ಯಾವಾಗಲೂ ಕೂಡ ಮರಿಯಾಗಿ ಹೊರಗೆ ಬರಲ್ಲ. ಒಂದೊಂದು ರಂಧ್ರದಲ್ಲಿ 3-4 ಮೊಟ್ಟೆಗಳನ್ನು ಇಡುತ್ತೆ ಅಥವಾ 5-6 ಮೊಟ್ಟೆಗಳನ್ನು ಇಡುತ್ತೆ. ಸಪೋಸ್ ಯಾವುದೋ ಒಂದೇ ಮೊಟ್ಟೆ ಇಟ್ಟು ಅದು ಮರಿಯಾಗಿ ಬಂತು ಅಂದರೆ ಅದು ಗಂಡುಣ ಆಗಿರುತ್ತೆ ಹೊರತು ಹೆಣ್ಣುಣ ಆಗಿರಲ್ಲ. ಹಾಗಾಗಿ ರಾಣಿ ಒಂದು ಕುಟುಂಬದಲ್ಲಿ ಮುಖ್ಯ. ರಾಣಿ ಇಲ್ಲದಿದ್ದರೆ ಆ ಕುಟುಂಬವೇ ನಾಶ ಆಗುತ್ತೆ. ಹಾಗಾಗಿ ನಾವು ಅದನ್ನು ಅವಾಗವಾಗ ಒಂದು 8 ಅಥವಾ 10 ದಿನಕ್ಕೊಂದ್ಸಲ ಅಬ್ಸರ್ವೇಷನ್ ಮಾಡ್ತಾ ಇರಬೇಕು.
1: ಓಕೆ ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಒಂದು ಜೇನು ಕೃಷಿಯ ಕುರಿತಂತೆ ವಿಚಾರಗಳನ್ನ ತಿಳಿಸ್ತಾ ಇದ್ರಿ. ಹೇಗೆ ಜೇನು ಕೃಷಿಯನ್ನು ಮಾಡಬೇಕಾಗತ್ತೆ, ಇದರಲ್ಲಿ ಬರುವಂತಹ ಚಾಲೆಂಜಸ್ ಏನು, ಹಾಗೆ ಜೇನು ಕೃಷಿ ಮಾಡುವಂತಹ ಸಮಯದಲ್ಲಿ ಯಾವೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೋಬೇಕಾಗತ್ತೆ, ಯಾವ ರೀತಿಯ ಉಪಕರಣಗಳನ್ನ ಅದಕ್ಕೆ ನಾವು ಬಳಕೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಸೊ ಹಾಗೆ ಯಾರೆಲ್ಲ ಜೇನು ಕೃಷಿಯನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಈ ವಿಚಾರಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿಯ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಅನುಭವಗಳನ್ನ ಹಂಚ್ಕೊಳ್ಬೇಕು ಅಂತಂದ್ರೆ ನಮ್ಮ ಸಂಖ್ಯೆಗೆ ಮೆಸೇಜ್ ಮಾಡಿ 9686609 9627 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾರಿ. ಇಷ್ಟೊತ್ತು ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ರಣಬಿಸಿಲಿನ ಝಳ ತಂಪಾಗುವುದು ಯಾವಾಗ? ಹೌದು, ಬೇಸಿಗೆ ಕಾಲದಲ್ಲಂತೂ ಮೈಸುಡುವ ವಾತಾವರಣ. ಮಧ್ಯಾಹ್ನದ ಹೊತ್ತು ರಸ್ತೆಗಳಲ್ಲಿ ಓಡಾಡತೊಡಗಿದರೆ ರಣರಣ ಬಿಸಿಲಿನ ಝಳ ಮೈಯಲ್ಲಿ ಬೆವರಿಳಿಸುತ್ತದೆ. ಅಷ್ಟೇ ಅಲ್ಲ, ಬಿಸಿ ಗಾಳಿ ಮೈಗೆ ಸೋಕಿ ಜ್ವರ ಬಂದಂಥ ಅನುಭವವಾಗುತ್ತದೆ. ತಾಪವನ್ನು ಅಳತೆ ಮಾಡಿದರೆ ದಿನದ ಗರಿಷ್ಠ ಉಷ್ಣಾಂಶ 38-40 ಡಿಗ್ರಿ ಸೆಲ್ಸಿಯಸ್ ತಲುಪುವ ಭರವಸೆ ಇದೆ. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಅತಿವೃಷ್ಟಿ, ಪ್ರವಾಹ, ಮೈಕೊರೆವ ಚಳಿ, ಹೆಪ್ಪುಗಟ್ಟುವ ನದಿಗಳು ಇವೆಲ್ಲವುಗಳನ್ನು ನಾವು ನೋಡುತ್ತಿದ್ದೇವೆ. ಅವುಗಳ ಜೊತೆಗೆ ಬಿರುಬಿಸಿಲು, ಚಂಡಮಾರುತಗಳ ಹಾವಳಿಯನ್ನು ನಾವು ನೋಡಿದ್ದೇವೆ. ವಾತಾವರಣದ ಈ ಎಲ್ಲ ವಿದ್ಯಮಾನಗಳನ್ನು ವಾಯುಗುಣ ಬದಲಾವಣೆ ಎಂದೇ ಕರೆಯುತ್ತೇವೆ. ಕೇವಲ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಮಾತ್ರವಲ್ಲ, ಇಡೀ ಜಗತ್ತಿನ ವಿದ್ಯಮಾನವಿದು. ವಿಶೇಷವಾಗಿ ಉಷ್ಣವಲಯದ ದೇಶಗಳಾದ ಮಧ್ಯ ಪ್ರಾಚ್ಯ ರಾಷ್ಟ್ರಗಳಾದ ದುಬೈ, ಇರಾನ್, ಇರಾಕ್, ಪಾಕಿಸ್ತಾನ್, ಸಿರಿಯಾ ಮುಂತಾದ ದೇಶಗಳಲ್ಲಿ ಜನ ಬದುಕುವುದೇ ದುಸ್ತರವಾಗಿದೆ. ಬೇಸಿಗೆ ಬಿಸಿಲು ಎಂದರೇನು ಎಂಬುದನ್ನು ನಾವು ಆ ದೇಶದಲ್ಲಿ ಓಡಾಡಿದಾಗ ಮಾತ್ರ ನಮಗೆ ತಿಳಿಯುತ್ತದೆ. ಏಕೆಂದರೆ ಅವರು ಬಿಸಿಲನ್ನು ಅನುಭವಿಸಿರುತ್ತಾರೆ. ಹಾಗಾಗಿ ಯಾವಾಗಲೂ ಅವರು ಹವಾನಿಯಂತ್ರಿತ ಕೊಠಡಿಗಳಲ್ಲೇ ಬದುಕಬೇಕಾಗುತ್ತದೆ. ಅರಲ್ನಂಥ ಸಮುದ್ರ ಈಗಾಗಲೇ ಸಂಪೂರ್ಣ ಬತ್ತಿ ಹೋಗುವ ಹಂತದಲ್ಲಿದೆ. ನದಿಗಳ ನೀರಂತೂ ಸಂಪೂರ್ಣ ತಳ ಕಂಡಿದೆ. ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್, ಟೆಲ್ ಅವಿವ್, ಇಸ್ತಂಬೂಲ್, ಕರಾಚಿ, ಕೈರೋ ಇಂತಹ ದೊಡ್ಡ ದೊಡ್ಡ ಪಟ್ಟಣಗಳ ಜನ ಸಮುದ್ರದ ನೀರನ್ನೇ ಶುದ್ಧೀಕರಣ ಮಾಡಿ ಕುಡಿಯುತ್ತಾರೆ. ಈ ದೇಶಗಳಲ್ಲಿ ಎಷ್ಟೋ ವರ್ಷಗಳಿಂದ ಜನ ನೀರನ್ನು ಕೊಂಡು ಕುಡಿಯುತ್ತಾರೆ. ಜಗತ್ತಿನಲ್ಲಿ ನೀರಿನ ಮಾರಾಟ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದಿದೆ. 1,000,000,000,000 ರೂಪಾಯಿ ವಹಿವಾಟು ನಡೆಸುತ್ತಿದ್ದ ಏಕೈಕ ವ್ಯವಹಾರ ಎಂದರೆ ನೀರಿನ ವ್ಯವಹಾರ. ಅಲ್ಲಿ ಅನೇಕ ಜಾಗಗಳಲ್ಲಿ ಹಿಮದ ಬೆಟ್ಟಗಳನ್ನೇ ಕರಗಿಸಲಾಗುತ್ತದೆ. ಇಂಥ ಪರಿಸ್ಥಿತಿ ಬಂದದ್ದಾದರೂ ಹೇಗೆ ಎಂದು ನಾವು ಆಲೋಚನೆ ಮಾಡಿದರೆ ಮನುಷ್ಯ ಮಾಡಿದ ತಪ್ಪುಗಳು ಕಣ್ಣಿಗೆ ಎದ್ದು ಕಾಣುತ್ತವೆ. ಈಗಾಗಲೇ ವ್ಯಾಪಕವಾಗಿ ಮರಗಿಡಗಳು ಕಾಣೆಯಾಗಿವೆ. ಅಳಿದುಳಿದ ಗಿಡಮರ, ಹಸಿರು ರಸ್ತೆಗಳು ಎಲ್ಲವೂ ಕಾಣೆಯಾಗಿವೆ. ಎಲ್ಲಿಯೂ ತಂಪಾದ ವಾತಾವರಣವೇ ಇಲ್ಲ. ಇದೆಲ್ಲ ನಾವು ಮಾಡಿದ ತಪ್ಪು ಎಂದು ನಮಗೆ ಅನಿಸತೊಡಗಿದೆ. ಸಹಜವಾಗಿ ಪ್ರಕೃತಿಯಲ್ಲಿ ಏರುಪೇರುಗಳನ್ನು ನಾವು ಕಾಣಬಹುದು. ಆಧುನಿಕತೆ ಬಂದ ಮೇಲೆ ನಮ್ಮ ಬದುಕು ಸಹಜವಾಗಿರದೆ ಕೃತಕವಾಗುತ್ತಿದೆ. ದೈಹಿಕ ಶ್ರಮ ಕಡಿಮೆಯಾಗಿದೆ. ಬಹುತೇಕ ಜನ ನಡೆದಾಡುವುದನ್ನೇ ಮರೆತು ಬಿಟ್ಟಿದ್ದಾರೆ. ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ ಕೆಲವರು ಪಾರ್ಕ್ನಲ್ಲಿ ಓಡಾಡುವುದನ್ನು ಬಿಟ್ಟರೆ ಉಳಿದಂತೆ ಎಲ್ಲರೂ ವಾಹನಗಳ ಸವಾರರಾಗಿದ್ದಾರೆ. ಬೈಕು, ಸ್ಕೂಟರು, ಕಾರುಗಳ ಭರಾಟೆ ಎಲ್ಲೆಲ್ಲೂ ಕಂಡುಬರುತ್ತದೆ. ಪಟ್ಟಣಗಳಲ್ಲಿ ವಾಹನಗಳ ದಟ್ಟಣೆಯನ್ನು ನೋಡಿ ನಮಗೆ ಅಚ್ಚರಿಯಾಗುತ್ತದೆ. ಕಚೇರಿಗಳಲ್ಲಿ ಕೆಲಸ ಮಾಡುವವರು ತಮ್ಮ ಸಮಯವನ್ನು ಬಹುತೇಕ ಟ್ರಾಫಿಕ್ ಜಾಬ್ನಲ್ಲಿ ಕಳೆದುಕೊಳ್ಳುತ್ತಾರೆ. ಬಿಸಿಗಾಳಿ, ಬೆವರಳಿಯುವ ಸ್ಥಿತಿ, ಹೊರಗಿನ ಕರ್ಕಶ ಧ್ವನಿ ಮನುಷ್ಯನನ್ನು ಕುಗ್ಗಿಸಿ ಹೋಗುವಂತೆ ಮಾಡುತ್ತದೆ. ಮನುಷ್ಯ ತನ್ನ ಮೇಲಾಗುವ ಪರಿಣಾಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೃತಕ ಮಾರ್ಪಾಡುಗಳಿಂದ ಸರಿದೂಗಿಸಿಕೊಂಡಿದ್ದಾನೆ. ಹವಾನಿಯಂತ್ರಿತ ಕಾರು, ಕೊಠಡಿಗಳು, ಫ್ಯಾನುಗಳು, ಏರ್ ಕೂಲರ್ಗಳು, ಸ್ವಿಮ್ಮಿಂಗ್ ಪೂಲ್ಗಳು, ಹೀಗೆ ಮೈತಂಪು ಮಾಡಿಕೊಳ್ಳಲು ಎಷ್ಟೊಂದು ಏರ್ಪಾಡುಗಳು. ಆದರೆ ಭಾರತದಂಥ ಬಡ ದೇಶಗಳ ಸಾಮಾನ್ಯರು, ಕೂಲಿ ಕಾರ್ಮಿಕರು, ಬೀದಿ ಬೀದಿಯಲ್ಲಿ ಕೆಲಸ ಮಾಡುವವರು, ಹೊಲಗದ್ದೆಗಳ ಕಾರ್ಮಿಕರು, ಇವರೆಲ್ಲರ ಬದುಕು ಹೇಗಿದೆ ಎಂಬುದನ್ನು ನಾವು ಊಹಿಸಿಕೊಳ್ಳಬೇಕಾಗಿದೆ. ಏನಾದರೂ ಪ್ರಾಕೃತಿಕ ವಿಪತ್ತುಗಳು ಬಂದೆದಗಿದರೆ ಸಾಯುವವರು ಹೆಚ್ಚು ಬಡವರೇ. ಪ್ರವಾಹ ಬಂದಾಗ, ಬಿರುಗಾಳಿ ಬೀಸಿದಾಗ, ಭೂಕಂಪನಗಳಾದಾಗ, ಭೂಮಿ ಕುಸಿತ ಕಂಡಾಗ, ಬಿಸಿಗಾಳಿ ಸೂರ್ಯಾಘಾತವಾದಾಗ ಕೋಟಿ ಲಕ್ಷ ಸಾವಿರ ಸಾವಿರ ಜನ ಸಾವಿಗೀಡಾಗಿದ್ದು ನಮಗೆ ಕಂಡುಬರುತ್ತದೆ. ನಾವು ಯಾವಾಗ ಸಿರಿವಂತರ ಐಷಾರಾಮಿ ಬದುಕನ್ನು ನೋಡಿಯೇ ದೇಶ ಸುಭಿಕ್ಷವಾಗಿದೆ ಎಂದು ಹೊಗಳಿಕೊಳ್ಳುತ್ತೇವೆ? ಈಗಲಾದರೂ ಪ್ರಕೃತಿಯ ಏರುಪೇರುಗಳನ್ನು ಗಮನಿಸಿ ಸೂಕ್ಷ್ಮವಾಗಿ ಅವಲೋಕಿಸಿ ಪರಿಹಾರವನ್ನು ಕಂಡುಕೊಳ್ಳಬೇಕು. ಸುಂದರವಾದ ಬದುಕನ್ನು ಈ ಭೂಮಿ ಮೇಲೆ ಕಟ್ಟಿಕೊಳ್ಳಬೇಕು. ಏಕೆಂದರೆ ಇಡೀ ವಿಶ್ವದಲ್ಲಿ ಜೀವಜಂತುಗಳಿರುವುದು ಈ ಭೂಮಿಯಲ್ಲಿ ಮಾತ್ರ. ಭೂತಾಯಿಯ ಒಡಲನ್ನು ಸದಾ ತಂಪಾಗಿಡಬೇಕು. ಹಾಗಾದರೆ ನಾವೇನು ಮಾಡಬೇಕೆಂದು ನೀವು ಕೇಳುತ್ತೀರಿ. ಹೌದು, ನಾವು ಗಂಭೀರವಾಗಿ ಯೋಚಿಸಿದ್ದೇವೆ. ಇನ್ನು ಮುಂದೆ ನಮಗೆ ಭೂಮಿಯನ್ನು ಕಳೆದುಕೊಳ್ಳುವ, ಕಬಳಿಸುವ ಯಾವ ಯೋಜನೆಗಳು ಬೇಡ. ಅರಣ್ಯ ಸಂರಕ್ಷಣೆ, ಸಸಿ ನೆಟ್ಟು ಬೆಳೆಸುವುದು, ಸೂರು ನೀರು ಸಂಗ್ರಹಿಸುವುದು,

0: ಸಾವಯವ ಕೃಷಿಗೆ ಆದ್ಯತೆ ನೀಡುವುದು, ಸಿರಿಧಾನ್ಯಗಳನ್ನು ವ್ಯಾಪಕವಾಗಿ ಬೆಳೆಯುವುದು ಮತ್ತು ಬಳಸುವುದು ಇವೆಲ್ಲ ಆಗಬೇಕಾದ ತುರ್ತು ಕೆಲಸಗಳು. ಮನುಷ್ಯರಾದ ನಾವು ಹೇಗಾದರೂ ವಿಪತ್ತುಗಳನ್ನು ಮೆಟ್ಟಿ ನಿಲ್ಲಬಹುದು, ಆದರೆ ಪ್ರಾಣಿ ಪಕ್ಷಿ ಸರೀಸೃಪ ಕೀಟಗಳು ಹೇಗೆ ಬದುಕಬೇಕು ಎಂಬುದನ್ನು ನಾವು ಯೋಚಿಸಬೇಕು. ಭಾರೀ ಬಿಸಿಲಿನ ತಾಪಕ್ಕೆ ಕೀಟಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಿತ್ಯ ಸಾಯುತ್ತವೆ. ಪಕ್ಷಿಗಳು ನೀರು ತಂಪು ಹುಡುಕಿ ದೂರ ದೂರ ವಲಸೆ ಹೋಗುತ್ತವೆ. ಪ್ರಾಣಿಗಳಂತೂ ನೀರಿಲ್ಲದೆ ಅದೆಷ್ಟೋ ಸಂಖ್ಯೆಯಲ್ಲಿ ಸಾಯುತ್ತವೆ. ಅದೆಷ್ಟೋ ಆನೆಗಳು, ಚಿರತೆ, ಹುಲಿ, ಕಾಟೆ, ಜಿಂಕೆಗಳು ವಿದ್ಯುತ್ ತಂತಿ ತಗಲಿ ಸಾಯುತ್ತವೆ. ಯೋಚಿಸಿ, ಅವುಗಳ ಕಷ್ಟವೇ ನಮ್ಮ ಕಷ್ಟವೆಂದು ತಿಳಿದು ಸಸ್ಯ ಸಾಮ್ರಾಜ್ಯವನ್ನು ಕಟ್ಟುವುದು ನಮಗೆ ಉಳಿದಿರುವ ಏಕೈಕ ದಾರಿ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ
0: ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ.
0: ತಡಿ,
1: ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

ನೀವ್ ಇಂಡಿಯನ್ಸ್ ಇಷ್ಟು ರಾತ್ರಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯವಾದ ರಾತ್ರಿಗಳೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಒರೆ ಜಲಸಿ, ಹೆಣ್ಣು ತನ್ನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ ಅಂತ ಸಹೋದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನು ಈ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಇರ್ಬೇಕು, ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಆರಾಮ ಓಡಾಡ್ಕೊಂಡು ಇರ್ಬೇಕು, ಅವ್ರನ್ನ ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷರು ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತಟ್ಬಿಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವ್ಳು ಇಷ್ಟ ಆಗ ಡ್ರೆಸ್ ಹಾಕೊಂಡ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮ ಎರಡು ಅವ್ರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗೋದಕ್ಕೆ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ಗಳು ಮಾಡ್ತಿರೋ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲಿ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ಬರೋರ್ನೆಲ್ಲ ಕಟ್ಟಪಾಳಲ್ಲಿ ಕಟ್ ಹಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿ ಆಗಿರೋರ್ನ ಜಾತಿಲಿ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಲ್ಲ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತ್ರ ಟ್ರೆಂಡ್ ಇಷ್ಟ ಆಗಲ್ಲ ಬಾಲ. ಬಟ್ ಐ ಡೋಂಟ್ ಕೇರ್.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶಂಕರ್ ಗುರು ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಚೆಲುವೆಯ ನೋಟ ಚೆನ್ನ ಎನ್ನುವಂತ ಒಂದು ಮಧುರವಾದಂತಹ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಾಂಚನ ಅವರ ಒಂದು ಜೋಡಿಯ ಚಿತ್ರ. ಇದು 1978 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೆಜ್ಜೆ ಪೂಜೆ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಮಗುವೆ ನಿನ್ನ ಹೂನಗೆ ಎನ್ನುವಂಥ ಒಂದು ಗೀತೆಯನ್ನು ಎಸ್ ಜಾನಕಿಯವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ವಿಜಯ ನರಸಿಂಹ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಲೀಲಾವತಿ ಅವರ ಒಂದು ನಟನೆಯ ಗೀತೆ. ಇದು 1970ರಲ್ಲಿ ತೆರೆ ಕಂಡಿರುವಂತಹ ವರ್ಷ. ಇದು ಪುಟ್ಟಣ್ಣ ಕಣಕಾಲ ಬರೆದಿರುವಂತಹ ಒಂದು ಚಿತ್ರಕಥೆಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶುಭ ಮಂಗಳ ಚಿತ್ರದ ಗೀತೆಯನ್ನು ಕೇಳೋಣ. 4 ಒಂದಲ್ಲ 4 ಎನ್ನುವಂಥ ಒಂದು ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ MN ವ್ಯಾಸರಾವ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1975ರಲ್ಲಿ ತೆರೆ ಕಂಡಿರುವಂತಹ ವರ್ಷ. ಇದು ಶ್ರೀನಾಥ್ ಹಾಗೂ ಆರತಿ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರವಿಚಂದ್ರ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸತ್ಯಭಾಮೆ ಸತ್ಯಭಾಮೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ, ಅದು ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಸುಮಲತಾ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1980 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
6: ಕಂಡೊಡನೆ ಕರ ಪಿಡಿದು

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ ನೀ ರಾಣಿ ರಾಣಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಇದೀಗ ದೇವ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಸುಗ್ಗಿ ಬಂದ ಹಾಗೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಶ್ಯಾಮಸುಂದರ ಕುಲಕರ್ಣಿ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಚಿತ್ರಕಥೆ ಬರೆದವರು ವಿಜಯ್, ಇದು ವಿಷ್ಣುವರ್ಧನ್ ಹಾಗೂ ರೂಪಿಣಿ ಅವರ ಒಂದು ನಟನೆಯ ಚಿತ್ರ. ಇದು 1989 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ಆಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಇದೀಗ ರವಿಚಂದ್ರ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ನಾ ನಿನ್ನ ಆಸೆ ಕಂಡೆ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್, ಸುಮಲತಾ ಹಾಗೂ ಲಕ್ಷ್ಮಿ ಅವರ ಒಂದು ನಟನೆಯ ಚಿತ್ರ. ಇದು 1980ರಲ್ಲಿ ತೆರೆ ಕಂಡಿರುವಂಥ ವರ್ಷದ ಈ ಒಂದು ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಸುಮಧುರವಾದಂಥ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅನುಕೂಲಕ್ಕೊಬ್ಬ ಗಂಡ ಎನ್ನುವಂಥ ಒಂದು ಚಿತ್ರದ ಗೀತೆ ಕೆಂಪು ದೀಪ ಎನ್ನುವಂಥ ಒಂದು ಗೀತೆಯನ್ನು ರಾಘವೇಂದ್ರ, ಜಿ ಎಸ್ ಶ್ರೀನಾಥ್, ಮಂಜುಳ, ಕುಸುಮ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಘವೇಂದ್ರ ರಾಜ್ಕುಮಾರ್ ಹಾಗೂ ವಿದ್ಯಾಶ್ರೀ ಅವರ ಒಂದು ನಟನೆಯ ಚಿತ್ರ. ಇದು 1990 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಗೆಜ್ಜೆ ಪೂಜೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಪಂಚಮ ವೇದ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನಾರಸಿಂಹ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಗಂಗಾಧರ್ ಹಾಗೂ ಕಲ್ಪನಾ ಅವರ ಒಂದು ನಟನೆ. ಇದು 1970 ತೆರೆ ಕಂಡಿರುವಂತಹ ವರ್ಷ. ಇದು ಚಿತ್ರಕಥೆ ಬರೆದವರು ಪುಟ್ಟಣ ಕಣಗಾಲ ಅವರು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಯಶೋತ್ರ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಇದೀಗ ಹಣ್ಣೆಲೆ ಚಿಗುರಿದಾಗ ಚಿತ್ರದ ಒಂದು ಗೀತೆ ಮಲ್ಲೆ ಮಾಲೆ ಎನ್ನುವಂಥ ಒಂದು ಸುಂದರವಾದಂಥ ಹಳೆಯ ಗೀತೆಯನ್ನು ಇದೀಗ ಎಲ್ಲಾ ಈಶ್ವರಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಆರ್ ಜೆ ಗೋಪಾಲ್ ಅವರ ಒಂದು ರಚನೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1968ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಇದೀಗ ಹಣ್ಣೆಲೆ ಚಿಗುರಿದಾಗ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದೇ ಹುಡುಗಿ ಇದೇ ಬೆಡಗಿ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಡಾಕ್ಟರ್ PB ಶ್ರೀನಿವಾಸ್ ಹಾಗೂ ಎಲ್ ಆರೀಶ್ವರಿ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ, ಆರ್ಎನ್ಜಿ ಗೋಪಾಲ್ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು 1968 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಇದೀಗ ಸೌಭಾಗ್ಯ ಲಕ್ಷ್ಮಿ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಪ್ರಿಯ ಪ್ರಿಯ ಎನ್ನುವಂಥ ಒಂದು ಗೀತೆ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1984ರಲ್ಲಿ ತೆರೆ ಕಂಡಿರುವಂತಹ ವರ್ಷ. ಭಾರ್ಗವ ಅವರು ಬರೆದಿರುವಂತಹ ಚಿತ್ರಕಥೆಯ ಈ ಒಂದು ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರಿ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಇದೀಗ ಸೌಭಾಗ್ಯ ಲಕ್ಷ್ಮಿ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಇನ್ನೇನು ನಾನು ಹೋಗಲಾರೆ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ರಾಧಾ ಅವರ ಒಂದು ನಟನೆಯ ಚಿತ್ರ, ಭಾರ್ಗವ ಅವರು ಬರೆದಿರುವಂಥ ಒಂದು ಚಿತ್ರಕಥೆ. ಇದು 1984ರಲ್ಲಿ ತೆರೆ ಕಂಡಿರುವಂಥ ವರ್ಷದ ಈ ಒಂದು ಅಮೋಘವಾದಂಥ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪ್ರೇಮದ ಕಾಣಿಕೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಾ ಬಿಡಲಾರೆ ಎಂದು ನಿನ್ನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ, ವಿ ಸೋಮಶೇಖರ್ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಒಂದು ಸುಂದರವಾದಂತಹ ಗೀತೆ. ಅದು ನಮ್ಮ ನಿಮ್ಮೆಲ್ಲರ ಒಂದು ಕನ್ನಡಿಗರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಟವೇನು ನೋಟವೇನು ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆ, ಅದುವೇ ವಸಂತ ಗೀತ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಇದೀಗ ಕೇಳೋಣ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಎಂ ರಂಗರಾವ್ ಬರೆದಿರುವಂತಹ ಒಂದು ಸಂಗೀತ ನಿರ್ದೇಶನ, ಚಿ ಉದಯಶಂಕರ್ ಬರೆದಿರುವಂತಹ ಒಂದು ರಚನೆಯ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್, ಗಾಯತ್ರಿ ಹಾಗೂ ಲೀಲಾವತಿ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಕನ್ನಡಿಗರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಮಧುರವಾದಂತಹ ಕನ್ನಡ ಚಿತ್ರ ಗೀತೆಗಳ ಈ ಕಾರ್ಯಕ್ರಮದಲ್ಲಿ ತುಂಗಭದ್ರ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಬೆಳ್ಳಿ ಬೆಟ್ಟದಲ್ಲಿ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಇದು ರಘುವೀರ್ ಹಾಗೂ ಸಿಂಧು ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮೂಕಣಕ್ಕ ಹೊಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: Let's go. You already know.
7: Meri aashiqui
8: chahu main aana
6: 2013.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಋಷಿರು ದರ್ಶನಾತ್ ಎಂಬುದಾಗಿ ಹೇಳಿದರು ಪ್ರಾಜ್ಞರು. ಸತ್ಯವನ್ನು ದರ್ಶಿಸುವ ಯೋಗ್ಯತೆ ಋಷಿಗಳಿಗೆ ಮಾತ್ರ ಇದೆ ಅಂತ ಇದಕ್ಕೆ ಅರ್ಥ. ಈ ಕಣ್ಣಿಗೆ ಕಾಣುವಂತಹ ಯಾವತ್ತೂ ಅಶಾಶ್ವತವಾದಂತಹ ವಿಷಯದಲ್ಲಿ ಲಯಿಸದೇ ಇದ್ದಂತಹ ಮನಸ್ಥಿತಿ ಪರಬ್ರಹ್ಮ ತತ್ವದಲ್ಲಿ ಪ್ರತಿಷ್ಠಾಪಿತವಾದಾಗ ವಿಶ್ವದಲ್ಲಿ ಋಷಿಯ ಯೋಗ್ಯತೆ ಹೆಚ್ಚುತ್ತದೆ, ಋಷಿ ಜನ್ಮ ಸಾರ್ಥಕವಾಗ್ತದೆ. ಇದು ಜ್ಞಾನಿಗಳ ಅಂಬೋಣ. ನಾನು ಋಷಿಯಾದರೂ ಗೃಹಸ್ಥಾಶ್ರಮಿಯಾಗಿದ್ದೇನೆ. ಜಮದಗ್ನಿ ಗೃಹಸ್ಥಾಶ್ರಮಿಯಾದದ್ದು ತಪ್ಪು ಅಂತ ಯಾರೂ ಹೇಳುವುದಕ್ಕಿಲ್ಲ. ಆದರೆ ನನಗೆ ಈ ಹೊತ್ತಿಗೂ ಇದೊಂದು ಆಶ್ಚರ್ಯದ ಘಟನೆ ಅನ್ನಿಸ್ತಾ ಇದೆ. ನಮ್ಮ ತಂದೆಯವರಾದಂತಹ ರುಚಿಕ ಮಹರ್ಷಿಗಳು ವೃದ್ಧಾಪ್ಯದ ಕಾಲದಲ್ಲಿ ಯಾತ್ರೆಯನ್ನು ಬಯಸಿದ್ರಿಂದ ಅವರ ಜೊತೆ ದೇಶ ಸಂಚಾರಕ್ಕೆ ಹೊರಟವನು ನಾನು. ಆದರೆ ರೇಣುಕೆ ನನ್ನ ಪತ್ನಿಯಾಗಿ ಬರುವಂತಹ ಸಂದರ್ಭ ಹೇಗೆ ಘಟಿಸಿತು ನೆನಪು ಮಾಡುತ್ತೇನೆ. ಅವಳ ಸ್ವಯಂವರ ಏರ್ಪಟ್ಟಿತ್ತು. ಬ್ರಾಹ್ಮಣರು ಋಷಿಗಳು ಎಂಬ ಕಾರಣಕ್ಕಾಗಿ ಸ್ವಯಂವರ ಮಂಟಪದಲ್ಲಿ ನಮಗೂ ಸ್ಥಳ ಏರ್ಪಟ್ಟಿತ್ತು. ನಾವು ಆಕೆ ಮಾಲೆ ಹಾಕಬಹುದು ಅಂತ ಗ್ರಹಿಸಿದವರೇನಲ್ಲ. ನಮ್ಮಪ್ಪನಿಗೂ ರಾಜಕುಮಾರಿ ಸೊಸೆಯಾಗಿ ಬರ್ತಾಳೆ ಎಂಬ ಕಲ್ಪನೆಯೂ ಇರಲಿಲ್ಲ. ರೇಣುಕೆ ಅಷ್ಟೂ ಮಂದಿಗಳನ್ನು ಬಿಟ್ಟು ನನ್ನ ಕೊರಳಿಗೆ ಮಾಲೆ ಹಾಕಿ ಈ ಬ್ರಾಹ್ಮಣನ ಜೊತೆಯಲ್ಲಿ ಈ ಋಷಿಯ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸುವುದಕ್ಕೆ ಸಿದ್ಧಳಾಗಿ ಬಂದದ್ದು ಅಂತಂದರೆ ದೈವೀ ನಿರ್ಣಯವೇ ಇರಬೇಕು. ಒಂದು ದಿನವೂ ತನ್ನ ಅರಸುತನದ ಯೋಗ್ಯತೆ ಕುರಿತು ಅವಳು ಹಚ್ಚಿಕೊಂಡವಳಲ್ಲ, ಯೋಚಿಸಿದವಳಲ್ಲ. ಉಳಿದವರಿಗಿಂತ ಭಿನ್ನವಾದಂಥ ವ್ಯಕ್ತಿತ್ವ ನನ್ನದು ಎಂಬ ತೀರ್ಮಾನದಿಂದ ನನ್ನ ಆಶ್ರಮದ ಬೆಳಕಾಗಿ ಬಂದು ನನ್ನ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸಿದ್ದಾಳೆ. ದೀರ್ಘವಾದಂತಹ ದಾಂಪತ್ಯ ನಮ್ಮದು, ಸುಖಮಯವಾದಂತಹ ದಾಂಪತ್ಯ ನಮ್ಮದು. ಪತಿವ್ರತೆಯಾದಂತಹ ರೇಣುಕೆಯ ಸಹವಾಸ 5 ಗಂಡು ಮಕ್ಕಳನ್ನು ಪಡೆಯುವಂತಹ ಪುಣ್ಯವನ್ನು ನನಗೆ ಕೊಟ್ಟಿದೆ. ಅದರಲ್ಲೂ ಕೊನೆಯವನಾದಂತಹ ರಾಮ ನನ್ನ ವಂಶದ ಉತ್ತುಂಗವಾದಂತಹ ಯೋಗ್ಯತೆಯನ್ನು ವಿಶ್ವಕ್ಕೆ ಪ್ರಸಾರ ಮಾಡುವಂತಹ ಸಾಮರ್ಥ್ಯದಿಂದ ಕೂಡಿದವನು. ಇದು ಜ್ಞಾನಿಗಳ ಬ್ರಾಹ್ಮಣರ ಭವಿಷ್ಯದ್ವಾಣಿ. ಈ ಹೊತ್ತು ಉದಯ ಕಾಲದಲ್ಲಿ ನನ್ನ ಜೀವನ ನಡೆದು ಬಂದ ದಾರಿಯನ್ನು ಯೋಚಿಸ್ತಾ ಇರುವ ನಾನು ಪ್ರಕೃತದ ಕರ್ತವ್ಯದ ಕಡೆಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ರೇಣುಕೆ ಆಗಲೇ ಎದ್ದಿದ್ದಾಳೆ, ನದಿಯ ಕಡೆಗಾಗಿ ನಡೆದಿದ್ದಾಳೆ. ಶುದ್ಧೋದಕವನ್ನು ಅವಳು ತರುವವರೆಗೆ ನನಗೇನೂ ಕೆಲಸವಿಲ್ಲ. ಅವಳ ದಾರಿಯನ್ನೇ ನೋಡ್ತಾ ಅವಳು ಬಂದ ಮೇಲೆ ಮತ್ತುಳಿದ ಉದ್ಯೋಗ ಅದಕ್ಕಾಗಿ ಅವಳ ಪ್ರತೀಕ್ಷೆಯಲ್ಲಿರ್ತೀನಿ ನೋಡು.

ನಿತ್ಯ ಪದ್ಧತಿಯಂತೆ ಪತಿಯ ಸಾನ್ನಿಧ್ಯವನ್ನು ಬಿಟ್ಟು ಈ ನದಿ ತೀರಕ್ಕೆ ಬಂದಿದ್ದೇನೆ. ಸ್ನಾನವನ್ನು ಪೂರೈಸಿ ಶುದ್ಧೋದಕವನ್ನು ಕೊಂಡು ಹೋಗಿ ನನ್ನ ಸ್ವಾಮಿಯ ಪಾದವನ್ನು ತೊಳೆದು ಅಲ್ಲ ಅವರು ಮಾಡುವಂತಹ ಯಜ್ಞಯಾಗಾದಿಗಳ ಹೀಗೆ ಬೇಕಾದ ಸುವಸ್ತುಗಳನ್ನು ಒದಗಿಸಿಕೊಡುವಂತಹದ್ದು ಅದು ನನ್ನ ಕರ್ತವ್ಯ. ಹಾಗೆ ಸ್ನಾನವನ್ನು ಪೂರೈಸಿದೆ, ಶುದ್ಧೋದಕವನ್ನು ತೆಗೆದುಕೊಳ್ಳೋಣ ಅಂತ ಈ ನದಿಗೆ ಬಗ್ಗಿದರೆ ಆ ಅದೇನು ಕೇಳಿಸುತ್ತಿದೆ? ಗೊಂದಲ. ಆ ಕಡೆಯಲ್ಲಿ ಏನೋ ಸದ್ದು ನೋಡಿದರೆ ಆಹಾ, ಸುಂದರವಾದಂತಹ ದೃಶ್ಯ. ಹತ್ತಾರು ನೂರಾರು ಮಂದಿ ಸ್ತ್ರೀಯರ ಮಧ್ಯದಲ್ಲಿ ಒಬ್ಬ ಪುರುಷನಿದ್ದಾನೆ. ಆತನನ್ನು ನೋಡಿದರೆ ಸಾಮಾನ್ಯ ಮಾನವನಂತೆಯೇ ಕಾಣಿಸುವುದಿಲ್ಲ. ಏನು ವರ್ಚಸ್ಸು, ಏನು ತೇಜಸ್ಸು! ಸುತ್ತಮುತ್ತ ಬಳಸಿಕೊಂಡಿದ್ದಾರೆ ಸುಂದರಿಯರಾದಂತಹ ನಾರಿಯರು. ಅವರ ಕೈಗಳನ್ನು ಹಿಡಿದುಕೊಂಡು ಜಲಕ್ರೀಡೆಯಾಡುತ್ತಿದ್ದಾರೆ. ಆಹಾ, ಏನು ಸುಂದರವಾದ ದೃಶ್ಯವದು! ಅದನ್ನು ಕಾಣುತ್ತಿರುವಾಗ ನನಗೂ ಆಸೆಯಾಗ್ತಾ ಇದೆ. ನಾನು ಹೆಣ್ಣಲ್ಲವೇ,

0: ಆಗಿದ್ದೀನಿ. ಒಬ್ಬ ಅರಗೂರನ ಕೈ ಹಿಡಿಯುತ್ತಿದ್ದರೆ ನಾನು ಕೂಡ ಈ ವಿಲಾಸದಲ್ಲಿ ಸುಖ ಪಡೆಯಬಹುದಿತ್ತು. ಅಂತಹ ಭಾಗ್ಯ ನನ್ನ ಪಾಲಿಗೆ ಬಂದಿಲ್ಲ. ಅಲ್ಲ, ಅದಕ್ಕಾಗಿ ದುಃಖವಲ್ಲ, ಮಹರ್ಷಿಗಳಿಗೆ ಪತ್ನಿಯಾಗಿದ್ದೇನೆ ಎಂಬುದು ನನ್ನ ಆನಂದಕ್ಕೆ ಕಾರಣವಾಗಿದೆ. ಅದೊಂದು ಪುಣ್ಯ ಯೋಗ ಅಂತ ಸಮಾಧಾನ ಮಾಡಿಕೊಂಡಿದ್ದೇನೆ. ಅವರೊಡನೆ ಮಾತ್ರ ಸರಸವಿಲ್ಲ, ಸಲ್ಲಾಪವಿಲ್ಲ. ಜಮದಗ್ನಿ ಮಹರ್ಷಿಗಳ ಕೋಪ ಇದು ಪ್ರಪಂಚದಲ್ಲಿ ಆದರ್ಶವಾಗಿದೆ. ಅವರ ಹೆಸರು ಎತ್ತುವುದಕ್ಕೆ, ಅವರ ಬಳಿಗೆ ಹೋಗುವುದಕ್ಕೆ ಯಾರಿಗೂ ಎದೆಗಾರಿಕೆ ಇಲ್ಲ. ಅಂತಹ ಮುನಿಸಿನ ಮುನಿ ಅವರಾಗಿದ್ದಾರೆ. ನಾನು ಕೂಡ ಸತಿಯಾಗಿದ್ದರೂ ಭಯಪಡ್ತಾ ಇದ್ದೇನೆ. ಅವರ ಬಳಿಯಲ್ಲಿ ಸರಸವೂ ಇಲ್ಲ, ವಿರಸವೂ ಇಲ್ಲ, ಸಲ್ಲಾಪವಿಲ್ಲ. ಇಂತಹ ಜಲಕ್ರೀಡೆ ಮೊದಲಾದಂತಹ ವಿಲಾಸ ಜೀವನಕ್ಕೆ ಅವಕಾಶವೇ ಇಲ್ಲ. ಬಿಡೋಣ. ನಾನು ಏನು ಮಾಡಿದೆ, ಏನನ್ನು ನೋಡಿದೆ, ಏನನ್ನು ಯೋಚಿಸಿದೆ? ಒಂದು ನಿಮಿಷ ನನ್ನ ಮನಸ್ಸಲ್ಲಿ ಏನೇನೋ ಆತುರಗಳು, ಆಕಾಂಕ್ಷೆಗಳು ಮೂಡಿದವಲ್ಲ. ನನ್ನ ಮನಸ್ಸು ಎತ್ತ ಹರಿಯಿತು, ಏನನ್ನೋ ಬಯಸಿತು. ಛಿ, ನೋಡಬಾರ್ದಿತ್ತು ಆ ದೃಶ್ಯವನ್ನು. ಕಂಡುದೇ ತಪ್ಪಾಯಿತು. ಬಿಡೋಣ, ಸಾವಕಾಶ ಮಾಡುವುದಲ್ಲ. ನಾನು ಬಂದ ಕರ್ತವ್ಯವನ್ನೇ ಮರೆತನಲ್ಲ. ಆದಷ್ಟು ಬೇಗನೆ ಈ ಶುದ್ಧೋದಕ್ಕೆ ಕೊಂಡುಕೊಂಡು ಹೋಗಬೇಕಾದ ನನ್ನ ಕರ್ತವ್ಯ. ನೀರಿ ಇಳಿತೇನೆ. ಎಲ್ಲ ಸತಿಯರಂತೆ ಕೊಡದಿಂದ ನಾನು ನೀರನ್ನು ಕೊಂಡು ಹೋಗೋಳಲ್ಲ. ನನ್ನ ಪಾತಿವ್ರತ್ಯ ಪ್ರಭಾವದಿಂದ ಸೀರೆಯ ಸೆರಗಿಂದಲೇ ನೀರನ್ನು ಕೊಂಡು ಹೋಗುವಳು. ಹಾಗೆ ಇಂದು ನನ್ನ ಸೆರಗನ್ನು ಈ ನೀರಿಗಿಳಿಸಿದರೆ ನನ್ನ ಸೀರೆಯ ಸೆರಗಿನಲ್ಲಿ ಜಲವೇ ನಿಲ್ಲುವುದಿಲ್ಲವಲ್ಲ, ಸೋರುತ್ತಾ ಇದೆ. ಬಿಡೋಣ, ಮಳಲಿಂದಲಾದರೂ ಪಾತ್ರೆಯನ್ನು ರಚಿಸಿ ಅದರಲ್ಲಿ ನೀರನ್ನು ತುಂಬಿಕೊಳ್ಳೋಣ ಅಂತ ಪ್ರಯತ್ನಿಸಿದರೆ ಇಲ್ಲ, ನನ್ನ ಇಚ್ಛೆಯಂತೆ ಮಳಲು ಪಾತ್ರೆಯಾಗುವುದಿಲ್ಲ. ಯಾಕಾಯಿತು ಹೀಗೆ, ಏನಾಯಿತು, ಏನೋ ಆಗಿರಬೇಕಲ್ಲ. ಹೌದು, ನನ್ನ ಪಾತಿವ್ರತ್ಯ ಕೆಟ್ಟಿರಬಹುದೇ, ನನ್ನ ಚಿತ್ತ ಚಾಂಚಲ್ಯದಿಂದ ಈಗ ಅನರ್ಥವಾಗಿರಬಹುದೇ, ಆಗಿರಲೇಬೇಕು. ಏನೇ ಆಗಲಿ, ಇನ್ನು ಒಂದು ನಿಮಿಷವಾದರೂ ನಾನು ಕಾಲಹರಣ ಮಾಡುವುದು ಉಚಿತವಲ್ಲ. ಆದಷ್ಟು ಬೇಗನೆ ನನ್ನ ಸ್ವಾಮಿಯ ಸನ್ನಿಧಿಯನ್ನು ಸೇರಿಕೊಳ್ತೇನೆ, ತಪ್ಪನಾದರೂ ಒಪ್ಪಿಕೊಳ್ತೇನೆ. ನೋಡೋಣ.
1: ಹರಣ ತೆರ ಗುಡು ಗುಡಿಸು ತಂತನು ಅರಸಿ ರೇಣುಕೆಗೆ
2: ಯಾಕೆ ಹೀಗಾಯ್ತು? ರೇಣುಕೆಯನ್ನು ಕಾಯುತ್ತಾ ಇದ್ದೆ. ಈಗ ಬರಬಹುದು, ಇನ್ನೊಂದು ನಿಮಿಷದಲ್ಲಿ ಬರಬಹುದು ಎಂಬುದು ನನ್ನ ಯೋಚನೆಯಾಗಿತ್ತು. ಅವಳಿನ್ನೂ ಬಂದಿಲ್ಲ, ಯಾವತ್ತೂ ತಡ ಮಾಡಿದವಳಲ್ಲ. ನನ್ನ ನಿತ್ಯವಿಧಿಗೆ ಆತಂಕ ಉಂಟು ಮಾಡುವುದಕ್ಕೆ ಅವಳು ಮನಸ್ಸು ಮಾಡಿದವಳಲ್ಲ. ಈ ಹೊತ್ತು ಹೀಗೆ ಯಾಕಾಯ್ತು, ಯಾಕಾಯ್ತು ಅಂತ ನಾನು ಯಾಕೆ ವಿಚಾರ ಮಾಡುತ್ತಾ ಕಾಲ ಕಳೆಯಬೇಕು? ಜ್ಞಾನದೃಷ್ಟಿಯಿಂದ ನೋಡಿ ಸತ್ಯವನ್ನು ತಿಳಿಯುವುದಕ್ಕೆ ಸಾಧ್ಯ. ನೋಡ್ತೀನಿ, ತಿಳಿಯುತ್ತೇನೆ. ಏನು ಏನು, ನನ್ನವಳು ಕಳಂಕಿತಳಾದಳೆ, ಪತಿತೆಯಾದಳೆ. ನನ್ನ ಹೆಂಡತಿ ಶುದ್ಧ ಪತಿವ್ರತೆ ಅಂತ ತಿಳಿದದ್ದು ಸುಳ್ಳಾಗಿ ಹೋಯಿತೆ. ಬರ್ತಿದ್ದಾಳಲ್ಲ, ಬರಲಿ ಬರಲಿ, ವಿಚಾರಿಸಿಕೊಳ್ತೇನೆ.
0: ಸ್ವಾಮಿಯೇ,

0: ಪಾಜಾರಿ ಬೇಳ್ವೆ. ರೇಣುಕ
1: ಸ್ವಾಮಿ
0: ದೂರ ನಿಲ್ಲು. ಈ ನನ್ನ ಪವಿತ್ರವಾದಂತಹ ಆಶ್ರಮವನ್ನು ಅಶುದ್ಧಗೊಳಿಸಬೇಡ. ನಿನ್ನ ನೆರಳು ನನಗೆ ಸೋಕಬಾರದು. ನನ್ನ ಕಾಲು ಮುಟ್ಟುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಈ ಆಶ್ರಮದ ದೇವಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು, ನನ್ನ ಹೃದಯದ ರಾಣಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು, ಈ ಹೊತ್ತು ಏನಾಗಿದ್ದೀಯ ಅನ್ನೋದರ ಕಲ್ಪನೆಯಾದರೂ ಇದೆಯೇನೇ ನಿನಗೆ? ನೀರಿಗಾಗಿ ಹೋದೆಯ? ನನ್ನ ನಿತ್ಯ ವಿಧಿಗಾಗಿ ಶುದ್ಧೋದಕವನ್ನು ತಂದೆಯ? ಎಲ್ಲಿದೆ ಜಲ? ಹೋದವಳು ಬರಿಗೈಯಲ್ಲಿ ಹಿಂದೆ ಬಂದಿದ್ದಿ. ಹಿಂದೆ ಯಾವತ್ತೂ ನೀನು ಹೀಗೆ ಬಂದವಳಲ್ಲ. ಈ ಹೊತ್ತು ಈ ಸ್ಥಿತಿಯಲ್ಲಿ ನೀರು ತರದೆ ನೀನು ಬರಬೇಕಾಗಿದ್ರೆ ಹೋದಲ್ಲಿ ಏನ್ ನಡೆಯಿತು ಅನ್ನುವುದು ನನ್ನ ಪ್ರಶ್ನೆ. ಯಾರನ್ನು ಕಣ್ಣು ಮೋಹಿಸಿದೆ ವಿಕಾರಿ? ಯಾರನ್ನು ಕಣ್ಣು ಮೋಹಿಸಿದೆ ಹೇಳು. ನೀರು ತರುವುದಕ್ಕೆ ಹೋದವಳು ಕೆಟ್ಟು ಬಂದೆಯ? ಪತನ ಹೊಂದಿ ಬಂದೆಯ? ಸ್ತ್ರೀಯ ಪಾವಿತ್ರ್ಯ ಏನು, ಯೋಗ್ಯತೆ ಏನು ಅನ್ನುವುದನ್ನು ಲೋಕಕ್ಕೆ ಹೇಳಬೇಕಾದಂತಹ ಜಮದಗ್ನಿಯ ಪತ್ರಿ ನಿನಗೂ ಈ ದುರ್ಗತಿಯೇ?
1: ಸ್ವಾಮಿ

0: ಪ್ರಾಣೇಶ್ವರ.
1: ಏನು ಪ್ರಾಣೇಶ್ವರನಿಗೆ?
0: ನಾನು ಅಪರಾಧ ಮಾಡಿದ್ದೇನೆ ಎಂಬುದನ್ನು ತಿಳಿದೆ ಅವಸರವಾಗಿ ಸನ್ನಿಧಿಗೆ ಓಡೋಡುತ್ತಾ ಬಂದಿದ್ದೇನೆ. ಈವರೆಗೆ ನಾನು ಇಂತಹ ತಪ್ಪನ್ನು ಮಾಡಿದವಳಲ್ಲ. ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧವಾಗಿ ನಿಮ್ಮನ್ನು ನನ್ನ ಪಾಲಿನ ಆರಾಧ್ಯ ದೇವತೆ ಅಂತ ನಾನು ಪೂಜಿಸಿದವಳು.
1: ಓಹೋ
0: ಸ್ವಾಮಿಯೇ, ಹಿಂದೇನೋ ನನ್ನ ಮನಸ್ಸು ಚಾಂಚಲ್ಯಕ್ಕೀಡಾಯಿತು. ಹೌದು, ಒಂದು ನಿಮಿಷ ನನ್ನ ಮನಸ್ಸು ಕೆಟ್ಟದು. ಹೌದು, ಸುಂದರವಾದಂತಹ ದೃಶ್ಯವನ್ನು ನೋಡಿದೆ, ಅದರಿಂದ ಆಕರ್ಷಿತಳಾದೆ. ಇದರಲ್ಲಿ ನಾನು ವಂಚಿಸುವುದಿಲ್ಲ, ಸತ್ಯವನ್ನೇ ಹೇಳುತ್ತಾ ಇದ್ದೇನೆ ಸ್ವಾಮಿಯೇ.
1: ಏನು
0: ಮನಸ್ಸು ಬುದ್ಧಿ ಇದು ಎರಡರಲ್ಲಿ ಮನಸ್ಸು ಚಂಚಲವಾದ್ದಲ್ಲವೇ, ಅದರಲ್ಲಿಯೂ ಹೆಣ್ಣು ನಾನು. ನನ್ನ ಸ್ತ್ರೀತ್ವದಂತೆ ಆ ಮನಸ್ಸು ಚಾಂಚಲ್ಯ ಹೊಂದಿತು. ಅಷ್ಟು ಹೊರತು ಅದೋ ನನ್ನ ದೇಹ ಕೆಟ್ಟಿಲ್ಲ, ಅಂತಹ ಅಪವಿತ್ರತೆ ಉಂಟಾಗಲಿಲ್ಲ. ಆದ್ದರಿಂದ ನನ್ನ ಕ್ಷಮಿಸಿ, ಇದು ಪ್ರಮಾದ.
1: ಕ್ಷಮೆ ಕೆಟ್ಟಿಲ್ಲ.

0: ರೇಣುಕ, ಗುರುತರವಾದ ಅಪರಾಧವನ್ನು ಮಾಡಿ ಅದನ್ನು ಲಘುವಾಗಿ ಪರಿಗಣಿಸಬೇಕು ಎಂಬ ಮಾತನ್ನಾಡಿದ್ರೆ ನಾನು ಕೇಳುವವನಲ್ಲ, ನಾನು ಕೇಳುವವನಲ್ಲ. ಶಾಸ್ತ್ರ ತಿಳಿದವಳು ನೀನು, ಲೋಕವನ್ನು ತಿಳಿದವಳು ನೀನು. ದೇಹದಿಂದ ನೀನು ಕೆಟ್ಟಿಲ್ಲದೆ ಇರಬಹುದು, ಮನಸ್ಸಿನಿಂದ ಕೆಟ್ಟದ್ದಂತೂ ಹೌದಲ್ಲ.
1: ಸತ್ಯ
0: ಮನಪೂತಂ ಸಮಾಚರೇತ್. ಮಾನಸಿಕವಾದಂತಹ ಶುದ್ಧತೆ ಏನಿದೆಯೋ ಅದರಿಂದ ಆಚಾರ ಕ್ರಮ ರೂಪಿತವಾದಾಗ ವ್ಯಕ್ತಿಗೆ ಯೋಗ್ಯತೆ ಸಿದ್ಧವಾಗ್ತದೆ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸು ಕಾರಣ ಅಂತ ಶಾಸ್ತ್ರ ಹೇಳಿದ್ದು. ಅದಕ್ಕೆ ಮನಸ್ಸಿನಲ್ಲಿ ನೀನು ಇನ್ನೊಬ್ಬನನ್ನು ಯೋಚಿಸಿದ್ರೆ, ಮತ್ತೊಬ್ಬನ ಜೊತೆಯಲ್ಲಿ ಕ್ಷಣಕಾಲವಾದರೂ ರಮಿಸಬೇಕು ಎಂಬ ಭಾವಕ್ಕೆ ಪಕ್ಕಾದ್ರೆ ನಿನ್ನ ಪಾತಿವ್ರತ್ಯ ಎಲ್ಲಿ ಉಳಿಯಿತು ಹೇಳು. ಗಂಧರ್ವರ ಕ್ರೀಡೆಯನ್ನು ಕಂಡು ಗಡ್ಡದವನ ಜೊತೆಯಲ್ಲಿ ಸಂಸಾರವನ್ನು ಮಾಡಿ ದಡ್ಡಳಾದೆ ಅಂತ ನೀನು ಯೋಚಿಸಿದ್ರೆ ನೀನು ಪತಿವ್ರತೆಯಾಗಿ ಹಾಗೆ ಉಳಿಯುತ್ತಿ. ಇದು ನನ್ನ ಮಾತಲ್ಲ, ನೀನು ತರ್ತಾ ಇದ್ದಂತ ನಿನಗೆ ನಿನ್ನ ಪತಿವ್ರತ ಶಕ್ತಿಯಿಂದ ಶುದ್ಧೋದಕವನ್ನು ಸೆರಗಿನಲ್ಲೋ ಮರಳಿನ ಲಿಂಗದಲ್ಲೋ ತರುವುದಕ್ಕೆ ಸಾಧ್ಯವಾದ್ರೆ ಈ ಹೊತ್ತು ಆಗಲಿಲ್ಲ ಅಂತಂದ್ರೆ ನೀನು ಕೆಟ್ಟಿದ್ದಿ ಅನ್ನುವುದಕ್ಕೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾಯಿತು. ನಾನು ಹೇಳ್ತೀನಿ, ಬ್ರಾಹ್ಮಣನಾದ ಋಷಿಯಾದ ಜಮದಗ್ನಿಯ ಹೆಂಡತಿ ಮಾರಾಷ್ಟ್ರಕ್ಕೆ ದುರ್ಬಲಳಾಗ್ತಾಳೆ, ಮನೋ ದೌರ್ಬಲ್ಯಕ್ಕೊಳಗಾಗಿ ಪತಿತಳಾಗ್ತಾಳೆ ಅಂತಂದ್ರೆ ಇನ್ನೇನು ಉಳಿಯಿತು ಈ ಪ್ರಪಂಚದಲ್ಲಿ? ನನ್ನ ಯೋಗ್ಯತೆ ಹೇಳು, ನನ್ನ ಹೆಂಡತಿ ಹೇಗಾಗಬೇಕೇನೆ
1: ಸ್ವಾಮಿ?
0: ಏನು
1: ಏನು ಮಾಡಲಿ?

0: ಏನು ಹೃದಯೇಶ್ವರನಿಗೆ?
1: ನದಿಯಲ್ಲಿ ನೂರಾರು ಮಂದಿ ಸ್ತ್ರೀಯರನ್ನು ಕೂಡಿಕೊಂಡು ಒಬ್ಬ ಪುರುಷ ಜಲಕ್ರೀಡೆ ಆಡುತ್ತಿದ್ದ. ಅವನನ್ನು ಕಂಡರೆ ಅವನು ನಿಜವಾಗಿಯೂ ಗಂಧರ್ವನಿ ಇದ್ದಿರಬೇಕು. ಹತ್ತಾರು ಹೆಣ್ಣಾನೆಗಳ ಮಧ್ಯದಲ್ಲಿ ಸಲಗವೊಂದು ಮೆರೆಯುತ್ತಿದ್ದರೆ ಅದು ಹೇಗೆ ಸುಂದರವಾಗಿ ಕಂಡಿತೋ ಹಾಗೆ ನನ್ನ ಕಂಡಿಗೆ ಆ ದೃಶ್ಯ ತೋರಿತು. ಆದ್ದರಿಂದ ದೃಶ್ಯವನ್ನೇ ಕಾಣುತ್ತ ಒಂದು ನಿಮಿಷ ನಾನು ಕಾಲಹರಣ ಮಾಡಿದ್ದು ಹೌದು, ಆಕರ್ಷಿತಳಾದ್ದು ಹೌದು, ಆದರೆ ಕಾಮುಕತನದಿಂದಲ್ಲ. ಮತ್ತೆ ನನ್ನ ಬುದ್ಧಿ ನನಗೆ ಎಚ್ಚರಿಕೆಯನ್ನು ಕೊಟ್ಟಿತು, ಹಾಗೆ ನನಗೆ ವಿವೇಕ ತಿಳಿಯಿತು. ಆದ್ದರಿಂದ ನನ್ನ ತಪ್ಪಾಯ್ತಿಂದ ನನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕಾಗಿ ತಮ್ಮ ಸನ್ನಿಧಿಗೆ ನಾನು ಓಡೋಡಿ ಬಂದವಳು. ಸ್ವಾಮಿಯೇ, ನಾನು ಕಾಮುಕಳಾಗುವುದಕ್ಕೆ ಎಳೆ ಪ್ರಾಯದ ಹುಡುಗಿಯಲ್ಲ, ಯೌವನದ ಸೊಕ್ಕೂ ನನ್ನಲ್ಲಿಲ್ಲ, ನನ್ನ ಯೌವನ ಜಾರಿದೆ ಅಲ್ಲ. ಐದು ಮಂದಿ ಮಕ್ಕಳನ್ನು ಹೆತ್ತಂತಹ ತಾಯಿ ನಾನು, ಅದರಲ್ಲಿಯೂ ಕಿರಿಯವರಾದಂತಹ ರಾಮ ಅವನು ಸಾಕ್ಷಾತ್ ಅವತಾರ ಪುರುಷ, ಶ್ರೀಮನ್ನಾರಾಯಣನೇ ನನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿದ್ದಾನೆ ಅಂತ ಜ್ಞಾನಿಗಳು ಮೊದಲೇ ನಿರ್ಣಯಿಸಿದ್ದಾರೆ. ಅವನ ಜಾತಕವನ್ನು ನೋಡಿ ನಾವು ಹಾಗೆ ತಿಳಿದುಕೊಂಡಿದ್ದೇವೆ. ಅಂತಹ ರಾವಣನು ಹೆತ್ತ ಹೊಟ್ಟೆ ನನ್ನದು, ಇಂತಹ ಪವಿತ್ರವಾದ ಗರ್ಭ ನನ್ನದಾಗಿರುವಾಗ, ಇಂತಹ ಪವಿತ್ರವಾದ ದೇಹ ನನ್ನದಾಗಿರುವಾಗ ಈ ದೇಹ ಅಪವಿತ್ರವಾಗುವುದಕ್ಕುಂಟೆ? ಇದರಲ್ಲಿ ಅಂತಹ ಕಾಮಭಾವನೆ ಮೂಡಿತೆ? ನಾನು ಪತಿತಳ ಆದೇನೆ ಹೇಳಿ.
0: ರೇಣುಕ
1: ಸ್ವಾಮಿ,
0: ನಿನ್ನ ವಿವರಣೆಯಿಂದ ನನಗೆ ಸಮಾಧಾನವಾಗುವುದಿಲ್ಲ. ನೀನು ಪತಿತಳು ಅನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಒದಗಿರುವಾಗ ನೀನಿಲ್ಲ ಅಂದ್ರೆ ನಾನು ನಂಬುತ್ತೇನೆ ಏನೇ? ಸಾವಿರ ಆನೆಗಳ ಮಧ್ಯದಲ್ಲಿ ಗಂಡಾನೆಯ ವಿಹಾರವನ್ನು ಕಂಡಂತಾಯಿತು ನಿನಗೆ. ಆ ಸಾವಿರ ಆನೆ ಹೆಣ್ಣಾನೆಗಳು, ಮಧ್ಯದಲ್ಲಿ ಒಂದು ಗಂಡಾನೆ, ಆ ಹೆಣ್ಣಾನೆಗಳ ಕೂಟದಲ್ಲಿ ನಾನು ಒಂದು ಹೆಣ್ಣಾನೆ ಆಗ್ಬೇಕಾಗಿತ್ತು ಅಂತ ನಿನ್ನ ಮನಸ್ಸಿಗೆ ತೋರಿತೋ ಇಲ್ವೋ? ಇದಕ್ಕೆ ಮಾನಸಿಕ ವ್ಯಭಿಚಾರ ಅಂತ ಹೆಸರು. ನಿನ್ನಂತ ಅಪವಿತ್ರಳ ಅಂತ ಪತ್ನಿಯ ಜೊತೆಯಲ್ಲಿ ನನ್ನ ದಾಂಪತ್ಯ ಜೀವನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ತೊಲಗು.

0: ಜೊಲಗು ಮಮಗ್ರಹ ನಿಂತಲಿತ್ತಡೆ ಹೊಯ್ಸದೆ ಕೆಲಲು ಕೇಳುದೆ ಲಲನೆ ಪತಿ ಜಡಿ ಕೆಳಗಿ ಬೇಳ್ದಳು ಬಲು ಭಯದಲ್ಲಿ ಇನ್ನು ಮುಂದೆ ಈ ಸ್ಥಳ ನನ್ನದು ಈ ಆಶ್ರಮ ನನ್ನದು ನನ್ನ ಭಾಗವನ್ನು ಪಡೆದು ನನ್ನ ಅರ್ಧಾಂಗಿಯಾಗಿ ನನ್ನ ಮನೆಯ ಬೆಳಕಾಗಿ ನೀನು ಉಳಿತಾ ಇದ್ದಂತಹ ಬೆಳೆಯುತ್ತಾ ಇದ್ದಂತಹ ನಗನಗುತ್ತಾ ಇದ್ದಂತಹ ಕಾಲ ನನ್ನ ಪಾಲಿಗೆ ಅಷ್ಟಂಗತವಾಯಿತು. ನಾನು ನಿನಗೆ ಹೇಳುವುದು ಕೊನೆಯ ಮಾತು, ನನ್ನೆದುರು ನಿಲ್ಲಬೇಡ, ನಿನ್ನ ಮುಖ ನೋಡುವುದಕ್ಕೆ ನನಗೆ ಇಷ್ಟ ಇಲ್ಲ, ನನ್ನಲ್ಲಿ ಕ್ರೋಧ ಉಂಟು ಮಾಡಬೇಡ, ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಈ ಪವಿತ್ರ ಪರಿಸರವನ್ನು ಬಿಟ್ಟು ತೊಲಗು. ಐದು ಮಕ್ಕಳ ತಾಯಿ ನನ್ನಲ್ಲಿ ವಿಕಾರವೇ ಅಂತ ಕೇಳಿದೆಯಲ್ಲ ನೀನು, ನಾನು ಅದನ್ನೇ ಕೇಳ್ತೇನೆ. ಐದು ಮಕ್ಕಳ ತಾಯಿಯಾದ ಮೇಲೂ ನಿನಗೆ ಈ ಬುದ್ಧಿ ಬಂತಲ್ಲ, ನಿನ್ನಂತ ಹೆಣ್ಣನ್ನು ಮನೇಲಿ ಇಟ್ಟುಕೊಳ್ಬಹುದೇ? ನಿನಗೆ ಗಂಡನಾದದ್ದಕ್ಕಾಗಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸುವ ಸ್ಥಿತಿಯಾಗಿ ಹೋಯಿತು.
1: ಸಾವಿದಾದರೂ ನಿಮ್ಮ ಸನ್ನಿಧಿಯಲ್ಲೇ ಸಾಯ್ತೇನೆ,
0: ಸಾವು
1: ನಿಮ್ಮಿಂದಲೇ ಸಾವನ್ನಪ್ಪಿಕೊಳ್ಳ,
0: ಸಾವು ನಿನ್ನನ್ನು ಶಪಿಸಿಕೊಳ್ಳಬಹುದು, ಕಡಿದುಕೊಳ್ಳಬಹುದು, ಆದ್ರೆ ನಿನ್ನ ಅಪವಿತ್ರ ದೇಹವನ್ನು ನನ್ನ ತಪಶಕ್ತಿಯನ್ನು ವ್ಯಯ ಮಾಡುವುದರ ಮೂಲಕವಾಗಿ ಇಲ್ಲವಾಗಿಸುವುದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ತಪ್ಪಿಗೆ ಶಿಕ್ಷೆ ನಾನು ವಿಧಿಸಲಿಕ್ಕೆ ಬೇಕು, ನಿನ್ನನ್ನು ಕಡಿಯುವುದಕ್ಕೆ ನನ್ನ ಕೈಯನ್ನು ಆಯುಧವನ್ನು ನಾನು ಉಪಯೋಗ ಮಾಡುವ ಹಾಗಿಲ್ಲ. ಹಾಗಂತ ನೀನು ಉಳಿಯಬಾರದು, ಹೋಗು ಅಂದ್ರೆ ಹೋಗುವುದಿಲ್ಲ, ನನ್ನ ಕಣ್ಣೆದುರಿಂದ ಮರೆಯಾಗುವುದಿಲ್ಲ, ನಿನ್ನನ್ನು ಕಡಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಬೇರೆ ಮಾಡ್ತೀನಿ. ಯಾವ ಮಕ್ಕಳಿಗೆ ನೀನು ಜನ್ಮ ಕೊಟ್ಟೆಯೋ ಆ ಮಕ್ಕಳು ನಿನ್ನನ್ನು ಶತ್ರು ಅಂತ ತಿಳಿದಾಗ ಮಾತ್ರ ನಿನ್ನ ವ್ಯಕ್ತಿತ್ವ ದೂಷಿತ ಅನ್ನುವುದು ನಿನ್ನ ಮನಸ್ಸಿನಲ್ಲಿ ನೆಟ್ಟಿತು. ಅದಕ್ಕಾಗಿ ಒಬ್ಬೊಬ್ಬ ಮಗನನ್ನು ಕರೆದು ಹೇಳ್ತೀರಿ, ನನ್ನ ಮಾತನ್ನು ಯಾರು ಕೇಳ್ತಾರೋ ಅದು ಒಂದು ತೀರ್ಮಾನ ಆಗಿ ಹೋಗಲಿ. ಮಗನೇ ವಸು ಬಾ, ಕಡಿಯ ತಲೆ. ತಾಯಿಯ ತಲೆ ಕಡಿ ಅಂದ್ರೆ ಅವನು ಹೋದದ್ದು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಉಳಿದವರು ನೆಗೆದು ಬಿದ್ದು ಹೋದರು. ಸತೇ ಹೋಗಿ ಅಂತ ಶಾಪ ಕೊಟ್ಟು ಮುಗಿಸಿದೆ. ಮಗನೇ, ಆ ಮಗನಿಗೆ ಈ ತಾಯಿ, ಆ ಮಕ್ಕಳೆಲ್ಲ ಅಷ್ಟೇ, ನೀನು ಅಷ್ಟೇ, ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ, ಬಿಡಲಾರೆ. ಈಗ ಯಾರನ್ನು ಸ್ಮರಿತೇನು ಗೊತ್ತಾ?
2: ಅರುಳ್ಪೇರು ರಾಮನೋರ್ ಬಗ್ಗೆ ಬರದಳನು ರಜತ ಶೈಲದೊಳಿರುವ ಪುತ್ರನ ಕ್ರೂರ ರವದಲ್ಲಿ ಕರೆದ ನಂದು
0: ನಾಲ್ಕು ಮಕ್ಕಳು ನಿಷ್ಪ್ರಯೋಜಕರಾದ್ರು, ಋಣಪುತ್ರರು ಹೊರತು ಕರ್ಮಕ್ಕೊದಗೋರಲ್ಲ, ಕಾರ್ಯಕ್ಕೊದಗೋರಲ್ಲ. ಅದಕ್ಕೆ ಶಪಿಸಿ ಅವರ ಕಥೆ ಮುಗಿಸಿದ್ದೇನೆ. ನನಗೊಬ್ಬನ ಬಗ್ಗೆ ಭರವಸೆ ಇದೆ, ಅವನ ವ್ಯಕ್ತಿತ್ವದ ಬಗ್ಗೆ ಕಲ್ಪನೆ ಇದೆ, ಅವನೇ ನನ್ನ ಐದನೇ ಮಗ ರಾಮ. ಗಣಪತಿಯಲ್ಲಿ ಅಧ್ಯಯನವನ್ನು ಮಾಡಿ ಪರಶುವಿದ್ಯೆಯಲ್ಲಿ ಪ್ರವೀಣನಾಗಿ ಬರ್ತೇನಪ್ಪ ಅಂತ ಆಶೀರ್ವಾದ ಪಡೆದು ಹೋಗಿದ್ದಾನೆ. ಕೈಲಾಸವನ್ನು ಸೇರಿದಂತಹ ಮಗ ಸ್ಮರಣ ಮಾತ್ರದಿಂದ ಇಲ್ಲಿ ಬರುವುದಕ್ಕೆ ಸಾಧ್ಯ. ಆ ಯೋಗ್ಯತೆ ಅವನಿಗೂ ಉಂಟು, ಕರೆಸಿಕೊಳ್ಳುವಂತಹ ಆತ್ಮಶಕ್ತಿ ನನಗೂ ಉಂಟು. ಅದಕ್ಕಾಗಿ ಎತ್ತರದ ಸ್ಥಳವನ್ನು ಏರಿ ನಿಂತು ದೀರ್ಘ ಸ್ವರದಲ್ಲಿ ರಾಮನನ್ನು ಕೂಗಿ ಕರೆಯುತ್ತೇನೆ, ನೋಡೋಣ ಮಗನೇ.

0: ಶಾಂತಮೂರ್ತಿ ಆಗಿರುವಂತಹ ನೀವು ಇಂದು ಕ್ರೋಧದಿಂದ ಕುಣಿದಾಡ್ತಾ ಇದ್ದೀರಿ. ಒಂದೆಡೆಯಲ್ಲಿ ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ಮತ್ತೊಂದೆಡೆಯಲ್ಲಿ ನನ್ನ ಅಣ್ಣಂದಿರು ಮಡಿದು ಬಿದ್ದಿದ್ದಾರೆ. ಅಪ್ಪ,
1: ಏನೋ
0: ಈ ರೀತಿ ಆಗುವುದಕ್ಕೆ ಕಾರಣವೇನೆಂಬುದಾಗಿ ನಾನು ತಿಳಿದಿಲ್ಲ. ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಸಂತೋಷದಿಂದ ನೀವು ಹೇಳಿದ್ರೆ ನಡೆಸಿಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ನಾನು.
1: ರಮಾ, ನನ್ನ ತನುಭವನೇನು?

0: ನಿನ್ನ ಅಣ್ಣಂದಿರು ಅಳಿದು ಬಿದ್ದಿದ್ದಾರೆ.
1: ಹೌದು,
0: ನನಗೆ ವಿಧೇಯರಾಗಿ ನಡೆಯುತ್ತಿದ್ರೆ ಆ ಗತಿ ಅವರಿಗೆ ಬರ್ತಿರ್ಲಿಲ್ಲ. ಈಗ ನೀನು ಬಂದು ಕೇಳ್ತಾ ಇದ್ದೀ ಏನು ಯಾಕೆ ಎತ್ತ ಎಂಬುದಾಗಿ.
1: ಹೌದಪ್ಪ,
0: ನನ್ನ ಮನಸ್ಸಿನಲ್ಲಿ ಒಂದು ಅನುಭವ ಆಗಿದೆ.
1: ಏನು?
0: ಆ ಅನುಭವದ ಆಧಾರದಿಂದ ಹೇಳ್ತೇನೆ ನಾನು ಏನು ನಡೆಯಿದೆಯೋ, ಏನು ನಡೆಯಬೇಕಾಗಿದೆಯೋ ಅದನ್ನು ಹೇಳಬೇಕಾದ್ರೆ ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಕೈ ತಟ್ಟಿ ಭಾಷೆ ಕೊಡು.
1: ಅಪ್ಪ, ನನ್ನಲ್ಲಿ ಅನುಮಾನವೇ ತಂದೆ. ಅಪ್ಪ, ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ಮುಂದೆ ಹೋಗ್ತಿರುವಂತಹ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ಬಂದು ತಡೆದ್ರೆ ಅವರನ್ನು ಎದುರಿಸಿ ನಿಮ್ಮ ಮಾತನ್ನು ನಡೆಸಿಕೊಟ್ಟೆನು. ಬ್ರಹ್ಮದೇವರೇ ಎದುರಾಗಿ ಬಂದ್ರೆ ಅವರನ್ನು ಲೆಕ್ಕಕ್ಕೆ ತಾರದೆ ನಿಮ್ಮ ಮಾತನ್ನು ನಡೆಸಿಕೊಡ್ತೇನೆ. ಏನಾಗ್ಬೇಕಪ್ಪ, ನೀವು ಭಾಷೆ ಕೊಟ್ಟಿದ್ದೇನೆ.
0: ಶಾಬಾಸ್ ಮಗನೇ, ಶಾಬಾಸ್. ಇನ್ನು ನನಗೆ ಯಾವ ಸಂಕೋಚವೂ ಇಲ್ಲ, ಯಾವ ಭಯವೂ ಇಲ್ಲ. ಕೇಳ್ತೀಯನೋ ನನ್ನ ಆಜ್ಞೆಯನ್ನು? ಕೇಳ್ತೀಯನೋ? ನಿನ್ನ ಕೈಯಲ್ಲಿ ಕ್ರೂರವಾದಂತಹ ಕೊಡಲಿ ಇದೆಯಲ್ಲ.
1: ಹೌದಪ್ಪ.
0: ಯೋ, ಈ ನತದೃಷ್ಟ ಹೆಣ್ಣು, ಈ ನನ್ನ ಹೆಂಡತಿ ಎನಿಸಿಕೊಂಡಿದ್ದಂತಹ ರೇಣುಕೆ, ಇವಳ ಕತ್ತನ್ನು ಒಂದೇ ಏಟಿಗೆ ಕತ್ತರಿಸು.
1: ಏನಪ್ಪ, ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ?

0: ನಿಮ್ಮ ಮಾತನ್ನು ನಡೆಸಿದೆ.
1: ಶಹಬಾಸ್ ಮಗನೇ ಶಹಬಾಸ್, ಆ ಮಕ್ಕಳು ಮಕ್ಕಳಲ್ಲ, ಮಕ್ಕಳಿರಬೇಕು ನಿನ್ನಂಥವರು. ನೀನೊಬ್ಬ ಸಾಕು ನನ್ನ ಕುಲಕ್ಕೆ ರತ್ನ. ಕಂದ, ಹಿಂದೆ ಮುಂದೆ ನೋಡದೆ ಯಾವ ವಿಚಾರವನ್ನೂ ಮಾಡದೆ ಅಪ್ಪನ ಅಪ್ಪಣೆ ಎಂಬ ಒಂದೇ ಒಂದು ವಾಕ್ಯವನ್ನು ಆಧರಿಸಿಕೊಂಡು ಮಾತೆಯ ತಲೆಯನ್ನು ಕಡಿದು ನನ್ನ ಮಾತಿಗೆ ಬೆಲೆ ಕೊಟ್ಟೆ ನೀನು.
0: ಹೌದಪ್ಪ.
1: ಪಿತರಂ ಸಪುತ್ರ, ಮಗ ಯಾರು ಗೊತ್ತೇನೋ, ಅಪ್ಪನ ಅನುಸರಣೆಯನ್ನು ಮಾಡುವನು, ಅಪ್ಪನ ಪ್ರೀತಿಯನ್ನು ಸಂಪಾದನೆ ಮಾಡುವನು, ಅಪ್ಪನಿಗೆ ಬೆಲೆ ಕೊಟ್ಟು ಅಪ್ಪನಂತಾಗುವುದಕ್ಕೆ ಮುಂದಾಗುವವನು ಮಗ. ನನ್ನ ಆತ್ಮಸ್ವರೂಪ ನೀನು. ಸಂತೋಷವಾಯಿತು, ಸಮಾಧಾನವಾಯಿತು. ನಿನ್ನಂತ ಮಗನಿಗಾಗಿ ನಾನು ಅಭಿಮಾನ ಪಡ್ತೇನೆ. ಕಂದ ರಾಮ, ಮೆಚ್ಚಿದ ನಾನು ಮೆಚ್ಚಿದೆ ಅಂದ್ರೆ ಸಾಕು, ಆದ್ರೆ ನನಗಷ್ಟಲ್ಲ, ಇನ್ನಷ್ಟು ಬೇಕು ಅನ್ನಿಸ್ತಾ ಇದೆ ಈ ಪ್ರಸಂಗದಲ್ಲಿ.
0: ಹೌದೇ,
1: ಅದಕ್ಕಾಗಿ ಹೇಳ್ತಾ ಇದ್ದೇನೆ.
0: ಏನಪ್ಪ,
1: ನಿನಗೆ ಅನುಗ್ರಹ ಬುದ್ಧಿಯಿಂದ ಆಶೀರ್ವಾದ ಮಾಡಿ ಕಳಿಸುವುದಕ್ಕೆಲ್ಲ ನನಗೆ ಮನಸ್ಸಿರೋದು.
0: ಮತ್ತೆ
1: ನೀನು ಯಾವ ಕಾರ್ಯವನ್ನು ಮಾಡಿದೆಯೋ ಆ ಕಾರ್ಯವನ್ನು ನಿನ್ನ ಅಣ್ಣಂದಿರು ಅಲ್ಲಗಳೆದರು, ಮಾಡುವಲ್ಲಿ ಹಿಂದೆ ಬಿದ್ದರು. ಹಾಗಾದ್ರೆ ಅವರಿಗಿಂತ ನೀನು ಬೇರೆ, ನಿನ್ನ ಯೋಗ್ಯತೆ ವಿಶಿಷ್ಟವಾದದ್ದು ಅಂತಾಯ್ತಲ್ಲ, ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ.
0: ಏನಪ್ಪ,
1: ಮೂರು ವರಗಳನ್ನು ಬೇಡು, ಅನುಗ್ರಹಿಸ್ತೇನೆ.
0: ಅಪ್ಪ, ನನಗೆ ಮೆಚ್ಚಿ ಮೂರು ವರಗಳನ್ನು ಕೊಡ್ತಾ ಇದ್ದೀರಾ?
1: ಹೌದು.

0: ನಿಮ್ಮ ಬಾಯಿನ ಈ ಹೊಗಳಿಕೆಯನ್ನು ಕೇಳುವುದಕ್ಕೆ ನಾನು ಪೂರ್ವ ಜನ್ಮದ ಪುಣ್ಯ ಪಡೆದಿರಬೇಕು. ನಾನು ಭಾಗ್ಯವಂತನಾದೆ ತಂದೆಯೇ, ಭಾಗ್ಯವಂತನಾದೆ. ಬಂದಾಕ್ಷರವೇ, ನೀವು ಆಡಿದಂತಹ ಮಾತನ್ನು ಯಾಕೆ ಏನೆಂಬುದನ್ನು ಕೇಳುವಂತಹ ವಿಮರ್ಶೆ ಮಾಡುವಂತಹ ಅವಶ್ಯಕತೆ ನನಗಿರಲಿಲ್ಲ. ನಿಮ್ಮ ಮಾತನ್ನು ನಡೆಸುವುದೇ ನನ್ನ ಉದ್ದೇಶವಾಗಿತ್ತು. ಅಪ್ಪ,
1: ಏನು ಬೇಕಾಗಿದೆಯೋ?
0: ಮೊದಲನೇ ವರವಾಗಿ ನಾನು ಕೇಳೋದೊಂದೇ
1: ಹೇಳು.
0: ನನ್ನಕ್ಕಿಂತ ಮೊದಲು ಹುಟ್ಟಿದಂತಹ ನನ್ನ ಅಣ್ಣಂದಿರನ್ನು ಪಡೆದುಕೊಳ್ಬೇಕೆಂಬ ಆಸ್ತಿ. ಒಂದನೇ ವರವಾಗಿ ಕರುಣಿಸ್ತೀರಾ ತಂದೆ?
1: ಅವಿವೇಕಿ ಹುಡುಗ ನೀನು, ಅಯೋಗ್ಯ ಅಣ್ಣಂದಿರವರು
0: ಅಪ್ಪ
1: ಬೇಕಾಗಿದ್ದಾರೆ ನಿನಗೆ.
0: ಹೌದು,
1: ನಿನಗೆ

0: ಬೇಕಾದ್ರೆ ನನಗೇನು, ನನಗಂತೂ ಅಂತ ಮಕ್ಕಳಿಂದ ಏನು ಪ್ರಯೋಜನ ಇಲ್ಲ. ಬದುಕಿ ಬರಲಿ.
1: ಅಪ್ಪ, ನೀವು ನನ್ನನ್ನು ಕರೆದಂತಹ ಹೊತ್ತಿನಲ್ಲಿ ನನ್ನ ತಾಯಿಯ ಮುತ್ತಿನಂತಹ ಮಾತುಗಳನ್ನು ಕೇಳಬಹುದು, ಅವರನ್ನು ಪ್ರೀತಿಯಿಂದ ಕರೆಯುವುದನ್ನು ನಾನು ಕೇಳಬಹುದು ಅಂತೇಳಿ ಸಂತೋಷದಿಂದ ಓಡಿ ಬಂದೆ. ಆದ್ರೆ ನನ್ನ ತಾಯಿ ಅಳುವುದನ್ನು ಮಾತ್ರ ನಾನು ಕಂಡಿದ್ದೆ. ಅವರ ತಲೆ ಕಡಿಯುವುದೇ ನನ್ನ ಉದ್ದೇಶವಾಗಿತ್ತು, ನಿಮ್ಮ ಮನ ಸಂತೋಷಕ್ಕೆ ಬೇಕಾಗಿ. ಅಪ್ಪ, ನನ್ನ ತಾಯಿಯನ್ನು ನೋಡಬೇಕು ಅಂತೇಳಿ ನನಗೆ ಆಸೆ ಇದೆ. ನನ್ನ ತಾಯಿಯನ್ನು ಬದುಕಿಸ್ತೀರಾ ಎರಡನೇ ವರವಾಗಿ?
0: ಏನು ತಲೆ ಕೆಟ್ಟು ಮಾತಾಡ್ತೀಯೋ ನೀನು?
1: ಯಾಕಪ್ಪ,
0: ಅವಳನ್ನು ಬದುಕಿಸುವುದಿದ್ರೆ ಕೊಲಿಸ್ತಿದ್ನು ನಾನು, ನನಗೇನು ಬೇರೆ ಉದ್ಯೋಗ ಇಲ್ಲ ಅಂತ ಮಾಡಿದ್ಯೋ ನೀನು?
1: ಅಪ್ಪ,
0: ಮತ್ತೆ
1: ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ತಾಯಿಯ ತಲೆ ನಾನು ಕಡದೆ. ನನ್ನ ಸಂತೋಷಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ನನ್ನ ಮಾತೃ ದೇವತೆ ನನಗೆ ಬೇಕು. ತಾಯಿ ಇಲ್ಲದಂತ ಈ ಪ್ರಪಂಚದಲ್ಲಿ ಬದುಕುವಂತ ಆಸೆ ನನಗಿಲ್ಲಪ್ಪ.
0: ವರ ಕೊಟ್ಟವನು ನಾನು. ಆಗುವುದಿಲ್ಲ ಅಂದ್ರೆ ನೀನು ಒಪ್ಪುವುದಿಲ್ಲ.
1: ಇಲ್ಲಪ್ಪ,
0: ನಿನಗೆ ಕೊಟ್ಟ ಮಾತನ್ನು ಇಲ್ಲ ಅನ್ನುವುದು ನನ್ನ ವ್ಯಕ್ತಿತ್ವಕ್ಕೆ ಸಲ್ಲ. ಸರಿ, ನನಗೆ ಬೇಕೋ ಬೇಡವೋ ನಿನಗೆ ಬೇಕಲ್ಲ ಅಮ್ಮ.
1: ಹೌದು, ನನಗೆ ಅಮ್ಮ ಬೇಕು.
0: ಅಗೋ, ನಿನ್ನ ಅಮ್ಮ ಎದ್ದಿದ್ದಾಳೆ.
1: ಅಮ್ಮ, ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ ತಾಯಿ. ಅಮ್ಮ, ನಿಮ್ಮ ತಲೆಯನ್ನು ಕಡಿದರ ಫಲವಾಗಿ ನನಗೆ ತಂದೆ ಮೂರು ವರವನ್ನು ಕೊಟ್ಟರು. ಒಂದು ವರವಾಗಿ ಅಣ್ಣಂದಿರನ್ನು ನಾನು ಪಡೆದುಕೊಂಡೆ, ಎರಡನೇ ವರವಾಗಿ ನಿಮ್ಮನ್ನು ಪಡೆದುಕೊಂಡೆ, ಇನ್ನೊಂದು ವರ ಉಳಿದಿದೆ ಅಮ್ಮ. ಏನು ಕೇಳಬೇಕು ಅಂತ ನನಗೆ ಹೊಳೆಯುತ್ತಾ ಇಲ್ಲ. ನೀವು ಅಪ್ಪಣೆ ಮಾಡಿದ್ರೆ ಆ ದಾರಿಯಂತೆ ನಾನು ನಡೀತೇನೆ.
2: ಮಗನೇ ರಾಮ,
1: ಅಮ್ಮ
2: ಮಾಡಬೇಕಾದ ಕೆಲಸವನ್ನೇ ಮಾಡಿದೆ. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾದ್ದು ಪುತ್ರನ ಪರಮಧರ್ಮ, ಅದನ್ನು ನೀನು ಅನುಸರಿಸಿದೆ. ನೀನು ಕೊಂದುದರಿಂದ ನನಗೇನು ದುಃಖವಿಲ್ಲ. ನಾನು ಪಾಪ ಮಾಡಿದವಳು, ಪತಿತಳಾದಂತಹ ನನಗೆ ತಕ್ಕ ಶಿಕ್ಷೆ ಆಯಿತು. ಇದೋ ನನ್ನನ್ನು ಕೊಂದು ಮತ್ತೆ ನೀನು ಬದುಕಿಸಿದೆ. ನನಗೆ ಈ ಪುನರ್ಜನ್ಮ ಉಂಟಾಗಿದೆ. ಇದು ಪವಿತ್ರವಾದಂತಹ ದೇಹ. ಆದ್ರಿಂದ ಮಗನೇ, ನಿನ್ನ ಕಾರ್ಯಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಹೋಗು, ತಂದೆಯ ಪಾದಗಳಿಗೆ ಪಡಮಟ್ಟು. ಮಾತೃಹತ್ಯಾ ದೋಷ ಪರಿಹಾರವಾಗಬೇಕೆಂದು ಆ ತಂದೆಯಲ್ಲಿ ಬೇಡಿಕೋ. ಅವರು ಆಶೀರ್ವದಿಸಿದಲ್ಲಿ ನಿನ್ನ ಪಾಪ ಪರಿಹಾರವಾಗಬಹುದು.
1: ಅಪ್ಪ, ಏನದು? ಎರಡು ವರವನ್ನು, ಎರಡು ವರದಿಂದ ತಾಯಿಯನ್ನು ಮತ್ತು ಅಣ್ಣಂದಿರನ್ನು ಪಡೆದುಕೊಂಡೆ. ಒಂದನೇ ವರವನ್ನು ನನ್ನ ಸ್ವಾರ್ಥಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ.
0: ಏನು ಸ್ವಾರ್ಥ ಇದೆ?
1: ತಾಯಿಯ ತಲೆ ಕಡದ್ರಿಂದ ಪಾಪವು ನನ್ನ ಬೆನ್ನಟ್ಟುತ್ತಾ ಇದೆ. ಆ ಪಾಪ ದೂರ ಆಗುವಂತೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ.
0: ನಿನ್ನ ಇಷ್ಟ ಸಿದ್ಧಿ ಆಗಲಿ. ನಿನ್ನ ಪಾಪ ನಿವಾರಣೆ ಆಗ್ತದೆ ನನ್ನ ತಪಶಕ್ತಿಯ ಬಲದಿಂದ.
1: ಅಪ್ಪ,
0: ಹೋಗು, ಅಭ್ಯಾಸ ಪೂರ್ತಿ ಮಾಡಿಕೊಂಡು ಬಾ.
1: ಕೈಲಾಸಕ್ಕೆ ತೆರಳುತ್ತೇನೆ.
0: ಒಳ್ಳೆಯದು,
1: ಕೈಲಾಸಕ್ಕೆ
3: ತೆರಳಿ. ಯದಿ ಬಗ್ಗೆ

0: ನಾವುಬತ್ತಿ ವನಪಾಲಕರು. ಹೌದು ಬತ್ತಿ. ನಮಗೆ ಕಾಡಿನಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಬತ್ತಿ.
1: ಮಹಿಷ್ಮತಿ ಸಾಮ್ರಾಜ್ಯದ ಕಾಡಿನಲ್ಲಿ
0: ಹೌದು
1: ಕಾವಲಾಗಿದ್ದಂತ ನಿಮಗೆ ಬದುಕುವುದಕ್ಕೆ ಕಷ್ಟವಾಯಿತು.
0: ಹೌದು ಬತ್ತಿ.
1: ನಮ್ಮ ಆಳ್ವಿಕೆಯೊಳಗೂ ಕಷ್ಟವೇ.
0: ಹೌದೊಡೆಯ.
1: ಏನಾಯ್ತೋ ನಿಮಗೆ?
0: ಕಾಡಿನ ದುಷ್ಟ ಮೃಗಗಳೆಲ್ಲ ಬಂದು ಬೆಳೆ ಎಲ್ಲ ನಾಶ ಮಾಡಿತು. ನಮಗೆ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
1: ಬಡಿಗಟ್ಟೋದಕ್ಕೆ ಸಾಧ್ಯವಾಗಲಿಲ್ವೇನ?
0: ನಮ್ಮಿಂದ ಏನು ಪ್ರಯೋಜನ ಆಗಲಿಲ್ಲ. ಅದಕ್ಕೆ ತಮ್ಗೆ ದೂರು ಕೊಟ್ಟು ಬೇಟೆಯಾಡೋಣ ಅಂತೇಳಿ ಇದ್ದೇವೆ ಬುದ್ಧಿ.
1: ವನಪಾಲಕರೇ,
0: ಬುದ್ಧಿ,
1: ಕಾರ್ತವೀರ್ಯಾರ್ಜುನ ಆಳ್ವಿಕೆ ಇದುವರೆಗೆ ಭದ್ರವಾಗಿತ್ತು
0: ಎಂಬ
1: ವಿಶ್ವಾಸ ನನಗೆ. ನಮ್ಮ ಪ್ರಜೆಗಳಿಗೆ ಈಗ ಕಷ್ಟ ಬಂತು ಅಂತಾದ್ರೆ ಆ ಕಷ್ಟದ ಪರಿಹಾರವನ್ನು ಮಾಡಿಕೊಡಬೇಕಾದ್ದು ನನ್ನ ಕರ್ತವ್ಯವಲ್ಲವೇ? ಆದ್ರಿಂದ ಪರಿವಾರ ಸಮೇತನಾಗಿ ನಾನೇ ಬೇಟೆಯ ಸಿದ್ಧತೆಯನ್ನು ಮಾಡಿಕೊಂಡು ಹೊರಡಲಿದ್ದೇನೆ. ನಡೆಯೋಣ ಗಾಡಿಗೆ.

0: ಪರಮಾಲಕನೇ, ಪರಿವಾರ ಸಮೇತರಾಗಿ ನಾನೇ ಅಡವಿಯನ್ನು ಸೇರಿದವ. ನಿಮ್ಮೆಲ್ಲವರ ಉತ್ಸಾಹದಿಂದ, ನಿಮ್ಮೆಲ್ಲವರ ಪ್ರಯತ್ನದಿಂದ ಹುಲಿ, ಕರಡಿ, ಸಿಂಹ, ಶಾರ್ಥುರವೇ ಮೊದಲಾದ ಭಯಂಕರ ಪ್ರಾಣಿಗಳನ್ನೆಲ್ಲ ನಾಶ ಮಾಡಿ ಬೇಟೆಯ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಿದ ಹಾಗಾಯಿತು.
1: ಹೌದಡಿಯ,
0: ಸಮಯ ಎಷ್ಟಾಯ್ತು ಈಗ?
1: ನೆತ್ತಿ ಮೇಲೆ ಬಂದ ಸೂರ್ಯ.
0: ಸೂರ್ಯ ನೆತ್ತಿಯ ಮೇಲೆ ಬಂದದ್ದಲ್ಲ, ಮಧ್ಯಾಹ್ನದ ವೇಳೆ ಆಯ್ತು.
1: ಹೌದಡಿಯ,
0: ಕಾಡಿನಲ್ಲಿ ಬೇಟೆಯನ್ನಾಡಿ ಪ್ರಯಾಸ ಪಟ್ಟವರು.
1: ಹೌದು,
0: ತುಂಬಾ ಆಯಾಸ ಆಗಿರಬಹುದು ನಿಮಗೆ.
1: ಹಸಿತಾ ಇದೆ ಬುದ್ಧಿ,
0: ಹಸಿವೆಯೂ ಆಗಬಹುದು. ಮಧ್ಯಾಹ್ನದ ವೇಳೆಯಲ್ಲವೇ, ವಿಶ್ರಾಂತಿಯು ನಿಮಗೆ ಅಗತ್ಯವಾಗಿದೆ. ತಡೀರಿ, ಅದೇ ಓಹೋ ಏನಂತೆ,
2: ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಬರಬೇಕಂತೆ.
0: ಅಪ್ಪಣೆ ಆಯ್ತಿ, ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆ. ಹಾಗಾದ್ರೆ ನೋಡೋಣ, ಬರ್ತೆ. ಪರಪಾಲಕರೇ, ಬಂದವರು ಯಾರು ಅಂತ ಅರ್ಥ ಆಯ್ತು ನಿಮಗೆ?
1: ಯಾರದು?
0: ಜಮದಗ್ನಿ ಮಹಾರ್ಷಿಗಳಿಂದ ಕಳುಹಿಸಲ್ಪಟ್ಟಂತ ವಟು ಒಬ್ಬ ಬಂದು ಆಡ್ತಾ ಇದ್ದಾನೆ. ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆಯಂತೆ. ಪುಣ್ಯಾತ್ಮರಾದವರ ದರ್ಶನವನ್ನು ಮಾಡಿಕೊಳ್ಬೇಕಾದ್ರೆ ಆ ಭಾಗ್ಯವು ನಮಗೆ ಬೇಕಲ್ಲ. ಆದ್ರಿಂದ ಈ ಸಂದರ್ಭವನ್ನು ನಾವು ಕಳ್ಕೊಳ್ಬಾರದು. ಎಲ್ಲವರು ಅಲ್ಲಿಗೆ ಹೋಗಿ ಅವರ ಪಾದಕ್ಕೆ ವಂದಿಸಿ ಸೇವೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ಆಮೇಲೆ ಮುಂದೆ ಪ್ರಯಾಣ ಮಾಡೋಣ ನಡೆಯಿರಲ್ಲಿವರೆಗೆ. ಅಲ್ಲೇ ಇದ್ದಾರಲ್ಲ ಪುಣ್ಯಾತ್ಮರು, ಯಜ್ಞೇಶ್ವರನೇ ಮೂರ್ತಿ ತಳೆದು ಕುಳಿದ ಹಾಗೆ ಗೌರವದಿಂದ ಕುಳಿತಂತಹ ದೃಶ್ಯವನ್ನು ಕಂಡಾಗ ನನ್ನ ಕಣ್ಣುಗಳಿಗೆ ಈ ಹಬ್ಬವೇ ಆಗಿ ಹೋಯಿತು.
1: ನಮಗೂ ಕೂಡ ಸಂತೋಷ.
0: ಎಲ್ಲವರೂ ಹೋಗಿ ಉದ್ದಂಡ ನಮಸ್ಕಾರಗಳನ್ನು ಮಾಡಿ. ಪುಣ್ಯಾತ್ಮರೇ,
3: ರಾಜೇಂದ್ರ
0: ಆಧಾರ ವಿಂದುಗಳಿಗೆ ನಮೋ ನಮಃ.

0: ಸ್ವಾಮಿ,
1: ನಿನ್ನ ಆಗಮನದಿಂದ ಪರಮಾನಂದವಾಯಿತು. ನಿನ್ನ ನಮಸ್ಕಾರ ಭಕ್ತಿ ನಮಗೆ ಪ್ರಿಯವನ್ನುಂಟು ಮಾಡಿತು.
0: ಹೌದೇ,
1: ನಿಂತೇ ಇದೆಯಲ್ಲ.
0: ಸರಿ ಸ್ವಾಮಿ.
1: ಅದು ನಿನಗಾಗಿ ನನ್ನ ಶಿಷ್ಯರು ದರ್ಭಾಸನವನ್ನು ವಿರಚಿಸಿದ್ದಾರೆ.
0: ಆಗಲಿ,
1: ಕುಳಿತುಕೊಳ್ಳಯ್ಯ.
0: ಸ್ವೀಕಾರ ಮಾಡಿಕೊಂಡೆ.
1: ವಿಶ್ರಮಿಸಿಕೊ.
0: ಆಗಲಿ.
1: ಏನು ಈ ಕಡೆಗೆ ಬಂದೆ? ನಗರವನ್ನು ಬಿಟ್ಟು ಇಷ್ಟು ದೂರ ಬರುವುದಕ್ಕೆ ಕಾರಣ ಏನು ಹೇಳ್ತೀಯ?
0: ಸ್ವಾಮಿ, ಇಲ್ಲಿಯವರೆಗೆ ಬರುವುದಕ್ಕೆ ಅವಶ್ಯವಾದಂತ ಕಾರ್ಯಕ್ರಮವೂ ಇತ್ತು ಸ್ವಾಮಿ.
1: ಯಾವುದು?
0: ನಮ್ಮ ವನ ಪ್ರದೇಶಗಳಲ್ಲಿ ಕ್ರೂರ ಪ್ರಾಣಿಗಳ ಬಾಧೆಯು ಹೆಚ್ಚಿದ ಕಾರಣವಾಗಿ ನಮ್ಮ ಪ್ರಜೆಗಳೆಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಡಬೇಕೆಂದು ರಾಜಸಭೆಯಲ್ಲಿ ಬಂದು ಬೋಳಿಟ್ಟಾಗ ಅವರಿಗೆ ಅಭಯವನ್ನು ನೀಡಿ ಪರಿವಾರ ಸಮೇತನಾಗಿ ಮೃಗಬೇಟೆಗಾಗಿ ಹೊರಟು ಬಂದವನ.
1: ಭೂಪತಿ, ರಾಜನಾದವನು ಪ್ರಜೆಗಳನ್ನು ರಕ್ಷಿಸುವಲ್ಲಿ ಮೃಗಬೇಟೆಯನ್ನು ಅಗತ್ಯವಾಗಿ ಮಾಡಬೇಕಾಗ್ತದೆ. ಈ ಆಶ್ರಮದ ಪ್ರದೇಶದ ಹೊರಗಡೆ ದುಷ್ಟ ಮೃಗಗಳ ಹಾವಳಿ ಇದ್ದುದು ನಮಗೂ ಗೊತ್ತಿತ್ತು. ನಿನ್ನ ಪ್ರವೇಶದಿಂದ ಎಲ್ಲ ವ್ಯವಸ್ಥಿತವಾಗಿ ಮುಗಿಯಿತಲ್ಲ.
0: ಹೌದು ಸ್ವಾಮಿ.
1: ಆತಂಕ ನಿವಾರಣೆ ಆಯ್ತಲ್ಲ.
0: ಬೇಟೆಯ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದೇನೆ. ಅರಮನೆಯ ಕಡೆಗೆ ಹೊರಡುವುದಕ್ಕೆ ಸಿದ್ಧನಾಗಿದ್ದೇನೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು ಅಂತ ಬೇಡ್ತೇನೆ.
1: ರಾಜೇಂದ್ರ
0: ಸ್ವಾಮಿ,
1: ಸಮಯದ ಕಡೆಗೆ ಏನಾದರೂ ಲಕ್ಷ್ಯ ಇದೆಯೇ ನಿನಗೆ? ಆಶ್ರಮಕ್ಕೆ ಬಂದಿದ್ದಿ.
0: ಹೌದು ಸ್ವಾಮಿ.
1: ಆಶೀರ್ವದಿಸಿ ಕಳಿಸಿಕೊಡಬೇಕು ಎಂದು ಹೇಳ್ತಾ ಇದ್ದೀಯಲ್ಲ.
0: ಸರಿ,
1: ನಮ್ಮ ಆಶೀರ್ವಾದ ನಿನ್ನಂಥ ಅರಸರಿಗೆ ಯಾವತ್ತೂ ಇದ್ದದ್ದಿ. ಆದರೆ ಈಗ ನೋಡು,
0: ಏನು ಸ್ವಾಮಿ,
1: ಮಧ್ಯಾಹ್ನದ ವೇಳೆ.
0: ಸರಿ,
1: ನೀವು ಊಟವನ್ನಿನ್ನೂ ಮಾಡಿಲ್ಲ ಅಂತ ನಾನು ಗ್ರಹಿಸ್ತೀನಿ. ಭೋಜನದ ವೇಳೆಗೆ ಮನೆಗೆ ಬರುವಂತಹ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಕಾಣಬಾರದು, ಅತಿಥಿ ಸ್ವರೂಪನಾದಂತಹ ನಾರಾಯಣನೆಂದು ತಿಳಿಬೇಕು. ಇದು ನಮ್ಮ ಶಿಷ್ಟಾಚಾರ, ನಮ್ಮ ಸಂಸ್ಕೃತಿ. ನಿನಗೂ ಅದು ಗೊತ್ತಿಲ್ಲದೆ ಇದ್ದದ್ದೇನೂ ಅಲ್ಲ. ಭೋಜನವನ್ನು ಪೂರೈಸಿ ವಿಶ್ರಾಂತಿಯನ್ನು ಪಡೆದು ಆಮೇಲೆ ನಗರದ ಕಡೆಗೆ ಪ್ರಯಾಣ ಬೆಳೆಸಬಹುದು.
0: ಸ್ವಾಮಿ, ನೀವೇನೋ ಗೃಹಸ್ಥ ಧರ್ಮಕ್ಕೆ ಸರಿಯಾಗಿ ನಮ್ಮೆಲ್ಲವರನ್ನು ಉಪಚರಿಸುವುದಕ್ಕೆ ಮನ ಮಾಡಬಹುದು. ಆದರೆ ನನಗೇನೋ ಅನ್ನಬೇಕು ಅನಿಸ್ತಾ ಇದೆ ಸ್ವಾಮಿ.
1: ಏನಯ್ಯ ಅದು?
0: ನಾನೊಬ್ಬನೇ ಬಂದದ್ದಲ್ಲವಲ್ಲ. ಬೇಟೆಗೆ ಬರುವಾಗ ಹಲವಾರು ಮಂದಿಗಳು ನನ್ನ ಜೊತೆಯಲ್ಲಿ ಬಂದವರೇ ಇದ್ದಾರೆ.
1: ಆಹಾ,
0: ನೀವೇನೋ ಭೋಜನ ಮಾಡಿ ಹೋಗಿರಿ ಅಂತ ಅಪ್ಪಣೆ ಮಾಡ್ತಾ ಇದ್ದೀರಿ. ಇಷ್ಟೂ ಪರಿವಾರವನ್ನು ಭೋಜನದಿಂದ ತೃಪ್ತಿಪಡಿಸುವುದಕ್ಕೆ ಅರಣ್ಯವಾಸಿಗಳಾದ ತಪಸ್ವಿಗಳಾದ ನಿಮಗೆ ಸಾಧ್ಯವಾದೀತಿ.
1: ಕರ್ತವೀರ್ಯ ಅರ್ಜುನ.
0: ಸ್ವಾಮಿ,
1: ನಿನ್ನ ಊಹೆ ತಪ್ಪಲ್ಲ. ನಿನ್ನನ್ನು ಉಪಚರಿಸಿ ಉಳಿದವರನ್ನು ಹಾಗೆ ಕಳಿಸುವುದಕ್ಕೆ ವ್ಯವಸ್ಥೆ ಏನು? ಹಾಗೆ ನಾನೊಬ್ಬನೇ ಉಪಚಾರ ಪಡೆದುಕೊಂಡ್ರೆ ಜೊತೆ ಪರಿವಾರಕ್ಕೆ ಅಪಚಾರವಾಗುವುದಿಲ್ಲವೇ? ಹೀಗೆ ನೀನು ಯೋಚಿಸ್ತಿ.
0: ಹೌದು ಸ್ವಾಮಿ.
1: ನನ್ನ ಮಾತಿನ ಅರ್ಥ ಅದಲ್ಲ.
0: ಮತ್ತೆ,
1: ನಿನ್ನ ಪರಿವಾರ ಎಷ್ಟೇ ದೊಡ್ಡದಾಗಿರಲಿ, ನಿನ್ನ ಜೊತೆ ಎಷ್ಟೇ ಜನ ಬಂದಿರಲಿ, ಎಲ್ಲರಿಗೂ ಇಲ್ಲಿ ಅನ್ನದಾನದ ವ್ಯವಸ್ಥೆ ಇದೆ.
0: ಹೌದೇ.
1: ಹೋಗಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಬಾ. ಜನ ಹೆಚ್ಚಿಗಿದ್ದೇವೆ ಅಂತ ಯೋಚನೆ ಬೇಡ. ಎಲ್ಲರಿಗೂ ದೇವರ ದಯದಿಂದ ಇಲ್ಲಿ ಸತ್ಕಾರ ಸಲ್ಲುತ್ತದೆ. ಸ್ನಾನ ಮುಗಿಸಿದವರು ನೇರಾಗಿ ಭೋಜನ ಗೃಹಕ್ಕೆ ಹೋಗಿ ನಮ್ಮ ಶಿಷ್ಯರು ನಿಮ್ಮನ್ನಲ್ಲಿ ಸ್ವಾಗತಿಸುತ್ತಾರೆ. ಊಟ ಮುಗಿಸಿ ಬಂದು ನನ್ನನ್ನು ಕಾಣ.
0: ನಿಮ್ಮ ಇಷ್ಟದಂತೆ ಆಗಲಿ. ಯಾರೋ ಅವರ ಪಾಲಕರೇ ಬಂದಿರೋ, ಹೀಗೆ ನದಿಯ ಬಳಿಗೆ ಹೋಗೋಣ, ಸ್ನಾನ ಮಾಡೋಣ, ಭೋಜನ ಶಾಲೆಯನ್ನು ಸೇರೋಣ, ಊಟವನ್ನೆಲ್ಲ ತೀರಿಸಿ ಪುಣ್ಯಾತ್ಮನನ್ನು ಕಂಡು ಆಶೀರ್ವಾದ ಪಡೆದು ಆ ಮುಂದೆ ಪ್ರಯಾಣ ಮಾಡೋಣ. ಬನ್ನಿ, ಸ್ನಾನ ಮಾಡಿ. ಸ್ನಾನ ಆಯ್ತೇ?
2: ಆಯ್ತು ಬಿಟ್ಟಿ.
0: ಬನ್ನಿ, ಊಟ ಮಾಡಿ.
2: ಊಟವಾಯ್ತು.
0: ಬೇಗ ಬೇಗ ಊಟ ಮಾಡಿ, ಸಮಯ ವೇಳೆ ಆಗಿ ಹೋಯ್ತು. ಆಯ್ತೇ?
2: ಆಯ್ತು ಬಿಟ್ಟಿ.
0: ಆಯ್ತೇ?
2: ಆಯ್ತು.
0: ಇಲ್ಲಿ ಬನ್ನಿ.
2: ಬುದ್ಧಿ ಬನ್ನಿ,
0: ಹೀಗೆ ಬನ್ನಿ.
2: ಬಂದೆ ಬುದ್ಧಿ.
0: ವನಪಾಲಕರೇ,
2: ಬುದ್ಧಿ
0: ನಿಮ್ಮಲ್ಲಿ ಹೇಗೆ ಭೋಜನದ ವ್ಯವಸ್ಥೆ ಆಗಿತ್ತ?
2: ಬಹಳ ಒಳ್ಳೆ ಊಟ ಬುದ್ಧಿ.
0: ಚೆನ್ನಾಗಿತ್ತು.
2: ಇಂತ ಊಟ ನಾನು ಇಷ್ಟರವರೆಗೆ ಮಾಡ್ಲೇ ಇಲ್ಲ.
0: ಬಹಳ ರುಚಿಕರವಾದಂತಹ ಪದಾರ್ಥಗಳು,
2: ಇಷ್ಟರ ತನಕ ಕೈಯ ಪರಿಮಳ ಹೋಗ್ಲಿಲ್ಲ.
0: ಬಗೆ ಬಗೆಯಾದಂತಹ ಭಕ್ಷ್ಯಾದಿಗಳು.
2: ಹೌದು
0: ಅಲ್ವೇ?
2: ಹೌದು.
0: ನನಗೊಂದು ದೊಡ್ಡ ಸಮಸ್ಯೆ ಬಂತಲ್ಲ ಇಲ್ಲಿ.
2: ಏನು ಬುದ್ಧಿ?
0: ನೋಡು, ನಾವಿಲ್ಲಿ ಬಂದು ಹೊತ್ತೆಷ್ಟಾಯ್ತು?
2: ತುಂಬಾ.

0: ಸಮಸ್ಯೆ ಅಂದ್ರೆ ಮತ್ತೇನು ಅಲ್ಲ.
1: ಏನ್ ಉದ್ಯದ್ದು?
0: ನಾವ್ ಈ ಮುನಿ ಆಶ್ರಮಕ್ಕೆ ಬಂದು ಹೊತ್ತೆಷ್ಟಾಯ್ತಾ?
1: ಸ್ವಲ್ಪ ಹೊತ್ತಾದಷ್ಟೇ.
0: ಕೇವಲ ಅರ್ಧ ಗಳಿಗೆ ಆಯ್ತು.
1: ಹೌದು,
0: ಅರ್ಧ ಗಳಿಗೆ ಒಳಗೆ ನನ್ನನ್ನು ಹಿಂಬಾಲಿಸಿ ಬಂದಂತ ಇಷ್ಟು ಮಂದಿಗಳನ್ನು ನನ್ನನ್ನು ಸಮೇತ ಭೋಜನಾದಿಗಳಿಂದ ತೃಪ್ತಿಪಡಿಸಿದ್ದಾರೆ. ಬಗೆ ಬಗೆಯಾದಂತ ಸಿದ್ಧತೆಗಳನ್ನೆಲ್ಲ ಮಾಡಿದ್ರಲ್ಲ.
1: ಹೌದು.
0: ಈ ಭಕ್ಷಾದಿಗಳನ್ನು ಮಾಡಿದವರು ಯಾರು?
1: ಯಾರು?
0: ಹೇಗೆ ಸಿದ್ಧವಾಯಿತು?
1: ಹೇಗೆ?
0: ಇಂಥ ರುಚಿಕರವಾದಂತಹ ಪದಾರ್ಥವನ್ನು ಮಾಡಬೇಕಾಗಿದ್ದರೆ ಆ ಬ್ರಾಹ್ಮಣನ ಯೋಗ್ಯತೆ ಎಂಥದ್ದಾಗಿರ್ಬೇಕು?
1: ಮತ್ತೆ
0: ನಮ್ಮ ರಾಜ ಸ್ಥಾನದಲ್ಲಿ ರಾಜಭೋಜನವನ್ನು ಸಿದ್ಧಪಡಿಸುವ ಬ್ರಾಹ್ಮಣರು ಹಲವಾರು ಮಂದಿಗಳಿದ್ದಾರೆ.
1: ಹೌದು.
0: ಒಬ್ಬರಿಂದೊಬ್ಬರು ಶ್ರೇಷ್ಠರಿದ್ದಾರೆ.
1: ಹೌದು.
0: ಬುದ್ಧಿವಂತರಿದ್ದಾರೆ.
1: ಹೌದು.
0: ಆದರೆ ನನ್ನ ಜೀವನದಲ್ಲಿ ಇಂಥ ರುಚಿಕರವಾದ ಪದಾರ್ಥಗಳನ್ನು ಇದುವರೆಗೂ ನಾನು ತಿಂದಿಲ್ಲ ಅಂದ್ರೆ ಈ ಪಾಕವನ್ನು ಮಾಡಿದವರು ಯಾರು?
1: ಬುದ್ಧಿ, ಇಲ್ಲಿ ಎಲ್ಲಿ ನೋಡಿದ್ರು ಯಾವ ಮನೆಗೂ ಬೆಂಕಿಯೇ ಬೀಳಲಿಲ್ಲ. ಬುದ್ಧಿ,
0: ಮನೆಗೆ ಬೆಂಕಿ ಬಿದ್ದದ್ದಲ್ವಾ? ಯಾವ ಎಲೆ ಮನೆಯೊಳಗೂ ಬೆಂಕಿ ಉರಿಯುವುದಿಲ್ಲ.
1: ಹೌದು.
0: ಅಡಿಗೆ ಮಾಡಿದ ಬ್ರಾಹ್ಮಣ ಯಾರೂ ಕಾಣುವುದಿಲ್ಲ.
1: ಇಲ್ಲ.
0: ಹಾಗಾದ್ರೆ ಈ ಭಕ್ಷ್ಯಗಳನ್ನು ಮಾಡಿದವರು ಯಾರು?
1: ಬುದ್ಧಿ, ನಾವೇ ಯಾರು ಯಾರು ಅಂತ ಯೋಚಿಸುವುದಕ್ಕಿಂತ ಅವರಲ್ಲೇ ಕೇಳಿ ನೋಡೋಣ. ಬುದ್ಧಿ,
0: ಅದು ಸರಿ
1: ಅಲ್ವೇ?
0: ಹಾಗಾದ್ರೆ ಹಾಗೆ ಮಾಡೋಣ.
1: ಆಗಲಿ,
0: ವಿಚಾರಿಸಿ ಬರ್ತೇನೆ,
1: ಕೇಳಿ ನೋಡಿ.
0: ಸ್ವಾಮಿ,
2: ಭೂಪತಿ,
0: ನಿಮ್ಮ ಆಜ್ಞಾಧಾರಕರಾಗಿ ಸ್ನಾನವನ್ನು ಭೋಜನವನ್ನು ಪೂರೈಸಿ ಮರಳಿ ಬಂದಿದ್ದೇನೆ.
2: ತುಂಬಾ ಸಂತೋಷ.
0: ಆದ್ರೆ
2: ನಿನ್ನವರಿಗೆಲ್ಲ ಊಟವಾಯಿತು ತಾನೆ?
0: ಎಲ್ಲವರೂ ಸಂತೋಷದಿಂದ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ.
2: ಒಳ್ಳೇದು, ಬರಯ್ಯ, ಕುಳಿತುಕೋ.
0: ಸ್ವಾಮಿ,
2: ಏನು?
0: ನನ್ನ ಒಂದು ಸಂಶಯವನ್ನು ಪರಿಹಾರ ಮಾಡಿ ಕೊಡ್ತೀರಾ?
2: ಏನಯ್ಯ ಅಂತ ಸಂಶಯ ನಿನಗೆ?
0: ಬೇರೇನೂ ಅಲ್ಲ ಸ್ವಾಮಿ, ಅರ್ಧ ಗಳಿಗೆ ಒಳಗೆ ಇಷ್ಟೂ ಮಂದಿಗಳಿಗೆ ಇಷ್ಟೂ ತರದ ಭಕ್ಷಾದಿಗಳನ್ನು ಬಡಿಸಿ ಭೋಜನಾದಿಗಳಿಂದ ಸಂತೋಷ ಪಡಿಬೇಕಾಗಿದ್ರೆ ಯಾವ ಮಹಿಮೆಯೋ ನನಗೆ ಅರ್ಥವಾಗಲಿಲ್ಲ. ದಯಮಾಡಿ ಅಪ್ಪಣೆ ಆಗಬೇಕು.
2: ರಾಜೇಂದ್ರ, ನಿನಗಿದು ದೊಡ್ಡ ಪವಾಡವೆಂದು ಅನಿಸಿದೆ ಅಲ್ಲ?
0: ಹೌದು ಸ್ವಾಮಿ.
2: ಇಲ್ಲಿ ನನ್ನ ಯೋಗ್ಯತೆ ಏನೂ ಇಲ್ಲ. ಈ ಸತ್ಕಾರ ಹೇಗೆ ನಡೆಯಿತು ಗೊತ್ತಾ? ನೀನು ಬಂದಾಗ ಹೋಗು, ಸ್ನಾನವನ್ನು ಮಾಡಿ ಬಾ, ನಾನು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತೇನೆ ಅಂತ ಹೇಳಿದ್ದು ಅಡುಗೆಯವರಿಂದ ಅಡುಗೆ ಮಾಡಿಸಿ ಹಾಕ್ತೇನೆ ಎಂಬ ಅರ್ಥದಲ್ಲೆಲ್ಲ.
0: ಮತ್ತೆ
2: ಈ ಆಶ್ರಮಕ್ಕೆ ದೇವತೆಗಳ ಅನುಗ್ರಹವಾಗಿದೆ.
0: ಹೌದೇ?
2: ಹೌದಯ್ಯ. ಕಾಮಧೇನುವಿನ ಬಗ್ಗೆ ನೀನು ಕೇಳಿರ್ಬೇಕಲ್ಲ. ಮನಸ್ಸಿನಲ್ಲಿ ಕಾಮಿಸಿದ್ದನ್ನು ಕೊಡುವಂತಹ ಯೋಗ್ಯತೆ ಉಳ್ಳಂತಹ ದೇನು ಆ ಲೋಕದಲ್ಲಿದೆ. ಅವಳದ್ದೇ ಸಂತಾನ ಶಬಲಾದೇವಿ ಎಂಬವಳನ್ನು ದೇವೇಂದ್ರ ನಮಗೆ ಅನುಗ್ರಹ ಮಾಡಿದ್ದಾನೆ.
0: ಕಾಮಧೇನುವಿನ ಮಗಳಾದಂತಹ ಶಬಲಾದೇವಿಯನ್ನು ತಮಗಾಗಿ ದೇವೇಂದ್ರನೇ ಕೊಟ್ಟನೆ.
2: ನೀನು ಊಟಕ್ಕೆ ಅಂತ ಸ್ನಾನದ ವ್ಯವಸ್ಥೆ ಮಾಡುವುದಕ್ಕೆ ಆ ಕಡೆಗೆ ಹೋದಾಗ ಊಟದ ಮೊದಲು ನಿನ್ನ ಸ್ನಾನಕ್ಕೆಷ್ಟು ವೇಳೆ ಬೇಕಾಗಿತ್ತು, ಅಡುಗೆ ಸಿದ್ಧ ಮಾಡುವುದಕ್ಕೆ ಆ ಮಹಾತಾಯಿಗೆ ಅಷ್ಟು ವೇಳೆ ಬೇಕಾಗಿರ್ಲಿಲ್ಲ. ನಾನು ನನ್ನವಳ ಜೊತೆಯಲ್ಲಿ ಕೈ ಮುಗಿದು ಆಕೆಗೆ ಬಲವೊಂದು ಪ್ರಾರ್ಥಿಸಿದ್ದೆ ತಡ. ಬಂದವರಿಗೆಲ್ಲ ಏನು ಬೇಕೋ ಅಷ್ಟನ್ನು ಒದಗಿಸಿದ್ದಾಳೆ. ಇದು ದೇವತೆಗಳ ಅನುಗ್ರಹ. ಆದ್ರಿಂದ ನನ್ನ ದೊಡ್ಡತನ ಇದರಲ್ಲಿ ಏನೂ ಇಲ್ಲ.
0: ಕಾಮಿಸಿದ್ದನ್ನು ಕೊಡುವಂತ ಮಹಾಶಕ್ತಿ ದೇವಲೋಕದಲ್ಲಿರುವಂತಹ ಕಾಮದೇವಿಗೆ ಮಾತ್ರವಲ್ಲ,
2: ಅಲ್ಲ,
0: ನಿಮ್ಮಲ್ಲಿರುವಂತಹ ಸಬಲಾದೇವಿಗೂ ಇದೆ.
2: ಇದೆ, ಇದೆ.
0: ಸ್ವಾಮಿ,
2: ಏನಪ್ಪ?
0: ನನ್ನೊಂದು ಆಸೆ ಹೇಳ್ತೀರಿ?
2: ಹೇಳು.
0: ದಯಮಾಡ್ತೀರಾ? ನಾನೊಬ್ಬ ಚಕ್ರೇಶ್ವರನಲ್ವೇ ಸ್ವಾಮಿ?
2: ಹೌದು.
0: ಅತಿವೃಷ್ಟಿ ಅನಾವೃಷ್ಟಿಗಳ ಮೂಲಕವಾಗಿ ಎಲ್ಲಿಯಾದರೂ ಭೂಲೋಕದಲ್ಲಿ ಅವ್ಯವಸ್ಥೆ ಬಡತನ ಬಂದು ಹೋಯಿತು ಅಂತ ಆದ್ರೆ ಪ್ರಜೆಗಳ ರಕ್ಷಣಾ ಭಾರ ಇರುವುದಾದ್ರೆ ನನ್ನಲ್ಲಲ್ವೇ? ಕಾಮಿಸಿದನ್ನು ಕೊಡುವಂತಹ ಸಬಲಾದೇವಿ ನಮ್ಮಲ್ಲೇ ಇದ್ದರೆ ಪ್ರಜೆಗಳ ರಕ್ಷಣೆಗೂ ಅನುಕೂಲ. ಅಂತೂ ನಿಮ್ಮ ಯಾಗಕ್ಕಾದಿಗಳು ಯಾವ ಕೊರತೆಯೂ ಬರುವ ಹಾಗಿಲ್ಲ. ಒಂದು ಧೇನುವಿಗೆ ಸಾವಿರಾರು ಧೇನುಗಳನ್ನು ತಂದೊಪ್ಪಿಸಿ ಕೊಡ್ತೇನೆ. ಆ ಕಾಮಧೇನುವಿನ ಮಗಳನ್ನು ಮಾತ್ರ ದಯಮಾಡಿ ನನಗೆ ಕೊಡಬೇಕು ಅಂತ ಕೇಳ್ತೇನೆ.
2: ರಾಜಾ, ನಿನ್ನ ಅಪೇಕ್ಷೆ ಸಾಧುವಾದದ್ದಲ್ಲ. ನೀನು ಈ ರೀತಿಯಲ್ಲಿ ಖಂಡಿತ ಕೇಳಬಾರದು.
0: ಅದೇನು ಸ್ವಾಮಿ?
2: ಕಾಮಧೇನುವನ್ನು ನೀನು ಬಯಸುತ್ತಾ ಇರುವುದು ಕ್ಷಾಮಾದಿಗಳು ಬಂದ ಕಾಲದಲ್ಲಿ ಉಪಯೋಗಕ್ಕೆ ಅಂತ ತಾನೆ. ಈಗಂತೂ ನಿನ್ನ ಊರಲ್ಲಿ ಕ್ಷಾಮ ಇಲ್ಲ.
0: ಹಾಗೇನು ಇಲ್ಲ.
2: ಬರಗಾಲ ಬಂದಿಲ್ಲ.
0: ಬಂದಿಲ್ಲ.
2: ಬಂದ ಕಾಲಕ್ಕೆ ಈ ಧೇನುವನ್ನು ನೀನು ಪಡೆದುಕೊಂಡು ಹೋಗುವುದರಲ್ಲಿ ಔಚಿತ್ಯ ಇರ್ತದೆ.
0: ಈಗಲೇ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಲ್ಲ.
2: ನಾಳೆ ರೋಗ ಬಂದಿತ್ತು ಅಂತ ಈ ಹೊತ್ತೇ ಔಷಧ ಯಾರು ಕುಡಿಯುವುದಿಲ್ಲ.
0: ಪ್ರಯತ್ನ ಸ್ವಾಮಿ.
2: ನಾಳೆ ಕೆಟ್ಟ ಕಾಲ ಬಂದಿತ್ತು ಅಂತ ಈ ಹೊತ್ತು ನಮ್ಮಲ್ಲಿರುವುದನ್ನು ನೀನು ಪಡೆಯುವುದಕ್ಕೆ ಬಯಸುವುದು ಸರಿಯಲ್ಲ. ಮತ್ತೂ ಒಂದು ಮಾತು ಕೇಳ್ತೀನಯ್ಯ.
0: ಏನು ಸ್ವಾಮಿ?
2: ನಾನು ನಿನ್ನನ್ನು ಸತ್ಕರಿಸಿದೆ ದೇವತೆಗಳ ಅನುಗ್ರಹದಿಂದ ಸಿಕ್ಕಿದ ಧೇನುವಿನ ಮಹಿಮೆಯಿಂದ. ಈ ಧೇನುವಿನ ಮೇಲೆ ನನ್ನ ಅಧಿಕಾರ ಎಷ್ಟು ಗೊತ್ತಾ?
0: ಎಷ್ಟು ಸ್ವಾಮಿ?
2: ಅವಳಿಗೆ ಕೈ ಮುಗಿಯುವಷ್ಟು ಮಾತ್ರ. ದೇವತೆಗಳು ನನಗಿದನ್ನು ಕೊಡುವಲ್ಲಿ ಅವರಿಗೂ ಒಂದು ಸ್ವಾರ್ಥ ಇದೆ. ನಮ್ಮ ಯಜ್ಞಯಾಗಾದಿಗಳು ನಡೆಯಬೇಕು, ಬ್ರಾಹ್ಮಣರ ಆರಾಧನೆ ನಡೆಯಬೇಕು, ಆ ಮೂಲಕವಾಗಿ ವಿಶ್ವಕ್ಕೆ ಕಲ್ಯಾಣ ಆಗಬೇಕು. ಇಂಥ ಲಕ್ಷ್ಯ ಅವರದ್ದು. ನಿನಗೆ ಅದನ್ನು ಕೊಡುವ ಉದ್ದೇಶ ಅವರಿಗೆ ಇರ್ತಿದ್ರೆ ಆ ಮಾತು ಬೇರೆ. ನನಗೆ ಕೊಟ್ಟಿದ್ದಾರೆ ಅಂದ ಮೇಲೆ ಇಲ್ಲಿ ನಡೆಯುವಂತಹ ಕಾರ್ಯ ಅವರಿಗೆ ಪ್ರಿಯವಾದದ್ದು ಅಂತಾಯ್ತು.
0: ಹೌದೇ?
2: ಅವರಿಂದ ಕೊಡಲ್ಪಟ್ಟಂತಹ ಧೇನುವನ್ನು ನಿನಗೆ ನಾನು ಕೊಡುವುದಕ್ಕೆ ಮನಸ್ಸು ಮಾಡಿದರೆ ಭೂಪತಿ
0: ಸ್ವಾಮಿ,
2: ಅಧಿಕಾರ ಇಲ್ಲದೆ ಇದ್ದ ವಸ್ತುವನ್ನು ದಾನ ಮಾಡುವುದಕ್ಕೆ ಹೊರಟ ಹಾಗೆ. ಆದ್ರಿಂದ ದಯವಿಟ್ಟು ಈ ಆಸೆ ಇಟ್ಟುಕೊಳ್ಬೇಡ. ಇವಳನ್ನು ನಾನು ಕೊಡಲಾರೆ, ನೀನು ಇವಳ ಬಗ್ಗೆ ಯೋಚನೆಯನ್ನೇ ಮಾಡಬೇಕು.
0: ಕಾಮಧೇನುವನ್ನು ಕೊಡುವುದಕ್ಕೆ ಮನ ಮಾಡುವುದಿಲ್ಲವೇ ಸ್ವಾಮಿ?
2: ಸಾಧ್ಯ ಇಲ್ಲ
0: ಮುನಿವರ್ಯ.
2: ಏನು
3: ಸಮಾಧಿ?

0: ಸಮಾಧಿ ಕೊಟ್ಟರೆ ಮುಳ್ಳಿತುದೇನು ಸಮಾಧಿ ತಪ್ಪಿದ ಬಳಿಕ ನಾ ಮಾಡುವುದೇನು ತಂಡವೇ ಕೃಪ ಧರ್ಮವು ಈ ಮುಹೂರ್ತದ
1: ಸ್ವಾಮಿ.
2: ಏನಪ್ಪ
1: ನನ್ನ ಬೇಡಿಕೆಗೆ ನಿಮ್ಮ ತಿರಸ್ಕಾರವೇ? ಹಾಗಾದ್ರೆ
2: ನಿನಗೆ ಅಗತ್ಯ ಇಲ್ಲ, ನನಗೆ ಅಗತ್ಯ ಉಂಟು, ನಾನು ಕೊಡ್ಲಿಕ್ಕೆ.
1: ನೀವು ಮಾಡುವಂತ ಯಾಗ ಯಜ್ಞ ಇತ್ಯಾದಿಗಳು ಏನೇ ಇದ್ದರೂ ಸರಿ, ಯಾವುದೇ ಅಡ್ಡಿ ಆತಂಕಗಳು ಬಾರದಂತೆ ವ್ಯವಸ್ಥೆ ನನ್ನದು ಅಂದ್ರೆ ನನ್ನ ಮಾತನ್ನು ನೀವು ಮನ್ನಿಸಿಕೊಳ್ಳುವುದಿಲ್ಲ.
2: ನಿನ್ನ ವ್ಯವಸ್ಥೆ ಇರಬಹುದು, ಆದ್ರೆ ಅವರು ಮಾಡಿದ ವ್ಯವಸ್ಥೆಯಲ್ಲಿ ನಿನಗೆ ಪಾಲಿಲ್ಲ.
1: ಹಾಗಾದ್ರೆ ಕಾಮಧೇನುವನ್ನು ನೀವು ಕೊಡುವುದಿಲ್ಲ.
2: ಬ್ರಾಹ್ಮಣರ ಸೊತ್ತಿನ ಮೇಲೆ ಆಸೆ ಪಡಬಾರ್ದಯ್ಯ. ಅದು
1: ನಾನೊಬ್ಬ ಚಕ್ರೇಶ್ವರ, ಗೊತ್ತಲ್ಲ ನಿಮಗೆ?
2: ಗೊತ್ತಿದ್ರೆ
1: ಯಾವುದೇ ಒಂದು ವ್ಯವಹಾರಗಳನ್ನು ಮಾಡುವಾಗ ಸಾಮ ದಾನ ದಂಡ ಭೇದ ಇತ್ಯಾದಿ ಚತುರೋಪಾಯಗಳನ್ನು ಮುಂದಿಟ್ಟೇ ವ್ಯವಹಾರ ಮಾಡುವವ ನಾನು.
2: ಅಂದ್ರೆ
1: ಕಾಮಧೇನುವಿನ ಮಗಳಾದ ಸಬಲಾದೇವಿಯನ್ನು ನಿಮ್ಮಲ್ಲಿ ಕೇಳಿದ್ರಲ್ಲ, ಕೊಡುವುದಿಲ್ಲ ಅಂದ್ರೆ ಮುಂದೇನು ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ.
2: ಏನ್ ಅರ್ಥ ಮಾಡಿದೆ?
1: ದಂಡ ಪ್ರಯೋಗವಾದರೂ ಮಾಡಬೇಕಾದೀತು. ಆದ್ರಿಂದ ದೇವಿನ ಮೇಲೆ ಬಲತ್ಕಾರ ನಡೆಸಬೇಕಾದ ಸಂದರ್ಭ ಕೊಡಬೇಡಿ, ಕೊಡುವುದು ಲೇಸು ಅಂತೇನೆ.
2: ಅಲ್ಲಿವರೆಗೂ ಹೋಗ್ತೀಯ?

0: ಕಾಮನೆಗೆ ಎರಡನ್ನು ಬಗೆಯ ಬೇಡ.
1: ಅಂದರೆ
0: ಕಾಮಧೇನುವನ್ನು ಕಾಮಿಸಿ ಅನ್ಯಾಯವನ್ನು ಮಾಡಬೇಡ. ಋಷಿಗಳಿಗೆ ಅಥವಾ ಆಶ್ರಮಕ್ಕೆ ಅನ್ಯಾಯವನ್ನು ಮಾಡಿದಲ್ಲಿ ಕೇಡಾದೀತು ನಿನಗೆ. ಆದ್ದರಿಂದ ಒಂದು ಮಾತು ಕೇಳು.
1: ಏನು?
0: ಅದೋ ನನ್ನ ಸ್ವಾಮಿಯಾದಂತಹ ಜಮದಗ್ನಿ ಮಹರ್ಷಿಗಳು ಕೋಪವನ್ನು ಸಂಪೂರ್ಣ ಬಿಟ್ಟಿದ್ದಾರೆ. ಆ ಕೆಟ್ಟ ಗುಣವನ್ನು ಬಿಟ್ಟು ಶಾಂತ ಮೂರ್ತಿಯಾಗಿದ್ದಾರೆ. ಅಂಥವರನ್ನು ನೀನು ಕೆಡಿಸಬಾರದು. ಕಾಮಧೇನುವಿನ ಮೇಲೆ ಬಲಾತ್ಕಾರವನ್ನು ನಡೆಸಬಾರದು. ಇದರಿಂದ ಸರ್ವನಾಶವಾದೀತು. ಆದ್ದರಿಂದ ಬಂದಂತೆ ಸಮಾಧಾನದಿಂದ ಹಿಂತೆರಳು ಅಂತ ಹೇಳ್ತಾ ಇದ್ದೀನಿ.
1: ಯಾರು ಹೆಣ್ಣು ಮಾತಾಡ್ತಾ ಇದ್ದಾಳೆ?
2: ಆ ಮುನಿಗಳ ಹೆಂಡತಿ.
1: ಓ ರೇಣುಕಾದೇವಿ,
2: ಹೌದು,
1: ಆಶ್ಚರ್ಯ, ಲೋಕ ಹಾಳಾಯ್ತ.
2: ಹೌದಪ್ಪ,
1: ಹೆಣ್ಣು ಮಕ್ಕಳಿಗೆ ಇಷ್ಟು ಅಧಿಕಾರವೇನಾ?
2: ನಿಜವಾಗ್ಲು
1: ನಾನಿಲ್ಲಿ ಜಮದಗ್ನಿಯಲ್ಲಿ ವಾದಿಸ್ತಾ ಇದ್ದೇನೆ. ನನ್ನ ಮಾತುಗಳಿಗೆ ಉತ್ತರ ಜಮದಗ್ನಿಯ ಕೊಡ್ತಾ ಇದ್ದಾನೆ. ಆ ಮಧ್ಯದಲ್ಲಿ ಹೆಣ್ಣುಪ್ಪಳ ಪ್ರವೇಶ ಅಂದ್ರೆ ಅಧಿಕ ಪ್ರಸಂಗಿಣಿ ಎಂಬುದಕ್ಕೆ ಸಂಶಯವೇ ಇಲ್ಲ. ಹೌದಲ್ಲ, ಗಂಡನಿಂದ ಮೀರಿದ ಹೆಣ್ಣು ಮನೆಗೆ ಭೂಷಣವೇನಾ?
2: ಅಲ್ಲಪ್ಪ,
1: ಏನಾಡ್ತಾ ಇದ್ದಾಳೆ ಅವಳು? ವಿಪ್ರದ್ವೇಷ ಕುಲನಾಶಕ್ಕೆ ಕಾರಣವಾದೀತು.
2: ಗಂಡ ಕೋಪ ಬಿಟ್ಟಿದ್ದಾರಂತೆ.
1: ಇವಳ ಮಾತನ್ನು ಕೇಳಿ ಹೆದರಿ ಕಾಮಧೇನುವನ್ನು ನಾವು ಬಿಟ್ಟು ಹೋಗ್ತೇವೆ ಅಂತ ಯೋಚನೆ ಇರಬಹುದು.
2: ಗಂಡ ಕೋಪ ಬಿಟ್ಟರೆ ಹೆಂಡತಿಗೆ ಒಳ್ಳೇದಾಯ್ತು.
1: ಕಾಮಧೇನುವಿನ ವಿಷಯದಲ್ಲಿ ಯಾವುದೇ ಗಂಡಾಂತರಗಳು ಬರಲಿ,
2: ಅಷ್ಟೇ
1: ಇದಿರಿಸುವಂತಹ ಯೋಗ್ಯತೆ ಈ ಚಕ್ರೇಶ್ವರನಾದಂತಹ ಕಾರ್ತಿವೀಯನಿಗೆ ಉಂಟು ಇಲ್ವಾ ಹೇಳೋ?
2: ಉಂಟು.
1: ಮತ್ತೇನು ನೋಡ್ತಾ ಇದ್ದೀರಿ?

0: ಪರಮೇಶ್ವರ, ಉಗ್ರಮುನಿ ಎಂದು ಪ್ರಸಿದ್ಧನಾದಂತಹ ನಾನು ಶಾಂತಮುನಿಯಾಗಿ ಮಾರ್ಪಟ್ಟೆ. ರೇಣುಕೆಯಿಂದ ನಡೆದಂತಹ ಪ್ರಮಾದಕ್ಕಾಗಿ ಸಿಟ್ಟುಕೊಂಡ ನಾನು ಅವಳ ತಲೆ ಕಡಿಸಿದ ಹೊತ್ತಿಯೇ ನನ್ನ ಮನಸ್ಸಿನಲ್ಲೇ ಮೂಡಿತ್ತೊಂದು ಭಾವ. ಅತಿಯಾದ ಸಿಟ್ಟು ಋಷಿಗಳಿಗೆ ಭೂಷಣ ಅಲ್ಲ. ಈಗ ನನಗೆ ಗೊತ್ತಾಗ್ತದೆ, ಅತಿಯಾದ ಸಿಟ್ಟು ಭೂಷಣ ಅಲ್ಲ, ಮಿತಿಯಲ್ಲಿ ಸಿಟ್ಟು ಇಲ್ಲದೇ ಇದ್ದರೂ ಭೂಷಣ ಅಲ್ಲ. ನನ್ನ ಹಿಂದಿನ ಸ್ಥಿತಿಯಾದರೆ ಕಾರ್ತವೀರ್ಯ ಧೇನುವನ್ನು ಕೊಂಡು ಹೋಗುವುದು ಬಿಡಲಿ. ಧೇನುವಿನ ಸಮೀಪಕ್ಕೆ ಹೋದರೂ ಶಾಪ ಕೊಟ್ಟು ಬಿಡುತ್ತಿದ್ದೆ, ಸುಟ್ಟು ಬೂದಿ ಮಾಡುತ್ತಿದ್ದೆ. ಈಗ ಮನಸ್ಥಿತಿಯೇ ನಿರ್ಮಾಣವಾಗ್ತಾ ಇಲ್ಲ. ಸಿಟ್ಟು ಬಿಟ್ಟು ಕೆಟ್ಟನೆ. ಸಿಟ್ಟಿಲ್ಲದೇ ಇದ್ದದ್ರ ಪರಿಣಾಮ ನನ್ನಲ್ಲಿ ದೌರ್ಬಲ್ಯವನ್ನೇ ಅವನು ಕಂಡನೆ. ದೇವತೆಗಳು ಕೊಟ್ಟ ಗೋವನ್ನು ಕಾಪಾಡುವುದಕ್ಕೆ ಯೋಗ್ಯತೆ ಇಲ್ಲದೇ ಇದ್ದಂತಹ ಒಬ್ಬ ಸಾಮಾನ್ಯ ಋಷಿ ನಾನಾದನೆ. ನನ್ನ ದೇವತೆಗಳಿಗೂ ತಪ್ಪಿದ ಹಾಗಾಯಿತು, ನನ್ನ ಆಶ್ರಮಕ್ಕೂ ಅನ್ಯಾಯವನ್ನು ಮಾಡಿದ ಹಾಗಾಯಿತು. 10,000 ಶಿಷ್ಯರಿಗೆ ಅಶನ ವಸನಗಳನ್ನು ಕೊಟ್ಟು ಕಾಪಾಡುವಂತಹ ಯೋಗ್ಯತೆ ಧೇನುವಿನಿಂದ ನನಗೆ ಬಂದಿತ್ತು. ನಾನು ಕುಲಪತಿಯಾದೆ. ಈಗ ಬಲವಿಲ್ಲದ, ಯೋಗ್ಯತೆ ಇಲ್ಲದ, ಮಾತೆ ಧೇನುವಿನ ಅನುಗ್ರಹ ಇಲ್ಲದ ದುರ್ಬಲ ಮುನಿಯಾದೆ. ಏನು ಮಾಡಲಿ? ಅಯ್ಯೋ, ಏನು ಗತಿ ಬಂತು, ಏನು ಗತಿ
1: ಬಂತು. ಭೂತನಾತ್ಮಜನೇಳ್ಕೊಂಡು ಬರ ತಾತ ಮಾತೆಯ ನೀಕ್ಷಿಪ ತವ ಕದಿ ಬಂದು ಜನಕನಂಗ್ರಿಯಲ್ಲಿ ಮಡಿದು
2: ಜನಕ, ಮೊದಲಾಗಿ ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ಶಿರವಾಗಿದೆ ತಂದೆ.
0: ರಾಮ,
2: ಸಂತೋಷದಿಂದಿರ್ಬೇಕಂತ ನೀವು ನೆಲಲೋಟಕರಾಗಿದ್ದೀರಾ.
0: ಬಂದೆಯಾ?
2: ಯಾಕಪ್ಪ ಚಿಂತೆ
0: ಕುಮಾರ?
2: ಯಾಕೆ ಈ ವ್ಯಥೆ?
0: ಆಶ್ರಮದ ಸ್ಥಿತಿ ಬದಲಾಗಿದೆಯಪ್ಪ. ನಿನ್ನಪ್ಪನ ಕಥೆ ವ್ಯಥೆಯಲ್ಲಿ ಪರ್ಯವಸಾನ ಹೊಂದಿದೆ.
2: ನಿಮಗೂ ವ್ಯಥೆ?
0: ಮಹಿಷ್ಮತಿ ಅರಸನಾದಂತಹ ಕಾರ್ತವೀರ್ಯ ಅರ್ಜುನ ಮೃಗವಿಕಾರಕ್ಕಾಗಿ ಬಂದವನು. ನಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಕ್ಕೆ ಮನಸ್ಸು ಮಾಡಿದ. ಉಂಡಂತಹ ಅವನು ಈ ಊಟದ ವ್ಯವಸ್ಥೆ ಯಾರಿಂದಾಯಿತು ಅಂತ ಪ್ರಶ್ನೆ ಮಾಡಿದಾಗ ಶಬಲಾದೇವಿ ಅನುಗ್ರಹ ಅಂತ ನಾನು ತಿಳಿಸಿದೆ. ಮಗನೇ, ಆ ಮಾತನ್ನು ಕೇಳಿದಂತಹ ರಾಜ ಶಬಲೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಆಸೆ ಪಟ್ಟ. ನಾನಾಕೆಯ ಮೇಲೆ ನನ್ನ ಅಧಿಕಾರ ಇಲ್ಲ, ಅವಳು ದೇವತೆಗಳು ಕೊಟ್ಟ ಪ್ರಸಾದ, ನೀನು ಬಯಸಬಾರದು ಎಂದು ನೀತಿಯ ಮಾತುಗಳನ್ನು ಹೇಳಿದೆ. ಎಷ್ಟು ಹೇಳಿದರೂ ಕೇಳಲಿಲ್ಲ ಮಗನೇ. ಆತ ಧೇನುವನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿಯೇ ಬಿಟ್ಟ.
2: ಧರ್ಮವನ್ನು ಉಳಿಸಬೇಕಂತ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತ ಕಾರ್ತಿವೀರ ಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನಿಸಿದನೆ.
0: ಹೌದು,
2: ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದಕ್ಕೆ ಬೇಕಾಗಿ ನಾನೇ ಹೋಗ್ತೇನಪ್ಪ. ತುಂಬ ಹೃದಯದಿಂದ ಒಪ್ಪಿಗೆಯನ್ನು ನನಗೆ ಕೊಡಿ, ನಾನು ಹೊರಡ್ತೇನೆ.
0: ನಾನು ಸಿಟ್ಟು ಬಿಟ್ಟದ್ದು ಹೊರತು ನೀನು ಸಿಟ್ಟು ಬಿಟ್ಟಿಲ್ಲ, ನನಗೆ ಗೊತ್ತುಂಟು. ಅಪ್ಪನಿಗೆ ಸಿಟ್ಟಿಲ್ಲದೇ ಇದ್ರೇನು, ಮಗನಿಗುಂಟಲ್ಲ. ಆದ್ರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ, ಅವನಿಗೆ ವಿವೇಕವನ್ನು ಹೇಳು. ಯಾವ ಮಾತು ನಡೆಯಲಿಲ್ಲ ಅಂದ್ರೆ ಮತ್ತೆ ನೀನೇನು ಮಾಡಬೇಕು ಅದನ್ನು ಮಾಡು. ಶ್ರೇಯೋಸ್ತು.
2: ಹೋಗ್ತೇನೆ. ಅಪ್ಪನಿಂದ ಒಪ್ಪಿಗೆ ಬರಲಾಯ್ತು,
1: ನಡೀತೇನೆ. ಯಾರು ಬಂದ? ಭಾರ್ಗವ ರಾಮನು ಯುದ್ಧಕ್ಕಾಗಿ ನಮ್ಮಲ್ಲಿಗೆ ಬಂದನೆ. ಬರಲಿ, ಭಾರ್ಗವ ರಾಮನ ಇಲ್ಲಿ ಬರಲೇಬೇಕೆಂದು ಇಚ್ಛಿಸಿದ ನಾನು ಸಬಲಾದೇವಿಯನ್ನು ಇಲ್ಲಿ ತಂದದ್ದು ಆಗಿಯದೆ. ಬ್ರಹ್ಮದ್ವೇಷದಿಂದಲೇ ನನ್ನ ಕುಲನಾಶ ಎಂಬುದನ್ನು ದತ್ತಾತ್ರೇಯ ಮೂಲಕವಾಗಿ ನಾನು ಮೊದಲೇ ಅರ್ಥ ಮಾಡಿಕೊಂಡಿದ್ದರೂ ನಂದಿನಿಯ ಮೇಲೆ ಕೈ ಮಾಡುವುದಕ್ಕೆ ಕಾರಣ ಏನು? ಬೇರೆ ಯಾವ ಉದ್ದೇಶವೂ ಅಲ್ಲ, ನನ್ನ ಪೂರ್ವ ಜನ್ಮವು ಹೀಗಿದೆ. ಮಹಾವಿಷ್ಣುವಿನ ಕೈಯಲ್ಲಿ ರಾರಾಜಿಸುವ ಸುದರ್ಶನ ಆಯುಧವೇ ನಾನು. ಶತ್ರುಪ್ರಸೂದನ ಎಂಬವನ ಕೊಲೆಯ ಪ್ರಕರಣದಲ್ಲಿ ಮಹಾವಿಷ್ಣುವಿಗೆ ಸೋಲಾದಾಗ ಅವನ ಕೊಲೆಗಾಗಿ ನಾನೇ ಮುಂದೆ ಹೋಗಬೇಕಾಯಿತು. ನನ್ನ ಕೈಯಲ್ಲೇ ಅವನ ಕೊಲೆ ಆಗಬೇಕಾಯಿತು. ಆ ಕಾಲದಲ್ಲಿ ನಾನು ಗರ್ವಿತನಾದೆ. ಮಹಾವಿಷ್ಣುವಿನ ಬಲ ಏನು, ನನ್ನ ಯೋಗ್ಯತೆ ಏನು ಎಂದು ಅಹಂಕಾರಿಯಾದಾಗ ನನ್ನ ಅಭಿಪ್ರಾಯವನ್ನು ತಿಳಿದಂತ ಮಹಾವಿಷ್ಣು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟ. ಹೋಗು ಭೂಲೋಕದಲ್ಲಿ, ನೀನು ಮನುಷ್ಯನಾಗಿ ಹುಟ್ಟು, ನಾನು ಅವತಾರಿಯಾಗಿ ಬರ್ತೇನೆ. ನಿನ್ನ ನನ್ನ ತೋಳ್ಬಲ ಯೋಗ್ಯತೆಗಳು ಭೂಲೋಕದಲ್ಲಿ ಇತ್ಯರ್ಥವಾಗಲಿ, ಆಮೇಲೆ ವೈಕುಂಠಕ್ಕೆ ಬಾ. ಆ ಶಾಪ ಪ್ರಕಾರವಾಗಿ ಕೃತವೀರ್ಯ ರಾಕಾವತಿಯರ ಸುಖ ದಾಂಪತ್ಯದಲ್ಲಿ ಹುಟ್ಟಿದ ಚಕ್ರೇಶ್ವರ ಕಾರ್ತವೀರ್ಯ ಅರ್ಜುನ ನಾನು. ಈಗ ಮಹಾವಿಷ್ಣುವೇ ಅವತಾರಿಯಾಗಿ ಭಾರ್ಗವ ರಾಮನಾಗಿ ನಮ್ಮಲ್ಲಿಗೆ ಬಂದಿದ್ದಾನೆ ನನ್ನ ಕೊಲೆಗಾಗಿ. ಅಂದ್ರೆ ಸದ್ಯದಲ್ಲೇ ವೈಕುಂಠವನ್ನು ಸೇರುವಂತಹ ಒಂದು ಯೋಗ್ಯತೆ ನನಗೆ ಬರ್ತದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಆಹಾ, ನನ್ನ ಭಾಗ್ಯ. ಆದರೆ ನನಗಾಗಿ ಹೋರಾಟ ಮಾಡಿದಂತಹ ಮಂತ್ರಿ ಮಂಡಲ ಅವರ ಸರ್ವನಾಶವಾಗಬೇಕು, ಅವರಿಗೆ ಸಾಯುಜ್ಯ ಪದವನ್ನು ಕೊಡಿಸಬೇಕು, ಆಮೇಲೆ ನಾನು ವೈಕುಂಠವನ್ನು ಸೇರಬೇಕು ಈ ನಿರ್ಣಯಕ್ಕೆ ಬಂದಿದ್ದೇನೆ. ನನ್ನ ಮುಖ್ಯಮಂತ್ರಿ ಎಲ್ಲಿ? ಶಕ್ರಜಿತು
3: ಪ್ರಭು,
1: ಹೀಗೆ ಬಾ.
3: ಏನ್
1: ಶಕ್ರಜಿತ್ ಆದ್ಯರು?

0: ಸೊಕ್ಕಿನ ಭೂಸುರ ಬಾಲ ತಕ್ಕನೆ ಬಂದಿರಲ್ಲ.
1: ಶಕ್ರದಿತು
2: ಮಹಾಪ್ರಭುಗಳೇ,
1: ನನ್ನ ದೇಹದ ಎಡಬಲದ ಭುಜಗಳ ಹಾಗೆ, ನನ್ನ ದೇಹದ ಕಣ್ಣುಗಳ ಹಾಗೆ 60,000 ವರ್ಷಗಳ ನನ್ನ ಆಳ್ವಿಕೆಯಲ್ಲಿ ನನ್ನ ಸಹಾಯಕರಾಗಿ ಹೋರಾಟ ಮಾಡಿದವರು ನೀವು. ಮೊನ್ನೆ ಮೊನ್ನೆಯಾಗಿ ಜಮದಗ್ನಿ ಆಶ್ರಮದಿಂದ ಕಾಮದೇವಿನ ಮಗಳಾದ ಸಬಲಾದೇವಿಯನ್ನು ಬಲತ್ಕಾರವಾಗಿ ಇಳತಂದವನ. ಇದನ್ನು ತಿಳಿದಂತ ಭಾರ್ಗವರಾಮ ಪರಶುಧರನಾಗಿ ನಮ್ಮಲ್ಲಿ ಹೋರಾಟದ ಸಿದ್ಧತೆಯಿಂದ ಬಂದಿದ್ದಾನಂತೆ. ಬಂದವ ಬ್ರಾಹ್ಮಣ ಹುಡುಗ, ಯುದ್ಧ ಮಾಡುವುದೇ, ಕಾಮದೇವನು ಒಪ್ಪಿಸುವುದೇ, ಏನೆಂಬುದು ಸಮಾಧಾನಕ್ಕಾಗಿ ನಿಮ್ಮ ಉತ್ತರ ಕೇಳ್ತಾ ಇದ್ದೇನೆ.

0: ಏನು ಕುಸುರ ಬಾಲಕನು ಅರುವನು
1: ಹೊರದಲ್ಲಿ ನಡೆತಂದಿಹನೆ ನೀ ಕರುಣಿಸಲೆ ಮಗ ಜಯನು
2: ಮಹಾಪ್ರಭು
3: ಚಕ್ರಜಿತು
2: ಬ್ರಾಹ್ಮಣ ಕುಮಾರನು ಸಮರಕ್ಕೆ ಬಂದಿದ್ದಾನೆ
3: ಹೌದು
2: ವಿಚಿತ್ರ ಘಟನೆ ಇದು ಚಕ್ರವರ್ತಿಯನ್ನು ಯುದ್ಧಕ್ಕೆ ಕರೆಯುವುದು ಒಬ್ಬ ಬ್ರಾಹ್ಮಣ ಹುಡುಗ ಧೇನುವನ್ನು ತಂದಾಗಲಿ ಆ ಸುದ್ದಿ ತಿಳಿದಾಗಲಿ ನಿಮಗೆ ನಾನು ಹೇಳಿದ್ದೇನೆ ದುಡುಕಿದ್ದು ಹೆಚ್ಚಾಯಿತು
3: ಹೌದು
2: ರಾಜನಾದವನು ಸಾಮ ಬಿಡಬಾರದಂತೆ ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವದು ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು ದಂಡದ ಸೀಮೆ ಎಂಬ ಉಪಾಯದಲ್ಲಿ ಸಾಮಾನ್ಯ ತರ ಅಂತ ಆದ್ರೆ ಏನು ಮಾಡುದು ತಂದಾಗಿದೆ ಮರ್ಯಾದೆ ಪ್ರಶ್ನೆ ಇನ್ನು ಆದುದಾಗಲಿ ನಾವು ಸುಮ್ಮನಿದ್ದವರು ಬ್ರಾಹ್ಮಣ ಬರಲಿ ಇನ್ಯಾರೇ ಬರಲಿ ಯಾವ ಶಾಪವು ಯಾವ ಮಾತು ಅದಕ್ಕೆ ಬೆಲೆ ಕೊಡುವುದಲ್ಲ ನಮ್ಮ ಮರ್ಯಾದೆ ಪ್ರಶ್ನೆ ನೀವು ಹೋಗುವುದು ಬೇಡ ನಮ್ಮಿಂದ ಆಗಿದ್ರೆ ನೀವು ಬನ್ನಿ ನನಗೆ ಕೊಡಿ ಅಪ್ಪಣೆ
3: ಹೋಗಿ ಸಮರವನ್ನೇ ಸೇರಿ

0: ಪ್ರಕಾರ ಆಗುವುದು ಹರಿಹರ ಅಳುಕುಮಾರಲ್ಲಿಗೆ ತರವಲ್ಲ ಬಂದು
1: ಕೈಯಲ್ಲಿ ಪರಶುವಮ್ಮ ಹಿಡಿದು
2: ಬೀಜ
1: ಸಮರಕ್ಕೆ ಬಂದವ ಬ್ರಾಹ್ಮಣ ಹುಡುಗನೇ.
2: ಆ
1: ಆಶ್ಚರ್ಯ
2: ಯಾಕೆ?
1: ಕಲಿಸುವುದು ಕಲಿಯುವುದು,
2: ಆ
1: ಹೋಮ ಮಾಡುವುದು ಹೋಮ ಮಾಡಿಸುವುದು, ದಾನ ಕೊಡುವುದು ದಾನ ಪಡೆಯುವುದು, ಈ ಷಟ್ಕರ್ಮ ಬ್ರಾಹ್ಮಣರಿಗೆ ಸೇರಿತ್ತು.
2: ನಿಜ,
1: ನಿನ್ನ ಕುಲಧರ್ಮವನ್ನು ಬಿಟ್ಟು ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಸಮರಕ್ಕೆ ಬಂದೆ ಅಲ್ಲ, ಯಾಕೆ ಬಂದೆ? ನಾನೇ ಅರ್ಥ ಮಾಡಿದೆ, ನಿನ್ನ ಶನಿಯನ್ನು ತಂದದ್ದು. ಈ ಶತ್ರುಜ್ಞನ ಕೈಯಲ್ಲಿ ಪ್ರಾಣ ಕಳ್ಕೊಳ್ಬಾರ ಜಾಗ್ರತೆ.
2: ತಪ್ಪಾಗಿ ತಿಳಿದುಕೊಂಡಿದ್ದೀಯಾ ನೀನು. ಧರ್ಮದಲ್ಲಿ ನಡೀಬೇಕಂತ ನೀವು ಅಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ನಾಶ ನನ್ನ ಕೈಯಲ್ಲೇ ಇದೆ ಅಂತೇಳಿ ಆದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನೋ ನಾನೋ ಯಾರೆಂಬುದನ್ನು ರಣರಂಗ ತೀರ್ಮಾನ ಮಾಡಲಿ. ಬಾ.

0: ಕೆಳಗಿ ಬರಿದೆ ಕೆಟ್ಟೆ ಎಂದು ಜರೆದ ಅರಸನವನನು.
1: ಏನು
2: ನನ್ನ ಕಣ್ಣುಗಳನ್ನೇ ನಾನು ನಂಬದ ಹಾಗೆ ಆಗಿ ಹೋಯ್ತಲ್ಲ.
1: ಯಾಕೆ
2: ಬ್ರಾಹ್ಮಣ ಹುಡುಗ
1: ದರ್ಪೇನು
2: ಹಿಡಿಯಬೇಕಾದಂತಹ ಕೈಯಲ್ಲಿ ಪರಶುವನ್ನು ಧಾರಣೆ ಮಾಡಿದೀಯಾ ನೀನು?
1: ಹೌದು,
2: ಇಳೆಯ ವಯಸ್ಸಿನ ತರಳ ನೀನು. ಮಿಂಚಿನ ಹೊಡೆದಂತೆ ನೇರವಾಗಿ ನಮ್ಮ ರಾಜಸ್ಥಾನವನ್ನು ಪ್ರವೇಶ ಮಾಡುವಲ್ಲೇ ವರೆಗೂ ಮುಂದೆ ಬಂದಿದ್ದಿ ಅಂದ್ರೆ ಅನರ್ಥ ಕಾಲದ ದೋಷ ಇದು. ಅಲ್ಲ, ನಿನ್ನ ಹುಡುಗ ಬುದ್ಧಿಯು ನನಗೆ ಅರ್ಥವಾಗುವುದಿಲ್ಲ.
1: ಓ,
2: ಕಾರ್ತಿವೀರ ಅರ್ಜುನ ಭದ್ರವಾದಂತಹ ಈ ಆಳ್ವಿಕೆಯ ಒಳಗೆ ಬ್ರಾಹ್ಮಣರು ಇಷ್ಟು ಸೊಕ್ಕಿದ್ದಾರೆ ಅಂದ್ರೆ ಮತ್ತೆ ಕ್ಷತ್ರಿಯರಾದ ನಾವು ಹೇಗಿರಬೇಕು? ಸರಿಯಾಗಿ ಯೋಚನೆ ಮಾಡು.
1: ಏನು
2: ಯೋಚನಾ ಶಕ್ತಿ ನಿನಗೆ ಇರ್ಲಿಕ್ಕಿಲ್ಲ. ಆದ್ರಿಂದ ಹುಡುಗ,
1: ನಿನಗೆ
2: ಸಾರಿ ಹೇಳ್ತೇನೆ, ಸಮರ ಬೇಡ, ನಡಿ ಹಿಂದೆ ಇಲ್ಲಿಂದ.
1: ನಾನು ಹುಡುಗನೆಂಬ ಕೀಳ್ಭಾವನೆ ಎದುರಿಗೆ ಕಾರ್ತಿವೀರ ಹುಡುಗನಾದ್ರೆ ಏನಾಯ್ತು? ನಾನು ಹಿಡಿದಂತ ಪರಶುವಿಗೆ ಹುಡುಗತನವೇನೂ ಇಲ್ಲ. ಉದ್ದಟತನವನ್ನು ತೋರಿಸುವುದಕ್ಕೆ ನಾನು ಬಂದವನೇನೂ ಅಲ್ಲ. ನೀನು ತಪ್ಪಿದ್ದ ನಡೆದಿದ್ದೆ ಎಂಬುದನ್ನು ತಿಳಿದಂತ ನಾನು ನಿನ್ನನ್ನು ಸರಿದಾರಿಗೆ ತರುವುದಕ್ಕೆ ಬೇಕಾಗಿ, ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ, ಕ್ಷತ್ರಿಯ ಅಂತ ನೀನು ಗೋವುಗಳನ್ನು ಹಾಗೆ ಹೆಣ್ಣು ಮಕ್ಕಳನ್ನು ಬ್ರಾಹ್ಮಣರನ್ನು ಉಳಿಸುವುದಕ್ಕೆ ಪ್ರಯತ್ನ ಬರಬೇಕಾಗಿತ್ತು. ಅದನ್ನು ತಪ್ಪಿ ನಡೆದಿದ್ದೆ ಎಂಬುದನ್ನು ತಿಳಿದಂತ ನಾನು ನಿನ್ನನ್ನು ದಂಡಿಸುವುದಕ್ಕೆ ಬಂದದ್ದಲ್ಲ. ದೀನತೆಯಿಂದ ಕಾಮಧೇನುವನ್ನು ಕೇಳ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಕಾಮಧೇನುವನ್ನು ಕೊಟ್ಟರೆ ನಿನಗೆ ಉಳಿಗಾಲವಿದೆ. ಎಲ್ಲಿಯಾದ್ರೂ ಅಧರ್ಮದಲ್ಲಿ ನಡೀತಾ ಅಂತೇಳಿ ಆದ್ರೆ ನಿನಗೆ ವಿನಾಶ ಕಾಲೇ ವಿಪರೀತ ಬುದ್ಧಿ.
2: ಬಲತ್ಕಾರದಲ್ಲಿ ತಂದಂತಹ ದೇನುವನ್ನು ಸಾಮದಿಂದ ಒಪ್ಪಿಸುವುದಕ್ಕೆ ರಣಹೇಡಿಗಳು ನಾವಲ್ಲ.
1: ಬಾ ಮುಂದೆ ನೋಡ್ತೇನೆ.

0: ಮಹೇಶ್ಪತಿ ಪಟ್ಟಣದಲ್ಲಿದ್ದವರೆಲ್ಲರೂ ಭಯಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಭರವಸೆಯ ಮಾತನ್ನು ಕೊಟ್ಟು ಶಬಲೆಯನ್ನು ಕರೆದುಕೊಂಡು ತನ್ನ ತಂದೆಯ ಎಡೆಗೆ ಹೋಗಬೇಕಾಗಿದೆ. ನಡೀತೇನೆ ನೋಡೋಣ ಆಶ್ರಮದ ಬಳಿಗೆ.
1: ಮಗನೇ ರಾಮ,
0: ಕಾರ್ತಿವೀರನಿಗೆ ಬುದ್ಧಿಯ ಮಾತನ್ನು ಹೇಳಿದೆ, ಕೇಳುವಂತಹ ತಾಳ್ಮೆ ಅವನಿಗೆ ಇರಲಿಲ್ಲ. ಯುದ್ಧದ ಪರಿಣಾಮ ಅವನ ವಧೆಯಾಯಿತು. ಶಬಲೆಯನ್ನು ತಂದಿದ್ದೇನಪ್ಪ, ಮುಂದೆ ಏನು ದಾರಿ ಎಂಬುದನ್ನು ನೀವು ತೋರಿಸಬೇಕು.
1: ಬ್ರಾಹ್ಮಣರನ್ನು ರಕ್ಷಿಸಬೇಕಾದಂತಹ ಕ್ಷತ್ರಿಯರು ದುಷ್ಟರಾಗಿ ಭೂಭಾರಕರಾದಾಗ ಬ್ರಾಹ್ಮಣರೇ ಕೈಯಲ್ಲಿ ಕತ್ತಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಾಯ್ತು.
0: ಹೌದಪ್ಪ
1: ಮಗನೇ,
0: ಅಪ್ಪ
1: ಕಳೆದು ಹೋದದ್ದಕ್ಕಾಗಿ ವ್ಯಥೆ ಬೇಡ. ಧೀನುವನ್ನು ಪೂಜೆ ಮಾಡಿ ನಿತ್ಯ ವಿಧಿಗಳನ್ನು ಪೂರೈಸಿ ಮುಂದಿನ ಕಾರ್ಯಕ್ರಮಗಳು ಯಥಾಕ್ರಮವಾಗಿ ನಡೆಯುವುದಕ್ಕೆ ಆ ದೇವತೆಗಳ ಪ್ರಾರ್ಥನೆಯನ್ನು ಮಾಡೋಣ. ಅಮಂಗಳ ನಿವಾರಣೆಗಾಗಿ ಸರ್ವಶಕ್ತನಾದಂತಹ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ.

0: ಇದುವರೆಗೂ ಕೇಳಿದಿರಿ ಯಕ್ಷಗಾನ ಗದಾಪರ್ವ. ಭಾಗವತರು ಶ್ರೀ ಕಡತೂಕ ಮಂಜುನಾಥ ಭಾಗವತ್, ಮೃದಂಗ ಶ್ರೀ ಗಣಪತಿ ಭಾಗವತ್. ಇದೀಗ ಎಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಧ್ಯಾನಾಸಕ್ತಳಾಗಿ ನನ್ನನ್ನೇ ಶೋಧ ಮಾಡುತ್ತಾ ಕಲ್ಲು ಮುಳ್ಳಿನ ಪರಿವೆಯಲ್ಲದೆ ಅರಣ್ಯದಲ್ಲಿ ಅರಿಯುತ್ತಲಿದ್ದಾಳೆ. ಆದರೆ ಕಾಲುಗಳಿಂದ ರಕ್ತವು ಹೊರಸೂಸುತ್ತಿದ್ದರೂ ಅದರ ಕಡೆಗೆ ಆ ತಾಯಿ ಗಮನವನ್ನೇ ಮಾಡಿರುವುದಿಲ್ಲ. ಧನ್ಯ ಧನ್ಯ ನನ್ನ ಶರಣ ಶರಣೆಯರೇ, ನೀವೇ ಧನ್ಯರು. ಆಗಲಿ, ನಾನೀಗ ಈ ಜಂಗಮ ರೂಪವನ್ನು ಧರಿಸಿಕೊಂಡು ಆ ತಾಯಿ ದನದ ಪಟ್ಟಿಗೆಯಲ್ಲಿ ವಾಸ ಮಾಡುವೆನು. ಅಂದರೆ ಅವಳು ಮಾಡುವಂಥ ಸತ್ಕಾರಕ್ಕೆ ಒಳ್ಳೆ ಅನುಕೂಲವಾಗುವುದು.

0: ನಾನೋರ್ವ ಜಂಗಮನು, ಹಸಿವಿಯಾಗಿದೆಯಮ್ಮ, ನನಗೆ ಸ್ವಲ್ಪ ಕಬಳವನ್ನು ಕೊಟ್ಟು ಕಾಪಾಡು ತಾಯಿ.
1: ಶಿವಶಿವ, ಈ ವೃದ್ಧ ಜಂಗಮನು ಹಸಿದು ಕಳವಳಿಸುತ್ತಿರುವನಲ್ಲ, ಆ ಮಲ್ಲಿಕಾರ್ಜುನನೇ ಈ ಜಂಗಮನ ವೇಷವನ್ನು ಧರಿಸಿಕೊಂಡು ಇಲ್ಲಿಗೆ ಬಂದಿರಬಹುದೇನು?
2: ಹೌದು ಅಯ್ಯ.
1: ತಂದೆ.
0: ತಾಯಿ.
1: ಸ್ವಾಮಿ.
0: ನನ್ನಮ್ಮ, ನಿನಗೆ ಮಂಗಲವಾಗಲಿ ಮಗಳೇ. ನೀನೋರ್ವಳೆ ಈ ಕಾನನದಲ್ಲಿ ಅಲಿಯುತ್ತಿರಲೇನು ಕಾರಣ? ನೀನು ಯಾರಮ್ಮ?
1: ತಂದೆ, ಇಲ್ಲಿಗೆ ಒಂದು ಸ್ವಲ್ಪ ಸಮೀಪದೊಳಗೆ ಸಿದ್ದಾಪುರ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಹೇಮರೆಡ್ಡಿ ಎಂಬ ಸದ್ಗೃಹಸ್ಥನಿದ್ದಾನೆ. ಅವರ ಸೊಸೆ ನಾನು. ದನಗಳನ್ನು ಕಾಯುವುದಕ್ಕಾಗಿ ಅತ್ತೆಯವರ ಅಪ್ಪಣೆಯಂತೆ ಇಲ್ಲಿಗೆ ಬಂದಿರುವೆನೆ ಸ್ವಾಮಿ. ಬಹುತರವಾಗಿ ನನ್ನ ವಾಸ ಇಲ್ಲಿಂದ ಒಂದು ಸ್ವಲ್ಪ ಸಮೀಪದೊಳಗೆ ಆಗುವುದು. ಮನೆಯಿಂದ ಯಾವಾಗಲಾದರೊಮ್ಮೆ ರೊಟ್ಟಿ ಹಾಗೂ ಅಂಬಲಿಯನ್ನು ಅವರು ನನಗೆ ಇಲ್ಲಿಗೆ ಕಳಿಸಿಕೊಡುತ್ತಿದ್ದಾರೆ. ಅದನ್ನೇ ಆ ಪರಮಾತ್ಮನಿಗೆ ಅರ್ಪಿಸಿ ಆ ಪ್ರಸಾದದಿಂದ ಜೀವಿಸಿಕೊಂಡಿರುವೆನು. ಲಿಂಗ ಜಂಗಮರ ಸೇವೆಯಲ್ಲಿ ನನಗೆ ಆಸಕ್ತಿ ಬಹಳ. ಆದರೆ ಆ ಸೇವೆ ಅದು ಇಲ್ಲಿ ನನಗೆ ದೊರಕುವುದಿಲ್ಲವಲ್ಲ ಅಂತ ಚಿಂತೆಯಾಗುತ್ತಿದೆಯಪ್ಪ.
0: ನನ್ನಮ್ಮ.
1: ತಂದೆ.
0: ನೀನೇನು ಚಿಂತಿಸಬೇಡ ತಾಯಿ.
1: ಯಾಕೆ ಸ್ವಾಮಿ?
0: ಅದು ಅಲ್ಲಿ ನೋಡಮ್ಮ, ಆ ಕಾಣುವ ಬೆಟ್ಟದ ಮೇಲೆ ಒಂದು ಶಿವಲಿಂಗವಿದೆ ತಾಯಿ. ಅವನಿಗೆ ಮಲ್ಲಯ್ಯನೆಂದು ಕರೆಯುತ್ತಾರೆ.
1: ನಿಜ ಸ್ವಾಮಿ.
0: ಆ ಬೆಟ್ಟದ ಅಡಿಯಲ್ಲಿಯೇ ಪಾತಾಳ ಗಂಗೆ ಇರುವಳು.
1: ಹೌದು.
0: ನೀರು ಸಮೃದ್ಧಿಯಾಗಿದೆ, ಸ್ನಾನ ಪಾನಾದಿಗಳನ್ನು ಮಾಡಲಿಕ್ಕೆ ಬಲು ಯೋಗ್ಯವಾಗಿದೆಯಮ್ಮ ಅಲ್ಲಿ.
1: ಹೌದಪ್ಪ.
0: ಆದ್ದರಿಂದ ನೀನೀಗ ಅಲ್ಲಿಗೆ ಹೋಗಮ್ಮ.
1: ಆಗಲಿ ಸ್ವಾಮಿ.
0: ಅಂದ್ರೆ ನಿನ್ನ ವ್ರತೋಪಾಸನೆಗೆ ಒಳ್ಳೆ ಅನುಕೂಲವಾಗ್ತಾ ಇದೆ.
1: ತಂದೆ, ನನಗೆ ಒಳ್ಳೆಯ ಸ್ಥಳವನ್ನೇ ತೋರಿಸಿದೆಯಲ್ಲ ನನ್ನಪ್ಪ. ಅಪ್ಪ, ಈಗ ನೀನು ಮೊದಲು ಈ ಅಂಬಲಿಯನ್ನ ಸೇವಿಸಿಕೊಂಡು ತೃಪ್ತನಾಗು ಸ್ವಾಮಿ.
0: ನಿನ್ನ ಇಚ್ಛೆಯಂತೆ ಆಗಲಿ ತಾಯಿ.
1: ದೇವ, ಭಕ್ತರಿಂದ ಪಂಚಾಮೃತವನ್ನೇ ಸೇವಿಸುತ್ತಿರುವ ನಿಮಗೆ ಬಡವಿಯಾದ ನಾನು ಈಗ ರೊಟ್ಟಿ ಹಾಗೂ ಅಂಬಲಿಯನ್ನ ನಿಮಗೆ ನೀಡಬೇಕಾಯಿತಲ್ಲ ತಂದೆ. ಇದು

0: ಅದು ನಿಮಗೆ ರುಚಿ ಹತ್ತಬಹುದೇನು ಸ್ವಾಮಿ? ಇಲ್ಲ ಇಲ್ಲ ಇಲ್ಲ
1: ಅಮ್ಮ. ಅದು ಏನೇ ಇರಲಿ ತಾಯಿ, ನನಗೆ ಮಾತ್ರ ಬಹಳ ಹಸಿವಿಯಾಗಿದೆಯಮ್ಮ, ಕೊಡಮ್ಮ ತಾಯಿ.
0: ತೆಗೆದುಕೋ ಅಪ್ಪ ತೆಗೆದುಕೋ.
1: ಇದು ಹಳಸಿದ ಅಂಬಲೆಯೇ ಅಲ್ಲ, ಅಮೃತವು ಮಹಾಸಾಧಿ ಮಲ್ಲಮ್ಮನ ಹಸ್ತಸ್ಪರ್ಶದಿಂದ ಕ್ಷೀರವಾಗಿರುವುದು.

0: ಭಕ್ತ ಶಿರೋಮಣಿಯಾದ ಮಲ್ಲಮ್ಮಾಂಜನೆಯ ಮಂಗಲವಾಗಲಿ.
1: ತಂದೆ, ಏನಿದು? ಸ್ವಾಮಿಯು ಅವನು ಮಾಯವಾದನಲ್ಲ, ಅವನು ಮಲ್ಲಿಕಾರ್ಜುನ ಆಗಿರಬಹುದೇನು? ಆ ಹೌದು, ನಿಸ್ಸಂದೇಹವಾಗಿಯೂ ಅವನೇ. ದೇವ, ಬಡವಿಯಾದ ನಾನು ಅಂಬಲಿ ಹಾಗೂ ರೊಟ್ಟಿಯನ್ನ ನೀಡಿದನಲ್ಲ, ನನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸಿ ಬಿಡುತ್ತಂದೆ. ಕ್ಷಮಿಸು.

0: ದೇವ, ಈ ದೀನರ ವಿಷಯದಲ್ಲಿ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈ ಭಕ್ತರ ಅಪರಾಧವನ್ನು ನೀನು ಕ್ಷಮಿಸುವುದಿಲ್ಲವೇನು ತಂದೆ? ನೀನು ಕ್ಷಮಿಸದೇ ಇದ್ದಲ್ಲಿ, ಈ ಶಿಲಾಮಯ ಲಿಂಗ ಮೂರ್ತಿಗೆ ತಲೆಯನ್ನಪ್ಪಳಿಸಿ ಪ್ರಾಣವನ್ನೇ ಕೊಡುವೆನು. ಜೈ ಮಲ್ಲಿಕಾರ್ಜುನ.
1: ತಡೆ ಮಲ್ಲಮ್ಮ, ನನ್ನಮ್ಮ ನಿನಗೆ ಜನ್ಮ ಕೊಟ್ಟಂತಹ ನಿನ್ನ ತಾಯಿ ತಂದೆಗಳನ್ನು ಉದ್ಧರಿಸಿದೆ, ಅಲ್ಲದೆ ನಿನ್ನ ಅತ್ತೆಯ ಮನೆತ ಉನ್ನತಾವಸ್ಥೆಗೆ ತಲುಪಿಸಿದೆ. ಅಳಬೇಡ ತಾಯಿ, ಶಾಂತಳಾಗಮ್ಮ, ಮಗಳೇ ಶಾಂತಳಾಗಮ್ಮ.
0: ದೇವ, ಯಾವಾಗಲೂ ನೀನು ನನ್ನ ಬಳಿಯಲ್ಲೇ ಇದ್ದರೂ ಕೂಡ ನಿನ್ನನ್ನು ತಿಳಿಯಲಾರದೆ ನಾನು ಮೂಢಳಾಗಿ ಇದ್ದೇನಲ್ಲ. ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು ಸ್ವಾಮಿ.
1: ನನ್ನಮ್ಮ, ನಿನಗಾವಚ್ಚು ಕೇಳಿಕೋ ತಾಯಿ, ಕೇಳಿಕೋ ಅಮ್ಮ.
0: ದೇವ, ನನಗೆ ಈ ಸಂಸಾರ ಜಂಜಡುವುದು ಸಾಕಾಯಿ ತಂದೆ. ಇನ್ನು ಮೇಲೆ ತಂದೆ ನನಗೆ ಮುಕ್ತಿಯನ್ನೇ ದಯಪಾಲಿಸು ಸ್ವಾಮಿ.
1: ನನ್ನಮ್ಮ, ನಿನಗೆ ಸಂಸಾರವು ಸಾಕಾಯಿತೆ?
0: ಹೌದು ಸ್ವಾಮಿ.
1: ಹುಚ್ಚಮ್ಮ, ಮಾನವ ಪ್ರಾಣಿ ಹುಟ್ಟಿ ಬಂದ ಮೇಲೆ ತನಗೆ ಬಂದ ಕಷ್ಟವನ್ನು ಅನುಭವಿಸಲೇಬೇಕು.
0: ಓ

0: ಧರ್ಮಪರಾಯಣದಲ್ಲಿ ಕೋರಾನ್ನ ಭಿಕ್ಷಾ, ಭಿಕ್ಷಾ ಭವತಿ ಭಿಕ್ಷಾಂ ದೇಹಿ.
1: ತಂಗಿ, ಹೊರಗೆ ಯಾರೋ ಒಬ್ಬ ಕೂಗಿದ ನೋಡು.
2: ಮತ್ತೆ ಅವ ಬಂದ, ಊರು ಬಿಟ್ಟರು ಸೋಮಾರ್ ಬಿಡವಲ್ಲ ನೋಡು. ಅಕ್ಕ, ಇವನಪ್ಪ ಜಂಗಮಯ್ಯ.
1: ಯಾಕೋ ಜಂಗಮಯ್ಯ, ಏತಕ್ಕಾಗಿ ಬಂದಿರುವಿ?
0: ನನ್ನಮ್ಮ, ನಾನು ಭಿಕ್ಷೆಗಾಗಿ ಬಂದಿರುವೆ ತಾಯಿ. ಆದ್ದರಿಂದ ಯಾವ ಬಗೆಯ ಭಿಕ್ಷೆಯಾದರೂ ಸರಿಯೇ. ಹಸಿ ಹಿಟ್ಟು, ಕಾಳು, ಇಲ್ಲವೇ ಬೇಸಿದ ಕಜ್ಜಾಯ? ನನ್ನಮ್ಮ, ನನಗೆ ಬಹಳ ಹಸಿವಿಯಾಗಿದೆ. ಆದ್ದರಿಂದ ಒಂದು ತುತ್ತು ನೀಡಿ ಕಳಿಸಿರಮ್ಮ.
2: ಏ ಅಯ್ಯ, ಊರೆಲ್ಲ ಹಾಳಾಗಿ ಹೋಗಿದೆಯೇನು? ತಿರುಗಿ ಮುರುಗಿ ನಮ್ಮ ಮನೆಗೆ ಗಂಟು ಬಿದ್ದಿವೆ ಅಲ್ಲ. ಅಕ್ಕ, ಆ ಮಲ್ಲಿಯು ಧರ್ಮ ಧರ್ಮ ಅಂತ ಹಾಕಿ ಸವಿಗರಿಸಿ ಬಿಟ್ಟಿದ್ದಾಳೆ. ಏ ಅಯ್ಯಪ್ಪ, ಆ ಮಲ್ಲಿಯು ಈಗ ಇಲ್ಲಯ್ಯಪ್ಪ.
0: ಅಲ್ಲವಮ್ಮ, ನಿಮ್ಮಿಂದ ಆ ನನ್ನ ತಾಯಿಗೆ ತೊಂದರೆಯಾಗಿಲ್ಲವಷ್ಟೇ.
1: ಅವಳಿಗೆ ತೊಂದರೆ ಕೊಡಲು ನಮಗೇನು ಕಾರಣ? ಅವಳು ಪರರ ಮನೆಯಿಂದ ಬಂದವಳು, ನಾವು ಬಂದವರು.
0: ಹೌದಮ್ಮ, ಇದು ನಿಜವಾದ ಮಾತಮ್ಮ.
1: ಸಮಾನ ಸುಖ ದುಃಖದಲ್ಲಿ ಸಮಭಾಗಿಯಾಗಿರುವ ಭಾಗಿಗಳು.
0: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನ ಯೋಗ್ಯತೆಯನ್ನು ಈ ಕಾಕು ಜಾತಿಯ ಕುನ್ಯಗಳೆಂತರಿವವು. ಒಂದೆವು ಶಾಪನುಚ್ಚರಿಸಿದ ಮಾತ್ರಕ್ಕೆ ಹುರುಪಳಿಸಿ ಹೋಗುವವು. ನಿಂದಕರು ನೆರೆಯಲ್ಲಿದ್ದರೇನೇ ಸಜ್ಜನರ ಪ್ರಭಾವ ಎದ್ದು ಕಾಣುವುದು.
3: ಈ ಮುದುವನಾರು
2: ಅತ್ತೆಯವರೇ, ಇವನಪ್ಪ ಜಂಗಮಯ್ಯ. ನನಗೆ ರೊಟ್ಟಿ ಹಾಕ್ರಿ, ಅನ್ನ ಹಾಕ್ರಿ ಅಂತ ರಿಪರಿಪೆ ಹಚ್ಚಿಬಿಟ್ಟಾನ. ಏನು ಹೇಳಿದ್ರು ಕೇಳವಲ್ಲ, ಮುಂದಿನ ಮನೆಗೆ ಹೋಗವಲ್ಲ.
3: ಜಂಗವನೋ ಗಂಟು ನುಂಗವನೋ, ಅಯ್ಯ ಸರಕ್ನೆ ಬರೋದು ಕೋರಾನ್ ಬಿಟ್ಟು ನಿಲ್ಲುವುದು. ತಂಗಿ ನಾಗಮ್ಮ, ಬಸಮ್ಮ,
2: ಅತ್ತೆ,
3: ಈ 500 ಬಹಳ ಹಚ್ಚಿದಂತೆ ಕಾಣುವುದು. ಇವನು ಚೆನ್ನಾಗಿ ಊಟ ಮಾಡಿಸಿ ಬಿಡ್ರಿ.
1: ಆಗ್ಲಿ ಅತ್ತೆಯವರೇ, ನೀವು ಒಳಗೆ ಹೋಗಿ ನೋಡ್ತಾ ಇರ್ರಿ.
3: ಆಗ್ಲಿ ಆಗ್ಲಿ
2: ಸ್ವಾಮಿ.
0: ಅಮ್ಮ.
2: ಸ್ವಾಮಿಗಳೇ.
0: ಯಾಕಮ್ಮ ತಾಯಿ,
2: ತಾವು ಬಹಳ ಹಸಿದಂತೆ ಕಾಣುತ್ತದೆ.
0: ಹೌದಮ್ಮ, ಅದಕ್ಕೆ ಪ್ರತಿಯಾಗಿ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಮ್ಮ?
1: ನಾವು ಊಟ ಮಾಡಿಸ್ಬೇಕಿತ್ತವಯ್ಯಪ್ಪ.
0: ಇದು ಹೊಸ್ತಾಯ್ತಲ್ಲವಮ್ಮ.
1: ಏನಿಲ್ಲಯ್ಯಪ್ಪ, ವರ್ಷ ವರ್ಷ ಮಾಡಿಸ್ತೀವಿ ನಾವು.
0: ಆಗಲಿ ತಾಯಿ, ನಿಮ್ಮ ಇಚ್ಛೆಯಂತೆ ಆಗಲಮ್ಮ.
2: ಸಾವಕಾಶ ಕುಳಿತುಕೊಳ್ಳಪ್ಪ.
0: ಒಳ್ಳೆಯದಮ್ಮ ತಾಯಿ.
1: ತಂಗಿ ಬಸಮ್ಮ, ಪಾಪ ಸ್ವಾಮಿಗಳು ಬಹಳ ಹಸಿದಂತೆ ಕಾಣುವುದು.
2: ಹೌದಮ್ಮ,
1: ಅವರಿಗೆ ಬಿಸಿ ಬಿಸಿ.
2: ಒಳ್ಳೆಯದು.
0: ನನ್ನಮ್ಮ, ನನಗೇನು ನಿಮ್ಮ ಬಿಸಿ ರೊಟ್ಟಿ ಮತ್ತೆ ಇನ್ನಾವ ಪದಾರ್ಥ, ಅದು ನನಗೆ ಬೇಕಾಗಿಲ್ಲ ತಾಯಿ.
1: ಮತ್ತೇನು ಸ್ವಾಮಿ?
0: ನಾನು ಕೇಳ್ತಾ ಇರುವುದು ಅದೇ. ಆ ಅಂಬಲಿ ಇಲ್ಲವೇ ತುಣುಕು ರೊಟ್ಟಿದಷ್ಟೇ ಸಾಕಮ್ಮ, ಅದನ್ನೇ ಊಟ ಮಾಡಿ ತೃಪ್ತನಾಗುತ್ತೇನೆ.
2: ಸ್ವಾಮಿ, ತಮ್ಮ ಪ್ರೇಮ ಕಥೆಯೆಲ್ಲ ತಿಳಿದಂತಾಯಿತು.
0: ಅಂದ್ರೆ ಏನಮ್ಮ ಇದರ ಅರ್ಥ?
2: ಅಂದ್ರೆ ಆ ಮಲ್ಲಿಗೆ ನಿಮ್ಮಂತಹ ಜಂಗಮರು ಎಷ್ಟು ಮಂದಿ ಇದಾರೋ. ರಮಕತ್ತನಿ
0: ಎಂಥ ಮಾತನ್ನಾಡಿದೆಯಮ್ಮ, ಆ ನನ್ನ ತಾಯಿ ಎಂಥ ಬಿರುನುಡಿಗಳನ್ನು ಆಡಿದೆಯಮ್ಮ. ನನ್ನಮ್ಮ ಕೇಳಲಾರುತ್ತಾಳೆ.
2: ಸುಖವಾಗಿ ಊಟ ಮಾಡೋ, ಊಟ
0: ಮಾಡೋಮ್ಮ. ನನ್ನಮ್ಮ ಮಲ್ಲಮ್ಮ, ಎಲ್ಲಿಗೆ ಹೋಗಿರುವೆಯಮ್ಮ? ನೀನಿರ್ತಾ ಇದ್ದರೆ ನನಗೆ ವಿಪತ್ತಾನೆ ಬರ್ತಾ ಇದ್ದಿಲ್ಲ. ಎಲ್ಲಿಗೆ ಹೋಗಿದ್ದೀಯಾ ತಾಯಿ?
1: ಅತ್ತೆಯವರೇ, ಈ ಮಲ್ಲೆ ಮಲ್ಲಯ್ಯನ ಸಂಬಂಧವು ಎಂತಾದ್ದು ವಿಷಯ ನಿಮಗೆ ಹೊಳೆಯುತ್ತೆ?
3: ಐ ತಂಗಿ, ಹೊಳೆದಿನ ಮಾಡಿತು. ಆ ಮಲ್ಲೆ ಇಂಥ ವಿಟಮಲ್ಲಯ್ಯನೊಡನೆ ಸರಸವಾಡುವ ಅಭಿಪ್ರಾಯವು ನನ್ನ ಸರಿಯಾಗಿ ಹೊಳಿತು ನೋಡಮ್ಮ.
2: ಅತ್ತೆ, ಹೀಗಿದ್ದು ನಿಮ್ಮ ಚಾಣಾಕ್ಷತೆಯನ್ನು ಗಂಟು ಕಟ್ಟಿ ಬಚ್ಚಿಟ್ರೆ ಫಲಕಾರಿಯಾಗುವುದಿಲ್ಲ. ನಮ್ಮ ಮಾನ ಉಳಿದಂತಾಗಲಿಲ್ಲ. ಸರಿ ಸಮಾನಿಕರಲ್ಲಿ ನನಗೆ ಮುಖವೆತ್ತಿ ತಿರುಗಾಡಲು ನಾಚಿಕೆಯಾಗಿದೆ. ಹೇಮರೆಡ್ಡಿ ಸೊಸೆ ಹಾದ್ರಗಿತ್ತಿ ಅದರೆಂದು ಊರ ಜನರೆಲ್ಲ ಪಿಸಿ ಪಿಸಿ ಮಾತಾಡುತ್ತಿದ್ದಾರೆ. ಇಂದು ನೀವೇ ಆ ವಿಷಯವನ್ನು ತೆಗೆದಿರೆಂದು ಹೇಳಿದೆವು.
3: ಹೌದು ತಂಗಿದಕ್ಕಿನ್ನೇನು ಮಾಡಬೇಕು?
1: ಮಾಡುವುದೇನು, ಮುಳ್ಳನ್ನು ಮುಳಿದ ತೆಗೆಯಬೇಕು.
2: ಅತ್ತೆ, ತೆಗೆಯಬೇಕು ಉಪಯೋಗಿಸಿ ಮುಳ್ಳು ಲೊಡ್ಡಾಗಿರಬಾರ್ದ.
3: ತಂಗಿ ಬಸಮ್ಮ, ನೀನೇ ಹೋಗಿ ಆ ಭರಮರೆಡ್ಡಿನ ಕರ್ಕೊಂಡು ಬರೋ ಹೋಗು.
2: ಎಲ್ಲಿ ಹೋಗ್ಯಾನೋ?
3: ಎಲ್ಲಿದ ನೋಡವ?
2: ಭಾವಯ್ಯ, ಭಾವಯ್ಯನವರ, ಅತ್ತೆಯವರು ನಿಮ್ಮನ್ನು ಕರೆಯುತ್ತಿದ್ದಾರೆ, ಬರ್ತೀರೇನ್ರಿ?
4: ಬಾಣ್ಯ ಸೊಸಿಯ ಶ್ಯಾವಗಿ ಬಸಿಯ
3: ಮಾರಿಗೆ ನಗತೇನು?
4: ಮತ್ತೇನು ಮಾಡ್ಲಿ, ನಿನ್ನ ಮುಂದ್ ಕುತ್ಕೊಂಡ.
3: ಏ ಹಾಗಲ್ಲೋ, ಆಕಿನ ಅಡವಿ ಕಟ್ಟಿದ್ರು ಕೂಡ ಆಕೆ ತನ್ನ ದುರ್ನಡತಿನ ಬಿಡಲಿಲ್ಲ.
4: ಯಾವಾಕಿನ ಯಾವಾಗ ಅಡವಿ ಕಟ್ಟಿದ್ರಿ? ಹಿಂದ್ ಮುಂದ ಸಂಬಂಧ ಇಲ್ದ ಏನಾರೆ ಮಾತಾಡಿಬಿಟ್ರ ಆತಿನ ಬೇ ಅಮ್ಮ. ನನ್ನ ಏನ್ ಅಡವಿ ಗಟ್ಟೆ ನನ್ನ ಒಂಟಿಗೇನು ಮಾಡಿಬಿಟ್ಟರಿ?
3: ನೀನು ಒಪ್ಪಟ್ಟಿಗನಾಗಿದ್ರೆ ನಿಮಗೆ ಸಂತೋಷ.
4: ನಾವು ಒಂಟಿಗೆ ಆದ್ರೆ ಸಂತೋಷ, ನೀ ಮಾತ್ರ ಸೀಟ್ ಭರ್ತಿ ಮಾಡಿದ್ರಾಗ.
3: ಹಾಗಲ್ಲೋ, ಅಲ್ಲಿ ಕೊಡುವ ಮಲ್ಲಯ್ಯನಿಗೆ ಗಂಟು ಬಿತ್ತಿರುವಂತೆ.
4: ಎಮ್ಮ, ಬಿತ್ತು ಮಾತಿನಿಂದ ಹೇಳಬಾರ್ದ, ಸೂಳಿತನ ಮಾಡ್ತಾಳಂತ.
2: ನಾವಷ್ಟೇ ಅಂತೀವಿ, ಹೀಗಲ್ಲ. ಊರ ಮಂದೆಲ್ಲ ಇದೇ ಮಾತಾಡುತ್ತಿದ್ದಾರೆ. ಅವರ ಮುಂದೆ ನನಗೆ ಮುಖವೆತ್ತಿ ತಿರುಗಾಡಲು ನಾಚಿಕೆಯಾಗಿದ್ದು ಏನು ಮಾಡಬೇಕು?
4: ಏ ಬಸಮ್ಮ, ಅವ್ರ ಮುಂದೆ ನಿನ್ನ ಮುಖ ಎತ್ತದ ಬ್ಯಾಡಿಂದ
2: ಬ್ಯಾಡೋ ಅಪ್ಪ,
4: ತೆಗೆದು ಮಣ್ಣ ಮಣ್ಣಾಗಿ ಮುಚ್ಚಿಸಿ ಬಿಡುನು. ನೋಡೆ ಬಸಮ್ಮ, ಗಡಿಗಿ ಬಾಯಿ ಮುಚ್ಚಾಕ ಬರ್ತೈತೆ, ಆದ್ರೆ ಮಂದಿ ಬಾಯಿ ಮುಚ್ಚಾಕ ಆಗಾನಿಲ್ಲ ಎಂಬ ಮಾತೈತೆ. ಆಗ್ಲಿ, ಈಗ ಸದ್ಯ ನನಗೆ ಏನ್ ಮಾಡಂದ್ರಿ?
3: ಆ ದುಷ್ಟರಿಬ್ಬರನ್ನ ಕೊಂದು ಬರ್ಬೇಕು.
4: ಮತ್ತೆ ನನಗೆ ಹೇಳ್ತಿ?
3: ನಿನಗೆ ಇನ್ನೊಬ್ಬಳನ್ನು ತಂದು ಮದುವೆ ಮಾಡ್ತೇನೆ.
4: ಈಗ ಮಾಡಿಬಿಡಂಗ್ರ, ಅಡಿವಾಗಿದ್ದಾಗಿಣ್ಕೊಂಡ ನಾಯಾಗ ಪಾಪ ಕಟ್ಟಿಕೊಳ್ಳಿ.
2: ಹಾಗಲ್ಲ ಭಾವ, ತಿಳಿದು ತಿಳಿದು ಸೌತಿ ಮೇಲೆ ಯಾರು ತನ್ನ ಹೆಣ್ಣು ಮಕ್ಕಳನ್ನು ಕೊಡ್ತಾರೆ?
4: ಯಾರು ಕೊಡಂಗಿಲ್ಲ ಬಸಮ್ಮ.
2: ಇಲ್ಲ
4: ಯಾಕೆ ಅವ್ರ ನೇನು ಹಗೆಯದಾಗ ಹಾಕಿ ಬಾಯಿಗಲ್ ಮುತ್ತಾರಣ.
2: ಹಾಗಲ್ಲ ಭಾವ, ಆ ದುಷ್ಟ ಮಲ್ಲಿಯನ್ನು ಕೊಂದು ಹಾಕ್ರಂತ ಹೇಳಿದ್ರೆ ಇಷ್ಟೇ
4: ಇಷ್ಟೇ ವಹವಾರೆ ಜಂಗರ ಬೆಲ್ಲಿ. ನೋಡೆ ಬಸಮ್ಮ, ಈಗ ಅಗ್ದಿ ಆಕಿನ ಕೊಂದು ಬಂದೆ ಮತ್ತೊಬ್ಬಕಿನ ಮಾಡ್ಕೊಂಡ ಅಂತ ತಿಳಿ. ನೀವು ಈಗ ಇಕ್ಕಿಗೆ ಮಾಡಿದಂಗ ಮುಂದೆ ಅಕ್ಕಿಗೂ ಮಾಡಿದ್ರೆ ಅಕ್ಕಿನೂ ಕೊಲ್ಲಬೇಕಾಗಿ ಬಂತಲ್ಲ. ಹೇ ಗುಡುಗಡೆಯ ಮಲ್ಲಯ್ಯ, ಬಂಗಾರದಂತ ಹೆಂತಿನ ಬಿಟ್ಟುದೊಂದು ಪಾಪ, ಅಡಿವಿ ಗಟ್ಟಿದ್ದೊಂದು ಪಾಪ, ಈಗ ಕೊಲ್ಲಾಕ್ ಹೋಗುದೊಂದು ಪಾಪ, ಮುಂದೆ ಮತ್ತೊಬ್ಬಕಿನ ತಂದಿವ್ರ ಕೈಯಾಗಿ ಸಿಗಿಸುವುದೊಂದು ಪಾಪ. ಇಷ್ಟೆಲ್ಲ ಪಾಪದ ಹೊರೆ ಹೊತ್ಕೊಂಬುದು ಯಾಕೆ ಪಾಸುಮಕ? ನಾನ ಈ ಸಾತಿಯಿಂದ ಸುನಿಗದು ಪಾಡಲ್ಲನೋ ಮಲ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ.
3: ಏ ನಾಗಮ್ಮ ಬಸಮ್ಮ,
4: ನಾನು ಹೇಳಿದ ಆದ್ರ ಮಾಡಿದ್ದನ್ನ ಪ್ರತ್ಯಕ್ಷ ಕಂಡಿರ? ಏನ್ ಮಂದಿ ಮಾತಿನ ಮೇಲೆ ಮಾತಾಡ್ತೀರಾ?
2: ಸುಳ್ಳು ಹೇಳಲಿಕ್ಕೆ ಮಂದಿಗೇನು ಹೊಟ್ಟೆ ಕಡೆ ಇರೋದು? ಹಾವ, ನೀವು ಅಡವೇಗನ ಗುಡಿಸಲಿಕ್ಕೆ ಹೋಗಿ ಮರಿಯಾಗಿ ನಿಂತು ಕಣ್ಣಾರ್ ನೋಡಿ ಆಮೇಲೆ ಏನು ಮಾಡೋದನ್ನ ಮಾಡ್ರಿ.
4: ಏ ಬಸಮ್ಮ, ನಾನು ಹೇಳ್ತ ಆದ್ರ ಮಾಡ್ಯಾಳಂತ ದೇವ್ರ ಪಾದ ಮುಟ್ಟಿ ಆಣಿ ಮಾಡಿ ಹೇಳ್ತೀರಾ? ಏನ್ ನಿಮ್ಮ ಗಂಡರ ತಲೆ ಮುಟ್ಟಿ ಹೇಳ್ತೀರಾ?
1: ನಾವು ಮಾಡಲು ಸಿದ್ಧರಿದ್ದೇವೆ, ನೀವು ಪ್ರತ್ಯಕ್ಷವಾಗಿ ಹೋಗಿ ನೋಡ್ಕೊಂಡು ಬರ್ರಿ. ಆಮೇಲಾಣಿ ಮಾಡಿ ಹೇಳ್ತೀವಿ.
4: ಹೆಂಗಸರು ಬಹಳ ಬೇರಿಕೆಯರಪ್ಪ, ಮಾರಿ ಮೇಲೆ ಕಾಣ್ತಾರ ಸಂಭವಿತರಂಗ ಮುಸುಕಿನಾಗ ಮಾಡ್ತಾರ ಇಂತ ಕೆಟ್ಟ ಕೆಲಸನ. ಏ ಅಮ್ಮ, ನಾನು ಹೇಳ್ತಾ ಆದ್ರ ಮಾಡಿದ ಕರೆ ಆತಂದ್ರ ಗೋಳಿ ಗೋಣ ಮುರಿದಾಗ ಒಂದ ಏಟ್ಗೆ ರುಂಡ ಹಾರಿಸಿ ಬರ್ತು ತಾಕೊಡ್ಲಿ.

0: ಶಗಣಿಯನ್ನು ಕುಡಿಸುವುದು, ಜಳಕ ಹಾಗೂ ಲಿಂಗ ಪೂಜೆ ಎಲ್ಲವೂ ಆಯಿತು. ಆದರೆ ಆ ಮಲ್ಲಯ್ಯ ಸ್ವಾಮಿಯ ಸುಳಿವೆ ಇಲ್ಲವಲ್ಲ. ಅವನಿಗೆ ಎಡೆಯನ್ನು ತೋರಿಸಲಾರದೆ ನಾನು ಹೇಗೆ ಊಟ ಮಾಡಬೇಕು? ದೇವ, ಬಡವಿಯಾದ ನನ್ನಲ್ಲಿ ಷಡ್ರಶಾನ್ನವನ್ನು ನೀಡುವಷ್ಟು ಶಕ್ತಿ ಇಲ್ಲ ಸ್ವಾಮಿ. ಇಲ್ಲ ತಂದೆ.
1: ಮಗಳೇ ಮಲ್ಲ

0: ಕಳುಹಿಸಿದ್ದಾರಮ್ಮ.
1: ಯಾರು ಸ್ವಾಮಿ ಅವರು?
0: ಅವರೇ ನಿನ್ನ ನೆಜಣ್ಣಿಯರಮ್ಮ.
1: ಶಿವಶಿವ ತಂದೆ, ಅದೇಕೆ ಈ ಪರಿ ತಾಡಿಸಿದರು ತಂದೆ? ಅಪ್ಪ, ತಲೆಗೆ ಹಚ್ಚಿಕೊಳ್ಳುವುದಕ್ಕಾಗಿ ಅತ್ತೆಯವರು ಕೊಟ್ಟಿರುವಂತಹ ತುಪ್ಪ ಇದೆ, ಅದನ್ನೇ ಹಚ್ಚಿ ಮಜ್ಜನ ಮಾಡಿಸಲೇನು ಸ್ವಾಮಿ? ನೋವಾದರೂ ಒಂದು ಸ್ವಲ್ಪ ಕಡಿಮೆ ಆದೀತು. ದೇವ, ದಿನಾಲು ನಾನು ನೀಡುವ ತಂಗಳ ಅಂಬಲಿ ರುಚಿ ಹತ್ತದ್ದರಿಂದ ಈ ರೀತಿಯಾಗಿ ಹಾಸಿಕೊಂಡು ಬಂದೀಯಾ ತಂದೆ? ಸ್ವಾಮಿ, ಹಸುವಿನ ಕಾಯಿಸಿದ ಹಾಲನ್ನು ಕುಡಿದುಕೊಂಡು ಒಂದು ಸ್ವಲ್ಪ ಅಡ್ಡಾಗಿರಿ. ಹೌದಪ್ಪ.
0: ತಾಯಿ,
1: ಸ್ವಾಮಿ,
0: ನಿನ್ನ ದಯಾದೃಷ್ಟಿಯಿಂದ ನನ್ನ ಎಲ್ಲ ಬಾಧೆಯು ನಿವಾರಣೆಯಾಯಿತು. ಆದರೆ ಆದರೆ ಆ ಪಾಪಿಗಳಿಗೆ ಎಷ್ಟು ಅಹಂಕಾರ ತಾಯಿ! ಪರಪಿಯು ನರಕ ಸಾಧನ ಸಾಧು ಮುಕ್ತಿ ಕಡೆಯವರ ಲಕ್ಷ್ಯವೇ ಇಲ್ಲ. ಅವರ ಭೋಗದಲ್ಲಿ ಇದ್ದದ್ದನ್ನು ತಪ್ಪಿಸಲಾಗುವುದೇ ಆ ಪಾಪಿ ಕಡೆಗಾಲು ಸಮೀಪಿಸಿದೆ.
1: ನನ್ನಯ್ಯ,
0: ನಿನ್ನ ಅತ್ತೆ ನೆಗಂಡ್ರಿಗೆ ತಕ್ಕ ಶಾಸನ ಅದು ಈಗಲೇ ಆಗಲೇ ಬೇಕು.
1: ಸ್ವಾಮಿ,
0: ಮಹಾಶಾಪ ಕೊಡುವೇ ವಿನಾಯ್, ಮಹಾಶಾಪ ಕೊಡುವೇ ವಿನಾಯ್, ಜೈ ದಫಾ ಜವಾನಾ ಹರಿಸುವೆ, ಜೈ ದಫಾ ಜವಾನಾ ಹರಿ, ಮಹಾಶಾಪ ಕೊಡುವೇ ವಿನಾಶ, ಮಹಾಶಾಪ ಕೊಡುವೇ. ಮದಾಂಧರ ಮತ ಭಾರ, ಮದಾಂಧರ ಮತ ಭಾರ, ದತ್ತನ ಧಾರ ಸರ್ವನಾಯ್, ದತ್ತನ ಧಾರ ಸರ್ವನಾಯ್, ಮಹಾಶಾಪ ಕೊಡುವೇ ವಿನಾಯ್, ಮಹಾಶಾಪ ಕೊಡುವೆ, ಶಾಪ ಕೊಡುವೆ, ಶಾಪ ಕೊಡುವೆ, ಶಾಪ ಕೊಡುವೆ.
2: ಸಿಕ್ಕಲೋ ಮಗನ ಅಯ್ಯ ಕಳ್ಳ ತುಡುಗ, ಚೆಟ್ಟಿನ ಬರದಾಗ ಬಂದ್ ಬಿಟ್ಟಿದ್ನಂದ್ರೆ ಏನಾಗ್ತಿತ್ತೋ ನಿನ್ನ ಅವಸ್ಥೆ? ಎಂತ ಹುತ್ತು ಮನುಷ್ಯನ ಪಾಣಿನು! ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕಂತ ಬಲ್ಲವ್ರು ಹೇಳ್ತಿರ್ತಾರ. ಆಗ್ಲಿ, ಈಗ ಸದ್ಯ ಇಲ್ಲೇ ನಿತ್ತ ಇವರಿಬ್ಬರು ಏನೇನು ಮಾತಾಡ್ತಾರೆ, ಏನೇನು ಕೃತಿ ಮಾಡ್ತಾರೆ ಎಂಬುದನ್ನು ಕಣ್ಣು ಮುಟ್ಟ ನೋಡಿ ಮುಂದೆ ಹೋಗಲಿ ಮಗನ. ಹಂಗ ಗಸಕ ನುಗ್ಗಬೇಡ.
1: ಆದರೂ ನನ್ನಪ್ಪ, ನನ್ನ ಅತ್ತಿ ಮನೆಯವರನ್ನು ನೀನು ದಂಡಿಸಬೇಡ. ಯಾಕಂದ್ರೆ ಇಲ್ಲಿಗೆ ಹೊಡೆಯಲು ಗಣಪತಿಗೆ ತಾಕುವುದಿಲ್ಲವೇನು ತಂದೆ?
2: ಅಲೇ ಇವಳ ಗಣ್ಯಾಗ ಅಪ್ಪ ಅಯ್ಯ ಅಂತ ಕರೀತಾಳ. ಆಮ ಮಗಳೇ ಮಲ್ಲಮ್ಮ ಅಂತ ಪಿರೂತಿ ಮಾಡ್ತಾಳ. ಅಂದ ಮೇಲೆ ಹಂಗ ದೋಷ ಕೊಡುದಪ್ಪ
0: ಮಗಳೇ?
1: ತಂದೆ,
0: ನಾನು ಇನ್ನು ಮುಂದೆ ನಿನ್ನ ಗುಡಿಸಲಕ್ಕೆ ಬರುವುದೇ ಇಲ್ಲ ತಾಯಿ.
1: ಯಾಕೆ ಸ್ವಾಮಿ?
0: ಯಾಕಂದರೆ ನನ್ನ ನಿನ್ನ ಈ ಸಂಬಂಧವು ನಿನ್ನ ಅತ್ತೆ ನಿಜನ ವಿಪರೀತ ಭಾವನೆ ಉಂಟು ಮಾಡಿದೆಯಮ್ಮ.
1: ತಂದೆ, ಅವರ ದುಷ್ಟ ಕಲ್ಪನೆಗಳಿಂದ ನಮಗೆ ಏನಾಗುವುದು? ಹಾಲಿದ್ದದ್ದು ಹಾಲಾಗುವುದು, ನೀರಿದ್ದದ್ದು ನೀರಾಗುವುದು. ನೀನು ಪ್ರತಿನಿತ್ಯ ಬಂದು ನಿನ್ನ ಪಾದ ದರ್ಶನವನ್ನು ಕೊಡಲಿಕ್ಕೆ ಬೇಕು ತಂದೆ.
0: ಅಮ್ಮ,
1: ತಂದೆ,
0: ಅವರು ಬರೇ ಬಗಳುತ್ತಾ ಕುಳಿತಿಲ್ಲ ತಾಯಿ. ನಮ್ಮೀರ್ವರನ್ನು ಕೊಂದು ಹಾಕುವಂತೆ ನಿನ್ನ ಪತಿಯನ್ನು ಪ್ರೇರೇಪಿಸಿ ಕಳುಹಿಸಿದ್ದಾರೆ. ಆತನು ಇಲ್ಲಿಗೆ ಬಂದು ನಮ್ಮ ಮಾತುಗಳನ್ನು ಕೇಳುತ್ತಲೇ ಇದ್ದಾನೆ. ಅಲ್ಲದೆ ನಮ್ಮೀರು ದೃಶ್ಯವನ್ನು ನೋಡಲು ಕಂಡಿರದಿರುವನು.
2: ಅಯ್ಯಪ್ಪ, ನಾ ಯಾರಿಗೂ ತಿಳಿಲಾರ್ದ ಬಂದದ್ದು ನಿಮಗೆ ಹಂಗ ತಿಳಿದಿರ್ಬೇಕಪ್ಪ. ಛೇ ಛೇ ಛೇ ಛೇ, ಇವ್ ಮನುಷ್ಯನ ಅಲ್ರಪ್ಪ, ದೇವರ ಸೈ.
0: ನನ್ನ ಮಾ, ನೀನು ಇಲ್ಲಿ ಕೇಳು ತಾಯಿ. ನೀನು ನಿನ್ನ ಅತ್ತೆಯ ಮನೆಯಲ್ಲಿ ಕಾಲಿಟ್ಟ ದಿನದಿಂದ ನಿನ್ನ ಮಾವನ ಮನೆಯ ಸಂಪತ್ತು ಹಾಲು ಉಚ್ಚಿದಂತೆ ಉಚ್ಚೇರುತ್ತಿತ್ತು. ಆದರೆ ಆ ಪಾಪಿಗಳ ದೈವದಲ್ಲಿ ಅದನ್ನು ಅನುಭವಿಸುವುದು ಇದ್ದಿಲ್ಲ. ನಿನ್ನನ್ನು ಪರಿಪರಿಯಿಂದ ಕಾಡಿ ಎಂದು ಅರಣ್ಯವಾಸಕ್ಕೆ ನೂಚಿದರೋ ಅಂದಿನಿಂದ ಇಳಿಯ ಹತ್ತಿ ನೆಲಮನೆ ಸೇರಿತು ಆ ಸಂಪತ್ತು. ದರಿದ್ರ ಎಂದು ನನ್ನನ್ನು ಕೂಡ ಎಂದು ಪಡೆದಟ್ಟಿದರೋ ಅಂದಿನಿಂದ ಪ್ರತಿಯೊಬ್ಬರು ಭ್ಯಾದಿಯಿಂದ ಬಳಲುತ್ತ ಮನೆಯಲ್ಲಿ ಬಿದ್ದುಕೊಂಡಿದ್ದಾರೆ.
1: ಮಗಳೇ,
0: ಸ್ವಾಮಿ ನೋಡು ತಾಯಿ, ನನ್ನ ಇಚ್ಛಾಶಕ್ತಿಯನ್ನು. ಈಗ ಸದ್ಯ ನಿನ್ನ ಪತಿದೇವನು ನಮ್ಮಿಬ್ಬರನ್ನು ಕಡಿದು ತಂದಿರುವ ಕಬ್ಬಿಣದ ಕೊಡ್ಲಿ ಬಂಗಾರದ್ದಾಗಿದೆ ಮಗಳೇ.
2: ಅಲೇ ಇವನ ಕರೆ ಒಂದ್ರ ಬಂಗಾರ ಕೊಡ್ಲಿನ ಆಗಿಬಿಟ್ಟಲ್ಲಪ್ಪ. ಛೇ ಛೇ, ಇವ್ ಮನುಷ್ಯ ಅಲ್ರಿಪ್ಪ, ದೇವರ ಸ್ಥಾಯಿ. ಎಲೆ ನಾಗಿ ಬಸಿ, ನಿಮ್ಮ ಮಾತಿನಂತೆ ನನ್ನ ಹೆಂಡತಿ ಮಲ್ಲಮ್ಮ ಅಲ್ಲ ಅಲ್ಲ ಅಲ್ಲ ಮಲ್ಲಿ ಹಾದಿರ್ಗಿತ್ತಿ ಅಂತ ಹೇಳಿ ಕಡಿದ ಬಾ ಅಂತ ಕಳಿಸಿದ್ರಲ್ಲ, ಬೇಷ್ ಮಾಡಿದ್ರಿ. ನೀವ ಕಳಿಸಿರ್ಲಿಕ್ಕಂದ್ರ ಈ ಮಹಿಮಾ ನನಗೆ ಎಲ್ಲಿಂದ ತೋರ್ತಿತ್ತು? ಆಗ್ಲಿ ಆಗ್ಲಿ, ಈಗ ಸದ್ಯ ಹೋಗಿ ಇವರಿಬ್ಬರ ಪಾದ ಹಿಡ್ಕೊಳ್ಳಕ್ಕೇ ಬೇಕು.
0: ಮಗಳೇ, ನಾನೀಗ ಸದ್ಯ ಇಲ್ಲಿರಲು ಸಾಧ್ಯವಿಲ್ಲವಮ್ಮ. ಯಾಕಂದ್ರೆ ನಿನ್ನ ಪತಿಯು ಬಂದು ಬಹು ಸಮಯವಾಯಿತು, ಅವನನ್ನು ಉಪಚರಿಸಮ್ಮ.
1: ತಂದೆ, ಸ್ವಾಮಿ,
2: ಎಷ್ಟು ಹತ್ತಾಗಿತ್ತು?
1: ಪರಮಾತ್ಮ, ಹಾ, ಯಾರು? ಪತಿದೇವ.
2: ಸ್ವಾಮಿ, ಸರಿ, ಹಿಂದಕ್ಕೆ. ಮಹಾದೇವನ ಹೆಂಡತಿ ಸಾಕ್ಷಾತ್ ಪಾರ್ವತಿ ದೇವಿ ಅಂತಿರುವಿ ನೀನು, ನಾನೇ ಪಾಪಿಯು, ನನ್ನನ್ನು ನೀನೇ ಉದ್ಧರಿಸುವಾಕಿ.
1: ಛೇ ಛೇ ಛೇ, ಸ್ವಾಮಿ, ತಾವು ನನಗೆ ನಮಸ್ಕಾರ ಮಾಡಕೂಡದು ಸ್ವಾಮಿ.
2: ಏನು ಪರವಾಗಿಲ್ಲ, ಅದೇನು ಶಿಷ್ಯನಿಂದ

0: ಗುರುವಿಗೆ ಮುಕ್ತಿಯಾಯ್ತಂತೆ. ಆದ್ದರಿಂದ ನಿನ್ನಿಂದಲೇ ನನಗೆ ಸದ್ಗತಿಯು.
1: ಇಲ್ಲ ಸ್ವಾಮಿ, ಮಲ್ಲಿಕಾರ್ಜುನ ಸುರಭಿ ಪತಿದೇವ ನನ್ನನ್ನು ಕೈಲಾಸಕ್ಕೆ ಕಳುಹಬೇಕೆಂದು ಈ ಕೊಡ್ಲಿನ ತುಂಬಾ
0: ಒಳ್ಳೆಯದಾಯ್ತು.
1: ತೀವ್ರ ಕಾರ್ಯ ಮಾಡ್ರಿ.
0: ಹೌದು, ನಾಗಿ ಬಸಿಯರ ಮಾತಿನಂತೆ ಬಂಗಾರದಂತ ಹೆಂಚಿನ ಕಡದ ಸೂರ್ ಮಾಡ್ಬೇಕಂತ ಬಂದೀನಿ.
2: ಹೌದು,
0: ಆದ್ರ ನಿನ್ನ ಮಲ್ಲಯ್ಯನ ದೃಷ್ಟಿ ಬೀಳನ ಕೆಬ್ಬಿಣದ ಮೂಳ ಬಂಗಾರದಾಗಿ ಬಿಟ್ಟೈತಿ ನೋಡಿ
1: ಮಲ್ಲೇಶ.
0: ಇಂಥ ಮಲ್ಲಯ್ಯನ ಹೆಂಡತಿ ಗೌರಿ ಅಂತಿರೀವಿ ನೀನು. ನೋಡಿ, ನನ್ನನ್ನು ಉದ್ಧರಿಸಕ ಆ ನಿನ್ನ ಮಲ್ಲಯ್ಯಗೆ ಬಲವಂತ ಮಾಡ್ತೀಯ.
1: ಪತಿದೇವನ ಆಜ್ಞೆ ನನಗೆ ಸಿರಸಾಮಾನ್ಯವು. ಆಗ್ಲಿ ಸ್ವಾಮಿ,
0: ಆಗ್ಲಿ. ಇನ್ನ ಮ್ಯಾಲ ಮನೆಗೆ ಹೋಗಿ ಆ ನಾಗಿನ ಬಸಿನ ಕಡಿದು ತೋರ ಮಾಡಿ ಬರ್ತೀನಿ. ಸರಿ,
1: ಇದೇನು ಜೀವೇಶ್ವರ,
0: ಜೀವ ತೆಗೆದು ಬರ್ತೀನಿ ಬಿಡ.
1: ಆಗಲ್ಲ ಪ್ರಾಣೇಶ್ವರ,
0: ಪ್ರಾಣ ತೆಗೆದು ಬರ್ತೀನಿ ಬಿಡ.
1: ಪತಿದೇವ
0: ಏ ಪತ್ತೆ ಮಾಡಿ ಬರ್ತೀನಿ ಬಿಡ. ನೋಡಿ ಅಮ್ಮಲ್ಲಿ
1: ಸ್ವಾಮಿ,
0: ಆ ಮಲ್ಲಯ್ಯನ ದರ್ಶನ ಮಾಡಿಸ್ತೀಯ.
1: ಆಗ್ಲಿ ಸ್ವಾಮಿ.

0: ಸದಯ.
1: ದೇವ ಮಲ್ಲಿಕಾರ್ಜುನ, ಸತೀ ಪತಿಗಳಾದಂತಹ ನಮ್ಮಿರುವರಿಗೂ ನಿಜವಾದ ನಿನ್ನ ರೂಪವನ್ನು ತೋರಿಸಿ ನಮ್ಮನ್ನೆಲ್ಲ ಪಾವನಗೊಳಿಸು ತಂದೆ.
2: ಹೌದು ಸ್ವಾಮಿ. ಪರಮಾತ್ಮ
0: ಜವತಿ ಜಯವಾಗಲಿ ನಿಮಗೆ, ಜವತಿ ಜಯವಾಗಲಿ.
3: ಮಕ್ಕಳೇ, ಸತೀಪತಿಗಳಾದ ನೀವು ನಿತ್ಯ ಶುಚಿಗಳು, ನಿಮಗಾವ ಇಚ್ಛೆ ಕೇಳಿಕೊಳ್ಳಿರಿ.
1: ದೇವ ನಾನು ಧನ್ಯಳಾದೆ. ದೇವ ಯಾವಾಗಲೂ ನನ್ನ ರೆಡ್ಡಿಯ ಕುಲದವರಿಗೆ ಬಡತನವು ಬಾರದಂತೆ ವರವನ್ನು ಅನುಗ್ರಹಿಸು ತಂದೆ.
3: ಮಗಳೇ,
1: ತಂದೆ
3: ನಿನ್ನ ಕೋರಿಕೆಯು ಅದು ಶ್ಲಾಘ್ಯವಾದದ್ದು. ಈ ನಿನ್ನ ಚಾರಿತ್ರವು ಇಡೀ ಪ್ರಪಂಚನೇ ವ್ಯಾಪಿಸಿ ಚಿರಕಾಲ ಬಾಳುವುದು. ನಿನ್ನ ರೆಡ್ಡಿ ಬಾಂಧವರಲ್ಲಿ ಯಾರು ನನ್ನ ಮೂರ್ತಿಯನ್ನು ನಿತ್ಯ ಜಗಲೆ ಮೇಲಿಟ್ಟು ಪೂಜಿಸಿ ಮಲ್ಲಿಕಾರ್ಜುನ ಸ್ಮರಿಸಿ ಪ್ರತಿ ವರ್ಷಕ್ಕೊಮ್ಮೆ ತಪ್ಪದೇ ನನ್ನ ಶ್ರೀಶೈಲಗಿರಿಗೆ ಬಂದು ನನ್ನ ಜಾತ್ರೆಯನ್ನು ಪೂರೈಸಿಕೊಂಡು ಹೋಗಬೇಕು. ಅಲ್ಲದೆ ನಿತ್ಯ ತಮ್ಮ ಹುಟ್ಟು ಉದ್ಯೋಗವಾದ ಒಕ್ಕಲುತನವನ್ನೇ ಮಾಡಿ ಬೇರೆ ಮತ್ತ ಉದ್ಯೋಗಲ್ಲಿ ಕೈ ಹಾಕದೆ ಯಾವನು ಕಾಲ ಕಳೀತಾ ಇದ್ದಾನೆಯೋ ಅಂತಹ ಭಕ್ತನಿಗೆ ಮಾತ್ರ ಎಂದಿಗೂ ಬಡತನ ಉಂಟಾಗುವುದಿಲ್ಲ. ಇದು ನನ್ನ ಸಂಪೂರ್ಣ ಆಶೀರ್ವಾದವು.
1: ಮಗಳೇ, ತಂದೆ
3: ನಿನಗೆ ಮತ್ತಾವ ಕೋರಿಕೆಯಿದೆಯೋ ಅದನ್ನು ಸಹ ಕೇಳಮ್ಮ.
1: ದೇವ ನನ್ನ ಪತಿದೇವರಿಗೆ ಪ್ರಪಂಚದೊಳಗೆಲ್ಲ ಹುತ್ತರು ಎಂದು ಹೇಳುತ್ತಿದ್ದಾರೆ ಸ್ವಾಮಿ. ಅವರಿಗೆ ದಿವ್ಯ ಜ್ಞಾನವನ್ನು ಕೊಟ್ಟು ಕರುಣಿಸು ತಂದೆ.
3: ನನ್ನಮ್ಮ
1: ಸ್ವಾಮಿ,
3: ನೀನು ಅದನ್ನು ಕೇಳುವ ಅವಶ್ಯವೇ ಇಲ್ಲ ತಾಯೇ. ಇಂದಿನಿಂದ ನಿನ್ನ ಪತಿ ದೇವನು ದಿವ್ಯ ಜ್ಞಾನಿಯಾಗಿ ಲೋಕಕ್ಕೆ ಒಳ್ಳೆ ಉಪಕಾರ ಮಾಡಿ ಪ್ರಪಂಚದಲ್ಲಿ ಕೀರ್ತಿವಂತನಾಗಿ ಬಾಳುವನು.
4: ದೇವ ದಯಾಘನ ಶ್ರೀ ಚನ್ನ ಮಲ್ಲಿಕಾರ್ಜುನ, ನಿನ್ನ ಕೃಪಾ ಆಶೀರ್ವಾದದ ಬಲದಿಂದ ಇಂದು ನನ್ನ ನಿಜದ ಎತ್ತರವಾಯಿತು. ನಾನೇ ಸಚ್ಚಿದಾನಂದ ಸ್ವರೂಪನು, ನಾನೇ ಪರಬ್ರಹ್ಮ ವಸ್ತುವು. ಶಿವೋಹಂ ಶಿವೋಹಂ ಶಿವೋಹಂ.
3: ನನ್ನಮ್ಮ, ನಿನಗೇನು ಬೇಕೆಂಬುದನ್ನು ಕೇಳಲೇ ಇಲ್ಲವಲ್ಲ. ಮಗಳೇ,
1: ತಂದೆ
3: ನಿನಗಾಗಿ ಒಂದು ವರವನ್ನು ಬೇಡು, ಅದನ್ನು ಸಹ ಕೊಡುವೆನು, ಕೇಳಿಕೋತಾಯಿ.
1: ದೇವ ನನಗೆ ಈ ಸಂಸಾರ ಜಂಜಡ ಅದು ಸಾಕಾಗಿ ಹೋಯಿತು ಸ್ವಾಮಿ. ಇನ್ನು ಮೇಲೆ ನಿನ್ನಲ್ಲಿ ನನ್ನನ್ನು ಐಕ್ಯ ಮಾಡಿಕೋ ತಂದೆ.
3: ಎಂಥ ವರವನ್ನು ಬೇಡಿದೆ ತಾಯಿ. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು.

ಇಲ್ಲಿಯ ಶ್ರೀಮಂತ ಯುವಕನಾದ ಭೀಮರೆಡ್ಡಿಯನ್ನು ದಾಣದಲ್ಲಿ ಕಬ್ಬು ಹಿಂಡಿದಂತೆ ಅವನ ಸರ್ವಸ್ವನ್ನೆಲ್ಲ ಅಪಹರಿಸಿದೆನು. ಇನ್ನು ಮುಂದೆ ಅವನ ಮನೆ ಮಠಗಳನ್ನು ಮಾರದಷ್ಟೇ ಉಳಿದಿದೆ. ಆದರೆ ಅಣ್ಣನಾದ ಸಂಜೀವನ್ ಎಲ್ಲಿಗೆ ಹೋಗಿರಬಹುದು? ಮನೆಯಲ್ಲಿ ಆತನ ಸದ್ದವೇ ಇಲ್ಲವಲ್ಲ. ಓಹೋ, ಅವನೇ ಬರುವಂತಿದೆ.

0: ಹಲೋ ಸಂಜೀವಣ್ಣ, ಇದುವರೆಗೆ ಎಲ್ಲಿಗೆ ಹೋಗಿದ್ದೆ?
1: ಅಯ್ಯ, ನಾನೆಲ್ಲಿಗೆ ಹೋಗ್ಲಿ ತಾಯಿ? ನಿನ್ನ ಹಿತಕ್ಕೋಸ್ಕರವೇ ಊರೆಲ್ಲ ಸಂಚರಿಸಬೇಕಾಗ್ಬೋದು. ನೋಡ ತಂಗಿ, ನಿನಗೊಂದ ವಿಷಯವನ್ನು ಹೇಳಬೇಕಂತ ಮಾಡಿರುವೆನು.
0: ಅದೇನು ಅಣ್ಣ, ಬೇಗನೆ ಹೇಳು.
1: ನೀನು ಅದರಂತೆ ವರ್ತಿಸಿದೆಯಾದರೆ ನಿನ್ನ ಸುಖಕ್ಕೆ ಸೀಮೆಯೇ ಇಲ್ಲ.
0: ಅದೇನು ಹೇಳು, ನಿನ್ನ ಆಜ್ಞೆಯಂತೆ ವರ್ತಿಸವೆ.
1: ತಂಗಿ, ನಿನ್ನ ವಿಠಲನಾದ ವೇಮನನ ಅತ್ತಿಗೆಯು,
0: ಯಾರು
1: ಆ ಮಲ್ಲಾಂಬೆಯು,
0: ಓಹೋ ಹೀಗೇನು,
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳು.
0: ಮುಂದೆ
1: ಮುಂದೇನ ತಾಯಿ, ಎಷ್ಟು ಅಂದವಾಗಿರುವುದು ಆ ಮೂಗುತಿ! ಬೆಲೆಯನ್ನು ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ ತಂಗಿ, ಹೇಗಾದರೂ ಮಾಡಿ ಆ ವೇಮನ್ನನ ಕಡೆಯಿಂದ ಆ ಮೂಗುತಿಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಬೇಕು.
0: ಇಷ್ಟೇ ಅಲ್ಲವೇ, ಇದಕ್ಕೊಂದು ಇಷ್ಟು ಯೋಚನೆ ಅಣ್ಣ. ಅವರು ಬರಲಿ, ಬಂದ ತಕ್ಷಣವೇ ತರಿಸಿಕೊಳ್ಳುವೆನು. ಮೋಹ ಪರವಶನಾದ ವೇಮನ ನನ್ನ ಆಜ್ಞೆಯನ್ನು ಮೀರುವುದುಂಟೆ.
1: ಅಯ್ಯ, ನಿಂದಾಗಿ ಮೀರ್ತಾನ ಆಜ್ಞೆ, ಇಡೀ ಜಗಾನ ಮೀರಂಗಿಲ್ಲ.
2: ಇದೇನು ಪ್ರಿಯೆ, ಹೀಗೇಕೆ ಸಚಿಂತಳಾಗಿ ನಿಂತುಕೊಂಡಿರುವಿ? ಹುಣ್ಣಿಮೆಯ ಚಂದ್ರನಂತೆ ಪ್ರಫುಲ್ಲಿತವಾದ ಈ ನಿನ್ನ ಮುಖ ಕಮಲವು ಕಳಿಗುಂದಲು ಕಾರಣವೇನಿ? ನಾನು ಬಂದು ರೇಗಿಕೊಂಡು ದೂರದಲ್ಲಿ ನಿಂತುಕೊಳ್ಳಲು ನನ್ನಿಂದೇನು ಅಂತ ಅಪರಾಧವಾಗಿದೆ ಹೇಳು ಪ್ರಿಯೆ.
0: ಅದನ್ನು ಹೇಳಲಿಕ್ಕೆ ಅವಕಾಶವಿಲ್ಲ, ಎವರಿಗೆ ನಿಲ್ಲಬೇಡಿ, ಇಲ್ಲಿಂದ ಹೊರಟು ಹೋಗಿ.
2: ಪ್ರಿಯೆ, ಹಾಗೆ ಮಾತ್ರ ಮಾಡಬೇಡ. ಇದು ನಿನಗಾಗಿಷ್ಟು ಕಷ್ಟಪಟ್ಟು ಈ ಬೆಲೆ ಬಾಳುವ ಆಭರಣ ತಂದಿರುವನು, ಹೀಗೇಕೆ ಮಾಡುವೆ ಪ್ರಿಯೆ?
0: ಎಲ್ಲಿ?
2: ಇದು ನನ್ನ ಕೈಯಲ್ಲಿ.
0: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
2: ಹಾ ಹಾ ಹಾ, ಅದರ ಪ್ರತಿಯಾಗಿ?
0: ಇಲ್ಲ, ಮೊದಲು ಕೈಯಲ್ಲಿ ಕೊಡಿ, ಆಮೇಲೆ
1: ನೋಡೋಣ.
2: ಪ್ರಿಯೆ, ಇದು ತೆಗೆದುಕೋ, ನಿನಗಾಗಿ ಮೀಸಲ
0: ಇದೆ ಅಲ್ಲವೇ,
2: ಅಲಂಕರಿಸಿಕೊ ನಿನ್ನ ಕೊರಳಲ್ಲಿ.
0: ಇದಕ್ಕೊಂದು ಇಷ್ಟು ಯೋಚನೆ,
2: ಅದಕ್ಕೇನಾಗಿದೆ?
0: ನನಗೆ ಬೇಕಾಗಿಲ್ಲ.
1: ಅಯ್ಯ, ನನಗೆ ಬೇಕಾಗೈತೆ.
2: ಪ್ರಿಯೆ ಹೇಳು, ನಿನಗೆ ಮತ್ತೇನು ಬೇಕಾಗಿದೆಯೋ ಅದನ್ನು ಬೇಗನೆ ಹೇಳು. ನಿನಗಾಗಿ ನನ್ನ ಸರ್ವಸ್ವನ್ನೇ ಕೊಡಬಲ್ಲೆ, ಬೇಕಾದದ್ದನ್ನು ಕೇಳಿಕೊ.
0: ಸಂಜೀವಣ್ಣ, ಅದೆಲ್ಲವನ್ನ ಹೇಳಿಬಿಡು.
1: ಅಯ್ಯ ಭಾವನವರ,
2: ಏನು
1: ಅದನ್ನೆಲ್ಲ ನಾ ಹೇಳ್ತೀನಿ ಬರೀಲಿ.
2: ಅದನ್ನೆಲ್ಲ ನೀನೇ ಹೇಳ್ತಾ ಇದೀಯಾ?
1: ಹೂನ ದೌಳವನ ಬಾಯಿ ಕಾಡೆ,
2: ಹೇಳ್ಬಿಡು ಮತ್ತೆ. ಇಲ್ಲೇ
1: ಅಯ್ಯ, ಇಲ್ಲ ಹಂಗ, ಅಲ್ಲಿ ನನ್ನ ಸ್ಪೆಷಲ್ ರೂಮಿಗೆ ಬಾಲ ಹೇಳ್ತಾನೆ.
2: ಲೇ ಲೇ ರೂಮ್ಯಾ, ಅಲ್ಲೋ ಇವಳಿಗೆ ಬೇಕಾದ ವಸ್ತು ನೀನು ಹೇಗೆ ಹೇಳುವೆಯೋ?
1: ಅಯ್ಯೋ ಭಾವನವರ, ನಾವು ಇದನ್ನೆಲ್ಲ ಮೊದಲ ಮಾಡಿಟ್ಕೊಂಡಿದ್ದೀವಿ. ಮೀಟಿಂಗ್
2: ಮೀಟಿಂಗ್ ಮಾಡಿದ್ರ?
1: ಹೂನ ದೌಳವನ.
2: ಅಲ್ಲ, ನಿನಗೆ ಇಂಗ್ಲಿಷ್ ಭಾಷಾ ಬರ್ತಾ ಇದೇನೆ?
1: ಅಯ್ಯೋ ನನಗೇಲಿ ಬರ್ತಿತ್ತ ಅಪ್ಪ, ಇಂಗ್ಲಿಷ್ ಮಾಸ್ತರ್ ಇಟ್ಕೊಂಡಿನಿ.
2: ಏ ಲೇ ಸಂಜೀವ, ಸುಮ್ಮನೆ ಈ ರಗಳೆ ಹೇಳ್ಬೇಡ, ಅದಾ ವಸ್ತು ಬೇಗನೆ ಹೇಳು.
1: ಅಯ್ಯೋ ನೋಡ್ರಿ ಭಾವನವರ,
2: ಏನು
1: ನಿನ್ನ ಅತ್ತಿಗೆಯಾದ ಮಲ್ಲಾಂಬೆಯು,
2: ಹೌದು,
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳಂತೆ. ಆ ವೇಳೆಯಲ್ಲಿ ಲಲಿತೆಯೂ ದೇವಸ್ಥಾನಕ್ಕೆ ಹೋಗಿದ್ದಳು. ಅದೇ ಮೂಗುತಿ ಬೇಕಂತ ಒಂದೇ ಸೋಣೆ ಹಠ ಹಿಡಿದಿರುವಳು.
2: ಈಗೇನು?
1: ಅಯ್ಯೋ ನೋಡ್ರಿ ಭಾವನವರ, ಲಲಿತವ್ವ ಹಂಗೆಲ್ಲ ಬೇಡಬಾರ್ದವ ಅಂತ ನಾ ಎಷ್ಟು ಬುದ್ಧಿ ಹೇಳಿದ್ರು ನನ್ನ ಮಾತು ಕೇಳಲಾರ್ದ ನನ್ನ ಬಹಳ ಬಹಳ ಬೈದ್ ನೋಡ ಭಾವ.
2: ಏನಂದ ಬಯಳೋ?
1: ಅಯ್ಯೋ ನಿನಗೆ ಯಾಕೆ ಬೇಕ ಹಳೆ ರಗಟೆ, ಹೋಗ ಕಡೆ ಅಂದ್.
2: ಏ ರಗಟೆ ಜಿಗಟೆ ಏನು, ಎಲ್ಲಿಯ ಭಾಷೆ ಇದು?
1: ಹೋಗ ನಿನ ಚಿಪ್ಪಾಡಿ, ಹೋಗ ನಿನ ಡಾವ ಡಿಮ್.
2: ಲೇ ಲೇ ಡಮ್ಯ.
1: ಅಯ್ಯ ಹಂಗ ಅಲ್ರಿ.
2: ಇದು ಯಾರಿಗೆ?
1: ನನಗತ್ತಾಳ್ರಿ. ಅಯ್ಯೋ ಭಾವನವರ, ಇಂತಿಂತ ಎಲ್ಲಾ ಬೇಗಳ ಬೇದ ಮತ್ತಂಗ ನಿಂತಾಳ ನೋಡು, ಹೈಬ್ರಿಡ್ ಗೊಂಟಾಳಗತ್ತೆ.
2: ಲೇ ಸಂಜೀವ, ಅದೆಲ್ಲವನ್ನು ನಾನೇ ನೋಡ್ತೀನಿ, ನೀನು ಸ್ವಲ್ಪ ಸುಮ್ಮನೆ ಇಲ್ಲೇ ಇರು.
1: ಅಯ್ಯ ಭಾವನವರ, ಅದನ್ನೆಲ್ಲ ನೀವ ನೋಡ್ಕೊಳ್ರಿ, ಇನ್ನಷ್ಟು ಬುದ್ಧಿ ಹೇಳ್ರಿ ಅಕ್ಕಿಗೆ, ವಾಂಡ ಬಾಳತಿ.
2: ಇದೇನು ಪ್ರಿಯೆ, ಅದಕ್ಕಾಗಿ ಇಷ್ಟೊಂದು ರೇಗಬಹುದೇ? ಬೆಳಗಾದ ಕೂಡಲೇ ಒಂದೇ ಒಂದು ನಿಮಿಷದಲ್ಲಿ ತಂದು ಒಪ್ಪಿಸುವೆನು. ಒಪ್ಪಿಸ ಹೊರತು ಭೋಜನವನ್ನು ಕೂಡ ಮಾಡಲಿಕ್ಕಿಲ್ಲ. ಚಿಂತೆಯನ್ನು ಬಿಡು, ಹಾಸ್ಯಮುಖ ಮಾಡಿ ನಿನ್ನ ಹೃದಯವನ್ನು ಭೇದಿಸು.
0: ಆಹಾ ಅದೇನಿಲ್ಲ, ಇದೇ ಕ್ಷಣವೇ ತಂದು ಕೊಡಬೇಕು.
2: ಪ್ರಿಯೆ ಹಾಗೆ ಮಾತ್ರ ಮಾಡಬೇಡ, ಇದೇ ಈ ಕ್ಷಣವೇ ತರುತ್ತೇನೆ.
0: ಅದೇನಿಲ್ಲ, ಪ್ರಮಾಣ ಮಾಡಿ ಹೇಳಬೇಕು.
2: ಪ್ರಮಾಣ?
0: ಹೌದು
2: ಪ್ರಿಯೆ, ಪ್ರಮಾಣ ಮಾಡಿಯೇ ತರಬೇಕೆ?
0: ಹೌದು.
2: ಆಗಲಿ, ಈಗ ಸದ್ಯ ತರ್ತಾ ಇದ್ದೀನಿ.

0: ಇದೇನು ಮೈದುನನೆ, ನಿನ್ನ ಮುಖವೆಷ್ಟು ಕಪ್ಪಾಗಿರುವುದಲ್ಲ. ಅಪ್ಪ ವೇಮಣ್ಣ, ನನ್ನ ಜೊತೆಯಲ್ಲಿ ಮಾತನಾಡಪ್ಪ, ನಿನಗೆ ಏನಾದರೂ ಬೇಕಾಗಿದ್ದರೆ ಬೇಡು ವೇಮಣ್ಣ, ಬೇಡಪ್ಪ.
1: ಯಾವುದನ್ನು ಬೇಡುವುದಕ್ಕೂ ಮಾತಾಡುವುದಕ್ಕೂ ನನ್ನ ನಾಲಿಗೆ ಏಳದಂತಾಗಿದೆ ಎಂಬ. ನಾನೊಂದು ದೊಡ್ಡವರೇ ಹೊತ್ತುಕೊಂಡು ನಿನ್ನ ಬಳಿಗೆ ಬಂದಿರುವೆನು, ಅದನ್ನೇ ನನ್ನನ್ನು ಕಾಪಾಡಮ್ಮ, ಕಾಪಾಡುತ್ತಾಯೇ.
0: ವೇಮಣ್ಣ, ಸೂಳಿಗೆ ಕೊಡುವುದಕ್ಕಾಗಿ ನಿನಗೆ ದುಡ್ಡು ಬೇಕಾಗಿರಬಹುದಲ್ಲವೇ. ಅಪ್ಪ ಮೊದಲು ಭೋಜನವನ್ನು ಮಾಡು, ಆಮೇಲೆ ನಿನಗೆ ಬೇಕಾದಂತಹ ವಸ್ತುವನ್ನೇ ನಾನು ಕೊಟ್ಟು ಕಳಿಸುವೆನಪ್ಪ.
1: ನನಗೆ ಬೇಕಾದದ್ದನ್ನು ಹೇಗೆ ಕೊಡುವಿಯಮ್ಮ? ನಿನಗೆ ಬೇಡಬಾರದ್ದು ನನಗೆ ಬೇಕಾಗಿದೆ ತಾಯೇ.
0: ನನ್ನಲ್ಲಿ ಬೇಡಲಾಗದಂತಹ ವಸ್ತು ಅಂದರೆ? ಅಪ್ಪ ಯಾವುದಪ್ಪ ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೋ ಅಪ್ಪ, ಕೇಳಿಕೋ
1: ತಾಯೇ. ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ಅಯ್ಯೋ ಮುಂದೆ ಹೇಳಲಾರೆ ನಮ್ಮ.
0: ಯಾಕಪ್ಪ ವೇಮಣ್ಣ ಹೇಳಪ್ಪ, ದಯವಿಟ್ಟು ಬೇಗನೆ ಹೇಳು, ನಿನಗೆ ಏನು ಬೇಕಾಗಿದೆಯೋ ಕೇಳಿಕೋ ಅಪ್ಪ.
1: ಅಮ್ಮ ಮೋಸ ಹೋಗಿ ವೇಸಿಗೆ ಪ್ರಮಾಣ ಮಾಡಿ ಬಂದಿರುವೆ, ಅಯ್ಯೋ ಪಾಪಿಯಾದ ನಾನು ಈ ವಚನವನ್ನು ಪಾಲಿಸುವ ಬಗ್ಗೆ ಹೇಗೆ?
0: ಅಪ್ಪ ವೇಮಣ್ಣ, ವಚನವನ್ನು ಪಾಲಿಸುವುದಕ್ಕಾಗಿ ನೀನಿಷ್ಟು ಚಿಂತೆ ಮಾಡುವುದಾದರೆ ಇಂದಿಗೆ ನಿನ್ನ ಭಾಗ್ಯೋದಯವಾಯಿತು. ಹೇಳು, ನೀನು ಬೇಡುವಂತಹ ವಸ್ತು ಅದು ಎಲ್ಲಿ ದೊರೆಯದಿದ್ದರೆ ಶ್ರೀಗಿರಿ ಮಲ್ಲಯ್ಯನನ್ನು ಕಾಡಿ ಬೇಡಿ ತಂದು ಕೊಡುವೆನು. ನನ್ನಾಣೆ, ನನ್ನಾಣೆ, ನನ್ನ ಶ್ರೀಗಿರಿ ಮಲ್ಲಯ್ಯನಾಣೆ.
1: ಸಾಧ್ವಿ, ಈ ಪಾಪಿಯ ಮಾತಿಗಾಗಿ ಪ್ರತಿಜ್ಞೆ ಮಾಡಬೇಡವಮ್ಮ, ಮಾಡಬೇಡ. ನಾನು ಬೇಡುವಂತಹ ವಸ್ತು ಕೊಡುವಂತಿದ್ದರೆ ಅದನ್ನು ನನಗೆ ಕೊಟ್ಟಿ ವಚನ ಬಂಧನದಿಂದ ಕಡೆಗೆ ಮಾಡು, ಬಾರದಂತಿದ್ದರೆ ಕೊಟ್ಟ ವಚನಕ್ಕಾಗಿ ಪ್ರಾಣ ಕೊಡುವೆ, ಪ್ರಾಣ ಕೊಡುವೆ.
0: ಎಂಥ ಮಾತನಾಡಿದೆಯಪ್ಪ ವೇಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವೆನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಈ ಮಾತಿಗೆ ಯಾವುದು ಸರಿಯಾಗದು, ಭೂಮಿ ಬೆಲೆಯಾಗದು, ಸ್ವರ್ಗ ಸಮನಾಗದು. ಅಪ್ಪ ನಿನ್ನ ಸಂಕಟವನ್ನು ನೋಡಿ ಸುಮ್ಮನೆ ಇರತಕ್ಕವಳು ನಿನ್ನ ಅತ್ತಿಗೆ ಏನಪ್ಪ? ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೋ ಅಪ್ಪ.
1: ತಾಯಿ ಅಮ್ಮ, ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ನಿನ್ನ ನಾಸಿಕದಲ್ಲಿ ಎಸೆಯುವ ರತ್ನ ಖಚಿತವಾದ ಮುತ್ತಿನ ಮೂಗುತಿಯನ್ನು ಸೂಳಿಗೆ ತಂದು ಕೊಡುವೆನೆಂದು ವಚನ ಕೊಟ್ಟು ಬಂದಿರುವೆ. ದಯಾಶೀಲೆ, ಈ ಪಾಪಿಯನ್ನು ಕ್ಷಮಿಸುವೆ ಏನಮ್ಮ? ನಿನ್ನ ಪಾದಗಳ ಮೇಲೆ ಬಿದ್ದು ಅರಳುವೆನು, ನನ್ನ ನೀ ವಚನ ಬಂಧನದಿಂದ ಕಡೆಗೆ ಮಾಡಮ್ಮ, ಕಡೆಗೆ ಮಾಡು.
0: ಭೀಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಇದು ನೋಡು, ಲಕ್ಷವರಹ ಬೆಲೆ ಬಾಳುವಂಥ ಈ ಮುತ್ತಿನ ಮುಗುತಿಯನ್ನು

0: ಭೀಮಣ್ಣ, ಈ ಮೂಗುತಿಯನ್ನ ನಿನಗೆ ಕೊಡುವೆನಪ್ಪ, ಆದರೆ ನನ್ನದೊಂದು ವಚನವನ್ನು ಪಾಲಿಸುವೆಯೇನಪ್ಪ?
1: ಸತ್ಯ ಸಾಕ್ಷಿಯಾಗಿ ಪಾಲಿಸುವೆನಮ್ಮ.
0: ಭೀಮಣ್ಣ, ನೀನು ಈ ಮೂಗುತಿಯನ್ನು ಆ ಸೂಳಿಗೆ ಕೊಡುವ ಮೊದಲು ಅವಳು ಬತ್ತಲೆಯಾಗಿ ಬಂದು ನಿನ್ನನ್ನು ಮೂರು ಬಾರಿ ಸುತ್ತಿ ನಿನ್ನ ಮುಂದೆ ನಿಲ್ಲುವಂತೆ ಹೇಳು. ಆವಾಗ ಇದನ್ನು ಅವಳ ಕೈಯಲ್ಲಿ ಕೊಡು. ಕೊಡುವಿಯಪ್ಪ?
1: ತಾಯೇ, ಕೊಡುವೆನು.
0: ಈ ಮಾತು ಇದು ಪ್ರಮಾಣವೇನು?
1: ಇದಕ್ಕೆ ನಿನ್ನ ಪಾದಗಳೇ ಸಾಕ್ಷಿಯಮ್ಮ.
0: ಶಿವಶಿವ ಶಿವಶಿವ ಅಪ್ಪ, ಹೇಳಪ್ಪ ಹೇಳು. ಇದೋ ನೋಡು, ಈ ಮೂಗುತಿಯನ್ನು ತೆಗೆದುಕೊಂಡು ಹೊರಡಪ್ಪ. ದೇವ, ಇವನಿಗೆ ಎಂದು ಜ್ಞಾನೋದಯವಾಗುವುದು? ನಿನ್ನ ಕರುಣೆಯಾಗದ ವಿನಃ ಈತನಿಗೆ ಜ್ಞಾನವು ಬಾರದು. ದೇವ, ಇವನಿಗೆ ಬೇಗನೆ ಸುಜ್ಞಾನವನ್ನು ದಯಪಾಲಿಸುತ್ತಂದೆ.

0: ಅಯ್ಯ ಪಾವಲವರ ಬಾಂದ್ರೇನ ಮೂಗುದಿ ತಂದ್ರು ಏನ್ ಹಂಗ ಬಾಂದ್ರ
1: ಸಂಜೀವ ನೀನು ಚೇಷ್ಟೆ ಮಾಡಬೇಡ ಸುಮ್ಮನೆರು.
0: ಅಯ್ಯ ಅದ ಆತನ ನಾಂದೇನ ನಿನಗ
1: ಪ್ರಿಯೆ, ನಾನು ಹೋದ ಮೇಲೆ ಹಾಗೆ ಬಿಟ್ಟು ಬರ್ತಕ್ಕವನೇ.
2: ಎಲ್ಲಿ?
1: ಇದು ನನ್ನ ಕೈಯಲ್ಲಿ.
2: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
1: ಆಹಾ, ಇಷ್ಟೇ ಅವಸರ? ಇದನ್ನು ನಿನಗಾಗಿ ತಂದಿರುವೆನು, ಆದರೆ ನೀನು ಮಾತ್ರ ನಾನು ಹೇಳಿದಂತೆ ವರ್ತಿಸಿದರೆ ತಾನೆ.
2: ಏನ್ ಮಾಡಬೇಕು?
1: ಏನ್ ಮಾಡಬೇಕು ಅಂದ್ರೆ ನೀನು ಬೆತ್ತಲೆಯಾಗಿ,
0: ಅಯ್ಯೋ ಇದು ಬಹಳ ಸುಮಾರು ತೆಗೆದವ,
1: ನನ್ನನ್ನು 3 ಸಲ ಪ್ರದಕ್ಷಿಣೆ ಹಾಕಬೇಕು, ಆವಾಗ ಇದನ್ನು ಕೊಡುವೆ.
2: ಸಂಜೀವ ಇದೇನಾ?
0: ಅಯ್ಯೋ ಇದೇಲಿ ರೀತಿಯ ತಾಯಿ,
2: ಇದನ್ನು ಬೇಡಂತ ಹೇಳು, ಹಾಗೆ ಕೊಡುವುದಿದ್ರೆ ಕೊಟ್ಟು ಬಿಡಲಿಕ್ಕೆ ಹೇಳು.
0: ಅಯ್ಯ ಬ್ಯಾಡ ಅಂದ್ರೆ ಕೇಳ್ತಾ ಕೇಳ,
2: ಕೇಳಿ ನೋಡೋಣ.
0: ಅಯ್ಯ ಭಾವನವರ,
1: ಏನು
0: ಎಲ್ಲ ಬತ್ತಲೇನ ಆಗಿಬಿಡುದ?
1: ಬಹುದು, ಸರ್ವಾಂಗ ಬತ್ತಲೆ.
0: ಅಯ್ಯ ನಿನ್ನ ನಶೀಬ ಎಲ್ಲಿ ಬೇಡ ಏನ? ಅದ ನಮಗ್ ಬೇಕಾಗಿತ್ತು ಅಂದ ಮೇಲೆ ಅದಕ್ಕೆ ಯಾಕೆ ಇಷ್ಟ ತಂಗಿ? ಕುಣ್ಯಾಕಿ ನಿಂತ ಮೇಲೆ ಕಣಮಿಸ್ಕ್ಯಾಕ?
2: ಇಷ್ಟೇ ಅಲ್ಲವೇ ಇದಕ್ಕೊಂದು ಇಷ್ಟು ಯೋಚನೆ, ನಾನು ಯಾರು ಗೊತ್ತೇನು ಸೂಳೆ.
1: ಹಾಗಿದ್ದರೆ ಆಗಲಿ
0: ಆಗಲಿ, ನಿಮ್ದು ಆಗಲಿ ನಮ್ದು ಆಗಲಿ, ಕುತ್ತಾವ್ರದ್ದು ನಿತ್ತಾವ್ರದ್ದು ಕೇಳಾವ್ರದ್ದು ಟೇಪ್ನವ್ರದ್ದು ಎಲ್ಲಾರ್ದು ಆಗೇ ಹೋಗ್ಲಿ.

0: ಕೇವಲ ನರಕದ ಕೂಪ, ಕೇವಲ ಚಿನ್ನದ ಆಭರಣದ ಮುಚ್ಚಿ ನೆರೆದ ಕೂದಲಗಳಿಂದ ಆಚಾಸಿ ಈ ಸುಂದರವಾಗಿ ಕಾಣುವ ತರುಣಿಯ ಶರೀರದ ಪರಿಯನ್ನು ತಿಳಿಯದೆ ಮುರುಳತನದ ಮೋಸಿ ಕೆಟ್ಟೆನು. ಇದಕ್ಕಿಂತಲೂ ಅಮಂಗಲ, ಇದಕ್ಕಿಂತಲೂ ಕಷ್ಟತರ ಅನ್ಯವಾವುದುಂಟು? ಪ್ರಪಂಚದಲ್ಲಿ ವ್ಯರ್ಥವಾಗಿ ನಮ್ಮಂಥ ಅಜ್ಞಾನಿಗಳು ಮೋಸ ಹೋಗುವರಲ್ಲವೇ? ಆದರೆ ಈ ದಿವಸ ಮಲ್ಲಮತಾಯಿ ಉಪದೇಶವೆಂಬ ಸೂರ್ಯನ ಪ್ರಕಾಶದಿಂದ ನನ್ನ ಅಜ್ಞಾನವೆಂಬ ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು.
1: ಇದೇನು ಪ್ರಿಯಕರ, ಹೀಗೇಕೆ ಭ್ರಮಿಷ್ಠಂತೆ ಮಾಡಿದ್ರಿ?
0: ಛೇ, ಸರಿ ಅಂದಕ್ಕೆ ನಾನು ಭ್ರಮಿಷ್ಠನು, ಹುಚ್ಚನು ಅಂದಲ್ಲಿ ಈ ನರಕದಲ್ಲಿ ಬಿದ್ದು ಹೊರಳಾಡಿದೆನು. ಆದರೆ ಈ ದಿವಸ ಮಲ್ಲಮತೆಯ ಅನುಗ್ರಹದಿಂದ ಈ ನರಕಾಂಬುಧಿಯಿಂದ ಎದ್ದು ಬಂದೆನು. ಆಗಲಿ, ಇನ್ನು ಮುಂದೆ ಆ ನನ್ನ ತಾಯಿಯ ಪಾದ ಸನ್ನಿಧಿಗೆ ಹೋಗಿ ಈ ಕಷ್ಟತರ ಸಂಸಾರದ ಪಾರಾಗುವ ಯೋಚನೆ ಮಾಡುವೆನು. ನಾನು ಮರುಳನು, ಭ್ರಮಿಷ್ಠನು, ಪುತ್ತನು, ಪಾಪಿಯು, ನರಕ ಗಾಮಿಯು.
1: ಪ್ರಿಯಕರ, ಪ್ರಿಯಕರ,

0: ಬರುವಾಗ ಬಂದದ್ದು ಬತ್ತಲೆ. ಕಳಕೊಂಡೆ ನಂದು, ಉಳಕೊಂಡೆ ನಾನು, ಮೂರು ಮಲೆಗಳನ್ನು ತೊಳಕೊಂಡೆ, ಸತ್ಯವಾವುದೆಂಬುದನ್ನು ತಿಳಕೊಂಡೆ. ಉಚ್ಚಿಯಲ್ಲಿ ಬಂದ ನಂದು, ಬತ್ತಲಲ್ಲಿ ಬಿದ್ದ ನಂದು, ಹುಚ್ಚು ನಾಯಿಯಂಥ ಸೂಳೆಯನ್ನು ಮೆಚ್ಚಿ ಗಲ್ಲ ಕೆಡದ ನಂದು, ಗಲ್ಲ ಕೆಡದ ನಂದು, ಭೋಗದಲ್ಲಿ ಬಂದ ನಂದು, ಯೋಜಿಯನ್ನು ಕೊಂದ ನಂದು, ರಾಗವೆಂಬ ವಿಷದ ಹಲ್ಲಿನ ನಾಗರ ಹಾವಿನಂಥ ನಂದು, ಹಣ್ಣು ಹೆಣ್ಣು ಮಣ್ಣು ನಂದು, ಕಣ್ಣು ಕೆಡಿಸುವಂಥ ನಂದು, ಬಣ್ಣ ಎಡಿಸಿ ಹುಟ್ಟು ಸಾವನ್ನುಣ್ಣು ಹಚ್ಚಿದಂಥ ನಂದು, ಆಶೆ ಅಳಿಯದಿರಲು ಪಾಶ ಮುಕ್ತನಾಗುವೇನೆ, ಮಾಯೆಯನ್ನು ಗೆದ್ದವನೇ ಮರ್ಮಜ್ಞನಾದ ಯೋಗಿಯು, ನವರಂಧ್ರಗಳಿಂದ ಯುಕ್ತವಾದ ಈ ಚೀಲಕ್ಕೆ ನವಕುಂದನದ ಭೂಷಣಗಳೇಕೆ, ತಾಯಿಯ ಗರ್ಭದಿಂದ ಮೊದಲು ವಸ್ತ್ರವಿಲ್ಲದೆ ಬತ್ತಲೆಯಾಗಿ ಈ ಬಂದ ದೇಹವು ತುದಿಗೂ ಬತ್ತಲೆಯಾಗಿ ಹೋಗುತ್ತಿರಲು, ನಡುವೆ ಬಟ್ಟೆ ಪೀತಾಂಬರ ಧರಿಸುವುದು ಅಪಹಾಸ್ಯವಲ್ಲವೇ? ನಶ್ವರವಾದ ಈ ಜಗತ್ತಿನಲ್ಲಿ ನಾನು ನನ್ನದೆನ್ನುವುದೆಲ್ಲವೂ ಮಿಥ್ಯವೇ. ನಾನೊಂದು ದಿವಸ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ನನ್ನನ್ನು ಸ್ಮಶಾನದಲ್ಲಿ ಹೂಳಿ ಹೆಂಡರು ಮಕ್ಕಳು ಮನೆಗೆ ಸಾಗುವರಂದ ಬಳಿಕ ಯಾವುದೂ ನನ್ನದೆನಲಿ? ಈ ಭೂಮಿ ನನ್ನದೆನಲಿ? ಭೂಮಿ ನನ್ನದೆನಲು ಭುವನೇಶ ನಗುವ ಕಾಮಿತವ ಕಂಡು ಲೋಭಿಯ ಧನವೇ ನಗುವುದು, ಕಾಮಿನಿಯು ನನ್ನವಳು ಎಂದರೆ ಮೃತ್ಯು ನಗುವಳು, ಪ್ರೇಮ ದೂಷಿತ ಪತಿಯು ಸುತನಪ್ಪುವುದು ಕಂಡು ಜಾರ್ಯತ ನಗುವಂತೆ ಕಲಿರಾಜ ನಗುವನು, ವಿಶ್ವತೋಭಿರಾಮ ಕೇಳುವೇಮ ಕೇಳೋ ಕೇಳುವೇಮ ಕೇಳಪ್ಪ. ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ಯೋಗಿಯಾಗದಿದ್ದರೆ ಯಾವುದು ಸಾರ್ಥಕ? ನಾನು ಯೋಗಿ ಆಗಿರಲಿಕ್ಕೆ ಬೇಕು, ನಾನು ತ್ಯಾಗಿ ಆಗಿರಲಿಕ್ಕೆ ಬೇಕು. ಹಾಗಾದರೆ ನಾನು ಎಂಥ ಯೋಗಿ? ನಾನು ರಾಜಯೋಗಿ. ಹೌದು, ನಾನು ರಾಜಯೋಗಿ. ನಾನು ರಾಜ ಅಲ್ಲ ಅಲ್ಲಲ್ಲ. ಹಾಗಾದ್ರಿ ನಾನು ಹಠಯೋಗಿ. ಹೌದು, ನಾನು ಹಠಯೋಗಿ. ನಾನು ಹಠಯೋಗಿ ಅದು ಅಲ್ಲ, ಅದು ಅಲ್ಲ. ಹಾಗಾದ್ರಿ ಉನ್ಮತ್ತ ಯೋಗಿ, ಉತ್ತ ಯೋಗಿ. ಉತ್ತಯೋಗಿ ಯೋಗಿ ಆದ್ರೆ ನನಗೆ ಪಟ್ಟಿ ಬರೆಗಳೇಕೆ? ಇದೇನು ರಕ್ತ ಬಂತು? ಈ ರಕ್ತವೆಲ್ಲಿಂದ ಬಂದಿತೆಂಬುದನ್ನು ಈ ವೇಮನು ಅರಿತಿದ್ದಾನೆ. ಕೇವಲ ಹೆಣ್ಣು ಗಂಡಿನ ರಕ್ತ, ಮಣ್ಣು ಬಂಬೆಯನ್ನು ಮಾಡಿದಂಥ ರಕ್ತ, ಮದಕ್ಕೆ ಬರಿಸುವ ರಕ್ತ, ಮೋಹಗೊಳಿಸುವ ರಕ್ತ, ಮತಜಟ್ಟ ಹುಚ್ಚನ ರಕ್ತ. ಹಸಿವು ತ್ರಸಿಗಳಿಗೊಬ್ಬರ ರಕ್ತ, ಕಾಮಿನಿ ಕಾಂಚನೆಗಳಲ್ಲೊಬ್ಬ ರಕ್ತ, ಇವುಗಳಿಲ್ಲದೆ ಸರ್ವ ಸಂಗತಿಯಾಗಿಯಾದವನೇ ವಿರಕ್ತ, ಅವನೇ ಮುಕ್ತ, ಅವನೇ ಮುಕ್ತ, ಅವನೇ ಮುಕ್ತ.
1: ಯಾರು ಹೀಗೇಕೆ ಮಾಡುವಿರಿ?
0: ಯಾರು
1: ಯಾರು
0: ಯಾರು ನನ್ನ ತಾಯಿ ಅಮ್ಮ.
1: ದೇವಣ್ಣ,
0: ತಾಯೇ, ನಿನ್ನ ಕೃಪಾ ಬಲದಿಂದ ಈ ನರಕಾಂಬುಧಿಯಿಂದ ಎದ್ದು ಬಂದೆನು. ಶಾಂತ ಭಾವೇ, ನನ್ನನ್ನು ಕಾಪಾಡಮ್ಮ, ಕಾಪಾಡು ತಾಯೇ.
1: ವೇಮಣ್ಣ ಹೇಳಪ್ಪ, ಹೇಳು ವೇಮಣ್ಣ ಹೇಳಪ್ಪ.
0: ತಾಯಿ, ಗಣಭಾಗ್ಯದಿಂದ ದೊರೆತ ಈ ದೇಹವನ್ನು ಒಂದು ಕಾಸು ಬೆಲೆ ಬಾಳದ ಹೆಣ್ಣಿಗೆ ಮೋಹಿಸಿ ಮೂರ್ಖತನದಿಂದ ಬೇಡಿದ್ದನ್ನರ್ಪಿಸಿದನು. ಮಾತೆ ವಿರಕ್ತೆ ಸಾತ್ವಿಜನ ಶ್ರೋಭೂಷಣಿಯಾದ ಮಲ್ಲಾಂಬೆ, ನನ್ನನ್ನು ಕಾಪಾಡಮ್ಮ, ಕಾಪಾಡು.
1: ಅಪ್ಪ ವೇಮಣ್ಣ, ಈಗ ನಿನಗೆ ಸಾಕಷ್ಟು ಪಶ್ಚಾತ್ತಾಪವಾಗಿ ನಿನ್ನ ಅಂತಃಕರಣವು ಪರಿಶುದ್ಧವಾಗಿದೆ, ಜ್ಞಾನೋದಯವಾಗುವುದಕ್ಕೆ ಪರಿಪಕ್ವ ದಿಶೆ ಪ್ರಾಪ್ತವಾಗಿದೆ. ಆದ್ದರಿಂದ ನಿನಗೆ ನಾನು ಹೇಳುವ ವಿಷಯ ಅದು ಮುಖ್ಯವಾದ ವಿಷಯ, ತಿಳಿದುಕೊಳ್ಳಲೇಬೇಕಾದ ವಿಷಯ, ಅದನ್ನು ನೀನು ಶ್ರದ್ಧೆಯಿಂದ ಕೇಳಪ್ಪ.
0: ಆಗಲಿ ತಾಯಿ, ಕರುಣೆಯಿಂದ ನನಗೆ ಹೇಳಬೇಕಾದದ್ದೆಲ್ಲವನ್ನು ಹೇಳಿ ನನ್ನನ್ನು ಉದ್ಧರಿಸಮ್ಮ.
1: ವೇಮಣ್ಣ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು ಎಂಬ ಈ ಮೂರರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆಯಪ್ಪ.
0: ಹಾಗಾದರೆ ತಾಯೇ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು, ನಿಜವಾದ ನನ್ನ ಸ್ವರೂಪ ಎಂತಹದ್ದು ತಾಯೇ?
1: ವೇಮಣ್ಣ, ನಾನು ಯಾರು ಎಂಬ ಕಲ್ಪನೆಯನ್ನು ಅರಿಯುವ ಅರಿವನ್ನು ಕುರುಹಿಡುವ ವಸ್ತುವೇ ನೀನು. ಅಂದರೆ ತತ್ವಮಸಿ, ತ್ವಂ ತದಸಿ, ಅದುವೇ ನೀನು ಇದ್ದಿ, ನೀನೇ ಅದುವೇ ಇದ್ದಿ. ಅಂದರೆ ಪಂಚಕೋಶ ಅತೀತನೇ ನೀನು. ಮೂರು ಅವಸ್ಥೆಗಳನ್ನು ಎದುರಿಟ್ಟು ಅರಿಯುವ ಅರಿವೇ ನೀನು. ಅಂದರೆ ಈ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಭೂತವಾದಂಥ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮ ವಸ್ತುವೇ ನೀನಿರುವೆಯಪ್ಪ.
0: ತಾಯೇ, ಧನ್ಯನಾದನು. ನನಗೀಗ ಎಲ್ಲವೂ ಆನಂದವೇ ತೋರುವುದು. ಪ್ರಜ್ಞಾನಾನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ನೇಹ ನಾನಾಸ್ತಿ ಕಿಂಚನ್, ಶಿವೋಹಂ ಶಿವೋಹಂ ಶಿವೋಹಂ.
1: ಅಪ್ಪ, ಈಗ ನೀನು ಪೂರ್ಣ ಆತ್ಮಜ್ಞಾನಿಯಾಗಿರುವೆ. ನಿನ್ನಿಂದ ಜಗದ್ ಉದ್ಧಾರವಾಗಬೇಕಾಗಿದೆ. ಆದ್ದರಿಂದ ಇನ್ನು ಮುಂದೆ ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ, ನಿನ್ನ ಹೇಳಿಕೆಯಂತೆ ನಡೆದುಕೊಂಡು ನನಗೆ ತಿಳಿದ ತಿಳುವಳಿಕೆಯನ್ನು ಈ ಜಗತ್ತಿಗೆ ತಿಳಿಸುವೆನಮ್ಮ.
1: ಹಾಗಾದರೆ ಹೇಗೆ ತಿಳಿಸುವೆ ಮತ್ತು ಏನೆಂದು ತಿಳಿಸುವೆ?
0: ಅಮ್ಮ, ಈ ವೇಮನು ಕೇವಲ ಜ್ಞಾನಿಯಲ್ಲ, ಸಿದ್ಧಾಂತಿಯಲ್ಲ, ಶ್ರುತಿ ಸ್ಮೃತಿ ಶಾಸ್ತ್ರ ಕೋವಿದನಲ್ಲ, ವ್ಯಾಕರಣ ಬಲ್ಲ ಪಾಣಿನಿಯಲ್ಲ, ಪಾತಂಜಲಿಯಲ್ಲ, ತರ್ಕಜ್ಞಾನದ ಕಣಾದನಲ್ಲ, ಕ್ರಿಸ್ತನಲ್ಲ, ಪೈಗಂಬರನಲ್ಲ, ಗೌತಮನಲ್ಲ. ನಾನು ಎಂಬ ಪದಕ್ಕೆ ಯಾವುದು ಲಕ್ಷಾರ್ಥವಾಗಿ ತೋರುವುದೋ ಅಂತಹ ಸರ್ವಾಂತರಾತ್ಮನೇ ತಾನೆಂದು ಹೇಳುವ ನಿಜ ವೇದಾಂತದ ಮರ್ಮಯೋಗಿ. ಅಮ್ಮ, ಈ ವೇಮನು ಸ್ವೀಕರಿಸಿದ ಧರ್ಮದಲ್ಲಿ, ತತ್ವಗಳಲ್ಲಿ ಕುಲವಿಲ್ಲ, ಜಾತಿ ಪಂಥಗಳಿಲ್ಲ, ಅಸ್ಪೃಶ್ಯತೆಯಿಲ್ಲ, ಅನೈಕ್ಯತೆಯಿಲ್ಲ, ವೇಷಾಸೂಯಗಳಿಲ್ಲ, ವರ್ಣಾಶ್ರಮಗಳಿಲ್ಲ, ಕಲ್ಲು ಪ್ರತಿಮೆಗಳಿಲ್ಲ, ಹರಿಯಿಲ್ಲ, ಹರಣಿಲ್ಲ, ಲಿಂಗ ಜಂಗಮರಿಲ್ಲ, ವೈಷ್ಣವ ಸ್ಮಾರ್ಥರಿಲ್ಲ, 18 ಪುರಾಣಗಳಿಲ್ಲ, 16 ನಿಯಮಗಳಿಲ್ಲ, ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ತೋರುವ ಈ ವಿಶ್ವವೆಲ್ಲವೂ ಪರಮಾತ್ಮನ ಸ್ವರೂಪವಾಗಿದೆ. ಇದೇ ವೇಮನ ನಿಜ ವೇದಾಂತ, ಇದುವೇ ಸಿದ್ಧಾಂತ.
1: ಧನ್ಯ ಧನ್ಯ ವೇಮಣ್ಣ, ಈ ನಿನ್ನ ಆತ್ಮಾನುಭವದ ವಾಣಿಯನ್ನು ಕೇಳಿ ನಾನು ಧನ್ಯಳಾದೆನು. ನೋಡಪ್ಪ, ಇನ್ನು ಮುಂದೆ ಈ ಮಲಿನವಾದ ಬಟ್ಟೆಗಳನ್ನು ತೆಗೆದು ಹಾಕಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ.
1: ದೇವ, ನಿನ್ನ ಕರುಣೆಯಿಂದ ಇವನಿಗೆ ಜ್ಞಾನೋದಯವಾಯಿತಲ್ಲ, ನನ್ನ ಅಭಿಲಾಷೆ ಪೂರ್ತಿಗೊಂಡಿತು ಸ್ವಾಮಿ.
2: ಕಾಪಾಡಮ್ಮ.
1: ಹೇಳಮ್ಮ. ಯಾರಮ್ಮ ನೀನು?
2: ಅಮ್ಮ, ನಾನು ನಿನ್ನ ಮೈದುನ ವೇಮರೆಡ್ಡಿಯನ್ನು ನರಕೈ ಕೆಳೆದ ಪಾಪಿ, ನಿನ್ನ ಮೂಗುತ್ತೆಯನ್ನು ಅಪೇಕ್ಷಿಸಿದ ಮೂಢಳು, ನನ್ನ ತಪ್ಪನ್ನು ಕ್ಷಮಿಸಿ ಕಾಪಾಡಮ್ಮ.
1: ಅಮ್ಮ, ವೇಶ್ಯರು ಪರಪುರುಷರನ್ನು ಕೂಡಿ ಜೀವಿಸಿಕೊಂಡು ಇರುವುದು ಅದು ಧರ್ಮವಲ್ಲ, ಸದಾಚಾರವೇ ಸ್ತ್ರೀ ಧರ್ಮ. ಅದರಂತೆ ನಡೆದು ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಮ್ಮ.
2: ಅಮ್ಮ, ನಿನ್ನ ಮೂಗುತಿಯನ್ನು ಮುಟ್ಟಿದ ಕೂಡಲೇ ನನ್ನ ಮನಸ್ಸು ಪವಿತ್ರವಾಯಿತು. ಎಂತಹ ಮೂಗುತಿ! ನನ್ನ ಕವಿದ ಕತ್ತಲೆಯನ್ನು ಕಳೆದು ಮೂಗುತಿ, ನನ್ನ ಪಾಪ ಕರ್ಮದಿಂದ ಮುಕ್ತಳನಾಗಿ ಮಾಡಿದಂತಹ ಮೂಗುತಿ, ಬಲ್ಲಮಾಂಬೆ ಮಂಗಳದಾಯಕ ಮೂಗುತಿ.

0: ಮಾಡಿದ ಕರ್ಮ ವಾವಾರಿ ನನ್ನ ತಾಯಿ, ವರ್ಷಕ್ಕೆ ಒಂದು ಒಡಸ್ನು ನಿನಗೆ ತೆಂಗಿನಕಾಯಿ, ನೀ ತಣ್ಣಗೆ ಒಮ್ಮೆ ಸಾಯ್ ಅಪ್ಪ ಹುಡುಕಿ ಮಾಡಿಬಿಡ್ತು, ಹೋಗಿ ಹೋಗಿಬಿಡ್ತು ಸುಡಿತ ಮಗ ದೇಶದಲ್ಲಿ ಭಾವ ಆಗಿ. ಇದೇನೋಪ್ಪ ನಮ್ಮ ಮನ್ಯಾಗ ನನಗೆ ಒಂದ್ರ ಮೇಲೆ ಒಂದು ಬಂದು ಬಿಡಾಕತ್ತವಲ್ಲ.
1: ಅಯ್ಯೋ ಮಲ್ಲಮ್ಮ ತಂದೆ,
2: ಅತ್ತಿಯವರಿ ನೀವು ಚಿಂತೆ ಮಾಡಬೇಡ್ರಿ, ಆ ಪರಮಾತ್ಮನ ಪಾದೋದಕ ನನ್ನ ಬಳಿಯಲ್ಲಿವೆ, ಆ ಪಾದೋದಕದ ಮಹಿಮೆಯಿಂದ ನಿಮ್ಮ ರೋಗವನ್ನು ನಾನು ನಿವಾರಣೆ ಮಾಡುವೆನು. ಆದ್ದರಿಂದ ಅಮ್ಮ ಈಗ ಎಲ್ಲರೂ ಮಲ್ಲೇಶಿಯ ಅನ್ಬೇಕಮ್ಮ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗಳೇ, ಎಷ್ಟು ದಿವಸಮ್ಮ ಎಂದು ಕೂಗಿ ಕರೆದು ನನಗೆ ಹಾಲು ಕೊಡು, ಬಿಸಿಯನ್ನ ಹಾಕು ಎಂದು ನನ್ನನ್ನು ಕಾಡುತ್ತಿದ್ದಿ. ಇನ್ನು ನಿನ್ನ ಗಂಡನ ಮನೆಯಲ್ಲಿ ಯಾರನ್ನು ಕಾಡುವಿಯಮ್ಮ? ನಿನ್ನ ನಗಲಿನ ಬಾಳುವುದಾದ್ರೆ ಎಂತು
1: ಅಮ್ಮ? ಹೆಣ್ಣು ಮಕ್ಕಳನ್ನು ಹಡೆದವರ ಪಾಲಿಗೆ ಇಂಥ ಪಡಿಪಾಠವು ತಪ್ಪಿದ್ದಲ್ಲವಮ್ಮ. ನಿಮ್ಮಂತಹ ಗುರು ಹಿರಿಯರ ಆಶೀರ್ವಾದದ ಬಲದಿಂದ ಪತಿಯ ಗ್ರಹದಲ್ಲಿದ್ದುಕೊಂಡು ನಾನು ಸಂಸಾರ ಮಾಡುವೆನು. ತ್ರಿಕಾಲದಲ್ಲಿಯೂ ಪತಿಯೇ ಪರಮಾತ್ಮನೆಂದು ಭಾವಿಸಿ ನಡೆಯುವೆನು. ಮಾವನಿಗೆ, ಭಾವನಿಗೆ, ಅತ್ತೆಯೇ ಮೊದಲಾದ ಚಿಕ್ಕ ದೊಡ್ಡವರ ಸೇವೆಯನ್ನ ಮನಮುಟ್ಟಿ ಮಾಡಿ ಉಭಯ ಕುಲಕ್ಕೂ ನಾನು ಕೀರ್ತಿ ತರುವೆನಮ್ಮ. ಹಾಗೂ ಶ್ರೀ ಮಲ್ಲಿಕಾರ್ಜುನನ ಕರುಣೆಯನ್ನು ನಾನು ಪಡೆಯುವೆನಮ್ಮ.
0: ಮಗಳೇ, ನಿನ್ನ ಮುದ್ದು ಮುಖವು ಇನ್ನೆಂದು ನಮ್ಮ ಕಣ್ಣಿಗೆ ಬೀಳುವುದೋ ತಿಳಿಯದು. ನಿನ್ನತ್ತೆ ಮನೆಯವರು ಮೇಲಿಂದ ಮೇಲೆ ತವರೂರಿಗೆ ಕಳುಹಿಸಿ ನಮಗೆ ಆನಂದುಂಟು ಮಾಡಿದ ಒಳ್ಳೆಯ ಸ್ವಭಾವದವರು ಇದ್ದಾರೆಯೋ ಇಲ್ಲವೋ ಅದನ್ನಾರು ಬಲ್ರಮ್ಮ.
1: ಅಮ್ಮ, ತಾಯಿಯ ಪ್ರೇಮಕ್ಕೆ ಪರಿಮಿತಿ ಉಂಟೇನಮ್ಮ. ಒಂದು ಸಮಯ ಸಮುದ್ರವು ಕೂಡ ಅದು ಬತ್ತಬಹುದು, ಆದರೆ ಮಾತೆಯ ಪ್ರೇಮ ಪ್ರವಾಹವು ಅದು ಎಂದಿಗೂ ಕಡಿಮೆಯಾಗುವುದಿಲ್ಲವಮ್ಮ. ಅಮ್ಮ, ನಿನ್ನ ಕರುಳು ಎಂಥದ್ದೇ ತಾಯಿ.

0: ಪತಿ ಮಲ್ಲಮ್ಮ.
1: ಅಮ್ಮ,
0: ನೀನು ನಿನ್ನ ಪತಿಪಾದ ಸೇವೆಯನ್ನು ಬಿಟ್ಟು ಈ ಗೆಳತಿಯ ಭೇಟಿಗೆ ಅಂದು ಬರುವಿ ಅಮ್ಮ. ಈ ಸ್ನೇಹದ ವಿಯೋಗ ತಾಪ ನಿಂತೂ ಸಹಿಸಬೇಕಮ್ಮ.
1: ಅಮ್ಮ, ಗೆಳತಿ, ಹೀಗೆಲ್ಲ ನೀನು ಶೋಕ ಮಾಡಿದಿರಮ್ಮ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಪತಿಯ ಸದನವೇ ಗತಿಯು, ಪತಿ ಪಾದ ಸೇವೆಯೇ ನಮ್ಮನ್ನು ಕೈವಲ್ಯ ಸೋಪಾನಕ್ಕೆ ಮುಟ್ಟಿಸುವುದು ತಾಯಿ.
2: ಮಗಳೇ, ಸೌಭಾಗ್ಯವತಿಯಾಗು, ಸಂಸಾರದಲ್ಲಿ ಸುಖದಿಂದ ಇದ್ದು ಸಂತತಿ ಸಂಪತ್ತಿನಿಂದ ಒಡಗೂಡಿ ಚಿರಕಾಲ ಬಾಳಮ್ಮ.
3: ಮಗು ಮಲ್ಲಮ್ಮ.
1: ಅಪ್ಪ,
3: ಹೋಗುವೆ ಏನಮ್ಮ?
1: ಹೌದಪ್ಪ, ನಾನು ಹೋಗಿ ಬರುವೆ, ನನಗೆ ಆಶೀರ್ವಾದ ಮಾಡ್ರಿ.
3: ಹೋಗಿ ಬಾರಮ್ಮ, ನಿನಗೆ ಮಂಗಲವಾಗಲಿ. ಮಗು ಮಲ್ಲಮ್ಮ,
1: ಅಪ್ಪ,
3: ನಿನ್ನ ಮಾವನ ಮನೆಯಲ್ಲಿ ಯಾವ ರೀತಿಯಿಂದ ವರ್ತಿಸಬೇಕೆಂಬುದನ್ನು ಅರಿತ ನಿನಗೆ ನಾನೇನು ಹೆಚ್ಚಾಗಿ ಹೇಳಲಮ್ಮ.

0: ಆದರೂ ಪಿತೃ ಧರ್ಮಕ್ಕನುಸರಿಸಿ ಹೇಳುವೆಯೇ ನನ್ನ ಕರ್ತವ್ಯ.
1: ಹೌದಪ್ಪ.
0: ಮಗು ಮಲ್ಲಮ್ಮ,
1: ಅಪ್ಪ,
0: ಗುರು ಲಿಂಗ ಜಂಗಮರ ಪಾದ ಸೇವೆಯನ್ನು ಮರೆಯದಿರಮ್ಮ.
1: ಇಲ್ಲಪ್ಪ.
0: ಹಾಗೂ ನಿನ್ನ ಪತಿ ಪಾದ ಸೇವೆಯನ್ನು ಮಾಡಿ ಅವನನ್ನು ಆನಂದ ಸಾಗರದಲ್ಲಿ ಮುಳುಗಿಸಮ್ಮ.
1: ಹಾ, ಒಳ್ಳೆಯದು ಅಪ್ಪ. ಎನ್ನ ಸಂಗಡ ತಾವು ಕೂಡ ಅಲ್ಲಿಯವರೆಗೆ ಬರಬೇಕಾಗುವುದಪ್ಪ.
0: ಆಗಲಮ್ಮ, ಹಾಗೆ ಆಗಲಿ. ತಂಗಿ ಮಲ್ಲಮ್ಮ,
1: ಅಪ್ಪ,
0: ಇನ್ನು ನಡೆಯಮ್ಮ, ಹೊತ್ತಾಗುವುದು.
1: ಆಗಲಿಪ್ಪ.

0: ಯಪ್ಪ ಯಪ್ಪ ಬಂದ್ ಬಿಟ್ಲು ಬಂದ್ ಬಿಟ್ಲು. ನಮ್ಮ ಅಮ್ಮನಿಗೆ ಹೇಳಿದೆ ಅಮ್ಮನಿಗೆ, ಏ ಅಮ್ಮ ಏಮ್ಮ ಏಮ್ಮ ಬಂದ್ ಬಿಟ್ಲು ಬಂದ್ ಬಿಟ್ಲು.
1: ಹರಮು ಯಾರು ಬಂದ್ರು ಬರು?
0: ಏಮ್ಮ ಏಮ್ಮ
1: ಏನು
0: ನೀನು ಅಪ್ಪನಿಗೆ ಏನಾಗುವಿ?
1: ಹುತ್ತ ಹಾಗಲ್ಲೋ ಭರಮಣ್ಣ, ಅವಳೇ
0: ಅಮ್ಮ ಅವಳೇ ಅವಳೇ.
1: ಏ ಏನೋ ಇದು
0: ಏಮ್ಮ ಅವಳೇ ಅವಳೇ.
1: ಏ ಹಾಗಲ್ಲೋ ಭರಮಣ್ಣ, ನೋಡು ನಿನ್ನ ಹೆಂಡತಿ ಬಂದ್ರವಳೇನು?
0: ಜಾನ ಮರಿಯ.
1: ಏ ಭರಮಣ್ಣ ಹೆಂಡತಿ ಬಂದ್ರೆ ಏನಾಯ್ತು, ಹೆದರ್ತಾರೇನು?
0: ಅಂಜಬಾರ್ದವ್ವ
1: ಅಂಜಬಾರ್ದಪ್ಪ
0: ಶಾಂತಿ ಬರ ಅಂಜಬಾರ್ದು.
1: ಏ ಅಂಜಬಾರ್ದು,
0: ಹೊಸ್ತಾಗಿ ಬಾಂಧ್ಯ
1: ಅಂಜಬಾರ್ದಪ್ಪ.
0: ಅಜಾಕ ಅಜಾಕ ನೀನು ಬಂದಾಗ ಅಪ್ಪ ಅಂಜಿ ಮೂಲ ಕುಚ್ಚಿದತ್ಲ.
1: ಹುಚ್ಚ ಹರಮಣ್ಣ ನೋಡು, ನಿನ್ನ ಹೆಂಡತಿ ಬಂದಿದ್ರೆ ಒಳ್ಳೆ ಬಟ್ಟೆ ಹಾಕೊಂಡ್ರು ಹೋಗು.
0: ಅಮ್ಮ ಈ ಯುದ್ಧ ನಡ್ಯಾಕಿಲ್ಲನ, ಏನ್ ನಡೀತಾವೋ ಏನ? ಚೇರ್ಮನ್ ಕೈಲಿ ಹೋಗಿ ಸಹಿ ಮಾಡ್ಸಿದಪ್ಪ ಆತಾವೋ.
1: ಈಗೆಲ್ಲ ಹುಚ್ಚರಂತೆ ಮಾತಾಡಬಾರ್ದು ನೋಡು. ಅವಳು ಒಳ್ಳೆ ಭಾಗ್ಯವಂತರ ಮಗಳು, ಅವಳ ಮುಂದೆ ಹೀಗೆ ಹುಚ್ಚರಂತೆ ನಿಲ್ಲಬಾರ್ದು. ಆದ್ರಿಂದ ಒಳ್ಳೆ ಬಟ್ಟೆ ಹಾಕೊಳ್ಬೇಕು, ಹಾಕೊಂಬರ್ಗಪ್ಪ.
0: ಅಮ್ಮ ಯಾರು ಹಾಕೊಂಡು ಬರ್ಲವ್ವ, ನಾನು ವಿವೇ ಅಲ್ಲ, ಇದಲ್ದ ಇನ್ನೊಂದು ಮನ್ಯಾಗ ಗೂಟ್ಗೆ ದೋತಿ ಆಡ್ತೈತಿವ.
1: ಹಾಗಾದ್ರೆ ಹಾ ಭರಮು ಆ ವೇಮೆಟ್ರಿ ಹಾಕೊಂಬ್ರು ಹೋಗು.
0: ಹೇಗೆ ಹೇಗೆ ಹಾಕಿಕೊಳ್ಳುವುದಪ್ಪ ಹೊಸ ಬಟ್ಟೆಯನ್ನು?

0: ಏ ಭರಮರಡ್ಡಿ, ಇದು ನನ್ನ ಶಲ್ಲೆ ಇದೆ.
1: ಏ ಇದು ನಿಂತಾಳ ಮತ್ತ?
0: ಅದೇ ಇದನ್ನೇ ಕ್ಯಾಚ್ಕೊಂಡಿರ್ವೆ ಅಂದೆ.
1: ಏ ಅಪ್ಪ, ಇವತ್ತೊಂದ ದಿನ ಕೊಡೋ ಮಾರಾಯ.
0: ಇವತ್ ಒಂದೇ ದಿವಸ?
1: ಹೂಣು ಗಬರು, ಇವತ್ ನಂದ ಬಂದೈತು ಗಬರು.
0: ಏ ಭರಮಣ್ಣ, ಅಲ್ಲಪ್ಪ ನಿನ್ನದೇನು ಬಂದಿರ್ಬೋದು?
1: ಏ ನಿನ್ ಗೊತ್ತಾಗಿಲ್ಲಪ್ಪ.
0: ಏ ಗೊತ್ತಿಲ್ಲ ಮರ, ಏನ್ ಬಂದಿದ್ ಬೇಗನೆ ಹೇಳ್ಬಿಡು.
1: ನೀನ್ ಮನ್ಯಾಗಿರಾವು ಬಿಡಾವು, ಆ ಕಡೆ ರೋಡ್ ಹತ್ಕಪ್ಪ ನೀವು, ಯಾವತ್ತು ನಿನಗೇನ್ ಗೊತ್ತಿರ್ತೈತಿ?
0: ಏ ಭರಮರಡ್ಡಿ, ಅದೇ ನನಗೆ ಗೊತ್ತಿಲ್ಲ, ಏನ್ ಬಂದಿದ್ ಬೇಗನೆ ಹೇಳ.
1: ಹೇಳ ನೋಡು ವೇಮಣ್ಣ, ಇವತ್ತ ನಂದು ಗಬರು.
0: ಏಲೇ ಭರಮರಡ್ಡಿ, ಅಲ್ಲಪ್ಪ ನಿನ್ನ ಹೆಂಡತಿ ಬಂದಿದ್ರೆ ನನ್ನ ಬಟ್ಟೆನ ಏಕೆ ಹಾಕಿಕೊಂಡಿವೆ ನೀನು? ಬಿಡು ನನ್ನ ಶಲ್ಲೆ ಬಿಡು.
1: ಅಮ್ಮ ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡು ಬಾ ಅಂತ ಹೇಳಿರೋಳು. ಅಮ್ಮ ಹೇಳಿರುವಳು ಅಮ್ಮ.
0: ಎಷ್ಟು ಚೆನ್ನಾಗಿ ಬೆರಳಲ್ಲಿಯ ಉಂಗ್ರ. ಲೇ ಭರಮಣ್ಣ, ಇದು ಈ ಶಲ್ಲೆ ನಿನಗೇ ಕೊಡುವೆ.
1: ಕೊಟ್ಟು ಬಿಡಂಗರ.
0: ಆದ್ರೆ ನೀನು ಆ ಉಂಗ್ರವನ್ನು ಕೊಡುವಿಯಾ? ಲೇ ಲೇ ಪೆದ್ದ, ಹಾಗೆಲ್ಲ ಮಾಡಬಾರ್ದು, ಸುಮ್ಮನೆ ಕೊಡು.
1: ವೇಮಣ್ಣ,
0: ಯಾಕೆ
1: ಈ ಉಂಗರವು ನಿನಗೆ ಬೇಕೆ?
0: ಹೌದಪ್ಪ, ಅದು ನನಗೆ ಬೇಕಾಗಿದೆ.
1: ಏಯಪ್ಪ, ಇದನ್ನ ಒಯ್ದು ನೀನು ಸೂಳೆ.
0: ಲೇ ಲೇ ಲೇ ಭರಮರಡ್ಡಿ, ಅಲ್ಲ ಸೂಳೆಯರು ಅಂದ್ರೆ ನಿನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವರೇನ?
1: ಏ ಅವರಷ್ಟು ಮನುಗಳು ಚೆಲ್ಲುವನು ವೇಮಣ್ಣ.
0: ಲೇ ಹಾಗೆಲ್ಲ ಮಾತನಾಡಬಾರ್ದು. ಈಗ ನೋಡು, ನಿನಗೆ ಸೂಳೆಯರ ಮಹಿಮೆಯನ್ನು ಹೇಳುತ್ತೀನಿ, ಸ್ವಲ್ಪ ಚೆನ್ನಾಗಿ ಕೇಳು.
1: ಸೂಳೆಯವನ ಮೈ ಹೇಳ್ತೀಯ?
0: ಏನ್ ಹೇಳ್ಬೇಕಪ್ಪ ನಿನಗೆ, ಮೈ ಅಲ್ಲ ಮಹಿಮೆ ಅಂದ್ರೆ ಅವಳ ವರ್ಣನೆ.
1: ಹೇಳಪ್ಪ ಏನೇನ್ ಹೇಳ್ತೀಯ ಎಲ್ಲ ಹೇಳ್ಬೇಡ.
0: ನೋಡು ಭರಮಣ್ಣ, ಮೊದಲು ಸೂಳೆಯರನ್ನು ಕಂಡ್ರೆ ಪುಣ್ಯ ಬರುತ್ತೆ ಪುಣ್ಯ.
1: ಶಭಾಷಿ ಗಬರು.
0: ಯಾಕೆ
1: ಶಭಾಷಿ ಕಂಡು ಗಬರು?
0: ಏನಾಯ್ತಪ್ಪ ನಿನಗೆ?
1: ಸೂಳೆಯವನು ಕಾಣ ಪುಣ್ಯ ಬರ್ತೈತೆ
0: ನೋಡಿದ ತಕ್ಷಣ ಬರುತ್ತೆ.
1: ಮತ್ತ ಮುಂದೆ?
0: ಮುಂದೆ ಅವಳನ್ನು ಮುಟ್ಟಿದ್ರೆ ಎಲ್ಲ ಪಾಪವು ನಾಶವಾಗ್ತಾ ಇದೆ.
1: ಆಟ ಚಾಟು ತುಳಿತಾಳಪ್ಪ ಅವ್ರದ.
0: ಹಾಗೆಲ್ಲ ಚೇಷ್ಟೆ ಮಾಡಬಾರ್ದಪ್ಪ. ಇದು ಅಲ್ಲದೆ ಅವಳನ್ನು ಮುತ್ತಿಸಿ ಒಡಗೂಡಿದರೆ ಸ್ವರ್ಗವೇ ಪ್ರಾಪ್ತಿ.
1: ಆಮೇಲೆ ಸತ್ತ ಹೋಗುದನ್ನ?
0: ನಿನ್ನ ತಲೆ ಸತ್ತ ಬಳಿಕ ಪಡೆಯುವಂತ ಸುಖವದಲ್ಲ.
1: ಮತ್ತೆ
0: ಈಗಲೇ ಇದ್ದಾಗಲೇ ಈ ಕ್ಷಣವೇ ಪಡೆಯುವಂತಹ ಸುಖನೋ? ಏ ಭರಮಣ್ಣ, ಈ ಮಾತನ್ನು ನಾನು ಕಲ್ಪಿಸಿಕೊಂಡು ಹೇಳುವುದೆಲ್ಲ ಸಂಸ್ಕೃತ ಭಾಷೆಯೊಳಗೆ ಮಹಾನ್ ಮಹಾನ್ ಕವಿಗಳು ನಮ್ಮಂತೆ ಅನುಭವಿಸಿ ಅಭಿಪ್ರಾಯ ಪಟ್ಟಿದ್ದಾರೆಯೋ ಬೆತ್ತೆ.
1: ತಪ್ಪೆ ನೋಡೋ ವೇಮಣ್ಣ.
0: ಏನು?
1: ಮೊದಲು ಸೂಳೆಯರ ಮನೆಗೆ ಹೋಗಲು ಮೊದಲು ಕೊಡುವರಪ್ಪ ಎಲೆ ಅಡಿಕೆಯ ತಾಟು.
0: ಹೌದು.
1: ಆಮೇಲೆ ಬೇಡುವರಪ್ಪ 10 ರೂಪಾಯಿಯ ನೋಟು.
0: ಇದು ಕೂಡ ನಿಜ ಬಿಡು.
1: ಅದನ್ನು ಕೊಡದಿದ್ದರೆ ಮಾರಿಸುವರೋ ನಿನ್ನ ಮೈ ಮೇಲಿನ ಶರಟು. ಆಮೇಲೆ ಏರಿಸುವರೋ ಮುನ್ಸೂಪನ ಕೋರ್ಟು. ಹೀಗಿದೆ ಸೂಳೆಯರು ಬಹಳ ಬೆರಕಿಯರು ವೇಮಣ್ಣ. ನಾನು ಹೇಳ್ತೋ ನಿಮ್ಮಣ್ಣ.
0: ಕಾಮಣ್ಣ,
1: ಯಾಕೋ ಮುಕ್ಕಣ್ಣ?
0: ಲೇ ಭರಮ, ನನ್ನ ಶಲ್ಯ ಕೊಡುವೋ ಅಥವಾ ಇಲ್ವೋ?
1: ಇಲ್ಲ ಇಲ್ಲ, ಅಮ್ಮ ಹೇಳಿರೋಳು ಅಮ್ಮ.
0: ಲೇ ಬರಂಗಿಲ್ಲ. ಲೇ ಭರಮಣ್ಣ, ಬೇಗನೆ ಕೊಡು.
1: ವೇಮಣ್ಣ, ನಿನಗೆ ಈ ಉಂಗರವು ಬೇಕೆ?
0: ಹೌದು. ಮತ್ತೆ
1: ತಕ್ಕೊಳಪ್ಪ ಅಂಗ್ರ.
0: ಎಷ್ಟು ಚೆನ್ನಾಗಿ ಬರಲಿ ಉಂಗುರ, ಇದನ್ನು ಒಯ್ದು ನನ್ನ ಲಲಿತಿಗೆ ಕೊಡುವೆನು.
2: ತಂಗಿ ಬಸಮ್ಮ.
3: ಯಾಕೆ ಆಗ್ತವ್ರೆ?
2: ಮಲ್ಲಮ್ಮನ ಬಂದ್ರಂತೆ, ಆರತಿಯನ್ನು ಸಿದ್ಧ ಮಾಡ್ರಿ.
3: ಒಳ್ಳೆಯದು.

0: ಬನ್ನಿ ಬನ್ನಿ.
1: ಹೇಮರಡ್ಡಿಯವರೇ, ನಿಮ್ಮ ಸೊಸೆಯನ್ನು ನಿಮಗೆ ಒಪ್ಪಿಸಿದೆನು, ಇನ್ನು ಮೇಲೆ ನೀವೇ ನೋಡಿಕೊಳ್ಳಿ.
2: ಪದ್ಮಮ್ಮನವರೇ, ಇಂದಿನಿಂದ ಇವಳಿಗೆ ನೀನೇ ತಾಯಿಯು ನೀನೇ ತಂದೆಯು. ಯಾಕಂದರೆ ಇವಳು ಹುಟ್ಟಿದಾಗಿನಿಂದ ಸದಾ ಮಲ್ಲಿಕಾರ್ಜುನನ ಸೇವೆಯಲ್ಲೇ ಕಾಲ ಕಳೆದಿರುವಳಮ್ಮ, ಕಾಲ ಕಳೆದಿರುವಳು. ಆದ್ದರಿಂದ ಬೇರೆ ಯಾವ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾದರೂ ಆಗಬಹುದು, ಅದನ್ನೆಲ್ಲ ನೀವೇ ಸಹಿಸಿಕೊಳ್ಳಬೇಕಮ್ಮ, ಸಹಿಸಿಕೊಳ್ಳಬೇಕು.
0: ಅದನ್ನೆಲ್ಲ ನೋಡ್ಕೊಂತೀರಪ್ಪ
3: ಇವೆಯಲ್ಲ ಹೊಸ ಅರಿವೆ.
0: ಹೌದಪ್ಪ ಅಣ್ಣ, ನೋಡು ನಿನ್ನ ಮಾವನವರು ಬಂದಿದ್ದಾರೆ, ನಮಸ್ಕಾರ ಮಾಡು.
3: ನೀನು ಬಾರುವ ಅಂದ್ರೆ ಬಾಯವ್ವ, ಬಾಯವ್ವ
0: ನಡಿ.
3: ಮಾವಯ್ಯ ಮಾವಯ್ಯ ನಮಸ್ಕಾರ, ಎಲ್ಲ ಚಲೋ ಇದ್ದೀಯ?
2: ಎಲ್ಲ ಚಲೋ ಇದ್ದೀವಪ್ಪ. ಭರಮಣ್ಣ, ನಿಮ್ಮ ಹೆಂಡತಿಯನ್ನು ಸರಿಯಾಗಿ ನೋಡಿಕೋಪ್ಪ.
3: ಅದನ್ನೆಲ್ಲ ಅಮ್ಮನಿಗೆ ಹೇಳಿದ್ರೆ ಆಯ್ತು, ಅದನ್ನೆಲ್ಲ ಅಮ್ಮನೆ ನೋಡ್ಕೊಂಬವಳು ಮಾವಯ್ಯ.
2: ಮಗು ಮಲ್ಲಮ್ಮ,
4: ಅಪ್ಪ
2: ನಾನಿನ್ನು ಹೋಗಿ ಬರುವೇನಮ್ಮ.
4: ಹೋಗಿ ಬರುವೆ ಏನಪ್ಪ?
2: ಹೌದಮ್ಮ, ಆದರೆ ಆದರೆ ನಿನಗೆ ಇನ್ನೊಂದು ಮಾತನ್ನು ಹೇಳ ಬಯಸುತ್ತೇನಮ್ಮ.
4: ಅಪ್ಪ ಹೇಳಪ್ಪ, ಯಾವ ಮಾತು ಅಂತ ನನಗೆ ಹೇಳಪ್ಪ, ಹೇಳು.
2: ಮಗು,
4: ಅಪ್ಪ
2: ಈ ಮನೆಯ ವಾತಾವರಣವನ್ನು ನೋಡಿದರೆ ಏನೋ ಒಂದು ವಿಚಿತ್ರವಾಗಿಯೇ ಕಾಣುತ್ತಿದೆಯಮ್ಮ. ಅಧಿಕಾರ ಮದದಲ್ಲಿ ಮೆರೆಯುವ ನಿನ್ನತ್ತೆ, ನಾಗಿಣಿಯ ಸ್ವಭಾವದ ನಿಗವೆಣ್ಣಿಯರು, ಮತ್ತೆ ಏನ ನಿನ್ನ ಪತಿ, ಇಂಥ ಜನರ ಮಧ್ಯದಲ್ಲಿ ನಿನ್ನ ಓರ್ವಳನ್ನೇ ಬಿಟ್ಟು ಹೋಗಲು ನನ್ನ ಮನಸ್ಸು ಕಳವಳ ಪಡುತ್ತಿದೆಯಮ್ಮ, ಕಳವಳ ಪಡುತ್ತಿದೆ.
4: ಅಪ್ಪ ಹೀಗೇಕೆ ಹೇಳುವಿಯಪ್ಪ? ಅತ್ತೆ ಮಾವಂದರ ಸೇವೆಯನ್ನು ಅವರ ತತ್ತಿನಂತೆ ಮಾಡಿ ಅವರಿತ್ತ ಆಜ್ಞೆಯನ್ನೆಲ್ಲ ನಾನು ಪಾಲಿಸುವೆನಪ್ಪ. ನಿಗವೆಣ್ಣೀರ ಕೂಡ ಯಾವತ್ತೂ ನಾನು ನಗುತ್ತಲೇ ಇರುವೆನಪ್ಪ. ಪತಿಯು ಅವನು ಮತಿಹೀನಾಗಲಿ ಅಥವಾ ಗತಿಹೀನಾಗಲಿ, ಸತಿಗೆ ಪತಿಯೇ ಪರಮಾತ್ಮನಲ್ಲವೇನಪ್ಪ?
2: ಹೌದಮ್ಮ.
4: ಆದ್ದರಿಂದ ಪತಿ ಪಾದ ಸೇವೆಯನ್ನು ಮಾಡಿ ನಾನು ಮುಕ್ತಿಯನ್ನ ಪಡೆಯುವೆನಪ್ಪ.
2: ಎಂಥ ಮಾತನ್ನು ಹೇಳಿದೆಯಮ್ಮ. ಧನ್ಯ ಮಗಳೇ, ನೀನೇ ಧನ್ಯ. ನಿನ್ನ ಗುಣಕ್ಕೆ ಎಣೆಯಿಲ್ಲ, ನೀತಿಗೆ ನೆಲೆಯಿಲ್ಲ, ಧರ್ಮಕ್ಕೆ ಚ್ಯುತಿಯಿಲ್ಲ ತಾಯಿ, ಚ್ಯುತಿಯಿಲ್ಲ. ಪ್ರಪಂಚದಲ್ಲಿ 10 ಮಂದಿ ಮಕ್ಕಳನ್ನು ಹಡಿಯುವುದಕ್ಕಿಂತ ಮುತ್ತಿನಂಥ ನಿನ್ನೋರ್ವಳನ್ನು ಪಡೆದ ನನ್ನ ಭಾಗ್ಯಕ್ಕೆ ಬೆಲೆ ಇಲ್ಲವಮ್ಮ, ಬೆಲೆ ಇಲ್ಲ. ಮಲ್ಲಮ್ಮ, ಮಲ್ಲಮ್ಮ ಎಂಬ ಈ 3 ಅಕ್ಷರಗಳು ಈ 3 ಲೋಕದೊಳಗೆ ಎಲ್ಲರ ಹೃದಯದಲ್ಲಿ ಮಲ್ಲಿಗೆಯ ಸುವಾಸನೆಯಂತೆ ಹರಡಿದಂದು ಆ ಮಲ್ಲಿಕಾರ್ಜುನಲ್ಲಿ ಬೇಡಿಕೊಳ್ಳುವೆನಮ್ಮ, ಬೇಡಿಕೊಳ್ಳುವೆ.
4: ಅಪ್ಪ ನೋಡಪ್ಪ, ಈಗ ತಾವು ಆ ಬಗ್ಗೆ ಯಾವುದೂ ಯೋಚನೆ ಮಾಡಬೇಕಾಗಿಲ್ಲವಪ್ಪ. ಯಾಕಂದರೆ ಆ ಪರಮಾತ್ಮನ ಕರುಣೆಯಿಂದ ಅದು ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತದೆ ನೋಡಪ್ಪ.
2: ಹಾಗೆ ಆಗಲಿ, ನಾನಿನ್ನು ಹೋಗಿ ಬರುವೆನಮ್ಮ.
4: ಅಪ್ಪ ತಾವು ಸ್ವಲ್ಪ ಊಟ ಮಾಡಿಕೊಂಡು ಹೋಗಬೇಕಪ್ಪ.
2: ಊಟ?
4: ಹೌದು.
2: ಈಗಲೇ ಆಯಿತಲ್ಲವಮ್ಮ. ಆಗಲಿ, ಹಾಗೆ ಮಾಡುವೆ. ಮಗು ಮಲ್ಲಮ್ಮ.
4: ಅಪ್ಪ
2: ನಾನು ಬರ್ತೀನಮ್ಮ.
4: ಮಗು. ಅಪ್ಪ
2: ಮಗು.
4: ಅಪ್ಪ
2: ಮಗು.
4: ಅಪ್ಪ. ಅಕ್ಕ, ಈ ಪೂಜೆ ಪೆಟ್ಟಿಗೆಯನ್ನು ಇಡ್ಲಿಕ್ಕೆ ದೇವರ ಮನೆ ಅದು ಎಲ್ಲಿದೆಯಮ್ಮ?
5: ಅಲ್ಲೇ.
4: ದೇವ, ನನ್ನ ಅತ್ತೆ ನಿಗವೆಣ್ಣೀರಿಗೆ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ದಯಪಾಲಿಸು ತಂದೆ. ಪತಿದೇವ,
3: ನೀ ಯಾಕೆ ನನ್ನ ಕಾಲು ಬೀಳ್ತಿ?
4: ಸ್ವಾಮಿ, ತಾವು ಯಜಮಾನ್ರು, ನಾನು ನಿಮ್ಮ ದಾಸಿ.
3: ದಾಸಿ
4: ಅಲ್ಲ, ನಿಮ್ಮ ಅರ್ಧಾಂಗಿ.
3: ನೀ ಅರ್ಧ ಅಂಗಿ, ನಾ ಪೂರ ಅಂಗಲ್ಲ. ಏನ ಕೋಟ್ ಮಿಡಿ ಚಾಟೋ?
4: ಛೇ ಛೇ, ಹಾಗಲ್ಲ ಸ್ವಾಮಿ. ನಾನು ನಿಮ್ಮ ಚರಣ ಸೇವೆಯನ್ನು ಮಾಡತಕ್ಕಂತ ಹೆಂಡತಿ
3: ಹೇಳ್ತೇ
4: ಸ್ವಾಮಿ. ನೋಡಿ ಪತಿದೇವ, ತಾವು ನನಗೆ ಅದೇನೋ ಆಜ್ಞೆಯನ್ನು ವಿಧಿಸುವರೋ ಅದನ್ನು ತಲೆಯ ಮೇಲೆ ಹೊತ್ತುಕೊಂಡು ಭಕ್ತಿಪೂರ್ವಕವಾಗಿ ಮಾಡುವುದು ನನ್ನ ಕರ್ತವ್ಯ.
3: ಹಾಗಾದರೆ ನಿನ್ನ ಮೇಲೆ ನನ್ನ ಅಧಿಕಾರವು ನಡೆಯಬಹುದು?
4: ಓ, ಅಗತ್ಯವಾಗಿ ನಡೆಸಿಕೊಳ್ಳಬಹುದು ಸ್ವಾಮಿ.
3: ಹಾಗಾದರೆ ಅತ್ಲಾಗೆ ನೋಡು. ಬೇಡ ಬೇಡ ಬೇಡ ಬೇಡ, ಎತ್ಲಾಗೆ ನೋಡು, ಎತ್ಲಾಗೆ ಬಾಡು ಯಪ್ಪ, ಬಾಡು ಯಪ್ಪ, ಬಾಡು ಯಪ್ಪ. ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ. ನೋಡಿ ಮಲ್ಲಿ
4: ಸ್ವಾಮಿ,
3: ನೀನು ತುಂಬಾ ಒಳ್ಳೆಯವಳಿದ್ದಿ. ನನಗೆ ರಂಟಿ ಒಡೆದು ಒಡೆದು ಬಾಳುತನವಾಗಿ ಬಿಟ್ಟಿದ್ದಿ ನೋಡೆ.
4: ಹಾಗಾದ್ರೆ ಅದಕ್ಕೆ ನಾನೇನ್ ಮಾಡ್ಲಿ ಸ್ವಾಮಿ?
3: ಅದಕ್ಕೆ ನೀ ಏನ್ ಮಾಡ್ಬೇಕಂದ್ರ ನನ್ನ ಕಾಲ ಚಿಕ್ತೀಯ
4: ದೇವ.
3: ಇಲ್ಲೋ ಯಪ್ಪ
4: ಮಲ್ಲಿಕಾರ್ಜುನ, ಪಾದ ಸೇವೆಯನ್ನು ದೊರಕಿಸಿಕೊಟ್ಟಿಯಲ್ಲ, ನಾನು ಧನ್ಯಳಾದೆ ಸ್ವಾಮಿ.
3: ಈಗ ನಾ ಏನಂದ ನೆವ್ವಾನೇ ಒಮ್ಮೆ ಅಂದ್ರೆ ಏನಾತು ನೋಡೇ ಮಲ್ಲಿ
4: ಸ್ವಾಮಿ.
3: ಹಾಗಾದ್ರೆ ಆಗ್ಲಿ.
4: ಹಾ ಆಗ್ಲಿ ಸ್ವಾಮಿ,
3: ಆಗ್ಲಿ.

0: ಸ್ವಾಮಿ, ಈಗ ನಾನು ಸ್ವಲ್ಪ ಊಟ ಮಾಡಿಕೊಂಡು ಬರಲೇನು ಅಂತ.
1: ಏ ಪಾಪ, ಇನ್ನೂ ಊಟ ಆಗಿಲ್ವೇನೆ?
0: ಇಲ್ಲ ಸ್ವಾಮಿ.
1: ಆಗ್ಲಿ, ನಾನು ಏನು ಒಳಗೋಗಿ ನೊಟ್ಟಿ ತಿಂದು ಬರ್ತೀನಿ. ನೊಟ್ಟಿ
2: ಮೇಲೆ ಭರ್ಮೆಯ ಮೈ ಮೇಲೆ ಬರ್ತಾ ಇದೆಯಲ್ಲೋ, ಕಣ್ಣು ಕಾಣಿಸ್ತವಿಲ್ಲ.
1: ಓಹೋ, ಯಾರು? ಶತ್ರು.
2: ಹೌದಪ್ಪ.
1: ನಮಸ್ಕಾರ ರೀ ಶತ್ರ.
2: ನಮಸ್ಕಾರ ಪಾ. ಲೇ ಭರ್ಮ್ಯ, ಏನು ಸುಳ್ಳು ನಿಮ್ಮ ಅಪ್ಪ?
1: ಯಾಕ್ರಿ ಶತ್ರ?
2: ಅಮಾವಾಸಿ ಒಳಗೆ ಸಾಲ ತೀರಿಸ್ತೀನಿ ಅಂತ ಹೇಳಿ ಹೋದಾವ, ಇದುವರೆಗೂ ಅವ್ನು ಮುಖವಾದ್ರು ಬೇಡವೆ.
1: ಯಾರ್ದ ಅಮಾಸಿದ್ರೆ?
2: ಏ ನಿಮ್ಮ ಅಪ್ಪಂದು ಒಂದೇ
1: ಶತ್ರ.
2: ಯಾಕ?
1: ನಮ್ಮ ಅಪ್ಪ ತಲೆ ನೂತೇಳೆ ಅನಿಗೆ ಪಟ್ಟಿ
2: ಕಟ್ಕೊಂಡು ಪಟ್ಟಿ ನೋಡ ಭರ್ಮ್ಯ, ಇನ್ನು ಎರಡು ಮೂರು ದಿವಸಗಳಲ್ಲಿ ನಿಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಹೋಗ್ತೀನಿ. ವಿಷಯ
1: ಬ್ಯಾಡ್ರಿ ಶತ್ರ, ಬ್ಯಾಡ್ರಿ. ನಮ್ಮ ಅಪ್ಪನ ಕರ್ಕೊಂಡು
2: ಬರ್ತೀನಿ.
1: ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ, ಇಲ್ಲೇ ಕುಣ್ರಿ. ಮತ್ತ
2: ಹೋಗಪ್ಪ, ಹೋಗು ಹೋಗು.
1: ಯಪ್ಪ, ಶತ್ರು ಸಾವುಕಾರ ಬಂದಾರ ನೋಡು. ಯಪ್ಪ,
2: ಏನು ಇದು ಸುಳ್ಳು ಕರಾರ ಹೇಗೆ? ನೀನೇ ನೋಡು
3: ಶತ್ರು, ನಾನು ಹಾಗೆ ಹೇಳುವುದಿಲ್ಲ.
1: ಹೇಳುದ್ರೆ ಗಂಡಗಾಚಿ ಹಾಕಿ ಸಾಧ್ಯ ಮಾಡದ.
3: ಸುಮ್ಮ ಹೋಗು.
1: ಹೋಗಂಗಿಲ್ಲಪ್ಪ.
3: ಹಾಗೆ ಮಾಡಬಾರದು, ಸುಮ್ಮ ಹೋಗು. ಶಕ್ತಿ ಅವರೇ, ಸ್ವಲ್ಪ ಶಾಂತದಿಂದ ಕುಳಿತುಕೊಳ್ಳಿ.
2: ಏನ್ ಶಾಂತ ಆಗ್ತಾರೋ ಜೀವಯ್ಯ, ನನ್ನ ಜೀವಾನೇ ಹೋಗಿತ್ತಯ್ಯ. ಶಾಂತ್ರತೆ ಶಾಂತ.
1: ಎಲ್ಲೇ
3: ಈ ಶೆಟ್ಟಿ ಅವರ ಮಾತನ್ನಾದ್ರೂ ಕೇಳಿದೆಯೋ ಇಲ್ಲವೋ?
4: ಅದಕ್ಕೆ ನನಗಿನ ಮಾಡಂತೀರಿ?
3: ಹಾಗಲ್ಲ, ನಿನ್ನ ಹತ್ತಿರ ಇದ್ದ ಒಡವೆಗಳನ್ನು ಕೊಟ್ಟು ಬಿಡು. ಈ ಶೆಟ್ಟಿ ಅವರು ಸಾಲ ತೀರಿಸಿಬಿಡೋಣ.
4: ನನ್ನ ಹತ್ತಿರ ವಸ್ತು ಒಡವೆ ಎಲ್ಲಿರುವವು? ಆಡಿನ ಮಗ ವೇಮಣ್ಣ ನಾಗಮ್ಮನ ಒಡವೆ ಕಸಿದುಕೊಂಡು ಸುಳಿವಿನೇ ಸೇರಲಿಲ್ಲವೇ? ಆಗಲೂ ನನ್ನ ಒಡವೆನ್ನೆಲ್ಲ ಕೊಟ್ಟು ಬಿಟ್ಟೆ.
3: ಹಾಗಾದ್ರೆ ಆ ನಾಗಮ್ಮ ಬಸಮ್ಮನ ಹತ್ತಿರ ಇದ್ದ ಒಡವೆಗಳನ್ನು ತೆಗೆದುಕೊಂಡು ಬರೋ ಹೋಗು.
5: ನೀವು ಯಾಕೆ ಕರಿತಾ ಇದ್ರು ಅದು ನನಗೆ ಗೊತ್ತು. ಇವನಷ್ಟು ಒಡವೆಗಳನ್ನು ಹಾಕಿ ಕೊಡ್ತೀನಲ್ಲ, ಅವು ನಿಮ್ ಕಣ್ಣೊಳಗೆ ಒತ್ತುತ್ತಿವೆ.
4: ಇರ್ಲಿ ಕೊಡೆ, ಇನ್ನು ಎರಡು ಮೂರು ದಿವಸದಲ್ಲಿ ತಂದು ಕೊಡ್ತಾರಂತೆ, ಕೊಟ್ಟು ಬಿಡು.
5: ನಾನೇನು ಕೊಡುವುದಿಲ್ಲ, ನೀವು ಕೇಳಬೇಡ್ರಿ. ನಾನು ಕೊಡುವುದಿಲ್ಲ, ಕೊಡುವುದಿಲ್ಲ, ಕೊಡುವುದೇ ಇಲ್ಲ.
4: ತಂಗಿ ಬಸಮ್ಮ,
2: ಯಾಕೆ ಅತ್ತೇವ್ರೆ?
4: ನಿನ್ನ ಒಡವೆನಾದ್ರು ಕೊಟ್ಟು ಬಿಡಮ್ಮ.
2: ನಾನೇನು ಕೊಡ್ಲಾರನಮ್ಮ, ಇವಷ್ಟು ಬಡವೆಗಳನ್ನ ಕೊಟ್ಟು ಆ ಮಲ್ಲಿ ಮುಂದೆ ಹಾಗೆ ತಿರುಗಾಡಬೇಕಾದೀತು. ನೀವು ಕೇಳಬೇಡ್ರಿ, ನಾನು ಕೊಡಲ್ಲ, ಕೊಡಲ್ಲ, ಕೊಡುವುದೇ ಇಲ್ಲ.
0: ದೇವ ಮಲ್ಲಿಕಾರ್ಜುನ, ನನ್ನ ಅತ್ತೆ ಮನೆಯವರಿಗೆ ಈ ಪರಿ ಸಂಕಟವೇ. ಶಿವ ಶಿವ.
3: ಅವರ ಕಡೆಯಿಂದ ಒಡವೆಗಳನ್ನು ತರುವುದಾಗಲಿಲ್ಲವೇ ನಿನ್ನಿಂದ? ಈ ಶೆಟ್ಟಿ ಅವರು ಇನ್ನು ಎರಡು ಮೂರು ದಿವಸಗಳಲ್ಲಿ ನಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಬಿಡುವರು. ಆಮೇಲೆ ನಾವೆಲ್ಲರೂ ಕೈಯಲ್ಲಿ ತಂಬಿಗೆ ಹಿಡಿದುಕೊಂಡು ಮನೆ ಮನೆ ತಿರುಪೆ ಎತ್ತಬೇಕಾಗುವುದು ತಿರುಪೆ. ದೇವ ಮಲ್ಲಿಕಾರ್ಜುನ, ಇಷ್ಟು ದಿವಸಗಳವರೆಗೆ ಈ ಹೇಮರೆಡ್ಡಿಯ ಮನೆಯು ಒಳ್ಳೆ ಗೌರವದಿಂದ ನಡೆದು ಬಂದು ಇಂದಿಗೇ ಎಲ್ಲವೂ ಹೋಯಿತಲ್ಲ.
0: ಮಾವನವರೇ.
3: ಮಲ್ಲಮ್ಮ.
0: ಹಾ ನೋಡಿ, ಈ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಆ ಶೆಟ್ಟಿಯವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ಬೇಡಮ್ಮ, ಇವು ನಿನ್ನ ತವರ ಮನೆಯವರು ಅಲ್ಲವೇನಮ್ಮ?
0: ಆದ್ರೆ ಏನಾಯ್ತು ಮಾವನವರೇ, ನನ್ನ ಪತಿಯ ಕುಟುಂಬವನ್ನು ಕಾಪಾಡಿಕೊಂಡು ಹೋಗುವುದೇ ನನ್ನ ಧರ್ಮವಲ್ಲವೇ? ಇದು ತೆಗೆದುಕೊಳ್ಳಿ.
3: ಮಲ್ಲಮ್ಮ, ಈ ಒಡವೆಗಳನ್ನು ನಾವು ತೆಗೆದುಕೊಂಡರೆ ಪರರ ಒಡವೆಗಳನ್ನು ಅಪಹರಿಸಿದಂತಾಗುವುದಿಲ್ಲವೇ?
0: ಮಾವನವರೇ, ನನ್ನನ್ನು ಬೇರೆಯವಳು ಅಂತ ಭಾವಿಸಿಕೊಂಡ್ರ? ನಾನು ನಿಮ್ಮವಳೆ ಅಲ್ಲವೇ? ಈಗ ನೋಡಿ, ಇವುಗಳನ್ನು ತೆಗೆದುಕೊಂಡು ಅವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ನಿನ್ನಂಥ ಸತ್ವಶಾಲೆ ಸೊಸೆ ದೊರೆತದ್ದು ನನ್ನದೇ ಭಾಗ್ಯ.
2: ಆ ಹೇಮರೆಡ್ಡಿಯ ಸೊಸೆಯೋ.

ಅನನ್ಯ ಭಕ್ಷಿಕಾಮಣಿಗಳೇ, ನಿಮ್ಮೆಲ್ಲರ ಭಕ್ತಿಯ ಮೇರೆಗೆ ನಾನಿಲ್ಲಿಗೆ ಬಂದಂತಾಯಿತು. ಆದರೆ ಹೇಮರಡ್ಡಿಯ ಸೊಸೆಯಾದ ಮಲ್ಲಮ್ಮನ ಭಕ್ತಿ ವಿಶ್ವಾಸಾದಿ ಗುಣಗಳನ್ನು ಪರೀಕ್ಷೆ ಮಾಡಲೋಸುಗ ನನ್ನ ವಾಸಸ್ಥಾನವಾಗಲ್ಪಟ್ಟಂಥ ಶ್ರೀಶೈಲಗಿರಿಯನ್ನು ಬಿಟ್ಟು ಸಿದ್ಧಾಪೂರಕಂತೂ ಬಂದೆನು. ತ್ರಿಲೋಕನೇ ಕುಳಿಸುತ್ತಿರುವವನು ನಾನು, ಆದರೆ ನನ್ನ ಭಕ್ತರು ನನ್ನನ್ನೇ ತಮ್ಮ ಮನಬಂಧ ಹಾಗೆ ಕುಳಿಸ ಹತ್ತಿರುವರು. ಮುಗ್ಧ ಭಾವನೆಯ ಮಲ್ಲಮ್ಮನು ಹಗಲಿರುಳು ನನ್ನನ್ನೇ ಸ್ತುತಿ ಮಾಡುತ್ತಿರುವುದನ್ನು ಕಂಡು ಅವಳ ನೆಗಂಡರಿಗೆ ಸಹನವಾಗದೆ ಮಾತ್ಸರತನದಿಂದ ಅಲ್ಲದ ಸಲ್ಲದ ಮಾತುಗಳನ್ನು ಅತ್ತೆಯ ಮುಂದೆ ಹೇಳಿ ರೇಗಿಸಿ ಅವಳಿಂದ ಮಲ್ಲಮ್ಮನಿಗೆ ಹಿಂಸೆ ಕೊಡಿಸುತ್ತಿರುವರು. ಆಹಾಹ, ಈ ಕಲಿಕಾ ಜನರಲ್ಲಿ ಎಷ್ಟೊಂದು ಅನ್ಯಾಯವು ತುಂಬಿರುವುದಲ್ಲ. ಹರಣನ್ನು ಒಲಿಸಬಹುದು, ಆದರೆ ನರನನ್ನು ಒಲಿಸಲು ಅಸಾಧ್ಯವೆಂಬ ನಾನುಡಿಯು ಇದು ಜ್ಞಾನಿಗಳ ಪ್ರಚಾರಕ್ಕೆ ಬಂದುದರಲ್ಲಿ ಆಶ್ಚರ್ಯವಿಲ್ಲ. ತದನುಸಾರವಾಗಿ ಭಕ್ತರ ಸತ್ವವನ್ನು ಪರೀಕ್ಷೆ ಮಾಡಲೇಬೇಕು. ಅದು ಆಗಲೇ

0: ಅಲ್ಲ ಓಯ್ ನೋಯ್ ಕಂಪ್ಲೀಟ್.
1: ಹೀಗೇನು ಹಾಗಾದ್ರೆ ಬೇಗ ಹೇಳಪ್ಪ.
0: ಏ ಅಮ್ಮ, ನೀನು ನಮ್ಮ ಮನೆಗೆ ಎಂತ ಬಂದದಿ ಬಂದದಿ ನೋಡ.
1: ಅಂದ್ಯದ ಕರೆಗಾಲ ತನಕ ಬಿಟ್ಟಿಲ್ಲ. ಯಾಕೆ
0: ಅಪ್ಪ ಬಂದ ಅಪ್ಪ?
1: ಏ ನನಗೇನು ಮಾಡಂತಿ?
0: ನೀ ಅಳಿಗಾಡ್ದಂಗ ಗಂಚಂಗ್ ನಿಂದ್ರತ್ತನ್. ಓಹೋ ಅಪ್ಪ ಬಂದ ಅಪ್ಪ.

0: ಆ ಮಲ್ಲಮ್ಮನನ್ನು ಕರೆದು ಈ ಒಡವೆಗಳನ್ನು ಹಾಗೂ ಹೊಸ ಸೀರೆಯನ್ನು ಅವಳಿಗೆ ಕೊಟ್ಟು ಬಿಡು.
1: ಮಲ್ಲಿ,
2: ಯಾಕೆ ಅತ್ತೆಯವರೇ?
0: ತಂಗಿ ಮಲ್ಲಮ್ಮ, ಈ ಒಡವೆಗಳು ಸರಿಯಾಗಿ ಇರುವವೋ ಇಲ್ಲವೋ ನೋಡಿಕೊಳ್ಳಮ್ಮ, ಹಾಗೂ ಈ ಸೀರೆಯನ್ನು ನೀನೇ ಉಟ್ಟುಕೋ.
2: ದೇವ, ಮಲ್ಲಿಕಾರ್ಜುನ ನನ್ನ ಪತಿಯ ಕುಟುಂಬಕ್ಕೆ ಇನ್ನೂ ಅತಿಶಯವಾದ ಸಂಪತ್ತನ್ನು ಕೊಡುತ್ತಂದೆ.
1: ಅಲ್ಲ ಮನೆ ಯಜಮಾನತಿ ನನಗೆ ಸಿರಿಲ್ಲ, ಪಾಪನಾದೂ ಸಿರಿಲ್ಲ, ಸಂಬಂಧ ಸಹ ಸಿರಿಲ್ಲ, ಇವನ್ನೆಲ್ಲ ಬಿಟ್ಟು ಅವಳಿಗೆ ಸೀರೆ.
0: ಆದಲ್ಲೇ ಅವಳು ಒಳ್ಳೆಯ ಸಮಯದಲ್ಲಿ ನಮ್ಮ ಪ್ರಾಣವನ್ನೇ ಉಳಿಸಿಕೊಂಡಿರುವಳು ಪ್ರಾಣ.
2: ಅತ್ತೆಯವರೇ, ಈ ಸೀರೆಯನ್ನ ನೀವೇ ಉಟ್ಟುಕೊಳ್ಳಿ ಅಮ್ಮ, ಇದು ತೆಗೆದುಕೊಳ್ಳಿ.
1: ನಾವು ಉಟ್ಕೊಳ್ಳಬಲ್ಲೇ?
0: ಏ ಹೀಗೆ ಮಾಡಿದ್ರೆ ಬೇಕಾದ್ರೆ ನೀವು ಒಂದೊಂದು ಸೀರೆಯನ್ನು ತೆಗೆದುಕೊಳ್ಳಿರಿ.

0: ತಂಗಿ ಬಸಮ್ಮ ಅಕ್ಕ, ಆ ಮಲ್ಲಿ ಬಂದಾಗಿನಿಂದ ಹಿರೇ ಸುಶಿಯಾದ ನಮ್ಮಣ್ಣು ಅತ್ತೆ ಮಾವಂದರು ಕಸಬರಿಗಿಂತ ಕಡಿಮೆ ಮಾಡಿಬಿಟ್ಟಿದ್ರಲ್ಲ, ಆ ಮಲ್ಲಿಯಲ್ಲಿ ಬರ್ಬೇಕಾದ್ರೆ ಮಾತಾಗಿಂತ ಮಾಡಿಸ್ಕೊಂಡು ಬಂದಿರುವಳು ಏನು?
1: ಅಯ್ಯ, ಎಲ್ಲಿ ಮಾತ್ರ ಹಾಕಿದೆ ನೋಡೋದಿಲ್ಲ, ಮುಂಜಾನೆ ಹೇಳುವುದೇನು, ಜಳಕ ಮಾಡುವುದೇನು, ತಲೆ ಬಾಚಿಕೊಳ್ಳುವುದೇನು, ಬಜಾರ ಬಸಿಬೇ ಆಗಿ ಬಿಟ್ಟಾಳ
0: ತಂಗಿ. ಇದು ಅಲ್ಲದೆ ಮಲ್ಲಯ್ಯ ಮಲ್ಲಿಕಾರ್ಜುನ ಉಗೆ ಉಗೆ ಅಂತ ಧ್ಯಾನ ಮಾಡುವುದೇನು, ಅತ್ತೆ ಮಾವಂದ್ರ ಕಾಲಿಗೆ ಬೀಳುವುದೇನು? ತಂಗಿ ಗಂಡನಿಗೆ ನಮಸ್ಕಾರ ಮಾಡುವ ಮುಂದೆ ಹುಬ್ಬೇನು ಹಾರಿಸ್ತಾಳ, ಮೂಗೇನು ಮುರಿತಾಳ, ಅಮ್ಮಮ್ಮ ಬಾಗುವುದೇನು ಬಳಕುವುದೇನು, ಜಾತಿವಂತ ಪಾತ್ರ ಬರ್ಲಿಕ್ಕಿಲ್ಲ.
1: ಇದು ಅಲ್ಲದೆ ಪ್ರತಿ ಸೋಮವಾರ ದಿವಸ ಮನೆಯನ್ನೆಲ್ಲ ಸಾರಿಸಿ ದೇವರ ಜಗಲನ್ನು ಬೆಳೆದು ಹೊಸ ಲೆಕ್ಕ ರಂಗಲನ್ನು ಹಾಕಿ ಮೈ ತೊಳೆದುಕೊಂಡು ಧೂಪ ದೀಪ ನೈವೇದ್ಯಗಳನ್ನು ಅಣೆ ಮಾಡಿಕೊಂಡು ಗುಡ್ಡದ ಮಲ್ಲಯ್ಯನ ಪೂಜೆಗೆಂದು ಹೋದವಳು ಕರ್ತವ್ಯದ ಮೇಲೆ ಬರುತ್ತಾಳೆ. ಅಂದರೂ ಅತ್ತೆ ಮಾವಂದರು ಸುಮ್ಮನೆ ಇರುತ್ತಾರಲ್ಲ ಅಕ್ಕ.
0: ತಂಗಿ,
1: ಇದಕ್ಕೆ ಏಕೆ ಇಷ್ಟು ಯೋಚನೆ? ಆ ಮಲ್ಲಯ್ಯನ ಮನೆ ಬಿಡಿಸಿ ಹೊರಗೆ ಹಾಕಿದ್ರೆ ನನ್ನ ಹೆಸರು ಬಸಮನೆಯಲ್ಲ.

0: ಧರ್ಮಪರಾಯಣದಲ್ಲಿ ಕೋರಾನ್ನ ಭಿಕ್ಷ ಭಿಕ್ಷಾ ಭವತಿ ಭಿಕ್ಷಾನ್ ದೇಹಿ.
1: ತಂಗಿ, ಹೊರಗೆ ಯಾವನೋ ಒಬ್ಬ ಕೂಗುತ್ತಿರೋ ನೋಡೆ.
2: ಯಾವನಾದರೂ ತಿರುಕೊಳ್ಳಲು ಬಂದಿರಬೇಕಮ್ಮ. ಕೇಳಿಯೂ ಕೇಳಿಸ್ತವರಂತೆ ಒಳಗೆ ಹೋಗಿ ಬಿಟ್ಟರಾಯಿತು. ಆ ಮಲ್ಲಿ ದಾನಸೂರ ಕರ್ಣನ ಮಗಳು ಇದ್ದಾಳಲ್ಲ, ಅವಳೇ ಬಂದು ನೀಡುತ್ತಾಳೆ. ಹಾಗೆ ಮಾಡಿದ ಕೂಡಲೇ ಆ ತೇರನ್ನು ಕರೆದು ತೋರಿಸಿದಾಯಿತು. ಇನ್ನು ಮೇಲೆ ಸೆನಿವೆಯನ್ನು ಹಾಕಿದಂತ ತಿಳಿ.
1: ಅಯ್ಯ, ಇವನು ಅಯ್ಯನಮ್ಮ.
0: ಹೌದಮ್ಮ, ನಾನಬ್ಬ ಭಿಕ್ಷೆ ಬೇಡುವಂತಹ ಜಂಗಮಯ್ಯನಮ್ಮ.
1: ಭಿಕ್ಷೆ ಬೇಡಲಿಕ್ಕೆ ನಿನಗೇನು ದಾರಿ ಆಗಿದೆಯೋ? ಎಲ್ಲಿಯಾದರೂ ಕೂಲಿ ಕೆಲಸ ಮಾಡಲು ಹೋಗಬಾರ್ದೇನು? ನಮ್ಮ ಕೈ ತೆರೆಯಲಿಲ್ಲ, ಮುಂದಾಗು.
0: ಪುಣ್ಯಾತ್ಮಳೇ, ಭಾಗ್ಯವಂತರಾದ ನೀವು ಹೀಗೆ ಕೈ ತೆರವಿಲ್ಲ ಅಂತ ಹೇಳಬಾರದಮ್ಮ, ಹೇಳಬಾರದು. ಯಾಕಂದರೆ ಹಸಿದು ಬಂದವನಿಗೆ ಅಶನವನ್ನೀಯಲು ಬೇಕೆಂದು ಧರ್ಮವು ಸಾರುತ್ತಿರುವುದು. ಈ ಜನುಮದಲ್ಲಿ ಮಾಡಿದ ದಾನದಿಂದ ಮುಂದಿನ ಜನ್ಮದಲ್ಲಿ ಅನ್ನ ತಪ್ಪದು ತಾಯೇ, ತಪ್ಪದು.
2: ಮುಂದಿನ ಜನ್ಮದಲ್ಲಿ ಆಗುವಂತಹ ಸುಖ ದುಃಖ ಕಂಡವರಾರೋ ಅಯ್ಯ? ಅನ್ನ ಮಾಡಿ ನೀಡಲಿಕ್ಕೆ ನಿಮ್ಮ ಅಪ್ಪಗಳು ಸಿಟ್ಟಿಲ್ಲ ಕಣಪ್ಪ. ತಿರುಪಿ ನೆತ್ತಲಿಕ್ಕೆ ನಾಚಿಗಾಗಲ್ವೇನು? ಹೋಯೇ ಹುಮ್ಮ.
0: ಅಮ್ಮ, ಹೀಗೆಲ್ಲ ಬಿರುನುಡಿಗಳನ್ನು ಆಡಬಾರದು ತಾಯೇ.
1: ಇರೆ ಅಯ್ಯ, ಆಗಲೇ ಹೇಳಿಲ್ಲವೇ ನಮ್ಮ ಕೈ ತೆರೆಯಿಲ್ಲ ಮುಂದಾಗು ಅಂತ. ಹಿಂದಿನ ಮನೆ ಕೋರೆಯನ್ನು ಹೋಯ್ತು, ಮುಂದಿನ ಮನೆ ಭಿಕ್ಷೆ ತೆಪ್ಪಿತ್ತು. ಹೋಗು ಅಯ್ಯ ಹೋಗು, ಸುಮ್ಮನೆ ನಮ್ಮ ತಲೆ ಎಬ್ಬಿಸಬೇಡ, ಹೋಗು.
2: ಅಕ್ಕ ಅಕ್ಕ ಅಕ್ಕ, ಸ್ವಲ್ಪ ತಾಳು. ಆ ಮಲ್ಲಿ ಗುಡ್ಡದ ಮಲ್ಲಯ್ಯನ ಪೂಜೆಗೆ ಹೊರಟಿದ್ದಾಳೆ, ಅವಳಿಗೆ ಕಾಣುವಂತೆ ಈ ಅಯ್ಯನನ್ನು ದಬ್ಬುವೆನು.

0: ಈ ದಿವಸ ಸೋಮವಾರ ಇಂದು ಧರನಾದ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಅವನ ಪಾದ ಪೂಜೆಯನ್ನ ಮಾಡಿಕೊಂಡು ನಾನು ತಿನ್ನೆಳಾಗುವೆನು.
1: ಇದೇನಮ್ಮ ತಾಯಿಗಳಿರ? ನನ್ನಮ್ಮ ನಿಂತು ನಿಂತು ನನ್ನ ಕಾಲುಗಳು ಜುಯಿ ಹಿಡಿದವಮ್ಮ, ಜುಯಿ ಹಿಡಿದವು.
2: ಕಾಲು ಜುಯಿ ಹಿಡಿದ್ರೆ ಕಾಲು ಅಪ್ಪಳಿಸುತ್ತಾ ಮುಂದಾಗು. ನೀನು ಹಾಗೆ ಹೋಗುತ್ತಿದ್ರೆ ಅದಕ್ಕೆ ನಾನು ತಕ್ಕ ಸಹಾಯವನ್ನೇ ಮಾಡುತ್ತೇನೆ. ಅಕ್ಕ
3: ತಂಗಿ
2: ಪಾಪ ಇಬ್ರು ಕೂಡ ಏನವರು ಪಾದ ಸೇವೆ ಮಾಡೋಣ.
3: ನಡೆ ತಂಗಿ.
2: ಹೋಗೋ ಅಯ್ಯ.
1: ಅಮ್ಮ
0: ತಾಯಿಗಳೇ.
1: ನನ್ನಮ್ಮ ಅಡಿಯಬೇಡ್ರಿ ತಾಯಿ.
0: ಅಮ್ಮ ಮನೆಗೆ ತಾನಾಗಿಯೇ ಬಂದಿರುವಂತಹ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಲಾರದೆ ಈ ರೀತಿಯಾಗಿ ಮಾಡುವುದು ಒಳಿತಲ್ಲವಮ್ಮ. ತಂದೆ
1: ಅಮ್ಮ
0: ತಾವು ಒಂದು ಸ್ವಲ್ಪ ತಾಳಿಕೊಳ್ಳಿಯಪ್ಪ, ದಯವಿಟ್ಟು ಒಂದು ಸ್ವಲ್ಪ ತಾಳಿಕೊಳ್ಳಿ, ನಾನೇ ತಂದು ನೀಡುವೆನು.
2: ಅಕ್ಕ ಇದೇ ಸಮಯ ಅಡಿಗೆ ಮನೆಯಲ್ಲಿನ ಎಲ್ಲ ಗಡಿಗೆ ಮಡಿಕೆಗಳನ್ನು ಒಡೆದು ಹಾಕಿ ಆ ತಪ್ಪನ್ನು ಮನೆ ಮೇಲೆ ಒರೆಸೋಣ.
3: ನಡೆ ತಂಗಿ, ಹಾಗೆ ಮಾಡೋಣ.
0: ತಂದೆ
1: ತಾಯಿ
0: ಈ ಭಿಕ್ಷೆಯನ್ನ ಸ್ವೀಕಾರ ಮಾಡಿಕೊ ನನ್ನಪ್ಪ.
1: ಆಗಲಿಮ್ಮ. ನನ್ನಮ್ಮ ನಿಮ್ಮ ಹೆಸರೇನು ತಾಯಿ?
0: ತಂದೆ ನನಗೆ ಮಲ್ಲಮ್ಮನೆಂದು ಕರೆಯುವರು ಸ್ವಾಮಿ. ಆ ಹೇಮರೆಡ್ಡಿಯವರು ಅವರು ನನ್ನ ಮಾವಂದಿರು.
1: ಮಗಳೇ.
0: ತಂದೆ
1: ನೀನಿದ್ದ ಮನೆಯು ಸಿರಿ ಸಂಪತ್ತಿನಿಂದ ಮೆರೆಯಲಿ.

0: ದೇವ ಮಲ್ಲಿಕಾರ್ಜುನ ಯಾವಾಗಲೂ ಎಂಥ ಜಂಗಮರ ಪಾದ ದರ್ಶನವನ್ನ ನನಗೆ ಕೊಡುತ್ತಿರು ತಂದೆ.
1: ಹಾ
0: ತಂದೆ, ನಿನ್ನ ದರ್ಶನಕ್ಕೆ ಬರಲಿಕ್ಕೆ ನನಗೆ ತುಂಬಾ ಸಮಯವಾಯ್ತಲ್ಲ ಸ್ವಾಮಿ, ನಾನೀಗಲೇ ಬರುವೆ.
2: ಮಲ್ಲಿ, ಹೀಗೆ ಬಂದ ಬಂದ ಭಿಕಾರಿಗಳಿಗೆ ಅನ್ನ ರೊಟ್ಟಿ ನೀಡಲು ಕಾಲು ಕಡಿಯನ್ನು ನಿನ್ನ ಅಪ್ಪನ ಮನೆ ತಂದಿರುವೇನೆ? ಅತ್ತೆಯವರು ಬರಲಿ, ನಿನ್ನ ಮೈ ಚರ್ಮ ಸುರಿಸುವೇನು. ಅತ್ತೆಯವರೇ ಅತ್ತೆಯವರೇ,
3: ಏನಾಯ್ತು
2: ನೋಡಿ ನೋಡಿ, ಮನೆಯಲ್ಲಿದ್ದ ರೊಟ್ಟಿ ಬುತ್ತಿಯನ್ನು ಒಬ್ಬ ತುಂಟ ಜಂಗಮನಿಗೆ ನೀಡಿ ಈಗ ಜಡೆ ಹಾಕಿಕೊಂಡು ಹೂ ಮಡಿದುಕೊಂಡು ಗುಡ್ಡದ ಮಲೆಯಲ್ಲಿ ಪೂಜೆಗೆಂದು ಹೊರಟಿದ್ದಾರೆ. ನಾವು ಗಾಳಿಗೆ ಕಟ್ಟಿದ ಗೋಟೆ ಎಮ್ಮೆಯಂತೆ ಚಿಂತನೆಗೆ ಮನೆಗೆಲ್ಸ ಮಾಡಬೇಕು. ಇವಳು ಜಂಗಮ ಸೇವೆಯಲ್ಲಿ ಕಾಲ ಕಳೆಯಬೇಕು. ಇದು ಬಲವಿತ್ತ ಲಕ್ಷಣವೇತಿ ನೀವು ಹೇಳಿ.
3: ಮಲ್ಲಿ
0: ಅಮ್ಮ,
3: ನಾನು ಹೇಳಿದ್ದೆ ಕೇಳಿಕೊಂಡು ಬಾಳ್ವೆ ಮಾಡುವೆಯೋ
0: ಅಮ್ಮ?
1: ಮತ್ತೆ ಯಾರನ್ನಾದ್ರೂ ನೋಡುವೆಯೋ?
2: ಶಿವಶಾಂತ್ರ ಎದ್ದು ಹೋಗುವೆಯೋ
0: ಮಲ್ಲೇಶ?
3: ಅಲ್ಲ, ಈಗ ಮನೆಗಳ ಸುಲಭಿಟ್ಟು ಎಲ್ಲಿ ಹೊರಟಿದ್ವಿ?
0: ಅತ್ತೆಯವರೇ, ನಿಮ್ಮ ಅಪ್ಪಣೆಯಂತೆ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಬರುವೆನಮ್ಮ. ಮನೆಯೊಳಗೆ ಎಲ್ಲಾ ಅಡಿಗೆಯನ್ನು ಮಾಡಿಟ್ಟಿದ್ದೇನೆ, ತಡ ಮಾಡದೆ ಬರುವೆನಮ್ಮ.
1: ನಿಮ್ಮ ಅಪ್ಪಣೆಯಂತೆ ಹೊರಟಿರವಂತೆ, ಎಷ್ಟೊಂದು ಸುಳ್ಳು ಹೇಳುತ್ತಾಳೆ ನೋಡಿದ್ರ ಅತ್ತೆಯವರೇ. ಅಡಿಗೆ ಮಾಡಿರವಳಂತೆ, ಅಡಿಗೆ ಮನೆಯಲ್ಲಿ ಒಂದಾದ್ರೂ ಗಟ್ಟಿ ಮುಟ್ಟಾದ ಗಡಿಗೆ ಮಡಿಕೆ ಇದ್ರಲ್ಲ ಅಡಿಗೆ ಮಾಡಬಹುದು. ನಾನು ಸುಳ್ಳು ಹೇಳಿದ್ರೆ ನೀವೇ ಹೋಗಿ ನೋಡಿಕೊಂಡು ಬರ್ರವ್ವ. ನಾವೆಂದು ಸುಳ್ಳು ಮಾತಾಡೋರಲ್ಲ,
0: ಶಿವಶಿವ. ಅವರು ನೋಡಿಕೊಂಡು ಬರ್ಲಿ, ನಾನಂತೂ ಅಡಿಗೆ ಮಾಡಿಟ್ಟು ಆ ಜಂಗಮನಿಗೆ ಭಿಕ್ಷೆ ನೀಡುವುದಕ್ಕಾಗಿ ಅಂತ ಇಲ್ಲಿಗೆ ಬಂದೆ. ಒಳಗೆ ಹೋಗಿ ನೋಡುವುದರೊಳಗಾಗಿ ಎಲ್ಲ ಗಡಿಗೆ ಮಡಿಕೆ ಅವು ತಾವಾಗಿ ಒಡೆದು ಬಿದ್ದಿರುವಲ್ಲ.

0: ಡೌಕಾರಿಗಿತ್ತಿ. ಜಂಗಮನಿಗೆ ಹಿಟ್ಟಿನಿಂದ ಔಷಧದಿಂದ ಹೋಗುವಾಗ ಕಾಲೇ ಅಡವಿ ಒಡೆದಿರುವ ಕ್ಷಣಪೂರ್ತದಲ್ಲಿ ಹೇಳಿ, ಈಗ ತಾನೇ ಒಡೆದು ಎನ್ನಲು ನಾಟಿಕೆಯವರು ಭಯ ಮಾಡಿ.
1: ಅತ್ತಿಯವರೇ, ಇವಳು ಅವಸರದಿಂದ ಹೋಗುವಾಗ ಕಾಲು ಎಳೆಯುತ್ತಿರೋ ನಾನು ಕಣ್ಣಾರೆ ಕಂಡಿದ್ದೇನೆ. ಏನೇ ಮಲ್ಲಿ, ಖರೆ ಸಂಗತಿ ಯಾಕೆ ಹೇಳಬಾರ್ದೆ? ಏ ಆತಿಯವರು ನನ್ನನ್ನು ನಂಗವರೇನೆ?
0: ಅಕ್ಕ, ನೀವೇ ಈ ರೀತಿಯಾಗಿ ನಿಜ ಹೇಳಿದ ಬಳಿಕ ನನ್ನ ಮಾತು ಸುಳ್ಳೇ ಸರಿ, ಉಪಾಯವಿಲ್ಲ ತಾಯಿ.
2: ಮಲ್ಲಿ, ನೀನು ನಮ್ಮಂತಹ ಬಾಳೆವಂತನ ಮನೆಯಲ್ಲಿ ಇರಲಿಕ್ಕೆ ಯೋಗ್ಯಳಲ್ಲ.
1: ಹೌದಾ?
2: ಯಾಕಂದ್ರೆ ಏನೋ ಬಡವರು ದಿನಾಲು ಜಂಗಮರಿಗೆ ನೀಡುವಷ್ಟು ತ್ರಾಣನು ದೇವರು ನಮಗಿನ್ನೂ ಕೊಟ್ಟಿಲ್ಲ. ನೀನಾದರೂ ಶ್ರೀಮಂತ ಮನೆತನದ ಮಗಳು, ಕೆಲಸ ಬಗಸಗಳನ್ನು ಮಾಡಿದವಳಲ್ಲ, ಆದ್ದರಿಂದ ನೀನು ರಾಜಕದ ಕೆಲಸಕ್ಕೆ ಉಪಯೋಗವಿಲ್ಲ. ಇನ್ನು ಮೇಲೆ ನೀನು ಅಡಿಗೆ ಮೇಲೆ ಬರಬೇಡ. ದಿನಾಲು ಹತ್ತಷ್ಟು ನೀರು ತಂದು ಸಾಲವಟ್ಟು ಹಿಟ್ಟು ಬೀಸಿಕೊಡು. ಹ್ಮ್, ಕರೆದಾಗ ಹುಟ್ಟಕ ಬಾ. ಇಷ್ಟು ಕೆಸಲು ಒಪ್ಪಿಸಿದ್ದೇನೆ.
1: ಮನೆಯಲ್ಲಿ ನೀರು ತರುವುದು, ಬೀಸುವುದು, ಕುಟ್ಟುವುದು ಯಾರು ಮಾಡ್ಬೇಕ್ರಿ ಮತ್ತೆ?
2: ಹೌದು ತಂಗಿ, ಮರ್ತೇ ಬಿಟ್ಟಿದ್ನಲ್ಲ.
1: ಹಾ, ಅವಳಿಗೆ ಹೇಳಿ, ನಮಗಂತೂ ಸಾಧ್ಯವೇ ಇಲ್ಲ.
2: ಎಲೆ ಮಲ್ಲಿ,
0: ಅತ್ತಿಯವರೇ,
2: ಹಾ, ಮೊದಲು ನೀರು ತಂದು ಹಿಟ್ಟು ಬಿಸಿ ತಾಳೆ ತರ ಬಿಟ್ಟುಕೊಂಡು ಹೋಗು.
0: ಆಗಲಮ್ಮ,
2: ಬೇಗ ಬನ್ನಿ.
0: ಅತ್ತಿಯವರೇ, ಆ ದುಷ್ಟ ಮಲ್ಲಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ರಿ. ತಂಗಿ ಬಸಮ್ಮ,
1: ಅಕ್ಕ,
0: ಅತ್ತಿಯವರಿಗೆ ಬಹು ಶ್ರಮ ಆಗಿರುವುದು.
1: ಅಯ್ಯ ಅಯ್ಯ, ಹೌದಮ್ಮ.
0: ಅವರಿಗೆ ಗೋಧಿ ಹುಗ್ಗಿ,
1: ಹುಳಿಗೆ ಪಾಯಸ
0: ಮಾರಿ ಉಣಸಮ್ಮ.
1: ಆಗಲಮ್ಮ. ಅತ್ತಿಯವರೇ, ನೀವು ಒಳಗೆ ಹೋಗಿ ಮುಖ ತೊಳೆದುಕೊಂಡು ತಿರುಗಿ ಬರುವಷ್ಟರಲ್ಲಿ ನಾನು ಅಡುಗೆನೆಲ್ಲ ಸಿದ್ಧ ಮಾಡ್ತೇನೆ.
2: ಹೌದು ತಂಗಿ, ಮೊದಲು ಸಿಂಗಲ್ ಬೆಲ್ಲ ಚಾರಿ ಮಾಡಿಕೊಡ.
0: ಅಯ್ಯ ಹಾಲಲ್ಲವೇ ಅವ್ವ.

0: ಸ್ವಾಮಿ, ಈಗ ನಾನು ನೀರು ತರಲಿಕ್ಕೆ ಅಂತ ಹೋಗಬೇಕಾಗಿದೆ, ನನಗೆ ತಾವು ಅಪ್ಪಣೆ ಕೊಡಬೇಕು.
1: ನೀನು ನೀರು ತರಲಿಕ್ಕೆ ಹೋದ್ರೆ ಈ ನನ್ನ ಗಾಳಿ ಪಟ ಯಾರು ಆರ್ತವ್ರು ನೋಡಲಿ, ಹಂಗ ಬಿದ್ದು ಬಿಟ್ಟೈತಿ ತಾಯಿ ಕಿಸ್ಕೊಂಡ.
2: ಅಲ್ಲ, ನೀರ್ ತರಲಿಕ್ಕೆ ಹೇಳಿದ್ರೆ ಹುಚ್ಚನಿಗೆ ಆಟ ಮಾಡ್ತಾ ನಿಂತಿರ್ವಿಯಾ? ಈ ಹುಚ್ಚನಿಗೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ.
0: ಅತ್ತೆಯವರಿ, ನಿಮ್ಮ ಆಜ್ಞೆಯನ್ನು ನಾನು ಶಿರಸ ವಹಿಸಿ ಪಾಲಿಸುವೆನಮ್ಮ. ಆದ್ರೆ ಪತಿ ಆಜ್ಞೆ ಅಧೀನಳಾದ ನಾನು ಅವರ ಸೇವೆಯೊಳಗೆ ನಿಂತುಕೊಂಡೆನಮ್ಮ.
2: ಪತಿ ಆಜ್ಞೆ ಚೆನ್ನಾಗಿದೆ. ಏ, ನೀನು ಸದ್ದು ಹಿಟ್ಟು ಬಿಸಿಕೊಂಡೇ
0: ಆಗಲಿಮ್ಮ.

0: ಇಲ್ಲಿ.
1: ಬೇಗನೆ ಜೋಳ ಬೀಸಿಕೊಡು.
0: ಆಗಲಿಮ್ಮ.
1: ಬೇಗನೆ ಹಿಟ್ಟು ಸಿದ್ಧವಾಗಲಿ.
0: ನನ್ನ ನಿಗಮಣ್ಣಿಯರು ಅಲ್ಲದ ಸಲ್ಲದ ಅಪವಾದಗಳನ್ನು ಹೊರಿಸಿ ಚಾಡಿಯನ್ನು ಹೇಳಿ ಈ ಬೀಸುವಂತಹ ಕೆಲಸವನ್ನು ನನಗೆ ಒಪ್ಪಿಸಿದ್ದು ಅದು ತುಂಬಾ ಒಳ್ಳೆಯದಾಯಿತು. ಯಾಕಂದರೆ ತಾಪಹಾರಿ ಕಾಳುಗಳನ್ನು ಪಾಪ ಪುಣ್ಯಗಳೆಂಬ ಕಲ್ಲಿನಿಂದ ಬೀಸಿ ಹಿಟ್ಟು ಮಾಡಿ ಮೋಕ್ಷರೂಪಿ ಕಜ್ಜಾಯ ಮಾಡುತ್ತಾ ನಿತ್ಯದಲ್ಲಿ ಭಿಕ್ಷೆ ಬೇಡಲು ಬಂದವರಿಗೆ ಸಲ್ಲಿಸಲು ಅನುಕೂಲ ಮಾಡಿಕೊಟ್ಟರು. ಆದರೆ ತಂದೆ ಮಲ್ಲಿಕಾರ್ಜುನ, ನಿನ್ನ ದರ್ಶನಕ್ಕೆ ಬರಬೇಕು ಎಂಬ ನನ್ನ ಆಸೆ ಅದು ಈಗ ನಿರಾಶೆ ಆಯಿತಲ್ಲ ತಂದೆ.

0: ಪಾದ ದರ್ಶನ ನನಗೆ ಎಂದಾಗುವುದು ತಂದೆ? ಈ ಭಕ್ತಳ ಮೇಲೆ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈಗ ಬೀಸಲು ಪ್ರಾರಂಭಿಸಿ ಹೊತ್ತು ಬಹಳವಾದ್ದರಿಂದ ಕೈಗಳೆಲ್ಲ ಸೋತಿವೆ. ರಾತ್ರಿ ಆದರೂ ಕೂಡ ಇನ್ನೂ ಸಾಕಷ್ಟಿದೆ. ಆದ್ದರಿಂದ ಸ್ವಲ್ಪ ಸಮಯ ಇಲ್ಲಿ ವಿಶ್ರಮಿಸಿಕೊಂಡು ಉಳಿದಿರುವಂತಹ ಕಾಳುಗಳನ್ನು ಆ ನಂತರ ಬೀಸುವೆನು.
1: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಬೀಸಿ ಬೀಸಿ ದಣಿದು ನೆಲದ ಮೇಲೇ ಮಲಗಿರುವಳು. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು. ನನ್ನಮ್ಮ, ನೀನು ಯಾವಾಗಲೂ ನನ್ನ ಧ್ಯಾನ ಮಾಡಿ ಭಕ್ತಿ ಪಾಶದಿಂದ ನನ್ನನ್ನು ಬಂಧಿಸಿರುವಿ. ನನ್ನ ಸಗುಣ ರೂಪದ ಮಹಿಮೆಯನ್ನು ನಿನ್ನ ಸ್ತ್ರೀವರ್ಗದಲ್ಲಿ ಚೆನ್ನಾಗಿ ಪಸರಿಸಿರುವಿ. ನನ್ನಮ್ಮ, ನಿನ್ನ ಭಕ್ತಿಯು ಅದು ಸ್ತುತ್ಯವಾದದ್ದು ಮಗಳೇ, ಸ್ತುತ್ಯವಾದದ್ದು. ಹಾ, ಆಗಲಿ, ಇನ್ನುಳಿದಂತಹ ಕಾಳನ್ನು ಬೀಸಿ ಮರೆಯಾಗುವೆನು.

0: ಮಲ್ಲಮ್ಮನ ಎತ್ತರವಾಗುವಂತೆ ಕಾಣುತ್ತಿದೆಯಲ್ಲ.
1: ದೇವ, ನೀನೇಕೆ ಬೀಸಲಾರಂಭಿಸಿದೆ? ಸ್ವಾಮಿ, ಇದು ನಿನ್ನ ಕೆಲಸವಲ್ಲ. ನನ್ನಂಥ ಅಲ್ಪ ಜೀವಿಯ ಸಲುವಾಗಿ ನೀನೇಕೆ ಶ್ರಮ ಪಡುವೆ ನನ್ನಪ್ಪ? ಬಿಡು ತಂದೆ, ಬಿಡು. ನಿನ್ನ ಕೋಮಲವಾದ ಕೈಗಳು ನೋಯುವು. ಬೀಸುವುದನ್ನ ನಿಲ್ಲಿಸು ಸ್ವಾಮಿ, ನಿಲ್ಲಿಸು.
0: ನನ್ನ ತಾಯಿಯು ಸ್ವಪ್ನದಲ್ಲಿ ಕನಬರಿಸುವಳು. ನನ್ನ ಕಾರ್ಯವಾಯಿತು, ನಾನು ಹೋಗುವೆ.

0: ಇದೇನಿದು? ಜಂಗಮರೂಪಿ ಮಲ್ಲನ್ನು ಹಿಟ್ಟನ್ನು ಬೀಸಿ ಬುಟ್ಟಿ ತುಂಬಿಕೊಟ್ಟಂತಾಯ್ತಲ್ಲ. ಮನಸ್ಸಿನೊಳಗೆ ಇದ್ದದ್ದು ಕನಸಿನೊಳಗೆ ಕಾಣುವುದೆಂಬ ನಾಣ್ಣುಡಿಯು ಸತ್ಯವಾಗಿ ಪರಿಣಮಿಸಿರಬಹುದೇನು? ಛೇ ಛೇ, ಹಾಗೇನೂ ಆಗಿರ್ಲಿಕ್ಕಿಲ್ಲ. ಇಷ್ಟೊಂದು ದೀರ್ಘವಾದ ನಿದ್ರೆ ನನಗೆ ಏಕೆ ಹತ್ತಿದ್ದೀತು? ಬೀಸುವ ಕಾಳುಗಳು ಹಾಗೇ ಉಳಿದಿವೆ. ಹಿಟ್ಟು ಸಿದ್ಧವಾಗದಿದ್ದರೆ ಅತ್ತೆಯವರು ಗದ್ದರಿಸುವರು. ಈಗಾದರೂ ಎಲ್ಲ ಬೆಳಗಾಗಿ ಹೋಗಿರುವುದಲ್ಲ. ಮಲ್ಲೇಶ, ಮಲ್ಲಿಕಾರ್ಜುನ, ತಂದೆ.
1: ಏನೇ ಮಳ್ಳಿ, ಗಂಡಸರು ಹೊಲಕ್ಕೆ ಹೋಗುವುದೊಳಗಾಗಿ ರೊಟ್ಟಿ ಸುಟ್ಟು ಕೊಡಬೇಕೆಂಬ ಮಾತು ನಿನಗೆ ಹೆಂಗ ತಿಳಿಯಬೇಕು? ಹಗಲು 12 ತಾಸು ಮಲ್ಲಯ್ಯ ಮಲ್ಲಯ್ಯ ಅಂತ ಕುಳಿತು ಬಿಟ್ರೆ ಅತ್ತೆಯವರು ನಿನ್ನನ್ನು ಕುತ್ತಿಗೆ ಇರಿಸಿಕ್ಯಾರ.
0: ಅಕ್ಕ, ಶ್ರೀ ಮಲ್ಲಿಕಾರ್ಜುನನ ಧೈರ್ಯದಿಂದ ಹಿಟ್ಟು ಬೀಸುವುದು ಎಲ್ಲ ಆಗಿದೆಯಮ್ಮ. ಆದರೆ ಅಡಿಗೆ ಮನೆಯನ್ನು ಪ್ರವೇಶಿಸಲು ಅತ್ತೆಯವರ ಅಪ್ಪಣೆ ಇಲ್ಲದ್ರಿಂದ ಅದನ್ನು ಹಾಗೆ ತುಂಬಿ ಇಟ್ಟಿರುವೆನಮ್ಮ. ಅಮ್ಮ, ನೀವೇ ಬಂದು ಅದನ್ನು ತೆಗೆದುಕೊಂಡು ಹೋಗಬಾರದಿತ್ತೇನಮ್ಮ?
2: ಅಯ್ಯ ಪಾಪ, ನಾವೇ ಬಂದು ತಕೊಂಡು ಹೋಗ್ಬೇಕಾಗಿತ್ತೆ.
1: ಅತ್ತರು ಬರ್ಲಿ, ಎಲ್ಲವನ್ನೂ ಹೇಳುವೆನು. ಏನ್ರಿ ತಂಗಿನ ಆಗಮ್ಮ ಬಸಮ್ಮ, ಅಡಿಗೆ ಮಾಡುವುದಿಲ್ಲವೇನ್ರಿ? ಹೊರಗೆ ಬಾಳ ಮಕ್ಕಳಿಗೆ ಏನು ಕಟ್ಟಿಕೊಡುವ್ರಿ?
2: ಅತ್ತೆಯವರೇ, ಹಿಟ್ಟಿಲ್ಲದ ರೊಟ್ಟಿ ಹೇಗಾಗಬಹುದು? ಈ ಮಲ್ಲಿ ಹಿಟ್ಟು ಬೀಸಿರಬಹುದೆಂದು ಇಲ್ಲಿಗೆ ನೋಡಲು ಬಂದೆ.
1: ಬೀಸ ಇಲ್ಲ,
2: ಹಿಟ್ಟು ಇಲ್ಲ, ಬುಟ್ಟಿ ಇಲ್ಲ. ಈ ಕೆಟ್ಟ ಮುಸುಳಿ ಮಲ್ಲಿ ಮೋಟ ಮರ ಗಾಳಿ ಮಿಂಡಾಗಿ ಹಾಗೆ ನಿಂತು ಬಿಟ್ಟಾಳೆ. ಮಾತಿಲ್ಲ, ಕಟ್ಟಿಲ್ಲ.
1: ಮಲ್ಲಿ ಹಿಟ್ಟಿಗೂ ಬೀಸಲಿಲ್ಲವೇ? ಇಂಥ ಹಗಲಿ ಕೆಲಸ ಮಾಡುದು ನಿಮ್ಮದಿಲ್ಲವೇನೆ? ಎಲೆ, ನಿನ್ನ ಹೆಣ್ಣಂತ ಯಾವಾಗ ಹೇಳಿದ್ದಾಳೆ? ನಿನ್ನನ್ನು ಮಾರಿಗೆ ಒಯ್ಯಲಿಲ್ಲ.
0: ಅತ್ತೆಯವರೇ, ನಾನು ಜೋಳವನ್ನು ಬೀಸಿಟ್ಟು ಅದು ಎಷ್ಟೋ ಹೊತ್ತಾಯಿತಮ್ಮ.
1: ಆ ಬೀಸಿದ ಜೋಳ ಜಂಗಮನ ಜೋಳ ಕಂಡಿತು, ಜೋಳಗಿ ಜೋಳ ಹಾಗೆ ತಳಕಂಡಿತು. ಅತ್ತೆ ಮತ್ತೆ ಮುಳುಬಳಾಗ್ತಿದ್ದಾರೆ. ಏನೇ ಕೈಯಾರಿ ಬಂದು ಬಂದ ಜಂಗಮನಿಗೆ ಹಿಟ್ಟು ನೀಡಿ ನಮ್ಮನ್ನು ಬೇರೆಯವರನ್ನಾಗಿ ಮಾಡಲು ಬಂದಿವಳೆ? ಏ ಹಾಳು ಮುಸುಳೆವಳೆ, ಎಲೆ, ನಿಮ್ಮ ಅಪ್ಪನ ಮನೆ ಜೋಳ ಹಾಗೆ ತಂದಿದೀಯಾ? ನಿನ್ನ ಧರ್ಮದಾಗಿ ಹಾವು ಹರಿದಿವೇನೆ?
0: ಹಾಗೆ ಆಗಿದ್ರೆ ಒಳಿತೆ ಆಗುತ್ತಿತ್ತು ಅತ್ತೆಯವರೇ. ನಾನು ಹಿಟ್ಟು ಬೀಸಿ ಬುಟ್ಟಿಯನ್ನು ತುಂಬುತ್ತಿದ್ದೆ. ಒಬ್ಬ ಜಂಗಮಯ್ಯನು ಬಂದನು, ಅವನಿಗೆ ಒಂದು ಸ್ವಲ್ಪ ನೀಡಿ ಅದನ್ನು ನೋಡುವುದರೊಳಗಾಗಿ ಅದು ಮಾಯವಾಗಿತ್ತಮ್ಮ.
1: ಏನೇ ಎಂತು ಹಾದ್ರಗಿತ್ತಿ? ನನಗೆ ಶಾಸ್ತ್ರ ಪುರಾಣಗಳು ಬಂದಿರ್ವಿಯಾ? ನಿನ್ನ ಕ್ಷುದ್ರ ಮಕ್ಕಳ ಸಂಸಾರ ನಡೆಗಳಿರಲಿಕ್ಕಿಲ್ಲ ಬಸಮ್ಮ.
2: ಅತ್ತೆ,
1: ಹಿಂದೆ ಮುಂದೆ ನೋಡಿದ ಮಟ್ಟ ಸೀಳು ಕಸಿದುಕೊಂಡು ಬಿಡು.
2: ಮತ್ತೇನು ಕೊಡಲಿ ಅತ್ತೆವರೇ?
1: ಹೊರಗು ತುಂಡಿಸಿದ್ರೆ ಕೊಟ್ಟು ಬಿಡು. ದನಾಟಿಕೊಂಡು ಬೆಟ್ಟದ ಮೇಲೆ ಹೋಗಲಿ. ಏನೇ ಮಲ್ಲಿ
0: ಅಮ್ಮ,
1: ಆ ಒಡವೆಗಳನ್ನು ನೋಪಿಚ್ಚಿಕೊಡು.
0: ಆಗಲಿ ಅಮ್ಮ.

0: ಲೇ ಮಲ್ಲಿ,
1: ಅಕ್ಕ
0: ಆತಿವ್ರು ಅಪ್ಪಣೆ ಕೊಟ್ಟದ್ದು ಕೇಳಿರ್ವಿಯೋ ಇಲ್ಲ?
1: ಕೇಳಿರ್ವಿ ನಮ್ಮ.
0: ಹಾ, ಹಾಗೆ ಮಾಡು. ಉಟ್ಟಿರುವ ಸೀರೆಯನ್ನು ಬಿಟ್ಟು ಈ ದಟ್ಟಿ ನೋಟುಕೊಂಡು ಹೊರ ಬೀಳು. ಮತ್ತೆ ಹೊಸದನ್ನು ತಕೊಂಡೆ, ಹಳೆದನ್ನೇ ಉಟ್ಟುಕೋ.
1: ಅಕ್ಕ, ಹೊಸದೇನು ಹಳೆಯದೇನು ತಾಯಿ, ಇವತ್ತು ಹೊಸದಿದ್ದದ್ದು ನಾಳೆಗೆ ಅದು ಹಳೆಯದಾಗುವುದಮ್ಮ. ಈ ದೇಹವೇ ನಾಶವಾಗುವುದು ಅಂದ ಬಳಿಕ ಇಂಥ ಬಟ್ಟೆಗಳ ಮಹತ್ವವೇನಕ್ಕ?
0: ಸೋಳೆಯ ಶಾಸ್ತ್ರ ನಿನ್ನಲ್ಲಿರಲಿ, ಆತ್ಯವರು ಹೇಳದಂತೆ ಆಚರಿಸಬೇಕು. ನಡೆಮಗಲ,
2: ತಂಗಿ ನಾಗಮ್ಮ ಬಸಮ್ಮ.
0: ಅತ್ತೆ,
2: ನಾನು ಹೇಳಿ ಶಿಕ್ಷೆ ಯೋಗ್ಯವಾಗಲಿಲ್ಲವೇ? ಇಂಥ ಬಡಿವಾರದವ್ರಿಗೆ ಗಡಿಪಾರು ಮಾಡಬೇಕು ನೋಡು.
0: ಅತ್ತೆಯವರಿ, ಆ ಸೋಳೆಯ ನಟನೆಯನ್ನು ನೋಡಿ ನೋಡಿ ನನಗಂತೂ ಬೇಸರಿಕೆ ಬಂದು ಹೋಗಿತ್ತು. ಹಾಳದ ಅಡವಿಯಲ್ಲಿ ಗೋಳಟ್ಟು ಉರುಳಾಡಲಿ.
2: ಮಲೆಯ ಪೂಜೆ ಅಂತೆ, ಪೂಜೆ ಗುಲ್ಲಾ ಗಂಟಿಗೆ. ಓ ಓ, ಸಾಕು ಬಿಡ್ರಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: சார்.
1: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
5: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಇದೀಗ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮುಗಿಲ ಗಂಟೆಯು ಎನ್ನುವಂತ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ, ರಂಭಾಪುರೇಶ್ವರ ಅವರ ಒಂದು ಭಕ್ತಿ ಗೀತೆಯನ್ನ, ಬಿ ಕೆ ಸುಮಿತ್ರ ಹಾಗೂ ಪುತ್ತೂರು ನರಸಿಂಹನಾಯಕ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅತಣಿಯ ಪುರವಾಸ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ, ಅಂಬಯ್ಯ ನೂಲಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಯೋಗಿ ಮನೆಗೆ ಬಂದ ಶ್ರೀ ಮುರುಘೇಂದ್ರ ಎನ್ನುವಂತ ಒಂದು ಅತಣಿಯ ಶಿವ ಯೋಗಿಗಳ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜಂಗು ಧರಿಸಿ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ, ಪುತ್ತೂರು ನರಸಿಂಹನಾಯ್ಕ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸೋಮೇಶ್ವರ ಸ್ವಾಮಿಯ ಮೇಲಿನ ಒಂದು ಭಕ್ತಿ ಗೀತೆಯನ್ನ, ಪ್ರತಿಮಾ ಆತ್ರೇಯ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.